ಶುಭೋದಯ ಕೇಳುಗರೆ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 18 ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳು 9 ತಾರೀಖು ಬುಧವಾರ. ಈಗ ಸಮಯ 5:58. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದಲ್ಲಿ ಹಾಡಿದ್ದಾರೆ ಸುಂದರ್ ರಾಮನ್ ಮತ್ತು ಕೆಎಲ್ ಲಾವಣ್ಯ. 6:30 ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂಬಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. ಈ ಬೆಳಗ್ಗೆ 7:15 ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ವಿಷಯ ಪೋಸ್ಟ್ ಕ್ವಾಂಟಮ್ ಕ್ರೈಪೋಗ್ರಫಿ. ಭಾಗವಹಿಸುತ್ತಾರೆ ರಾಘವೇಂದ್ರ ಪಾಟೀಲ್, ಸೈಂಟಿಸ್ಟ್ ಎಫ್ ಪ್ರಧಾನ ಸಂಶೋಧಕರು, ಪೋಸ್ಟ್ ಕ್ವಾಂಟಮ್ ಕ್ರೈಪೋಗ್ರಫಿ ಸಿಡ್ಯಾಕ್ ಬೆಂಗಳೂರು. ಸಂದರ್ಶಕರು ನಿರ್ಮಲಾ ಎಸ್. 7:45 ಚಿತ್ರಗೀತೆಗಳು. 8:30 ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ವಿಳ್ಳೆದೆಲೆ ಮುಟ್ಟಿದರ ಮುನಿ ಗಿಡದ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾ ಗಾಯತ್ರಿ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. 8:35 ಚಿತ್ರಗೀತೆಗಳನ್ನು ಕೇಳುವರೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನೀರೆಪ್ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು. ಇನ್ನು ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ 12:05 ವನಿತಾ ವಿಹಾರದಲ್ಲಿ ಆತ್ಮಹತ್ಯಾ ನಿಯಂತ್ರಣದ ಕುರಿತು ಮಾತನಾಡುತ್ತಾರೆ ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸುಮನಾ ವಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕನ್ನಡಕಗಳ ಸೂಕ್ತ ಬಳಕೆ ಕುರಿತು ಡಾ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ, ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಯೋಜನೆ, ಈ ಕುರಿತು ಮಾಹಿತಿ ಮಂಜುಳಾ ಸುಬ್ರಹ್ಮಣ್ಯ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ. ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 6:30 ರಸವಾರ್ತೆ, 6:51 ಕೃಷಿ ರಂಗದಲ್ಲಿ ಪ್ರಾಣಿಗಳ ಚರ್ಮ ಮತ್ತು ಉಣ್ಣೆಯ ಉಪಯೋಗ, ಈ ಕುರಿತು ಡಾ ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ ಮತ್ತು ಸಂಘಟನೆಗಳಿಂದ ಸೋಬಾನೆ ಪದ. 7:45 ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಅಂತಾರಾಷ್ಟೀಯ ಅಥ್ಲೀಟ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎನ್ಡಿ ಈಶನ್ ಅವರ ಜೊತೆ ಸಂವಾದ ಪ್ರಸಾರವಾಗುವುದು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧನುಂಜಯ ಹೆಗಡೆ ಅವರ ಗಾಯನ. ತಬ್ಲಾಸಾತ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್, ರಾಗ್ ಛಾಯಾನಟ್ ಕೇಳುವರೆ. ರಾತ್ರಿ 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಸುಂದರ್ ರಾಮನ್ ಅವರು ಹಾಡಿರುವಂತಹ ಎರಡು ಭಕ್ತಿ ರಚನೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಕನಕದಾಸರ ದೇವರ ನಾಮ ಹಾಡಿದ್ದಾರೆ ಕೆ ಲಾವಣ್ಯ. ನೆಚ್ಚದಿರು ಸಂಸಾರ ನೆರವಲ್ಲ ಈ ಕಾಯ.

0: ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
2: ಮಗು ಕೆಲವೊಮ್ಮೆ ಸೋಲುವುದನ್ನ ಕಲಿಯಬೇಕು, ಸೋಲನ್ನ ಒಪ್ಪಿಕೊಳ್ಳುವುದನ್ನು ಕಲಿಯಬೇಕು. ಆದರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತನ್ನ ಮಗ ಮಗಳು ಸೋಲಲೇಬಾರದು ಎನ್ನುವ ಮನೋಸ್ಥಿತಿಯಲ್ಲಿ ಬೆಳೆಸುತ್ತಿರುವುದು ಅತ್ಯಂತ ಅಪಾಯಕಾರಿಯಾಗಿದೆ. ಸೋಲೆಂದು ವಿಜ್ಞಾನಿ ಸುಮ್ಮನಿದ್ದರೆ ಒಪ್ಪಿ ಸಿಗುತ್ತಿತ್ತೆ ವಿದ್ಯುತ್ತು ಟಿವಿ ಟೆಲಿಫೋನು, ಇರಲಿ ಸಾವಿರ ಸೋಲು ಇದೇ ಕೊನೆಗೆ ವಿಜಯ ಸರಿ, ಸೋಲು ಗೆಲುವಿಗೆ ಹಾದಿ ಮುದ್ದುರಾಮ ಎನ್ನುವ ಕೆಸಿ ಶಿವಪ್ಪನವರ ಮಾತುಗಳು ಎಷ್ಟೊಂದು ಸತ್ಯವಾಗಿವೆ. ವಿಜ್ಞಾನಿ ಸೋಲನ್ನು ಸೋಲು ಎಂದು ಒಪ್ಪಿಕೊಂಡು ಸುಮ್ಮನಿರಬಾರದು, ಅದು ಗೆಲುವಿಗೆ ಮೆಟ್ಟಿಲೆಂದು ಭಾವಿಸಬೇಕು. ಅದೇ ರೀತಿ ಇಂದಿನ ಮಕ್ಕಳೂ ಸಹ ಯಾವುದಾದರೂ ವಿಷಯದಲ್ಲಿ ಯಾವುದಾದರೂ ಸ್ಪರ್ಧೆಯಲ್ಲಿ ಸೋತರೆ ಆ ಸೋಲನ್ನು ಒಪ್ಪಿಕೊಳ್ಳಬೇಕು, ಏಕೆಂದರೆ ಸೋಲೆ ಗೆಲುವಿನ ಮೆಟ್ಟಿಲು. ಆದರೆ ಇಂದು ಆಗುತ್ತಿರುವುದಾದರೂ ಏನು? ಸಣ್ಣ ಪುಟ್ಟ ಸೋಲುಗಳು ಮಕ್ಕಳಿಗೆ ಅತ್ಯಂತ ದೊಡ್ಡ ನಿರಾಸೆಯನ್ನು ತರುತ್ತಿವೆ. ಆದರೆ ಈ ನಿರಾಸೆ ದುರಂತದ ಅಂತ್ಯವನ್ನು ಕಾಣುತ್ತಿರುವುದು ಬೇಸರದ ಸಂಗತಿ. ಇಂದಿನ ಮಕ್ಕಳು ಆತ್ಮಹತ್ಯೆಯಂತಹ ಹೇಯ ಕೃತ್ಯಕ್ಕೆ ಏಕೆ ಮುಂದಾಗುತ್ತಿದ್ದಾರೆ ಎನ್ನುವುದನ್ನು ಒಮ್ಮೆ ಯೋಚಿಸಬೇಕು. ಬಾಲ್ಯದಿಂದಲೂ ತಮ್ಮ ಮಕ್ಕಳು ಎಲ್ಲೂ ಸೋಲಬಾರದು, ಅವರಿಗೆ ಎಲ್ಲೂ ನಿರಾಸೆಯಾಗಬಾರದು, ಅವರಿಗೆ ಕೇಳಿದ್ದನ್ನೆಲ್ಲ ಕೊಡಿಸಬೇಕು ಎನ್ನುವ ಮನೋಸ್ಥಿತಿಯನ್ನು ಹೊಂದಿದ ತಂದೆ ತಾಯಿಗಳು ಅವರಿಗೆ ಸ್ವಲ್ಪವೂ ಬೇಸರವಾಗದಂತೆ ನೋಡಿಕೊಳ್ಳುತ್ತಾರೆ. ಆದರೆ ಒಂದು ಹಂತದ ಶಿಕ್ಷಣವನ್ನು ಮುಗಿಸಿ ಉನ್ನತ ಶಿಕ್ಷಣಕ್ಕೆ ದೊಡ್ಡ ದೊಡ್ಡ ನಗರಗಳಿಗೆ ಹೋದ ಮಗು ಅಲ್ಲಿ ಸೋಲು ಗೆಲುವುಗಳನ್ನು ಕಾಣಬೇಕಾದ ಅನಿವಾರ್ಯತೆ ಇರುತ್ತದೆ. ಕ್ರೂರವಾಗಿರುವಂತಹ ಸಮಾಜವನ್ನ ಎದುರಿಸಬೇಕಾದ ಸಂದರ್ಭವೂ ಅಲ್ಲಿರುತ್ತದೆ. ಆ ಸಂದರ್ಭಗಳಲ್ಲಿ ಸಮಾಜವನ್ನ ಎದುರಿಸುವ, ಸಮಾಜದೊಂದಿಗೆ ಹೊಂದಿಕೊಂಡು ಬದುಕುವ ಕಲೆಗಾರಿಕೆ ಬೇಕು. ಇಲ್ಲದೇ ಇದ್ದರೆ ಸಣ್ಣ ಪುಟ್ಟ ನೋವುಗಳನ್ನ, ಚಿಕ್ಕ ಪುಟ್ಟ ಅವಮಾನಗಳನ್ನ ಆತ್ಮಹತ್ಯೆಯಂತಹ ಹೇಯ ಕೃತ್ಯದ ಜೊತೆಗೆ ಆತ್ಮಹತ್ಯೆಯಂತಹ ಕೆಲಸಕ್ಕೆ ಕೈ ಹಾಕುವ ಮೂಲಕ ಅಂತ್ಯವನ್ನ ಕಾಣಬೇಕಾಗುತ್ತದೆ. ಇಲ್ಲಿ ತಂದೆ ತಾಯಿಗಳ ಜವಾಬ್ದಾರಿಯ ಜೊತೆಗೆ ಶಿಕ್ಷಕರ ಜವಾಬ್ದಾರಿಯೂ ಮುಖ್ಯವಾಗಿರುತ್ತದೆ ಎಂಬುದನ್ನು ಅರಿಯಬೇಕು. ಏಕೆಂದರೆ ಮಗುವನ್ನ ಬೆಳೆಸುವ ಆರಂಭದ ಹಂತದಲ್ಲಿ ಪೋಷಕರು ಎಷ್ಟು ಮುಖ್ಯವೋ, ಮಗು ಶಾಲೆಗೆ ಹೋಗಲು ಪ್ರಾರಂಭಿಸಿದಾಗ ಅಷ್ಟೇ ಜವಾಬ್ದಾರಿಯನ್ನ ಶಿಕ್ಷಕರು ವಹಿಸಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ಮಗುವನ್ನ ಬೆಳೆಸುವ ಸಂದರ್ಭದಲ್ಲಿ ಶಿಕ್ಷಕರು ಪೋಷಕರು ಇಬ್ಬರೂ ಸಹ ಸಮಾನ ರೀತಿಯಲ್ಲಿ ಕೈಜೋಡಿಸಬೇಕು. ಹಾಗಾದರೆ ಮಗು ತಪ್ಪು ಮಾಡಿದಾಗ ತಿದ್ದುವ ಅಧಿಕಾರ ಪೋಷಕರಿಗೆ ಹೇಗೆ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಶಿಕ್ಷಕರಿಗೂ ಇರುತ್ತದೆ. ಹಾಗಾದರೆ ನಾವು ನೀವು ನಿರ್ಧರಿಸಬೇಕಾದ ಅಂಶವೇನೆಂದರೆ, ಒಬ್ಬರ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸುವ ಬದಲು ಒಂದು ಮಗುವನ್ನ ಜೋಪಾನವಾಗಿ ಬೆಳೆಸುವ ಸಂದರ್ಭದಲ್ಲಿ ಎಲ್ಲರೂ ಸಹ ಕೈಜೋಡಿಸಬೇಕಾಗುತ್ತದೆ. ಮಕ್ಕಳನ್ನು ಬೆಳೆಸುವುದು ಒಂದು ಕಲೆ ಎನ್ನುವಂತಹ ಅರಿವು ಎಲ್ಲರಿಗೂ ಇರಬೇಕಾಗುತ್ತದೆ. ತ್ರಿಭುಜದ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು. ಒಂದು ಭಾಗದಲ್ಲಿ ಮಕ್ಕಳಿದ್ದರೆ ಮತ್ತೊಂದು ಭಾಗದಲ್ಲಿ ಶಿಕ್ಷಕರು, ಮಗದೊಂದು ಭಾಗದಲ್ಲಿ ಪೋಷಕರು, ಈ ಮೂರು ಜನ ಕೈಜೋಡಿಸಿದಾಗ ಮಾತ್ರ ಮಗುವಿನ ಭವಿಷ್ಯ ಶ್ರೇಷ್ಠ ರೀತಿಯಲ್ಲಿ ರೂಪುಗೊಳ್ಳುತ್ತದೆ. ಇಂತಹ ಮಕ್ಕಳಿಂದಲೇ ಒಂದು ದೇಶ ಅಥವಾ ಜಗತ್ತು ಮುನ್ನಡೆಯುತ್ತಿದೆ ಎನ್ನುವ ಅರಿವು ಎಲ್ಲರಿಗೂ ಇದ್ದಾಗ ಮಾತ್ರ ನಾವು ನೀವು ನಿರೀಕ್ಷಿಸುತ್ತಿರುವ ಆರೋಗ್ಯಪೂರ್ಣ ಜಗತ್ತು, ಮುಂದಿನ ತಲೆಮಾರು ಸುಖವಾಗಿ ನೆಮ್ಮದಿಯಾಗಿ ಇರಲು ಸಾಧ್ಯ ಎನ್ನುವಂತಹ ಸತ್ಯವನ್ನ ನಾವು ನೀವು ಅರಿಯಬೇಕಾಗಿದೆ.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಅರಿವಾ

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಆರ್.ಕೆ. ಶ್ರೀಕಂಠನ್ ಅಂತ ಹೆಸರು ಕೇಳಿದ ಕೂಡಲೇ ಮನಸ್ಸಿನಲ್ಲಿ ಒಂದು ಆಲಾಪ, ಕರ್ನಾಟಕ

0: ಶಾಸ್ತ್ರೀಯ ಸಂಗೀತದ ಮೇರು ವಿದ್ವಾಂಸರು, ಅವರ ಹಾಡುಗಾರಿಕೆಯಷ್ಟೇ ಅವರ ಮಾತು ಸೊಗಸು. ಆಕಾಶವಾಣಿಯಲ್ಲಿ ಬಹಳ ಕಾಲ ಸಂಗೀತದ ನಿರ್ಮಾಪಕರಾಗಿದ್ದರು. ಅವರ ಮಾತು, ಅನುಭವ, ಕಲಾ ದೃಷ್ಟಿ.
1: ಹಂಗೆ ಇರಬೇಕು ಸಂಸಾರದಲ್ಲಿ, ಇದೊಂದು ಜಾನಪದ ಧಾಟಿಯ ಟ್ಯೂನು. ಇದಂತೂ ಎಷ್ಟು ಪ್ರಿಯವಾಗಿದೆ ಅಂತಂದರೆ, ನನ್ನ ಸ್ನೇಹಿತರೊಬ್ಬರು ಅದನ್ನು ಫಸ್ಟ್ ಟೈಮ್ ನಾನು ಹಾಡಿದ ಕಚೇರಿಗಳಿಗೆ ಒಂದು ತರಹ ದಿಂಗ್ಮೂಢನಾಗ್ಬಿಟ್ರವರು. ಮೂರು ಹೊತ್ತು ಅವರಿಗೆ ಆ ದೇವರ ನಾಮದ ಆ ಒಂದು ಇದೆ ಸ್ಮರಣೀಯೇ. ಆಮೇಲೆ ಒಂದು 8 ದಿವಸ ಆದಮೇಲೆ ಪುನಃ ಸಿಕ್ಕಿದ್ರು ಅವರು, ಮೇಷ್ಟ್ರೇ ಏನು ಪ್ರಭಾವ ಬೀರ್ಬಿಟ್ರಿಪ್ಪ ನೀವು, ಏನಪ್ಪ ನಾನೇನಪ್ಪ ಮಾಡಿದೆ ಪ್ರಭಾವಕ್ಕೆ, ಹಂಗೆ ನೀವು ಅವತ್ತು ಹಾಡಿದ್ರಲ್ಲ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಅಂತ. ಅಯ್ಯೋ ಏನು ಏನು ಮೋಡಿ ಮಾಡಿಬಿಟ್ರಿ ನೀವು, ಏನು ಹಾಡಿಬಿಟ್ರಿ ನೀವು. ನೋಡಿ, ಪ್ರತಿನಿತ್ಯವೂ ನಾನು ಆಫೀಸ್ಗೆ ಹೋಗುವಾಗ ಮೊದಲು ಆ ಕ್ಯಾಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದನ್ನು ಕೇಳಿ ಆ ಒಂದು ಇದರ ಸ್ಮರಣೆಯಲ್ಲಿಯೇ ಆಫೀಸ್ಗೆ ಹೋಗ್ತೀನಿ, ಸಂತೋಷವಾಗಿ ಕೆಲಸ ಮಾಡ್ತೀನಿ. ಆ ದೇವರ ನಾಮ ಮರೆಯೋದಕ್ಕೆ ಆಗೋದಿಲ್ವಲ್ಲಪ್ಪ, ಏನು ಹಾಡಿದ್ದೀರಿಪ್ಪ ನೀವು. ಸುಮ್ಮನೆ ಬರುವುದೇ ಮುಕ್ತಿ ನಮ್ಮ ಅಚ್ಯುತನಂತನ ನೆನೆಯದೇ ಭಕ್ತಿ, ಹೀಗೆ ಒಂದೊಂದುವೆ ಇನ್ನೊಬ್ಬರು ಅನುಕರಣೆ ಮಾಡಿ ಹಾಡಬಹುದಾದಂಥ ಕರ್ನಾಟಕ ಶೈಲಿಯಲ್ಲಿರ್ತಕ್ಕಂಥ ಸ್ವರ ಸಂಯೋಜನೆಗಳು. ಬರೀ ವಚನದಲ್ಲಿಯೇ 3 ಗಂಟೆಗಳ ಕಾಲ ಕಚೇರಿ ಮಾಡಿದ್ದೀನಿ. ಕಚೇರಿ ಆದಮೇಲೆ ಅವರು ಥ್ಯಾಂಕ್ಸ್ ಕೊಡುವಾಗ ಹೇಳ್ತಾರೆ, ವಚನವನ್ನು ಇಟ್ಕೊಂಡು 3 ಗಂಟೆಗಳ ಕಾಲ ಇಷ್ಟು ಜನ ಶ್ರೋತೃಗಳನ್ನು ನೀವು ಹಿಡಿದಿಟ್ಕೊಂಡಿದ್ದಿರಲ್ಲ, ನಿಮ್ಮ ಸಾಮರ್ಥ್ಯ ಬಹಳ ದೊಡ್ಡದು ವಿದ್ವಾಂಸರೇ. ಎಲ್ಲ ಸಣ್ಣ ಸಣ್ಣ ಇದು ರಚನೆಗಳದು, ಅದನ್ನು ವಿಸ್ತಾರವಾಗಿ ಹಾಡೋ ಗತಿ ಇಲ್ಲ, ವಿಸ್ತಾರವಾಗಿ ಹಾಡದೆ ಹೋದರೆ ಜನಗಳಿಗೆ ರುಚಿಸೋ ಇಲ್ಲ. ಈ ತರಹ ಒಂದು ಸಂದಿಗ್ಧವಾದ ರಚನೆಗಳದು. ಅದು ಜನಪ್ರಿಯವಾಗಿ ಆಗಬೇಕಾದರೆ, ಅದು ಶತ್ರುಗಳಿಗೆ ಪ್ರಿಯವಾಗಬೇಕಾದರೆ ಯಾವ ರೀತಿ ಹಾಡಬಹುದು ಅಂತ ನಾನೇ ಕಲ್ಪನೆ ಮಾಡಿಕೊಂಡು ಹಾಡಿ 3 ಗಂಟೆಗಳ ಕಾಲ. ಈ ಕಲಾ ಪ್ರಪಂಚದಲ್ಲಿ ವಿಮರ್ಶಕರು ಅಂತ ಇರ್ತಾರೆ ಇದ್ದಾರೆ, ಅದರ ನಿಮಗೆಲ್ಲ ಪರಿಚಯವೇ ಇದೆ ಅಂತಿಟ್ಕೊಳ್ಳಿ. ನನ್ನ ಕೆರಿಯರ್ನಲ್ಲಿ ನನಗೆ ಮೊದಲನೇ ವಿಮರ್ಶಕ ಅಂತಂದರೆ ನನ್ನ ಪಕ್ಕದಲ್ಲೇ ಇರತಕ್ಕಂಥ ನನ್ನ ಹೆಂಡತಿ. ಅವಳನ್ನು ಸಮಾಧಾನಪಡಿಸಿ ಅವಳ ಕೈಲಿ ಬೇಷ್ ಇವತ್ತು ಚೆನ್ನಾಗಿತ್ತು ನಿಮ್ಮ ಕಚೇರಿ ಅಂತ ಅನ್ನಿಸ್ಕೊಂಡ್ಬಿಟ್ರೆ ನಂಗೆ ತುಂಬ ಸಂತೋಷ. ಬಾಕಿ ಕ್ರಿಟಿಕ್ಸ್ ಏನಾದರೂ ಬರೀಲಿ, ಅದು ಮುಖ್ಯವಲ್ಲ. ಸಂಗೀತ ಬಲ್ಲವಳಾಗಿ, ಸಂಗೀತವನ್ನು ಕೇಳಿ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿದವಳಾಗಿ, ಹೀಗಿತ್ತು ಹೀಗಿರಬೇಕು ಹೀಗಿರಬಾರ್ದು ಅಂತ ಹೇಳ್ತಕ್ಕಂಥ ಮಾತುಗಳಿಗೆ ಬೆಲೆ ಹೆಚ್ಚು. ಆದ್ದರಿಂದ ನನ್ನ ಮೊದಲನೇ ಕ್ರಿಟಿಕ್ ನನ್ನ ಹೆಂಡತಿ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ಡಾಕ್ಟರ್ ಆರ್.ಕೆ. ಶ್ರೀಕಂಠನ್ ಅವರ ಮಾತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿ.ಕೆ. ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meter ಅಂದರೆ 612 kilohertz. ಈಗ ಸಮಯ 6:40. ಈಗ ದೇಶಭಕ್ತಿ ಗೀತೆಗಳು ಪ್ರಾರಂಭದಲ್ಲಿದೆ. ಸುಂದರ ಮಂಗಳವಿ ಪೈಗೋ ದೇಶಭಕ್ತಿ ಗೀತೆಗಳನ್ನು ವೃಂದಗಾನದಲ್ಲಿ ಕೇಳುವಿರಿ.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ರೈತರಿಗೆ ಸಲಹೆ.
1: ಕೈಗಾರಿಕಾ ಮತ್ತು ನಗರ ಉತ್ಪನ್ನಗಳು ಇಂಡಸ್ಟ್ರಿಯಲ್ ಮತ್ತು ಅರ್ಬನ್ ಬಯೋ ಪ್ರಾಡಕ್ಟ್ಸ್ ಅಂದರೆ ಇವು ವೃತ್ತಾಕಾರದ ಆರ್ಥಿಕತೆ ಸರ್ಕ್ಯುಲರ್ ಇಕಾನಮಿ ತತ್ವದಲ್ಲಿ ಬರ್ತವೆ. ಅಂದರೆ ನಗರ ಮತ್ತು ಕೈಗಾರಿಕಾ ಮೂಲಗಳಿಂದ ಬರುವ ಪೋಷಕಾಂಶ ಭರಿತ ತ್ಯಾಜ್ಯವನ್ನು ಕೃಷಿ ಉತ್ಪಾದನೆಗೆ ಮರುಬಳಕೆ ಮಾಡೋದನ್ನು ಪ್ರೋತ್ಸಾಹ ಕೊಡುತ್ತೆ. ಈ ವಸ್ತುಗಳು ಸರಿಯಾಗಿ ಸಂಸ್ಕರಿಸಿ ಮತ್ತು ಪರೀಕ್ಷಿಸಿದಾಗ ಅಮೂಲ್ಯವಾದ ರಸಗೊಬ್ಬರ ಸಂಪನ್ಮೂಲಗಳನ್ನು ನಾವು ಕಂಡುಕೊಳ್ಬಹುದಾಗಿದೆ. ಸಿವೇಜ್ ಸ್ಲಜ್ ಅಥವಾ ಬಯೋಸಾಲಿಡ್ಗಳು ಅಂತ ನಾವೇನು ಕರಿತೇವೆ, ಒಳಚರಂಡಿ ಕೆಸರು, ನಗರ ತ್ಯಾಜ್ಯ ಸಂಸ್ಕರಣೆಯು 2-5% ನೈಟ್ರೋಜನ್, 1-5% ಪೊಟ್ಯಾಸಿಯಂ ಮತ್ತು ಬೆಲೆ ಬಾಳುವ ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿರುವ ಬಯೋಸಾಲಿಡ್ಗಳನ್ನು ಉತ್ಪಾದನೆ ಮಾಡ್ತವೆ. ಕ್ಲಾಸ್ ಎ ಬಯೋಸಾಲಿಡ್ಗಳು ಅಂದರೆ ರೋಗಕಾರಕ ಮುಕ್ತ ಸುಧಾರಿತ ಸಂಸ್ಕರಣೆ. ಕೃಷಿ ತೋಟಗಾರಿಕೆ ಮತ್ತು ಭೂ ಸುಧಾರಣೆಯಲ್ಲಿ ಇವನ್ನು ಬಳಸಲಾಗುತ್ತೆ. ಕೃಷಿ ಬಳಕೆಗೆ ಮುನ್ನ ಭಾರ ವಾಹನಗಳಿಗಾಗಿ ಕ್ಯಾಡ್ಮಿಯಂ ಸೀಸ ಪಾದರಸವನ್ನು ಕಡ್ಡಾಯವಾಗಿ ಪರೀಕ್ಷಿಸಬೇಕಾಗುತ್ತೆ. ಆಹಾರ ಉದ್ಯಮದ ತ್ಯಾಜ್ಯ ಮೀನಿನ ಎಮಲ್ಷನ್ ಮತ್ತು ಮೀನಿನ ಪುಡಿ, ಅಮಿನೋ ಆಮ್ಲಗಳೊಂದಿಗೆ ಹೆಚ್ಚಿನ ನೈಟ್ರೋಜನ್ 10-12% ಮತ್ತು ಪೊಟ್ಯಾಸಿಯಂ ಅಂಶಗಳನ್ನು ಹೊಂದಿರುತ್ತೆ. ಗರಿಗಳ ಪುಡಿ ಫೆದರ್ ಮೀಲ್ ಕೋಳಿ ಸಂಸ್ಕರಣೆಯಿಂದ ಬರುವ ನಿಧಾನವಾಗಿ ಬಿಡುಗಡೆಯಾಗುವ ಸಾರಜನಕ 13-15%, ರಕ್ತದ ಪುಡಿ ಎಲೆಗಳ ತರಕಾರಿ ಉತ್ಪಾದನೆಗೆ ವೇಗವಾಗಿ ಬಿಡುಗಡೆಯಾಗುವ ಸಾರಜನಕ 12-14% ನೈಟ್ರೋಜನ್, ಮೊಲಾಸಿಸ್ ಕಾಕಂಬಿ ಮಣ್ಣಿನ ಸೂಕ್ಷ್ಮಜೀವಿಗಳಿಗೆ ಇದು ಶಕ್ತಿಯ ಮೂಲವಾಗಿದೆ. ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಖನಿಜಗಳನ್ನು ಒಳಗೊಂಡಿರುತ್ತೆ. ವಿನಾಸೆ ಪೊಟ್ಯಾಸಿಯಂ ಮತ್ತು ಸಾವಯವ ಪದಾರ್ಥಗಳಿಂದ ಸಮೃದ್ಧವಾಗಿರುವ ಸಕ್ಕರೆ ಕಾರ್ಖಾನೆಯ ಉಪ ಉತ್ಪನ್ನವಾಗಿದೆ. ಮರದ ಬೂದಿ ಉಡ್ಯಾಶ್, ಬಯೋಮಾಸ್ ದಹನದಿಂದ ಬರುವ ಮರದ ಬೂದಿಯು 3-7 KTO 10-20% ಕ್ಯಾಲ್ಸಿಯಂ ಮತ್ತು ಗಮನಾರ್ಹ ಪ್ರಮಾಣದ ರಂಜಕವನ್ನು ಹೊಂದಿರ್ತವೆ. ಇದು ಮಣ್ಣಿನ ಸುಧಾರಣೆ ಹೆಚ್ಚಿಸುತ್ತೆ ಮತ್ತು ಕರಗುವ ಪೊಟ್ಯಾಸಿಯಮನ್ನು ವೇಗವಾಗಿ ತಯಾರು ಮಾಡಿಕೊಡುತ್ತೆ. ಪ್ರತಿ ಹೆಕ್ಟೇರ್ಗೆ 1-2 ಟನ್ ಬಳಕೆಯ ದರವು ಸಾಮಾನ್ಯವಾಗಿರುತ್ತೆ. ಪೋಷಕಾಂಶಗಳು ಕೊಚ್ಚಿ ಹೋಗುವುದನ್ನು ತಡೆಯಲು ಇದನ್ನು ಒಣ ಜಾಗದಲ್ಲಿ ಸಂಗ್ರಹಿಸಿಡಬೇಕು ಮತ್ತು ಪ್ರತ್ಯಾಮ್ಲೀಯ ಮಣ್ಣಿಗೆ ಬೆರೆಸಬಾರದು. ನ್ಯಾನೋ ರಸಗೊಬ್ಬರ, ನ್ಯಾನೋ ತಂತ್ರಜ್ಞಾನ ಅತಿ ಸೂಕ್ಷ್ಮ ಮಟ್ಟದಲ್ಲಿ 100 nanometer, ಇವು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ನೆರವಾಗುತ್ತವೆ. ನ್ಯಾನೋ ರಸಗೊಬ್ಬರಗಳು ಪೋಷಕಾಂಶಗಳನ್ನು ಪಾಲಿಮರ್ಗಳು, ಜಿಯೋಲೈಟ್ಗಳು ಅಥವಾ ಜೇಡಿಮಣ್ಣಿನ ಖನಿಜದೊಳಗೆ ಸುರಕ್ಷಿತವಾಗಿ ಅಡಗಿಸಿಡುತ್ತವೆ. ಇವು ಮಣ್ಣಿನ pH ಅಂದರೆ ಆಮ್ಲೀಯತೆ ಅಥವಾ ಕ್ಷಾರೀಯತೆ, ತಾಪಮಾನ ಅಥವಾ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡ್ತವೆ. ಒಂದು ಅಧ್ಯಯನದ ಪ್ರಕಾರ ಈ ತಂತ್ರಜ್ಞಾನದಿಂದ ರಸಗೊಬ್ಬರಗಳ ಬಳಕೆಯನ್ನು 20-40% ಕಡಿಮೆ ಮಾಡಿಕೊಳ್ಬೋದು ಮತ್ತು ಸಾಂಪ್ರದಾಯಿಕ ಗೊಬ್ಬರಗಳಿಗಿಂತ ಸಮಾನ ಅಥವಾ ಹೆಚ್ಚಿನ ಇಳುವರಿಯನ್ನು ಕೂಡ ಪಡಿಬಹುದು. ಜಿಂಕ್ ಆಕ್ಸೈಡ್ ನ್ಯಾನೋಕಣ, ಧಾನ್ಯದ ಬೆಳೆಗಳಲ್ಲಿ ಸತು ಪೋಷಕಾಂಶದ ಕೊರತೆ ಇವು ನೀಗಿಸ್ತವೆ. ಕಾರ್ಬನ್ ನ್ಯಾನೋ ಟ್ಯೂಬ್ ಆಧಾರಿತ ಯೂರಿಯಾ ಸಾರಜನಕದ ಬಳಕೆಯ ದಕ್ಷತೆಯನ್ನು 35% ಇದು ಹೆಚ್ಚು ಮಾಡುತ್ತೆ. ಹೈಡ್ರಾಕ್ಸಿ ಅಪ್ಟಿಟೈಡ್ ನ್ಯಾನೋಕಣಗಳು ರಂಜಕದ ನಿಧಾನಗತಿಯ ಬಿಡುಗಡೆಗೆ ಉತ್ತಮ ಆಧಾರವಾಗಿ ಕೆಲಸ ಮಾಡ್ತವೆ. ಪಾಲಿಮರ್ ಲೇಪಿತ ಯೂರಿಯಾ, ಗಂಧಕ ಲೇಪಿತ ಯೂರಿಯಾ, ಯೂರಿಯಸ್ ಪ್ರತಿರೋಧಕಗಳಿಂದ ಸಂಸ್ಕರಿಸಿದ ರಸಗೊಬ್ಬರಗಳು ಸಸ್ಯದ ಅಗತ್ಯಕ್ಕೆ ತಕ್ಕಂತೆ ಪೋಷಕಾಂಶಗಳನ್ನು ಬಿಡುಗಡೆ ಮಾಡ್ತವೆ. ಇದರಿಂದ ಸಾರಜನಕವು ಆವಿಯಾಗುವುದು ಮತ್ತು ನೀರಿನಲ್ಲಿ ಕೊಚ್ಚಿ ಹೋಗುವುದು ತಪ್ಪುತ್ತೆ. ಇವು ಸಾಂಪ್ರದಾಯಿಕ ಯೂರಿಯಾಕ್ಕೆ ಹೋಲಿಸಿದರೆ ಸಾರಜನಕ ಬಳಕೆಯ ದಕ್ಷತೆಯನ್ನು 20-40% ಸುಧಾರಿಸಿಕೊಳ್ಬೋದು. ಹ್ಯೂಮಿಕ್ ಆಮ್ಲ ಸಾವಯವ ಉಳಿಕೆಗಳು ಕೊಳೆಯುವ ಪ್ರಕ್ರಿಯೆಯ ಅಂತಿಮ ಉತ್ಪನ್ನಗಳಾಗಿವೆ. ಇವುಗಳನ್ನು ಮಣ್ಣಿನ ಗುಣವರ್ಧಕಗಳಾಗಿ ಅಥವಾ ಎಲೆಗಳ ಮೇಲೆ ಸಿಂಪಡಿಸುವ ಮೂಲಕ ಇವು ಪೋಷಕಾಂಶಗಳ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ, ಮಣ್ಣಿನಲ್ಲಿ ಸೀಸಿ ಬೇರುಗಳು ಹೀರಿಕೊಳ್ಳುವ ಸಾಮರ್ಥ್ಯ ಮತ್ತು ಸೂಕ್ಷ್ಮ
0: ರೈತರಿಗೆ ಸಲಹೆಯನ್ನು ಕೇಳುತ್ತಿದ್ದೀರಿ.
2: ಸಮಾಚಾರ ಹೊಂಗಿ ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ರಿಚಾ ಝಾ. अथ वार्ताः. प्रधानमन्त्री नरेन्द्र मोदी अद्य भारतस्य यूपीआई इत्यस्य वैश्विक विस्ताराय आह्वानं कृतवान्. सः वित्तीय प्रौद्योगिकी क्षेत्रम् आहूतवान् यत् तत् भारतस्य स्वदेशीयेन उपभोक्तृदेय जालेन यूपीआई इत्यनेन सह अधिकानां देशानां देय प्रणालीः संयोजये तथा भारतीय प्रवासी जनानां धनप्रेषण व्ययस्य न्यूनीकरणे साहाय्यं कुर्यात्. प्रधानमन्त्री एतद् ह्यः मुंबई नगरे ग्लोबल फिनटेक फेस्ट इत्यस्य सप्तम संस्करणं संबोधयन् उक्तवान्. प्रधानमन्त्री यूपीआई इत्येतत् वित्तीय प्रौद्योगिकी क्षेत्रस्य विजेतारम् इति वर्णयन् उक्तवान् यत् गते मासे यूपीआई माध्यमेन 400+ धन विनिमयाः अभिलेखिताः. सः सबलं प्रतिपादितवान् यत् धन विनिमय व्ययस्य न्यूनीकरणाय वित्तीय प्रौद्योगिकी प्रणालीषु वैश्विक सहकारः नूतनं लक्ष्यं भवितव्यम्.
3: भारत की फिनटेक स्टोरी अद्भुत रही है और इसका एक बड़ा चैंपियन है हमारा यूपीआई. मैंने पिछले साल भी इसकी चर्चा की थी, लेकिन ये इतनी बड़ी ट्रांसफॉर्मेशन है कि जब भी फिनटेक की चर्चा होगी तो वो यूपीआई के बिना अधूरी ही होगी.
2: प्रधानमंत्री नरेन्द्र मोदी उक्तवान् यत् भारतेन नवोन्मेषं सर्वसमावेशितान् च केन्द्रे निधाय वित्तीय प्रौद्योगिक्याः यात्रा नूतनानि शिखराणि प्रति नीता अस्ति. असौ उक्तवान् यत् एजेंटिक एआई टोकनाइजेशन क्वांटम चेत्यादयः प्रविधयः वित्तीय क्षेत्रे नवीन संभावनानां द्वाराणि उद्घाटयन्ति. चतुर्दिवसीयं ऐषमः ग्लोबल फिनटेक फेस्ट इत्येतत् अद्यारभ्य सितंबर मासस्य 11 दिनांक पर्यन्तं मुंबई नगरे आयोजितः अस्ति. ध्यातव्यमिदं यत् फेस्ट इदं ह्यः एव आरब्धमासीत्. रक्षामन्त्री राजनाथ सिंहः अद्य उक्तवान् यत् संकटकाले भारतं सर्वदा दृढतया श्रीलंकायाः पक्षे स्थास्यति. सः उक्तवान् यत् भारत श्रीलंका देशयोः सम्बन्धाः समान इतिहास संस्कृति आस्थासु आधारिताः सन्ति. भारतीय प्रवासी समुदायेन सह संवादावसरे सः एतत् उक्तवान्. असौ एतदपि कथितवान् यत् उभयोः देशयोः मध्ये घनिष्ठाः सांस्कृतिकाः रिक्थ सम्बद्धाश्च सम्बन्धाः सन्ति, येन द्विपक्षीय सम्बन्धानां विकासाय सुदृढाधारः प्रदत्तः अस्ति. श्रीसिंहः कोलम्बो नगरं प्राप्तवान्. ध्यातव्यमिदं यत् तत्र असौ श्रीलंकायाः शीर्षनेतृत्वेन सह वार्तां करिष्यति. भारतस्य पूर्व मुख्य न्यायाधीशः न्यायमूर्तिः दीपक मिश्रः कटकनगरे सरला साहित्य सांसदा कलिंगरत्न पुरस्कारेण सम्मानितः अस्ति. पुरस्कारे देवी सरस्वत्याः रजत प्रतिमा प्रशस्तिपत्रं च सम्मिलिते स्तः. अवसरेऽस्मिन् भाषमाणः न्यायमूर्तिः मिश्रः उक्तवान् यत् मनुष्यः जीवने कियत् दूरमपि गच्छेत् तथापि जन्मभूमेः मृत्तिका तस्य स्मृतिं परिचयं सांस्कृतिक परम्पराञ्च निरन्तरं निर्माति. संविधानस्य उल्लेखं कुर्वन् न्यायमूर्तिः मिश्रः प्रस्तावनायां वर्णितं बन्धुत्वम् एकं जीवन्तनैतिक सम्बन्धं वर्णितवान्. केन्द्रीय महिला बाल विकास मन्त्रालयेन अद्य वाराणस्याम् ऐषमः नवम राष्ट्रिय पोषण मासस्य शुभारम्भः करिष्यते. केन्द्रीय महिला बाल विकास मन्त्री अन्नपूर्णा देवी मुख्यमन्त्रिणः योगी आदित्यनाथस्य उपस्थितौ रुद्राक्ष कन्वेंशन सेंटर इत्यत्र अस्य अभियानस्य शुभारम्भं करिष्यति. अस्मिन् वर्षे राष्ट्रिय पोषण मासस्य विषयो वर्तते अस्माकं आंगनवाड़ी केन्द्राणि अस्माकं दायित्वम् इति वार्ताः.
0: ಆಕಾಶವಾಣಿ ಬೆಂಗಳೂರು. ಈಗ ಜಾಹೀರಾತು.
4: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ
5: ಹೋದ ವರ್ಷ ಬಂದ ಹಬ್ಬ ಹೋದ ವರುಷ ಬಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು
4: ಖ್ಯಾತ ಕವಿಗಳ ಸಂದರ್ಶನ
6: ನನ್ನ ನಾಲ್ಕು ತಂಕಿವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವ ಹಾಗೆ
7: ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟು ಯು
4: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ ಹಾಡು ಮಾತಾಡು.
8: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
9: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
8: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
9: ಇದಕ್ಕೆ ಕಾರಣವಿದೆ ವಜ್ರ.
4: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
10: ಸಂಗೀತ ನಿರ್ದೇಶಕರು,
11: ಹಿನ್ನೆಲೆ ಗಾಯಕರು,
10: ಚಿತ್ರ ಸಾಹಿತಿಗಳು,
11: ವಾದ್ಯ ಸಂಗೀತಗಾರರು,
10: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
11: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
10: ನಮ್ಮ ವಾಣಿ ಆಕಾಶವಾಣಿ.
0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
12: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
13: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
14: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
15: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
16: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
17: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
18: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎರಡನೇ ಹಂತದ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು

0: ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿದೆ. ಎರಡನೇ ಹಂತದ ಪರಿಶೀಲನೆ ನಡೆಯುತ್ತಿದ್ದು 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರದಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಮುಂಗಾರು ಹಾಗೂ ಹಿಂಗಾರು ಕಡಿಮೆ ಆಗುವವರೆಗೂ ಪರಿಶೀಲನೆ ಮುಂದುವರಿಯಲಿದೆ. ಉಪಗ್ರಹ ಆಧಾರಿತ ಚಿತ್ರಗಳನ್ನು ಪರಿಶೀಲಿಸಿ ಗ್ರೌಂಡ್ ಟ್ರೂಥಿಂಗ್ ಮಾಡಿ ವೈಜ್ಞಾನಿಕ ಅಧ್ಯಯನ ಕೈಗೊಳ್ಳಲಾಗುತ್ತಿದೆ ಎಂದರು. ಕಳೆದ ಬಾರಿ ಸುಮಾರು 200 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಲಾಗಿತ್ತು. ಈ ಬಾರಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲ್ಪಡುವ ಪರಿಸ್ಥಿತಿ ಇದೆ ಎಂದರು. ರಾಜ್ಯದಲ್ಲಿ ಜಾನುವಾರುಗಳಿಗೆ ವಿಶೇಷವಾಗಿ ಹಾಲು ನೀಡುವ ದನ ಮತ್ತು ಕರುಗಳಿಗೆ ಸ್ಥಳೀಯವಾಗಿಯೇ ಪೌಷ್ಟಿಕ ಮೇವು ಒದಗಿಸುವ ಸಲುವಾಗಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವೆಗಳ ಇಲಾಖೆ ಅಜೋಲಾ ಉತ್ಪಾದನಾ ಘಟಕಗಳನ್ನು ಉತ್ತೇಜಿಸಲು ಮಹತ್ವದ ಯೋಜನೆ ಸಿದ್ದಪಡಿಸಿದೆ. ಯೋಜನೆಯಡಿ ರಾಜ್ಯದ ಎಲ್ಲ 31 ಜಿಲ್ಲೆಗಳ 240 ತಾಲೂಕುಗಳಲ್ಲಿ ಒಟ್ಟು 3,78,00,000 ರೂಪಾಯಿ ವೆಚ್ಚದಲ್ಲಿ 12,000 ಅಜೋಲಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಜಿಲ್ಲಾವಾರು ಭೌತಿಕ ಮತ್ತು ಆರ್ಥಿಕ ಗುರಿಯನ್ನು ನಿಗದಿಪಡಿಸಲಾಗಿದೆ. ಪ್ರತಿ ಘಟಕ ಸ್ಥಾಪನೆಗೆ ಅಂದಾಜು 3,150 ರೂಪಾಯಿ ವೆಚ್ಚವಾಗಲಿದೆ. ಮಳೆ ಅಭಾವ, ಹಸಿರು ಮೇವಿನ ಕೊರತೆ ಹಾಗೂ ವ್ಯತ್ಯಾಸದ ಸಂದರ್ಭಗಳಲ್ಲಿ ಪ್ರೋಟೀನ್, ಖನಿಜಾಂಶಗಳು ಸೇರಿದಂತೆ ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಅಜೋಲಾವನ್ನು ಪೂರಕ ಆಹಾರವಾಗಿ ಬಳಸಲಾಗುತ್ತದೆ. ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ 2026 ಇಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಕಾನ್ರೇಡ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ನಗರಗಳಲ್ಲಿ ಮೂಲಸೌಕರ್ಯಗಳ ಬೇಡಿಕೆ, ಹವಾಮಾನ ಬದಲಾವಣೆ ಸವಾಲುಗಳ ಕುರಿತು ಸಂವಾದ ನಡೆಯಲಿದೆ. ನೀರು, ತ್ಯಾಜ್ಯ ಮತ್ತು ವರ್ತುಳ ಆರ್ಥಿಕತೆ ಕುರಿತು ಗೋಷ್ಠಿ ನಡೆಯಲಿದ್ದು, ತ್ಯಾಜ್ಯ ನೀರು ಸಂಸ್ಕರಣೆ ಹಾಗೂ ಪುನರ್ಬಳಕೆ ಕುರಿತು ಚರ್ಚೆ ನಡೆಯಲಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರವೀರ್ ಕುಮಾರ್ ನೀತಿ ನಿರೂಪಣೆ ಕುರಿತು ಮಾತನಾಡಲಿದ್ದಾರೆ. ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು, ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ರೈತರ ಅನುಕೂಲಕ್ಕಾಗಿ ಜೀವಾಮೃತ ತಯಾರಿಸುವ ಹೆಚ್ಚುವರಿ ಬಯೋ ಡೈಜೆಸ್ಟರ್ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ನಗರದ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ಆಯೋಜಿತ ಜಿಲ್ಲಾ ಮಟ್ಟದ ನೈಸರ್ಗಿಕ ಕೃಷಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಈಗಾಗಲೇ ಗುಚ್ಛ ಗ್ರಾಮಗಳನ್ನು ಆಯ್ಕೆ ಮಾಡಿ ರೈತರಿಗೆ ನೈಸರ್ಗಿಕ ಕೃಷಿ ಕುರಿತು ನಿರಂತರ ತರಬೇತಿ ನೀಡಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಏಷ್ಯಾದ ಅತಿದೊಡ್ಡ ಬೆಂಗಳೂರು ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ 16ನೇ ಆವೃತ್ತಿ 2027 ಫೆಬ್ರವರಿ 8ರಿಂದ 12ರವರೆಗೆ 5 ದಿನಗಳ ಕಾಲ ಯಲಹಂಕ ವಾಯುಪಡೆ ನೆಲೆಯಲ್ಲಿ ನಡೆಯಲಿದೆ. ಪ್ರದರ್ಶಕರು ಮತ್ತು ವೀಕ್ಷಕರ ಅನುಕೂಲಕ್ಕಾಗಿ www.aeroindia.gov.in ಅಧಿಕೃತ ಜಾಲತಾಣವನ್ನು ಆರಂಭಿಸಲಾಗಿದೆ. ಪ್ರದರ್ಶನ ಮಳಿಗೆಗಳ ಕಾಯ್ದಿರಿಸುವಿಕೆ ಹಾಗೂ ನೋಂದಣಿ ಪ್ರಕ್ರಿಯೆ 3ನೇ ತಾರೀಖಿನಿಂದ ಆರಂಭವಾಗಿದೆ. ಏರೋ ಇಂಡಿಯಾ 2027 ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ವೇಗ ನೀಡಲಿದೆ. ದೇಶದ ಬೆಳೆಯುತ್ತಿರುವ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯ, ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ನಾವೀನ್ಯತೆಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ನಾವು ಕೃಷಿಕರು, ಕೃಷಿ ಮಾಡಿಕೊಂಡು ಜೀವನ ಮಾಡಿಕೊಂಡು ಬಂದಿರೋ ಅಂತವರು, ನಮ್ಮ ಈ ಭಾಗದ ರೈತರು ಕರೆಂಟ್ಗೆ ಬಹಳ ಕಷ್ಟ ಅನುಭವಿಸ್ತಾ ಇದ್ರು. ಈ ಭಾಗದ ರೈತರು ದ್ರಾಕ್ಷಿ ಬೆಳೀತಾರೆ, ಹೂವು ಬೆಳೀತಾರೆ, ತರಕಾರಿ ಬೆಳೀತಾರೆ. ಒಂದು ದಿವಸ ನೀರು ಬಿಡ್ಲಿಲ್ಲ ಅಂದ್ರೂ ನಮ್ ತರಕಾರಿಗೆ ಹೂಗೆ ಬಹಳ ಕಷ್ಟ ಆಗ್ತಾ ಇತ್ತು. ಈ ವೇಜನ ಮೆಗಾ ಅವರು ಬಟ್ಟು ಅಮೃತ ಅವರು ಎರಡೂ ಕಂಪ್ನಿ ಈಗ ನಮ್ ಭಾರತ ದೇಶದಲ್ಲೇ ಅವರು ಮಾಡ್ತಾರೆ. ಲಾಭಕ್ಕೋಸ್ಕರವಾಗಲ್ಲ, ನಾನು ಕೃಷಿಕರು ರೈತರ ಪರವಾಗಿ ಅದು ವಿಚಾರ ಗೊತ್ತಾಗಿ 4 ಕಿಲೋಮೀಟರ್ ಅಲ್ಲಿ ನಮ್ಗೆ ಈ ಕರೆಂಟ್ ಅಲ್ಲಿಗೆ ಹೋದ್ರೆ ನಮ್ಗೆ ಅವಕಾಶಗಳು ಸಿಗ್ತವೆ, ಒಳ್ಳೇದಾಗ್ತದೆ ಅಂತೇಳಿ ನಾನು ರೈತ ಆಗಿ ರೈತರಿಗೆ ಸಹಾಯ ಆಗ್ಲಿ ಅಂತೇಳಿ ನಾನು ಕೊಟ್ಟಿದ್ದೀನಿ ಲ್ಯಾಂಡ್. ಈಗ 27 ಹಳ್ಳಿಗೆ ಹೋಗ್ತಾ ಇತ್ತೆ ನಮ್ ಕರೆಂಟ್. ನಂದ್ರಲ್ಲಿ ಲೆಕ್ಕ ಇರೋದು 3,500 ಪಂಪ್ ಸೆಟ್, ಲೆಕ್ಕ ಇಲ್ದಿರ ಓಡಿಸ್ಕೊಂತಾ ಇರೋದು 3,000 6,000 ಪಂಪ್ ಸೆಟ್ಗೆ 14 ಮೆಗಾವಾಟ್ ಕರೆಂಟ್ ಇವತ್ತು ಉತ್ಪತ್ತಿ ಆಗ್ತಾ ಇತ್ತೆ 40 ಎಕರೆಯಲ್ಲಿ.
1: ಕೃಷ್ಣಾ ಮೇಲ್ದಂಡೆ ಯೋಜನೆ 3ರ ಅಡಿ 184 ಗ್ರಾಮಗಳ ಪೈಕಿ 87 ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆಗೆ ಶೀಘ್ರವೇ ನೋಟಿಫಿಕೇಶನ್ ಹೊರಡಿಸಲಾಗುವುದು, ಕಾನೂನು ಪ್ರಕಾರ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಬೆಂಗಳೂರಿನಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ನಿಗಮ ವ್ಯಾಪ್ತಿಯ ವಿಜಯಪುರ, ಬಾಗಲಕೋಟೆ, ರಾಯಚೂರು ಸೇರಿದಂತೆ 7 ಜಿಲ್ಲೆ, 46 ತಾಲೂಕು, 33 ವಿಧಾನಸಭಾ ಕ್ಷೇತ್ರಗಳ ಸಿಬ್ಬಂದಿ ವಿವರ, ಕೆರೆ ತುಂಬಿಸುವ ಯೋಜನೆಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಚಾಲನೆ ನೀಡಲಿದೆ. 2047ರ ವೇಳೆಗೆ ವಿಕಸಿತ ಭಾರತದ ಅಡಿಪಾಯವಾಗಿ ಸುಪೋಷಿತ ಭಾರತ ನಿರ್ಮಿಸುವ ಗುರಿಯೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಪೌಷ್ಟಿಕಾಂಶವನ್ನು ರಾಷ್ಟೀಯ ಅಭಿವೃದ್ದಿ ಕಾರ್ಯಸೂಚಿಯ ಕೇಂದ್ರ ಸ್ಥಾನದಲ್ಲಿರಿಸಲು 2018ರಲ್ಲಿ ಪೋಷಣ್ ಅಭಿಯಾನವನ್ನು ಆರಂಭಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬುದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಧ್ಯೇಯವಾಕ್ಯವಾಗಿದೆ. ಬಾಗಲಕೋಟೆ ತಾಲೂಕು ಮುಡಪಲಜೀವಿ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ಹಾಗೂ ಬಾಗಲಕೋಟೆ ನಗರದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗಳಿಗೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಹನೂರ್ ಬಫರ್ ವಲಯದ ಪಚ್ಚೆದೊಡ್ಡಿ ಶಾಖೆಯಲ್ಲಿ ನಾಡ ಬಂದೂಕಿನಿಂದ ಜಿಂಕೆ ಕೊಂದು ಬೇಟೆಗಾರರು ಪರಾರಿಯಾದ ಘಟನೆ ನಡೆದಿದೆ. ಅರಣ್ಯ ಗಸ್ತಿನ ವೇಳೆ ಗುಂಡಿನ ಶಬ್ದ ಕೇಳಿದೆ. ಕೂಂಬಿಂಗ್ ಸಂದರ್ಭ ಜಿಂಕೆ ಕಳೇಬರ ಪತ್ತೆಯಾಗಿದೆ. ವನ್ಯಜೀವಿ ಅಪರಾಧ ವರದಿ ದಾಖಲು ಮಾಡಲಾಗಿದೆ ಎಂದು ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ನೋಂದಣಿಗೆ ಪ್ರಕ್ರಿಯೆಗೆ ವೇಗ ನೀಡಬೇಕು. ಇದರಿಂದ ಬಿಪಿಎಲ್ ಜಿಟಿ ಹೊಂದಿರುವ ಕುಟುಂಬಗಳಿಗೆ ಹೆಚ್ಚಿನ ಪ್ರಯೋಜನ ಸಿಗಲಿದ್ದು ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಸಂಪೂರ್ಣತ ಮಹತ್ವಾಕಾಂಕ್ಷಿ ಅಭಿಯಾನದ ಕೇಂದ್ರ ಪ್ರಭಾರಿ ಜಿಲ್ಲಾ ಉಸ್ತುವಾರಿ ಉಜ್ವಲ್ ಕುಮಾರ್ ಘೋಷ್ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 2ನೇ ಹಂತದ ಬರ ಪರಿಶೀಲನೆ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಇಬ್ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ

0: ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಘವೇಂದ್ರ ಪಾಟೀಲ್, ಸೈಂಟಿಸ್ಟ್ F, ಪ್ರಧಾನ ಸಂಶೋಧಕರು, ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ, ಸಿಡ್ಯಾಕ್ ಬೆಂಗಳೂರು.
2: ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನಾವು ಪ್ರತಿದಿನ ಮೊಬೈಲ್ ಬಳಸ್ತೀವಿ, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತೀವಿ, ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ತೀವಿ, ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡುವಾಗ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಮತ್ತು ಹಣ ಸುರಕ್ಷಿತವಾಗಿದೆಯಾ ಅನ್ನೋ ಡೌಟ್ ಬರುತ್ತಲ್ವಾ? ಮುಂದೆ ಬರುವ ಟೆಕ್ನಾಲಜಿ ಇಂದಿನ ಇಂಟರ್ನೆಟ್ ಸೆಕ್ಯೂರಿಟಿಗಿಂತ ಹೆಚ್ಚು ಪವರ್ಫುಲ್ ಆಗಿದ್ರೆ ಸುರಕ್ಷಿತ ಸಾಧ್ಯವಾಗಬಹುದು. ಈ ಬಗ್ಗೆ ಹೆಚ್ಚು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ರಾಘವೇಂದ್ರ ಪಾಟೀಲ್, ಸೈಂಟಿಸ್ಟ್ F, ಪ್ರಧಾನ ಸಂಶೋಧಕರು, ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಹಿಂದೆ ಡಾಕ್ಟರ್ ಅಶ್ವಿಜಾ B, ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ ಡೈರೆಕ್ಟರ್, ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬಗ್ಗೆ ಸ್ವಲ್ಪ ತಿಳಿಸಿದ್ರು, ಆದ್ರೂ ಮತ್ತೊಮ್ಮೆ ಈ ಬಗ್ಗೆ ಸರಳವಾಗಿ ಹೇಳಬಹುದಾ?
3: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ, ನಾವು ಅದನ್ನ ರಹಸ್ಯ ಸಂಕೇತ ಶಾಸ್ತ್ರ ಅಂತಾನು ಹೇಳಬಹುದು ಇನ್ ಜನರಲ್. ಅದರಲ್ಲಿ ಎರಡು ಭಾಗಗಳಿವೆ, ಒಂದು ಸಾರ್ವತ್ರಿಕ ರಹಸ್ಯ ಸಂಖ್ಯಾಶಾಸ್ತ್ರ, ಇನ್ನೊಂದು ವೈಯಕ್ತಿಕ ರಹಸ್ಯ ಸಂಖ್ಯಾಶಾಸ್ತ್ರ ಅಂತೇಳಿ. ಸಾರ್ವತ್ರಿಕ ಸಂಖ್ಯಾಶಾಸ್ತ್ರ ಅಂತಂದ್ರೆ, ಒಂದು ಸರಳ ಉದಾಹರಣೆ ಕೊಡೋದಾದ್ರೆ, ನೀವು ಮನೆಯಲ್ಲಿ ಒಂದು ಲಾಕ್ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವು ಒಂದು ಕೀ ಕೊಟ್ಟಿರ್ತೇನೆ, ನೀವು ಬಂದು ಲಾಕ್ ಮಾಡಿ, ಬಟ್ ಆ ಲಾಕ್ ಅನ್ನ ತೆಗೆಯೋನು ನಾನೊಬ್ನೇ, ಅದು ಬೇರೆಯವ್ರ ಕಡೆಯಿಂದ ಆಗಲ್ಲ. ಇದಕ್ಕೇನಂತಾರೆ ಅಂತಂದ್ರೆ ಸಾರ್ವತ್ರಿಕ ರಹಸ್ಯ ಸಂಖ್ಯಾಶಾಸ್ತ್ರ ಅಥವಾ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ ಅಂತಾರೆ. ಇನ್ನೊಂದು ವೈಯಕ್ತಿಕ ರಹಸ್ಯ ಸಂಕೇತ ಶಾಸ್ತ್ರ, ಅದಕ್ಕೆ ಪ್ರೈವೇಟ್ ಕೀ ಕ್ರಿಪ್ಟೋಗ್ರಫಿ ಅಂತಾರೆ. ಈಗಿರುವಂತಹ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿಯಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಸ್ ನಿಂದ ಅದು ಬ್ರೇಕ್ ಆಗುವಂತ ತುಂಬಾ ಚಾನ್ಸ್ ಇದೆ. ಸೊ ಈ ಸಾರ್ವತ್ರಿಕ ರಹಸ್ಯ ಸಂಕೇತ ಶಾಸ್ತ್ರ ಏನಿದೆಯಲ್ಲ, ಅದು ಈ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಅಥವಾ ಮೊಬೈಲ್ ಆ್ಯಪ್ಗಳಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಎಲ್ಲೆಲ್ಲಿದೆಯೋ ಅಲ್ಲಿ ಎಲ್ಲ ಅದನ್ನ ಉಪಯೋಗಿಸ್ತಾರೆ. ಇದರಿಂದ ಏನಾಗತ್ತಂತಂದ್ರೆ, ನೀವು ಕಳಿಸುವಂತ ಎಲ್ಲಾ ಸಂದೇಶಗಳು ಬೇರೆಯವರು ಹ್ಯಾಕರ್ಸ್ ಅದನ್ನ ಡಿಕೋಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ತಡೆಗಟ್ಟಲು ಈ ಒಂದು ಕ್ವಾಂಟಮ್ ಯುಗದಲ್ಲಿಯೂ ಸಹ ನಮ್ಮ ಸಂದೇಶಗಳು, ನಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ಗಳು ಸುರಕ್ಷಿತವಾಗಿರಲು ಈ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೇಳಿ ಅನ್ವೇಷಣೆ ಆಗಿದೆ.
2: ಕ್ವಾಂಟಮ್ ಕಂಪ್ಯೂಟರ್ ಎಷ್ಟು ಪ್ರಬಲವಾಗಿದೆ ಹಾಗಾದ್ರೆ?
3: ಬೇಸಿಕಲಿ ಈಗ ನಾವೊಂದು ಕ್ಲಾಸಿಕಲ್ ಕಂಪ್ಯೂಟರ್ ಅಥವಾ ಈಗ ಬಳಸ್ತಿರುವಂತ ಒಂದು ಗಣಕಯಂತ್ರ ತಗೊಂಡ್ರೆ, ಅದರಲ್ಲಿ ಮೂಲ ತತ್ವ ಏನಿದೆ ಅಂತಂದ್ರೆ, ಅದನ್ನ ನಾವು ಕ್ಲಾಸಿಕಲ್ ಬಿಟ್ ಅಂತ ಹೇಳಿದ್ರೆ ಅದರ ಸ್ಥಿತಿ ಶೂನ್ಯ ಅಥವಾ ಒಂದಕ್ಕಿರುತ್ತೆ. ಕ್ವಾಂಟಮ್ ಕಂಪ್ಯೂಟರ್ನ ಮೂಲ ಏನು ಒಂದು ಪ್ರಿನ್ಸಿಪಲ್ ಇದೆ, ಅದು ಫಿಸಿಕ್ಸ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ. ಅಲ್ಲಿ ಒಂದು ಕ್ಯೂಬಿಟ್ ಅಂತ ಹೇಳಿ ಕರಿತೇವೆ. ಆ ಕ್ಯೂಬಿಟ್ ನಲ್ಲಿ ಅದು ಒಂದೇ ಸಮಯದಲ್ಲಿ ಶೂನ್ಯ ಮತ್ತು ಒಂದರ ಸ್ಥಿತಿಯಲ್ಲೂ ಇರಬಹುದು. ಇನ್ನು ಕೆಲವು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಅನೇಕ ಪ್ರಿನ್ಸಿಪಲ್ ಗಳಿವೆ. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್, ಆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ನಲ್ಲಿ ನೀವು ಅನೇಕ ರಹಸ್ಯಗಳನ್ನ ಏನಾದರೂ ಹುಡುಕುವ ಒಂದು ಪ್ರಯತ್ನ ಮಾಡಿದ್ರೆ, ಆ ರಹಸ್ಯಗಳನ್ನ ಲಕ್ಷಾಂತರ ಕೀಗಳಿವೆ ಅಂದಿಟ್ಕೊಳ್ಳಿ, ಆ ಕೀಗಳಲ್ಲಿ ನನ್ನ ಒಂದು ಕೀ ಇದೆ, ಅದು ಒಂದೇ ಕ್ಷಣದಲ್ಲಿ ಕೀಗಳನ್ನು ಹುಡುಕಬಹುದು, ಮತ್ತೆ ಅದನ್ನ ಯಾವ್ದಿದೆ ಅಂತೇಳಿ ಕಂಡುಹಿಡಿಯುವಂತ ಒಂದು ಕ್ಷಮತೆ ಕ್ವಾಂಟಮ್ ಕಂಪ್ಯೂಟರ್ನಲ್ಲಿದೆ. ಇದು ಒಂದು ಈಗಿರುವಂತ ಗಣಕಯಂತ್ರಕ್ಕೂ ಕ್ವಾಂಟಮ್ ಕಂಪ್ಯೂಟರ್ಗೂ ಇರುವಂತ ಮೂಲಭೂತ ವ್ಯತ್ಯಾಸ ಅಂತ ಹೇಳ್ಬೋದು.
2: ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನಮ್ಮ ಕೇಳುಗರಿಗೆ ಕಾಡುವ ಪ್ರಶ್ನೆ ಏನು ಅಂತಂದ್ರೆ, ನನ್ನ ಬಳಿ ಇರುವ ಮೊಬೈಲ್ ಲ್ಯಾಪ್ಟಾಪ್ ಬದಲಾಯಿಸಬೇಕಾ, ಹಾಗಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಸ್ ಬೇಕಾಗುತ್ತಾ ಈ ರೀತಿಯಲ್ಲಿ ಸುರಕ್ಷಿತವಾಗಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ಇಡೋದಿಕ್ಕೆ?
3: ಇಲ್ಲ, ಖಂಡಿತವಾಗಿ ಇಲ್ಲ. ನಿಮ್ಮಲ್ಲಿರುವಂತ ಈಗಿರುವಂತ ಏನು ಗಣಕಯಂತ್ರ ಇದೆ, ಮೊಬೈಲ್ ಇದೆ, ಅಥವಾ ಬೇರೆ ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ನೀವು ಯಾವ್ದನ್ನ ಉಪಯೋಗಿಸಿ ಕಮ್ಯುನಿಕೇಟ್ ಮಾಡ್ತಿರಲ್ಲ, ಅದನ್ನ ನೀವು ಬದಲಾಯಿಸುವಂತ ಅಗತ್ಯ ಇಲ್ಲ. ಕೇವಲ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಗಳ ಮೂಲಕ ನೀವು ಈಗಿರುವಂತಹ ಕ್ರಿಪ್ಟೋಗ್ರಫಿ ಇದೆ, ಕ್ಲಾಸಿಕಲ್ ಕ್ರಿಪ್ಟೋಗ್ರಫಿ, ಅದನ್ನ ನೀವು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿಗೆ ಅಪ್ಗ್ರೇಡ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಇವೆ.
2: ಹಾಗಾದ್ರೆ PQC ಸಾಕಷ್ಟು ಸೆಕ್ಯೂರಿಟಿಯನ್ನ ಕೊಡುತ್ತೆ ಅನ್ನೋದಕ್ಕೆ ಒಂದು ಸರಳ ಉದಾಹರಣೆಯನ್ನ ಕೊಡಬಹುದಾ?
3: ಈಗಿರುವಂತ ಒಂದು ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ ಏನಿದೆ, ಒಂದು ಮೂಲಭೂತವಾದಂತ RSA ಸಿಸ್ಟಮ್ ಅಂತ ಕರಿತೇವೆ. ಸೊ ಈ RSA ಸಿಸ್ಟಮ್ನ ಒಂದು ಮುಖ್ಯವಾದಂತ ಏನು ಸುರಕ್ಷತೆ ಇದೆ, ಅದು ಅವಿಭಾಜಿಕ ಸಂಖ್ಯೆಗಳ ಮೇಲೆ ಆಧಾರಿತವಾಗಿದೆ. ನೀವು ಎರಡು ದೊಡ್ಡದಾದಂತ 200 ಅಥವಾ 250 ಡಿಜಿಟ್ ಇರುವಂತ ಎರಡು ಸಂಖ್ಯೆಗಳನ್ನ ತಗೊಂಡು ನೀವು ಗುಣಿಸಿದಾಗ ಆ ಬರುವಂತ ಸಂಖ್ಯೆ ಏನಿದೆ, ಅದು ನನ್ನ ಒಂದು ಸೀಕ್ರೆಟ್ ಆಗಿರುತ್ತೆ. ನೀವು ಆ ಒಂದು ಸಂಖ್ಯೆಯನ್ನ

0: ಒಡೆದು ಅದಕ್ಕೇನ ಅಂತಾರೆ ಅಂತಂದ್ರೆ ಫ್ಯಾಕ್ಟರೈಸೇಷನ್ ಅಂತಾರೆ. ಆ ಫ್ಯಾಕ್ಟರೈಸೇಷನ್ ನಿಮ್ಮಲ್ಲಿ ಸಾಧ್ಯ ಆದಾಗ ಅದರ ಸುರಕ್ಷತೆ ಸಂಪೂರ್ಣವಾಗಿ ನೆಲಕಚ್ಚತ್ತೆ. ಒಂದು ಪ್ರಬಲವಾದ ಕ್ವಾಂಟಮ್ ಕಂಪ್ಯೂಟರ್ ಇದ್ರೆ ಇದನ್ನ ಬಹಳ ಸರಳವಾಗಿ ಮಾಡಬಹುದು. ಈಗಿರುವಂತಹ ಕಂಪ್ಯೂಟರ್ಗಳಲ್ಲಿ ನೀವು ಲಕ್ಷಾಂತರ ವರ್ಷಗಳನ್ನು ವ್ಯಯಿಸಿದ್ರು ಅದು ಸಾಧ್ಯವಿಲ್ಲ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಏನು ಹೊಸ ಸಂಶೋಧನೆ ಗಣಿತ ತಜ್ಞರು ಮಾಡಿದರೆ ಈ ರಹಸ್ಯವನ್ನು ಕಂಡುಹಿಡಿಯೋದು ಬಹಳ ಕಷ್ಟ ಆಗತ್ತೆ. ಸೊ ಈ ಒಂದು ಏನ್ ಗಣಿತ ಇದೆಯಲ್ಲ, ಆ ಗಣಿತ ಲ್ಯಾಟಿಸ್ ಬೇಸ್ಡ್ ಅಥವಾ ಕೋಡ್ ಬೇಸ್ಡ್ ಅಥವಾ ಹ್ಯಾಶ್ ಬೇಸ್ಡ್ ಕ್ರಿಪ್ಟೋಗ್ರಫಿ ಅಂತ ಹೇಳಿ ಕರೀತಾರೆ. ಸೊ ಇದು ಕ್ವಾಂಟಮ್ ಕಂಪ್ಯೂಟರ್ ಬಂದ್ರು ಅಥವಾ ಈಗಿರುವಂತಹ ಕಂಪ್ಯೂಟರ್ ನಲ್ಲಿಯೂ ಲಕ್ಷಾಂತರ ವರ್ಷಗಳು ಬೇಕಾಗತ್ತೆ.
1: ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ PQC ಅನ್ನೋದು ಒಂದು ಭೂಲ್ ಬುಲಯ್ಯ ಅಥವಾ ಚಕ್ರವ್ಯೂಹ ಅಂತ ಅನ್ಕೊಳ್ಬಹುದು. ಈ ಚಕ್ರವ್ಯೂಹದಲ್ಲಿ ಹೋಗಿ ಅದನ್ನ ಹುಡುಕೋ ಅಷ್ಟು ಸಾಮರ್ಥ್ಯ ಯಾವ ಕಂಪ್ಯೂಟರ್ಸ್ಗೂ ಇರಬಾರದು ಅನ್ನೋ ರೀತಿಯಲ್ಲಿ ಕಷ್ಟವಾಗುವಂತೆ ಒಂದು ತಂತ್ರಜ್ಞಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಡಾಟಾಗೆ ಮತ್ತೊಂದು ಬಲವಾದ ಸೆಕ್ಯೂರಿಟಿ ಲೇಯರ್ ಸಿಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾ ಇದ್ರೆ. ಈಗ ನಾವು ಬಳಸ್ತಾ ಇರುವಂತದ್ದು ಸಾಮಾನ್ಯ ಕಂಪ್ಯೂಟರ್ಸ್, ಕ್ವಾಂಟಮ್ ಕಂಪ್ಯೂಟರ್ಸ್ ಅಥವಾ ಸೂಪರ್ ಕಂಪ್ಯೂಟರ್ಸ್ ಪ್ರತಿಯೊಬ್ಬರ ಕೈಗೆ ಸಿಗುವುದು ಇನ್ನೂ ತುಂಬಾ ದೂರದಲ್ಲಿದೆ ಅಂತ ಅನ್ಸುತ್ತೆ. ಆದ್ರೂ ಈಗಲೇ ಇಷ್ಟೊಂದು ಪ್ರಿಪರೇಷನ್ ಯಾಕೆ?
0: ಒಂದು ಯಾವುದೇ ಒಂದು ಸಂದೇಶ ಇದ್ರೆ ಅದಕ್ಕೆ ಒಂದು ಟೈಮ್ ವ್ಯಾಲ್ಯೂ ಅಂತ ಇರುತ್ತೆ. ಆ ಟೈಮ್ ವ್ಯಾಲ್ಯೂ ಮೇಲೆ ನಿಮ್ಮ ಸಂದೇಶದ ಸುರಕ್ಷತೆ ನಿರ್ಭರ ಆಗಿರುತ್ತೆ. ನೀವೇನೋ ಒಂದು ಸಂದೇಶ ಕಳಿಸಿರ್ತೀರ, ಆ ಸಂದೇಶನ ನೀವು ಅದನ್ನ ಸುಮಾರು ಒಂದು 10 ವರ್ಷಗಳ ವರ್ಗಾದ್ರೂ ಬೇರೆಯವ್ರು ಸಿಗಬಾರ್ದು, ಅದನ್ನ ಸೇ ಇನ್ನೂ ಸುರಕ್ಷಿತವಾಗಿರ್ಬೇಕು ಅಂತ ಅನ್ನೋ ಒಂದು ವಿಷಯ ಇತ್ತಂತಂದ್ರೆ ಹಾರ್ವೆಸ್ಟ್ ನೋ ಡಿಕ್ರಿಪ್ಟ್ ಲೇಟರ್ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ಅಂತಂದ್ರೆ ಈಗ ನಾವು ಎಲ್ಲ ಕಳಿಸುವಂತ ಸಂದೇಶಗಳು ತರಂಗಾಂತರಗಳ ಮೂಲಕ ಹೋಗುತ್ತೆ. ಆ ತರಂಗಾಂತರಗಳನ್ನ ಕ್ರೂಢೀಕರಿಸಿ ಇಡುವಂತ ಕೆಲವು ಯಂತ್ರಗಳಿವೆ. ಪ್ರಬಲವಾದ ಕ್ವಾಂಟಮ್ ಕಂಪ್ಯೂಟರ್ಗಳು ಬರುತ್ತೆ, ಅವಾಗ ಆ ತರಂಗಾಂತರಗಳನ್ನ ಅವರು ಡಿಕೋಡ್ ಮಾಡಿ ನಿಮ್ಮ ಸಂದೇಶ ಏನಿತ್ತು ಅಂತ ಓದುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ.
1: ಸೊ ಆ ಮುಂದಾಲೋಚನೆ ಇಟ್ಕೊಂಡು ಈಗ್ಲಿಂದಾನೇ ನಾವು ಸುರಕ್ಷಿತವಾದ ಒಂದು ತಂತ್ರಜ್ಞಾನವನ್ನ ಹುಡ್ಕೊಳ್ಬೇಕು. ಮುಂದೆ ಅದು ಡೀಟೇಲ್ಸ್ ಲೀಕ್ ಆದಾಗ ಅದನ್ನ ತಡೆಯೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀರಾ.
0: ಬಹುಶಃ ಇನ್ನೊಂದು 4-5 ವರ್ಷದಲ್ಲಿ ನಿಮ್ಗೆ ಅತ್ಯಂತ ಪ್ರಬಲವಾದ ಒಂದು ಕ್ವಾಂಟಮ್ ಕಂಪ್ಯೂಟರ್ ಬರಬಹುದು. ಆ ಕಂಪ್ಯೂಟರ್ ಬಂದಾಗ ಈಗಿರುವಂತ ಎಲ್ಲಾ ಸುರಕ್ಷಿತ ಕ್ರಮಗಳಿವೆ ಅವು ಬ್ರೇಕ್ ಡೌನ್ ಆಗುವಂತ ಎಲ್ಲಾ ಸಾಧ್ಯತೆಗಳಿವೆ. ಸೊ ಈಗ ನಮ್ಮ ಪ್ರಯತ್ನ ಈಗಿಂದನೇ ಇರಬೇಕು ಮತ್ತೆ ಅದ್ರ ಬಗ್ಗೆ ಒಂದು ಜನರಲ್ಲಿನ
1: ಜಾಗೃತಿ
0: ಇದು ಕೇವಲ ಮೊಬೈಲ್ ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲ, ಕಾರನ್ ತಗೊಳ್ಳಿ ಅಥವಾ ಯಾವ್ದಾದ್ರು ವೆಹಿಕಲ್ ತಗೊಳ್ಳಿ, ಅದು ಸುರಕ್ಷಿತವಾಗಿರಲಿಲ್ಲ ಅಂತಂದ್ರೆ ಅವುಗಳನ್ನ ಹ್ಯಾಕರ್ಸ್ಗಳು ಅದನ್ನ ಕಾರ್ಗಳನ್ನ ಓಪನ್ ಮಾಡಬಹುದು. ನೀವು ಸುರಕ್ಷಿತವಾಗಿಡ್ಬೇಕಂತಂದ್ರೆ ನಿಮಗೆ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಗತ್ಯ ಆಗಿರುತ್ತೆ.
1: ಒಟ್ಟಾರೆ ಹೇಳಬೇಕು ಅಂತಂದ್ರೆ ನಾವು ಎಲ್ಲಿ ಎಲ್ಲಿ ನಮ್ಮ ಡೀಟೇಲ್ಸ್ ಅಥವಾ ಮಾಹಿತಿಗಳು ಎಲ್ಲಿ ಸೋರೋಗ್ಬಾರ್ದು ಅನ್ನೋದು ನಮಗೆ ಇರುತ್ತೋ ಅಲ್ಲಿ PQC ತುಂಬಾನೇ ಮುಖ್ಯ ಅಂತ ಹೇಳ್ತಾ. ಇನ್ನು ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಇನ್ನೊಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಈಗ ನಮ್ಮ ಮೊಬೈಲ್ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಸ್ ಗಳನ್ನ ನಾವು ನೋಡ್ತೀವಿ, ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ?
0: ಖಂಡಿತ ಮೇಡಮ್. ಈಗ ನೀವು ಒಂದು ವಿಂಡೋಸ್ ನಲ್ಲಿ ಮೊಬೈಲ್ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಂತಂದ್ರೆ, ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ಸ್ ಯೂಸ್ ಮಾಡ್ತಾ ಇದ್ರೆ ಅಂತ ಇಟ್ಕೊಳ್ಳಿ, ನೀವು ಒಂದು ಸಾಫ್ಟ್ವೇರ್ ಅಪ್ಡೇಟ್ ಕಳಿಸ್ತಾರೆ, ಅದ್ರ ಹಿಂದೆ ಕ್ರಿಪ್ಟೋಗ್ರಫಿ ವರ್ಕ್ ಮಾಡುತ್ತೆ. ಸೊ ನಿಮ್ಮ ಸಾಫ್ಟ್ವೇರ್ ಅಪ್ಡೇಟ್ಸ್ ಸುರಕ್ಷಿತವಾಗಿರ್ಬೇಕಂತಂದ್ರೆ ಬೇರೆ ಹ್ಯಾಕರ್ಸ್ ಅಥವಾ ವೈರಸ್ ಇನ್ಫೆಕ್ಟ್ ಆಗಬಾರ್ದು ಅಂತಂದ್ರೆ ನಿಮ್ಮ ಸಿಸ್ಟಮ್ಗಳನ್ನ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿಗೆ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ.
1: ಇನ್ನು ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಸರ್?
0: ಅನೇಕ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಗಳ ಜೊತೆಗೆ ಒಗ್ಗೂಡಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಈಗ ಸಾಫ್ಟ್ವೇರ್ ಅಪ್ಗ್ರೇಡ್ ಏನಿದೆ ಅದು ಸಾಮಾನ್ಯ ಜನರಿಗೆ ಆಗುತ್ತೆ. ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಅಥವಾ ರಾಷ್ಟ್ರೀಯ ಸುರಕ್ಷತಾ ಸಂಸ್ಥೆಗಳೇನಿವೆ ಅವರು ತಮ್ಮ ಹಾರ್ಡ್ವೇರ್ ಅನ್ನು ಸಹ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಅಲ್ಗಾರಿದಮ್ಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಒಂದು FPGA ಅಂತೇಳಿ ಒಂದು ವಿಶೇಷವಾದಂತಹ ಸಾಧನ, ಅಲ್ಲಿ ಸಹ ಅದನ್ನ ನಾವು ಕಾರ್ಯಾನುತಗೊಳಿಸ್ತಾ ಇದ್ದೇವೆ ಮೈಟಿಯ ಒಂದು ಧನ ಸಹಾಯದಿಂದ. ಆಮೇಲೆ ಚಿಕ್ಕ ಚಿಕ್ಕ ಡಿವೈಸ್ ಗಳಿರುತ್ತೆ ಅದಕ್ಕೆ ಮೈಕ್ರೋ ಕಂಟ್ರೋಲರ್ಸ್ ಅಂತಾರೆ, ಅಲ್ಲಿ ಸಹ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದಲ್ಲದೆ ಇಲ್ಲಿ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಈಗ ಬರ್ತಾ ಇರುವಂತಹ ಈ ಪೋಸ್ಟ್ ಕ್ವಾಂಟಮ್ ಅಲ್ಗಾರಿದಮ್ಸ್ ಅವುಗಳು ಎಷ್ಟು ಸುರಕ್ಷಿತವಾಗಿದೆ ಅದನ್ನ ಅನಲೈಸ್ ಮಾಡುವಂತಹ ಒಂದು ಕಾರ್ಯವನ್ನು ಸಹ ನಾವು ಸಿಡ್ಯಾಕ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೇವೆ.
1: ಸೈಂಟಿಸ್ಟ್ ರಾಘವೇಂದ್ರ ಪಾಟೀಲ್ ಅವರು ಹೇಳಿದ ಹಾಗೆ ಬರೀ ಇದು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಮಾತ್ರ ಅಲ್ಲ, ಆರೋಗ್ಯ ಸಂಸ್ಥೆ ಆಗಿರಬಹುದು ಅಥವಾ ಡಿಫೆನ್ಸ್ ಆಗಿರಬಹುದು ಅಥವಾ ಬೇರೆ IoT ಸಂಸ್ಥೆಗಳಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಮಾತ್ರ ಅಲ್ಲ, ಪ್ರತಿ ಒಬ್ಬರಿಗೂ ಇದರ ಉಪಯೋಗ ಖಂಡಿತ ಬರುತ್ತೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಮೊಬೈಲ್ ನಲ್ಲಿ ನಾವು ಟ್ರಾನ್ಸಾಕ್ಷನ್ ನ ಮಾಡ್ತಾ ಇದೀವಿ, ಹಾಗಾಗಿ ಸಿಡಾಕ್ ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಕ್ವಾಂಟಮ್ ಯುಗದ ಬಗ್ಗೆ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶವೇನು?
0: ಯಾವ ರೀತಿ ಟೆಕ್ನಾಲಜಿ ಚೇಂಜ್ ಆಗುತ್ತೆ ಅದಕ್ಕೆ ತಕ್ಕಂತೆ ನಾವು ಸೆಕ್ಯೂರಿಟಿನ ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಏನಿದೆ ಹೆಲ್ತ್ ಕೇರ್ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಹೊಸ ಅವಕಾಶವನ್ನು ತಂದುಕೊಡ್ತಾ ಇದೆ. ಅದೇ ಸಮಯದಲ್ಲಿ ನಮ್ಮ ಈ ಡಿಜಿಟಲ್ ಸೊಸೈಟಿಯ ಸೆಕ್ಯೂರಿಟಿಯನ್ನು ಇನ್ನಷ್ಟು ಬಲಪಡಿಸುವಂಥ ಅಗತ್ಯ ಇದೆ. ನಮ್ಮ ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಯಿತು, ಮೊಬೈಲ್ನಲ್ಲಿ ಮೆಸೇಜ್ ಕಳಿಸೋದಾಯಿತು, UPI ಟ್ರಾನ್ಸಾಕ್ಷನ್ ಆಯಿತು,

0: ಭವಿಷ್ಯದ ಏನು ಆಟಾನಮಸ್ ವೆಹಿಕಲ್ಸ್ ಇವೆ ಅವುಗಳ ಒಂದು ಸುರಕ್ಷತೆಗಾಗಿ ವಿಚಾರ ಮಾಡಿದಾಗ ನಮ್ಮ ಈ ಸಂಪೂರ್ಣ ಡಿಜಿಟಲ್ ವರ್ಲ್ಡ್ ಏನಿದೆ ಅದು ಸುರಕ್ಷಿತವಾಗಿರಬೇಕಂತಂದ್ರೆ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ತುಂಬಾ ಅಗತ್ಯ ಆದಂತ ಒಂದು ಸಾಧನ ಆಗಿದೆ. ಇದು ಒಂಥರ ಸೆಕ್ಯೂರಿಟಿ ಶೀಲ್ಡ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು.
1: ಪ್ರಿಯ ಶ್ರೋತೃಗಳೇ, ಇಂದು ನಾವು ಕೇಳಿದ ವಿಷಯ ಸ್ವಲ್ಪ ಟೆಕ್ನಿಕಲ್ ಅಂತ ಅನಿಸ್ಬಹುದು, ಆದ್ರೆ ಅದರ ಉದ್ದೇಶ ಮಾತ್ರ ತುಂಬಾ ಸರಳವಾಗಿದೆ. ಅದೇನಂದ್ರೆ ನಮ್ಮ ಇಂದಿನ ಡಿಜಿಟಲ್ ಜೀವನವನ್ನ ನಾಳೆಯ ಟೆಕ್ನಾಲಜಿಗೂ ಸುರಕ್ಷಿತವಾಗಿ ಇಡಬೇಕು ಅನ್ನೋದಾದ್ರೆ ಖಂಡಿತ ನಾವು PQC ಬಳಸಬೇಕು. ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಿದ್ದಂಗೆ ನಮ್ಮ ಸೆಕ್ಯೂರಿಟಿ ಕೂಡ ಅದರ ಜೊತೆಯಲ್ಲಿ ಮುಂದೆ ಹೋಗಬೇಕು. ಇದೇ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಮಹತ್ವ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸಿದ ರಾಘವೇಂದ್ರ ಪಾಟೀಲ್ ಸೈಂಟಿಸ್ಟ್ F ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ತುಂಬಾ ಧನ್ಯವಾದಗಳು.
2: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ರಾಘವೇಂದ್ರ ಪಾಟೀಲ್ ಸೈಂಟಿಸ್ಟ್ F, ಪ್ರಧಾನ ಸಂಶೋಧಕರು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಟ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:30. ಈಗ ಕೆಲವು ಜಾಹೀರಾತುಗಳು.
1: ಕೆಲವರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
3: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಜಾಹೀರಾತು, ನಂತರ 7:35 ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಣಾಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ, ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತದ ಫಿನ್ಟೆಕ್ ಕ್ಷೇತ್ರ ಅಭೂತಪೂರ್ವ ಪ್ರಗತಿ ಸಾಧಿಸಿದ್ದು, ದೇಶದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಈ ಯಶಸ್ಸಿನ ಸಾರಥಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಮುಂಬೈನಲ್ಲಿ ನಿನ್ನೆ ಜಾಗತಿಕ ಫಿನ್ಟೆಕ್ ಉತ್ಸವ

0: 2026 ಉದ್ಘಾಟಿಸಿ ಮಾತನಾಡಿದ ಅವರು, ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತ ಸಾಧಿಸಿರುವ ಈ ಪರಿವರ್ತನೆ ಅಗಾಧವಾಗಿದ್ದು, ಜಗತ್ತಿನಲ್ಲಿ ಫಿನ್ಟೆಕ್ ಕುರಿತ ಚರ್ಚೆಯಲ್ಲಿ ಯುಪಿಎ ಪ್ರಸ್ತಾಪವಿಲ್ಲದೆ ಅದು ಅಪೂರ್ಣವಾಗಲಿದೆ ಎಂದರು. ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರನ್ನು ಸಶಕ್ತಗೊಳಿಸುವ ಕುರಿತು ಮಾತನಾಡಿದ ಪ್ರಧಾನಿ, ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆ ತಲುಪಲು ಸಾಧ್ಯವಾಗದ ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಿಗೆ ತಲುಪಿ ಜನಸಾಮಾನ್ಯರನ್ನು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರಲು ಯುಪಿಐ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಆಗಸ್ಟ್ ತಿಂಗಳೊಂದರಲ್ಲೇ 24 ಶತಕೋಟಿಗೂ ಅಧಿಕ ಯುಪಿಐ ವಹಿವಾಟುಗಳು ನಡೆದಿರುವುದನ್ನು ಈ ವೇಳೆ ಅವರು ಪ್ರಸ್ತಾಪಿಸಿದರು. ಯುಪಿಐ ಸಾಧಿಸಿರುವ ಈ ಕ್ರಾಂತಿಕಾರಿ ಬದಲಾವಣೆಯನ್ನು ಕಂಡು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಯುಪಿಐ ಕೇವಲ ತಾಂತ್ರಿಕ ಪ್ರಗತಿಯಲ್ಲ, ಅದೊಂದು ಇಡೀ ನಾಗರಿಕತೆಯ ಯಶೋಗಾಥೆ ಎಂದು ಬಣ್ಣಿಸಿರುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದರು.
1: ಭಾರತ್ ಕಿ ಫಿನ್ಟೆಕ್ ಸ್ಟೋರಿ ಅದ್ಭುತ ರಹಿ ಹೈ ಔರ್ ಇಸ್ಕಾ ಏಕ್ ಬಡಾ ಚಾಂಪಿಯನ್ ಹೈ ಹಮಾರಾ ಯುಪಿಐ. ಮೈನೆ ಪಿಛ್ಲೆ ಸಾಲ್ ಭಿ ಇಸ್ಕಿ ಚರ್ಚಾ ಕಿ ಥಿ, ಲೇಕಿನ್ ಯೇ ಇತ್ನಿ ಬಡಿ ಟ್ರಾನ್ಸ್ಫಾರ್ಮೇಶನ್ ಹೈ ಕಿ ಜಬ್ ಭಿ ಫಿನ್ಟೆಕ್ ಕಿ ಚರ್ಚಾ ಹೋಗಿ ತೋ ವೋ ಯುಪಿಐ ಕೆ ಬಿನಾ ಅಧೂರಿ ಹೀ ಹೋಗಿ.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ. ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಉದ್ಘಾಟಿಸಲಿದ್ದಾರೆ. ಈ ವೇಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿರಲಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆ, ಪಂಚಾಯಿತಿ ಮತ್ತು ಮನೆಗಳನ್ನು ತಲುಪಲಿದೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಅಧೀನದಲ್ಲಿರುವ ಪ್ರಮುಖ ಸಾರ್ವಜನಿಕ ಸಂಪರ್ಕ ಕೇಂದ್ರವಾದ ನವೀಕೃತ ನೆಹರು ತಾರಾಲಯವನ್ನು ನವದೆಹಲಿಯಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ನವೀಕರಿಸಲಾದ ತಾರಾಲಯ ವಿಜ್ಞಾನ ಸಂವಹನವನ್ನು ಬಲಪಡಿಸುವುದು, ಖಗೋಳ ವಿಜ್ಞಾನದ ಕುರಿತು ಅರಿವು ಮೂಡಿಸುವುದು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಅಶ್ವಾನಿ ಲೋಹಾನಿ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಹಾಗೂ ವಿದ್ಯಾರ್ಥಿಗಳು, ಯುವಜನರು ಮತ್ತು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಲು ತಾರಾಲಯದಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಯಾವುದೇ ರೀತಿಯ ಬಿಕ್ಕಟ್ಟು ಎದುರಿಸಿದಾಗಲೂ ಭಾರತ ಸದಾ ಅದರ ಬೆನ್ನೆಲುಬಾಗಿ ನಿಂತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸದ ಭಾಗವಾಗಿ ನಿನ್ನೆ ಶ್ರೀಲಂಕಾದ ಕೊಲಂಬೋಗೆ ಭೇಟಿ ನೀಡಿದ ಅವರು ಭಾರತೀಯ ಸಮುದಾಯದವರನ್ನು ಉದ್ದೇಶಿಸಿ ಮಾತನಾಡಿದರು. ಉಭಯ ದೇಶಗಳ ನಡುವಿನ ಸಂಬಂಧವು ಹಂಚಿಕೆಯ ಇತಿಹಾಸ, ಸಂಸ್ಕೃತಿ ಮತ್ತು ನಂಬಿಕೆಯ ಬಲವಾದ ಅಡಿಪಾಯದ ಮೇಲೆ ನಿರ್ಮಾಣವಾಗಿದೆ ಎಂದು ಬಣ್ಣಿಸಿದರು. ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿರುವ ಸಚಿವ ರಾಜನಾಥ್ ಸಿಂಗ್ ಭಾರತ ಮತ್ತು ಶ್ರೀಲಂಕಾ ನಡುವಿನ ನಿಕಟ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವೇ ದ್ವಿಪಕ್ಷೀಯ ಸಂಬಂಧಗಳ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರವಾಸವು ಉಭಯ ದೇಶಗಳ ರಕ್ಷಣೆ ಹಾಗೂ ಪ್ರಾದೇಶಿಕ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವೃದ್ಧಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಕುವೈತ್ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಒಪ್ಪಿಕೊಂಡಿವೆ. ಭಾರತ ಮತ್ತು ಕುವೈತ್ ನಡುವಿನ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ನಿನ್ನೆ ಕುವೈತ್ನಲ್ಲಿ ನಡೆಯಿತು. ಸಭೆಯ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್ ಮತ್ತು ಕುವೈತ್ ವಿದೇಶಾಂಗ ಸಚಿವಾಲಯದ ಏಷ್ಯಾ ವ್ಯವಹಾರಗಳ ಸಹಾಯಕ ವಿದೇಶಾಂಗ ಸಚಿವ ನವಾಫ್ ಅಬ್ದುಲ್ಲಾತೀಫ್ ಸುಲೈಮಾನ್ ಅಲ್ ಅಹ್ಮದ್ ವಹಿಸಿದ್ದಾರೆ. ತಿಳಿಸಿದರು.

0: ಸಭೆಯಲ್ಲಿ ರಾಜಕೀಯ ಬಾಂಧವ್ಯ, ವ್ಯಾಪಾರ, ಹೂಡಿಕೆ, ರಕ್ಷಣಾ, ಭದ್ರತೆ, ಇಂಧನ, ಸಹಕಾರ, ತಂತ್ರಜ್ಞಾನ, ಕೃಷಿ, ಆರೋಗ್ಯ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ದೇಶಗಳು ಚರ್ಚಿಸಿದವು. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು, ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಪರಸ್ಪರ ದಾಳಿಯಿಂದ ಪಶ್ಚಿಮ ಏಷ್ಯಾದ್ಯಂತ ಉದ್ವಿಗ್ನತೆ ತೀವ್ರಗೊಂಡಿದ್ದು, ಸಂಘರ್ಷ ಮತ್ತಷ್ಟು ವಿಸ್ತರಿಸುವ ಆತಂಕ ಎದುರಾಗಿದೆ. ಕಳೆದ ಎರಡು ದಿನಗಳಲ್ಲಿ ಅಮೆರಿಕದ ಯುದ್ಧ ನೌಕೆಯ ಮೇಲೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ನ 5 ಕಚ್ಚಾ ತೈಲ ಸಾಗಣೆ ಹಡಗುಗಳನ್ನು ಅಮೆರಿಕದ ಸೇನೆ ನಾಶಪಡಿಸಿದೆ ಎಂದು ಅಮೆರಿಕ ತಿಳಿಸಿದೆ. ಪ್ರತೀಕಾರವಾಗಿ ಇರಾನ್ ಜೋರ್ಡಾನ್ನಲ್ಲಿರುವ ಅಮೆರಿಕದ ನೆಲೆಗಳತ್ತ ಕ್ಷಿಪಣಿ ದಾಳಿ ನಡೆಸಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಆದೇಶದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯದ ಪಾಲಿನ ಗೌರವಧನವನ್ನು ತಿಂಗಳಿಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ ಹಾಗೂ ಸಹಾಯಕಿಯರ ರಾಜ್ಯದ ಮೇಲೆ ಪಾಲಿನ ಗೌರವಧನವನ್ನು ತಿಂಗಳಿಗೆ 2,000 ರೂಪಾಯಿ ಹೆಚ್ಚಿಸಲಾಗಿದೆ. ಈ ಪರಿಷ್ಕರಣೆಯ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಟ್ಟು 12,000 ರೂಪಾಯಿ ಗೌರವಧನ ದೊರೆಯಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಗೋವಾದ ಪೋರ್ವರಿಮ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಇಂದು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 66ರಲ್ಲಿ ನಿರ್ಮಿಸಲಾಗಿರುವ ಷಟ್ ಪಥಗಳ ಈ ಕಾರಿಡಾರ್ 5 ಕಿಲೋಮೀಟರ್ಗೂ ಹೆಚ್ಚು ಉದ್ದವಿದೆ. ಸುಮಾರು 641 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಯೋಜನೆಯಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಲಿದ್ದು, ಪಣಜಿ ಮತ್ತು ರಾಜ್ಯದ ಉತ್ತರ ಭಾಗದ ನಡುವಿನ ಸಂಪರ್ಕ ಮತ್ತಷ್ಟು ಸುಧಾರಿಸುವ ನಿರೀಕ್ಷೆಯಿದೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಭಾರತೀಯ ಪ್ಯಾರಾ ಬಿಲ್ಲುಗಾರರು ಇಂದು ಹಲವು ಪದಕಗಳ ನಿರೀಕ್ಷೆಯಲ್ಲಿದ್ದಾರೆ. ವಿವಿಧ ವಿಭಾಗಗಳ ಚಿನ್ನ ಮತ್ತು ಕಂಚಿನ ಪದಕ ಪಂದ್ಯಗಳಲ್ಲಿ ಭಾರತೀಯ ಬಿಲ್ಲುಗಾರರು ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರೀಕರ್ವ್ ಮಿಶ್ರ ತಂಡದ ಚಿನ್ನದ ಪದಕದ ಪಂದ್ಯದಲ್ಲಿ ಭಾರತದ ಭಾವನಾ ಮತ್ತು ಹರ್ವಿಂದರ್ ಸಿಂಗ್ ಜೋಡಿ ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದ ಫೈನಲ್ನಲ್ಲಿ ಭಾರತದ ಶೀತಲ್ ದೇವಿ ಸ್ಪರ್ಧಿಸುತ್ತಿದ್ದರೆ, ಪ್ಯಾರಾ ಕಾಂಪೌಂಡ್ ಮಿಶ್ರ ತಂಡದ ಕಂಚಿನ ಪದಕದ ಪಂದ್ಯದಲ್ಲಿ ಶೀತಲ್ ದೇವಿ ಹಾಗೂ ಟೋಮನ್ ಕುಮಾರ್ ಜೋಡಿ ಕಣಕ್ಕಿಳಿಯಲಿದೆ. ಪ್ಯಾರಾ ರೀಕರ್ವ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತಕ್ಕೆ ಪದಕ ಖಚಿತವಾಗಿದೆ. ರಾಜಶ್ರೀ ಧನ್ರಾಜ್ ರಾಥೋಡ್ ಭಾರತದವರೇ ಆದ ಭಾವನಾ ಅವರನ್ನು ಎದುರಿಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತದ ಸರಿತಾ ಹಾಗೂ ಪ್ಯಾರಾ ಕಾಂಪೌಂಡ್ ಪುರುಷರ ಕಂಚಿನ ಪದಕದಲ್ಲಿ ಟೋಮನ್ ಕುಮಾರ್ ಕಣದಲ್ಲಿದ್ದಾರೆ. 2026ರ ಏಷ್ಯನ್ ಗೇಮ್ಸ್ಗೆ ತೆರಳಲಿರುವ ಭಾರತೀಯ ತಂಡಕ್ಕೆ ನವದೆಹಲಿಯಲ್ಲಿ ನಿನ್ನೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಅವರ ಸಮ್ಮುಖದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ, ಕ್ರೀಡಾ ಕಾರ್ಯದರ್ಶಿ ಹರಿರಂಜನ್ ರಾವ್ ಹಾಗೂ ತಂಡದ ಮುಖ್ಯಸ್ಥ ಸಹದೇವ್ ಯಾದವ್ ಉಪಸ್ಥಿತರಿದ್ದರು. ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಣಾಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ, ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಜಾಹೀರಾತು, ನಂತರ ಚಿತ್ರಗೀತೆಗಳ ಕಾರ್ಯಕ್ರಮ.

chicka chicka chicka chicka chicka chicka chay chicka chicka chay chicka chicka chay. ನೂರು ಜನರು ಬಂದರು, ನೂರು ಜನರು ಹೋದರು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಕೆವಿ ಮಹಾದೇವನ್ ಅವರ ಸಂಗೀತ.

0: with the State Department of Social Welfare coordinating activities in convergence with the Departments of Health and Family Welfare. Union Minister for Road Transport and Highways Nitin Gadkari will inaugurate the Porvorim Elevated Corridor in Goa today. The six-lane, over 5-kilometer project on NH-66, built at a cost of around 641 crore rupees, is expected to ease traffic and improve connectivity between Panji and the northern part of the state. The corridor will open for regular traffic from September 11. More from our correspondent.
1: It is expected to carry around 75,000 to 80,000 vehicles a day, taking nearly 60% of the traffic off the existing ground-level road. The project is aimed at easing congestion on the busy Mapusa-Panji road. It is also expected to improve the movement of the tourists and commercial vehicles along this important corridor. Nikhil Upadhyay, Akashwani News, Panji.
0: This is Akashwani giving you the news.
2: Stay connected with AIR News. Follow us on X at AIR News Alerts and visit newsonair.gov.in for the latest updates.
0: Welcome back to Morning News. Tensions across West Asia have escalated sharply as the United States and Iran continue to exchange strikes, raising fears of a wider regional conflict. The United States said its military destroyed 5 Iranian crude oil tankers following what Washington described as attacks by Iran's Islamic Revolutionary Guard Corps, IRGC, on a U.S. warship over the past 2 days. Iran, in retaliation, launched missiles towards U.S. targets in Jordan. U.S. Central Command said in a social media post that the strikes came in response to 2 Iranian attempts over the previous 2 days to target the U.S. warship with ballistic missiles. Meanwhile, IRGC vowed retaliation against tankers near Bahraini and Kuwaiti ports. It urged tanker crews to immediately leave vessels located either at anchor or inside ports, warning that the ships could be targeted. Canada has imposed retaliatory tariffs of up to 50% on more than 600 U.S. goods, escalating trade dispute between the two neighbors. The tariffs targeting U.S. merchandise officially came into force last night. Canadian commercial enterprises operating under the federal government's newly implemented dollar-for-dollar tariffs, covering approximately $28 billion U.S. dollars worth of American imports. More from our correspondent.
3: The measures, which took effect from midnight, imposed tariffs ranging from 15% to 50% on more than 600 U.S. products. The affected goods include industrial materials such as steel and aluminium, household essentials such as toilet paper, and specialized products such as coin-operated arcade machines. Meanwhile, U.S. President Donald Trump has ordered federal agencies to stop purchasing Canadian products through the government's primary procurement catalog until Ottawa provides American businesses and farmers with equal access to Canadian market. In a social media post, Trump accused Canada of unfair trade practices, alleging that Canadian federal and provincial governments prevent American businesses from selling to public sector entities, while Canadian companies enjoy relatively open access to U.S. government contracts. Rupesh Rathor for Akashwani News.
0: In Chhattisgarh, a Kanker court has sentenced 5 Maoists, including dreaded Prabhakar and his wife Raji Kange, to imprisonment in a case related to an attack on the security forces in 2015. Prabhakar, a cadre of the Dandakaranya Special Zonal Committee, and his wife Raji Kange, associated with the divisional committee member rank, were each sentenced to 7 years in prison. The 3 other Maoists involved in the case were awarded 5 years imprisonment each. The case originates from 2015 when a group of Maoists attacked a team of security forces that was conducting a search operation in the Kora region. India could witness one final surge of monsoon activity before the southwest monsoon begins its seasonal retreat. Rains are expected to return across large parts of central, south, east and west India between September 12 and 21. Weather models indicate that the coming spell could provide a temporary revival into the fading monsoon circulation, bringing showers and thunderstorms to several parts of the country during the second half of September. The latest satellite imagery shows a noticeable reduction in cloud cover over large parts of the Indian subcontinent, particularly over northwest India, while convective cloud clusters remain active over eastern and southern regions. India Meteorological Department, IMD, has forecast heavy rainfall over Bihar, Jharkhand, Gangetic, West Bengal, Odisha, Arunachal Pradesh, Assam, Meghalaya, Nagaland, Manipur, Mizoram and Tripura today. The Met Department has predicted thunderstorm accompanied with lightning and gusty winds over Andaman and Nicobar Islands, Andhra Pradesh, Tamil Nadu, Puducherry and Karaikal. According to IMD, coastal Andhra Pradesh and Keralam and Mahe are expected to experience hot and humid weather today. On to sports. In US Open tennis, defending women's singles champion and top seed Arina Sabalenka has advanced to the semifinals after overcoming 6-seed Linda Noskova of the Czech Republic in a thrilling quarterfinal. Sabalenka prevailed in a tightly contested match last night. In the men's singles, Francis Tiafoe booked his place in the last four after defeating fellow American Alex Michelson in a 5-set thriller. India Para Archers will be in the hunt for multiple medals at the World Archery Para Series in Ahmedabad today as they compete in several gold and bronze medal matches across different events. In the Para Recurve Mixed Team Gold Medal match, India's Bhavna and Harvinder Singh will take on China's Liang Qirong and Xia Lei in the final. India's Sheetal Devi will have another opportunity to claim gold when she faces Aizada Saidan of Kazakhstan in the Para Compound Women's Individual Final. And now for a look at today's newspapers, it's over to Shagun Chopra.
4: Thank you, Saira. Russia says BRICS can bridge Iran-UAE gap, writes Hindustan Times. The Tribune writes Modi-Putin bilateral on September 11, Sukhoi 57 sale, tech transfer on table. The newspapers have widely covered PM Modi inaugurating infrastructure projects. The Asian Age headlines, PM unveils 35,000 crore projects. The Tribune writes, India-China holds second LAC flag meet in 2 days. After the tragic incident of building collapse in Satyaniketan area in Delhi, the matter has reached the Supreme Court. The Pioneer writes, safety of PGs in Delhi and a Supreme Court lens. The Hindu writes, Supreme Court must ban India's safety regulations for student hostels. And finally, Dinin Express writes, 60 years of Star Trek, fans pass down not only shared language but values too, adding that Star Trek functions as connective tissue between fans past and present. And with that, it's back to you, Saira.
0: Thanks, Shakun. And now, before we end the bulletin, the headlines once again. Prime Minister Narendra Modi says UPI is undisputed champion of India's fintech success story. Defence Minister Rajnath Singh describes Indian community in Sri Lanka as important bridge between the two countries. US says it destroyed 5 Iranian oil tankers in Persian Gulf after attack on American warship. Canada imposes retaliatory tariffs of up to 50% on more than 600 US goods. Rain likely to lash large parts of central, south, east and west India between September 12 and 21 before southwest monsoon begins its seasonal retreat. And in tennis, Arina Sabalenka and Francis Tiafoe enter semifinals of US Open in New York. For details of these stories and more, log on to our website www.newsonair.gov.in and News on AIR app. And with that, we end the morning news. Have a great day.
5: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ವೀಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕೇಳಿ ಆಯುಷ್ವಾಣಿ.
6: ನಮಸ್ಕಾರ ಕೇಳುಗರೆ. ನಾಸ್ತಿ ಮೂಲಂ ಅನೌಷಧಂ ಅಂತ ಹೇಳಲಾಗಿದೆ. ಅಂದರೆ ಭೂಮಿಯ ಮೇಲೆ ಔಷಧೀಯ ಗುಣಗಳು ಇಲ್ಲದೇ ಇರುವ ಸಸ್ಯಗಳೇ ಇಲ್ಲ. ಔಷಧೀಯ ಸಸ್ಯಗಳನ್ನು ಕೇವಲ ಔಷಧಿಯಾಗಷ್ಟೇ ಅಲ್ಲ, ಆಹಾರವಾಗಿಯೂ ಉಪಯೋಗಿಸಬಹುದು. ಈ ಆಹಾರವನ್ನು ನಿಯಮಿತವಾಗಿ ಉಪಯೋಗಿಸುತ್ತಾ ಬಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆಗಳು ದೂರ ಸರಿಯುತ್ತವೆ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ತಂಬುಳಿ ಅಂತ ಏನು ಅಡುಗೆ ಮಾಡ್ತೇವೆ ಅದು ತಂಪು ಹುಳಿ ಎನ್ನುವ ಸರಳ ಸುಲಭ ಆಹಾರ ಕಲ್ಪನ. ಇದರಲ್ಲಿ ಸೊಪ್ಪುಗಳನ್ನು ಉಪಯೋಗಿಸಿ ಅವುಗಳ ಪೋಷಕಾಂಶಗಳು ನಾಶವಾಗದ ರೀತಿಯಲ್ಲಿ ಶೀಘ್ರವಾಗಿ ತಯಾರಿಸಿ ಸೇವಿಸಬಹುದು. ಇಂದು ನಾನು ಆಹಾರವಾಗಿ ಬಳಸಲ್ಪಡುವ ಎರಡು ಔಷಧೀಯ ಸಸ್ಯಗಳ ಬಗ್ಗೆ ಹೇಳ್ತೇನೆ. ಮೊದಲನೆಯ ಔಷಧೀಯ ಎಲೆ ತಾಂಬೂಲ ಪತ್ರ ಅಥವಾ ವೀಳ್ಯದೆಲೆ. ಸಂಸ್ಕೃತದಲ್ಲಿ ನಾಗವಲ್ಲಿ ಅಂತ ಕರೆದಿದ್ದಾರೆ. ದೇವರ ಪೂಜೆಗೆ ಪ್ರಥಮ ಪ್ರಾಶಸ್ತ್ಯವಿರುವ ಈ ವೀಳ್ಯದೆಲೆಯನ್ನು ಅಲಂಕಾರಿಕ ಸಸ್ಯವಾಗಿಯೂ ಮನೆಯ ಎದುರುಗಡೆ ಬೆಳೆಯುವುದನ್ನು ನೋಡ್ತೇವೆ. ಆಹಾರ ಸೇವನೆಯ ನಂತರ ತಾಂಬೂಲ ಸೇವನೆಯಿಂದ ಬಾಯಿಯ ದುರ್ಗಂಧ ದೂರವಾಗಿ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. ಈ ವೀಳ್ಯದೆಲೆಯ ತಂಬುಳಿ ಸೇವಿಸುವುದರಿಂದ ಅಜೀರ್ಣ, ಹೊಟ್ಟೆ ಉಬ್ಬರಿಸುವಿಕೆ, ವಾಕರಿಕೆ ಇವೆಲ್ಲ ಗುಣವಾಗುತ್ತದೆ. ಬಾಯಿ ರುಚಿಯನ್ನು ಇದು ಹೆಚ್ಚಿಸುತ್ತದೆ. ಕೆಮ್ಮು, ಕಫ, ಗಂಟಲು ನೋವು ಸಹ ಕಡಿಮೆಯಾಗಿ ಬಾಯಿ ಹುಣ್ಣು ವಾಸಿಯಾಗುತ್ತದೆ. ಒಸಡುಗಳ ಊತ ಅಥವಾ ಜಿಂಜವೈಟಿಸ್ ಅನ್ನು ಶೀಘ್ರವಾಗಿ ಗುಣಪಡಿಸುವ ಶಕ್ತಿ ಈ ವೀಳ್ಯದೆಲೆಗಿದೆ. ಇನ್ನು ಎರಡನೆಯ ಔಷಧೀಯ ಗಿಡ ನಿಮಗೆಲ್ಲ ಅಚ್ಚರಿ ಎನಿಸಬಹುದು. ಹೌದು, ನಾಚಿಕೆ ಮುಳ್ಳಿನ ಗಿಡ, ಅಂದರೆ ಮುಟ್ಟಿದರೆ ಮುನಿಗಿಡ. ಇದನ್ನ ಸಂಸ್ಕೃತದಲ್ಲಿ ಲಜ್ಜಾಲು ಎನ್ನುತ್ತಾರೆ. ಇದರ ಲ್ಯಾಟಿನ್ ಹೆಸರು ಮೈಮೋಸಾ ಪುಡಿಕ. ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಅಸಾಮಾನ್ಯವಾಗಿ ಹಬ್ಬುವ ಮುಳ್ಳಿನಿಂದ ಕೂಡಿದ ಕಳೆಗಿಡವಾಗಿಯೇ ಕಾಣುವುದು. ಇದು ಔಷಧೀಯ ಗುಣಗಳ ಆಗರ. ಇದರ ಪ್ರಮುಖ ಗುಣವೇ ರಕ್ತಸಂಧಾನೀಯ ಗುಣ, ಅಂದರೆ ರಕ್ತಸ್ರಾವವನ್ನು ತಡೆಗಟ್ಟುವಂತಹದ್ದು. ಸ್ತ್ರೀಯರಲ್ಲಿ ಅಧಿಕ ಋತುಸ್ರಾವ ಅಥವಾ ಮನೋರಿಜಯ ಇದ್ದಾಗ ನಾಚಿಕೆ ಮುಳ್ಳಿನ ಗಿಡದ ಚಿಗುರನ್ನು ಹೂ ಸಮೇತ ಕಿತ್ತು ಚೆನ್ನಾಗಿ ತೊಳೆದು ಬಾಡಿಸಿ ತಂಬುಳಿ ತಯಾರಿಸಿ ಸೇವಿಸಿದರೆ ರಕ್ತಸ್ರಾವ ಗಣನೀಯವಾಗಿ ಕಡಿಮೆಯಾಗುತ್ತದೆ. ರಕ್ತಾಶಸ್ ಅಥವಾ ರಕ್ತಸ್ರಾವವಾಗುತ್ತಿರುವ ಮೂಲವ್ಯಾಧಿ ಉಂಟಾದರೆ ಮೊದಲ ಮನೆ ಮದ್ದಾಗಿ ನಾಚಿಕೆ ಮುಳ್ಳಿನ ತಂಬುಳಿ ರಕ್ತಸ್ರಾವವನ್ನು ಹತೋಟಿಗೆ ತರುತ್ತದೆ. ಅತಿಸಾರ, ಭೇದಿ ಉಂಟಾದಾಗಲೂ ಈ ತಂಬುಳಿ ತುಂಬಾ ಉಪಕಾರಿ. ತದನಂತರ ವೈದ್ಯರನ್ನ ಕಾಣುವುದು ಸಹ ಅಷ್ಟೇ ಮುಖ್ಯವಾದ ವಿಷಯವಾಗಿದೆ. ನಿಮಗೆ ತಂಬುಳಿ ತಯಾರಿಸುವ ಸಾಮಾನ್ಯ ವಿಧಾನ ಹೇಳಬೇಕೆಂದರೆ, ಔಷಧೀಯ ಎಲೆ ಅಥವಾ ಸೊಪ್ಪನ್ನು ಶುಚಿಯಾಗಿ ತೊಳೆದು ತುಪ್ಪದಲ್ಲಿ ಲಘುವಾಗಿ ಬಾಡಿಸಿ ಸ್ವಲ್ಪ ತೆಂಗಿನ ತುರಿ, ಜೀರಿಗೆ, ಹಸಿಮೆಣಸು ಅಥವಾ ಕಾಳು ಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿ ಒಂದು ಬಟ್ಟಲು ಮಜ್ಜಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನು ಸೇರಿಸಬೇಕು. ಕೊನೆಯಲ್ಲಿ ಒಣಮೆಣಸು, ಸಾಸಿವೆ ಹಾಗೂ ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಅತ್ಯಂತ ರುಚಿಕರ, ಆರೋಗ್ಯಕರ ತಂಬುಳಿ ಸಿದ್ಧವಾಗುತ್ತದೆ. ಈ ರೀತಿಯಾಗಿ ಔಷಧೀಯ ಸಸ್ಯಗಳನ್ನು ಆಹಾರವಾಗಿ ಸೇವಿಸುವುದರಿಂದ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಮಸ್ಕಾರ.
5: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೀಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 8:35. ಈಗ ಚಿತ್ರಗೀತೆಗಳು ಪ್ರಾರಂಭದಲ್ಲಿದೆ. ಲಕ್ಷ್ಮೀ ನಾಗರಾಜ್ ಅವರು ಹಾಡಿರುವ ಆಪ್ತರಕ್ಷಕ ಚಿತ್ರದ ಗೀತೆ, ಗೋಟೂರಿಯವರ ಸಾಹಿತ್ಯವಿದೆ, ಗುರುಕಿರಣ್ ಅವರ ಸಂಗೀತ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಉಪಕಾರಿ ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರದ ನಯನ ದಿಂನೋಳ್ಪುದಾರಿ. ಗರ್ವ ಪಡದುಪಕಾರಿ ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರದ ನಯನ ದಿಂನೋಳ್ಪುದಾರಿ. ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ, ಉರ್ವರೆಗೆ ಗುರುವವನು ಮಂಕುತಿಮ್ಮ. ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ, ಉರ್ವರೆಗೆ ಗುರುವವನು ಮಂಕುತಿಮ್ಮ.

ಗರ್ವ ಪಡದುಪಕಾರಿ. ನಮ್ಮಂಥವ್ರಿಗೆ ಈ ಮಾತನ್ನ ನಂಬೋದೇ ಕಷ್ಟ. ಯಾಕೆಂದ್ರೆ ನಾವು ಮಾಡುವಂತಹ ದಾನ ಉಪಕಾರ ಇವೆಲ್ಲ ಎಲ್ಲೆಲ್ಲೂ ದಪ್ಪ ದಪ್ಪ ಅಕ್ಷರಗಳಲ್ಲಿ ರಾರಾರಿಸ್ಬಿಡ್ಬೇಕು. ದೈವ ಸಾನ್ನಿಧ್ಯವನ್ನು ಬಿಡಲ್ಲ ನಾವು. 10 ರೂಪಾಯಿ ಸೇವೆಗೆ ಕೊಟ್ಟೋರ್ದು ಕೂಡ ದೊಡ್ಡ ಲಿಸ್ಟು. ಜತೆಗೆ ಕಂಬ ಇಂಥೋರ್ದು, ಮೆಟ್ಟಿಲು ಇಂಥೋರ್ದು, ಕವಚ ಕಿರೀಟಗಳು ಇಂತಿಂಥೋರ್ದು, ಹೀಗೆ ನಾಮಧೇಯಗಳ ಕಿಕ್ಕಿರಿದ ಸಾಲುಗಳು, ಪಂಪ ಹೇಳೋ ಹಾಗೆ ಅಡಕಿಲ್ವೆಸರುಗಳು. ಇದು ಸರಿ ಅಲ್ಲ ಅಂತಾರೆ ಡಿವಿಜಿ. ಅವರೇ ಯಾವಾಗ್ಲೂ ಹೇಳೋ ಹಾಗೆ, ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಬಾಳ್ಬೇಕು ಅಂತಾರೆ. ಇನ್ನು ದರ್ಪ ಬಿಟ್ಟ ಅಧಿಕಾರಿ, ಇದಕ್ಕೆ ಅತ್ಯುತ್ತಮ ಉದಾಹರಣೆ ನಮ್ಮ ಗೀತಾಚಾರ್ಯನೇ. ಶ್ರೀಕೃಷ್ಣನಂಥ ಸೂಕ್ಷ್ಮಮತಿಯ ಉದಾರ ಚಿತ್ತದ ಅತಿ ಜಾಗರೂಕನಾದ ಸುಧಾರಕ ಸಿಗೋದೇ ಕಷ್ಟ. ಅರ್ಜುನನ ಸಂಶಯವನ್ನ ಅಧಿಕಾರವಾಣಿಯಿಂದ ಮಾತ್ರ ತೊಲಗಿಸಲಿಲ್ಲ, ಪ್ರತ್ಯಕ್ಷ ಅನುಭವ ಕೊಟ್ಟ. ಆಮೇಲೂ ವಿಚಾರವನ್ನ ಬಿಡಲಿಲ್ಲ, ಅಥವಾ ತಾನು ಹೇಳಿದ್ದನ್ನೇ ಮಾಡಬೇಕು ಅಂತ ಬಲವಂತ ಮಾಡಲಿಲ್ಲ. ಗುಹ್ಯವಾದ ಜ್ಞಾನವನ್ನ ನಿಂಗೆ ಹೇಳಿದ್ದೀನಿ, ನಿನಗೆ ಹೇಗೆ ತೋರುತ್ತೋ ಹಾಗೆ ಮಾಡು ಅಂತ ಮಾತ್ರ ದಾರಿ ತೋರಿದ ಅಂತಾರೆ ಒಂದು ಕಡೆ ಸ್ವಾಮಿ ಸೋಮನಾಥಾನಂದ. ಇದೇ ರೀತಿ ಪ್ರತಿಯೊಂದನ್ನ ನಿರ್ವಿಕಾರ ಭಾವದಿಂದ ನೋಡೋ ಉದಾರಿ, ಸರ್ವಧರ್ಮಾಧಾರಿ, ನಿರ್ವಾಣ ಸಂಚಾರಿ ನಾವಾಗಬೇಕಂತೆ. ನಿರ್ವಾಣ ಅನ್ನಕ್ಕೆ ಬತ್ತಲೆ ಅಂದ್ರೆ ದಿಗಂಬರತ್ವ ಅನ್ನೋ ಅರ್ಥನೂ ಇದೆ. ತನು ನಿರ್ವಾಣವಾದೊಡೇನು ಆಸೆ ನಿರ್ವಾಣವಾಗದನ್ನಕ್ಕ ಅನ್ನೋ ಮಾತನ್ನ ನಾವು ಕೇಳಿದೀವಿ. ಹಾಗೆ ನಿಜವಾಗಿಯೂ ನಿರ್ವಾಣವಾಗಿ ನಿಜ ನಿರ್ವಾಣವನ್ನೇ ಹೊಂದಿದ ಮಹಾತ್ಮ ಬಾಹುಬಲಿ ಮುನಿ. ಈ ರೀತಿಯ ಮಮತ್ವಗಳನ್ನ ಬಿಟ್ಟವರೇ ಉರ್ವರೆಗೆ ಅಂದ್ರೆ ಈ ಭೂಮಿಗೆ ಗುರು ಸಮಾನರು ಅಂತಾರೆ ಡಿವಿಜಿ. ಇದೇ ಅರ್ಥ ಬರೋ ಹಾಗೆ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್ರು ಕೂಡ ಕೆಲವು ಸಾಲುಗಳನ್ನ ರಚಿಸಿದ್ದಾರೆ. ಆಸೆ ಲೇಷ ಮಾಡದವನು, ದಾಸನಾಗಿ ಬಾಳದವನು, ಈಶನವನೇ ಲೋಕಕ್ಕೆ, ಈಶನವನೇ ಲೋಕಕ್ಕೆ.

0: ಕಲ್ಯಾಣದೊಳಗಾತ್ಮಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು. ಜಗದ ಕಲ್ಯಾಣದೊಳಗಾತ್ಮಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು. ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು, ಬಗೆಯಲರಿತವನೆ ಸುಖಿ ಮಂಕುತಿಮ್ಮ. ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು, ಬಗೆಯಲರಿತವನೆ ಸುಖಿ ಮಂಕುತಿಮ್ಮ.
1: ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು, ಜಗದ

0: ಜಗತ್ತಿನ ಕಲ್ಯಾಣದೊಳಗೇನೆ ನಿಜಾತ್ಮ ಕಲ್ಯಾಣವನ್ನ ಕಂಡುಕೊಳ್ಬೇಕಂತೆ. ಇದಂತೂ ತುಂಬಾ ಉದಾತ್ತವಾದ ಪರಿಕಲ್ಪನೆ. ನಮ್ಮ ಷಡಕ್ಷರಿ ಕವಿ ಹೇಳದ ಹಾಗೆ, ಅವರವರ ಭಾವಕ್ಕೆ ಅವರವರ ಪೂಜೆಗೆ ತಕ್ಕ ಹಾಗೆ ಅವರವರ ದರ್ಶನ ಅವರವರ ಭಕ್ತಿ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಣವಕ್ಕು ಅಂತ ಸರ್ವಜ್ಞ ಹೇಳಿದ್ದು ಇದೇ ತಾತ್ವಿಕ ಅರ್ಥಗಳಲ್ಲಿ. ಆದರೆ ಇಂಥದೊಂದು ಆತ್ಮೋನ್ನತಿ ಯೋಗಿಗಳಿಗೆ ಮಾತ್ರ ನಿಲುಗುವಂಥದ್ದು. ಒಂದ್ಸಾರಿ ರಸ್ತೆ ಮೇಲೆ ಹಣ್ಣಾದ ವ್ಯಕ್ತಿಯೊಬ್ಬ ಬೋರಲಾಗಿ ಬಿದ್ದುಬಿಟ್ಟಿದ್ದಾನೆ. ಆತನ ಕಣ್ಣುಗಳು ಮುಚ್ಚಿವೆ, ಕೈಗಳು ಉದ್ದಕ್ಕೂ ಚಾಚಿವೆ, ಒಂದಕ್ಕೊಂದು ಜೋಡಿಸ್ಕೊಂಡಿವೆ. ಮೈಮೇಲೆ ಜ್ಞಾನವೇ ಇಲ್ಲ ಆತನಿಗೆ. ಮೊದಲು ಅಲ್ಲಿಗೆ ಒಬ್ಬ ಕುಡುಕ ಬಂದ, ನೋಡ್ದ, ಎಲ್ಲೋ ವಿಪರೀತ ಹಾಕ್ಬಿಟ್ಟಿದ್ದಾನೆ, ಎಚ್ಚರ ಇಲ್ಲದೆ ಬಿದ್ಕೊಂಡಿದ್ದಾನೆ ಅಂತ ನಕ್ಕ ತೂರ ಆಡ್ತಾ ಹೊರಟೋದ. ಆಮೇಲೆ ಒಬ್ಬ ಕಳ್ಳ ಬಂದ, ಬಹುಶಃ ಅರಮನೆಯೇ ಲೂಟಿ ಹೊಡೆದಿದ್ದಾನೆ, ಹೀಗೆ ಕಳ್ಳ ಸನ್ಯಾಸಿ ವೇಷ ಕಟ್ಟಿ ಆಟ ಆಡ್ತಿದ್ದಾನೆ, ಯಾವುದಕ್ಕೂ ಕೊತ್ವಾಲ ಇಲ್ಲಿ ಬಂದ್ಬಿಡ್ಬೋದು, ನಾನಂತೂ ಜಾಗ ಖಾಲಿ ಮಾಡಬೇಕು ಅಂತ ಅವನು ಓಡೋದ. ಕಡೆಗೆ ಒಬ್ಬ ಸಾಧು ಅಲ್ಲಿಗೆ ಬಂದ, ಈತನ ಸ್ಥಿತಿ ನೋಡ್ದ, ಆತನ ಅಂತಃಕರಣ ಕರಗಿ ಕಣ್ಣೀರೇ ಬಂತು. ಆಹಾ, ದೈವ ಧ್ಯಾನದಲ್ಲಿ ಕಣ್ಣು ಮುಚ್ಚಿ ಹೋಗಿವೆ, ಕೈಗಳು ಪರವಶತೆಯಲ್ಲಿ ಮುಗಿದುಕೊಂಡಿವೆ, ಸಮಾಧಿ ಸ್ಥಿತಿಲಿ ನಿಶ್ಚಲನಾಗಿದ್ದಾನೆ, ಈತನಲ್ವೇ ಪರಮಯೋಗಿ, ಈತನ್ನ ಕಂಡ ನಾನೇ ಧನ್ಯ ಅಂತ ಹತ್ರ ಹೋಗಿ ಕಾಲ ಬಳಿ ಕೂತು ಕಾಲೊತ್ತುತ್ತಾ ಕೂತ್ಬಿಟ್ನಂತೆ. ಒಂದು ವಿಕಸಿತ ಜೀವ ಇನ್ನೊಂದರ ವಿಕಾಸವನ್ನ ಅರಿತುಕೊಂಡ ಬಗೆ ಇದು. ಹಾಗೇನೆ ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನ್ನು ಬಗೆ ಅಂತಾರೆ ಡಿ ವಿ ಜಿ. ಈ ರೀತಿ ತಿಳುವಳಿಕೆ ಪಡೆದೋನೇ ನಿಜವಾದ ಸುಖಿ ಅನ್ನೋದು ಅವರ ಅನುಭವದ ನಿಲುವು. ಇಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ ತಿಮ್ಮಗುರು, ಜಗದ ಬೀದಿಗಳು ನಿಜಾತ್ಮಯಾತ್ರೆಯನ್ನು ಪೂರೈಸಬೇಕಂತೆ. ಎಂಥ ಮಾತುಗಳು, ಹೇಗೆ ನೇರವಾಗಿ ಅವರ ಹೃದಯದಿಂದಲೇ ಹೊಮ್ಮಿವೆ. ಹೀಗೆ ಜಗದ ಬೀದಿಗಳು ಅಂದಾಗ ಜಗತ್ತಿನ ಎಲ್ಲ ವಹಿವಾಟುಗಳ ಒಂದು ವಿಶ್ವರೂಪ ದರ್ಶನವೇ ಕಣ್ಮುಂದೆ ಸ್ಫುಟವಾಗಿ ಮೂಡಿಬಿಡುತ್ತೆ. ಈ ಬೃಹತ್ ಯಾತ್ರೆಗಳ ಜತೆ ಜತೆಯಲ್ಲೇ ನಮ್ಮ ನಮ್ಮ ಅಣುಪಯಣವೂ ಸಾಗಬೇಕು, ಹಾಗೆ ಮಾಡಿನೇ ಬ್ರಹ್ಮನನ್ನ ಸೇರ್ಬೇಕು ಅಂತಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ ಸರಿಯಾಗಿ 9:01. ಈಗ ಕೆಲವು ಜಾಹೀರಾತುಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಆಕಾಶವಾಣಿ ಬೆಂಗಳೂರು. ಈಗ ಸಮಯ 9:05. ಈಗ ಗೀತ ಪಲ್ಲವ ಚಿತ್ರಗೀತೆಗಳು ಪ್ರಾರಂಭದಲ್ಲಿದೆ. ಯುವರತ್ನ ಚಿತ್ರಕ್ಕೆಂದು ವಿಜಯ್ ಪ್ರಕಾಶ್ ಅವರು ಹಾಡಿರುವ ಗೀತೆ, ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯವಿದೆ, ಎಸ್ಎಸ್ ತಮ್ಮನ್ ಅವರ ಸಂಗೀತವಿದೆ. ಇದಾದ ನಂತರ ಅರ್ಮಾನ್ ಮಲ್ಲಿಕ್ ಅವರು ಹಾಡಿರುವಂತಹ ಸಿದ್ಧಾರ್ಥ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಜಯಂತ್ ಕೈಕಿನಿ ಅವರ ಸಾಹಿತ್ಯಕ್ಕೆ ವಿ ಹರಕೃಷ್ಣ ಅವರ ಸಂಗೀತ.

ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಸೋನು ನಿಗಮ್ ಹಾಗೂ ಶ್ರೇಯ ಘೋಷಾಲ್ ಅವರ ಗೀತೆಯನ್ನು ಹಾಡಿದ್ದಾರೆ. ಗೌಸ್ಪೀರ್ ಅವರ ಸಾಹಿತ್ಯವಿದೆ, ವಿ ಹರಿಕೃಷ್ಣ ಅವರ ಸಂಗೀತ.

ಸಂಜಿತ್ ಹೆಗಡೆ ಹಾಗೂ ಸಿ ಆರ್ ಬಾಬಿ ಅವರು ಹಾಡಿರುವ ಜೆಂಟಲ್ಮ್ಯಾನ್ ಚಿತ್ರದ ಗೀತೆ, ನಾಗಾರ್ಜುನ್ ಶರ್ಮಾ ಹಾಗೂ ಕಿನ್ನಲ್ ರಾಜ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ಇದುವರೆಗೆ ಗೀತ ಪಲ್ಲವ ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:30. ಕಾರ್ಯಕ್ರಮ ಗಾನಗಂಗೆ.
1: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
7: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
6: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಜಗತ್ತಿನ ಹೆಸರಾಂತ ವಿದೂಷಕ ಚಾರ್ಲಿ ಚಾಪ್ಲಿನ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಅವರು ಒಂದು ಮಾತು ಹೇಳ್ತಾರೆ. ಅದೇನು ಅಂತಂದರೆ, ಜೀವನದ ಅತ್ಯಂತ ವ್ಯರ್ಥವಾದ ದಿನ ಅಂತಂದರೆ ಅದು ನಾವು ನಗದ ದಿನ ಅಂತ ಹೇಳ್ತಾರೆ. ಹೌದಲ್ವಾ? ನಗು ಭಗವಂತ ಮಾನವರಿಗೆ

ಗೆ ಮಾತ್ರ ಕೊಟ್ಟಂತಹ ಒಂದು ವರ ಅಂತ ಹೇಳ್ಬೋದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರು ಸಹ ನಗೋದು ಆರೋಗ್ಯಕ್ಕೆ ಪೂರಕ ಪ್ರೇರಕ ಮಾತ್ರವೇ ಅಲ್ಲ ಲಾಭದಾಯಕವೂ ಹೌದು ಅಂತ ಹೇಳಲಾಗತ್ತೆ. ಯಾಕೆಂದರೆ ನಗಬೇಕು ಅಂತಂದರೆ ನಮಗೆ ಕೇವಲ 17 ಸ್ನಾಯುಗಳು ಕೆಲಸ ಮಾಡುತ್ತವಂತೆ. ಆದರೆ ಮುಖ ಏನಾದರೂ ಗಂಟಿಕ್ಕಿಕೊಂಡು ಅವ್ರನ್ನ ನೋಡಿದ್ರೆ ಅವ್ರಿಗೆ 43 ಸ್ನಾಯುಗಳು ಕೆಲಸ ಮಾಡ್ತವಂತೆ. ಹಾಗಾಗಿ ಸದಾ ಹಸನ್ಮುಖಿಯಾಗಿರೋದ್ರಿಂದ ಹಾಗೂ ನಗಬೇಕಾದಲ್ಲಿ ಮನಸಾರೆ ನಗೋದ್ರಿಂದ ಶಕ್ತಿಯ ಸಂಚಲನವೂ ಆಗತ್ತೆ, ಮನಸ್ಸು ಕೂಡ ಹಗುರ ಆಗತ್ತೆ. ಸ್ನೇಹಿತರೆ, ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ನಗು ನಗ್ತಾ ಕೆಲವೊಂದು ಮಾತುಗಳನ್ನು ಹಾಡ್ತಾ ನಗ್ನಗ್ತಾ ಇರಿ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕೇಳೋಣ ಗಾನಗಂಗೆ ಕಾರ್ಯಕ್ರಮವನ್ನು. ಇದು ಆಕಾಶವಾಣಿ ಬೆಂಗಳೂರು.

ನಗ್ತಾ ಇರಿ ನಗಿಸ್ತಾ ಇರಿ ಅಂತ ಹೇಳೋದ್ರಲ್ಲಿ ಏನ್ರಿ ಕಷ್ಟ ಅಲ್ವಾ? ನಗು ಅಂತಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಗುವ ಮಕ್ಕಳಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅಲ್ವಾ? ಇನ್ನು ಕಿಲಕಿಲನ ನಗುವ ಲಲನೆಯರು ಇನ್ನೂ ಚೆಂದ ಕಾಣಿಸ್ತಾರೆ. ನಕ್ಕಾಗ ಕುರುಪಿಗಳು ಸಹ ಚೆಂದವಾಗಿ ಕಾಣಿಸ್ತಾರೆ. ನಮ್ಮ ಮುಖ ನಮ್ಮ ಆಯ್ಕೆ ಅಲ್ಲ ನಿಜ, ಆದರೆ ನಮ್ಮ ಮುಖದ ಭಾವನೆಗಳು ನಮ್ಮ ಆಯ್ಕೆ ಅಲ್ವೇ? ಹಾಗಾಗಿ ಮಂದಹಾಸಕ್ಕಿಂತ ಮಿಗಿಲಾದ ಸಿಂಗಾರ ಮುಖಕ್ಕೆ ಬೇರೊಂದಿಲ್ಲ ಅಂತಲೇ ಹೇಳ್ಬೋದು. ನಗು ಒಂದು ವಿಶ್ವ ಭಾಷೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲರೂ ಏಕಕಾಲಕ್ಕೆ ಬಳಸಬಹುದಾದ ಸಾರ್ವತ್ರಿಕ ಭಾಷೆ ಅಂತಂದ್ರೆ ಮಂದಹಾಸ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಪೆದ್ದ ಗಿದ್ದ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಕೆ ವಿ ಮಹದೇವನ್ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಈಗ ಸಮಯ 9:43. ನಗೋದ್ರ ಬಗ್ಗೆ ನಮ್ಮ ಎಲ್ಲರ ಮೆಚ್ಚಿನ ಕವಿಯಾಗಿ ಇರುವಂತಹ ಬೇಂದ್ರೆ ಅವರು ಹೇಳ್ತಾರೆ, ನಗೆಯಲ್ಲಿ ಹೊಗಿ ಬ್ಯಾಡ, ಹೊಗಿ ಹಿಂದೆ ದಗಿ ಬ್ಯಾಡ, ಬಾಡಿಗೆ ಎರಡು ಬಗಿ ಬ್ಯಾಡ, ನನಗೆಳಿಯ ಬ್ಯಾಸರಿಕೆ ಬ್ಯಾಡೋ ನಗುವಾಗ. ಏನು ಅಂತಂದರೆ, ನಗಲೇಬೇಕಾದಲ್ಲಿ ನಗದೇ ಇರುವಂಥವನು ತನಗೆ ತಾನೇ ಮೋಸ ಮಾಡಿಕೊಂಡಂತೆ ಅಂತ ಹೇಳ್ತಾರೆ. ನಗದೇ ಇರುವ ವ್ಯಕ್ತಿಯ ಬಗ್ಗೆ ಹುಷಾರಾಗಿರು ಎಂಬ ಮಾತು ಕೂಡ ಇದೆ. ಎಲ್ಲರ ಜೊತೆ ಮೈಮರೆತು ಮನಸಾರೆ ನಗುವನು ರಸಿಕ, ವಿನಾಕಾರಣ ತಾನೊಬ್ಬನೇ ನಗುವಂಥವನು ಹುಚ್ಚ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ನಗುವಾಗಂತೆ ಅವರನ್ನು ಹಂಗಿಸಿ, ನೋವಾಗುವಂತೆ ಅವರನ್ನು ಹಂಗಿಸಿ ನಿಂದಿಸಿ ನಗುವಂಥವನು ದುಷ್ಟ, ಇತರರನ್ನು ರಂಜಿಸಿ ನಗಿಸುವಂಥವನು ವಿದೂಷಕ, ಹಾಗೆ ಒಳಗೊಳಗೆ ನಗ್ತಾ ಇರುವಂಥವನು ಜ್ಞಾನಿ ಅಂತ ಹೇಳಲಾಗುತ್ತೆ. ಹಾಗೆ ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ ಜಗದೊಳಿರುವ ಜಾಣರೆಲ್ಲ ಹಗರಣ ಮಾಡುವುದ ಕಂಡು ಅಂತ ನಮ್ಮ ಮೆಚ್ಚಿನ ಪುರಂದರದಾಸರು ಹೇಳ್ತಾರೆ. ನಗು ನಗುತ್ತಲೇ ಮೆತ್ತಗೆ ತನ್ನ ಕೆಲಸ ಮಾಡಿಕೊಂಡು ವಿಜಯ ಸಾಧಿಸುವವನು ಜಾಣ ಅಂತ ಸಹ ಹೇಳಲಾಗುತ್ತೆ. ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಬೆಂಗಳೂರು ಗಾನಗಂಗೆ ಕಾರ್ಯಕ್ರಮ.

0: ಸ್ವರ್ಗ
1: ಸ್ವರ್ಗ,
0: ಅಳುವುದೇ ನರಕ
1: ನರಕ,
0: ನಗುವುದೇ ಸ್ವರ್ಗ ಅಳುವುದೇ ನರಕ. ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ.
2: ಪ್ರೀತಿ ಸ್ವರ್ಗ, ಹಾ
0: ಹಾ,
2: ಭೀತಿ ನರಕ.
0: ಯಾ ಯಾ

ಮುದ್ದಿನ ಮಗುವು ನಕ್ಕರತಾನೆ ಅಂದವು ಹೆಚ್ಚುವುದು, ಮಲ್ಲಿಗೆ ಮಗು ನಕ್ಕರತಾನೆ ಹೂವೆ ಆಗುವುದು, ಮುದ್ದಿನ ಮಗುವು ನಕ್ಕರತಾನೆ.

0: ಬದುಕಲಿ ಸಂತಸ ಉಕ್ಕಿ ಹರಿಯುವುದು
1: ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ, ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ.

0: ಸ್ವರ್ಗ, ಅಳುವುದೇ ನರಕ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ.
1: ಪ್ರೀತಿಯ ಸ್ವರ್ಗ, ಪ್ರೀತಿಯ ನರಕ, ಪ್ರೀತಿಸುವ

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನು. ಈಗ ಸಮಯ 9:53 ನಾವು ನಗುವುದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ವಿ. ನಗು ಅಂತ ಬಂದಾಗ ನಾನಾ ತರಹದ ನಗುಗಳನ್ನು ನಾವು ಕಾಣ್ತೀವಿ. ತುಂಟ ಹುಡುಗರ ತುಂಟ ನಗೆ, ತುಟಿ ನಗೆ, ಕಣ್ಣಗೆ, ಗಗನ ಸಖಿಯರ ಕೃತಕ ನಗೆ, ಮೋಸಗಾರರ ಕುಹಕ ನಗೆ, ಹಾಗೆ ಬಿಂಕದ ಸಿಂಗಾರಿಗಳ ಬಿಂಕದ ನಗೆ, ನಿರಾಸೆಯ ನಗೆ, ಬೇಸರವಾದಾಗ ಹೊರಹೊಮ್ಮುವ ಸಪ್ಪೆಯಾದಂತಹ ನಗೆ, ಹಾಗೆ ಕಾಟಾಚಾರಕ್ಕೆಂದು ಹೊರಬರುವ ಒಣ ನಗೆ, ಒತ್ತಾಯದ ನಗೆ, ಅಹಂಕಾರಿಗಳ ಅಟ್ಟಹಾಸ್ಯದ ನಗೆ, ಹಾಗೆ ಕ್ರೂರಿಗಳ ಕ್ರೂರ ನಗೆ, ವಿಷಾದದ ನಗೆ, ವಿಕಾರದ ನಗೆ, ಹೀಗೆ ಒಬ್ಬೊಬ್ಬ ಎಷ್ಟು ತರಹದ ನಗುಗಳನ್ನು ನಾವು ಕಾಣ್ತೀವಿ ಅಲ್ವಾ. ಕೆಲವರಿಗೆ ಕಣ್ಣಲ್ಲಿ ನಗೆ ಆದರೆ ಮತ್ತೆ ಕೆಲವರಿಗೆ ಮುಖದಲ್ಲಿಯೇ ನಗು, ಅಂದರೆ ಮುಗುಳ್ ನಗೆ ಅಂತ ಹೇಳ್ತಾರೆ. ಇನ್ನು ಕೆಲವರಿಗಂತೂ ಮೈಯೆಲ್ಲ ನಗೆ. ಇಂಥವರು ನಗುವ ಸಣ್ಣ ಅವಕಾಶ ಸಿಕ್ಕರೆ ಸಾಕು, ಬಿದ್ದು ಬಿದ್ದು ಬಿದ್ದು ನಗ್ತಾರೆ, ಎದ್ದು ಬಿದ್ದು ನಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕೆಲವರು ತಾವು ನಗೋದನ್ನು ಎಲ್ಲರೂ ನೋಡಲಿ ಅಂತಾನೆ ಕೂತಲ್ಲಿಂದ ಎದ್ದು ಬಿದ್ದು ನಗ್ತಾರೆ. ಇನ್ನು ಕೆಲವೊಬ್ಬರನ್ನ ನಾವು ಕಾಣಿದಾಗ ತಾವು ನಗೋದನ್ನು ನೋಡಬಾರ್ದು ಅಂತ ಕೂತಲ್ಲೇ ಕದ್ದು ಕದ್ದು ಕದ್ದು ನಗ್ತಾರೆ. ಇನ್ನು ಕೆಲವರದು ಮುಸಿ ಮುಸಿ ನಗೆ ಆದರೆ ಇನ್ನು ಕೆಲವರದು ಕಿಸಿ ಕಿಸಿ ಕಿಸಿ ಅಂತ ನಗ್ತಾರೆ. ಇನ್ನು ಕೆಲವರು ಖುಷಿ ಖುಷಿಯಾಗಿ ನಗ್ರೆ ಇನ್ನು ಕೆಲವರು ಹುಸಿ ಹುಸಿ ನಗೆಯಾಗಿ ನಗ್ತಾರೆ. ಇನ್ನು ಕೆಲವರು ಗಹಿ ಗಹಿಸಿ ನಗ್ರೆ ಇನ್ನು ಕೆಲವರು ಯಾರಿಗೂ ಕೇಳಿಸ್ಬಾರ್ದು ಅಂತ ಕೈಯನ್ನು ಬಾಯಿಗೆ ಅಡ್ಡ ಇಟ್ಕೊಂಡು ನಗುವಂಥವ್ರನ್ನ ನಾವು ಸಹ ನೋಡ್ತೀವಿ. ಒಟ್ಟಾರೆ ನಗು ಅಂತ ಬಂದಾಗ ಒಬ್ಬೊಬ್ಬರದು ಒಂದೊಂದು ಥರ ನಗು ಇದ್ದರೂ ಸಹ ಒಟ್ಟಾರೆ ನಗು ಅನ್ನೋದು ಮೈಗೆ, ಮನಕ್ಕೆ, ಮನಸ್ಸಿಗೆ, ಆರೋಗ್ಯಕ್ಕೆ, ಎಲ್ಲದಕ್ಕೂ ಸಹ ಒಳ್ಳೆಯದು ಅಂತ ಹೇಳ್ಬೋದು.

0: ಗಾನಗಂಗೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇರೋ ಈಗ ಸಮಯ ಸರಿಯಾಗಿ 10 ಗಂಟೆ. ಈಗ ಕೆಲವು ಜಾಹೀರಾತುಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
0: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
3: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
4: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
3: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
3: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
0: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಡಪ್ ತಡಪ್
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಗಿರ್ಮಿ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಗಿರ್ಮಿಟ್ ಚಳಿ

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮ. ನನಗೆ ಸಮಯ 10:05. ನಗೋದ್ರ ಬಗ್ಗೆ ಹಲವಾರು ಬಗೆಗಳನ್ನು ನಾವು ಕಾಣ್ತೀವಿ, ಹಾಗೆಯೇ ಎಲ್ಲರೂ ಸಹ ಒಂದೊಂದು ಬಗೆಯಾದಂತಹ ನಗುವನ್ನು ನಗ್ತಾರೆ. ಒಟ್ಟಾರೆ ಸಂತೋಷದಿಂದ ಇರಬೇಕು ಅನ್ನೋದೇ ಎಲ್ಲರ ಜೀವನದ ಒಂದು ಮುಖ್ಯ ಗುರಿಯಾಗಿರುತ್ತೆ ಅಲ್ವಾ. ಆದರೆ ನಗರಗಳಲ್ಲಿ ಹೆಚ್ಚಿನ ಜನರಲ್ಲಿ ಪುರುಸೊತ್ತೇ ಇಲ್ಲ, ಆದರೆ ಎಲ್ರಿ ನಗೋದು ಅಂತ ಕೇಳ್ತಾರೆ. ಹಾಗಂತ ನಗು ಆಸೆ ಎಲ್ರಿಗೂ ಇಲ್ಲ ಅಂತ ಅಲ್ಲ, ಪ್ರತಿನಿತ್ಯದ ತಮ್ಮ ಯಾಂತ್ರಿಕ ಬದುಕಿನಿಂದ ಕೊಂಚ ಹೊತ್ತಿನ ಬಿಡುಗಡೆಯನ್ನು ಸಹ ಎಲ್ಲರೂ ಬಯಸ್ತಾರೆ. ಆದರೆ ಬೆಳಗಾದರೆ ಅದೇ ಅವಸರ, ಅದೇ ಕಡಿಬಿಡಿ, ಅದೇ ಬ್ರೆಡ್ಡು, ಅದೇ ಬಟರ್ ಜಾಮು, ಅದೇ ತಿಂಡಿ, ಆಫೀಸ್ಗೆ ಹೋಗುವಾಗಲೂ ಬರುವಾಗಲೂ ಅದೇ ಟ್ರಾಫಿಕ್ ಜಾಮು, ಇನ್ನು ಮನೆಗೆ ಬಂದ ಮೇಲಂತೂ ಅದೇ ಮಕ್ಕಳು, ಅದೇ ಹೆಂಡತಿ ಅಥವಾ ಅದೇ ಗಂಡನ್ನು ನೋಡೋದು, ಅದೇ ಕಿರಿಕಿರಿ, ಹೀಗೆ ದಿನನಿತ್ಯ ಸಹ ಅದೇ ಒಂದು ರುಟೀನ್ ಆದಂಥ ಕೆಲಸಗಳನ್ನು ಮಾಡ್ತಾ ತುಂಬಾ ಬೇಜಾರಲ್ಲಿ ಕಳೆಯುವಂತಹ ದಿವಸಗಳು ಅದೆಷ್ಟೋ ಕಳೆದಿದ್ದೀವಿ. ಅಂಥ ಒಂದು ಸಮಯದಲ್ಲಿ ಒಂದು ಚಿಕ್ಕ ನಗುವನ್ನು ಹೊಮ್ಮಿಸುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಾಗ ಆ ಒಂದು ಸಂತೋಷ, ಆ ಒಂದು ನೆಮ್ಮದಿ ಎಲ್ಲರೂ ಸಹ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು.

ಸಮಯ ಆಗ್ತಾ ಇದೆ 10:11:30. ಸ್ನೇಹಿತರೆ, ನಗು ಅನ್ನೋದು ಒಂದೇ ಒಂದು ಚಿಕ್ಕ ಒಂದು ಪದ, ಆದರೆ ಅದರ ತಾಕತ್ತು ಮಾತ್ರ ಹಿಮಾಲಯದಷ್ಟು ದೊಡ್ಡದು ಅಂತ ಹೇಳ್ಬೋದು. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಸಹ ಮೊಬೈಲ್ನ ನೋಡ್ತೀವಿ, ಮೊಬೈಲ್ ನೋಟಿಫಿಕೇಶನ್ ನೋಡಿ ಮುಖವನ್ನು ಸೀರಿಯಸ್ ಆಗಿ ಮಾಡ್ಕೊಳ್ತೀವಿ. ಅದರ ಬದಲಿಗೆ ಕನ್ನಡಿ ಮುಂದೆ ನಿಂತು ಒಂದು ಕ್ಯೂಟ್ ಆಗಿರೋಂತಹ ಸ್ಮೈಲ್ ಕೊಟ್ಟು ನೋಡಿ ದಿನನೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಗು ಅನ್ನೋದು ನಮಗೆ ನಾವೇ ಕೊಟ್ಟುಕೊಳ್ಳುವ ಅತ್ಯಂತ ಅಗ್ಗದ ಆದರೆ ಅಮೂಲ್ಯವಾದ ಮೆಡಿಸನ್ ಅಂತ ಹೇಳ್ಬೋದು. ನೀವು ನಕ್ಕಾಗ ನಿಮ್ಮ ದೇಹದಲ್ಲಿ ಎಂಡಾರ್ಫಿನ್ ಅನ್ನೋ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತಂತೆ. ಅಂದರೆ ಖರ್ಚಿಲ್ಲದೆ ಸಿಗೋ ಹ್ಯಾಪಿನೆಸ್ ಟಾನಿಕ್ಕು ಇದು ಅಂತ ತಜ್ಞರು ಹೇಳ್ತಾರೆ.

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನು. ಈಗ ಸಮಯ 10:21. ನಗುವಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೆಲವೊಬ್ಬರನ್ನ ನಾವು ಗಮನಿಸಿದಾಗ ಮಾತುಗಳಿಂದಲೇ ಜನರನ್ನ ನಗಿಸುವಂಥವ್ರು ಕೆಲವೊಬ್ಬರು ನಾವು ನೋಡ್ತೀವಿ. ಈಗ ಉದಾಹರಣೆಗೆ ಸ್ಟ್ಯಾಂಡಪ್ ಕಾಮಿಡಿ ಆಗಿರ್ಬೋದು, ಕೆಲವೊಂದು ಕಾಮಿಡಿ ಶೋಗಳಾಗಿರ್ಬೋದು, ಎಲ್ಲವೂ ಸಹ ಮನುಷ್ಯರನ್ನ ಜನರನ್ನ ನಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಮಾತುಗಳಿಂದಲೇ ಜಗನನ್ನ ನಗಿಸ್ಬೋದು, ಆದರೆ ನಮ್ಮ ಮಾತುಗಳು ಯಾರನ್ನ ನೋಯಿಸಿದ ತಿಳಿಹಾಸ್ಯವನ್ನು ಒಳಗೊಂಡಿರುವಂತಹ ತೂಕದ ನುಡಿಗಳಾಗಿರ್ಬೇಕು. ಏನು ಹೇಳ್ತೀರಾ ಅಲ್ವಾ? ಹೇಗೆ ಜಡನಿಗೊಂದು ಬಲೆ, ಸಾಗರಕ್ಕೆ ಅಲೆ, ಇರ್ಲೊಂದು ನೆಲೆ, ಮನೆಗೊಂದು ಒಲೆ, ಊಟಕ್ಕೊಂದು ಎಲೆ, ಶರೀರಕ್ಕೆ ತಲೆ, ಜೀವನದಲ್ಲೊಂದು ಕಲೆ ಮುಖ್ಯವೋ, ಹಾಗೆ ನಮ್ಮ ಮಾತಿಗೊಂದು ಬೆಲೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲಿ ಎಲ್ರಿಗೂ ಸಹ ಮಾತನಾಡಲು ಬರುತ್ತೆ, ಆದರೆ ಕೆಲವರಿಗಷ್ಟೇ ಚೆನ್ನಾಗಿ ಮಾತನಾಡಲು ಬರುತ್ತೆ. ಇನ್ನು ಹಾಸ್ಯದೊಂದಿಗೆ ಮಾತನಾಡುವಂತಹ ಕಲೆ ಕೆಲವರಿಗಷ್ಟೇ ಸಾಧ್ಯ ಅಂತ ಹೇಳಬಹುದು.

ಸ್ನೇಹಿತರೆ, ಈ ನಗು ಅನ್ನೋದು ದೇವರಿಗೆ ಮನುಷ್ಯರಿಗೆ ಮಾತ್ರ ಕೊಟ್ಟಂತಹ ಒಂದು ವರ ಅಂತ ಹೇಳ್ಬೋದು. ಆದುದರಿಂದ ಜೀವಮಾನ ಇಡೀ ಸಿರಿಮಿರಿ ಅಂತ ಇರೋದನ್ನ ಬಿಟ್ಟು ನಿಮ್ಮ ನಗು ಯಾರೋ ಒಬ್ಬರ ಬೇಸರದ ದಿನವನ್ನ ಬೆಳಕಾಕಿಸಬಹುದು ಅಂತ ನಂಬಿಕೊಂಡು ಇಂದು ರಸ್ತೆಯಲ್ಲಿ ಹೋಗುವಾಗ ಸಿಗೋ ಪರಿಚಿತರಿಗಾಗಲಿ ಅಪರಿಚಿತರಿಗಾಗಲಿ ಹೃದಯಪೂರ್ವಕವಾದ ಒಂದು ಕಿರುನಗೆ ನೀಡಿ ನೋಡಿ, ನಮಗೆ ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಸಿಗುತ್ತೆ. ಹಾಗಾದ್ರೆ ತಡೆಯಾಕೆ ನಿಮ್ಮ ಮುಖದಲ್ಲಿ ಆ ಸುಂದರವಾದ ನಗು ಹಾಗೆ ಇರಲಿ. ಈಗ ನಿಮಗಾಗಿ ಬರ್ತಾ ಇದೆ ನಗುವಿನ ಸಿಹಿಯಾದ ಒಂದು ಸೂಪರ್ ಹಿಟ್ ಹಾಡು. ಕೇಳ್ತಾ ಇರಿ, ನಗ್ತಾ ಇರಿ. ಇದು ಗಾನಗಂಗೆ ಕಾರ್ಯಕ್ರಮ. ಕೇಳ್ತಾ ಇರಿ ಆಕಾಶವಾಣಿ ಮೇಲ್ಲೂರು ಕೇಂದ್ರವನ್ನು.

0: ಇದುವರೆಗೆ ಗಾನಗಂಗೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು, ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. ಪ್ರಾರಂಭದಲ್ಲಿದೆ ಪ್ರೇಮ್ನಗರ್ ಚಿತ್ರಕ್ಕೆಂದು ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಂಗೀತವಿದೆ. ಇದಾದ ನಂತರ ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ಹವಾಸ್ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಕಿಶೋರ್ ಕುಮಾರ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಮನ್ ಕುಮಾರ್ ಅವರ ಸಾಹಿತ್ಯವಿದೆ. ಉಷಾ ಖನ್ನಾ ಅವರ ಸಂಗೀತ.
1: ಲಾಲ್ ರಂಗ್ ಕಬ್ ಮುಝೇ

ಸುನೇರೆ ಪಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಇಮ್ತಿಹಾನ್ ಚಿತ್ರದ ಗೀತೆ. ಮೊಜ್ರು ಅವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು.

ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಪ್ರಾರಂಭದಲ್ಲಿದೆ ಎರಡು ಕನಸು ಚಿತ್ರದಿಂದ ಆಯ್ದಂತಹ ಗೀತೆಗಳು. ಗೀತೆಗಳನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಪಿ ವಿ ಶ್ರೀನಿವಾಸ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಇನ್ನು ಮುಂದೆ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಗಳನ್ನು ಕೇಳುವಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಇನ್ನು ಮುಂದೆ ಉಪಾಸನೆ ಚಿತ್ರದ ಗೀತೆಗಳನ್ನು ಕೇಳುವರಿ. ವಾಣಿ ಜಯರಾಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಕೆ ಸುಮಿತ್ರಾ ಅವರು ಗೀತೆಗಳನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ವಿಜಯಭಾಸ್ಕರ್ ಅವರ ಸಂಗೀತ.

0: ಧನ್ಯನಾಗು ಜಗಮಾನ್ಯನಾಗು ಧನ ಸೌಭಾಗ್ಯ ಕೊಡುವ ಪರಪರ ಹರಿ ವಿಠಲ.
1: ಭಕ್ತ ಕುಬಾರ ಚಿತ್ರದಿಂದ ಇದ್ದ ಹಾಡುಗಳನ್ನ ಕೇಳ್ತಾ ಇದ್ರಿ. ಗೀತೆಗಳಿಗೆ ಧ್ವನಿಯಾಗಿದ್ದವರು ಪಿ ಬಿ ಶ್ರೀನಿವಾಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ನಗರೀಕರಣ ಹಾಗೂ ಹೆಚ್ಚುತ್ತಿರುವ ಸಂಚಾರದ ಅಗತ್ಯಗಳಿಗೆ ತಕ್ಕಂತೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸಿ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸಲು ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಟಿಒಡಿ ನೀತಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ನಗರ ಭೂಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಮೆಟ್ರೋ ಬಸ್ ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ನಡುವೆ ಉತ್ತಮ ಸಂಪರ್ಕ ಕಲ್ಪಿಸುವ ಕುರಿತು ಚರ್ಚಿಸಿದರು. ಸಾರ್ವಜನಿಕ ಸಾರಿಗೆಗೆ ಸುಲಭ ಪ್ರವೇಶ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ಸಂಚಾರಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಖಾಸಗಿ ವಾಹನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚಿಸಿದರು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಪ್ರತಿ 5 ವರ್ಷಗಳಿಗೊಮ್ಮೆ ಪಡಿತರ ಚೀಟಿದಾರರ ಇ ಕೆವೈಸಿ ಮಾಡಿಸುವುದನ್ನು ಕಡ್ಡಾಯಗೊಳಿಸಿದ್ದು, ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇ ಕೆವೈಸಿ ಮಾಡಿಸಿದ್ದ 633,409 ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇ ಕೆವೈಸಿ ದೃಢೀಕರಿಸುವಂತೆ ಸೂಚಿಸಲಾಗಿದೆ. ಇದುವರೆಗೆ 19,012 ಪಡಿತರ ಚೀಟಿದಾರರು ಇ ಕೆವೈಸಿ ದೃಢೀಕರಿಸಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಕೆಆರ್ ದೇವರಾಜ್ ತಿಳಿಸಿದ್ದಾರೆ. ಮಕ್ಕಳನ್ನು ಶಿಕ್ಷಣಕ್ಕೆ ಸೀಮಿತಗೊಳಿಸದೆ ಮನಸ್ಸಿಗೆ ಮನರಂಜನೆ ನೀಡುವ, ಮನೋಬಲವನ್ನು ವೃದ್ಧಿಸುವ, ಅಗಾಧ ಶಕ್ತಿಯನ್ನು ಹೊಂದಿರುವ ನಾಡಿನ ಕಲೆಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಲು ಪಾಲಕರು ಪೋಷಕರು ಪ್ರೋತ್ಸಾಹಿಸಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಗಂಗಾಧರ್ ದೊಡ್ಮನಿ ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ವಿಶೇಷ ಘಟಕ ಯೋಜನೆಯಡಿ ಧಾರವಾಡದ ದೊಡ್ಡ ನಾಯಕನಕೊಪ್ಪದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಆಯೋಜಿಸಲಾದ ಜಾನಪದ ನೃತ್ಯ ಕಲಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗೀತಾ ಎಸ್ ಕುಂಚನೂರ್ ಮಾತನಾಡಿ, ಜೀವನದಲ್ಲಿ ವೃತ್ತಿ ಅಥವಾ ಪ್ರವೃತ್ತಿಯಾಗಿ ಸ್ವೀಕರಿಸುವ ಮೂಲಕ ಕಲೆಯನ್ನು ಆರಾಧಿಸಬೇಕು ಎಂದರು. ದೊಡ್ಡನಾಯಕನ ಕೊಪ್ಪದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯ 4 ಪಾಲಕರಾದ ಮಂಜುನಾಥ ಲಮಾಣಿ ಮಾತನಾಡಿ, ಮಕ್ಕಳು ಮೊಬೈಲ್ ಗೀಳಿನಿಂದ ಹೊರಬಂದು ತಮ್ಮಲ್ಲಿ ಅಡಗಿರುವ ಕಲೆಯನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸುತ್ತಿರುವ ಶಿಬಿರದ ಸದ್ವಿನಿಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಜಾನಪದ ನೃತ್ಯ ತರಬೇತುದಾರರಾದ ಡಾ ಪ್ರಕಾಶ್ ಮಲ್ಲಿಗ್ವಾಡ್, ಅಳಿವಿನ ಅಂಚಿನಲ್ಲಿರುವ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸಲು ಸದಾ ಕಂಕಣಬದ್ದವಾಗಿರುವ ಕನ್ನಡ ಮತ್ತು ಸಂಸ್ಕೃತಿ ಆಯೋಜಿಸಿರುವ ತರಬೇತಿ ಕಾರ್ಯಾಗಾರದ ಸದುಪಯೋಗ ಪಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕೋರಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ 6 ತಿಂಗಳ ಕಾಲ ನಡೆಯುವ ಜಾನಪದ ನೃತ್ಯ ಕಲಾ ತರಬೇತಿಯ ಧ್ಯೇಯೋದ್ದೇಶಗಳನ್ನು ವಿವರಿಸಿದರು. ಸಂಗೀತ ಕೇವಲ ಕಲೆಯಾಗಿರದೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿಕೊಡುತ್ತದೆ. ಭಾರತೀಯ ಕಲೆ ಹಾಗೂ ಕ್ರೀಡೆಗಳು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿ ಸಹಕಾರಿಯಾಗಿವೆ. ಆದ್ದರಿಂದ ಮಕ್ಕಳಿಗೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಲು ಪಾಲಕ

0: ಪೋಷಕರು ಪ್ರೋತ್ಸಾಹಿಸಬೇಕು ಎಂದು ಧಾರವಾಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗೀತಾ ಎಸ್ ಕುಂಚನೂರ್ ಕರೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಗಿರಿಜನ ಉಪಯೋಜನೆಯಡಿ ಧಾರವಾಡದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಆಯೋಜಿಸಲಾದ ಸಂಗೀತ ಕಲಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಪಾಲಕರಾದ ಶ್ವೇತಾ ವಡಗಾವೆ ಮಾತನಾಡಿ, ವಿದ್ಯಾರ್ಥಿಗಳು ಸಂಗೀತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೆಮ್ಮದಿಯ ಬದುಕು ಸಾಗಿಸುವಂತೆ ಮನವಿ ಮಾಡಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ, ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕಗಳಾದ ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ, ಚಿತ್ರಕಲೆ, ಶಿಲ್ಪಕಲೆಗಳು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ಈ ಕಲೆಗಳನ್ನು ನಮ್ಮ ಯುವ ಪೀಳಿಗೆ ಕಲಿಯುವ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖರಾಗಬೇಕು ಎಂದರು. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮವಿಭೂಷಣ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ 34ನೇ ಪುಣ್ಯಸ್ಮರಣೆ ಅಂಗವಾಗಿ ಇದೇ ತಿಂಗಳ 12ರಂದು ಬೆಳಗ್ಗೆ 9:30ಕ್ಕೆ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಸ್ಮಾರಕ ಭವನದಲ್ಲಿ ಪೂಜೆ ಹಾಗೂ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಶಿಷ್ಯ ಬಳಗದಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅಂದು ಸಂಜೆ 5:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಅಂಕುಶ್ ನಾಯಕ್ ಅವರ ಸಿತಾರವಾದನ ಹಾಗೂ ಅರ್ಣವ್ ಭುವ ಅವರ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಆತ್ಮಹತ್ಯಾ ನಿಯಂತ್ರಣದ ಕುರಿತು ಮಂಗಳೂರಿನ ಬಲ್ಮಠದ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾಗಿರುವ ಡಾ ಸುಮನಾ ಬಿ ಅವರಿಂದ ಭಾಷಣ.
1: ಜನದ ಹಾದಿಯಲ್ಲಿ ಪ್ರತಿಯೊಬ್ಬರೂ ಒಂದಲ್ಲೊಂದು ಹಂತದಲ್ಲಿ ಸಂಕಷ್ಟಗಳನ್ನು ಅನುಭವಿಸುತ್ತಾರೆ. ಕೆಲವೊಮ್ಮೆ ಬದುಕು ಅಸಹನೀಯವಾದಂತಾಗುತ್ತದೆ. ಈ ಬದುಕು ಬಗ್ಗೆ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡುತ್ತದೆ. ಇಂತಹ ಆಲೋಚನೆಗಳು ಕ್ಷಣಿಕ, ಆದರೆ ದುರದೃಷ್ಟವಶಾತ್ ಅನೇಕರು ಈ ಕ್ಷಣಿಕ ಯೋಚನೆಗೆ ಶರಣಾಗಿ ಆತ್ಮಹತ್ಯೆಯ ಮಾರ್ಗವನ್ನು ಆರಿಸುತ್ತಾರೆ. ಜೀವನದಲ್ಲಿ ನೋವು, ಒತ್ತಡ, ನಿರಾಸೆ ಬರುವುದು ಸಹಜ, ಆದರೆ ಅದು ನಿಮ್ಮ ಬದುಕಿನ ಅಸ್ತಿತ್ವದ ಅರ್ಥವನ್ನು ಕಸಬಾರದು. ಆದರೆ ಇಂದು ಜೀವನದ ಒಂದಿಷ್ಟು ಆಸೆ ಆಕಾಂಕ್ಷೆಗಳು ಈಡೇರಿಲ್ಲವೆಂದು ಕೊರಗಿನಿಂದ ಜನರು ಆತ್ಮಹತ್ಯೆಗೆ ಶರಣಾಗುವುದನ್ನು ನಾವು ಗಮನಿಸಬಹುದು. ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಯುವ ಜನರಲ್ಲಿ ಆತ್ಮಹತ್ಯೆ ಪ್ರಮಾಣ ಹೆಚ್ಚುತ್ತಿರುವುದು ಅತ್ಯಂತ ಕಳಕಳಿಯ ವಿಷಯ. ಆತ್ಮಹತ್ಯೆ ಎಂಬುದು ಸಮಾಜದ ಅತ್ಯಂತ ಗಂಭೀರ ಸಮಸ್ಯೆಗಳಲ್ಲೊಂದಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ 2023 ವರದಿಯ ಪ್ರಕಾರ ಪ್ರತಿ ವರ್ಷ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಭಾರತದಲ್ಲಿಯೇ ನ್ಯಾಷನಲ್ ಕ್ರೈಂ ರೆಕಾರ್ಡ್ಸ್ ಬ್ಯೂರೋ 2022 ಅಂಕಿಅಂಶಗಳ ಪ್ರಕಾರ 1,64,033 ಮಂದಿ ಆತ್ಮಹತ್ಯೆಗೆ ಒಳಗಾಗಿರುವುದು ವರದಿಯಾಗಿದೆ. ಭಾರತದಲ್ಲೂ ವಿದ್ಯಾರ್ಥಿ ಆತ್ಮಹತ್ಯೆಗಳ ಪ್ರಮಾಣ ಹೆಚ್ಚುತ್ತಿದ್ದು 2022 13,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಆತ್ಮಹತ್ಯೆಯ ಕುರಿತಾಗಿ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರಾದ ಇಮಾಯಿಲ್ ಡರ್ಕೀಮ್ನ ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ನಾವು ಗಮನಿಸೋಣ. ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಯುವಕರಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚುತ್ತಿರುವುದು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆ. ಪತ್ರಿಕೆಗಳಲ್ಲಿ ಪ್ರತಿದಿನ ಕಾಣುವ ಸುದ್ದಿಗಳು ನಮ್ಮನ್ನು ಕಳವಳಗೊಳಿಸುತ್ತದೆ. ಯುವಕರ ಕನಸುಗಳು, ಅವರ ಭವಿಷ್ಯ, ಅವರ ಬದುಕಿನ ಅರ್ಥವೇ ಏಕಾಏಕಿ ಕೊನೆಗೊಳ್ಳುವುದೇಕೆ ಎಂಬ ಪ್ರಶ್ನೆ ತಲೆದೋರುತ್ತದೆ. ಆದರೆ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮೊದಲು ಆತ್ಮಹತ್ಯೆಯ ಬೇರೆ ಬೇರೆ ರೂಪಗಳು ಮತ್ತು ಅದರ ಸಾಮಾಜಿಕ ಕಾರಣಗಳನ್ನು ತಿಳಿದುಕೊಳ್ಳುವುದು ಅತಿ ಅಗತ್ಯ. ಈ ದಿಕ್ಕಿನಲ್ಲಿ ಫ್ರೆಂಚ್ ಸಮಾಜಶಾಸ್ತ್ರಜ್ಞರಾದ ಇಮಾಯಿಲ್ ಡರ್ಕೀಮ್ ನೀಡಿದ

ಆತ್ಮಹತ್ಯೆಯ ಸಿದ್ಧಾಂತ ಅತ್ಯಂತ ಮಹತ್ವದ್ದು. ಅವರು 1897 ಬರೆದ ಸೂಸೈಡ್ ಎಂಬ ಕೃತಿ ಇಂದಿಗೂ ಪ್ರಸ್ತುತತೆಯನ್ನು ಪಡೆದಿದ್ದು ಆತ್ಮಹತ್ಯೆಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆಗೆ ದಾರಿ ತೋರಿಸುವ ಗ್ರಂಥವಾಗಿದೆ. ಡರ್ಕೆಮ್ ಅವರ ಪ್ರಕಾರ ಆತ್ಮಹತ್ಯೆ ಎನ್ನುವುದು ಕೇವಲ ವ್ಯಕ್ತಿಯ ವೈಯಕ್ತಿಕ ನಿರ್ಧಾರವಲ್ಲ, ಬದಲಿಗೆ ಅದು ಸಮಾಜದ ರಚನೆ, ಅಲ್ಲಿ ಸದಸ್ಯರ ನಡುವೆ ಇರುವಂತಹ ಐಕ್ಯಮತ ಆರ್ ಇಂಟಿಗ್ರೇಷನ್ ಮತ್ತು ನಿಯಂತ್ರಣ ಮಟ್ಟವನ್ನು ಅದು ತೋರಿಸುತ್ತದೆ. ಅವರು ಆತ್ಮಹತ್ಯೆ ಎಂಬುದು ಒಂದು ಸಾಮಾಜಿಕ ಸತ್ಯ ಸಂಗತಿ ಎಂದು ಪರಿಗಣಿಸಿದ್ದಾರೆ. ಅಂದರೆ ಆತ್ಮಹತ್ಯೆಯ ಕಾರಣವನ್ನು ಕೇವಲ ವೈಯಕ್ತಿಕ ಮನೋವೈಜ್ಞಾನಿಕ ಕಾರಣಗಳಲ್ಲದೆ ಸಮಾಜದಲ್ಲಿರುವ ಬಾಂಧವ್ಯಗಳು ಮತ್ತು ನಿಯಮಗಳು ಹೇಗಿವೆ ಎಂಬುದರ ಆಧಾರದ ಮೇಲೆ ನಾವು ನೋಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನು ಅವರು 4 ರೀತಿಯಾಗಿ ವರ್ಗೀಕರಿಸಿದ್ದಾರೆ. ಪ್ರತಿಯೊಂದು ಆತ್ಮಹತ್ಯೆಯು ಸಮಾಜದಲ್ಲಿನ ವಿಶೇಷ ಪರಿಸ್ಥಿತಿಗಳನ್ನು ಅದು ಪ್ರತಿಬಿಂಬಿಸುತ್ತದೆ. ಇವತ್ತಿನ ಕಾಲಘಟ್ಟದಲ್ಲಿಯೂ ಈ ಪ್ರಕಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮೊದಲನೇದು ಸ್ವಹಿತ ಆತ್ಮಹತ್ಯೆ ಆರ್ ಈಗೋಯಿಸ್ಟಿಕ್ ಸುಸೈಡ್. ಸಮಾಜದಲ್ಲಿ ಐಕ್ಯಮತ್ಯ, ಸಹಕಾರ, ಬೆಂಬಲ ಅಂದರೆ ಸೋಷಲ್ ಇಂಟಿಗ್ರೇಷನ್ ಎಂಬುದು ಕಡಿಮೆಯಾದಾಗ ವ್ಯಕ್ತಿ ತನ್ನನ್ನು ಸಮಾಜದಿಂದ ದೂರವಿರುವಂತೆ ಭಾವಿಸುತ್ತಾನೆ. ಅಂದರೆ ಕುಟುಂಬ, ಸ್ನೇಹಿತರು, ಧಾರ್ಮಿಕ ಸಂಘಟನೆಗಳು ಅಥವಾ ಸಮುದಾಯದೊಂದಿಗೆ ಇರುವ ಬಾಂಧವ್ಯ ಸಡಿಲವಾದಾಗ ವ್ಯಕ್ತಿ ಏಕಾಂಗಿತನವನ್ನು ಅನುಭವಿಸುತ್ತಾನೆ. ಡರ್ಕೀಮ್ ಅವರ ಪ್ರಕಾರ ಇಂತಹ ಸಂದರ್ಭಗಳಲ್ಲಿ ವ್ಯಕ್ತಿಗೆ ತನ್ನ ಜೀವನ ಅರ್ಥಹೀನವೆಂದು ತೋರುತ್ತದೆ ಮತ್ತು ಆತ್ಮಹತ್ಯೆ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತದೆ. ಉದಾಹರಣೆಗೆ, ವೃದ್ಧಾಪ್ಯದಲ್ಲಿ ಮಕ್ಕಳಿಂದ ಬೆಂಬಲವಿಲ್ಲದವರು, ಆಶ್ರಯವಿಲ್ಲದವರು, ಸಮಾಜದಿಂದ ಬೇರ್ಪಡಿಸಿಕೊಂಡಂತೆ ಭಾವಿಸಿ ಏಕಾಂಗಿತನದಿಂದ ಆತ್ಮಹತ್ಯೆಗೆ ಒಳಗಾಗಬಹುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಯುವಜನರ ಪರಿಸ್ಥಿತಿಯನ್ನು ಈಗ ನಾವು ಗಮನಿಸೋಣ. ಇಂದಿನ ಯುವಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಮಿತ್ರರಿದ್ದರೂ ವಾಸ್ತವಿಕ ಜೀವನದಲ್ಲಿ ಭಾವನಾತ್ಮಕ ಬೆಂಬಲದ ಕೊರತೆಯಿಂದ ಏಕಾಂಗಿಯಾಗುತ್ತಾರೆ. ಅತಿಯ ಆನ್ಲೈನ್ ಅವಲಂಬನೆ ಅವರ ನಿಜವಾದ ಕುಟುಂಬ ಸ್ನೇಹ ಸಂಬಂಧಗಳನ್ನು ದುರ್ಬಲಗೊಳಿಸುತ್ತದೆ. ಸಾಮಾಜಿಕ ಹೋಲಿಕೆ, ಇತರರ ಫೋಟೋಗಳು, ಯಶಸ್ಸು, ಜೀವನ ಶೈಲಿ ತಮ್ಮ ಜೀವನ ನಿಷ್ಫಲ ಎಂದು ಭಾವಿಸಿ ಖಿನ್ನತೆಗೆ ಒಳಗಾಗುತ್ತಾರೆ. ಆನ್ಲೈನ್ನಲ್ಲಿ ಲೈಕ್ಸ್ ಅಥವಾ ಮೆಚ್ಚುಗೆ ಸಿಗದಿದ್ದರೆ ತಮ್ಮ ಅಸ್ತಿತ್ವವೇ ಮೌಲ್ಯವಿಲ್ಲದಂತಾರೆ ಎಂದು ಭಾವಿಸುವರು. ಸೈಬರ್ ಬುಲಿಂಗ್ ಇಂದ ಅಥವಾ ಆನ್ಲೈನ್ ಹಾಸ್ಯ ಅಪಮಾನದಿಂದ ಅವರು ಒಂಟಿತನ ಅವರಲ್ಲಿ ಹೆಚ್ಚಾಗಿ ಆತ್ಮಹತ್ಯಾ ಪ್ರವೃತ್ತಿಗೆ ಅದು ದಾರಿ ಮಾಡಬಹುದು. ಹೀಗಾಗಿ ಡರ್ಕೆಮ್ ಅವರು ಹೇಳಿದ ಸಾಮಾಜಿಕ ಐಕ್ಯಮತ್ಯದ ಕೊರತೆ ಎಂಬ ಅಂಶ ಇಂದಿನ ಯುವಕರಲ್ಲಿ ಡಿಜಿಟಲ್ ಜೀವನದ ಮೂಲಕ ಹೊಸ ರೂಪದಲ್ಲಿ ಅದು ಕಾಣಿಸುತ್ತಿದೆ. ಕುಟುಂಬ, ನಿಜವಾದ ಸ್ನೇಹಿತರ ಸಹಕಾರ, ಸಮುದಾಯದ ಬೆಂಬಲ ಇಲ್ಲದಾಗ ಮತ್ತು ಆನ್ಲೈನ್ ಸಂಬಂಧಗಳ ಮೇಲೆ ಮಾತ್ರ ನಂಬಿಕೆ ಇಟ್ಟಾಗ ಈ ಯುವ ಮನಸ್ಸುಗಳು ಬೇಸರ, ಖಿನ್ನತೆ, ಏಕಾಂಗಿತನದಿಂದ ಆತ್ಮಹತ್ಯೆಯ ಆಲೋಚನೆಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಎರಡನೇ ಪ್ರಕಾರದ ಆತ್ಮಹತ್ಯೆ ಅವರು ವರ್ಗೀಕರಿಸಿರುವಂಥದ್ದು ಪರಹಿತ ಆತ್ಮಹತ್ಯೆ, ಆಲ್ಟ್ರೂಸ್ಟಿಕ್ ಸುಸೈಡ್. ಇಲ್ಲಿ ಸಮಾಜದಲ್ಲಿ ಐಕ್ಯತೆ ಅಥವಾ ಇಂಟಿಗ್ರೇಷನ್ ಎಂಬುದು ಅತಿಯಾಗಿ ಬಲವಾದಾಗ ವ್ಯಕ್ತಿ ತನ್ನ ಸ್ವಂತ ಬದುಕಿಗಿಂತಲೂ ಸಮುದಾಯದ ಹಿತಕ್ಕೆ ಅವನು ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾನೆ. ಡರ್ಕೀಮ್ ಅವರ ಪ್ರಕಾರ ಇಂತಹ ಸಂದರ್ಭದಲ್ಲಿ ವ್ಯಕ್ತಿಯ ವೈಯಕ್ತಿಕ ಅಸ್ತಿತ್ವವು ಅರ್ಥಹೀನವಾಗಿ ಬಿಡುತ್ತದೆ ಮತ್ತು ತನ್ನ ಜೀವಿತವನ್ನೇ ಸಮುದಾಯದ ಅಥವಾ ಸಮೂಹದ ಒತ್ತಾಯಗಳಿಗೆ ಅಥವಾ ಮೌಲ್ಯಗಳಿಗೆ ತ್ಯಜಿಸುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಇದನ್ನೇ ಅವರು ಪರಹಿತ ಆತ್ಮಹತ್ಯೆ ಆರ್ ಆಲ್ಟ್ರಿಸ್ಟಿಕ್ ಸುಸೈಡ್ ಎಂದು ವರ್ಗೀಕರಿಸಿರುತ್ತಾರೆ. ಇಲ್ಲಿ ಉದಾಹರಣೆ ಕೊಡುವುದಿದ್ರೆ, ಎಲ್ಟಿಟಿಇ ಸಂಘಟನೆಯ ಸದಸ್ಯರು ಹಿಂದೆ ಪೊಲೀಸರ ಕೈಗೆ ಸಿಕ್ಕಿಬಿಡುತ್ತೇವೆ ಎಂದು ಗೊತ್ತಾದಾಗ ತಮ್ಮ ಗುಂಪಿನ ಮಾಹಿತಿಯನ್ನು ಹೊರಹೋಗದಂತೆ ತಡೆಯುವ ಸಲುವಾಗಿ ತಕ್ಷಣವೇ ಸೈನೈಡ್ ಕ್ಯಾಪ್ಸ್ಯೂಲ್ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು. ಡರ್ಕೀಮರ ದೃಷ್ಟಿಯಲ್ಲಿ ಇದು ಅತಿಯಾದ ಐಕ್ಯತೆಯ ಒಂದು ಉದಾಹರಣೆಯಾಗಿದ್ದು ಇಲ್ಲಿ ವ್ಯಕ್ತಿಯ ಬದುಕಿಗಿಂತ ಸಮುದಾಯದ ಮೌಲ್ಯ ಮತ್ತು ನಿಷ್ಠೆ ಮೇಲುಗೈಯನ್ನು ಸಾಧಿಸುತ್ತದೆ ಮತ್ತು ಆತನು ತನ್ನ ಜೀವಿತವನ್ನೇ ಸಮುದಾಯಕ್ಕಾಗಿ ತ್ಯಜಿಸುವ ಸ್ಥಿತಿಗೆ ಅವನು ತಲುಪುತ್ತಾನೆ. ಮೂರನೇ ಪ್ರಕಾರ ನಿರಾಶಾದಾಯಕ ಆತ್ಮಹತ್ಯೆ ಆರ್ ಅನಾಮಿಕ್ ಸುಸೈಡ್. ಇಂದಿನ ಕಾಲದಲ್ಲಿ ಮೊಬೈಲ್ ಅಡಿಕ್ಷನ್, ಗೇಮಿಂಗ್ ಅಡಿಕ್ಷನ್ ಹಾಗೂ ಆನ್ಲೈನ್ ಜೂಜಾಟಗಳ ಪ್ರಭಾವದಿಂದ ಉಂಟಾಗುವಂತಹ ಆತ್ಮಹತ್ಯೆಗಳು ಹಿಂದೆ ಡರ್ಕೀಮ್ ಅವರು ಹೇಳಿದಂತ ನಿರಾಶಾದಾಯಕ ಆತ್ಮಹತ್ಯೆಗೆ ಒಂದು ಉತ್ತಮ ಉದಾಹರಣೆಗಳೆನ್ನಬಹುದು. ಸಮಾಜದ ಹಳೆಯ ಮೌಲ್ಯಗಳು ಕುಸಿದು ಹೊಸ ತಂತ್ರಜ್ಞಾನ ಬಳಕೆಗೆ ಸಂಬಂಧಿಸಿದ ನೈತಿಕ ನಿಯಮಗಳು ಇನ್ನೂ ಸ್ಪಷ್ಟವಾಗಿಲ್ಲದ ಕಾರಣ ಅನೇಕರು ತಮ್ಮ ಬದುಕನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸದೆ ಹೆಚ್ಚು ಅಸ್ಥಿರಗೊಳಿಸಿರುತ್ತಾರೆ. ಮೊಬೈಲ್ ಬಳಕೆ, ಅತಿಯಾದ ತೊಡಗುವಿಕೆಯಿಂದಾಗಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಹಿಂದುಳಿದು ನಿರಾಶೆಯಿಂದ ಆತ್ಮಹತ್ಯೆಗೆ ದಾರಿ ಮಾಡಿಕೊಳ್ಳುವುದು, ಹಾಗೆಯೇ ಆನ್ಲೈನ್ ಗೇಮಿಂಗ್ನಲ್ಲಿ ಸೋತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಯುವಕರು ಆತ್ಮಹತ್ಯೆ ಮಾಡಿಕೊಳ್ಳುವುದು,
ಆನ್ಲೈನ್ ಜೂಜಾಟ ಅಥವಾ

ಇಲ್ಲದೆ ಬಳಸಿದರೆ ಅದು ನಿರಾಶಾದಾಯಕ ಆತ್ಮಹತ್ಯೆಯ ಸ್ಥಿತಿಗೆ ಒಯ್ಯಬಹುದಾದ ಅಪಾಯವನ್ನು ಅದು ತರುತ್ತದೆ. ಈಗ ನಾಲ್ಕನೇ ಪ್ರಕಾರ, ಮಾರಣಾಂತಿಕ ಆತ್ಮಹತ್ಯೆ, ಆರ್ ಇಟ್ ಇಸ್ ಕಾಲ್ಡ್ ಆಸ್ ಫ್ಯಾಟಿಸ್ಟಿಕ್ ಸುಯಿಸೈಡ್. ಅಂದರೆ ಅತಿಯಾದ ನಿಯಂತ್ರಣ, ಅಂದರೆ ಎಕ್ಸೆಸಿವ್ ರೆಗ್ಯುಲೇಷನ್ ಇರುವಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ತನ್ನ ಜೀವನದ ಮೇಲೆ ಯಾವುದೇ ಸ್ವಾತಂತ್ರ್ಯವಿಲ್ಲವೆಂಬ ಭಾವನೆ ಇಲ್ಲಿ ಮೂಡುತ್ತದೆ ಮತ್ತು ತನ್ನ ಭವಿಷ್ಯ ಸಂಪೂರ್ಣ ನಿರಾಶಾದಾಯಕವೆಂದು ತೋರುತ್ತದೆ. ಡರ್ಕೀಮ್ ಇದನ್ನು ಮಾರಣಾಂತಿಕ ಅಥವಾ ಫ್ಯಾಟಲಿಸ್ಟಿಕ್ಸ್ ಆತ್ಮಹತ್ಯೆ ಎಂದಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿ, ನನ್ನ ಬದುಕು ಸಂಪೂರ್ಣವಾಗಿ ಬೇರೆಯವರ ನಿಯಂತ್ರಣದಲ್ಲಿದೆ, ನಾನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂಬ ನಿಸ್ಸಹಾಯ ಭಾವನೆಯಲ್ಲಿ ಮುಳುಗುತ್ತಾನೆ. ಉದಾಹರಣೆ, ಹಳೆಯ ಕಾಲದಲ್ಲಿ ದಾಸ್ಯದಲ್ಲಿರಬಹುದು, ತೀವ್ರ ಶೋಷಣೆಗೆ ಒಳಗಾದ ಕೈದಿಗಳು ಅಥವಾ ಗೃಹಹಿಂಸೆಗೆ ಒಳಗಾಗಿ ದಿನನಿತ್ಯವೂ ಕಠಿಣ ನಿಯಂತ್ರಣದಲ್ಲಿರುವವರು ತಮ್ಮ ಬದುಕನ್ನು ಅರ್ಥಹೀನವೆಂದು ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಅತಿಯಾದ ನಿಯಂತ್ರಣದಿಂದ ವ್ಯಕ್ತಿಯ ಆಕಾಂಕ್ಷೆಗಳು, ಸ್ವಾತಂತ್ರ್ಯ, ಭವಿಷ್ಯದ ಕನಸುಗಳು ಎಲ್ಲವೂ ಕುಂಠಿತವಾಗುತ್ತವೆ. ಪರಿಣಾಮವಾಗಿ ಬದುಕು ಬದಲಾಗುವ ಸಾಧ್ಯತೆಯೇ ಇಲ್ಲವೆಂದು ಕಂಡಾಗ ಆತ್ಮಹತ್ಯೆ ಅವನಿಗೆ ಏಕೈಕ ಮಾರ್ಗವೆಂದು ತೋರುತ್ತದೆ. ಇಂದಿನ ಕಾಲದಲ್ಲಿ ಅನೇಕ ಯುವಕರು ತಮ್ಮ ಆಸಕ್ತಿಗಳು, ಕನಸುಗಳು, ಸಾಮರ್ಥ್ಯನ್ನು ಬದಿಗಿರಿಸಿ ಕೆಲವೊಮ್ಮೆ ಪೋಷಕರ ಒತ್ತಾಯದ ಮೇರೆಗೆ ಒಂದು ನಿರ್ದಿಷ್ಟ ವಿದ್ಯಾವಿಭಾಗ, ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, ಕಾನೂನು ಅಥವಾ ಇತರ ಉದ್ಯೋಗಗಳನ್ನು ಆರಿಸಬೇಕಾಗುತ್ತದೆ. ತಮ್ಮ ಆಸಕ್ತಿ ಕಲೆಯಲ್ಲಿ, ಕ್ರೀಡೆಯಲ್ಲಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಇದ್ದರೂ ಪೋಷಕರ ನಿಯಂತ್ರಣದಿಂದಾಗಿ ತಮ್ಮ ಇಚ್ಛೆಯನ್ನು ಪೂರೈಸಲು ಅವಕಾಶವೇ ಸಿಗುವುದಿಲ್ಲ. ಈ ರೀತಿಯ ನಿರಂತರ ನಿಯಂತ್ರಣವು ಯುವಕರ ನಿರಾಶೆ, ದಿಕ್ಕು ತೋಚದ ಸ್ಥಿತಿ, ಬದುಕಿಗೆ ಅರ್ಥವಿಲ್ಲವೆಂಬ ಭಾವನೆಗಳನ್ನು ಹುಟ್ಟಿಸುತ್ತವೆ. ಕೆಲ ಸಂದರ್ಭಗಳಲ್ಲಿ ಅವರ ಮನಸ್ಸಿನಲ್ಲಿ ಆತ್ಮಹತ್ಯಾ ಆಲೋಚನೆಗಳು ಬೆಳೆದು ಬರುವುದು ಕಂಡುಬರುತ್ತದೆ. ಏಕೆಂದರೆ ಅತಿಯಾದ ಸಾಮಾಜಿಕ ನಿಯಂತ್ರಣ ವ್ಯಕ್ತಿಯ ಬದುಕನ್ನು ಕಟ್ಟಿಹಾಕುತ್ತದೆ, ಅವನ ಸ್ವಾತಂತ್ರ್ಯವನ್ನು ಅದು ನಾಶ ಮಾಡುತ್ತದೆ. ಬದುಕಿನ ಮೇಲೆ ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶವಿಲ್ಲವೆಂದು ಭಾವನೆ ಮೂಡಿದಾಗ ಆತನ ಬದುಕು ಮೀನಿಂಗ್ಲೆಸ್ ಎಂದುಕೊಂಡು ಜೀವತ್ಯಾಗ ಮಾಡುವಂತಹ ಪರಿಸ್ಥಿತಿಗೆ ಅವನು ತಲುಪಬಹುದು. ಯುವಕರಲ್ಲಿ ಆತ್ಮಹತ್ಯೆ ಏಕೆ ಹೆಚ್ಚುತ್ತಿದೆ? ಆತ್ಮಹತ್ಯೆಗೆ ಒಂದೇ ಕಾರಣವಿಲ್ಲ. ಸಾಮಾನ್ಯವಾಗಿ ಒಂದು ಪ್ರಚೋದಕ ಅಥವಾ ಟ್ರಿಗರ್ ಅಂಶದ ಜೊತೆಗೆ ಇತರೆ ಮನೋವೈಜ್ಞಾನಿಕ, ಸಾಮಾಜಿಕ, ಆರ್ಥಿಕ, ದೈಹಿಕ ಅಂಶಗಳು ಕೂಡಿಬಂದಾಗ ವ್ಯಕ್ತಿ ಅಂತಿಮವಾಗಿ ಆತ್ಮಹತ್ಯೆಯ ಕಡೆಗೆ ಒಯ್ಯಲ್ಪಡುತ್ತಾನೆ. ಉದಾಹರಣೆಗೆ, ತೀವ್ರವಾದ ಅವಮಾನ ಅಥವಾ ವೈಫಲ್ಯ ಅನುಭವಿಸಿದ ವ್ಯಕ್ತಿಗೆ ಅದಕ್ಕೆ ಬೆಂಬಲದ ಕೊರತೆ, ಕುಟುಂಬದಲ್ಲಿ ಒತ್ತಡ, ಆರ್ಥಿಕ ತೊಂದರೆ ಅಥವಾ ಮಾನಸಿಕ ಅಸ್ವಸ್ಥತೆಗಳಂತಹ ಅಂಶಗಳು ಸೇರಿಕೊಂಡರೆ ಆತ್ಮಹತ್ಯೆಯ ಅಪಾಯ ಹೆಚ್ಚಾಗುತ್ತದೆ. ಅಂದರೆ ಇದು ಒಂದೇ ಕಾರಣದಿಂದಾಗುವ ಕ್ರಿಯೆಯಲ್ಲ, ಬದಲಿಗೆ ಹಲವಾರು ಅಂಶಗಳ ಸಮಯೋಚಿತ ಸಂಯೋಜನೆ ಇದಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಆತ್ಮಹತ್ಯೆಯನ್ನು ತಡೆಗಟ್ಟಲು ಕೇವಲ ಕಾರಣವನ್ನು ಮಾತ್ರ ನೋಡದೆ ವ್ಯಕ್ತಿಯ ಸಂಪೂರ್ಣ ಜೀವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಅತ್ಯಂತ ಮುಖ್ಯ. ಮನೋವೈಜ್ಞಾನಿಕ ಕಾರಣಗಳು: ಅವಮಾನ, ಆತಂಕ, ನಿರಾಶೆ, ಅರ್ಥಹೀನತೆ, ಅತಿಯಾದ ಆತ್ಮವಿಮರ್ಶೆ ಮತ್ತು ಮಾದಕ ವಸ್ತುಗಳ ಬಳಕೆ, ಇವೆಲ್ಲವೂ ಆತ್ಮಹತ್ಯೆಯ ಪ್ರಮುಖ ಮಾನಸಿಕ ಅಂಶಗಳಾಗಿವೆ. ಇದರ ಜೊತೆಗೆ ಕೆಲವು ಗಂಭೀರ ಮಾನಸ ಆರೋಗ್ಯ ಸಮಸ್ಯೆಗಳಾದ ಸಿಜೋಫ್ರೀನಿಯಾ, ಬೈಪೋಲಾರ್ ಡಿಸಾರ್ಡರ್, ತೀವ್ರ ತರದ ಖಿನ್ನತೆಯಿಂದ ಬಳಲುವಂತಹ ವ್ಯಕ್ತಿಗಳ ಆಲೋಚನೆ, ಭಾವನೆ ಮತ್ತು ನಡವಳಿಕೆಯನ್ನು ತೀವ್ರವಾಗಿ ಇದು ಪರಿಣಾಮಗೊಳಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿ ತನ್ನ ಜೀವನದ ಮೇಲೆ ಹಿಡಿತವನ್ನು ಕಳೆದುಕೊಂಡಂತೆ ಭಾವಿಸಿ ಆತ್ಮಹತ್ಯೆಗೆ ಒಯ್ಯುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಅಂದರೆ ಆತ್ಮಹತ್ಯೆ ಕೇವಲ ತಾತ್ಕಾಲಿಕ ದುಃಖ ಅಥವಾ ಒತ್ತಡದಿಂದ ಮಾತ್ರವಲ್ಲ, ಕೆಲವೊಮ್ಮೆ ಗಂಭೀರ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಪರಿಣಾಮವಾಗಿಯೂ ಸಂಭವಿಸುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಸಾಮಾಜಿಕ ಮತ್ತು ಕೌಟುಂಬಿಕ ಕಾರಣಗಳು: ಕುಟುಂಬದಲ್ಲಿನ ಘರ್ಷಣೆ, ಪೋಷಕರ ನಿರ್ಲಕ್ಷ್ಯ, ಪ್ರೇಮ ವೈಫಲ್ಯ, ಶೈಕ್ಷಣಿಕ ಒತ್ತಡ, ಉದ್ಯೋಗದ ಅನಿಶ್ಚಿತತೆ, ಬುಲ್ಲಿಂಗ್ ಅಥವಾ ಸೈಬರ್ ಬುಲ್ಲಿಂಗ್, ಇವು ಯುವಕರ ಮನಸ್ಸಿನಲ್ಲಿ ಆಳವಾದ ನೋವು ಮತ್ತು ಏಕಾಂತವನ್ನು ಉಂಟುಮಾಡುತ್ತದೆ. ಕೆಲವೊಮ್ಮೆ ತಕ್ಷಣದ ಪ್ರೇರಕಗಳು, ಅಂದರೆ ಅವಮಾನ, ಪರೀಕ್ಷಾ ವೈಫಲ್ಯ, ಮದ್ಯಪಾನದ ಪ್ರಭಾವ, ಆತ್ಮಹತ್ಯೆಗೆ ಉಪಯೋಗಿಸಬಹುದಾದ ಸಾಧನಗಳ ಲಭ್ಯತೆ, ಇವೆಲ್ಲ ತಕ್ಷಣದ ಆಘಾತಕ್ಕೆ ಕಾರಣಗಳಾಗಬಹುದು ಅಥವಾ ಪ್ರೇರಕಗಳಾಗಿ ಅದು ಕಾರಣೀಭೂತವಾಗಬಹುದು. ಹಾಗೆಯೇ ಮಾಧ್ಯಮ ಮತ್ತು ಸಂಸ್ಕೃತಿಯ ಪ್ರಭಾವ: ಮಾಧ್ಯಮವು, ಅಂದರೆ ಟೆಲಿವಿಷನ್, ಪತ್ರಿಕೆ, ಸಾಮಾಜಿಕ ಮಾಧ್ಯಮ, ಸಿನಿಮಾ ಮುಂತಾದವುಗಳು ಸಮಾಜದಲ್ಲಿ ವ್ಯಕ್ತಿಯ ವರ್ತನೆ ಹಾಗೂ ಆಲೋಚನೆಗಳನ್ನು ಆಳವಾಗಿ ಪ್ರಭಾವಿಸುತ್ತದೆ. ಆತ್ಮಹತ್ಯೆಯ ಘಟನೆಗಳನ್ನು ಸಂಚಲನಕಾರಿಯಾಗಿ ಅಥವಾ ಸೆನ್ಸೇಷನಲ್ ಆಗಿ ವರದಿ ಮಾಡಿದಾಗ ಅದು ವಿಶೇಷವಾಗಿ ಯುವಕರ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಅದಲ್ಲದೆ ಅವರಲ್ಲಿ ಅನುಕರಣಾತ್ಮಕ ಪ್ರವೃತ್ತಿಯನ್ನು ಅದು ಬೆಳೆಸಬಹುದು, ಅಂದರೆ ಇಮಿಟೇಟಿವ್ ಟೆಂಡೆನ್ಸಿ. ಮಾಧ್ಯಮಗಳಲ್ಲಿ ಉದಾಹರಣೆ, ಪ್ರಸಿದ್ಧ ವ್ಯಕ್ತಿಯೊಬ್ಬನು ಅಥವಾ
ತನ್ನಂತೆ ಸಾಮಾನ್ಯ ಯುವಕ ಅಥವಾ ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅದನ್ನು ನೋಡಿ ಯುವಕರು ತಮ್ಮ ಸಮಸ್ಯೆಗಳಿಗೂ ಇದೇ ಪರಿಹಾರವಿದೆ

ಇರಬಹುದು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದನ್ನೇ ವರ್ದರ್ ಇಫೆಕ್ಟ್ ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ಪ್ರಸಿದ್ಧ ಆತ್ಮಹತ್ಯೆಯ ವರದಿಯ ಬಳಿಕ ಅದರ ಅನುಕರಣೆ ಹೆಚ್ಚಾಗುವುದು. ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಆತ್ಮಹತ್ಯೆಯನ್ನು ತೀವ್ರ ಭಾವನಾತ್ಮಕ ಅಥವಾ ತ್ಯಾಗದ ಸಂಕೇತವಾಗಿ ತೋರಿಸಿದಾಗ ಅದು ಯುವಕರ ಮನಸ್ಸಿನಲ್ಲಿ ಆತ್ಮಹತ್ಯೆಯ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುತ್ತದೆ. ಜೀವ ಮುಗಿಸುವುದು ನನ್ನ ನೋವಿನ ಪರಿಹಾರ ಎಂಬ ಚಿಂತನೆ ಅಲ್ಲಿ ಬಲವಾಗಬಹುದು. ಸಾಮಾಜಿಕ ಮಾಧ್ಯಮದ ಪ್ರಭಾವ. ಇತ್ತೀಚೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದ ಮಾಧ್ಯಮಗಳಲ್ಲಿ ಆತ್ಮಹತ್ಯೆಯ ನೇರ ಪ್ರಸಾರ ಮಾಡಿದ ಘಟನೆಗಳು ಕೂಡ ಕಂಡುಬಂದಿವೆ. ಇದರಿಂದ ಇತರರ ಮನಸ್ಸಿನಲ್ಲಿ ಕುತೂಹಲ ಹಾಗೂ ಅನುಕರಣಾತ್ಮಕ ಪ್ರವೃತ್ತಿ ಹೆಚ್ಚುತ್ತದೆ. ಸಂಚಲನಕಾರಿ ವರದಿ, ಭಾವನಾತ್ಮಕ ಚಿತ್ರಣ ಮತ್ತು ಅನುಕರಣಾತ್ಮಕ ಪ್ರವೃತ್ತಿ ಇವೆಲ್ಲವೂ ಯುವಕರನ್ನು ಆತ್ಮಹತ್ಯೆಯ ಕಡೆಗೆ ಒಯ್ಯುವ ಅಪಾಯವನ್ನು ಈಗ ಹೆಚ್ಚಿಸ್ತಾ ಇದೆ. ಅದರ ಬದಲು ಮಾಧ್ಯಮಗಳು ಜಾಗೃತಿ ಮೂಡಿ ವರದಿಯನ್ನು ಮಾಡಬೇಕು. ಬದುಕಿನ ಮೌಲ್ಯ, ಮನೋವೈಜ್ಞಾನಿಕ ಸಹಾಯ, ಹೆಲ್ಪ್ಲೈನ್ ನಂಬರ್ಗಳು, ಸಮಸ್ಯೆಗೆ ಪರಿಹಾರಗಳ ಬಗ್ಗೆ ಜನರಿಗೆ ಹೆಚ್ಚು ತಿಳಿಸಬೇಕಾಗುತ್ತೆ. ಈಗ ಆತ್ಮಹತ್ಯೆಯ ಎಚ್ಚರಿಕೆ ಸಂಕೇತಗಳನ್ನು ನಾವು ಗಮನಿಸೋಣ. ಆತ್ಮಹತ್ಯೆ ಎಂದರೆ ತಕ್ಷಣದ ನಿರ್ಧಾರದಿಂದ ಸಂಭವಿಸುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ವ್ಯಕ್ತಿ ತನ್ನ ಮನೋಭಾವ, ವರ್ತನೆ ಮತ್ತು ಮಾತುಗಳಲ್ಲಿ ಕೆಲವು ಎಚ್ಚರಿಕೆ ಸಂಕೇತಗಳನ್ನು ತೋರಿಸುತ್ತಾನೆ. ಈ ಲಕ್ಷಣಗಳನ್ನು ಕುಟುಂಬದವರು, ಸ್ನೇಹಿತರು, ಶಿಕ್ಷಕರು ಅಥವಾ ಸಹೋದ್ಯೋಗಿಗಳು ಗಮನಿಸಿದರೆ ಮುಂಚಿತವಾಗಿ ನೆರವು ನೀಡುವ ಅವಕಾಶ ಸಿಗುತ್ತದೆ. ಇವುಗಳನ್ನು ಸರಿಯಾಗಿ ಗುರುತಿಸುವುದು ಮಾತ್ರವಲ್ಲ, ಅವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಆತ್ಮಹತ್ಯೆಗೆ ಮುಂದಾಗುವ ವ್ಯಕ್ತಿಯ ಮನಸ್ಸಿನಲ್ಲಿ ಹಲವು ಬದಲಾವಣೆಗಳು ಇರುತ್ತವೆ. ಅವು ಮಾತು, ವರ್ತನೆ ಮತ್ತು ಜೀವನ ಶೈಲಿಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಇಲ್ಲಿ ಕೆಲವು ಪ್ರಮುಖ ಸಂಕೇತಗಳನ್ನು ಇಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಒಂದು, ನಾನು ಇದೇ ಹೋದರೆ ಒಳ್ಳೆಯದು ಎಂಬ ಮಾತುಗಳು, ಬದುಕಿನ ಬಗ್ಗೆ ನಿರಾಶೆಯ ನೋಟ, ಬದುಕಿಗೆ ಅರ್ಥವಿಲ್ಲ ಎಂಬ ಭಾವನೆ ವ್ಯಕ್ತಪಡಿಸುವುದು, ಹಾಗೆಯೇ ಏಕಾಂತ, ಆಸಕ್ತಿ ಕುಗ್ಗುವುದು, ನಿದ್ರೆ ಆಹಾರದಲ್ಲಿ ಬದಲಾವಣೆ, ಜನರಿಂದ ದೂರವಾಗುವುದು, ಇಷ್ಟವಿದ್ದ ವಿಷಯಗಳ ಮೇಲೆ ಆಸಕ್ತಿಯನ್ನು ಕಳೆದುಕೊಳ್ಳುವುದು, ಅತಿಯಾದ ನಿದ್ರೆ ಅಥವಾ ನಿದ್ರೆ ಬರದಿರುವುದು, ಆಹಾರದ ಅಭ್ಯಾಸದಲ್ಲಿ ಏರುಪೇರು, ಈ ಲಕ್ಷಣಗಳು ಕೂಡ ಪ್ರಮುಖ ಸಂಕೇತಗಳು. ಹಾಗೆಯೇ ಕೆಲವರು ತುರ್ತು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಅಂದರೆ ಅಕಸ್ಮಾತ್ ತನ್ನ ವಸ್ತುಗಳನ್ನು ಹಂಚುವುದು, ಆಸ್ತಿಪಾಸ್ತಿ ಕುರಿತು ನಿರ್ಧಾರ ಮಾಡುವಂಥದ್ದು, ವಿದಾಯ ಸಂದೇಶಗಳನ್ನು ಬರೆಯುವುದು ಅಥವಾ ಹೇಳುವುದು, ಹೀಗೆ. ಹಾಗೆಯೇ ಹಿಂದೆ ಮಾಡಿದ ಆತ್ಮಹತ್ಯೆ ಪ್ರಯತ್ನಗಳು, ಹಿಂದೆ ಯಾರಾದರೂ ಆತ್ಮಹತ್ಯೆಗೆ ಯತ್ನಿಸಿದವರಲ್ಲಿ ಮರುಪ್ರಯತ್ನ ಮಾಡುವಂಥ ಸಾಧ್ಯತೆ, ಬಹಳಷ್ಟು ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೆಯೇ ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗುವುದು, ತಮ್ಮ ನೋವನ್ನು ಮರೆಸಿಕೊಳ್ಳಲು ಅತಿಯಾದ ಪ್ರಮಾಣದಲ್ಲಿ ಮದ್ಯ ಅಥವಾ ಡ್ರಗ್ಸ್ ಅನ್ನು ಸೇವಿಸುವುದು, ಹಾಗೆಯೇ ಮನೋಭಾವದಲ್ಲಿನ ಬದಲಾವಣೆ, ದಿನಗಳವರೆಗೆ ಖಿನ್ನತೆಯಲ್ಲಿ ಇದ್ದವರು ಹಠಾತ್ ಉಲ್ಲಾಸದ ವರ್ತಿಸುವುದು, ಇದು ಆತ್ಮಹತ್ಯೆ ಮಾಡುವ ನಿರ್ಧಾರ ಕೈಗೊಂಡಿರುವ ಒಂದು ಸೂಚಕವಾಗಿರಬಹುದು. ಹಾಗೆಯೇ ಅತಿಯಾದ ಅಪಾಯಕಾರಿ ವರ್ತನೆಗಳು, ಅಂದರೆ ನಿರ್ಲಕ್ಷ್ಯದಿಂದ ವಾಹನ ಓಡಿಸುವುದು, ನಿರ್ತಕ ಜಗಳಗಳಿಗೆ ಒಳಗಾಗುವುದು, ಜೀವಕ್ಕೆ ಅಪಾಯ ಉಂಟು ಮಾಡುವಂಥ ಸಾಹಸಗಳಲ್ಲಿ ತೊಡಗುವುದು, ಹಾಗೂ ನನಗೆ ಯಾರೂ ಬೇಕಿಲ್ಲ, ನಾನು ಒಂಟಿ ಎಂಬ ಭಾವನೆಗಳು, ತನ್ನ ಉಪಸ್ಥಿತಿ ಕುಟುಂಬಕ್ಕೂ ಸಮಾಜಕ್ಕೂ ಉಪಯೋಗವಿಲ್ಲ ಎನ್ನುವಂಥ ನಿರಾಶಾ ಭಾವನೆಯನ್ನು ವ್ಯಕ್ತಪಡಿಸುವುದು. ಹಾಗೆಯೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿ ಅದು ವಿಫಲವಾದರೂ ಅದನ್ನು ನಾವು ಎಚ್ಚರಿಕೆಯ ಸಂಕೇತವಾಗಿ ನೋಡಬೇಕು. ಇಂಥ ಸಂದರ್ಭದಲ್ಲಿ ಇವನು ಬದುಕಲು ಇಚ್ಛಿಸುತ್ತಾನೆ ಎಂದು ನಿರ್ಲಕ್ಷ್ಯ ಮಾಡದೆ ಇದು ಗಂಭೀರ ಸಹಾಯದ ಅವಶ್ಯಕತೆ ಇರುವ ಕ್ಷಣವೆಂದು ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಅಂದರೆ ಇಂತಹ ವ್ಯಕ್ತಿಗೆ ತಕ್ಷಣವೇ ಮಾನಸಿಕ ಆರೋಗ್ಯ ಸಲಹೆಗಾರರ, ಕುಟುಂಬದ ಬೆಂಬಲ, ಸ್ನೇಹಿತರ ನೆರವು ಮತ್ತು ಅಗತ್ಯವಿದ್ದಲ್ಲಿ ವೈದ್ಯಕೀಯ ಚಿಕಿತ್ಸೆ ದೊರಕುವಂತೆ ನೋಡಿಕೊಳ್ಳಬೇಕು. ಆತ್ಮಹತ್ಯೆ ಯತ್ನವೇ ಮಾಡಿದರೆಂದು ಸಮಾಜದಿಂದ ದೂರವಿಟ್ಟು ಹಾಸ್ಯಾಸ್ಪದವಾಗಿ ನೋಡಬಾರದು. ಬದಲಿಗೆ ಅವರನ್ನು ಜೀವನದತ್ತ ಮತ್ತೆ ಕರೆತರುವಂತಹ ಹಂತ ಎಂದು ಪರಿಗಣಿಸಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು. ಈ ಸಂಕೇತಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಗುರುತಿಸಿ ಸಹಾಯ ಒದಗಿಸುವುದು ಆತ್ಮಹತ್ಯೆಯನ್ನು ತಡೆಗಟ್ಟುವ ಒಂದು ಪ್ರಮುಖ ಹಂತ. ಹಾಗೆಯೇ ಆತ್ಮಹತ್ಯೆ ತಡೆಗಟ್ಟುವ ಕೆಲವು ಮಾರ್ಗಗಳು. ಆತ್ಮಹತ್ಯೆ ತಡೆಯುವುದು ಕೇವಲ ವ್ಯಕ್ತಿಯ ಜವಾಬ್ದಾರಿಯಲ್ಲ, ಬದಲಿಗೆ ಅದು ಕುಟುಂಬ, ಸ್ನೇಹಿತರು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಮತ್ತು ಮಾಧ್ಯಮಗಳ ಸಹಕಾರದ ಟೂ ಪ್ರಯತ್ನ. ಈ ಕೆಲವು ಮಾರ್ಗಗಳು ಇದರಲ್ಲಿ ಬಹಳಷ್ಟು ಮುಖ್ಯವಾದವು. ಮೊದಲನೇದು, ಮಾತಾಡಿ, ಕೇಳಿ, ಹಂಚಿಕೊಳ್ಳಿ. ಅಂದರೆ ಆತ್ಮಹತ್ಯೆಯ ಅಂಚಿನಲ್ಲಿ ನಿಂತಿರುವ ವ್ಯಕ್ತಿ ಸಾಮಾನ್ಯವಾಗಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾವಿಸ್ತಾನೆ. ಇಂತಹ ಸಂದರ್ಭಗಳಲ್ಲಿ ತೀರ್ಪಿಲ್ಲದ ಸಂಭಾಷಣೆ, ಅಂದರೆ ನಾನ್ ಜಜ್ಮೆಂಟಲ್ ಕಾನ್ವರ್ಸೇಷನ್ ಇಲ್ಲಿ ಬಹಳಷ್ಟು ಮುಖ್ಯ. ಹಾಗೆಯೇ ವ್ಯಕ್ತಿಯ ಮಾತುಗಳನ್ನು ಮಧ್ಯೆ ತಡೆಯದೆ ಆಲಿಸುವುದು, ಸಹಾನುಭೂತಿಯಿಂದ ವರ್ತಿಸುವುದು, ತನ್ನ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಪ್ರೇರೇಪಿಸುವುದು ಆತ್ಮಹತ್ಯೆಯ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ.
ಹಾಗೆಯೇ ಕೆಲವೆಲ್ಲ ಸುರಕ್ಷತಾ ಯೋಜನೆಗಳು, ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕಿಸಬಹುದಾದ ನಂಬಿಕೆಯ ಸ್ನೇಹಿತರು, ಕುಟುಂಬದವರು, ಕೌನ್ಸಿಲರ್ಗಳು

0: ಸಹಾಯವಾಣಿ ಸಂಖ್ಯೆಯ ಪಟ್ಟಿಯನ್ನು ಹೊಂದಿರುವುದು ತುಂಬಾನೇ ಸಹಾಯಕವಾಗುತ್ತದೆ. ಆತಂಕ ಅಥವಾ ಖಿನ್ನತೆ ಹೆಚ್ಚಾದಾಗ ಈ ಸಂಪರ್ಕಗಳನ್ನು ಬಳಸುವುದು ತಕ್ಷಣದ ನೆರವನ್ನು ಒದಗಿಸುತ್ತದೆ. ಹಾಗೆಯೇ ಆತ್ಮಹತ್ಯೆಗೆ ಬಳಸಬಹುದಾದ ಸಾಧನಗಳನ್ನು ನಾವು ಗೌಪ್ಯವಾಗಿಡುವುದು ಅಥವಾ ಅಪ್ರಾಪ್ಯವಾಗಿಡುವುದು ಅಂದರೆ ಅದನ್ನು ತಪ್ಪಿಸಿಡುವುದು ಅಂತ ಅರ್ಥ. ಆತ್ಮಹತ್ಯೆಗೆ ಬಳಸಬಹುದಾದ ವಿಷ, ಔಷಧಿ, ತೀವ್ರವಾದ ಸಾಮಗ್ರಿಗಳು ಅಥವಾ ಆಯುಧಗಳು ಮುಂತಾದವುಗಳನ್ನು ಸುಲಭವಾಗಿ ಲಭ್ಯವಾಗದಂತೆ ನೋಡಿಕೊಳ್ಳುವುದು ಕೂಡ ಅತಿ ಅಗತ್ಯ. ಮನೆಗಳಲ್ಲಿ ಇವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕಾಗುತ್ತೆ. ಹಾಗೆಯೇ ವೃತ್ತಿಪರ ನೆರವು ಆತ್ಮಹತ್ಯೆಯನ್ನು ತಡೆಗಟ್ಟಲು ಮನೋವೈದ್ಯರು, ಸಮಾಲೋಚಕರು ನೀಡುವ ಸಹಾಯ ಅತ್ಯಂತ ಪರಿಣಾಮಕಾರಿ. ಅಲ್ಲಿ ಔಷಧೋಪಚಾರ, ಸಮಾಲೋಚನೆ, ಕೌನ್ಸೆಲಿಂಗ್ ಮತ್ತು ಬೆಂಬಲ ಗುಂಪುಗಳ ಮೂಲಕ ವ್ಯಕ್ತಿಯ ಮನೋವೇದನೆಯನ್ನು ನಾವು ಕಡಿಮೆ ಮಾಡಬಹುದು. ಇಲ್ಲಿ ಈಗ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ. ಶಾಲಾ ಕಾಲೇಜುಗಳಲ್ಲಿ ಕೌನ್ಸೆಲಿಂಗ್ ಸೆಲ್ಗಳು, ಪಿಯರ್ ಸಪೋರ್ಟ್ ಕ್ಲಬ್ಗಳು, ಇದರ ಸ್ಥಾಪನೆ ಇಲ್ಲಿ ಅಗತ್ಯ. ಬುಲಿಯಿಂಗ್ ವಿರುದ್ಧ ಶೂನ್ಯ ಸಹನೆ ನೀತಿಯನ್ನು ಜಾರಿಗೊಳಿಸುವುದು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಸಹಾಯಕ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಬುಲಿಯಿಂಗ್ಗಿಂದಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ದೊಡ್ಡ ಅಡ್ಡಿಪಡಿಕೆಯಾಗುತ್ತದೆ. ಸಾಮಾನ್ಯವಾಗಿ ಸ್ನೇಹಿತರು, ಸಹಪಾಠಿಗಳು ತಮಾಷೆ ಮಾಡುವುದರಿಂದ ಆರಂಭವಾದರೂ ಅದು ಹೀಗೇ ಮುಂದುವರೆದರೆ ಬುಲಿಯಿಂಗ್ ರೂಪವನ್ನು ಪಡೆಯುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಭಯ, ಆತಂಕ, ಖಿನ್ನತೆ, ಆತ್ಮವಿಶ್ವಾಸದ ಕೊರತೆ ಮುಂತಾದ ಗಂಭೀರ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಬುಲಿಯಿಂಗ್ ಇದರ ವಿಶೇಷತೆ ಏನೆಂದರೆ ಬಲಿಯಾದವರು ಸಾಮಾನ್ಯವಾಗಿ ತಮ್ಮ ಸ್ವಂತ ಸಹಪಾಠಿಗಳಿಂದಲೇ ಹಿಂಸೆಯನ್ನು ಅನುಭವಿಸಿರುತ್ತಾರೆ. ಇದರಿಂದ ಅವರ ಮನಸ್ಸಿನಲ್ಲಿ ನಾನು ಒಂಟಿ, ನನ್ನನ್ನು ಯಾರೂ ಒಪ್ಪುವುದಿಲ್ಲ ಎಂಬ ಭಾವನೆಗಳು ಗಾಢವಾಗುತ್ತದೆ. ವಿಶೇಷವಾಗಿ ಸಂವೇದನಾಶೀಲ ಮನಸ್ಸಿನ ವಿದ್ಯಾರ್ಥಿಗಳು ಬುಲಿಯಿಂಗ್ಗೆ ಒಳಗಾದಾಗ ತೀವ್ರ ಮಾನಸಿಕ ನೋವನ್ನು ಅನುಭವಿಸುತ್ತಾರೆ. ಒಂದು ಕಾಲೇಜಿನಲ್ಲಿ ಈಗ ಹೊಸದಾಗಿ ಸೇರ್ಪಡೆಯಾದ ಒಂದು ವಿದ್ಯಾರ್ಥಿಯೊಬ್ಬನು ಒಂದು ವೇಳೆ ತುಂಬಾ ಅಂತರ್ಮುಖಿ ಅಥವಾ ಇಂಟ್ರೋವರ್ಟ್ ಸ್ವಭಾವದವನಾಗಿದ್ದಾನೆ ಎಂದು ಊಹಿಸೋಣ. ಅವನ ಉಡುಪು, ಮಾತನಾಡುವ ಶೈಲಿ ಅಥವಾ ದೇಹದಾಕಾರದ ಮೇಲೆ ಸಹಪಾಠಿಗಳು ತಮಾಷೆ ಮಾಡತೊಡಗಿದರೆ ಅವನು ನಿಧಾನವಾಗಿ ತರಗತಿಯಲ್ಲಿ ಇತರರೊಂದಿಗೆ ಮಾತನಾಡಲು ಹೆದರಬಹುದು. ನಂತರ ಸ್ನೇಹಿತರ ಜೊತೆ ಗೂಡುವುದನ್ನು ಕೂಡ ತಪ್ಪಿಸಬಹುದು. ಕೆಲ ದಿನಗಳ ನಂತರ ಅವನಿಗೆ ಕಾಲೇಜು ಹೋಗುವುದೇ ಭಯಾನಕವಾಗಿ ತೋರುವಂತಹ ಪರಿಸ್ಥಿತಿ ಉಂಟಾಗಬಹುದು. ಇಂತಹ ಪರಿಸ್ಥಿತಿಯು ಖಿನ್ನತೆಗೆ, ಆತ್ಮಹೀನ ಭಾವನೆಗೆ ಇಲ್ಲವೇ ಆತ್ಮಹತ್ಯಾ ಆಲೋಚನೆಗಳಿಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಬುಲಿಯಿಂಗ್ ವಿರುದ್ಧ ಶೂನ್ಯ ಸಹನೆ ನೀತಿ ಅಂದರೆ ಜೀರೋ ಟಾಲರೆನ್ಸ್ ಪಾಲಿಸಿಯನ್ನು ಜಾರಿಗೊಳಿಸುವುದು ಅತ್ಯಂತ ಮುಖ್ಯ. ಶಿಕ್ಷಕರು, ಆಡಳಿತ ವರ್ಗದವರು ಮತ್ತು ಸಹಪಾಠಿಗಳು ಒಟ್ಟಾಗಿ ಬುಲಿಯಿಂಗ್ ಅನ್ನು ತಡೆಗಟ್ಟಿದರೆ ವಿದ್ಯಾರ್ಥಿಗಳಲ್ಲಿ ಭದ್ರತೆ, ಆತ್ಮವಿಶ್ವಾಸ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವುದು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿನ ಆತ್ಮಹತ್ಯೆಯ ಎಚ್ಚರಿಕೆಯ ಸಂಕೇತಗಳನ್ನು ಗುರುತಿಸಲು ತರಬೇತಿಯನ್ನು ಸಹ ಪಡೆಯಬೇಕಾಗುತ್ತೆ. ಹಾಗೆಯೇ ಮಾಧ್ಯಮದ ಜವಾಬ್ದಾರಿ. ಆತ್ಮಹತ್ಯೆಯ ಕುರಿತು ಮಾಡುವಾಗ ಮಾಧ್ಯಮಗಳು ಅದನ್ನು ಸಂಚಲನಕಾರಿ ರೀತಿಯಲ್ಲಿ ನೀಡಬಾರದು. ಬದಲಿಗೆ ಸಹಾಯವಾಣಿ ಸಂಖ್ಯೆಗಳು, ಕೌನ್ಸೆಲಿಂಗ್ ಕೇಂದ್ರಗಳ ಮಾಹಿತಿ ನೀಡಬೇಕಾಗುತ್ತೆ. ಆತ್ಮಹತ್ಯೆ ಮಾಡಿದವರ ಚಿತ್ರ, ವಿಧಾನ ಅಥವಾ ವ್ಯಕ್ತಿಗತ ವಿವರಗಳನ್ನು ಹೆಚ್ಚಾಗಿ ಪ್ರಚಾರ ಮಾಡುವುದು ಇತರರಲ್ಲಿ ಅನುಕರಣಾತ್ಮಕ ಪ್ರಭಾವವನ್ನು ಉಂಟು ಮಾಡಬಹುದು. ಹಾಗಾಗಿ ಇದನ್ನು ನಾವು ತಪ್ಪಿಸಬೇಕಾಗುತ್ತೆ. ಈಗ ಮಕ್ಕಳ ಮೇಲೆ ಆತ್ಮಹತ್ಯೆ ಪ್ರಭಾವ ಹೇಗಿರ್ತದೆ? ಮಕ್ಕಳ ಮನಸ್ಸುಗಳು ಅತಿ ಸೂಕ್ಷ್ಮವಾಗಿರ್ತದೆ. ಅವರು ಕುಟುಂಬದಲ್ಲಿ ಅಥವಾ ಸಮುದಾಯದಲ್ಲಿ ಆತ್ಮಹತ್ಯೆಯ ಘಟನೆಗಳನ್ನು ನೋಡಿದಾಗ ಅವುಗಳು ಅವರ ಮನೋವೈಜ್ಞಾನಿಕ ಬೆಳವಣಿಗೆಯಲ್ಲಿ ಹಲವು ಅಡೆತಡೆಗಳನ್ನು ಉಂಟು ಮಾಡುತ್ತವೆ. ಒಂದು ರೀತಿ ಭಾವನಾತ್ಮಕ ಪ್ರಭಾವ ಅಂದರೆ ಆತ್ಮಹತ್ಯೆ ಒಂದು ಕುಟುಂಬದಲ್ಲಿ ಸಂಭವಿಸಿದಾಗ ಮಕ್ಕಳು ಅತಿಯಾಗಿ ದಿಕ್ಕು ತೋಚದಂತಹ ಪರಿಸ್ಥಿತಿ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಪೋಷಕರಲ್ಲೊಬ್ಬರು ಆತ್ಮಹತ್ಯೆ ಮಾಡಿದರೆ ಮಕ್ಕಳಲ್ಲಿ ಭವಿಷ್ಯದ ಬಗ್ಗೆ ನಂಬಿಕೆ ಕುಗ್ಗಿ ಹೋಗ್ತದೆ. ಹಾಗೆಯೇ ಸಾಮಾಜಿಕ ಪ್ರಭಾವ. ಸಮಾಜದಲ್ಲಿ ಆತ್ಮಹತ್ಯೆಯನ್ನು ಅನೇಕರು ನಿಂದನೆಯಷ್ಟೆಯಿಂದ ನೋಡುವುದರಿಂದ ಮಕ್ಕಳು ಸಾಮಾಜಿಕ ಕಳಂಕವನ್ನು ಎದುರಿಸಬೇಕಾಗುತ್ತದೆ. ನಿನ್ನ ತಂದೆ ಅಥವಾ ತಾಯಿ ಹೀಗೆ ಮಾಡಿದರು ಎಂಬ ಮಾತುಗಳು ಅವರ ಸ್ವಾಭಿಮಾನವನ್ನು ಕುಗ್ಗಿಸುತ್ತದೆ. ಹಾಗೆಯೇ ಶೈಕ್ಷಣಿಕ ಪ್ರಭಾವ. ಮನೋವೈಜ್ಞಾನಿಕ ಒತ್ತಡದಿಂದಾಗಿ ಮಕ್ಕಳ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಅನೇಕರು ಶಾಲೆಯನ್ನು ಬಿಟ್ಟು ಬಿಡುತ್ತಾರೆ ಅಥವಾ ಅವರ ಶೈಕ್ಷಣಿಕ ಸಾಧನೆ ಕುಸಿಯುತ್ತದೆ. ಹಾಗೆಯೇ ಅನುಕರಣಾ ಅಪಾಯ. ಸಂಶೋಧನೆಗಳ ಪ್ರಕಾರ ಆತ್ಮಹತ್ಯೆಯನ್ನು ನೋಡಿದ ಮಕ್ಕಳಲ್ಲಿ ಅದನ್ನೇ ಪರಿಹಾರವೆಂದು ತಪ್ಪಾಗಿ ಭಾವಿಸುವಂತಹ ಪ್ರವೃತ್ತಿಯೂ ಸಹ ಕಂಡುಬರುತ್ತದೆ. ಇದನ್ನೇ ಕಾಪಿಕ್ಯಾಟ್ ಸ್ಲೈಡ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಮ್ಮ ಹತ್ತಿರದವರಲ್ಲೇ ಆತ್ಮಹತ್ಯೆ ಯೋಚನೆಗಳಿಂದ ಹೋರಾಡುತ್ತಿರುವವರನ್ನು ಗುರುತಿಸೋಣ. ಅವರ ನೋವನ್ನು ಅರ್ಥ ಮಾಡಿಕೊಳ್ಳೋಣ. ಅವರೊಂದಿಗೆ ಸ್ನೇಹಪೂರ್ವವಾಗಿ ಮಾತನಾಡೋಣ ಹಾಗೂ ಬೆಂಬಲಿಸೋಣ. ಪ್ರತಿ ಜೀವವನ್ನು ಉಳಿಸಲು ಕೈಜೋಡಿಸುವಂತಹ ಒಂದು ಸಂಕಲ್ಪವನ್ನು ಸಹ ಮಾಡೋಣ.
1: ಇದುವರೆಗೆ ಮಂಗಳೂರಿನ ಬಲ್ಮಠದ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇಲ್ಲಿನ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಸುಮನ ಬಿ ಅವರಿಂದ ಆತ್ಮಹತ್ಯೆ ನಿಯಂತ್ರಣದ ಕುರಿತು ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
6: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಕೇಳುವರೇ ಗಮನಿಸಿ, ಇದೇ ಶುಕ್ರವಾರ 11ರಂದು ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11ರಂದು ಸಂಜೆ 6:50ರ ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ. ಹೀರೋಸ್ ಆಫ್ ದ ನೇಷನ್.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ

ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ, ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕನ್ನಡಕಗಳ ಸೂಕ್ತ ಬಳಕೆ ಕುರಿತಾಗಿ ಡಾ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗೆ ನೇತ್ರ ತಜ್ಞರಾದ ಶೈಲಜಾ ಎಸ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಪ್ರಮುಖವಾಗಿ ನಮಗೆ ನೋಡ್ಲಿಕ್ಕೆ ದೃಷ್ಟಿ ಬೇಕು ಅಂತ ಹೇಳ್ತೀವಿ, ಆ ದೃಷ್ಟಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತಂದಾಗ ಕನ್ನಡಕಗಳನ್ನು ಬಳಸ್ತೀವಿ. ಕನ್ನಡಕಗಳು ಹೇಗೆ ಅಂತಂದ್ರೆ ಅದನ್ನ ಒಂದು ಸ್ಟೈಲ್ ಆಗಿನೂ ಕಾಣಿಸ್ಬೇಕು. ದೃಷ್ಟಿ ಚೆನ್ನಾಗಿರೋದು ಒಂದ್ ಕಡೆ, ಆದ್ರೆ ನೋಡ್ಲಿಕ್ಕೆ ನಾನು ಚೆನ್ನಾಗಿ ಕಾಣಬೇಕು ಅಂತ ಕೂಡ ಅದನ್ನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ. ಈ ಕನ್ನಡಕಗಳ ಅವಶ್ಯಕತೆ ಅಂತ ಅನ್ನೋದು ಅಷ್ಟು ಇದೆಯಾ ಮೇಡಮ್? ಎಷ್ಟೋ ಸಲ ಕನ್ನಡಕ ಬಳಸೋದನ್ನ ಹೇಳಿರ್ತಾರೆ ಅವರಿಗೆ, ಬಟ್ ಅವರೆಲ್ಲೋ ಅದನ್ನು ಬ್ಯಾಗಲ್ಲಿ ಬಿಸಾಕಿರ್ತಾರೆ, ಬಳಸಲ್ಲ.
2: ಹೌದು,
1: ಇದರ ಮಹತ್ವದ ಬಗ್ಗೆ ಮಾತಾಡಿ ಮೇಡಮ್.
2: ಸರ್, ಮುಂಚೆ ಗ್ಲಾಸಸ್ ಅಂತಂದ್ರೆ, ಈಗ ನಾವು ನಾ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ಇಲ್ಲ ಸ್ಕೂಲಲ್ಲೆಲ್ಲ ಸೇರಿಸಿ ಒಬ್ರಿಗೋ ಇಬ್ರಿಗೋ ಇರ್ತಾ ಇತ್ತು ಗ್ಲಾಸಸ್. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ, ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇವಾಗ ಸುಮಾರು ಮಕ್ಕಳಿಗೆ ಗ್ಲಾಸಸ್ ಬಂದ್ಬಿಟ್ಟಿದೆ. ಸೊ ಈಗ ಮಕ್ಕಳಲ್ಲೂ ಗ್ಲಾಸಸ್ ಬರ್ತಿದೆ. ಕಂಪ್ಯೂಟರ್ ಯೂಸ್ ಮಾಡೋರಿಗೆ ಅವ್ರಿಗೆ ಇಂಟರ್ಮೀಡಿಯೇಟ್ ವಿಷನ್ ಅಂತ ಹೇಳ್ತೀವಿ, ಪ್ರೆಸ್ಬಯೋಪಿ ಅಂತ ಏನು ಹೇಳ್ತೀವಿ. ಸೊ ಅವರಲ್ಲೂ ಗ್ಲಾಸಸ್ ಬಳಕೆ ಈಗ ಜಾಸ್ತಿ ಆಗಿದೆ. ಈಗ ನಮ್ದು ರಿಟೈರ್ಮೆಂಟ್ ಏಜ್ ಆಗಲಿ ಅಥವಾ ಪೋಸ್ಟ್ ರಿಟೈರ್ಮೆಂಟ್ ಏಜ್ನು ಮತ್ತೆ ಕೆಟ್ರಾಕ್ ಸರ್ಜರಿನು ಹಾಕ್ತಾ ಇರೋದ್ರಿಂದ, ಸೊ ವಯಸ್ಸಾಗಿರೋರಲ್ಲೂ ಈಗ ಗ್ಲಾಸಸ್ದು ಸೆಲೆಕ್ಷನ್ಸ್ ಜಾಸ್ತಿ ಬರ್ತಿದೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವ್ರಿಗೆ ಎಲ್ಲರಿಗೂ ಗ್ಲಾಸಸ್ ಈಗ ಬೇಕಾಗಿ ಬರ್ತಿದೆ. ಅದರಲ್ಲೂ ಅವ್ರಿಗೆ ಏನು ಯಾವ ರೀತಿ ದೃಷ್ಟಿ ಬೇಕೋ ಆ ರೀತಿ ಗ್ಲಾಸಸ್ನ ನಾವು ಕೊಡಬೇಕಾಗುತ್ತೆ.
1: ಅಂದ್ರೆ ಮಕ್ಕಳಿಗೆ ಈ ಕನ್ನಡಕಗಳ ಒಂದು ಬಳಕೆ ಆಗಬೇಕು ಅಥವಾ ಇವರಿಗೆ ಸ್ಪೆಕ್ಸ್ ಅನ್ನ ಕೊಟ್ಟರೆ ಮಾತ್ರ ಅಥವಾ ಅವ್ರಿಗೆ ಚಿಕಿತ್ಸೆ ಮಾಡಿ ಅವಶ್ಯಕತೆ ಇದೆ ಅಂತ ನೀವು ವೈದ್ಯರು ಹೇಳೋವರೆಗೂ ಗೊತ್ತಾಗಲ್ಲ. ಆದರೆ ಮಕ್ಕಳಿಗೆ ಅವರಿಗೆ ಈ ದೋಷ ಇದೆ ಅಂತನ್ನೋದನ್ನು ಕಂಡುಹಿಡಿಯೋದು ತುಂಬ ಕಷ್ಟ ಆಗಿರ್ತದೆ. ಅದು ಒಂದು ಶಿಕ್ಷಕರು ಮಾಡಬೇಕು, ಇಲ್ಲಾಂದರೆ ಮನೆಯಲ್ಲಿ ಪಾಲಕರು ಮಾಡಬೇಕು. ಇದರಲ್ಲಿ ಸ್ವಲ್ಪ ಅದೇನು ಚಿಕ್ಕವನು ಇನ್ನು ಅದೆಲ್ಲ ಸಮಸ್ಯೆ ಇರಲಿಕ್ಕಿಲ್ಲ ಅಂತಕೊಂಡು ತಾತ್ಸಾರ ಭಾವನೆ ಕೂಡ ಇರುತ್ತೆ. ಹಾಗಾಗಿ ಈ ದೃಷ್ಟಿ ದೋಷ ಇದ್ದವರಿಗೆ ಕನ್ನಡಕಗಳನ್ನು ಕೊಟ್ಟು ಸರಿಪಡಿಸಬೇಕು, ಅದರ ಎಷ್ಟು ಮಹತ್ವ ಇದೆ ಅದನ್ನು ಯಾರು ಗುರುತಿಸಬೇಕು?
2: ಸರ್, ಆ್ಯಕ್ಚುಲಿ ಪೇರೆಂಟ್ಸ್ ಆರ್ ಫಸ್ಟ್, ನೆಕ್ಸ್ಟ್ ಇಸ್ ಟೀಚರ್ಸ್. ಮಕ್ಕಳಲ್ಲಿ ದೊಡ್ಡವ್ರಿಗೆ ಜನ ಕಾಣ್ತಿರೋರ್ಗೆ ನನಗೆ ಕಾಣ್ತಿಲ್ಲ ಅಂತ ಹೇಳಕ್ ಬರುತ್ತೆ, ಇಲ್ಲ ಅವ್ರು ಅಟ್ಲೀಸ್ಟ್ ಯಾರ ಜೊತೆ ಆದ್ರೂ ಕಂಪೇರ್ ಮಾಡ್ತಾರೆ ಸ್ವಲ್ಪ ವಯಸ್ಸಾದ್ಮೇಲೆ ಇರೋರ್ಗೆ. ಬಟ್ ಮಕ್ಕಳಲ್ಲಿ ಅವ್ರು ಹೇಳಿಕ್ ಬರಲ್ಲ, ಅವ್ರಿಗೆ ಸ್ಕೂಲ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಿರತ್ತೆ, ಬೋರ್ಡಲ್ಲಿ ಕಾಣೋದಿಲ್ಲ ಅವ್ರಿಗೆ, ಕಾಣ್ತಿಲ್ಲ ಬೇರೆಯವ್ರ ಮಕ್ಕಳು ಕಾಣ್ತಿದೆ ಅನ್ನೋದನ್ನು ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಎಲ್ಲರೂ ಬೈತಿರ್ತಾರೆ, ಅವ್ರನ್ನ ಸ್ಕ್ವೀಸ್ ಮಾಡ್ತಿದ್ದಾರೆ, ಕಣ್ಣು ಉಜ್ತಾ ಇದ್ದಾರೆ, ಹತ್ರ ಹೋಗಿ ನೋಡ್ತಾರೆ ಅಂತ. ಮಕ್ಕಳನ್ನ ಬೈಯೋದೇ ಇರುತ್ತೆ ಹೊರತು ಅವ್ರನ್ನ ಯಾಕೆ ಏನು ಅಂತ ಅಲ್ಲಿ ಡಿಲೇ ಆಗೋಗ್ಬಿಡುತ್ತೆ ತಿಳ್ಕೊಳ್ಳೋದು. ಅದಕ್ಕೆ ಅಂತಾನೆ ಸ್ಕೂಲ್ದು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಇದೆ. ಆಕ್ಚುಲಿ ಐ ಚೆಕಪ್ಸ್ ಚಿಕ್ಕ ಮಕ್ಕಳಿಗೆ ಹಾಕ್ಬೇಕು, ಇಲ್ಲ ಪೇರೆಂಟ್ಸ್ ಅವರು ರೆಗ್ಯುಲರ್ ಆಗಿ ಅವ್ರನ್ನ ಐ ಚೆಕಪ್ ಅಂತ ಮಾಡಿಸ್ಬೇಕಾಗುತ್ತೆ, ಆವಾಗ ಮಾತ್ರನೇ ಕಂಡಿಡಿಲಿಕ್ಕೆ ಬರುತ್ತೆ.
1: ಈ ಪೇರೆಂಟ್ಸ್ಗಳು ಏನಂದ್ರೆ ವೈದ್ಯರ ಕಡೆ ಕರ್ಕೊಂಡು ಹೋದಾಗ ಅಷ್ಟೇ ಗೊತ್ತಾಗುತ್ತೆ, ಅದೇ ಸ್ಕೂಲ್ಗಳಲ್ಲಿ ಏನಾದರೂ ಒಂದು ಚೆಕಪ್ ಕ್ಯಾಂಪ್ ಅಂತ ಇಟ್ಬಿಟ್ರೆ ಅದನ್ನು ಸಂಪೂರ್ಣವಾಗಿ ಬಹಳಷ್ಟು ಹುಡುಗರಿಗೆ ಯಾರಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಒಂದು ಹಂತಕ್ಕೆ ಇಷ್ಟೆಲ್ಲ ಮಕ್ಕಳಲ್ಲಿ ಕೆಲವೇ ಮಕ್ಕಳಿಗೆ ಒಂದು ಸಮಸ್ಯೆ ಇದ್ರೂ ಇರ್ಬೋದು ಅಥವಾ ಸಮಸ್ಯೆ ಜಾಸ್ತಿ ಇದ್ರೂ ಇರ್ಬೋದು. ಈಗ ಮೇಡಮ್ ಈ ಕನ್ನಡಕಗಳನ್ನ ಸ್ಟಾರ್ಟಿಂಗ್ ನಲ್ಲಿ ಕೊಡ್ತಾರಲ್ಲ, ಈಗ ನೀವು ತಗೊಳ್ಳಿ ಅಂತ ಹೇಳ್ತೀರಿ, ಅದು ನಂಬರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಭಯ ಆಗ್ಬಿಡುತ್ತದೆ ತಂದೆ ತಾಯಿಗಳಿಗೆ, ಹೌದಾ ಇಷ್ಟಿದೆಯಾ ಪ್ರಾಬ್ಲಮ್ ಇದೆಯಾ ಅಂತಂತೇಳಿ. ಅದು ಏನಾದರೂ ಬದಲಾವಣೆ ಆಗುತ್ತೆ, ಯಾಕಂದ್ರೆ ಮಕ್ಕಳ ಒಂದು ಬೆಳವಣಿಗೆ ವಯಸ್ಸಿನ ತಕ್ಕಂಗೆ ಹೆಚ್ಚು ಕಡಿಮೆ ಆಗ್ತಿರ್ತದೆ ಅಂತ ಹೇಳ್ತಾರೆ, ಅದು ಹೇಗೆ?
2: ಸರ್, ನಾವು ಹುಟ್ಟಿದಾಗ ಕಣ್ಣು ಚಿಕ್ಕದಾಗಿರುತ್ತೆ, ಸೊ ಅವರು ಚಿಕ್ಕ ಕಣ್ಣು ಹೈಪರ್ಮೆಟ್ರೋಪ್ ಅಂತ ಹೇಳ್ತೀವಿ, ಅದು ಬೆಳೀತಾ ಬೆಳೀತಾ 18-20 ಇಯರ್ಸ್ಗೆ ಅದು ನಾರ್ಮಲ್ ಸೈಜ್ಗೆ ಬರಬೇಕು ಕಣ್ಣು ಐಬಾಲ್. ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಚಿಕ್ಕ ಕಣ್ಣು ಚಿಕ್ಕ ಕಣ್ಣಾಗೆ ಉಳ್ಕೊಳ್ಳುತ್ತೆ, ಬೆಳವಣಿಗೆ ಅಷ್ಟೊಂದು ಆಗೋದಿಲ್ಲ, ಇವ್ರಿಗೆಲ್ಲ ಪ್ಲಸ್ ನಂಬರ್ ಬೇಕಾಗುತ್ತೆ ಗ್ಲಾಸಸ್. ಮೈನಸ್ ನಂಬರ್ ಏನು ಅಂತಂದ್ರೆ ಅವ್ರದ್ದು ಗ್ರೋತ್ ಇನ್ನ ಫಾಸ್ಟ್. ಈಗ ನಮ್ಮ ಮಕ್ಕಳಲ್ಲಿ ನೋಡಿರ್ತೀವಿ ಸ್ವಲ್ಪ ಜನ ತುಂಬಾ ಉದ್ದ ಇರ್ತಾರೆ, ಅದೇ ರೀತಿ ಐಬಾಲ್ ಗ್ರೋನು ಆಗ್ಬೇಕಾದ್ರೆ ಅದು ಅವ್ರಿಗೆ ಫಾಸ್ಟ್

0: ಗ್ರೋತ್ ಆಗುತ್ತೆ. ಸೊ ಅವರು ಈ ನಾರ್ಮಲ್ನ ದಾಟಿ ಮೈನಸ್ಗೆ ಹೋಗ್ಬಿಡ್ತಾರೆ ದೊಡ್ಡ ಕಣ್ಣು ಅಂತ. ಅದ್ ಯಾಕೆ ಅಷ್ಟು ಗ್ರೋತ್ ಫಾಸ್ಟ್ ಆಗುತ್ತೆ ಅಂದ್ರೆ, ನಾವು ಜಾಸ್ತಿ ನಿಯರ್ ವರ್ಕ್ ಮಾಡಿದ್ರೆ, ಅದು ಇವಾಗ ಮೊಬೈಲ್ ಮಕ್ಕಳಲ್ಲಿ, ಯಾಕೆ ನಾವು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ ಹೇಳ್ತೀವಿ ಅಂದ್ರೆ, ಮೊಬೈಲ್ ನೋಡ್ತಾ ಇದ್ರೆ ಅದು ಬಂದು ನಿಯರ್ ವಿಷನ್, ಅದು ಪೆರಿಫರಲ್ ರೆಟಿನಾನ ಸ್ಟಿಮ್ಯುಲೇಟ್ ಮಾಡಿ ಐಬಾಲ್ ಗ್ರೋ ಆಗಬೇಕು ಅಂತ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಇವರೆಲ್ಲ ಗ್ರೋಯಿಂಗ್ ಏಜು, ನಾವು ಗ್ರೋ ಆಗೋದಿಲ್ಲ. ಸೊ ನಾವು ಫೋನ್ ಯೂಸ್ ಮಾಡಿದ್ರೆ ನಮ್ಗೇನು ಗ್ರೋತ್ ಆಗೋದಿಲ್ಲ, ನಮ್ಮ ನಂಬರ್ ಜಾಸ್ತಿ ಆಗಲ್ಲ. ಬಟ್ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ, ಐಬಾಲ್ ಗ್ರೋ ಜಾಸ್ತಿ ಆಗೋದ್ರಿಂದ ಅವ್ರ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಅವ್ರಿಗೆ ಇವತ್ತಿದ್ದ ನಂಬರ್ ಇನ್ನೊಂದು 6 ತಿಂಗಳಿಗೆ ವರ್ಷಕ್ಕೆ ಚೇಂಜ್ ಆಗುತ್ತೆ.
1: ಓಕೆ ಓಕೆ, ಅಂದ್ರೆ ಕಣ್ಣು ಸ್ವಲ್ಪ ದೊಡ್ಡ ದೊಡ್ಡದು
0: ಗ್ರೋಯಿಂಗ್ ಏಜ್.
1: ಎಷ್ಟೋ ಸಲ ಈಗ ಆ ಕೊಟ್ಟಿರೋ ಗ್ಲಾಸ್ ಇಂದ ದೊಡ್ಡ ಕಣ್ಣು ಕಾಣಿಸುತ್ತೆ ಒಂದಾದ್ರೆ, ಈ ರೀತಿ ಕೂಡ ಕಣ್ಣಿನ ಒಂದು ಬೆಳವಣಿಗೆ ಜಾಸ್ತಿ ಆಗಿನೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಅನ್ಕೋಬೇಕು. ಈಗ ಇದನ್ನ ನಾವು ನಿಲ್ಲಿಸಬೇಕು ಅಂತಂದ್ರೆ ಸೂಕ್ತವಾದಂತಹ ಕನ್ನಡಕಗಳ ಬಳಕೆ ಆಗಬೇಕಾಗತ್ತೆ. ಇದನ್ನ ಬಳಕೆ ಮಾಡುವಲ್ಲಿ ಬಹಳ ಜನ ಎಡುತ್ತಾರೆ. ಸುಮ್ಸುಮ್ನೆ ಎಲ್ಲೋ ಒಂದ್ ಕಡೆ ಒಂದು ಕಣ್ಣಿನ ಒಂದು ಅಂಗಡಿ ಕಾಣಿಸ್ತಂದ್ರೆ ಹೋಗೋದು ತಗೊಳ್ಳೋದು ಬರೋದು ಎಲ್ಲ ಮಾಡ್ತಿರ್ತಾರೆ. ಅದೇನು ಬಿಡು ದೊಡ್ಡ ವಿಷಯ ಅಂತಂತೇಳಿ ಅಲ್ಲಿ ಒಂದು ಏನೋ ಕಂಪ್ಯೂಟರ್ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ತಗೊಂಡು ನಡೀತಾ ಇರ್ತದೆ ಗಾಡಿ. ಹೇಗೆ ಈ ರೀತಿ ಮಾಡಿಸ್ಕೊಳ್ಳೋದು ಎಷ್ಟು ಸೂಕ್ತ, ಮತ್ತೆ ಅಲ್ಲಿ ಅನೇಕ ಸಮಸ್ಯೆಗಳು ಕೂಡ ಆಗ್ಬೋದು ಅದರಿಂದ ಅವರಿಗೆ.
0: ಹೌದು ನೋಡಿ, ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಅಕಾಮಡೇಷನ್ ಜಾಸ್ತಿ ಇರುತ್ತೆ. ಸೊ ಮೆಷಿನ್ ರೀಡಿಂಗ್ ಕೆಲವೊಂದ್ಸತಿ ಓವರ್ ಕರೆಕ್ಟ್ ಮಾಡುತ್ತೆ, ಇಲ್ಲ ಅಂಡರ್ ಕರೆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಅದು ಟೋಟಲ್ ಐಬಾಲ್ ಪವರ್ ತಗೊಳತ್ತೆ, ಇರೋ ಗ್ಲಾಸ್ ಪವರ್ ಜೊತೆಗೆ ಅದು ಎಷ್ಟು ಸ್ಟ್ರೈನ್ ಆಗ್ತಿದೆ ಅದನ್ನು ಲೆಕ್ಕ ತಗೊಳತ್ತೆ. ಕೆಲವೊಂದ್ಸತಿ ನೆಗೆಟಿವ್ ಕಮ್ಮಿ ಆಗೂ ತೋರಿಸ್ತಾ ಇರುತ್ತೆ. ಸೊ ಮಕ್ಕಳಲ್ಲಿ ನಾವು ಸೈಕ್ಲೋಪ್ಲೀಜಿಕ್ ರಿಫ್ರಾಕ್ಷನ್ ಅಂತ ಮಾಡ್ತೀವಿ, ಅಂದ್ರೆ ಡ್ರಾಪ್ಸ್ ಹಾಕಿ ಅದೇನು ಅಕಾಮಡೇಷನ್ ಜಾಸ್ತಿ ಸ್ಟ್ರಾಂಗ್ ಇದೆ ಅದನ್ನ ರಿಲ್ಯಾಕ್ಸ್ ಮಾಡಿದ್ರೇನೆ ಆಕ್ಚುಯಲ್ ಪವರ್ ಗೊತ್ತಾಗೋದು. ಕೆಲವೊಂದ್ಸತಿ ಮಕ್ಕಳನ್ನ ಸ್ಕ್ವಿಂಟ್ ಮಾಡ್ತಿರ್ತಾರೆ, ಆ ಮಕ್ಕಳನ್ನ ನಾವು ಮೆಷಿನ್ ಮುಂದೆ ತೋರಿಸಿದ್ರೆ -1 -2 ಪವರ್ ತೋರಿಸ್ತಾ ಇರುತ್ತೆ. ಬಟ್ ಅವ್ರಿಗೆ ಯಾವಾಗ ನಾವು ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡ್ಬಿಡ್ತೀವಿ, ಸೀಲಿಯರಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡಿ ಮತ್ತೆ ಪವರ್ ತಗೊಂಡ್ರೆ 0 ಇರುತ್ತೆ. ಬಟ್ ಈ ಮಕ್ಕಳು ಮೆಷಿನಲ್ಲಿ ಹೋಗಿ ಎಲ್ಲಾದ್ರೂ ಡೈರೆಕ್ಟ್ ಆಗಿ ಹಂಗೆ ಗ್ಲಾಸಸ್ ತಗೊಂಡ್ರೆ ದೇ ಆರ್ ಓವರ್ ಕರೆಕ್ಟೆಡ್, -1 ಕೊಡ್ತಾರೆ. ಅದೇ ಹೈಪರ್ಮೆಟ್ರೋಪಿಯಾ ಇರೋರಿಗೆ ಅವ್ರಿಗೂ ಅಷ್ಟೇ, ಕಮ್ಮಿ ನಂಬರ್ ತೋರಿಸ್ತಿರುತ್ತೆ ಬಟ್ ಆಕ್ಚುಲಿ ಪವರ್ ಜಾಸ್ತಿ ಇರುತ್ತೆ. ಆ ಪ್ಲಸ್ ಇರೋರಿಗೆ ಪ್ಲಸ್ ಇರೋದು ಕಮ್ಮಿ ಬರ್ತಾ ಇರುತ್ತೆ. ಸೊ ಅವ್ರನ್ನ ನಾವು ಯಾವಾಗ ರಿಲ್ಯಾಕ್ಸ್ ಮಾಡ್ತೀವಿ ಆಕ್ಚುಲಿ ಪವರ್ ಇನ್ನ ಜಾಸ್ತಿ ಇದೆ ಅಂತಾನೆ ಬರುತ್ತೆ. ಸೊ ಪವರ್ ಇಲ್ಲದೆ ಇರೋರಿಗೆ ಜಾಸ್ತಿ ತೋರಿಸುತ್ತೆ, ಜಾಸ್ತಿ ಇರೋರ್ಗು ಕಮ್ಮಿ ತೋರಿಸುತ್ತೆ. ಡೈರೆಕ್ಟ್ ಆಗಿ ಬಸ್ ಜಸ್ಟ್ ಒಂದು AR ರೀಡಿಂಗ್ ತಗೊಂಡು ಗ್ಲಾಸಸ್ ತಗೊಂಡ್ರೆ, ಕರೆಕ್ಟ್ ಆಗಿ ರಿಫ್ರಾಕ್ಷನ್ ಮಾಡಿ ಡ್ರಾಪ್ಸ್ ಹಾಕಿ ತಗೊಂಡ್ರೆ ಕರೆಕ್ಟ್ ನಂಬರ್ ಗೊತ್ತಾಗುತ್ತೆ
1: ಅಲ್ವಾ. ಹಾಗಾಗಿ ಬಹಳ ಸಲ ಈಗ ಕನ್ನಡಕಗಳನ್ನು ಬಳಸೋರು ಅದರದ್ದು ನಂಬರ್ ಬದಲಾವಣೆ ಆಗಿರ್ಬೋದು ಅಂತಂತೇಳಿ ಸೀದಾ ಹೋಗ್ತಾರೆ ಅಲ್ಲಿಗೆ ಚೆಕ್ ಮಾಡಿಸಿ ಅದೇನು ಇಷ್ಟೇ ತಾನೇ ಅಂತಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಅದು ಬರ್ಬರ್ತಾ ಬೇರೆ ಸಮಸ್ಯೆಗೂ ಕೂಡ ಎಡೆ ಮಾಡಿಕೊಡ್ಬೋದು. ಯಾಕಂದರೆ ಕಣ್ಣು ಅದಕ್ಕೆ ಕನ್ನಡಕ ಅಲ್ಲಿಗೆ ಮುಗಿಯಲ್ಲ, ಅಲ್ಲಿ ಏನೇನು ಸಮಸ್ಯೆ ಇದೆ ಒಳಗಡೆ ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಅನಾರೋಗ್ಯದ ಕಾರಣಗಳಿಂದಾಗಿ ಇನ್ನೇನು ಸಮಸ್ಯೆಗೆ ತುತ್ತಾಗ್ತಾರೆ ಅಂತ ಅನ್ನೋದನ್ನು ನೀವು ವೈದ್ಯರಾದವರು ನೋಡ್ತೀರಿ. ಈಗ ಈ ಬೇರೆ ಬೇರೆ ಈ ಕೂಲಿಂಗ್ ಗ್ಲಾಸು ಜಾತ್ರೆಯಲ್ಲಿ ಎಲ್ಲೋ ಒಂದು ಸಿಗುತ್ತೆ ಅಂತ ಹೇಳಿ ತಗೊಳ್ಳೋದು ಮಾಡ್ತಿರ್ತಾರೆ. ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಆಟಕ್ಕಾಗಿ ಆಟಿಕೆ ವಸ್ತು ಥರ ಅದನ್ನು ನೋಡ್ತಾರೆ. ಅಂಥ ಕನ್ನಡಕಗಳನ್ನು ಬಳಸೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ಮತ್ತು ಹಳ್ಳಿನಲ್ಲಿ ಗೊತ್ತಾಗಲ್ಲ ಜನರಿಗೆ, ಮಕ್ಕಳು ಬೇಡ್ತಾವೆ ಹಠ ಮಾಡ್ತಾರೆ ಅಂತ ಹೇಳಿ ಕೊಡಿಸ್ಬಿಡ್ತಾರೆ, ಅದರಿಂದ ಏನಾರ ಸಮಸ್ಯೆ ಇದೆಯಾ
0: ಸರ್? ಅದ್ರೊಳಗೆ ಪವರ್ ಇಲ್ಲ ಅಂದ್ರೆ ಏನು ಮಾಡೋದಿಲ್ಲ. ಇಟ್ಸ್ ಪವರ್ ಇಲ್ಲದೆ ಇರೋದು 0 ಪವರ್, ನೀವು ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಇಟ್ಸ್ ಓಕೆ, ಇಟ್ಸ್ ಮೋರ್ ಪ್ರೊಟೆಕ್ಟಿವ್. ಯಾಕಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಎಲ್ಲ, ಅದು ಕೂಲಿಂಗ್ ಗ್ಲಾಸ್ ಅಂದ್ರೆ ಏನಂದ್ರೆ ಅದು ಅಲ್ಟ್ರಾ ವೈಲೆಟ್ ರೇಸ್ನ ತಡೆಗಟ್ಟುತ್ತೆ. ಸೊ ಆ ರೀತಿ ಒಂದ್ರಿದೆ ಕಣ್ಣಿಗೆ ಒಳ್ಳೇದು, ಇದು ಪ್ರಾಪರ್ ಕೂಲಿಂಗ್ ಗ್ಲಾಸ್ ಆದ್ರೆ, ಕೂಲಿಂಗ್ ಗ್ಲಾಸ್ ಇದ್ರೆ. ಇಲ್ಲ ಪವರ್ ಏನಾರ ಇತ್ತು ಗ್ಲಾಸಸ್ ಅನ್ನೆಸೆಸರಿ ಗ್ಲಾಸಸ್ ಎಲ್ಲ, ಅದು ಒಳ್ಳೇದಲ್ಲ ಸರ್.
1: ಅಲ್ಲ ಇದು ಒಂಥರ ಸ್ಟೈಲ್ ಆಗಿ ಗ್ಲಾಸ್ ಹಾಕೋರಿಗೆ ಆಯ್ತಿದ್ದು, ಆದ್ರೆ ಈ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ಸಿಗ್ತದಲ್ಲ ಅವೆಲ್ಲ ಒಂಥರ ಪ್ಲಾಸ್ಟಿಕ್ ಇರುತ್ತೆ,
0: ಗೊತ್ತಾಯ್ತು. ಈಗ ಇನ್ನೊಂದು ರೀತಿ ಈ ತರ ನೀವು ಹೇಳೋ ತರ ಗ್ಲಾಸಸ್ ಬರೋದು ಯಾರಿಗೆ ಅಂದ್ರೆ, ಇದು 40 ಇಯರ್ಸ್ ಆದ್ಮೇಲೆ ಪ್ರೆಸ್ಬಯೋಪಿ ಅಂತ ಏನ್ ಸ್ಟಾರ್ಟ್ ಆಗುತ್ತೆ ಅದು ಹತ್ರದ ದೃಷ್ಟಿ ಕಳ್ಕೊತಾ ಹೋಗುತ್ತೆ, ಕಳ್ಕೊತಾ ಹೋಗ್ತಾರೆ 44 ಇಯರ್ಸ್ ಇಂದ, ಅಂದ್ರೆ 40 ಮೇಲೆ 40 ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಅವರೆಲ್ಲ ರೋಡ್ ಸೈಡ್ ಎಲ್ಲ ಸಿಗ್ತಾರೆ, ಒಂದು ರಾಡ್ ತರ ಇರುತ್ತೆ ಅಲ್ಲಿ ಗ್ಲಾಸ್ ಇಡ್ತಾ ಹೋಗ್ತಾರೆ, ನಿಯರ್ ಆಡ್ ಗ್ಲಾಸ್ ಇಡ್ತಾ ಹೋಗ್ತಾರೆ. ಯಾವ ಡಿಸ್ಟೆನ್ಸ್ಗೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅದನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಒಂದು ಗ್ಲಾಸ್ ಕೊಟ್ಬಿಡ್ತಾರೆ. ಬಟ್ ಅದು ಕರೆಕ್ಟ್ ಅಲ್ಲ ಸರ್. ನೀವು ಹೇಳ್ದಂಗೆ ಯಾಕೆ ಗ್ಲಾಸ್ ಪವರ್ ಬರ್ತಿದೆ ಅಂತ ಪ್ರಾಪರ್ ಐ ಚೆಕಪ್ ಮಾಡಿ, ಅದು ಕಣ್ಣಿಗೆ ರಿಲ್ಯಾಕ್ಸ್ ಮಾಡಿ, ಪೂರ್ತಿ ಕಣ್ ಚೆಕಪ್ ಮಾಡಿ ಕರೆಕ್ಟ್ ಪವರ್ ಕೊಟ್ರೇನೆ ಒಳ್ಳೇದು. ಅಂಡರ್ ಕರೆಕ್ಷನ್ ತಪ್ಪು, ಓವರ್ ಕರೆಕ್ಷನ್ ತಪ್ಪು.
1: ಸಾಮಾನ್ಯ ಒಂದು ಕನ್ನಡಕದಿಂದ ಇನ್ನೊಂದು ಕನ್ನಡಕ ತಗೋಬೇಕಂದ್ರೆ, ಅಂದ್ರೆ ಒಳಗಡೆ ಎಲ್ಲ ಪವರ್ ಗ್ಲಾಸ್ಗಳು ಅಂದ್ರೆ ನಿಮ್ಮ ಚಿಕಿತ್ಸೆ ಅನುಸಾರವಾಗಿ ಅವರು ತಗೊಳ್ಳುವಂತಹ ಗ್ಲಾಸ್ಗಳು ಎಷ್ಟು ಅವಧಿ ಬೇಕಾಗತ್ತೆ, ಅಂದ್ರೆ ಎಷ್ಟು ಅವಧಿ ನಂತರ ಅವರು ತಪಾಸಣೆ ಮಾಡಿಸ್ಕೋಬೇಕು ಇನ್ನೊಂದು ಕನ್ನಡಕ ತಗೋಬೇಕಂದ್ರೆ?
0: ಸರ್, ಮಕ್ಕಳಲ್ಲಿ ಬೆಳೀತಾ ಇರೋದ್ರಿಂದ ಅವ್ರ ಕಣ್ಣು ಬೆಳೀತಾ

0: ಬರುತ್ತೆ. ಸೊ ಅವರು 6 months ಒನ್ಸ್ ಐ ಚೆಕಪ್ ಮಾಡಿ ಕರೆಕ್ಟ್ ಪವರ್ ತಗೋಬೇಕು. ಇನ್ನ 40 years ಆಗಿರೋರು ಅಷ್ಟೇ, ವಯಸ್ಸಾಗ್ತಾ ಆಗ್ತಾ ಅವ್ರದ್ದು ಪ್ರೆಸ್ಬಿಯೋಪಿಯಾ ಜಾಸ್ತಿ ಆಗ್ತಾ ಇರುತ್ತೆ, ನಿಯರ್ ಆ್ಯಡ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಮತ್ತೆ ಕೆಟ್ರಾಕ್ ಶುರು ಮಾಡ್ಕೊಳತ್ತೆ. ಡಯಾಬಿಟಿಕ್ ಇರೋರಿಗೆ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ರೆಟಿನೋಪತಿ ಬರ್ಬೋದು, ಇಲ್ಲ ಅಂತಂದ್ರೆ ಅವರಲ್ಲಿ ಕೆಟ್ರಾಕ್ ಪ್ರೋಗ್ರೆಸ್ ಆಗ್ಬೋದು. ಇದು ಗ್ಲಾಸ್ ಇಂದ ಅಂತ ಅನ್ಕೊಂಡು ಬರೀ ಗ್ಲಾಸ್ ಕೊಡ್ತಿದ್ರೆ ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ಟೆನ್ಸಿವ್ ರೆಟಿನೋಪತಿ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೆಟರ್ ಇಸ್ 6 months ಒನ್ಸ್ ಐ ಚೆಕಪ್ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಬೆಟರ್ ಅಂತ ಅನ್ಸುತ್ತೆ.
1: ಈಗ ಕಣ್ಣಿನ ರಕ್ಷಣೆ ಆಗಬೇಕು ಅಂತಂದರೆ ಕನ್ನಡಕ ಇದ್ರೆ ಭಾಳ ಚೆನ್ನಾಗಿ, ಅಂದರೆ ಬೇರೆ ಧೂಳ ಕೂತ್ಕೊಳ್ಳೋದಾಗಲಿ ಅಥವಾ ಬೇರೆ ಎಲ್ಲ ಕಾರಣಗಳಿಂದ ರೈಡ್ ಮಾಡ್ತಿರ್ತಾರೆ, ಹೆಲ್ಮೆಟ್ ಹಾಕೊಂಡಿರ್ತಾರೆ, ಬಟ್ ಸ್ಪೆಕ್ಸ್ ಇದ್ರೆ ಭಾಳ ಅವ್ರಿಗೆ ಅನುಕೂಲ. ಈ ರೀತಿ ಕಣ್ಣಿನ ರಕ್ಷಣೆಯಲ್ಲಿ ಕನ್ನಡಕಗಳ ಪಾತ್ರ ಎಷ್ಟಿದೆ
0: ಸರ್? ಪ್ರೊಟೆಕ್ಷನ್ ಗುಡ್. ಮಕ್ಕಳಲ್ಲಿ ಈ ಡಸ್ಟನ್ನು ಅವಾಯ್ಡ್ ಆಗುತ್ತೆ. ಆಕ್ಚುಲಿ ಮಕ್ಕಳಲ್ಲಿ ಯಾರಿಗೆ ಅಲರ್ಜಿ ಇರುತ್ತೆ, ಕೆಲವೊಂದ್ಸತಿ ಅಲರ್ಜಿ ಕಂಜಂಕ್ಟವೈಟಿಸ್ ಅಂತ ಹೇಳ್ತೀವಿ, ವರ್ನಲ್ ಕೆರೆಟೋ ಕಂಜಂಕ್ಟವೈಟಿಸ್ ಅಂತ, ಇದು ಮಕ್ಕಳಲ್ಲಿ ಕಾಮನ್. ಸೊ ಗ್ಲಾಸಸ್ ಒಂದು ರೀತಿ ಪ್ರಿವೆಂಟ್ ಮಾಡುತ್ತೆ, ಡಸ್ಟ್ ಕಣ್ಣೊಳಗೆ ಹೋಗ್ದಿರ. ಎರಡನೇದು ಗಾಯಗಳಿಗೆ ಡಸ್ಟ್ ಬಿತ್ತು, ಕಸ ಬಿತ್ತು, ಡ್ರೈವ್ ಮಾಡ್ಬೇಕಾದ್ರೆ ಏನಾದ್ರೂ ಫಸ್ಟ್ ಗ್ಲಾಸಿಗೆ ಬೀಳುತ್ತೆ, ಕಣ್ಣಿಗೆ ಬೀಳೋದಿಲ್ಲ. ಸೊ ಒಂದು ರೀತಿ ಇದು ಪ್ರೊಟೆಕ್ಷನ್ನು ಕೊಡುತ್ತೆ.
1: ಆಗತ್ತೆ. ಈಗ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂದರೆ ಈ ಪೊರೆಯ ಚಿಕಿತ್ಸೆ ಎಲ್ಲ ಆದಾಗ ಕೂಡಲೇ ಕನ್ನಡಕಗಳನ್ನು ಬಳಸ್ತಾರೆ, ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಯಾವ್ಯಾವ ಕನ್ನಡಕಗಳನ್ನು ಬಳಸಬೇಕು ಅಂತ ತಾವು ಹೇಳ್ತೀರಾ, ಅಲ್ಲಿ ಅವರ ದೃಷ್ಟಿ ಸುಧಾರಣೆಗೆ ಅಂತಾನೆ ನೀವು ಕನ್ನಡಕಗಳನ್ನು ಬೇರೆ ಬೇರೆ ಕನ್ನಡಕಗಳನ್ನು ಕೊಡ್ತೀರಾ, ಅಥವಾ ಅವರ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ನಂಬರ್ಗೆ ಅನುಸಾರವಾಗಿ ನೀವು ಟೆಸ್ಟ್ ಮಾಡ್ತೀರಿ, ಬೇರೆ ಬೇರೆ ಕನ್ನಡಕಗಳನ್ನು ಬಳಸಬೇಕಾಗತ್ತೆ, ಅವರು
0: ಯಾವ ಲೆನ್ಸ್ ಚೂಸ್ ಮಾಡಿದ್ದಾರೆ ಅನ್ನೋದ್ರ ಪ್ರಕಾರ ಹೋಗುತ್ತೆ. ಈಗ ಕೆಟ್ರಾಕ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಸ್ವಲ್ಪ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿ ಕೆಲವೊಂದ್ಸತಿ ಅದಕ್ಕೂ ಗ್ಲಾಸಸ್ ಕೊಡ್ತಾರೆ. ಕೆಟ್ರಾಕ್ಟ್ ಸರ್ಜರಿ ಆದ್ಮೇಲೆ ಲೆನ್ಸ್ ಅಂತ ನಾವು ಏನ್ ಹೇಳ್ತೀವಿ, ಅದು ನ್ಯಾಚುರಲ್ ಲೆನ್ಸ್ ಬಂದ್ಬಿಟ್ಟು ಅವರು ಮೋನೋಫೋಕಲ್ ಅಂತ ತಗೋತಿದಾರ ಅಥವಾ ಟ್ರೈಫೋಕಲ್ ಅಂತ ತಗೋತಿದಾರ ಅನ್ನೋದ್ರ ಮೇಲೆ. ಅಂದ್ರೆ ಇವಾಗ ನಮ್ ನ್ಯಾಚುರಲ್ ಲೆನ್ಸ್ ಹೆಂಗೆ ಅಂದ್ರೆ, ನಾವು ದೂರದ್ ನೋಡ್ಬೇಕು ಅಂದ್ರೆ ಅದು ಫ್ಲಾಟ್ ಆಗುತ್ತೆ, ಹತ್ರದ್ ನೋಡ್ಬೇಕು ಅಂದ್ರೆ ಅದು ಫುಲ್ ಕಾನ್ವೆಕ್ಸ್ ಆಗುತ್ತೆ, ಮಯೋಪಿಕ್. ಈ ನ್ಯಾಚುರಲ್ ಆ ಲೆನ್ಸ್ ಅಲ್ಲಿ ಇರೋದಿಲ್ಲ, ಒಂದೇ ಯಾವ್ದಾದ್ರು ಫಿಕ್ಸ್ ಆಗುತ್ತೆ. ಮೋನೋಫೋಕಲ್ ಅಂತ ತಗೊಂಡ್ರೆ ಮತ್ತೆ ಹತ್ರದಕ್ಕೆ ಗ್ಲಾಸಸ್ ಬೇಕು, ಕಂಪ್ಯೂಟರ್ಗೆ ಗ್ಲಾಸ್ ಬೇಕು. ಇಲ್ಲ ಟ್ರೈಫೋಕಲ್ ಹೋಗ್ತಾರೆ, ನನಗೆ ಗ್ಲಾಸಸ್ಸೇ ಬೇಡ ಅಂತಂದ್ರೆ ಆ ರೀತಿ ಲೆನ್ಸ್ ಕಣ್ಣೊಳಗೆ ಇಟ್ಟರೆ ಗ್ಲಾಸಸ್ ಯೂಸ್ ಕಮ್ಮಿ ಆಗುತ್ತೆ. ಈ ಎಕ್ಸ್ಟೆಂಡೆಡ್ ಡೆಪ್ತ್ ಅಂತಾನೂ ಬರುತ್ತೆ ಲೆನ್ಸಸ್.
1: ಈ ಗ್ಲಾಸ್ ಗಳನ್ನ ಕೆಲವೊಬ್ಬರು ಎರಡೆರಡು ಮೂರು ಮೂರು ಗ್ಲಾಸ್ ಇಟ್ಕೊಂಡಿರ್ತಾರೆ,
0: ಕಂಪ್ಯೂಟರ್ಗೆ ರೀಡಿಂಗ್ ಗ್ಲಾಸ್. ಮುಂಚೆ ಕಾಲದಲ್ಲಿ ಪ್ರೋಗ್ರೆಸಿವ್ ಗ್ಲಾಸಸ್ ಇಲ್ಲದೆ ಇದ್ದಾಗ, ಆಫೀಸ್ ಗ್ಲಾಸಸ್ ಇಲ್ಲದೆ ಇದ್ದಾಗ ಏನಾಗ್ತಿತ್ತು ಅಂದ್ರೆ ದೂರದ್ದು ಮೋನೋಫೋಕಲ್ ಲೆನ್ಸ್ ಇಟ್ಬಿಟ್ಟು ದೂರದ್ದೆಲ್ಲ ಚೆನ್ನಾಗಿ ಕಾಣ್ತಿರ್ತದೆ, ಹತ್ರದ್ ನೋಡಿದಾಗ ಈಗ ಮೊಬೈಲ್ ಡಿಸ್ಟೆನ್ಸ್ ನೋಡಬೇಕು ಅಂದ್ರೆ ರೀಡಿಂಗ್ ಗ್ಲಾಸ್ ಅಂತ ಹಾಕೋತಾರೆ, ಇನ್ನೊಂದು ಚೂರದ್ದು ದೂರದ್ದು ಬೇಕು ಅಂತಂದ್ರೆ ಇನ್ನೊಂದು. ಸೊ ಆ ರೀತಿ ಎರಡೆರಡು ಗ್ಲಾಸಸ್ ಮುಂಚೆ ಮಾಡಿಸ್ಕೋತಿದ್ರು, ಈಗೆಲ್ಲ ಒಂದೇ ಗ್ಲಾಸ್ ಅಲ್ಲೇ ಬರುತ್ತೆ ಸರ್,
1: ಪ್ರೋಗ್ರೆಸಿವ್
0: ಗ್ಲಾಸ್ ಅಲ್ಲಿ ಬರುತ್ತೆ. ದೂರದ್ದಿಲ್ಲದೆ ಇರೋರಿಗೆ ಆಫೀಸ್ ಗ್ಲಾಸಸ್ ಅಂತ ಬರುತ್ತೆ, ಅಂದ್ರೆ ಬರೀ ಕಂಪ್ಯೂಟರ್ಗೆ ರೀಡಿಂಗ್ ಮಾತ್ರ ಬೇಕಾಗುತ್ತೆ, ಅಂದ್ರೆ ಇಂಟರ್ಮೀಡಿಯೇಟ್ ನಿಯರ್ ಮಾತ್ರ ಬಂದಿರುತ್ತೆ ಅದರೊಳಗೆ, ದೂರದಕ್ಕೇನು ಗ್ಲಾಸಸ್ ಇರೋದಿಲ್ಲ.
1: ಈಗೆಲ್ಲ ಗ್ಲಾಸ್ ಅಂದ್ರೆ ಅದು ಒಂಥರ ನಮಗೆ ತೊಂದರೆನೇ ಆಗುತ್ತೆ, ಮುಂದೆ ಅದು ಒಂದು ಬೇರೆನೆ ವಸ್ತು ನಮ್ಮ ಮುಖದ ಮೇಲೆ, ಬೇಡ ಬೇಡ ಅಂತ ಹೇಳಿ ಈ ಅದು ಬೇಡ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕ್ಸ್ಕೊಳಕ್ ಹೋಗ್ತಾರೆ. ಇವುಗಳ ಸುರಕ್ಷತೆ ಮತ್ತೆ ಇವುಗಳ ಗುಣಮಟ್ಟ ಅಂದ್ರೆ ಹೇಗೆ, ಅಥವಾ ತಮ್ಮ ದೃಷ್ಟಿ ಒಳ್ಳೆಯದಾಗಲಿಕ್ಕೆ ಎಷ್ಟು ಸಹಾಯಕರಾಗಿದೆ
0: ಸರ್? ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಯಾರಿಗೆ ಕೊಡ್ತಾರೆ ಅಂತಂದ್ರೆ, ಈಗ ಕೆಲವೊಬ್ರಿಗೆ ಹಾಕೊಳಕ್ ಇಷ್ಟ ಇಲ್ಲ ಅಂತ ಹೇಳೋ, ಈಗ ಕಾಲೇಜ್ಗೆ ಹೋಗ್ತಿರ್ತಾರೆ, ಇಲ್ಲ ಕೆಲವೊಂದು ಪ್ರೊಫೆಷನಲಿ ಸ್ಪೋರ್ಟ್ಸ್ ಅಲ್ಲಿ ಆಡೋರ್ಗೆ, ಈಗ ಕ್ರಿಕೆಟ್ ಆಡ್ತಿರ್ಬೋದು, ಇನ್ನೊಂದು ಗ್ಲಾಸ್ ಬಿದೋಗ್ತಾ ಇರುತ್ತೆ. ಸೊ ಕೆಲವೊಂದು ಸ್ಪೋರ್ಟ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋತಾರೆ, ಕೆಲವೊಂದು ಪ್ರೊಫೆಷನಲ್ಲಿ ಕಾಸ್ಮೆಟಿಕ್ ತರ ಅವ್ರಿಗೆ ನನಗೆ ಬೇಡ ಗ್ಲಾಸಸ್, ಹೌದು ಆ ತರ ಇಲ್ಲ ಏನಾದ್ರು ಫ್ಯಾಷನ್ ರಿಲೇಟೆಡ್ ಫೀಲ್ಡ್ ಅಲ್ಲಿರೋರ್ಗೆಲ್ಲಾನು ಕಾಸ್ಮೆಟಿಕ್ ಲೆನ್ಸ್ ತಗೋತಾರ. ಸೊ ಲೆನ್ಸ್ ತಗೊಂಡ ಮೇಲೆ ಅದರದ್ದು ಕೇರು ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಅದರದ್ದು ಅಡ್ವಾಂಟೇಜಸ್ ಇದೆ.
1: ಈ ಗ್ಲಾಸ್ಗಳು ಮತ್ತೆ ಅದಕ್ಕೆ ಬೇಕಾಗಿರೋ ಫ್ರೇಮ್ಗಳು, ಈ ಫ್ರೇಮ್ ಅಂತಂದ್ರೆ ಜಸ್ಟ್ ಫಾರ್ ಒಂದು ಲುಕ್ಕಿಗೆ ಅಂತ ಅಥವಾ ಒಂದು ಬಾಳಿಕೆಗೆ ಅಂತ ಮಾತಾಡ್ತೀವಿ ನಾವು. ಈ ಕನ್ನಡಕಗಳ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ನಾವು? ಆಯ್ತು, ನಾವು ಅದನ್ನ ಬ್ಯಾಗಲ್ಲಿ ಇಟ್ಟಿರ್ತೀವಿ ಅಥವಾ ಟೇಬಲ್ ಮ್ಯಾಗ ಇರ್ತದೆ, ಇನ್ನೆಲ್ಲೋ ಬಿದ್ದು ಬಿಡುತ್ತೆ ಕೆಳಗಡೆ, ಹೇಗೆ?
0: ಸೊ ಒಂದು ಗ್ಲಾಸಸ್ ಅಲ್ಲಿ ಅದರದ್ದೇನು ನಮಗೆ ಇಲ್ಲಿ ಕಿವಿ ಹತ್ರ ಬರುತ್ತೆ ಫ್ರೇಮ್, ಅದು ಅದು ಗ್ಲಾಸ್ ದಪ್ಪ ಇದ್ದು ಫ್ರೇಮ್ ತುಂಬ ತೆಳು ಇದ್ರೆ ಏನಾಗುತ್ತೆ ಅಂದ್ರೆ ನಾವು ಅಲ್ಲಿ ಇಲ್ಲಿ ಇಟ್ಟಾಗ ಅದು ಬೆಂಡ್ ಆಗುತ್ತೆ, ಬೆಂಡ್ ಆದಾಗ ಅದು ಟಿಲ್ಟ್ ಆಗುತ್ತೆ. ಸೊ ಟಿಲ್ಟ್ ಆದಾಗ ಏನಾಗುತ್ತೆ ಅಂದ್ರೆ ನಾವು ಏನು ಕೊಟ್ಟಿರ್ತೀವಿ ಪವರ್ ಅದು ಇನ್ನೆಲ್ಲೋ ಆಕ್ಸಿಸ್ ಅಲ್ಲಿ ಕೆಲಸ ಮಾಡ್ತಿರತ್ತೆ. ಸೊ ಇದು ಏನು ಹೇಳ್ತಾರೆ ಬಂದ್ಬಿಟ್ಟು ಗ್ಲಾಸ್ ನನಗೆ ಹಾಕಿದ್ಮೇಲೆ ತಲೆನೋವು ಬರ್ತಿದೆ, ಕಣ್ಣೋ ಬರ್ತಿದೆ, ನಂಗೆ ಸೆಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಪವರ್ ಎಲ್ಲ ಚೆಕ್ ಮಾಡಿದ್ರೆ ಕರೆಕ್ಟಾಗಿ ಇರುತ್ತೆ, ಯಾಕೆಂದ್ರೆ ಅದನ್ನ ಕಣ್ಣಿಗೆ ಹಾಕೊಂಡಾಗ ಅದೆಲ್ಲೋ ಟಿಲ್ಟ್ ಆಗಿರುತ್ತೆ. ಸೊ ಆ ಫ್ರೇಮ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ನೀವು ಗ್ಲಾಸ್ ತೆಗೆದು ಟೇಬಲ್ ಮೇಲೆ ಇಟ್ಟರೆ ಆ ಗ್ಲಾಸ್ದು ಏನಿದೆ ಆ ಎಜ್ಜು ಮತ್ತೆ ಫ್ರೇಮ್ಗೆ ನಾಲ್ಕು ಗ್ಲಾಸ್ ಮೇಲೆ ನೀಟಾಗಿ ಕೂತಿರ್ಬೇಕು, ಟಿಲ್ಟ್ ಆಗಿರ್ಬಾರ್ದು. ಸೊ ಅದನ್ನು ಅದು ಮೇನ್ ಫ್ರೇಮ್ ಮೇಂಟೈನ್ ಮಾಡಬೇಕು. ಇನ್ನು

0: ನೆಕ್ಸ್ಟ್ ಏನಂದ್ರೆ ಅದರಲ್ಲಿ ಎಲ್ಲ ಸ್ಕ್ರಾಚಸ್ ಎಲ್ಲ ಮಾಡ್ಕೋಬಾರ್ದು. ಸೊ ಅದಕ್ಕೆ ಸಪ್ರೇಟ್ ಕ್ಲಾತ್ ಬಂದಿರುತ್ತೆ, ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡಿಲ್ಲ ಅಂದ್ರೆ ಕೇಸ್ ಎಲ್ಲ ಇಟ್ಟು ನೀಟಾಗಿ ಮ್ಯಾನೇಜ್ ಮಾಡಿದ್ರೆ ಅದು ಚೆನ್ನಾಗಿ ದೃಷ್ಟಿಕೋನ.
1: ಅದನ್ನ ಸ್ವಚ್ಛತೆ ಅಂದ್ರೆ ನೀವು ಕೊಟ್ಟಿರೋ ವಸ್ತ್ರದಿಂದ ಅಷ್ಟೇ ಮಾಡ್ಬೇಕಾ? ಈ ಕೆಲವೊಬ್ರು ಎಲ್ಲ ನೀರಾಗಿ ತೊಳೆದು ಬಿಡ್ತಾರೆ.
0: ನೀರ್ ಹಾಕಿ ಎಲ್ಲ ಇವಾಗ ಆಯಿಲ್ ಕೈಯಲ್ಲೆಲ್ಲ ಮುಟ್ಟಿ ಎಲ್ಲ ಮಾಡಿದ್ರೆ ಅದು ಒಂಥರ ಇಂಪ್ರೆಷನ್ ಕೊಡುತ್ತೆ, ಮತ್ತೆ ರಫ್ ಇದ್ರಲ್ಲಿ ಏನಾರ ನಾವು ಕ್ಲೀನ್ ಮಾಡಿದ್ರೆ ಸ್ಕ್ರಾಚಸ್ ಇರುತ್ತೆ. ಸೊ ಸಾಫ್ಟ್ ಕ್ಲಾತ್ ಅಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ರೆ
1: ತೊಳಿಬೋದಾ?
0: ಯೂಶ್ಲಿ ಅಡ್ವೈಸ್ ಮಾಡೋದಿಲ್ಲ ಸರ್. ಈಗ ಮಳೆ ಬಂತು ಒದ್ದೆ ಆಯ್ತು ಅಂತಾನು
1: ಒರೆಸ್ಕೊಳ್ಳೋದು
0: ಸಾಫ್ಟ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು.
1: ಅದೇ ಈಗ ಎಷ್ಟು ಬಹಳ ಸುಲಭವಾಗಿ ನೀವು ಒಂದು ಒಳ್ಳೆ ಸಲಹೆ ಕೊಟ್ರಿ ಅಂದ್ರೆ ಅವರಿಗೆ ಪವರ್ ಬದಲಾವಣೆ ಆಗಿರ್ಲಿಕ್ಕಿಲ್ಲ, ಆದ್ರೆ ಅದು ಆ ಫ್ರೇಮ್ ಹೆಚ್ಚು ಕಡಿಮೆ ಆಗಿರ್ಬಹುದು, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ.
0: ಅದನ್ನ ಪ್ರಿಸ್ಮ್ಯಾಟಿಕ್
1: ಸ್ವಲ್ಪದ್ರಲ್ಲೇ ಇನ್ನೊಂದು ಕನ್ನಡಕ ತಗೊಳ್ಳೋದನ್ನ ತಪ್ಸ್ಕೋಬಹುದು ಅಲ್ವಾ? ಆದ್ರೆ ವೈದ್ಯರ ಕಡೆ ಹೋಗ್ಬೇಕಾಗತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಕೆಲವು ಸಲ ಎಷ್ಟೋ ಅಪಘಾತಗಳಾಗ್ತವೆ, ಅಲ್ಲಿ ಅವರು ಹಾಕೊಂಡಿದ್ದಂತ ಕನ್ನಡಕದಿಂದಾನೇ ಅವರಿಗೆ ಸಮಸ್ಯೆ ಆಗ್ಬಹುದು. ಹಾಗಾಗಿ ಅದರ ಒಂದು ಸುರಕ್ಷತೆ ಮತ್ತೆ ಹೆಲ್ಮೆಟ್ಗಳನ್ನು ಬಳಸೋದು ಬಹಳ ಮುಖ್ಯ ಆಗತ್ತೆ. ಈಗ ಅಪಘಾತ ಅಂತೂ ಆಗ್ಬಿಡುತ್ತೆ, ಅವಾಗ ಅಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಪೆಟ್ಟು ಬೀಳುತ್ತೆ ಹೇಳೋಕ್ಕಾಗಲ್ಲ. ಆದರೆ ಈ ಅದೇ ಕಾಂಟ್ಯಾಕ್ಟ್ ಲೆನ್ಸ್ ಇದ್ದರೆ ನಮಗೆ ಸುರಕ್ಷತೆ ಇರ್ತಿತ್ತು ಅಂತ ಒಂದು ಹೇಳ್ತೀವಿ, ಅಥವಾ ಕನ್ನಡಕ್ಕೆ ಇದ್ದಿದ್ದರಿಂದನೇ ನಾನು ದೃಷ್ಟಿ ರಕ್ಷಣೆ ಆಯಿತು ಅಂತ ಇನ್ನೊಂದು ಹೇಳ್ತಾರೆ. ಅದೆಲ್ಲ ಈ ರೀತಿ ಕನ್ನಡಕಗಳ ಒಂದು ಬಳಕೆ ಈಗ ಹೇಗೆ ಜಾಸ್ತಿ ಆಗಿದೆಯಾ? ಗ್ರಾಮೀಣ ಭಾಗದಲ್ಲಿ ಕೂಡ ಅದರ ಒಂದು ಪ್ರಜ್ಞೆ ಜಾಸ್ತಿ ಆಗಿದೆ, ಹೇಗೆ ಅನ್ಸುತ್ತೆ ನಿಮಗೆ?
0: ಗ್ಲಾಸಸ್ ಮುಂಚೆ ಕಾಲದಲ್ಲಿ ಗ್ಲಾಸ್ ಇಂದ ಮಾಡ್ತಿದ್ರು, ಈಗ ಅದು
1: ಬಿದ್ರು ಹೊಡಿಬಾರ್ದು.
0: ಬಿದ್ರು ಹೊಡಿದಿರಂಗೆ ಅದು ಒಂಥರ ಫೈಬರ್ ಪ್ಲಾಸ್ಟಿಕ್ ತರ ಆ ತರ ಮೆಟೀರಿಯಲ್ ಅಲ್ಲಿ ಈಗ ಮಾಡ್ತಿದ್ದಾರೆ. ಸೊ ಅದು ಯೂಶಲಿ ಬ್ರೇಕ್ ಆಗೋದಿಲ್ಲ. ಮುಂಚೆ ಗ್ಲಾಸ್ ಹೊಡಿತಿತ್ತು, ಆ ಗ್ಲಾಸ್ ಪೀಸ್ ಬಂದು ಕಣ್ಣೊಳಗೆ. ಇವಾಗ ಒಂದು ಕಲ್ಲು ಅಥವಾ ಫೈರ್ ಕ್ರ್ಯಾಕರ್ ಇಂಜುರಿ ಆದ್ರೆ ಅದು ಗ್ಲಾಸ್ ಹೊಡೆದು ಗ್ಲಾಸ್ ಪೀಸ್ ಹೋಗಿ ಕಣ್ಣೊಳಗೆ ಹೋಗ್ತಿತ್ತು. ಸೊ ಈಗ ಆ ತರ ಬರೋದಿಲ್ಲ ಮೆಟೀರಿಯಲ್ಸ್, ಈಗ ಮೆಟೀರಿಯಲ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ.
1: ಈಗ ವಯಸ್ಸಾದವರಿಗೆ ಸಾಕಷ್ಟು ಸಲ ಗ್ಲಾಸ್ ಅಂತೂ 100% ಇದ್ದೇ ಇರುತ್ತೆ ಅವರಿಗೆ ಕಂಪಲ್ಸರಿ. ಅದನ್ನ ಬಳಸುವಲ್ಲಿ ಕೆಲವು ಸಲ ಅವರಿಗೆ ಒಂಥರ ಈ ಮರೆವು ಇರಬಹುದು, ಅಥವಾ ವಯಸ್ಸಿನ ಪ್ರಭಾವದಿಂದ ಏನೋ ಅದನ್ನು ಸರಿಯಾಗಿ ಕಾಪಾಡಿಕೊಳ್ಳೋದು ಆಗಿರ್ಲಿಕ್ಕಿಲ್ಲ. ಸೊ ಅದು ಮತ್ತೆ ಜೊತೆಯಲ್ಲಿ ಇರಬೇಕು ಅಂತಂದಾಗ ಅದಕ್ಕೆ ಒಂದು ದಾರ ಕಟ್ಟಿ ತೂಗು ಹಾಕಿರ್ತಾರೆ. ಇದನ್ನೆಲ್ಲ ಇದ್ರ ಬಗ್ಗೆ ಏನು ತಾವು ಸಲಹೆ ಕೊಡಬಹುದು?
0: ಬಟ್ ಅದು ಅಷ್ಟೇ ಎಲ್ಲದಕ್ಕೂ ಎಕ್ಸ್ಪೋಸ್ ಆಗ್ತಿರುತ್ತೆ, ಡಸ್ಟ್ ಎಲ್ಲ ಕೂತ್ಕೋತಾ ಇರ್ಬೋದು, ಸ್ಕ್ರಾಚ್ ಆಗ್ಬೋದು. ಸೊ ಯೂಶಲಿ ಬಾಕ್ಸ್ ಅಲ್ಲಿ ಇಟ್ಟರೆ ಬೆಟರ್ ಸರ್.
1: ಬೆಟರ್. ಈ ಕನ್ನಡಕಗಳನ್ನು ರಕ್ಷಣೆ ಮಾಡ್ಬೇಕಂದ್ರೆ ಈಗ ಬಿಸಿಲಲ್ಲಿ ಹೋದಾಗ ಆ ಬಿಸಿಲಿನ ಒಂದು ಪ್ರಖರತೆಗೆ ಅದು ಹಾಳಾಗಿರ್ಬೋದು ಅಂತ ಹೇಳ್ಬೋದು, ಅಥವಾ ಹೇಗೆ ಅದು ಹಾಳಾಗುವಂಥ ಸಾಧ್ಯತೆಗಳಿಗೆ ಅದಕ್ಕೆ ಇಂದ 6 ತಿಂಗಳಾದಮೇಲೆ ನೀವು ಚೆಕಪ್ ಮಾಡಿಸ್ಬೇಕು ಅಂತ ನೀವು ಹೇಳ್ತೀರಿ ನಿಜ, ಅಥವಾ ಅದನ್ನು ತಪಾಸಣೆ ಮಾಡಬೇಕು ಬಳಸ್ತಾ ಇರುವಂಥ ವಸ್ತು ಹೇಗಿದೆ ಅಂಥೇಳಿ, ಅದಂತಾನೇ ಅದರದ್ದು ಒಂದು ಲೈಫ್ ಯಾವಾಗ ಡಿಪ್ಲೀಟ್ ಆಗುತ್ತೆ.
0: ಯೂಶಲಿ ಗ್ಲಾಸ್ ಮೇಂಟೈನ್ ಮಾಡಿದ್ರೆ ಅದಕ್ಕೇನು ಆಗೋದಿಲ್ಲ ಅದು, ಮತ್ತೆ ಸನ್ಲೈಟ್ ಇಂದನು ಏನು ಆಗೋದಿಲ್ಲ. ಯಾಕೆಂದ್ರೆ ನಿಮಗೆ ಬೇಕಿದ್ರೆ ಇನ್ನೂ ಎಕ್ಸ್ಟ್ರಾ ಕೋಟಿಂಗ್ಸ್ ಬರುತ್ತೆ ಗ್ಲಾಸಸ್ಗೆ, ಆಂಟಿ ಗ್ಲೇರ್ ಕೋಟಿಂಗ್ ಅಂತ ಅವೆಲ್ಲ ಬರುತ್ತೆ. 6 ಮಂತ್ಸ್ ಒನ್ಸ್ ಚೆಕ್ ಮಾಡಬೇಕು ಅಂತ ಹೇಳೋದು, ಚಿಕ್ಕ ಮಕ್ಕಳಲ್ಲಿ ಐಬಾಲ್ ಗ್ರೋತ್ ಆಗಿ ಪವರ್ ಚೇಂಜ್ ಆಗಿರುತ್ತೆ ಅಂತ. ವಯಸ್ಸಾಗಿರೋರಿಗೆ ಆ ಏಜಿಂಗ್ ಪ್ರೋಸೆಸ್ ಅಲ್ಲಿ ನಂಬರ್ ಚೇಂಜ್ ಆಗಿರ್ಬೋದು, ಇಲ್ಲ ಡಯಾಬಿಟಿಕ್ ಏನಾರ ಬಂದಿದ್ರೆ ರೆಟಿನೋಪತಿ, ಇದನ್ನ ಚೆಕ್ ಮಾಡ್ಲಿಕ್ಕೆ ಹೊರತು ಗ್ಲಾಸ್ ಪವರ್ ಕಳ್ಕೊತಿದೆ ಅದ್ರದ್ದು ಕ್ವಾಲಿಟಿ ಹೋಗ್ತಿದೆ ಅಂತಲ್ಲ ಸರ್. ಬಟ್ ಸ್ಕ್ರಾಚಸ್ ಎಲ್ಲ ಇದ್ರೆ ಏನಂದ್ರೆ ಒಂದು ನಾವು ಲೈಟ್ ಗೆ ಅಗೇನ್ಸ್ಟ್ ಆಗಿ ನೋಡಬಹುದು ಏನಾರ ಸ್ಕ್ರಾಚಸ್ ಆಗಿದ್ರೆ ಎಲ್ಲ.
1: ಈ ವಯಸ್ಸಾಗ್ತಾ ಹೋದಂಗೆ ದೃಷ್ಟಿ ಕಮ್ಮಿ ಆಗುತ್ತೆ, ಆದ್ರೆ ಅವರು ಧರಿಸಿರುವಂತಹ ಕನ್ನಡಕಗಳಿಂದ ಅವರಿಗೆ ದೃಷ್ಟಿ ಇಂಪ್ರೂವ್ ಆಗತ್ತಾ? ಎರಡನ್ನೂ ನೋಡ್ತೀರಿ ನಿಜ, ದೃಷ್ಟಿನೇ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಪೊರೆ ಚಿಕಿತ್ಸೆ ಇತ್ಯಾದಿಗಳನ್ನೆಲ್ಲ ಮಾಡಿ ಅದ್ರ ತಕ್ಕಂಗೆ ಕೊಡ್ತೀರಿ, ಹೇಗಿರುತ್ತೆ ಅಂತ?
0: ಸರ್ ದೃಷ್ಟಿ ಕಮ್ಮಿ ಆಗ್ತಿದೆ ಅಂದ್ರೆ ಏನಕ್ಕೆ ಕಮ್ಮಿ ಆಗ್ತಿದೆ ಅಂತ ನೋಡ್ತೀವಿ. ಒಂದು ಕೆಟ್ರಾಕ್ಟ್ ಏಜ್ ಅಲ್ಲಿ ಇದ್ರೆ ಕೆಟ್ರಾಕ್ಟ್ ಇಂದ ಜಾಸ್ತಿ ಆಗ್ತಿದ್ಯಾ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಇರೋ ಕೆಟ್ರಾಕ್ಟ್ಸ್ಗೆ ಯೂಶಲಿ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಿರುತ್ತೆ. ಈಗ ನ್ಯೂಕ್ಲಿಯರ್ ಕೆಟ್ರಾಕ್ಟ್ ಅಂತ ಇದ್ರೆ ಒಳಗಡೆ ಲೆನ್ಸ್ ಇಂದು ಮಧ್ಯಭಾಗದ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿ ಅವರು ಮೈನಸ್ ನಂಬರ್ಗೆ ಹೋಗ್ತಿರ್ತಾರೆ. ಹೈಪರ್ಮೆಟ್ರೋಪನ್ ಅವ್ರಿಗೆ ಹೊರಗಿನ ಭಾಗ ಇಂಡೆಕ್ಸ್ ಚೇಂಜ್ ಆಗಿ ಅವರು ಪ್ಲಸ್ ನಂಬರ್ಗೆ ಹೋಗ್ತಿರ್ತಾರೆ. ಸ್ವಲ್ಪ ಮಟ್ಟಿಗೆ ಗ್ಲಾಸ್ ಕೊಡ್ಬೋದು ಒಂದು 6 ಮಂತ್ಸ್ ಆ ಥರ. ಬಟ್ ಅವ್ರಿಗೆ ಯೂಶಲಿ ಹೇಳ್ತೇವೆ ಕೆಟ್ರಾಕ್ಟ್ ಹೋಗ್ತಿದೆ, ಕೆಟ್ರಾಕ್ಟ್ ಪ್ರೋಗ್ರೆಸ್ ಆಗೋದ್ರಿಂದ ನಿಮ್ದು ನಂಬರು ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಕೆಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡ್ರೆ ಈ ಪದೇ ಪದೇ ಗ್ಲಾಸ್ ಚೇಂಜ್ ಮಾಡೋದು ಬೇಕಿರೋದಿಲ್ಲ.
1: ಈಗ ದೂರದ ವಸ್ತು ಕಾಣಿಸಲ್ಲ, ಹತ್ತಿರದ ವಸ್ತು ಬಹಳ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ದೂರದ ಚೆನ್ನಾಗಿ ಕಾಣಿಸ್ಬೋದು, ಹತ್ತಿರದ ಸರಿ ಕಾಣಿಸ್ಲಿಕ್ಕಿಲ್ಲ. ಇದನ್ನ ಸರಿಪಡಿಸೋದು ಬರೀ ಕನ್ನಡಕಗಳೇನಾ ಅಥವಾ ಮತ್ತಿನ್ನ ಏನ ಬೇರೆ ಮಾರ್ಗ ಇದೆಯಾ?
0: ಅದೇ ಒಂದು ಹೇಳದ್ನಲ್ಲ ಸರ್, ಐಬಾಲ್ ಚಿಕ್ಕ ನಾವು ಹುಟ್ಟಿದಾಗ ಚಿಕ್ಕದಾಗಿರುತ್ತೆ, 17 mm ಇರುತ್ತೆ ಅದರದ್ದು ಲೆಂತ್. ಬರ್ತಾ ಬರ್ತಾ ಅರೌಂಡ್ 25 mm ಅದರದ್ದು ಲೆಂತ್ ಆಗ್ಬೇಕು. ಚಿಕ್ಕ ಕಣ್ಣು ಚಿಕ್ಕ ಕಣ್ಣಾಗೆ ಹೋಲ್ಕೊಂಡ್ರೆ ಅವ್ರನ್ನ ಹೈಪರ್ ಮೆಟ್ರೋಪ್ಸ್ ಅಂತ ಹೇಳ್ತೀವಿ. ಹೈಪರ್ ಮೆಟ್ರೋಪ್ಸ್ಗೆ ದೂರದ್ ಕಾಣತ್ತೆ, ಹತ್ರದ್ ಕಾಣಲ್ಲ. ಮಯೋಪಿಕ್ ಅಂದ್ರೆ ಮೈನಸ್ ನಂಬರ್ ಇರೋರ್ಗೆ, ದೊಡ್ಡ ಕಣ್ಣವ್ರಿಗೆ ದೂರದ್ ಕಾಣಲ್ಲ ಹತ್ರದ್ ಕಾಣತ್ತೆ. ಬಟ್ ಪ್ರೆಸ್ಬಯೋ

0: ಎಂಟ್ರೋಪಿ ಅನ್ನೋದು 45 ಇಯರ್ಸ್ ಆದ್ಮೇಲೆ ಹತ್ರದ ಕಾಣಲ್ಲ ದೂರದ ಕಾಣತ್ತೆ. ಸೊ ಇದೆಲ್ಲ ಗ್ಲಾಸ್ ಅಲ್ಲಿ ಕರೆಕ್ಟ್ ಮಾಡಬಹುದು, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಮಾಡಬಹುದು, ಇಲ್ಲ ಅಂತಂದ್ರೆ ಸರ್ಜರಿ ಮಾಡಬಹುದು.
1: ಈಗ ಕನ್ನಡಕಗಳನ್ನ ಬಳಸಲಿಕ್ಕೆ ಆಗಲ್ಲ ಬೇರೆ ಬೇರೆ ಕಾರಣಗಳಿಂದ ಇರುತ್ತೆ, ಅವ್ರ ಹತ್ರ ಬಳಸಲ್ಲ ಅಂದ್ರೆ ಅಷ್ಟು ತೊಂದರೆ ಆಗ್ತಿರಂಗಿಲ್ಲ ಅವರಿಗೆ. ಮುಂಬರೋ ದಿನಗಳಲ್ಲಿ ಇನ್ನೇನೋ ಸಮಸ್ಯೆ ಆಗಬಹುದು ಅಂತ ತಾವು ಹೇಳ್ತೀರಿ, ಯಾವ್ದೋ ಕಾರಣಗಳಿಂದ ಬಳಸೋದಿಲ್ಲ ಅನ್ಕೊಳ್ಳೋಣ, ನೀವು ಹೇಳಿರ್ತೀರಿ ಅವ್ರಿಗೆ ಏನು ಸಮಸ್ಯೆ ಆಗತ್ತೆ?
0: ಸರ್, ಚಿಕ್ಕ ಮಕ್ಕಳಲ್ಲಿ ಯೂಸ್ ಮಾಡಿಲ್ಲ ಅಂದ್ರೆ ಆಂಬ್ಲಿಯೋಪಿ ಅಂತ ಆಗುತ್ತೆ. ಅಂದ್ರೆ ನಮ್ಗೆ ಏನ್ ಕಾಣುತ್ತೆ ನಮ್ಮ ನರ ಅದು ಬೆಳವಣಿಗೆ ಆಗುತ್ತೆ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ನಮ್ಮ ಕಣ್ಣು ಬೆಳಿಬೇಕಾದ್ರೂ ಏನ್ ಬೆಳಿಬೇಕಾದ್ರೂ ಏನ್ ಕಾಣುತ್ತೆ ಅದು. ಈಗ ಒಬ್ಬರು ಬರೀ ಡಾರ್ಕ್ ರೂಮ್ ಎಲ್ಲ ಇಳಿಸ್ಬಿಟ್ರೆ, ಊಟದಾಗಿಂದ ಒಂದು ಯಾವ್ದಾದ್ರು ಅನಿಮಲ್ ಡಾರ್ಕ್ ರೂಮ್ ಎಲ್ಲ ಇದ್ರೆ ದಟ್ ಐಬಾಲ್ ವಿಲ್ ಗೋ ಫಾರ್ ಮೈನಸ್, ಮಯೋಪಿ ಆಗುತ್ತೆ. ಆ ತರ ನಮ್ಗೆ ದೃಷ್ಟಿ ಬೇಕು ಅಂತಂದ್ರೆ ಅವ್ರಿಗೆ ಏನಾರ ಕಾಣ್ಬೇಕು. ಮಕ್ಕಳು ಗ್ಲಾಸ್ ಹಾಕಿಲ್ಲ ಅಂದ್ರೆ ಒಂದ್ ಡಿಸ್ಟೆನ್ಸ್ ವರ್ಗೂ ಬೆಳೆದು ಅಲ್ಲಿಗೆ ನಿಂತೋಗ್ಬಿಡುತ್ತೆ, ಅದನ್ನ ಆಂಬ್ಲಿಯೋಪಿ ಅಂತ ಹೇಳ್ತೀವಿ. ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ನಂಗ್ ದೃಷ್ಟಿ ಈಗ ಬೇಕು ಅಂದ್ರೆ ಬೆಳವಣಿಗೆ ಮುಗ್ದೋಗಿದೆ, ಈಗ ಬೆಳೆಯೋದಿಲ್ಲ. ಇದು ಚಿಕ್ಕ ವಯಸ್ಸಲ್ಲಿ, ವಯಸ್ಸಾದ್ಮೇಲೆ ಬೆಳವಣಿಗೆ ಎಲ್ಲ ಆದ್ಮೇಲೆ ಏನೋ ಒಂದು ಸಣ್ಣ ನಂಬರ್ ಬಂತು ಯೂಸ್ ಮಾಡಿಲ್ಲ, ಕಣ್ಣು ಸ್ಟ್ರೈನ್ ಮಾಡಿಕೊಂಡು ಹೆಡೇಕ್ ಬರುತ್ತೆ, ಕಣ್ಣು ಪೇಯ್ನ್ ಬರುತ್ತೆ. ಇದು ಲೇಟರ್ ಏಜ್ ಬೆಳವಣಿಗೆ ಆಗಿರೋರು ಗ್ಲಾಸ್ ಹಾಕಿಲ್ಲ ಅಂದ್ರೆ.
1: ಮಹಿಳೆಯರಿಗೆ ಈ ಕನ್ನಡಕಗಳ ಬಳಕೆ ಬಗ್ಗೆ ಏನಾದರೂ ಸಲಹೆ ಕೊಡ್ತೀರಾ?
0: ಎಲ್ಲರಿಗೂ
1: ಒಂದೇ ಇದೆ ಅಂದ್ರೆ ಏನಾದ್ರು ಅವರು ಅಯ್ಯೋ ಇದು ಸರಿ ಕಾಣಿಸಲ್ಲ ಬೇಡ ಇದು ನಾನು ಕನ್ನಡಕ ನಾನು ಬಳಸೋದಿಲ್ಲ ಅಂತ ಹೇಳಿ.
0: ಕಾಸ್ಮೆಟಿಕ್ ರಿಲೇಟೆಡ್ ಸ್ವಲ್ಪ ಫೀ ಹೆಂಗಸರಲ್ಲಿ ಜಾಸ್ತಿ ಅವರು ಕಾಸ್ಮೆಟಿಕ್ ಇದು ಯೋಚನೆ ಮಾಡ್ತಾರೆ.
1: ಮತ್ತೆ ನಾನು ಕನ್ನಡಕ ಹಾಕೊಂಡಿದ್ದು ಅದು ವಯಸ್ಸಾದವರ ಸಂಕೇತನೋ ಅಥವಾ ದೌರ್ಬಲ್ಯದ ಸಂಕೇತವೋ ಏನೋ, ನನಗೆ ನಾನು ಇದ್ದಂಗೆ ಇರ್ತೀನಿ ಅಂತ ಹೇಳಿ ಅದನ್ನ ಹಾಕ್ಬಿಡ್ತಾರೆ.
0: ಹೌದು ಹೌದು, ಯೂಶಲಿ ಗ್ಲಾಸಸ್ ಹಾಕೋದಿಲ್ಲ. ಆತರ ಡ್ರಾಪ್ಔಟ್ಸ್ ಕಾಮನ್ ಏನಂದ್ರೆ ಯೂಶಲಿ ಫಿಮೇಲ್ಸ್ ಅಲ್ಲೇ ಡ್ರಾಪ್ಔಟ್ಸ್ ಅಂದ್ರೆ ಗ್ಲಾಸ್ ನಂಬರ್ ಕೊಟ್ಟು ಯಾರು ಹಾಕಿಲ್ಲ ಅಂದ್ರೆ ಸ್ವಲ್ಪ ಫಿಮೇಲ್ಸ್ ಕಡೆಗೆ ಹೋಗುತ್ತೆ. ಸೊ ಅವ್ರಿಗೆ ಅದರ ಆಪ್ಷನ್ಸ್ ಕೊಡ್ತೀವಿ ನಾವು, ಕಾಂಟ್ಯಾಕ್ಟ್ ಲೆನ್ಸ್ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ರಿಫ್ರಾಕ್ಟಿವ್ ಸರ್ಜರಿ ಮಾಡಿಸ್ಕೊಳ್ಳಿ, ಬಟ್ ಗ್ಲಾಸ್ ಹಾಕಿಲ್ಲ ಅಂದ್ರೆ ನೀವು ಕಣ್ಣನ್ನ ಸ್ಟ್ರೈನ್ ಮಾಡ್ಕೋತಾ ಇದ್ದೀರಾ ಅಂತ.
1: ಅದೇ ಅದೇ, ಆಯಾ ಸಂದರ್ಭಕ್ಕನುಸಾರವಾಗಿ ಅಷ್ಟೇ ಬಳಕೆ ಮಾಡಿ ಆಮೇಲೆ ಬಿಟ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ನೋಡ್ಬೇಕಂದಾಗ ಅಷ್ಟೇ ಓದೋದಾಗ್ಲಿ ಅಥವಾ ಏನೋ ಸಣ್ಣ ಸಣ್ಣ ವಸ್ತುಗಳ ಸರ್ಚ್ ಮಾಡ್ತಿರ್ತಾರೆ ನೋಡಿ, ಸ್ವಚ್ಛತೆ ಮಾಡುವಾಗ ಕಾಳು ಕಡಿಗಳಾಗಲಿ, ಆವಾಗ ಬಳಸೋದು ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಅವರು ನಿರಂತರವಾಗಿ ಬಳಸಬೇಕು ಅಂತ ಹೇಳಿರ್ತೀರಿ, ಆಗಲ್ಲ. ಹಾಗಾಗಿ ಅವರಲ್ಲಿ ಒಂದು ಆರೋಗ್ಯದ ದೃಷ್ಟಿಯಿಂದ ಯಾವುದನ್ನು ನೀವು ಹೇಗೆ ಸಲಹೆ ಕೊಟ್ಟಿದ್ರು ಹಾಗೇನೆ ಬಳಸಬೇಕು.
0: ಹೌದು
1: ಅಲ್ವಾ? ಕನ್ನಡಕಗಳ ಕುರಿತಾಗಿ ಬಹಳಷ್ಟು ವಿಸ್ತಾರವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಕಣ್ಣಿಗೆ ಕಣ್ಣು ಎಷ್ಟು ಅಂದವಾಗಿ ಇರುತ್ತೋ ಅಷ್ಟೇ ರೀತಿ ಕನ್ನಡಕನು ಬಹಳ ಪ್ರಮುಖ ನಮಗೆ, ಅದರ ರಕ್ಷಣೆ ಆಗಿರ್ಬೋದು ಅಥವಾ ಪದೇ ಪದೇ ಚಿಕಿತ್ಸೆ ತಗೊಂಡು ಮರುಪರಿಶೀಲನೆ ಮಾಡ್ಕೋಬೇಕು, ಅದರದ ಕಡೆಯೂ ಗಮನ ಕೊಡಬೇಕು. ಅದರದ ಒಂದು ಆ ಕನ್ನಡಕದ ರಕ್ಷಣೆ ಕೂಡ ಭಾಳ ಮುಖ್ಯ, ಭಾಳ ಸೇಫಾಗಿ ಇಟ್ಕೋಬೇಕು. ಅದೆಲ್ಲ ತಾವು ಹೇಳಿದಿರಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ.
2: ಕನ್ನಡಕಗಳ ಸೂಕ್ತ ಬಳಕೆ ಕುರಿತಾಗಿ ಇದುವರೆಗೂ ಡಾ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಾಗಚಂದ್ರಿಕಾ ಭಟ್ ಅವರ ಕಂಠದಲ್ಲಿ ಭಾವಗೀತೆಯನ್ನ ಕೇಳಿದ್ರಿ. ಸಮಯ 1 ಗಂಟೆ, ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆ, ಈ ಕುರಿತು ಮಾಹಿತಿ ಕೇಳುವಿರಿ. ನಿರೂಪಣೆ ಮಂಜುಳಾ ಸುಬ್ರಹ್ಮಣ್ಯ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಎಸಿ ಅಂಡ್ ಎಬಿಸಿ ಯೋಜನೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆ ಎಂದರೇನು? ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮತ್ತು ರಾಷ್ಟ್ರೀಯ ಕೃಷಿ ವಿಸ್ತರಣೆ ನಿರ್ವಹಣಾ ಸಂಸ್ಥೆ ಸಹಯೋಗದೊಂದಿಗೆ ಈ ಅಗ್ರಿ ಕ್ಲಿನಿಕ್ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಕೃಷಿ ಕ್ಷೇತ್ರದಲ್ಲಿ ಪದವಿ ಅಥವಾ ಡಿಪ್ಲೊಮೋ ಪಡೆದ ಯುವಕರು ಸ್ವಯಂ ಉದ್ಯೋಗಿಗಳಾಗಲು ಹಾಗೂ ರೈತರಿಗೆ ಸ್ಥಳೀಯವಾಗಿ ತಾಂತ್ರಿಕ ಸಲಹೆ ಮತ್ತು ಸೇವೆಗಳನ್ನು ಒದಗಿಸಲು ಈ ಯೋಜನೆ ನೆರವಾಗುತ್ತದೆ. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಪ್ರಮುಖ ಉದ್ದೇಶಗಳು: ಕೃಷಿ ವಿಸ್ತರಣೆ ಸೇವೆಗಳು, ಅಂದರೆ ರೈತರಿಗೆ ಬೆಳೆ ರಕ್ಷಣೆ, ಮಣ್ಣಿನ ಪರೀಕ್ಷೆ, ಗೊಬ್ಬರ ನಿರ್ವಹಣೆ ಮತ್ತು ತಂತ್ರಜ್ಞಾನದ ಕುರಿತು ಆಧುನಿಕ, ಉಚಿತ ಅಥವಾ ಕಡಿಮೆ ವೆಚ್ಚದ ಸಲಹೆ ನೀಡುವುದು. ಸ್ವಯಂ ಉದ್ಯೋಗ ಸೃಷ್ಟಿ, ಕೃಷಿ ಪದವೀಧರರಿಗೆ ಸರಕಾರಿ ಕೆಲಸದ ಮೇಲಿನ ಅವಲಂಬನೆ ತಗ್ಗಿಸಿ ಸ್ವಂತ ಕೃಷಿ ಉದ್ಯಮ ಸ್ಥಾಪಿಸಲು ಪ್ರೋತ್ಸಾಹಿಸುವುದು. ಗ್ರಾಮೀಣ ಅಭಿವೃದ್ಧಿ, ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಸಂಬಂಧಿತ ಆಧುನಿಕ ತಂತ್ರಜ್ಞಾನ ಮತ್ತು ಸಲಕರಣೆಗಳನ್ನು ತಲುಪಿಸುವುದು ಪ್ರಮುಖ ಉದ್ದೇಶವಾಗಿದೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅರ್ಹತಾ ಮಾನದಂಡಗಳು: ಕೃಷಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳು ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಅರಣ್ಯಶಾಸ್ತ್ರ, ಕೃಷಿ ಇಂಜಿನಿಯರಿಂಗ್, ಪರಿಸರ ವಿಜ್ಞಾನ ಇತ್ಯಾದಿ. ಡಿಪ್ಲೊಮಾ ಕೋರ್ಸ್ಗಳು: ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಿಂದ ಅಥವಾ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಕೃಷಿ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಕನಿಷ್ಠ ಶೇ50 ಅಂಕಗಳೊಂದಿಗೆ ಪಡೆದ 2 ವರ್ಷದ ಡಿಪ್ಲೊಮೋ ಪೂರೈಸಿದ ಅಭ್ಯರ್ಥಿಗಳು, ಕೃಷಿ ವಿಜ್ಞಾನ ಪಿಯುಸಿ ಅಥವಾ ಬಯಾಲಜಿ ಗ್ರಾಜ್ಯುಯೇಟ್ಸ್, ಕೃಷಿ ವಿಷಯಗಳನ್ನು ಒಳಗೊಂಡ ಶಿಕ್ಷಣ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆರ್ಥಿಕ ನೆರವು ಮತ್ತು ಬ್ಯಾಂಕ್ ಸಾಲ ಸೌಲಭ್ಯದ ವಿವರಗಳು ಹೀಗಿವೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅಡಿಯಲ್ಲಿ ವೈಯಕ್ತಿಕ ಯೋಜನೆಗೆ ರೂಪಾಯಿ 20 ಲಕ್ಷ ಹಾಗೂ ಅತ್ಯುತ್ತಮ ಯೋಜನೆಗೆ ರೂಪಾಯಿ 25 ಲಕ್ಷದವರೆಗೆ ಸಾಲ ಸೌಲಭ್ಯವಿದೆ. ಗುಂಪು ಯೋಜನೆಗೆ 1 ಕೋಟಿಯವರೆಗೆ ಸಾಲ ಸೌಲಭ್ಯವಿದೆ. ವಿಶೇಷ ಗುಂಪುಗಳು ಅಂದರೆ ಮಹಿಳೆಯರು, SC/ST ಅಭ್ಯರ್ಥಿಗಳು, ಈಶಾನ್ಯ ರಾಜ್ಯಗಳ ಮತ್ತು ಬೆಟ್ಟದ ಪ್ರದೇಶದ ಅಭ್ಯರ್ಥಿಗಳಿಗೆ %44 ಸಬ್ಸಿಡಿ ಲಭ್ಯವಿದೆ. ಸಾಲದ ಸಬ್ಸಿಡಿ ಮೊತ್ತವನ್ನು ನಬಾರ್ಡ್ನಿಂದ ಬ್ಯಾಂಕಿಗೆ ಕ್ಯಾಪಿಟಲ್ ಸಬ್ಸಿಡಿಯಾಗಿ ಬಿಡುಗಡೆ ಮಾಡಲಾಗುತ್ತದೆ. ಸಾಲ ಮರುಪಾವತಿಯ ಕೊನೆಯ ಕಂತುಗಳಲ್ಲಿ ಇದನ್ನು ಜಮಾ ಮಾಡಲಾಗುತ್ತದೆ. ಸಾಲ ಆರಂಭದಲ್ಲಿ 2 ವರ್ಷಗಳ ಗ್ರೇಸ್ ಪೀರಿಯಡ್ ಇದ್ದು 5-10 ವರ್ಷಗಳು ಮರುಪಾವತಿ ಅವಧಿಯಾಗಿರುತ್ತದೆ. ರಾಷ್ಟ್ರೀಯ ಕೃಷಿ ವಿಸ್ತರಣಾ ನಿರ್ವಹಣಾ ಸಂಸ್ಥೆಯಿಂದ ಮಾನ್ಯತೆ ಪಡೆದ ನೋಡೆಲ್ ತರಬೇತಿ ಕೇಂದ್ರಗಳಲ್ಲಿ 45 ದಿನಗಳ ವಸತಿಯುತ ಉಚಿತ ತರಬೇತಿ ನೀಡಲಾಗುತ್ತದೆ. ಉದ್ಯಮಶೀಲತೆಯ ಅಭಿವೃದ್ಧಿ, ಮಾರ್ಕೆಟಿಂಗ್ ಮತ್ತು ಹಣಕಾಸು ನಿರ್ವಹಣೆ, ಯೋಜನೆ ವರದಿ ಅಂದರೆ DPR ತಯಾರಿ, ಬ್ಯಾಂಕ್ ಸಾಲ ಪಡೆಯುವ ವಿಧಾನಗಳು, ಆರಂಭಿಸಬಹುದಾದ ಸಂಭಾವ್ಯ ಕೃಷಿ ಉದ್ಯಮಗಳು, ಇವು ತರಬೇತಿಯಲ್ಲಿ ತಿಳಿಸಲಾಗುವ ಪ್ರಮುಖ ವಿಷಯಗಳು. ಕೃಷಿ ಕ್ಲಿನಿಕ್ ಅಥವಾ ಅಗ್ರಿ ಕ್ಲಿನಿಕ್ಸ್ ಎಂದರೆ ಮಣ್ಣು ಮತ್ತು ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು, ಬೆಳೆ ಆರೋಗ್ಯ ಮತ್ತು ಕೀಟ ನಿಯಂತ್ರಣ ಸಲಹಾ ಕೇಂದ್ರಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಸ್, ಟ್ರ್ಯಾಕ್ಟರ್ ಹಾರ್ವೆಸ್ಟರ್, ಡ್ರೋನ್ ಮುಂತಾದ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ

0: ರೈತರಿಗೆ ನೀಡುವ ಕೇಂದ್ರಗಳು. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅಡಿಯಲ್ಲಿ ತೆರೆಯಬಹುದಾದ ಕೆಲವು ಕೇಂದ್ರಗಳು ಇವು. ಇನ್ಪುಟ್ ಶೋರೂಮ್ಗಳು, ಪ್ರಮಾಣೀಕೃತ ಬೀಜಗಳು, ರಸಗೊಬ್ಬರಗಳು, ಜೈವಿಕ ಕೀಟನಾಶಕಗಳ ಮಾರಾಟ, ಸಂಸ್ಕರಣೆ ಮತ್ತು ಬೆಳೆ ನಿರ್ವಹಣೆ, ಕೋಲ್ಡ್ ಸ್ಟೋರೇಜ್, ಡ್ರೈಯರ್ಸ್, ಪ್ಯಾಕಿಂಗ್ ಮತ್ತು ಗ್ರೇಡಿಂಗ್ ಯೂನಿಟ್ಗಳು, ಸಂಬಂಧಿತ ಉದ್ಯಮಗಳು, ಜೇನು ಸಾಕಾಣೆ, ನರ್ಸರಿ ಅಂದರೆ ಸಸಿ ಬೆಳೆಸುವುದು, ಎರೆಹುಳು ಗೊಬ್ಬರ ತಯಾರಿಕೆ, ಪಶು ಆಹಾರ ಉತ್ಪಾದನಾ ಘಟಕ ಇವುಗಳು. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಪ್ರಾಥಮಿಕ ದಾಖಲೆಗಳು: ಅಂಕಪಟ್ಟಿ ಮತ್ತು ಪದವಿ ಪ್ರಮಾಣ ಪತ್ರ, ಅಭ್ಯರ್ಥಿಯ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಸಬ್ಸಿಡಿ ಪಡೆಯಲು ಅಗತ್ಯವಿದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ವಿವರಗಳು ಅಂದರೆ ಪಾಸ್ಬುಕ್ ಪ್ರತಿ ಮತ್ತು ಸಿಬಿಲ್ ಸ್ಕೋರ್ ವರದಿ, ತರಬೇತಿಯ ಸಮಯದಲ್ಲಿ ಯೋಜನಾ ವರದಿ ಅಂದರೆ DPR ಅನ್ನು ತಯಾರಿಸಲಾಗುತ್ತದೆ, ಸ್ಥಳಾವಕಾಶದ ದಾಖಲೆ, ಜಮೀನಿನ ಪಹಣಿ ಅಂದರೆ RTC ಅಥವಾ ಬಾಡಿಗೆ ಒಪ್ಪಂದ ಪತ್ರ ಲೀಸ್ ಅಗ್ರಿಮೆಂಟ್ ಇವುಗಳು ಅರ್ಜಿ ಸಲ್ಲಿಸುವ ಸ್ಥಳಾವಕಾಶದ ದಾಖಲೆ, ಜಮೀನಿನ ಪಹಣಿ RTC ಅಥವಾ ಬಾಡಿಗೆ ಒಪ್ಪಂದ ಪತ್ರ ಅಂದರೆ ಲೀಸ್ ಅಗ್ರಿಮೆಂಟ್ ಇವುಗಳು. ಅರ್ಜಿ ಸಲ್ಲಿಸುವ ವಿಧಾನ: ಆನ್ಲೈನ್ ನೋಂದಣಿ ಮಾಡಲು ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ www.agriclinics.net ಭೇಟಿ ನೀಡಿ ಅಪ್ಲಿಕೇಶನ್ ಫಾರ್ ಟ್ರೈನಿಂಗ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸ್ವವಿವರಗಳನ್ನು ಭರ್ತಿ ಮಾಡಿ, ಶೈಕ್ಷಣಿಕ ದಾಖಲೆಗಳು ಮತ್ತು ಫೋಟೋ ಅಪ್ಲೋಡ್ ಮಾಡಿ ಹತ್ತಿರದ ನೋಡಲ್ ತರಬೇತಿ ಕೇಂದ್ರವನ್ನು ಅಂದರೆ NTC ಆಯ್ಕೆ ಮಾಡಬೇಕು. ಅರ್ಜಿ ಸಲ್ಲಿಸಿದ ಬಳಿಕ ಆಯ್ಕೆ ಸಮಿತಿಯು ಕಿರು ಸಂದರ್ಶನವನ್ನು ನಡೆಸಿ ನಂತರ 45 ದಿನಗಳ ತರಬೇತಿಗೆ ಪ್ರವೇಶ ದೊರೆಯುತ್ತದೆ. 45 ದಿನಗಳ ತರಬೇತಿ ಪೂರ್ಣಗೊಂಡ ನಂತರ ತಯಾರಿಸಿದ DPR ಆಧಾರದ ಮೇಲೆ ಬ್ಯಾಂಕ್ ಮೂಲಕ ಸಾಲ ಮತ್ತು ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲಾಗುತ್ತದೆ. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಸೆಂಟರ್ ಯೋಜನೆಯನ್ನು ಆರಂಭಿಸಲು ಇಚ್ಛಿಸುವವರಿಗೆ ಅನುಷ್ಠಾನ ಪ್ರಕ್ರಿಯೆ ಅಂದರೆ ಕರ್ನಾಟಕದಲ್ಲಿನ ಪ್ರಮುಖ ನೋಡೆಲ್ ಕೇಂದ್ರಗಳು, ಬ್ಯಾಂಕ್ ನಿಯಮಗಳು ಮತ್ತು ಯಶಸ್ಸಿನ ಸಲಹೆಗಳು ಸೇರಿದಂತೆ ಹೆಚ್ಚುವರಿ ಉಪಯುಕ್ತ ವಿವರಗಳು ಇಲ್ಲಿವೆ. ಕರ್ನಾಟಕದಲ್ಲಿ ನೋಡಲ್ ತರಬೇತಿ ಕೇಂದ್ರಗಳು ತರಬೇತಿಯನ್ನು ನಿರ್ವಹಿಸಲು ಮ್ಯಾನೇಜ್ ಸಂಸ್ಥೆಯು ರಾಜ್ಯದ ವಿವಿಧ ಪ್ರಮುಖ ಸಂಸ್ಥೆಗಳನ್ನು ಗುರುತಿಸಿದೆ. ಉದಾಹರಣೆಗೆ UAS ಬೆಂಗಳೂರು, ಧಾರವಾಡ, ರಾಯಚೂರು, ಶಿವಮೊಗ್ಗ ಮುಂತಾದಲ್ಲಿನ ಕೃಷಿ ವಿಶ್ವವಿದ್ಯಾಲಯಗಳ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸರ್ಕಾರದ ಅನುಮೋದನೆ ಪಡೆದ ಕೃಷಿ ತರಬೇತಿ ಸಂಸ್ಥೆಗಳಾದ KHDP ಅಥವಾ NGO ನಿಸ್ವಾರ್ಥ ಸಂಸ್ಥೆಗಳು, ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಗಳಾದ ರೂಟ್ಸೆಟಿ ಅಥವಾ ರೀಸೆಟ್ಟಿ. ಇವು ಕರ್ನಾಟಕದ ಪ್ರಮುಖ ನೋಡಲ್ ಕೇಂದ್ರಗಳಾಗಿದ್ದು ಇವುಗಳು ತರಬೇತಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ತಮ್ಮ ಜಿಲ್ಲೆಗೆ ಹತ್ತಿರವಿರುವ ತರಬೇತಿ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದು. 45 ದಿನಗಳ ತರಬೇತಿಯ ಕೊನೆಯ ಹಂತದಲ್ಲಿ ಯೋಜನೆಯ ಆದಾಯ ವೆಚ್ಚಗಳ ಸಂಪೂರ್ಣ ವರದಿಯನ್ನು NTCಯ ತಜ್ಞರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಲಾಗುತ್ತದೆ. ಬ್ಯಾಂಕ್ ಆಯ್ಕೆ: ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಸ್ಥಳೀಯ ರಾಷ್ಟ್ರೀಕೃತ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಉದಾಹರಣೆಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಕೆನರಾ ಬ್ಯಾಂಕ್ ಇತ್ಯಾದಿ ಅಥವಾ ಸರ್ಕಾರಿ ಬ್ಯಾಂಕಿಗೆ ಸಲ್ಲಿಸಲಾಗುತ್ತದೆ. ಬ್ಯಾಂಕ್ ಯೋಜನೆಯ ಲಾಭದಾಯಕತೆಯನ್ನು ಪರಿಶೀಲಿಸಿ ಸಾಲ ಮಂಜೂರು ಮಾಡುತ್ತದೆ. ಬ್ಯಾಂಕ್ ಸಾಲ ಬಿಡುಗಡೆ ಮಾಡಿದ ತಕ್ಷಣ ಸಬ್ಸಿಡಿ ಮೊತ್ತಕ್ಕಾಗಿ ನಬಾರ್ಡ್ಗೆ ಅರ್ಜಿ ಸಲ್ಲಿಸುತ್ತದೆ. ನಬಾರ್ಡ್ನಿಂದ ಬಂದ ಸಬ್ಸಿಡಿಯನ್ನು ಅರ್ಜಿದಾರರ ಸಾಲದ ಖಾತೆಯಲ್ಲಿ ಅಂದರೆ ಸಬ್ಸಿಡಿ ರಿಸರ್ವ್ ಫಂಡ್ ಅಕೌಂಟ್ನಲ್ಲಿ ಇಡಲಾಗುತ್ತದೆ. ಇದಕ್ಕೆ ಯಾವುದೇ ಬಡ್ಡಿ ವಿಧಿಸಲಾಗುವುದಿಲ್ಲ. ಸಾಮಾನ್ಯವಾಗಿ 5-8 ವರ್ಷಗಳು ಮರುಪಾವತಿಯ ಅವಧಿಯಾಗಿರುತ್ತದೆ. ಮೊರಟೋರಿಯಂ ಅವಧಿ ಅಂದರೆ ಗ್ರೇಸ್ ಪೀರಿಯಡ್, ವ್ಯವಹಾರವನ್ನು ಸ್ಥಿರಗೊಳಿಸಲು ಬ್ಯಾಂಕ್ಗಳು 6-2 ವರ್ಷಗಳವರೆಗೆ ಕಂತು ಪಾವತಿಗೆ ವಿನಾಯಿತಿ ನೀಡುತ್ತವೆ. ಈ ಯೋಜನೆಗೆ ಬ್ಯಾಂಕ್ ಸಾಲ ಪಡೆಯಲು ಉತ್ತಮ ಕ್ರೆಡಿಟ್ ಸ್ಕೋರ್ ಅಂದರೆ ಸಿಬಿಲ್ ಸ್ಕೋರ್ ಇರುವುದು ಸೂಕ್ತ. ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಯಾವ ಸೇವೆ ಅಥವಾ ಉತ್ಪನ್ನದ ಅಗತ್ಯವಿದೆ ಅಂದರೆ ಉದಾಹರಣೆಗೆ ಮಣ್ಣಿನ ಪರೀಕ್ಷೆ, ಡ್ರೋನ್ ಸಿಂಪಡಣೆ, ಕೃಷಿ ಯಂತ್ರೋಪಕರಣ ಬಾಡಿಗೆ ಇವುಗಳನ್ನು ಮೊದಲೇ ತಿಳಿದುಕೊಂಡು ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಯಾವ ಸೇವೆ ಅಥವಾ ಉತ್ಪನ್ನದ ಅಗತ್ಯವಿದೆ ಅಂದರೆ ಉದಾಹರಣೆಗೆ ಮಣ್ಣಿನ ಪರೀಕ್ಷೆ, ಡ್ರೋನ್ ಸಿಂಪಡಣೆ, ಕೃಷಿ ಯಂತ್ರೋಪಕರಣ ಬಾಡಿಗೆ ಇವುಗಳೆಲ್ಲ ಇದೆ ಎಂಬುದನ್ನು ಮೊದಲೇ ತಿಳಿದುಕೊಂಡು ಮಾರ್ಕೆಟ್ ಸರ್ವೆ, ಸ್ಥಳೀಯ ಅಗತ್ಯತೆಯ ಅಧ್ಯಯನ ಮಾಡಿದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಅಡಿಯಲ್ಲಿ ಯಶಸ್ವಿ ಉದ್ಯಮ ಸ್ಥಾಪನೆ ಸಾಧ್ಯ.
1: ಇದುವರೆಗೆ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಯೋಜನೆ ಈ ಕುರಿತು ಮಾಹಿತಿ ಕೇಳಿದಿರಿ. ನಿರೂಪಣೆ ಮಂಜುಳಾ ಸುಬ್ರಹ್ಮಣ್ಯ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್, ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಜೀವನದಲ್ಲಿ 25ನೇ ವರ್ಷ ಪೂರೈಸುತ್ತಿರುವ ಸ್ಮರಣಾರ್ಥ ಭಾರತೀಯ ಜನತಾ ಪಕ್ಷ ಬಿಜೆಪಿ ಇದೇ 17ರಿಂದ 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಲಿದೆ. ಅಂದು ಪ್ರಧಾನಿ ಅವರ ಜನ್ಮದಿನ ಆಗಿರುವುದು ವಿಶೇಷವಾಗಿದೆ. ನವದೆಹಲಿಯಲ್ಲಿಂದು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್, 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಾರ್ವಜನಿಕ ಸೇವೆಯಲ್ಲಿ ಬರುವ ಅಕ್ಟೋಬರ್ 7ರಂದು 25 ವರ್ಷಗಳನ್ನು ಪೂರೈಸಲಿದ್ದಾರೆ ಎಂದರು. ಈ ಕಾಲಾವಧಿಯಲ್ಲಿ ಪ್ರಧಾನಿ ಸಾರ್ವಜನಿಕ ಸೇವೆಯಿಂದ ರಾಷ್ಟೀಯ ಸೇವೆಗೆ ಎಂಬ ಮಂತ್ರದಿಂದ ಮಾರ್ಗದರ್ಶನ ಪಡೆದು ತಮ್ಮ ಪಯಣವನ್ನು ದೃಢವಾಗಿ ಮುಂದುವರೆಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಭಾರತದ ಪ್ರಗತಿ ಕೇವಲ ಅಭಿವೃದ್ಧಿಗೆ ಸೀಮಿತವಾಗಿರದೆ ಭಾರತದ ಸಾಂಸ್ಕೃತಿಕ ಗುರುತು ಮತ್ತು ಪರಂಪರೆಯನ್ನು ಸಹ ಬಲಪಡಿಸಲಾಗಿದೆ ಎಂದು ಹೇಳಿದರು. ಸೇವಾ ಸಂಕಲ್ಪ ಅಭಿಯಾನ ರಕ್ತದಾನ ಶಿಬಿರದೊಂದಿಗೆ ಆರಂಭಗೊಳ್ಳಲಿದ್ದು 7ರಂದು ಪ್ರಧಾನಿಯವರಿಗೆ ಕೃತಜ್ಞತೆ ಸಲ್ಲಿಸಲು ಗ್ರಾಮ ಮತ್ತು ನಗರ ಪ್ರದೇಶಗಳನ್ನು ಸಂಪರ್ಕಿಸುವ ಸೇವಾ ಜ್ಯೋತಿ ಕಲಶಯಾತ್ರೆಯನ್ನು ಸಹ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆತಿದೆ. ವಾರಣಾಸಿ ರುದ್ರಾಕ್ಷ ಅಂತಾರಾಷ್ಟೀಯ ಸಹಕಾರ ಮತ್ತು ಸಮುದಾಯ ಭವನದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದ್ದಾರೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಸೆಪ್ಟೆಂಬರ್ ತಿಂಗಳು ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆಗಳು, ಪಂಚಾಯಿತಿಗಳು ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಲಂಬೋದಲ್ಲಿಂದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ನಾಯಕರು ನಿಕಟ ನಾಗರಿಕತೆಯ ಸಂಬಂಧ ಹೊಂದಿರುವ ಭಾರತ ಮತ್ತು ಶ್ರೀಲಂಕಾ, ನೆರೆಹೊರೆ ರಾಷ್ಟ್ರಗಳು ಹಾಗೂ ಕಡಲ ಪಾಲುದಾರರಾಗಿ ಉಭಯ ದೇಶಗಳ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಲು ಮುಂದುವರಿಸುವ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಾಮಾಜಿಕ ಮಾಧ್ಯಮದ ಸಂದೇಶದಲ್ಲಿ ಸಚಿವ ರಾಜನಾಥ್ ಸಿಂಗ್ ಈ ಪ್ರದೇಶದಲ್ಲಿ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಲು ಜಂಟಿ ಕ್ರಮ ಕೈಗೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸಿರುವುದಾಗಿ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಇಂದಿನಿಂದ ಇದೇ 15ರವರೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಅವರು ಉಪರಾಷ್ಟ್ರಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಭಾರತ ಭೇಟಿಯ ಭಾಗವಾಗಿ ಅವರು ಅಗಾಖಾನ್ ಅಭಿವೃದ್ಧಿ ಜಾಲ,

0: ಅವರು ಶನಿವಾರ ಅನುಮೋದನೆ ನೀಡಿದ್ದರು. ಅವರು ಬಾಂಬೆ ಹೈಕೋರ್ಟ್ನ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ನೇಮಕಾತಿಗೂ ಮುನ್ನ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜನ್ಮದಿನಾಚರಣೆಯಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು, ಕಾರ್ಗಿಲ್ ಯುದ್ಧದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಕಾರ್ಯತಂತ್ರದ ದೃಷ್ಟಿಯಲ್ಲಿ ಪ್ರಮುಖವಾದ ಶಿಖರಗಳನ್ನು ವಶಪಡಿಸಿಕೊಂಡರಲ್ಲದೆ ತಮ್ಮ ಅಪ್ರತಿಮ ನಾಯಕತ್ವ ಮತ್ತು ಶೌರ್ಯದ ಮೂಲಕ ಸಹ ಸೇನಾಪಡೆಯ ಮನೋಸ್ಥೈರ್ಯವನ್ನು ಬಲಪಡಿಸಿದರು ಎಂದು ಸ್ಮರಿಸಿದ್ದಾರೆ. ತಮ್ಮ 24ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಸಮರ್ಪಿಸಿದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜೀವನ ರಾಷ್ಟ್ರ ಕಲ್ಯಾಣವನ್ನು ಎಲ್ಲಕ್ಕಿಂತ ಮೊದಲ ಆದ್ಯತೆಯಾಗಿ ಇರಿಸಲು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗೆ 2025-26 ಸಾಲಿನ 27ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನಗಳನ್ನು ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯವು ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗಾಗಿ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆಯ ಯೋಜನೆಯಡಿಯಲ್ಲಿ ಸರಣಿಯ 27ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ 100 ವಿದ್ಯಾಲಯಗಳಲ್ಲಿ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ 8 ಪ್ರದೇಶಗಳಲ್ಲಿ ಆಯೋಜಿಸಲಾಗಿತ್ತು. ಸೌದಿ ಅರೇಬಿಯಾದ ಪ್ರದೇಶದಲ್ಲಿ ನಾಗರಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಗುರಿಯಾಗಿಸಿ ನಡೆದಿದೆ ಎಂದು ವರದಿಯಾಗಿರುವ ಹೌತಿ ಸಂಘಟನೆಯ ದಾಳಿಗಳನ್ನು ಭಾರತ ಖಂಡಿಸಿದೆ. ಸೌದಿ ಅರೇಬಿಯಾ ಮೇಲಿನ ದಾಳಿಗಳ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಗೆ ಧಕ್ಕೆಯನ್ನುಂಟು ಮಾಡುವ ಮತ್ತು ಬಾಬ್ ಎಲ್ ಮಾಂದೆಬ್ನಲ್ಲಿ ಸಂಚಾರ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಅವರು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಜೆಸ್ಸಿಕಾ ಪೆಗುಲಾ ಅಮೆರಿಕದವರೇ ಆದ ಎಮ್ಮಾ ನವಾರೋ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪೆಗುಲಾ ಎಮಾ ನವಾರೋ ವಿರುದ್ಧ 3-6, 6-4, 6-3 ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ಸ್ಗೆ ಮುನ್ನಡೆದರು. ಇಂದು ನಡೆಯಲಿರುವ ಇನ್ನೆರಡು ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಷ್ಯಾದ ಮಿರಾ ಆಂಡ್ರಿವಾ ಮತ್ತು ಅಮೆರಿಕದ ಕೋಕೋ ಗೌಫ್ ಹಾಗೂ ಚೀನಾದ ಕ್ವಿನ್ ವೆನ್ ಜೆನ್ ಮತ್ತು ಕಜಕಿಸ್ತಾನದ ಎಲೆನಾ ರೈಬಾಕಿನಾ ಕಣದಲ್ಲಿದ್ದಾರೆ. ಇಸ್ರೇಲ್ ಸರಕುಗಳ ಮೇಲೆ ಯುಕೆ ವಿಧಿಸಿರುವ ವ್ಯಾಪಕ ನಿರ್ಬಂಧಗಳಿಗೆ ಪ್ರತಿಯಾಗಿ ಇಸ್ರೇಲ್ ಪೂರ್ವ ಜೆರುಸೆಲಂನಲ್ಲಿರುವ ಬ್ರಿಟಿಷ್ ಕಾನ್ಸುಲೇಟ್ ಅನ್ನು ಮುಚ್ಚಲು ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಆಗಾ ಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ.

0: ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 meter ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಟಿಪ್ಪು ಹಾಗೂ ಸಂಗಡಿಗರು ಹಾಡಿರುವ ಮಂಗಾಟ ಚಿತ್ರದ ಹಾಡು. ಸಾಹಿತ್ಯ ಮತ್ತು ಸಂಗೀತ ಅರ್ಜುನ್ ಚನ್ಯಾ.

ಪುನೀತ್ ರಾಜ್ಕುಮಾರ್, ಶ್ವೇತಾ ಪ್ರಭು ಹಾಗೂ ಸಂಗಡಿಗರು ಹಾಡಿದ ಕೃಷ್ಣ ರುಕ್ಕು ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾರೆ.

ಜಯ ಶ್ರೀನಿವಾಸ್ ಹಾಗೂ ಉಮಾ ನೇಹಾ ಅವರ ಕಂಠದಲ್ಲಿ ಮಧುರ ಸ್ವಪ್ನ ಚಿತ್ರದಿಂದ ಆದ ಮತ್ತೊಂದು ಗೀತೆಯನ್ನ ಕೇಳಿದ್ರಿ. ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು ಹಾಡಿರುವ ಮಾದ ಮತ್ತು ಮಾನಸಿ ಈ ಚಿತ್ರದಿಂದ ಆದ ಒಂದು ಹಾಡು.

ಅನೂಪ್ ಸಿಳಿನವರು ಸಂಗೀತ ಸಂಯೋಜಿಸಿ ಗೀತೆಯನ್ನು ಹಾಡಿದರು. ಈ ಒಂದು ಗೀತೆಯನ್ನು ನಾವು ತೆಗೆದುಕೊಂಡದ್ದು ನಟರಾಜ ಸರ್ವಿಸ್ ಚಿತ್ರದಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು

2016ರಲ್ಲಿ ತೆರೆಗೆ ಬಂದಂತಹ ನಾಗರಹಾವು ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ನಕಾಶ್ ಅಜೀಜ್ ಹಾಗೂ ಚೈತ್ರಾ.

ಮಿಸ್ಟರ್ ಪ್ರೇಮಿ ಚಿತ್ರದ ಈ ಒಂದು ಗೀತೆಗೆ ಧನಿಯಾಗಿದ್ದವರು ಟಿಪ್ಪು. ಬಿಂದಾಸ್.

ಅವಿನಾಶ್ ಚಬ್ಬಿ ಹಾಗೂ ಸಂಗಡಿಗರು ಹಾಡಿದ ಮರೆಯಲಾರೆ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15 ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನ

0: ಸಮುದಾಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಗಳೂರು ಬೆಳಗಾವಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು ಬೆಳಗಾವಿಯ 5 ಕಡೆ, ಗೋವಾ ಸೇರಿದಂತೆ 15 ಹೆಚ್ಚು ಸ್ಥಳಗಳಲ್ಲಿ ಇಡಿ ಶೋಧ ನಡೆಸಿದೆ. 25 ಹೆಚ್ಚು ಅಧಿಕಾರಿಗಳ ತಂಡ ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಪರಿಶೀಲನೆ ನಡೆಸುತ್ತಿದೆ. ಜಾರಕಿಹೊಳಿ ನಿವಾಸ, ಪುತ್ರಿ ಪ್ರಿಯಾಂಕಾ, ಪುತ್ರ ರಾಹುಲ್, ಸಂಬಂಧಿ ವೈ ಮಂಜುನಾಥ್ ಅವರ ನಿವಾಸಗಳ ಮೇಲೂ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಸಚಿವರ ಆಪ್ತರ ಮನೆಗಳಲ್ಲಿ ಪರಿಶೀಲನೆ ವೇಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಆಪ್ತ ಸಹಚರರ ನಿವಾಸಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ವಿದೇಶಗಳಲ್ಲಿ ನಡೆಸಲಾದ ಅಕ್ರಮ ಹೂಡಿಕೆಗಳು ಮತ್ತು ಹಣಕಾಸು ವಹಿವಾಟುಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ವಿದೇಶಿ ಹೂಡಿಕೆಗಳು, ನಿಧಿ ವರ್ಗಾವಣೆ, ಆಸ್ತಿಗಳು ಮತ್ತು ಇತರ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ನಡೆದ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಭಾವಿ ಪರಿಶಿಷ್ಟ ನಾಯಕನನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಎಂದು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿ ವೈ ಮಂಜುನಾಥ್ ಅವರಿಗೆ ಸಂಬಂಧಿಸಿದ ಬಿಜೆಪಿ ಶಾಸಕರ ಆಸ್ತಿಗಳನ್ನು ಇಡಿ ಅಧಿಕಾರಿಗಳು ಯಾಕೆ ಶೋಧ ನಡೆಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಇದು ರಾಜಕೀಯ ದಾಳಿಯಾಗಿದ್ದು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಮೇಲೂ ದಾಳಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರುವ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕಾನೂನು ತಜ್ಞರ ತಂಡದೊಂದಿಗೆ ಸಮಾಲೋಚಿಸಿ ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದೆಯೂ ಮರು ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲಹೆ ನೀಡಿರುವಂತೆ ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಲು ವಿಶೇಷ ವಕೀಲರನ್ನು ನೇಮಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ. ಜೊತೆಗೆ ಬೊಮ್ಮಾಯಿ ಅವರೊಂದಿಗೂ ಚರ್ಚಿಸಲಾಗುವುದು ಎಂದು ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಚೆಲ್ಲಿ ಕೂತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೂಡಲೇ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಪ್ರಾಧಿಕಾರದ ಮುಂದೆ ಸರ್ಕಾರ ಮಂಡಿಸಿರುವ ದಾಖಲೆಗಳು ಯಾವುದು ಎಂಬುದನ್ನು ಬಹಿರಂಗಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಕೂಡಲೇ ಕಾನೂನು ಹೋರಾಟ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ 5ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಒಗ್ಗಟ್ಟಿನ ಭಾರತದ ಸಂದೇಶ ಸಾರುವಲ್ಲಿ ಭಾರತ್ ಜೋಡೋ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಈ ಯಾತ್ರೆಯು ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ಸೌಹಾರ್ದತೆಯನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ರಾಹುಲ್ ಗಾಂಧಿ ಕೈಗೊಂಡ ಐತಿಹಾಸಿಕ ಜನಾಂದೋಲನವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಭಾರತ ರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿ ಸುಳ್ಳು ಎಂದು ತಿಳಿಸಿದ್ದಾರೆ. 2002 ಸಾಲಿನ ಮತದಾರರ ಪಟ್ಟಿಯಲ್ಲಿ ಸಿಎನ್ಆರ್ ರಾವ್ ಹೆಸರು ರಾಮ ಎಂದು ನಮೂದಾಗಿತ್ತು. ಪ್ರಸ್ತುತ ಅವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 59ರಲ್ಲಿ ಪ್ರೊಫೆಸರ್ ಸಿಎನ್ಆರ್ ರಾವ್ ಎಂ ಎಂಬ ಹೆಸರಿನೊಂದಿಗೆ ಮತದಾರರಾಗಿ ನೋಂದಾಯಿತರಾಗಿದ್ದಾರೆ. ಅದರಂತೆ ಕರಡು ಮತದಾರರ ಪಟ್ಟಿಯಲ್ಲಿಯೂ ಅವರ ಹೆಸರು ಸೇರ್ಪಡೆಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ಬಿಜೆಪಿ ಆರಂಭಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಳ್ಳಾರಿ ತಾಲೂಕಿನ ಕುಡಿತಿನಿ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆ ರಾಮೇಶ್ವರಿ ನಗರಕ್ಕೆ ಬಂದು ತಲುಪಿದೆ. ನಾಳೆ ಸಮಾರೋಪ ಸಮಾವೇಶ ನಡೆಯಲಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮುಖಂಡರಾದ ನಳಿನ್ ಕುಮಾರ್ ಕಟೀಲ್, ಸುರೇಶ್ ಕುಮಾರ್, ಹರೀಶ್ ಪೂಂಜಾ, ಶ್ರೀರಾಮುಲು, ಜನಾರ್ದನ ರೆಡ್ಡಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ವೇಳೆ ಕನ್ನಡ ಚಲನಚಿತ್ರ ರಂಗದ ಪ್ರಖ್ಯಾತ ಕಲಾವಿದರು ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ತಿಳಿಸಿದ್ದಾರೆ. ಚಲನಚಿತ್ರರಂಗದ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಆಶಯದಂತೆ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ನಟ ನಟಿಯರು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಅಂಬಾರಿ ಬಸ್ನಲ್ಲಿ ಅರಮನೆಯ ಆವರಣದಿಂದ ಕೆಆರ್ ಸರ್ಕಲ್ವರೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ನಟಿ ಡಾ ಜಯಮಾಲಾ ಮಾತನಾಡಿ, ಕನ್ನಡ ಚಿತ್ರರಂಗವು 93 ವರ್ಷಗಳಿಂದ ನಡೆದು ಬಂದ ಹಾದಿ ಕುರಿತ ಮಾಹಿತಿಯನ್ನು ಹೊತ್ತ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಿಮ್ಹಾನ್ಸ್ ಸಹಯೋಗದೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಬೆಂಬಲವನ್ನು ಬಲಪಡಿಸಲು ರಾಜ್ಯಾದ್ಯಂತ ಉಪಕ್ರಮ ಕೈಗೊಳ್ಳಲಾಗಿದೆ. ಈ ಉಪಕ್ರಮದ ಭಾಗವಾಗಿ ನಿಮ್ಹಾನ್ಸ್ ರಾಜ್ಯದ ಹಲವು ಕಾಲೇಜುಗಳಲ್ಲಿ 1 ದಿನದ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದೆ. ಅಭಯ ಎಂಬ ಶೀರ್ಷಿಕೆಯ ಈ ಕಾರ್ಯಕ್ರಮವನ್ನು 11 ಆಗಸ್ಟ್ ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಮಂಗಳೂರು ಪ್ರಾದೇಶಿಕ ಕಚೇರಿಗಳ ವ್ಯಾಪ್ತಿಗೆ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಭಾಗವಹಿಸಿದ್ದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದಲ್ಲಿ 15 ಆಗಸ್ಟ್ ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ರಕ್ಷಕ ಶಿವರಾಜ್ ಸಾಸಲವಾಡೆ, ಅರಣ್ಯ ವೀಕ್ಷಕ ಶಿವಲಿಂಗ ನಾಯ್ಕ ಮತ್ತು ಗಿರೀಶ್ ಅವರಿಗೆ ಕೊಳ್ಳೇಗಾಲದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಹೊಳೆ ಮುರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಅಂಥೋಣಿ ಸ್ವಾಮಿ, ಡೇವಿಡ್ ಕುಮಾರ್ ಮತ್ತು ಜಾನ್ ರೋಸ್ ಪೀಟರ್ ಎಂಬುವವರು ಮೃತಪಟ್ಟಿದ್ದರು. ಘಟನೆ ಸಂಬಂಧ ಸಿಐಡಿ ತನಿಖೆ ನಡೆಯುತ್ತಿದೆ. ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಜಲಜೀವನ್ ಮಿಷನ್ ಸೇರಿದಂತೆ ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು 10 ಅಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜೀ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೆ ಬಹನ್ ಜೀ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಅರಿಹವ್ ಜೀ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜೀ, ವಾಹಿ ಪಡಾ ದೀಜಿಯೆ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೆ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜೀ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೆ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜೀ ಕೆ ಚೌಕೆ ಚೌಪದೆ ಕಾವ್ಯ ಸೆ ಲಿಯಾ ಗಯಾ ಹೈ. ಹರಿಹವ್ ಜೀ ಕೆ ಬಾರೆ ಮೇ ಕುಚ್ ಜಾನ್ತೆ ಹೋ?
1: ನಹಿ, ಆಪ್ ಹಿ ಬತಾಯಿಯೆ ಬಹನ್ ಜೀ.
2: ಅಚ್ಚಾ ಧ್ಯಾನ್ ಸೆ ಸುನಿಯೆ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಹರಿಹವ್ ಜೀ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ್ತ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೆ ಪ್ರಾಕಂಡ್ ವಿದ್ವಾನ್ ಥೆ. ಇನ್ಕಾ ಜನ್ಮ ಕೆ ಬಾರೆ ಮೇ ಜಾನ್ತೆ ಹೋ?
1: ನಹಿ ಬಹನ್ ಜೀ.
2: ಇನ್ಕಾ ಜನ್ಮ ಅಜಾಮ್ಗಢ್ ಜಿಲ್ಲೆ ಕೆ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೈ. ಔರ್ ಬಿ ಕುಚ್ ರಚನಾಯೇ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ್ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ್ ಮಾನೆ ಕ್ಯಾ ಹೈ ಬಹನ್ ಜೀ?
2: ಪಾರಿತೋಷಕ್ ಮಾನೆ ಉಪಾಧಿ. ಸರಳ ರೂಪ ಸೆ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜೀ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವಾ ಬಹನ್ ಜೀ.
2: ಉತನಾ ಹಿ ನಹಿ, ಹರಿಹವ್ ಜೀ ಪ್ರಕೃತಿ ಕವಿ ಹೋನೆ ಕೆ ಸಾತ್ ಸಾತ್ ಇನ್ಕೆ ಅಂತರ್ ಮೇ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್ ದೇಶ ಪ್ರೇಮ್ ಔರ್ ಜಾತಿಯ ಭಾವನಾ ಸೆ ಮುಖರಿತ ಹೋಟಿ ಹೈ. ಅಬ್ ಹಮ್ ಉನ್ಕೆ ಪ್ರಕೃತಿ ಸಂಬಂಧಿತ ಕವಿತಾ ಮನ್ ಕೆ ಬಾರೆ ಮೇ ಜಾನ್ಕಾರಿ ಪಾಯೆಂಗೆ. ಹಮ್ ಅಬ್ ಉನ್ಕೆ ಕವಿತೋಂ ಕೋ ಪಡೆಂಗೆ.
1: ಹೋ ಸಕೇಗಾ ಕುಚ್ ನಹಿ ಕಾಯಾ ಕಸೆ ಜೋ ಪರಾಯ ಬನ್ ನಹಿ ಪಾಯಾ ಸಗಾ ಯೋಗ ಜಪ್ ತಪ್ ರಂಗತೋ ಮೇ ಕ್ಯಾ ರಂಗೆ ಜೋ ನಾ ಪಹಿತ್ ರಂಗ ಮೇ ಮನ್ ಕೋ ರಂಗಾ. ಕಾಯ ಕಸೆ ಮಾನೆ ಕ್ಯಾ ಹೈ ಬಹನ್ ಜೀ?
2: ಕಾಯ ಕಸೆ ಮಾನೆ ಶರೀರ ಕೋ ಕಷ್ಟ ದೇನಾ.
1: ಮನ್ ಕೋ ರಂಗನಾ ಮಾನೆ ಕ್ಯಾ ಹೈ?
2: ಮನ್ ಕೋ ರಂಗನಾ ಮಾನೆ ಮನ್ ಕೋ ಪ್ರಭಾವಿತ ಕರ್ನಾ. ಅಬ್ ಮೈ ಭಾವಾರ್ಥ ಬತಾತಿ ಹೂಂ, ಧ್ಯಾನ್ ಸೆ ಸುನಿಯೆ. ಕವಿ ಕಾ ಕಥನ್ ಹೈ ಕಿ ಶರೀರ ಕೋ ಕಷ್ಟ ದೇನೆ ಸೆ ಕೋಯಿ ಲಾಭ ನಹಿ. ಯದಿ ಪರಾಯೆ ಆದ್ಮಿ ಕೋ ಕೋಯಿ ಅಪನಾ ನಾ ಬನಾ ಸಕ ಯದಿ ಪ್ರಾಣಿ ಮಾತ್ರ ಸೆ ಪ್ರೇಮ ನಾ ಕಿಯಾ ತೋ ತತ್ಪಾಶ್ಚರ್ಯ ಕಾ ಕಷ್ಟ ಸಬ್ ವ್ಯರ್ಥ ಹೈ. ಜಬ್ ಪರಾಯೆ ಹಿತ್ ಕೆ ರಂಗ ಮೇ ಹಮ್ನೆ ಅಪನೆ ಮನ್ ಕೋ ನಹಿ ರಂಗ ಆತ ಜಬ್ ಪರಾಹಿತ್ ಕಿ ಭಾವನಾ ಹೃದಯ ಮೇ ನಹಿ ಉಟಿ ತೋ ಯೋಗ ತಪ ಜಪ ಆದಿ ಕೆ ರಂಗತೊಮ್ಮೆ ಪ್ರಪಂಚೊಮ್ಮೆ ಪಡ್ನೆ ಸೆ ಕ್ಯಾ ಲಾಭ. ಅಚ್ಚಾ ದೂಸರ ಕವಿತಾ ಕೌನ್ ಪಡೆಂಗೆ?
1: ಮೈ ಪಡ್ತಿ ಹೂ ಬಹನ್ ಜಿ.
2: ಅಚ್ಚಾ ಪಡೋ.
1: ಹೇ ಅಗರ್ ಘರ್ ಮೇ ನಹಿ ಗಂಗಾ ವಹಿ ಕೌನ್ ತೋ ಗಂಗಾ ನಹಾ ಕರ್ಕೆ ತರ ತೋ ನಾ ಹೋವೆಂಗೆ ವಿಮಲ್ ಜಲ್ ಸೆ ಧುಲೆ ಹೇ ಅಗರ್ ಮನ್ ಮೇ ಹಮಾರೇ ಮಲ್ ಭರಾ.
2: ಬಾವಾರ್ಥ ಸಮಜ್ ಮೇ ಆಯಾ?

ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ರಸವಾರ್ತೆ ಮೂಡಿ ಬರ್ತಾ ಇದೆ. ಸಂಜೆ 6:30 ಕೃಷಿರಂಗ ಕಾರ್ಯಕ್ರಮ, 6:51

ಕಾರ್ಯಕ್ರಮಕ್ಕೆ ಪ್ರಾಣಿಗಳ ಚರ್ಮ ಮತ್ತು ಉಣ್ಣೆಯ ಉಪಯೋಗ ಕುರಿತಾಗಿ ಡಾಕ್ಟರ್ ಚಂದ್ರ ನಾಯಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. ಇನ್ನು ಸಿರಿಗಂಧ 7:45. 9:15 ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಆನೆಗಳ ಪರಿಸರ ಮತ್ತು ಸಾಂಸ್ಕೃತಿಕ ಮಹತ್ವ. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ರಾತ್ರಿ 9:30. ಅಂತಾರಾಷ್ಟೀಯ ಅಥ್ಲೀಟ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎನ್ಡಿ ಈಶನ್ ಅವರೊಂದಿಗೆ ಸಂವಾದವಿದೆ. ಕ್ರೀಡಾಲೋಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಧನಂಜಯ ಹೆಗಡೆಯವರ ಗಾಯನವಿದೆ. ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಹಕಾರ ಉಮಾಕಾಂತ್ ಪುರಾಣಿಕ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಸಮಯ 3:30 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕನ್ನಡ ಕಾಮನ್ ಬಿಲ್ಲು ನೀವು ಕೇಳ್ತಾ ಇದ್ದೀರಾ. ಇದು ಹೊಂಬಿಸಿಲು ಕಾರ್ಯಕ್ರಮ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 3:30 ಆಗ್ತಾ ಇದೆ. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ರೇಡಿಯೋ ಟ್ಯೂನ್ ಮಾಡಿ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಹಾಗಿದ್ರೆ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದ ಮೊದಲನೆಯ ಪ್ರಶ್ನೆಯನ್ನ ತಡ ಮಾಡದೆ ಕೇಳ್ಬಿಡ್ತೀನಿ. ನೀವು ಕೂಡ ಗಮನ ಇಟ್ಟು ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಕೊಟ್ಟು ಹಾಡನ್ನು ಕೂಡ ಎಂಜಾಯ್ ಮಾಡಿ. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವು ಉತ್ತರಾಖಂಡ

ಶರೀರದಲ್ಲಿದೆ ಅಲ್ವಾ. ಆಗ ಅಂದರೆ ಮೊದಲು ಇದನ್ನು ಏನಂತ ಕರೀತಾ ಇದ್ರು ಅನ್ನೋದು ನನ್ನ ಪ್ರಶ್ನೆ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ ರಾಜ್ಯದಲ್ಲಿದೆ ಅಂತ ನಾನೇ ಹೇಳಿಬಿಟ್ಟಿದ್ದೀನಿ. ಮೊದಲು ಈಗ ಅದಕ್ಕೆ ಬೇರೆ ಹೆಸರಿಂದ ಕರೀತಾರೆ. ಮೊದಲಿದ್ದಂಥ ಹೆಸರು ಯಾವುದು, ಈಗಿನ ಹೆಸರು ಯಾವುದು ಅನ್ನೋದನ್ನು ನೀವು ನನಗೆ ತಿಳಿಸ್ಬೇಕು. ಇದು ನನ್ನ ಮೊದಲನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡಿ. ಒಂದು ಹಾಡಿನ ಕಾಲಾವಕಾಶ ನಿಮಗೆ ಎಂದಿನ ಹಾಗೆ ಇದ್ದೇ ಇರುತ್ತೆ. ಹಾಡು ಮುಗಿಯೋದ್ರೊಳಗಾಗಿ ನೀವು ನಿಮ್ಮ ಉತ್ತರವನ್ನು ನಮಗೆ ತಲುಪಿಸಿ 9 4 8 0 9 0 1 0 1 3 ಈ ಸಂಖ್ಯೆಗೆ.

ಸಮಯ 3:36 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎಸ್, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ ರಾಜ್ಯದಲ್ಲಿದೆ. ಇದನ್ನ ಮೊದಲು ಏನಂತ ಕರೀತಾ ಇದ್ರು ಅಂತ ಪ್ರಶ್ನೆ ಕೇಳಿದ್ದೆ. ಸರಿಯಾದ ಉತ್ತರವನ್ನ ಕೊಟ್ಟವರು ಯಾರು ನೋಡುವಂತಹ ಸಮಯ. ಈಗಿನ ಹೆಸರನ್ನ ಹೇಳಿದ್ರು ಕೂಡ ಬಹಳ ಸಂತೋಷ. ಆದ್ರೆ ಮೊದಲಿನ ಹೆಸರು ಏನಾಗಿತ್ತು ಅನ್ನೋದನ್ನ ಹೇಳೋದು ಕಡ್ಡಾಯ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಗಜಾನನ ಭಟ್ ಬೋಳನ ಮಕ್ಕಿಯಿಂದ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಾಣದಾಳು ಹೊಸ ಬಡಾವಣೆಯಿಂದ, ಹೊನ್ನುರಾಲಿ ಹನುಮಂತಪುರದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನೇತ್ರಾ ಕೆಂಗೇರಿಯಿಂದ ಎರಡೂ ಉತ್ತರವನ್ನ ಕಳಿಸಿದ್ದಾರೆ, ಥ್ಯಾಂಕ್ ಯು. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಕೂಡ ಬಂದಿದೆ, ಎರಡೂ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾವಿಲ್ ರಾಘವೇಂದ್ರ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರ ಉತ್ತರ ಕೂಡ ಬಂದಿದೆ. ಮಂಜುನಾಥ್ ಲಗ್ಗೆರೆಯಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಆದ್ರೆ ಉತ್ತರ ಕೊಟ್ಟಿಲ್ಲ. ಹಾಗೆ ಹಾಗೆ ಯಾರು, ಹಂಪಿಯಿಂದ ಜಾಫರ್ ಅವರ ಉತ್ತರ ಬಂದಿದೆ, ಸರಿಯಾದ ಉತ್ತರ ನಿಮ್ದು. ಹಾಗೆ ಅನ್ನಪೂರ್ಣೇಶ್ವರಿ ನಗರದಿಂದ ಎಸ್ ನಾಗರಾಜ್ ರಾವ್ ಅವರು ಈಗಿನ ಹೆಸರನ್ನ ಮಾತ್ರ ಕೊಟ್ಟಿದ್ದೀರಾ. ಹಳೆಯ ಹೆಸರು ಯಾವುದು, ಹಳೆಯ ಉದ್ಯಾನವನದ ಹಳೆಯ ಹೆಸರೇನು ಅನ್ನೋದನ್ನ ನೀವು ಹೇಳಿಲ್ಲ. ಹಾಗೆಯೇ ಇನ್ಯಾರು, ಶೈಲಜಾ ಸುಧೀರ್ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಉಸ್ಮಾನ್ ಸುಳ್ಯ ಅವರ ಉತ್ತರ ಬಂದಿದೆ, ಸರಿಯಾದ ಉತ್ತರ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹಾಗೆಯೇ ಶ್ವೇತಾ ಎಸ್ರಾವ್ ಸುಳ್ಯದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಮತ್ತು ಶಿವಣ್ಣ ಬನಹಳ್ಳಿ ಚಳ್ಳಕೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಯಶೋಧ ಇಚಲ್ಕರಂಚಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ, ಎಸ್ಎಂ ಶೋಭಾ ಹಾಸನ್ದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರ ಉತ್ತರ ಸರಿಯಾಗಿದೆ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ತೀರಾ. ಸರಿಯಾದ ಉತ್ತರ ಆಗಿತ್ತು 1936 ಮೊದಲ ರಾಷ್ಟ್ರೀಯ ಉದ್ಯಾನವನ ಸ್ಥಾಪಿತವಾಗಿರುವಂಥದ್ದು. ಇದರ ಮೊದಲ ಹೆಸರು ಹೇಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಆಗಿತ್ತು. ಆದರೆ ಈಗ ಅದನ್ನು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ ಮರು ನಾಮಕರಣ ಮಾಡಲಾಗಿದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಮೊದಲನೆಯ ಪ್ರಶ್ನೆ ಮತ್ತು ಅದಕ್ಕೆ ಇರುವಂತಹ ಉತ್ತರ. ಮತ್ತೊಂದು ಪ್ರಶ್ನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾಡಪ್ರಭು ಕೆಂಪೇಗೌಡರನ್ನ ಬೆಂಗಳೂರಿನ ಜನರು ಪ್ರೀತಿಯಿಂದ ಉಯ್ಯಾಲೆ ಮೇಲೆ ಕೂರಿಸಿ ತೂಗಿಸಿ ಸನ್ಮಾನ ಮಾಡಿದಂತಹ ಜಾಗ ಯಾವುದು, ಆ ಬಡಾವಣೆಯ ಹೆಸರನ್ನ ನೀವು ಹೇಳಬೇಕು. ನಾಡಪ್ರಭು ಕೆಂಪೇಗೌಡರನ್ನ ಬೆಂಗಳೂರಿನ ಜನರು ಪ್ರೀತಿಯಿಂದ ಉಯ್ಯಾಲೆ ಮೇಲೆ ಕೂರಿಸಿ ತೂಗಿಸಿ ಸನ್ಮಾನ ಮಾಡಿದಂತಹ ಜಾಗ ಯಾವುದು ಅನ್ನೋದನ್ನ, ಆ ಜಾಗದ ಅಂದ್ರೆ ಆ ಬಡಾವಣೆಯ ಹೆಸರು ಏನು ಅನ್ನೋದನ್ನ ನನಗೆ ಒಂದು ಹಾಡಿನ ಅವಕಾಶದೊಳಗಾಗಿ ನೀವು ನನಗೆ ತಿಳಿಸಬೇಕು. 9480910010 ಈ ಸಂಖ್ಯೆಗೆ ಉತ್ತರವನ್ನ ಕಳುಹಿಸಿಕೊಡಿ.

ಸಮಯ 3:45 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಪ್ರಶ್ನೆ ಕೇಳಿದ್ದೆ, ನಾಡ ಪ್ರಭು ಕೆಂಪೇಗೌಡರನ್ನ ನಮ್ಮ ಜನರು ಅಂದರೆ ಬೆಂಗಳೂರಿನ ಜನರು ಪ್ರೀತಿಯಿಂದ ಉಯ್ಯಾಲೆ ಮೇಲೆ ಕೂರಿಸಿ ತೂಗಿಸಿ ಸನ್ಮಾನ ಮಾಡಿದಂತಹ ಆ ಜಾಗದ ಆ ಬಡಾವಣೆಯ ಹೆಸರು ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥವರು ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನೇತ್ರಾ ಕೆಂಗೇರಿಯಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಕೂಡ ಸರಿಯಾಗಿದೆ. ಗಜಾನನ ಭಟ್ಬೋಳನ ಮಕ್ಕಿ ಹೊನ್ನಾವರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ವಾಸಿಮಾಲಿ ಜಗಳೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಹಾಗೆ ಯಾರು, ಹಾ, ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರ ಉತ್ತರ ಸರಿಯಾಗಿದೆ. ಸುಧಾ ಕುಲಕರ್ಣಿ ಬಳ್ಳಾರಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಳೆಬಾವಿಯಿಂದ ಮಂಜುನಾಥ್

ಇಂದರಿಗೆ ಅವರ ಉತ್ತರ ಕೂಡ ಸರಿಯಾಗಿದೆ. ಹಂಪಿಯಿಂದ ಜಾಫರ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಇನ್ಯಾರು, ಶ್ವೇತಾ ಹೆಸರು ಸುಳ್ಯದಿಂದ ಹಳೆಯ ಹೆಸರನ್ನ ಹೇಳಿದ್ದೀರಾ, ಈಗ ಅದನ್ನೇನಂತ ಕರೀತಾರೆ ಗೊತ್ತಾ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ಯಾರು, ಹೆಚ್ ಆರ್ ರುದ್ರಸ್ವಾಮಿಯವರು ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಸುಧಾಮೂರ್ತಿ ಕೆಹಳ್ಳಿಯಿಂದ. ಹಾಗೆ ಹಾಗೆ ಹಾಗೆ ಹಾಗೆ ಯಾರು, ಬಹಳಷ್ಟು ಜನರಿಗೆ ಉತ್ತರ ಗೊತ್ತಿಲ್ಲ. ಶ್ರೀಮಂತ ಹೊಸಮನಿ ಬೀದರಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ನಿತ್ಯ ನೆಲಮಂಗಲದಿಂದ ಉತ್ತರವನ್ನು ಕಳಿಸಿದ್ದಾರೆ. ಲಕ್ಷ್ಮೀ ಹುಳಿಯಾರು ಇಲ್ಲಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಹಾಗೆ ಹಾಗೆ ಯಾರು ಕಳಿಸಿರುವಂತಹ ಉತ್ತರ, ಎಸ್ ಎಂ ಶೋಭಾ ಹಾಸನದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ, ಇಷ್ಟು ಜನರ ಉತ್ತರ ಸರಿಯಾದ ಉತ್ತರ. ಎಸ್, ಬೆಂಗಳೂರಿನ ಜನ ಕೆಂಪೇಗೌಡರು ಮಲ್ಲೇಶ್ವರಂಗೆ ಬಂದಾಗ, ಕಾಡು ಮಲ್ಲೇಶ್ವರನ ದರ್ಶನ ಮಾಡ್ತೀನಿ ಅಂತ ಬಂದಾಗ, ಆ ವಿಷಯ ಅಲ್ಲಿರೋ ಸುತ್ತಮುತ್ತ ಸಾವಿರಾರು ಜನರಿಗೆ ಗೊತ್ತಾಗಿ ಅವರನ್ನು ಸನ್ಮಾನಿಸಬೇಕು. ಯಾಕೆ ಅಂತಂದರೆ ಬೆಂಗಳೂರಿನ ಕಟ್ಟಿ ಬೆಳೆಸಿ ಅದನ್ನು ನೂರಾರು ಜನರಿಗೆ, ಸಾವಿರಾರು ಜನರಿಗೆ, ಇವತ್ತಂತೂ ಕೋಟಿಗಟ್ಟಲೆ ಜನರಿಗೆ ಆಶ್ರಯ, ಅನ್ನ, ಆಹಾರ ಎಲ್ಲವನ್ನ ಕೊಡ್ತಾ ಇರುವಂಥ ಈ ಬೃಹತ್ ಬೆಂಗಳೂರು ಏನಿದೆಯಲ್ವಾ, ಆಗ ಬರೀ ಬೆಂಗಳೂರಾಗಿತ್ತು. ಸೊ ಈ ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥ ನಿರ್ಮಾತೃ ಕೆಂಪೇಗೌಡರಿಗೆ ಸನ್ಮಾನ ಮಾಡಬೇಕು, ಕೃತಜ್ಞರಾಗಿರಬೇಕು ಅನ್ನುವಂತಹ ಒಂದು ಆಸೆ ಆಶಯವನ್ನು ಇಟ್ಕೊಂಡು ಅಲ್ಲಿನ ಜನ ಉಯ್ಯಾಲೆ ಮೇಲೆ ಕೂರಿಸಿ ಅವರನ್ನು ತೂಗ್ತಾರೆ, ಸನ್ಮಾನ ಮಾಡ್ತಾರೆ, ತಮ್ಮ ಪ್ರೀತಿ ಅಭಿಮಾನವನ್ನು ತೋರಿಸ್ತಾರೆ. ಇದು ವೈಯಾಲೆ ಕಾವಲಾಗಿತ್ತು. ಉಯ್ಯಾಲೆ ಕಾವಲು ಅಂದರೆ ಮಲ್ಲೇಶ್ವರಂಗೆ ಬಹಳನೇ ಅಂಟಿಕೊಂಡಿರುವಂತಹ ಒಂದು ಜಾಗ ಇದು, ಮಲ್ಲೇಶ್ವರಮ್ಮಿನ ಒಂದು ಭಾಗನೇ ಅಂತ ಹೇಳ್ಬೋದು. ಸೊ ಉಯ್ಯಾಲೆ ಮೇಲೆ ಕೂರಿಸಿ ತೂಗಿ ಸನ್ಮಾನ ಮಾಡಿ ಪ್ರೀತಿಯನ್ನು ತೋರಿಸಿದಂತಹ ಉಯ್ಯಾಲೆ ಕಾವಲು ಈಗ ವೈಯಾಲಿ ಕಾವಲ್ ಆಗಿದೆ. ಮೂರು ಗಂಟೆ 48 ನಿಮಿಷ ಆಗಿದೆ, ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಮುಂದಿನ ಪ್ರಶ್ನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಶಿವರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದಂತಹ ಮುತ್ತಣ್ಣ ಅನ್ನುವಂಥ ಕನ್ನಡ ಸಿನಿಮಾ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಅಂತ ನಾನು ಅಂದ್ಕೊಳ್ತೀನಿ. ಇದು ಯಾವ ಸಿನಿಮಾದ ರೀಮೇಕ್ ಅನ್ನೋದು ನನಗೆ ತಿಳಿಬೇಕಾಗಿದೆ. ಶಿವರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿದಂಥ ಮುತ್ತಣ್ಣ ಅನ್ನುವಂಥ ಕನ್ನಡ ಸಿನಿಮಾ ಯಾವ ಸಿನಿಮಾದ ರೀಮೇಕ್ ಅನ್ನೋದು ನೀವು ನನಗೆ ತಿಳಿಸ್ಬೇಕು. ನಿಮ್ಮ ಉತ್ತರ ಕೊಡುವಂಥ ಸಂಖ್ಯೆ 9480901013. ಈ ಸಂಖ್ಯೆಗೆ ಉತ್ತರವನ್ನು ಬೇಗ ಬೇಗ ಕಳಿಸ್ಕೊಡಿ. ನಿಮಗೋಸ್ಕರ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಶಿವರಾಜ್ ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿದಂತಹ ಕನ್ನಡದ ಮುತ್ತಣ್ಣ ಸಿನಿಮಾ ಯಾವ ಸಿನಿಮಾದ ರೀಮೇಕ್ ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಬೆಂಗಳೂರಿನ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಗಜಾನನ ಭಟ್ ಬೋಳನಮಕ್ಕಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಲಕ್ಷ್ಮೀ ದೇವಮ್ಮ ಸಾತ್ನೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹೊನ್ನೂರಾಲಿ ಹನುಮಂತಪುರದಿಂದ, ಮಂಜುನಾಥ್ ಲಗ್ಗೇರೆಯಿಂದ, ಗಿರೀಶ್ ಭೂಮಿಕಾ ಸುಧಾ ಬಳ್ಳಾರಿಯಿಂದ, ಶ್ರೀಮಂತ ಹೊಸಮನಿ ಬೀದರಿಂದ, ಪದ್ಮಶ್ರೀ ಕುಟುಂಬದಿಂದ, ರಾಮಚಂದ್ರಾಪುರಂನಿಂದ ಉತ್ತರವನ್ನು ಕಳಿಸಿದ್ದಾರೆ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ರಮೇಶ್ ಗಂಗಾವತಿ, ಎಚ್ ಆರ್ ರುದ್ರಸ್ವಾಮಿ ಕಾಣದಾಳು ಹೊಸಬಡಾವಣೆ, ಸುಧಾ ಬುದಿಹಾಳ್ ರಾಧಾಕೃಷ್ಣ ಚಲ್ಹಳ್ಳಿ, ನಾಗೇಂದ್ರ ಐಚಲ್ಬೀಡುಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ, ಲತಾ ವಿನಯ್ ಚಿತ್ರದುರ್ಗದಿಂದ, ಚಂದ್ರಶೇಖರ ಅವರ ಉತ್ತರ ಸರಿಯಾಗಿದೆ. ಅಪರ್ಹುತ ಭದ್ರಾವತಿಯಿಂದ ಹ್ಯಾಬಿಲ್ ರಾಘವೇಂದ್ರ ಅವರ ಉತ್ತರ ಸರಿಯಾಗಿದೆ. ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ, ಸೌಮ್ಯ ಪುಣೆಯಿಂದ ಉತ್ತರವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ. ಮತ್ತಿನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಎಸ್ ಕಿರಣ್ ರೆಡ್ಡಿ ವಿಜಯಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಮತ್ತು ಉಮಾ ಅವರ ಉತ್ತರ ಸರಿಯಾಗಿದೆ. ಚಂದ್ರಪ್ಪ ಉತ್ತರಹಳ್ಳಿಯಿಂದ ತಪ್ಪಾದ ಉತ್ತರವನ್ನು ಕೊಟ್ಟಿದ್ದೀರಾ ಸರ್. ಹಾಗೆ

0: ಗಣೇಶ್ ಸಾಗರದಿಂದ ತಪ್ಪಾದ ಉತ್ತರ, ಜಾಫರ್ ಹಂಪಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಹಾಗೆ ಸಚಿನ್ ಮುಂಬೈಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರ ಉತ್ತರ ಸರಿಯಾಗಿದೆ. ಮತ್ತು ಯಾರು ಸಂದೇಶ, ಶಿವರಾಜ್ ಕುಮಾರ್ ಅಭಿನಯಿಸಿದಂತಹ, ಎಸ್ ಎಸ್ ಎಸ್, ಶಾಂತಾಚಾರ ಬಡಿಗೇರ ಅವರ ಉತ್ತರ ಹರಿಹರ ಕೊಕ್ಕನೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಅರಕಲಗೂಡುವಿನಿಂದ ಸತೀಶ್ ಗೌಡ್ರು ಇವರ ಉತ್ತರ ಸರಿಯಾಗಿದೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಯಶೋಧ ಇಚಲ್ಕರಿಂಜಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಶಿವಪುರ ಕೊಪ್ಪಳದಿಂದ ಗೋಪಾಲ್ ಕಾಂಬ್ಳೇಕರ್ ಅವರ ಉತ್ತರ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರ ಉತ್ತರ, ಮನೋಜ್ ಹುಳಿಯಾರಿಂದ ಉತ್ತರವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ, ಮಣಿಕಂಠ ದಾವಣಗೆರೆಯಿಂದ, ಹಾಗೆ ಇನ್ಯಾರು ಉತ್ತರವನ್ನು ಕೊಟ್ಟಿರೋದು, ನಾಗೇಂದ್ರ ತಾವರೆಕೆರೆಯಿಂದ ವಾಲ್ಮೀಕಿ ಮರಿಲಿಂಗಪ್ಪ ಅವರ ಉತ್ತರ ಸರಿಯಾಗಿದೆ, ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ರಾಯಚೂರಿಂದ ಯಲ್ಲಪ್ಪ ಯಾದವ್ ಅವರ ಉತ್ತರ ಸರಿಯಾಗಿದೆ. ಶಿವಣ್ಣ ಮತ್ತು ಮಹಿಮಾ ಬಿನ್ನಿಪೇಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ನಂಬರ್ ಎಂಡ್ ಆಗುತ್ತೆ, ಅಪ್ಪು ಅವರ ಉತ್ತರ ಕೂಡ ಸರಿಯಾಗಿದೆ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ, ಯಾರದಾದರೂ ಹೆಸರು ಹೇಳೋದು ಮಿಸ್ ಆಗಿದ್ರೆ ಸಾರಿ. ಸರಿಯಾದ ಉತ್ತರ ಆಗಿತ್ತು ಸಚ್ಚಾ ಝೂಟಾ. ಸಚ್ಚಾ ಝೂಟಾ ಅನ್ನುವಂಥದ್ದು ಸರಿಯಾದ ಉತ್ತರ. ಈ ಸಿನಿಮಾದ ರೀಮೇಕ್ ಕನ್ನಡದ ಮುತ್ತಣ್ಣ ರಾಜೇಶ್ ಖನ್ನಾ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ರು. ಸೊ ಇದಾಗಿತ್ತು ನಮ್ಮ ಇಂದಿನ ಹೊಂಬಿಸಿಲು ಕಾರ್ಯಕ್ರಮ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು, ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಸಮಯ ಸರಿಯಾಗಿ 3:59:30 ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಇನ್ನೊಂದು ಗಂಟೆಯ ತರುವಾಯ ಅಂದರೆ 5 ಗಂಟೆಗೆ ಸರಿಯಾಗಿ ಯಾವಾಗಲೂ ಯಾವ ಕಾರ್ಯಕ್ರಮ ಇರುತ್ತೆ ಹೇಳಿ? ಯಾವಾಗಲೂ ಕಾರ್ಯಕ್ರಮ ಇರುತ್ತೆ ನಮ್ಮ ನಾನ್ಸ್ಟಾಪ್ ಸಂಜೆ. ನಾನ್ಸ್ಟಾಪ್ ಸಂಜೆ ಇವತ್ತು ಸ್ವಲ್ಪ ವಿಶೇಷವಾಗಿರುತ್ತೆ. ಯಾಕೆ ಅಂತ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ. ಇವತ್ತು ಇಂಟರ್ನ್ಯಾಷನಲ್ ಫೆಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅವೇರ್ನೆಸ್ ಡೇ, ಅಂದರೆ ಅಂತಾರಾಷ್ಟ್ರೀಯ ಭ್ರೂಣದ ಮದ್ಯಪಾನ ಸ್ಪೆಕ್ಟ್ರಮ್ ಅಸ್ವಸ್ಥತಾ ಜಾಗೃತ ದಿನ. ಹೀಗಂದ್ರೂ ಏನು ಅಂತ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ, ಪೋಷಕರು ಅಂದರೆ ತಂದೆ ತಾಯಿಗಳು ಮದ್ಯಪಾನ ಸೇವನೆ ಮಾಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸರಳವಾಗಿ ಬಹಳ ಮನ ಮುಟ್ಟೋ ಹಾಗೆ ನೇರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡಲಿದ್ದಾರೆ ಮಕ್ಕಳ ತಜ್ಞರಾದ ಡಾಕ್ಟರ್ ನಿಜಗುಣ ಅವರು. ಸೊ ತಪ್ಪದೆ ಈ ಕಾರ್ಯಕ್ರಮವನ್ನು ಕೇಳ್ತೀರಾ ಅಲ್ವಾ? ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನ್ ಬಿಲ್ಲಿನಲ್ಲಿ. ಈಗ ಸಮಯ 4 ಗಂಟೆ ಆಗಿದೆ. ಸ್ಫೂರ್ತಿಧಾರೆ ಕಾರ್ಯಕ್ರಮ ಇದು. ಸೊ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮಿಂದ ತಿಳ್ಕೊಳ್ಬೇಕಾಗಿರುವಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ನಮ್ಮ ಸುತ್ತಮುತ್ತ ನಮ್ಮ ಮಧ್ಯೆಯೇ ನಮಗೆ ಸ್ಫೂರ್ತಿಯ ಚೇತನ ಆಗಿರುವಂಥ ಹಲವಾರು ಜನರಿರ್ತಾರೆ. ಅದು ನಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ನಮ್ಮ ಅಣ್ಣ ಇರ್ಬೋದು, ಅಜ್ಜಿ ತಾತ ಇರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಟೀಚರ್ ಆಗಿರ್ಬೋದು, ಹೀಗೆ ನಮ್ಮ ಕಣ್ಮುಂದೆ ನಮ್ಮ ಜೊತೆಗೆ ಇರುವಂಥ ಹಲವಾರಲ್ಲಿ ಯಾರು ಒಬ್ಬರು ನಮಗೆ ಬಹಳನೇ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ. ಅವರಿಂದ ನಾವು ಏನೋ ಕಲ್ತಿರ್ತೀವಿ,

0: ತಿವಿ ಒಂದು ಚೆನ್ನಾಗಿ ಅಡುಗೆ ಮಾಡೋದಿರ್ಬೋದು ಅಥವಾ ಮಾತಿನ ಕೌಶಲ್ಯ ಇರ್ಬೋದು, ಜನರ ಜೊತೆ ನಡ್ಕೊಳ್ಳೋಂಥ ರೀತಿ ನೀತಿಗಳಿರ್ಬೋದು, ಅವರ ವ್ಯವಹಾರದ ಚಾತುರ್ಯಗಳಿರ್ಬಹುದು, ಹೀಗೆ ಸಾಕಷ್ಟು ವಿಚಾರಗಳು ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ, ನಮ್ಮ ಬದುಕಿಗೊಂದು ಬುನಾದಿಯನ್ನು ಹಾಕ್ಕೊಡುತ್ತೆ. ಹಾಗಿದ್ರೆ ನೀವು ಯಾರಿಂದ ಸ್ಫೂರ್ತಿಯನ್ನು ಪಡೆದಿದ್ದೀರಿ? ಅಯ್ ಬದುಕಿದ್ರೆ ಹೀಗೆ ಬದುಕಬೇಕಪ್ಪ ಅನ್ನುವಂಥ ಒಂದು ಸ್ಫೂರ್ತಿ ನಿಮಗೆ ಯಾರಿಂದ ಸಿಕ್ಕಿದೆ ಅನ್ನುವಂಥ ವಿಚಾರವನ್ನು ನನ್ನ ಜೊತೆ ಹಂಚ್ಕೋಬಹುದು. 9489901033 ಈ ಸಂಖ್ಯೆಗೆ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಸಮಯ 4:12 ಆಗ್ತಾ ಇದೆ. ನಮ್ಮ ಸುತ್ತಮುತ್ತಲ ಇರುವಂತಹ ಎಷ್ಟೋ ಜನ ನಮ್ಗೆ ಸ್ಫೂರ್ತಿಯ ಸೆಲೆ ಆಗ್ತಾರೆ. ನಾವು ಅವರನ್ನ ಗಮನ ಇಟ್ಟು ಗಮನಿಸಬೇಕು ಮೊದಲನೇದಾಗಿ. ಯಾಕೆಂತಂದ್ರೆ ನಮ್ಮ ತಾಯಿ ನಮಗೋಸ್ಕರ ಎಷ್ಟೋ ಕಷ್ಟಪಟ್ಟು ದುಡಿತಿರ್ತಾರೆ, ಆದರೆ ನಾವು ಅದನ್ನು ಗಮನಿಸೇ ಇರೋದಿಲ್ಲ. ಅವರೇ ನಮಗೆ ಸ್ಫೂರ್ತಿ ಆಗಬಹುದು. ನಮ್ಮ ಬದುಕು ಚೆನ್ನಾಗಿರಲಿ ಅಂಥೇಳಿ ನಮಗೆ ವಿದ್ಯೆ ಬುದ್ಧಿಯನ್ನು, ವಿದ್ಯೆಯ ಜೊತೆಗೆ ಬುದ್ಧಿಯನ್ನು ಕೂಡ ಕಾಲಕಾಲಕ್ಕೆ ತಿಳಿಸಿಕೊಡುವಂಥ ಗುರುಗಳು ಕೂಡ ನಮಗೆ ಸ್ಫೂರ್ತಿಯ ಸಲಹೆ ಆಗ್ತಾರೆ. ಅದನ್ನು ಕೂಡ ನಾವು ಸರಿಯಾಗಿ ಗಮನಿಸೇ ಇರೋಲ್ಲ. ಹೀಗೆ ನಾವು ಗಮನಿಸದೇ ಎಷ್ಟೋ ನಮ್ಮ ಸುತ್ತಮುತ್ತಲ ಇರುವಂತಹ ಜನರು ಇರ್ತಾರೆ. ಅಂದರೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೃತಿಗೆಡದೆ ಜೀವನವನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಮುನ್ನಡೆಸ್ತಿರ್ತಾರೆ. ಮತ್ತೆ ಕೆಲವರು ಜೀವನವನ್ನು ಕಷ್ಟ ಅಂತ ದೂಡದಲ್ಲೇ ಇಷ್ಟಪಟ್ಟು ಪ್ರೀತಿಯಿಂದ ಬದುಕ್ತಿರ್ತಾರೆ. ಆಹಾ, ಎಷ್ಟು ಚಂದ ಇವರ ಬದುಕು, ಸುಂದರ, ಹೀಗೆ ಸುಂದರವಾಗಿ ಬದುಕಬೇಕು ಅಂತ ನಮಗೆ ಎಷ್ಟೋ ಸಲ ಅನಿಸುತ್ತೆ. ಹಾಗಿದ್ರೆ ಅಂಥ ಒಂದು ಸ್ಫೂರ್ತಿಯ ಸೆಲೆ ನಿಮ್ಮ ಜೀವನದಲ್ಲಿ, ನಿಮ್ಮದೇ ಬದುಕಿನ ವೃತ್ತದಲ್ಲಿ ಬರುವಂತಹ ಸ್ಫೂರ್ತಿಯ ಸೆಲೆಗಳು ಯಾರು ಅಂತ ಕೇಳಿದ್ದೆ. ಯಾರೆಲ್ಲ ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಂತ ನೋಡುವಂಥ ಸಮಯ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಫೂರ್ತಿಯ ಸಲಹೆ ಅಂತೇಳಿ ಹೇಳ್ತಾರೆ. ಅವರ ಮಾತು, ಅವರ ವಿನಯ, ಅವರ ವಿಧೇಯತೆ ಯಾವತ್ತಿಗೂ ಕೂಡ ಮರೆಯೋದಕ್ಕಾಗೋದಿಲ್ಲ. ಸೊ ನನ್ನ ಜೀವನದಲ್ಲಿ ಸದಾ ಅವರು ನನಗೆ ಸ್ಫೂರ್ತಿಯ ಸಲಹೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಎನ್ ಕಲ್ಲಪ್ಪ ಅವರು ಚನ್ನಪಟ್ಟಣದ ಹೊಳಲ್ಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಬದುಕಿನಲ್ಲಿ ನನಗೆ ಸ್ಫೂರ್ತಿದಾಯಕ ವ್ಯಕ್ತಿ ಅಂತಂದರೆ ನಮ್ಮ ತಾಯಿ. ಅವರು ನಡ್ಕೊಳ್ತಾ ಇದ್ದಂತಹ ರೀತಿ, ಅವರ ಆದರ್ಶ, ಅವರು ಹೇಳ್ಕೊಟ್ಟಂತಹ ನೀತಿ ಪಾಠ, ಅವರು ನನಗೆ ಹೇಳ್ಕೊಟ್ಟಂತಹ ಕೆಲಸಗಳು, ಅದನ್ನು ಹೇಳ್ಕೊಡ್ತಾ ಇದ್ದಂತಹ ರೀತಿ ಎಲ್ಲವೂ ಕೂಡ ನನಗೆ ಸ್ಫೂರ್ತಿದಾಯಕವಾಗಿತ್ತು. ನಮ್ಮ ತಂದೆಗಿಂತಲೂ ನಾನು ತಾಯಿಯಿಂದ ನೋಡಿ ಕಲ್ತಿದ್ದು ಹೆಚ್ಚು, ತಾಯಿನೇ ನನಗೆ ಸ್ಫೂರ್ತಿ ಅಂತೇಳಿ ಹೇಳ್ತಾ ಇದ್ದಾರೆ. ಕಲ್ಲಪ್ಪ ಚನ್ನಪಟ್ಟಣದಿಂದ ಬಹಳ ಪ್ರೀತಿಯಿಂದ ತಾಯಿ ನನ್ನನ್ನು ಬೆಳೆಸಿದ್ರು ಅನ್ನುವಂತಹ ಮಾತುಗಳು. ಥ್ಯಾಂಕ್ ಯು ಸೋ ಮಚ್. ಇವರ ಡಿ ಪಿ ಯಲ್ಲೂ ಕೂಡ ಅವರ ತಾಯಿಯ ಫೋಟೋ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀನಿ. ಕಲ್ಲಪ್ಪ ಅವರೇ, ನಿಮ್ಮ ತಾಯಿಯ ಬಗ್ಗೆ ಬಹಳ ಪ್ರೀತಿಯ ಮಾತಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. 4:15 ಆಗ್ತಾ ಇದೆ, ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆಯಲ್ಲಿರುವಂಥ, ನಿಮ್ಮ ಬದುಕಿನ ವೃತ್ತದಲ್ಲೇ ಬರುವಂತಹ ನಿಮ್ಮ ಸ್ಫೂರ್ತಿಯ ಸೆಲೆ ಯಾರಾದರೂ ಇದ್ದರೆ ಅವರ ಬಗ್ಗೆ ನನಗೆ ತಿಳಿಸಿ. ಯಾವ ರೀತಿ ಅವರು ನಿಮ್ಮನ್ನು ಏನು ಹುರಿದುಂಬಿಸಿದ್ರು, ಜೀವನದ ಬಗ್ಗೆ ಪ್ರೀತಿಯನ್ನು ತೋರಿಸಿದ್ರು ಅನ್ನೋದನ್ನು ನನ್ನ ಜೊತೆ ಹಂಚ್ಕೋಬೋದು ನೀವು.

ಸಮಯ 4:20 ಆಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ನನಗೆ ಜೂನ್ ಮಳೆ ನೆನಪಾಗ್ತಾ ಇದೆ. ಯಾಕೆ ಅಂತಂದರೆ ಹೊರಗಡೆ ಅಂಥ ಬಿಸಿಲಿದೆ ಅಲ್ವಾ, ಬೇಸಿಗೆಯನ್ನು ಲೈಟಾಗಿ ನೆನಪಿಸ್ತಾ ಇದೆ. ಆಹಾ, ಈ ಹೊತ್ತಿನಲ್ಲಿ ಜೂನ್ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಕೂಡ ಹೀಗೆ ಅನ್ನಿಸ್ತಾ ಇದೆಯಾ ಹೇಳಿ. 4:20 ಈ ಹೊತ್ತಿನಲ್ಲಿ FM ರೇನ್ಬೋ ಕೇಳ್ತಾ ಇದ್ದೀರಾ. ಸ್ಫೂರ್ತಿ ಧಾರೆ ಕಾರ್ಯಕ್ರಮ ಇದು. ನಿಮ್ಮ ಒಂದು ನಿಮ್ಮದೇ ವರ್ತುಲದಲ್ಲಿ ನಿಮ್ಮದೇ ಸುತ್ತಮುತ್ತ ಇರುವಂಥ ನಿಮ್ಮ ಸ್ಫೂರ್ತಿಯ ಸೆಲೆ ಯಾರಾದರೂ ಇದ್ದರೆ ನಮ್ಮ ಜೊತೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ದೆ. NR ಪ್ರಸಾದ್ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಯಾವತ್ತಿಗೂ NR ಪ್ರಸಾದ್ ಅವರಿಗೆ ಅವರ ತಂದೆ ಆದರ್ಶ, ಸ್ಫೂರ್ತಿಯ ಚೇತನ. ಬಹಳಷ್ಟು ಸಲ ನೀವು ಇದನ್ನು ಹೇಳಿದ್ದೀರಾ, ನನ್ನ ಜೀವನದಲ್ಲಿ ನನ್ನ ತಂದೆ ನನ್ನ ರಿಯಲ್ ಹೀರೋ ಅಂಥೇಳಿ ಹೇಳ್ತಾ ಇದ್ದಾರೆ ಆಲ್ ಟೈಮ್. ಯಾಕೆಂದರೆ ಅವ್ರು ನನ್ನನ್ನು ಇನ್ಸ್ಪೈರ್ ಮಾಡಿದ್ದಾರೆ, ಅವ್ರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ನನ್ನ ನೆರಳಾಗಿ ನನ್ನ ದಾರಿಯನ್ನು ಕಾಪಾಡಿದ್ದಾರೆ. ಅವರ ಎಕ್ಸಲೆಂಟ್ ಸಪೋರ್ಟ್ ಮತ್ತು ಡೆಡಿಕೇಷನ್ನ ಯಾವತ್ತಿಗೂ ಕೂಡ ನಾನು ಮರೆಯೋದಕ್ಕೆ ಆಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ. ಸೊ ನನ್ನ ಸ್ಫೂರ್ತಿಯ ಶಿಖರ ಅವರು, ನನ್ನ ಪ್ರೀತಿಯ ಸೆಲೆ ಅವರು ಅಂಥೇಳಿ NR ಪ್ರಸಾದ್ ತಮ್ಮ ಪ್ರೀತಿಯ ಅಭಿಮಾನದ ಮಾತನ್ನು ಹೇಳಿದ್ದಾರೆ. ಇನ್ನು ಪದ್ಮನಾಭನಗರದಿಂದ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಪದ್ಮನಾಭನಗರದ ಶ್ರೀನಿವಾಸ್ ಅವರು ತಮ್ಮ ಸ್ಫೂರ್ತಿಯ ಸೆಲೆಯನ್ನು ತಮ್ಮ ಪತ್ನಿ ಅಂಥೇಳಿ ಹೇಳ್ತಾ ಇದ್ದಾರೆ, ತಮ್ಮ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ. ಅಪರೂಪದಲ್ಲಿ ಅಪರೂಪ ಇದು, ಹೆಂಡತಿಯನ್ನು ಆದರ್ಶ ಅಂತ ಕರೆಯುವಂಥದ್ದು. ಯಾಕೆಂದರೆ ಆಕೆ ಯಾವುದೇ ಕೆಲಸ ಮಾಡಿದರೂ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ನನಗೀಗ 78 ವರ್ಷ, ಈ 78 ವರ್ಷದಲ್ಲೂ ಕೂಡ ನನಗೆ ಆಕೆಯ ರೋಲ್ ಮಾಡೆಲ್ ಅಂಥೇಳಿ ಕರೀತಾ ಇದ್ದಾರೆ. ಸೊ ಪತ್ನಿಯ ಆ ಒಂದು ಶ್ರದ್ಧಾಭಾವನೆ ಮತ್ತು ಆ ಕೆಲಸದಲ್ಲಿರುವಂಥ ಆ ಒಂದು ಏನು ನಯ ನಾಜುಕು, ಆ ಪ್ರೀತಿ, ಇದನ್ನು

ನೀವು ಗಮನಿಸಿ ಅವ್ರನ್ನ, ಅವರೇ ನಿಮ್ಮನ್ನ, ಅವರೇ ನಿಮ್ಮ ರೋಲ್ ಮಾಡೆಲ್ ಅಂತ ಹೇಳಿ ನೀವು ಕರಿತಿದ್ದೀರಲ್ವಾ, ಹಾಗಾಗಿ ಅವರು ಕೂಡ ಅಷ್ಟೇ ಅದೃಷ್ಟ ಮಾಡಿದ್ರು ಅಂತ ಹೇಳಿ ನನಗನ್ಸುತ್ತೆ. ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ಇಳಿ ವಯಸ್ಸಿನಲ್ಲೂ ಕೂಡ ನೀವು ರೇಡಿಯೋ ಕೇಳಿ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದೀರಾ, ಬಹಳ ಬಹಳ ಖುಷಿಯಾಯಿತು ನಿಮ್ಮ ಈ ಒಂದು ಸಂದೇಶ ಓದಿ. ಹಾಗೆ ಯಾರು, ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೊದಲಿಗೆ ನನ್ನ ಸ್ಫೂರ್ತಿಯ ಸೆಲೆ ಅಂತಂದರೆ ನನ್ನ ತಾಯಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರ ನಮ್ಮ ಗುರುಗಳು, ಓದಿ ಮುಗಿಸಿದ ಮೇಲೆ ನಾವು ಕೆಲಸಕ್ಕೆ ಸೇರಿದ್ವಲ್ಲ ಮೇಡಮ್, ಅಲ್ಲಿ ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ನಮ್ಮ ಬಾಸ್ ನನಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರ ತಾಳ್ಮೆ ಆಗಿರಬಹುದು, ಆ ಕೆಲಸದ ಡೆಡಿಕೇಶನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸ್ಫೂರ್ತಿಯಾಗಿ ನನ್ನನ್ನು ಅಂದರೆ ನನ್ನನ್ನು ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ರೂಪಿಸಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ತುಂಬ ಸ್ಫೂರ್ತಿಯ ವ್ಯಕ್ತಿಗಳು ಸಿಗ್ತಾರೆ ಮೇಡಮ್, ಅದರಲ್ಲಿ ಆಯ್ಕೆ ಮಾಡುವಂಥ ಅವಕಾಶ ನಮಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲತಾ ದಿನೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಕನ್ನಡನ ಹೇಗೆ ಮಾತಾಡಬೇಕು ಅಂಥೇಳಿ ಕಾಮನಬಿಲ್ಲಿನ ಅರ್ಜಿಗಳು ಕೂಡ ಸ್ಫೂರ್ತಿಯಾಗ್ತಾರೆ ಅಂತ ಹೇಳ್ತಾ ಇದ್ದೀರಾ. ನೀವು ಕೂಡ ಬಹಳ ಏನು ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ತೀರಾ. ಸಂದೇಶ ಕಳಿಸ್ಬೇಕಾದ್ರೆ ಎಷ್ಟೆಲ್ಲ ಯೋಚನೆ ಮಾಡಿ ಒಳ್ಳೊಳ್ಳೆ ಪದಗಳನ್ನು ನೆನಪು ಮಾಡಿಕೊಂಡು ನೀವು ಟೈಪ್ ಮಾಡ್ತೀರಲ್ಲ, ನಿಮ್ಮ ಡೆಡಿಕೇಶನ್ ಕೂಡ ಅದನ್ನು ಮೆಚ್ಚಲೇಬೇಕಾಗತ್ತೆ. 4:23 ಆಗ್ತಾ ಇದೆ ಎಫ್ ಎಂ ರೇನ್ಬೋ ಹೇಳ್ತಾ ಇದ್ದೀರಾ. ಮುಂದಿನ ಗೀತೆ ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿರುವಂಥ ಯಾವ ಹಾಡು, ಲವ್ 360 ಸಿನಿಮಾದ ಹಾಡು ಇದು. ಬಹುಶಃ ಈಗಷ್ಟೇ ಈ ಹಾಡಿನ ಭಾವ ಈಗಷ್ಟೇ ಒಂದು ಸಂದೇಶ ಓದಿದ್ನಲ್ಲ, ಪದ್ಮನಾಭನಗರದ ಶ್ರೀನಿವಾಸ್ ಅವರ ಮನಸ್ಸಿನ ಭಾವಕ್ಕೆ ಸರಿಹೊಂದುವಂಥ ಒಂದು ಗೀತೆ ಇದು ಅಂತ ನನಗನ್ಸುತ್ತೆ.

ಸಮಯ 4:28 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ನಿಮ್ಮ ಒಂದು ಬದುಕಿನ ವೃತ್ತದಲ್ಲಿ ಬರುವಂತಹ ನಿಮ್ಮದೇ ಸ್ಫೂರ್ತಿಯ ಸೆಲೆ ಯಾರು ಅಂತ ಹೇಳಿ ಕೇಳಿದ್ದೆ. ಸಾಕಷ್ಟು ಜನರ ಸಂದೇಶ ಬಂದಿದೆ. ಯಾರ ಸಂದೇಶ ಓದಿದ್ದೆ, ಯಾರ ಸಂದೇಶ ಇನ್ನೂ ಓದಬೇಕಾಗಿದೆ ಅಂಥೇಳಿ ಹುಡುಕಾಡ್ತಾ ಇದ್ದೀನಿ. ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ನನ್ನ ಸ್ಫೂರ್ತಿಯ ಸೆಲೆ ಅಂದರೆ ನನ್ನ ತಾಯಿ ನನಗೆ ಕಷ್ಟಪಟ್ಟು ದುಡಿಯೋದನ್ನು ಹೇಳಿಕೊಟ್ರು ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೊಬ್ರು ಹೇಳ್ತಾ ಇದ್ದಾರೆ, ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ, ನನಗೆ ನಮ್ಮ ತಂದೆಯೇ ಸ್ಫೂರ್ತಿಯ ಸೆಲೆ ಅಂತ ಇದ್ದಾರೆ. ಯಾಕೆಂದರೆ ಅವರ ಸರಳ ಜೀವನ, ಅವರ ಸಜ್ಜನಿಕೆಯ ವ್ಯಕ್ತಿತ್ವ, ಯಾವಾಗಲೂ ಆಧ್ಯಾತ್ಮದ ಬಗ್ಗೆ ನಮಗೆ ತಿಳಿ ಹೇಳ್ತಾ ಇದ್ರು. ಇವಾಗಲೂ ಕೂಡ ಅವರು ಪಠಣ ಮಾಡಿದಂತಹ ಗ್ರಂಥಗಳನ್ನು ನಾನು ಕೂಡ ಓದ್ತೀನಿ ಅಂತ ಹೇಳ್ತಾ ಇದ್ದಾರೆ ಗೋಪಾಲ ಕಾಂಬ್ಳೇಕರ್ ಶಿವಪುರದಿಂದ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ತಂದೆಯ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಾ. ಹಾಗೆ ಅನಂತಮೂರ್ತಿ ಶೃಂಗೇರಿಯಿಂದ ಅವರು ತಾಯಿಯನ್ನು ನೆನಪು ಮಾಡಿಕೊಂಡಿದ್ದಾರೆ. ಹಾಗೆ ನನಗೆ ನಮ್ಮ ಅಪ್ಪಾಜಿ ಸ್ಫೂರ್ತಿ, ಅವರಲ್ಲಿರುವಂಥ ಸಹನೆ, ತಾಳ್ಮೆ, ಒಂದು ಕೆಲಸವನ್ನು ಮಾಡಲೇಬೇಕು ಅಂತ, ಅಂದರೆ ಹಿಡಿದ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಛಲ, ಯಾವುದೇ ಕೆಲಸವನ್ನು ಮಾಡೋ ಮೊದಲು ಆ ಕೆಲಸದ ಮೇಲೆ ಸಂಪೂರ್ಣ ನಂಬಿಕೆ ಇಡೋವಂಥದ್ದು, ಆ ಕೆಲಸದ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ನನಗೆ ಸ್ಫೂರ್ತಿ ತಂದುಕೊಡುತ್ತೆ. ಹೊಸದಾಗಿ ಏನಾದರೂ ಮಾಡುವಂಥ ತವಕ ಇದೆಯಲ್ಲ, ಇದು ನನಗೆ ಬಹಳ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರೇಖಾ ಎಸ್ ಶಹಾಪುರದಿಂದ ಈ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿದ್ದಾರೆ, ನೋಬಲ್ ಟೈಲರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಮೈ ಡ್ಯಾಡ್ ಈಸ್ ಮೈ ಇನ್ಸ್ಪಿರೇಷನ್ ಹೀರೋ ಮೇಡಮ್ ಅಂತ ಇದ್ದಾರೆ. ಯಾಕೆಂದರೆ ನಮ್ಮ ತಂದೆ ನನಗೆ ಬದುಕಿನಲ್ಲಿ ಎಲ್ಲವನ್ನ ಕೊಟ್ಟಿದ್ದಾರೆ ಅಂತ ಇದ್ದಾರೆ ಡೇವಿಡ್ ನೋಬಲ್. ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಮುನಿರಾಬಾದ್ ಡ್ಯಾಮಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬಹಳ ಅಲ್ಲ ಸ್ವಲ್ಪ ದೊಡ್ಡ ಸಂದೇಶ. ಇದನ್ನು ನಂತರ ನಾನು ನಿಮಗೆ ಓದಿ ತಿಳಿಸ್ತೀನಿ. 4:30 ಆಗಿದೆ. ಈಗ ಸದ್ಯಕ್ಕೆ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಕೇಳೋಣ. ಈ ಕಾರ್ಯಕ್ರಮ ಆರ್ಯವೈಶ್ಯ ಮಹಾಸಭಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ಯವೈಶ್ಯ ಮಹಾಸಭಾ.

0: ಸಾರ್ವಜನಿಕರಿಗಾಗಿ
1: ಸೇವಾನಿರತರು.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ
0: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
1: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026
0: ಬನ್ನಿ ಭಾಗವಹಿಸಿ ಸಂಪರ್ಕಿಸಿ www.thegavs.com. ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರವನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ.
4: ಹೇಳಿ ಸರ್, ನಿಮ್ಮ ತಂದೆ ತಾಯಿ, ನೀವು ಹುಟ್ಟಿದ ಊರು?
5: ಬೆಂಗಳೂರು ಮಲ್ಲೇಶ್ವರದಲ್ಲೇ ಹುಟ್ಟಿ ಬೆಳೆದವನು. ತಾತ ಮುತ್ತಾತನ ಜಾಗ ನೆಲಮಂಗಲ ತಾಲೂಕಿನ ತ್ಯಾಮಗಂಡ್ಲು. ಸುಮಾರು 130-140 ವರ್ಷಗಳಿಂದೇನೆ ಬೆಂಗಳೂರಿಗೆ ನಮ್ಮ ತಾತವರೇ ಬಂದು ಸೆಟ್ಲ್ ಆಗಿದ್ದು. ಅಲ್ಲೇ ಹುಟ್ಟಿ ಬೆಳೆದಿದ್ದು, ಅಲ್ಲೇ ವ್ಯಾಪಾರ ಕೂಡ ಮಾಡಿಕೊಂಡು ನಮ್ಮ ಸೇವಾ ಚಟುವಳಿಕೆಗೆ ನಮಗೆ ಕೇಂದ್ರ ಸ್ಥಾನವೂ ಸಹ ಮಲ್ಲೇಶ್ವರ ಆಗಿದೆ. ನಮಗೆ
4: ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಲ್ಲ ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್?
5: ಒಬ್ಬ ವಿದ್ಯಾರ್ಥಿಗೆ ಗರಿಷ್ಠ 100,000 ರೂಪಾಯಿ ಕೊಡ್ತೇವೆ. ಒಂದು ವೇಳೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅನ್ಕೊಂಡು 4 ವರ್ಷಗಳ ಕೋರ್ಸ್ ಇದೆ, ಪ್ರತಿ ವರ್ಷ 1,00,000 ವರೆಗೆ ನಾವು ಕೊಡ್ತೇವೆ. ಸಪೋಸ್ ಫೀಸ್ ಕಡಿಮೆ ಇದ್ರೆ ಅಷ್ಟೇ ಕೊಡ್ತೀವಿ, ಕಡಿಮೆನೆ ಕೊಡ್ತೀವಿ, ಜಾಸ್ತಿ ಕೊಡಲ್ಲ. 4 ವರ್ಷದ ನಂತರ 6 ತಿಂಗಳವರೆಗೆ ಗ್ರೇಸ್ ಪಿರಿಯಡ್ ಇರುತ್ತೆ.

0: ನಂತರ 3 ವರ್ಷದಲ್ಲಿ ಅವರು ನಮಗೆ ವಾಪಸ್ ಕೊಡ್ತಾರೆ. ಆ 7.5 ವರ್ಷದ ಪೂರ್ಣ ಬಡ್ಡಿನ ನಾವು ಪೇಮೆಂಟ್ ಮಾಡ್ತೇವೆ. ಇದ್ರ ಜೊತೆಗೆ ಇನ್ನೊಂದು ಲ್ಯಾಪ್ಟಾಪ್ ಸ್ಕೀಮ್ ಇದೆ. ಯಾವ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ತೊಂದರೆ ಇದೆ, ಅವಶ್ಯಕತೆ ಇರೋಂಥ ವಿದ್ಯಾರ್ಥಿಗಳನ್ನ ನಾವೇ ಹುಡುಕಿ ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ, ಕೆಲಸ ನಾವೇ ಹುಡುಕ್ತೀವಿ, ಹುಡುಕಿ ಅಂತವ್ರು ಕೊಡ್ತೇವೆ. ಪ್ರತಿ ವರ್ಷ 200 ಜನ ವಿದ್ಯಾರ್ಥಿಗಳು ಕೊಡ್ತೇವೆ.
1: ಓ ಹಾಯ್ ಸರ್, ಏನ್ ಸರ್ ನಿನ್ನೆ ರಜಾ ಹಾಕೊಂಡು ಗೋಶಾಲೆಗೆ ಹೋಗಿದ್ರಂತೆ?
2: ನಾವು ಬೆಂಗಳೂರಿನಲ್ಲಿ ಇರಬಹುದು, ಮೂಲ ರೈತರೇ. ಈ ಕೆಲಸದ ಒತ್ತಡದಲ್ಲಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಒಂದ್ಸರಿ ಆದ್ರೂ ನಾನು ಗೋಶಾಲೆಗೆ ಹೋಗ್ತೀನಿ. ಗೋವುಗಳ ಲಾಲನೆ ಪಾಲನೆ ಪೋಷಣೆ ಸಂರಕ್ಷಣೆ ಅಂತಹ ಒಂದು ಸಂಸ್ಕಾರಯುತ ಪವಿತ್ರ ಕೆಲಸದಲ್ಲಿ ತೊಡಸ್ಕೊಂಡ್ರೆ ಒಂಥರ ರಿಫ್ರೆಶ್ ಆಗ್ಬಿಡ್ತೀನಿ.
1: ಹೌದು ಸರ್, ನೀವು ಹೇಳಿದ್ ಸರಿ. ಗೋವು ನಮ್ಮ ಭಾರತೀಯರ ರೈತರ ಜೀವನಾಡಿ.
3: ಗೋಶಾಲೆಯನ್ನ ಕೂಡ ನಡೆಸ್ತಾ ಇದ್ರಿ, ಏನು ಸರ್ ಇದು ಗೋಶಾಲೆ, ಯಾವ ರೀತಿ ನಡೀತಾ ಇದೆ?
0: ಶತಮಾನಗಳಿಂದ ವ್ಯವಸಾಯ ಮತ್ತು ಗೋ ಸಂರಕ್ಷಣೆಯಲ್ಲಿ ನಾವು ನಿರಂತರವಾಗಿ ಬಂದಿದ್ದವರು, ವ್ಯಾಪಾರ ಜೊತೆಗೆ ಬಂದಿದ್ದವರು. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರೂ ಕೂಡ ನಗರೀಕರಣಕ್ಕೆ ಬಂದಿದ್ದಾರೆ, ಗೋಶಾಲೆಗಳು ನೋಡ್ಲಿಕ್ಕೂ ಕಷ್ಟನೇ ನಾವು. ಆದರೆ ಗೋ ಸಂರಕ್ಷಣೆ ಬಹಳ ಮುಖ್ಯವಾಗಿರುವಂಥದ್ದು. ಎಲ್ಲರೂ ಹಾಲ್ಕರಿ ಹಸುಗಳನ್ನೇ ನೋಡ್ಕೊಂತಾರೆ, ಹಾಲ್ಕರಿ ನಿಲ್ಸಿದ ತಕ್ಷಣ ಯಾರಿಗೆ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ನಾವು ಹಾಲ್ಕರಿ ಹಸುನೂ ಇದ್ದಾವೆ, ಹಾಲ್ಕರಿದ್ದರ ಹಸುಗಳು ನಮ್ಮ ಹತ್ರ ಇರ್ತದ್ದು. ಅವನ್ನೆಲ್ಲ ಅವರ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಅದರ ಲಾಲನೆ ಪೋಷಣೆ. ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿ ನಮ್ಮದೇ ಆದಂಥ ಒಂದು 4.5 ಎಕರೆ ಜಾಗ ಇದೆ. ಅಲ್ಲಿ ಒಂದು 30 ಹಸುಗಳು ನಮ್ಮ ಹತ್ರ ಈಗ ಇದೆ, ಕಳೆದ ಒಂದು 4 ವರ್ಷದಿಂದ ನಡೀತಾ ಇದ್ದು ಇದೆ ನಮಗೆ. ಇದಕ್ಕೆ ಅಂತಲೇ ಸಪ್ರೇಟ್ ಸಿಬ್ಬಂದಿ ಇರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಲಾಭ ನಷ್ಟದ ಪ್ರಶ್ನೆ ಇಲ್ಲ, ಗೋ ಸೇವೆ ಮಾಡಬೇಕು, ಮಾಡ್ತಾ ಇದ್ದೀವಿ ಅಷ್ಟೇ. ಅದನ್ನು
3: ತಮ್ಮ ಸಂಸ್ಥೆಯಿಂದ ಯಾವುದಾದ್ರೂ ಶಾಲಾ ಕಾಲೇಜುಗಳಿದೆಯಾ?
0: ಸಾಕಷ್ಟು ಶಾಲೆಗಳಿಗೆ ಮಹಾಸಭೆ ತನ್ನ ಸಹಾಯ ಹಸ್ತವನ್ನು ಕೊಡ್ತಾ ಇದೆ. ಇದು ಬಿಟ್ಟು ವಾಸವಿ ಕರ್ಣಾಶ್ರಯ ಅಂತ ಹೇಳಿದ್ದೇನೆ, ನಾವೇ ಒಂದು ವ್ಯವಸ್ಥೆ ಇಟ್ಕೊಂಡಿವಿ, ಒಂದು ಯೋಜನೆ. ಯೋಜನೆ ಅಂದ್ರೆ ಅಕ್ರಾಸ್ ಸ್ಟೇಟ್ ಕರ್ನಾಟಕ ರಾಜ್ಯದ ಹಿಂದೂ ಸಮುದಾಯದ ಯಾವುದೇ ಮನೆಯ ಬಡ ಮಕ್ಕಳು ಪ್ರಾಥಮಿಕ ಶಿಕ್ಷಣಕ್ಕೆ ಕಷ್ಟ ಆಗುತ್ತಂತಿದ್ರೆ ಅಂತ ಮಕ್ಕಳನ್ನ ನಾವು ತಗೊಂಡು ಅವರಿಗೆ 5ರಿಂದ 10ನೇ ಕ್ಲಾಸ್ ವರ್ಗೂ ಸಂಪೂರ್ಣವಾಗಿ ಬೋರ್ಡಿಂಗು ಲಾಡ್ಜಿಂಗು ಎಜುಕೇಶನ್ನು ಒಟ್ಟು ಬಟ್ಟೆಲ್ಲ ಆ ಹುಡುಗನ ಕರ್ಕೊಂಡ್ಬಂದು ಬಿಟ್ಟರೆ ಸಾಕು, ಮಿಕ್ಕಿದ್ದೆಲ್ಲ 10ನೇ ಕ್ಲಾಸ್ವರೆಗೂ ನಾವೇ ನೋಡಿ ರೆಡಿ ಮಾಡಿ ಕಳಿಸ್ಕೊಡ್ತೇವೆ. ಕೋವಿಡ್ ಸಂದರ್ಭದಲ್ಲಿ ಬಂದಂತ ವಿಚಾರ ಈಗ ನಾವು ಬೆಳೆಸ್ತಾ ಬಂದಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಅರ್ಕೋಲ್ಗೋಡಲ್ಲಿ ಒಂದು ದೊಡ್ಡ ಯೋಜನೆ ಮಾಡಬೇಕು, ಅಲ್ಲೊಂದು 600ರಿಂದ 700 ಮಕ್ಕಳಿಗೆ ಯೋಜನೆ ಮಾಡಬೇಕು ಅಂತಿದೆ. ಬಹುತೇಕ ಮುಂದಿನ ವರ್ಷ ಈ ಯೋಜನೆ ಕೈಗೆತ್ಕೊಂತೇವೆ.
3: ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾನು ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಭನದ ದೀಪಕ್ ಆರ್ ಸಾಗರ್. ನಮಸ್ಕಾರ. ಈಗೊಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
4: ಏನಪ್ಪ
2: ಬಾಮಗಳ ಇಲ್ಲಿ? ಇಲ್ಲಿ ನೋಡು, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಅಂತ ಇದೆ. ನೀನು ಒಂದು ಹಾಕು ಅಪ್ಲಿಕೇಶನ್, ನಿಂಗೂ ಸ್ವಲ್ಪ ದುಡ್ಡು ಸಿಗತ್ತೆ.
4: ಅಪ್ಪ ಅಲ್ಲಿ ಇನ್ನೊಂದ್ ಪದನೂ ಇದೆ, ಸರಿಯಾಗಿ ಓದಪ್ಪ.
2: ಏನಂತ ಇದೆ? ಬಡತನ ರೇಖೆಗಿಂತ ಕೆಳಮಟ್ಟದ ವಿದ್ಯಾರ್ಥಿಗಳಿಗೆ ಅಂತ ಇದೆ.
4: ನಮ್ದೇನ್ ಕಡಿಮೆ ಆಗಿದೆ ಅಪ್ಪ, ಬಡ ವಿದ್ಯಾರ್ಥಿಗಳಿಗೆ ಸಿಗೋ ನೆರವನ್ನ ನಾವು ಕಿತ್ಕೊಂಡ್ಬಾರ್ದಲ್ವಾ?
2: ಸಾರ್ವಜನಿಕರಿಗಾಗಿ
5: ಸೇವಾ ನಿರತರು.
6: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
7: ಕರ್ನಾಟಕ.
2: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
8: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026
2: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ಸಮಯ 4:36 ಆಗಿದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಸ್ಫೂರ್ತಿಧಾರೆ ಕಾರ್ಯಕ್ರಮ ಇದು. ನಿಮ್ಮ ಒಂದು ಸುತ್ತಮುತ್ತಲ ನಿಮ್ಮ ನಡುವೆ ಇರುವಂತಹ ನಿಮ್ಮ ಸ್ಫೂರ್ತಿಯ ಚೇತನ ಯಾರು ಅಂತ ಹೇಳಿ ಕೇಳಿದ್ದೆ. ಶಾಂತಾಚಾರ ಬಡಿಗೆರ ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ನನ್ನ ತಂದೆ ಮತ್ತು ನನ್ನ ಅಕ್ಕ ಇಬ್ಬರೂ ನನ್ನ ಜೀವನದಲ್ಲಿ ಸ್ಫೂರ್ತಿಯ ಚೇತನ. ತಂದೆಯಿಂದ ಶಿಸ್ತು, ಪ್ರಾಮಾಣಿಕತೆ, ಕಷ್ಟಪಟ್ಟು ಬದುಕುವಂತಹ ಪಾಠ ಕಲಿತರೆ. ಅಕ್ಕ ನನಗೆ ಸಾಕ್ಷಾತ್ ತಾಯಿಯಾಗಿದ್ದರು. ಪ್ರೀತಿ, ಕಾಳಜಿ ಕೊಟ್ಟು ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿ ಬದುಕಿನ ಬಗ್ಗೆ ಭರವಸೆ ಮೂಡಿಸುವಂತಹ ಪಾಠವನ್ನು ಕಲ್ಸ್ಕೊಟ್ಟಿದ್ದಾರೆ. ಹಾಗಾಗಿ ತಂದೆ ಮತ್ತು ಅಕ್ಕನನ್ನು ಯಾವತ್ತಿಗೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯ

ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಂತಾಚಾರ ಅವರೇ ನಿಮ್ಮ ಸಂದೇಶಕ್ಕೆ. ಮಂಡಿಕಲ್ ಕೃಪಾ ಮತ್ತೆ ಉಮೇಶ್, ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನನಗೆ ಸ್ಫೂರ್ತಿ ನಮ್ಮ ತಾಯಿ, ನಮ್ಮ ತಾಯಿಯ ಮನೆ, ನನ್ನ ನೆಚ್ಚಿನ ಬೆಂಗಳೂರು ಆಕಾಶವಾಣಿಯ ನಿಲಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಾವ್, ಥ್ಯಾಂಕ್ ಯು ಮಂಡಿಕಲ್ ಕೃಪಾ ಅವರೇ. ಇನ್ನು ಸುಳ್ಳ್ಯದಿಂದ ಶ್ವೇತಾ ಹೆಸರಾವ್ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನಮ್ಮ ಸ್ಫೂರ್ತಿಯ ಸೆಲೆ ನನ್ನ ಅತ್ತೆ ಮಾವ, ಅಂದರೆ ಯಜಮಾನರ ತಂದೆ ತಾಯಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಜಮಾನರ ತಂದೆ ತಾಯಿಯನ್ನ ಸ್ಫೂರ್ತಿಯ ಸೆಲೆ ಅಂತ ಹೇಳೋದು ವಿರಳಾತಿ ವಿರಳಾತಿ ವಿರಳಾತಿ ವಿರಳದಲ್ಲಿ ನೀವೊಬ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಅವರಲ್ಲಿ ಆದರ್ಶವನ್ನು ಕಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸತೀಶ್ ಕಡಬಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನನ್ನ ಸ್ಫೂರ್ತಿ ನನ್ನ ದೊಡ್ಡಮ್ಮನ ಮಗಳು, ನನಗೆ ಅಕ್ಕ ಆಗಬೇಕು. ಅವಳು ನನ್ನ ಸ್ಫೂರ್ತಿಯ ಚೇತನ. ಕಾರಣ ಅವಳದು ಅವಳದು ಕೂಡು ಕುಟುಂಬ. ಅವರ ಮನೆಯಲ್ಲಿ 8 ಜನ ಇದ್ದಾರೆ. ಇವಳೆ ಎಲ್ಲವನ್ನ ನೋಡ್ಕೋತಾಳೆ. 4 ಜನ ವಯಸ್ಸಾದವರು ಇದ್ದಾರೆ, ಅವರನ್ನೆಲ್ಲ ನೋಡ್ಕೊಳ್ಳೋದು ಬಹಳ ಕಷ್ಟ. ಎಷ್ಟು ತಾಳ್ಮೆಯಿಂದ ಅವಳು ಸಹ ಕೆಲಸಕ್ಕೆ ಹೋಗಿ ಮಕ್ಕಳನ್ನು ಸ್ಕೂಲ್ಗೆ ಹೋಗಿ ಕರ್ಕೊಂಡು ಹೋಗಿದ್ದು, ಕರ್ಕೊಂಡು ಬರೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಿಸುವಂಥದ್ದು ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ಕೆಲವೊಮ್ಮೆ ನನಗೆ ತುಂಬ ಟೆನ್ಷನ್ ಆದಾಗ ಅವಳನ್ನು ನೆನಪಿಸ್ಕೊಳ್ತೇನೆ ಅಂಥೇಳಿ ಹೇಳ್ತಾ ಇದ್ದಾರೆ ಸತೀಶ್ ಅವರು ಕಡಬಗೆರೆಯಿಂದ. ಎಸ್, ಇಂಥವರು ನನ್ನ ಒಂದು ಜೀವನದಲ್ಲೂ ಕೂಡ ಇದ್ದಾರೆ. ತುಂಬ ತಲೆ ಕೆಟ್ಟಾಗ ಅವರನ್ನು ನೆನಪಿಸ್ಕೊಳ್ತೀನಿ, ಏ ಅವ್ರ ಮುಂದೆ ನಂದೇನು ಅಂಥೇಳಿ ಅಲ್ವಾ. ನಮ್ಮ ಸುತ್ತಮುತ್ತಲೇ ನಮ್ಮ ಕಣ್ಮುಂದೇನೆ ಅಂಥವ್ರೊಬ್ರು ಇರ್ತಾರೆ. ಅವರು ಬದುಕನ್ನ ಕಷ್ಟಪಟ್ಟು ಬದುಕೋದಿಲ್ಲ, ಇಷ್ಟಪಟ್ಟು ಬದುಕ್ತಾರೆ. ಅವರಿಗೂ ನಮ್ಮ ಹಾಗೆ ಎಲ್ಲ ರೀತಿಯ ಸಮಸ್ಯೆಗಳಿರುತ್ತೆ, ಎಲ್ಲ ರೀತಿಯ ತೊಂದರೆಗಳಿರುತ್ತೆ. ಆದರೆ ಅವರು ಅದನ್ನು ತೊಂದರೆ ಅಂತ ತಿಳ್ಕೊಳ್ಳೋದಿಲ್ಲ, ಕಷ್ಟ ಅಂತ ತಿಳ್ಕೊಳ್ಳೋದಿಲ್ಲ, ಅದನ್ನು ಕರ್ತವ್ಯ ಅಂತ ತಿಳ್ಕೊಳ್ತಾರೆ, ಪ್ರೀತಿ ಅಂತ ಹೇಳಿ ತಿಳ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಅದನ್ನೆಲ್ಲ ಮಾಡೋದು ಸುಲಭ ಆಗತ್ತೆ, ಅಥವಾ ಅದೊಂದು ಶಕ್ತಿಯಾಗಿ ಬರುತ್ತೆ ಅಂತ ಅನಿಸುತ್ತೆ. ಏನು ವ್ಯತ್ಯಾಸ ನಮಗೂ ಅವ್ರಿಗೂ ಅಂಥೇಳಿ ಎಷ್ಟೋ ಸಲ ಪ್ರಶ್ನೆ ಮಾಡ್ಕೊಳ್ತೀನಿ ನನಗೆ ನಾನು, ಹೀಗೆ ಯಾಕೆ ನಮಗಾಗೋದಿಲ್ಲ ಅಂಥೇಳಿ ಅಲ್ವಾ. ಸೊ ಸತೀಶ್ ಕಡಬಗೆರೆಯವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಂದೇಶಕ್ಕೆ. ತುಂಬ ಜನರ ಸಂದೇಶ ಬಂದಿದೆ. ಸದ್ಯಕ್ಕೆ ಮಾತಿಗೊಂದು ಅಲ್ಪ ವಿರಾಮವನ್ನು ಕೊಟ್ಟು ಹಾಡನ್ನು ಕೇಳೋಣ.

4:42 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಸಂದೇಶವನ್ನು ಕಳಿಸಿದ್ದಾರೆ ಪಿಳ್ಳಗೌಡ ನಾಗಮಣಿ. ಇವರು ಹೇಳ್ತಾ ಇದ್ದಾರೆ, KGF ಇಂದ ನನ್ನ ಸ್ಫೂರ್ತಿ ನನ್ನ ತಂದೆ. ಯಾವುದೇ ಕೆಲಸ ಮಾಡಿದ್ರೂ, ಯಾವುದೇ ಕೆಲಸ ಇದ್ರೂ ಮಾಡ್ತಾ ಇದ್ರು ತಾಳ್ಮೆಗೆ ನನ್ನ ಪತ್ನಿಯವರು ಸ್ಫೂರ್ತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಹೋ, ಇಬ್ರು ಇಲ್ಲಿ ತಂದೆ ಮತ್ತು ಪತ್ನಿ. ಪತ್ನಿಯನ್ನು ಮತ್ತೊಮ್ಮೆ ಆದರ್ಶ ಅಂತ ಹೇಳ್ತಾ ಇರೋಂಥ ವ್ಯಕ್ತಿ ಪಿಳ್ಳೇಗೌಡ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ನೀವು ಸಂದೇಶವನ್ನು ಕಳಿಸಿದ್ದೀರಾ. ಮತ್ತು ಯಾರು ಸಂದೇಶವನ್ನು ಕಳಿಸಿದ್ದಾರೆ, ನನ್ನ ತಂದೆ ನನ್ನ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಅವರಿಂದ ನಾನು ಕಲಿತಿದ್ದು ಶಿಸ್ತು, ಸ್ವಚ್ಛತೆ, ಸಮಯ ಪ್ರಜ್ಞೆ. ಅವರು ಆದರ್ಶ ವ್ಯಕ್ತಿಯಾಗಿದ್ದರು ಅಂತ ಇದ್ದಾರೆ ಚಂದ್ರಕಾಂತ್ ಹವಾಲ್ದಾರ್, ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಶೋಧ ಸಂದೇಶವನ್ನು ಕಳಿಸಿದ್ದಾರೆ. ಯಶೋಧ ಇಚಲ್ಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ನನ್ನ ತಾಯಿ ನನ್ನ ಬದುಕಿಗೆ ಹಾಗೆ ನನ್ನ ಜೀವನದ ಆದರ್ಶ ಅಂತ ಹೇಳ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ಅಂದರೆ ಗಂಡನ್ನು ಕಳ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದರೂ ಕೂಡ ಧೃತಿಗೆಡದೆ ಜೀವನ ಸಾಗಿಸಿದ್ರು. ನಮಗೆ ಯಾವುದಕ್ಕೂ ಕಮ್ಮಿ ಬರದೇ ಇರೋ ಹಾಗೆ ಬೆಳೆಸಿದ್ರು, ಓದಿಸಿದ್ರು, ಕಷ್ಟ ಅಂತ ಏನು ತೋರಿಸ್ಕೊಳ್ಳಿಲ್ಲ. ಅವರು ನಮಗೆ ಹಿಮಾಲಯ ಪರ್ವತದ ಥರ ತುಂಬ ಎತ್ತರ ಮತ್ತು ವಿಶಾಲ ಅಂತ ಹೇಳ್ತಾ ಇದ್ದಾರೆ.

ಯಶೋಧ ಅವರು ಈಚಲ್ ಕರಂಜಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ರು, ಕಳಿಸಿ ಹೇಳ್ತಾ ಇದ್ರು ತಮ್ಮ ತಾಯಿನೇ ಆದರ್ಶ ಅಂತ ಹೇಳಿ. ನನಗೂ ಆ ಒಂದು ಸಂದೇಶವನ್ನು ಪೂರ್ತಿಯಾಗಿ ಓದೋದಕ್ಕೆ ಕಷ್ಟ ಆಯಿತು. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬೊಬ್ಬರು ಆದರ್ಶ ವ್ಯಕ್ತಿ ಇರ್ತಾರೆ. ಆದರ್ಶ ಅಂತ ಹೇಳಬೇಕು ಅಂತಂದರೆ ಮೊದಲನೇದಾಗಿ ತಂದೆ ತಾಯಿಯೇ, ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ಮನೆ ಪರಿಸ್ಥಿತಿ ಎರಡೂ ಕೂಡ ಸರಿಯಾಗಿಲ್ಲದ ಸಮಯದಲ್ಲಿ ಅವರ ಸ್ವಾಭಿಮಾನವನ್ನು ಬದಿಗಿಟ್ಟು ನ್ಯಾಯಯುತವಾಗಿ ಬದುಕೋದನ್ನು ಹೇಳ್ಕೊಟ್ಟಿರ್ತಾರೆ. ವಿದ್ಯೆ ಕಲಿಸಿದ ಗುರುಗಳು ಕೂಡ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡದೇ ಇರೋದನ್ನು ಹೇಳ್ಕೊಟ್ಟಿರ್ತಾರೆ. ಹಾಗೆ ಮುಂದುವರೆದು ಸ್ಫೂರ್ತಿಯ ಸೆಲೆ ಅಂತಂದರೆ ಆಕಾಶವಾಣಿ ಅಂತಂದರೆ ತಪ್ಪಾಗಲಾರದು ಅಂಥೇಳಿ ಹೇಳ್ತಾ ಇದ್ದಾರೆ. ಎಂಥೆಂಥ ಸಂದೇಶವನ್ನು ಕಳಿಸ್ತಾ ಇದ್ದೀರಾ ನೀವೆಲ್ಲ, ನನಗೆ ಓದೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಬಿಳೆಬಾವಿಯಿಂದ ಮಂಜುನಾಥ್ ಅವರು ಈ ಸಂದೇಶವನ್ನು ಕಳಿಸಿರುವಂಥದ್ದು.

ನಾನು ಕೂಡ ಸಾಲುತ್ತಿಲ್ಲ ಸಾಲುತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಸಾಲ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಸಮಯ, ಯಾಕೆಂದರೆ 4:48 ಆಗೇ ಹೋಯಿತು. ನಿಮ್ಮ ಸಂದೇಶ ನೋಡಿದ್ರೆ ಬೆಟ್ಟದಷ್ಟಿದೆ, ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ, ಥ್ಯಾಂಕ್ ಯು. ನನಗೆ ನನ್ನ ಸ್ಫೂರ್ತಿಯ ಸೆಲೆ, ನನ್ನ ಹೆಂಡತಿ ಅಂತ ಇದ್ದಾರೆ. ಗೀತಾ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂಥೇಳಿ ಪಾಪಣ್ಣ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬ ಕೇಳುಗ ತಮ್ಮ ಹೆಂಡತಿಯನ್ನು ಸ್ಫೂರ್ತಿಯ ಸೆಲೆ ಅಂಥೇಳಿ ಕರೆದಿದ್ದು ವಾವ್. ರಾಮಕೃಷ್ಣ, ಶೀತಲ್, ಮೋನಿಕಾ, ಬೃಂದಾ, ಜೆ ಪಿ ನಗರ 8ನೇ ಹಂತದಿಂದ ಜಂಬೂ ಸವಾರಿ ದಿಣ್ಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ತಂದೆ ತಾಯಿಯ ಆಶೀರ್ವಾದ ಮತ್ತು FM ರೇಡಿಯೋ ಇದು ಆದರ್ಶ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ರೀತಿಯ ಅರ್ಥಪೂರ್ಣ ಹಾಡುಗಳು, ಬಗೆ ಬಗೆಯ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಿರ್ತಾರೆ. ಅದರಿಂದ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ಕಾರ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಸ್ಫೂರ್ತಿ ನನಗೆ ನನ್ನ ತಂದೆ ಅಂತ ಇದ್ದಾರೆ. ನಾನು ಈಗ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕೆ ಕಾರಣ ನನ್ನ ತಂದೆಯವರು, ತೋಟದ ಎಲ್ಲ ಕೆಲಸ ಕಲಿಸಿದ್ದು ಅವರೇ ಅಂತ ಇದ್ದಾರೆ ಗಜಾನನ ಭಟ್ ಬೋಳನಮಕ್ಕಿಯಿಂದ. ಇನ್ನು ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರಕಲ್ಗುಡಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನ್ನ ಸ್ಫೂರ್ತಿ ಅಂದರೆ ಅಪ್ಪ ಅಮ್ಮನೇ. ಕಷ್ಟದಲ್ಲಿ ಹೇಗೆ ಬದುಕಬೇಕು, ಹೇಗೆ ಸಾಗಬೇಕು, ಸೋಲು ಗೆಲುವು ಹೇಗೆ ಒಂದೇ ಸಮನಾಗಿ ಸ್ವೀಕರಿಸಬೇಕು ಅಂಥೇಳಿ ನೋಡಿ ಕಲಿತುಕೊಂಡು ಇದ್ದೀನಿ ಅವರಿಂದ. ಹಾಗೆ ನಮ್ಮ JP ನಗರದ ಕಾಲೇಜಿನ ಸವಿತಾ ಮೇಡಮ್ ನನಗೆ ಆದರ್ಶ ಟೀಚರ್, ಹೇಗಿರಬೇಕು ಜೀವನದಲ್ಲಿ ಅಂಥೇಳಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾಂತರಾಜ್ ಹುಳಿಯಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಸ್ಫೂರ್ತಿ ರತನ್ ಜೈನ್ ಅಂಥೇಳಿ ಹಿರಿಯೂರಿನವರು ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆ ಆಕಾಶವಾಣಿ ನನಗೆ ಎಲ್ಲವನ್ನು ಕಲಿಸಿದೆ. ಬುದ್ಧಿ, ಜ್ಞಾನ, ಒಳ್ಳೆಯ ನಡೆ ನುಡಿ, ಒಳ್ಳೆಯ ದಾರಿ, ಇವೆಲ್ಲವೂ ಕೂಡ ಆಕಾಶವಾಣಿ ರೇಡಿಯೋಯಿಂದ ನಾನು ಕಲ್ತಿದ್ದೇನೆ. ಏನು ಹೇಳಬೇಕು ಅಂಥೇಳಿ ಆಕಾಶವಾಣಿಗೆ ನಾನು ಏನು ಹೇಳಬೇಕು ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಕೊಟ್ಟಿದೆ ಅಂಥೇಳಿ ನನಗೆ ಹೇಳ್ತಾ ಇದ್ದಾರೆ. ಎಷ್ಟು ಹೇಳಿದರೂ ಕೂಡ ಕಡಿಮೆನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಯಲ್ಲಪ್ಪ ಯಾದವ್ ರಾಯಚೂರಿನಿಂದ, ರಾಯಚೂರು ಜಿಲ್ಲೆ ಮಂಡ್ಯ ಗ್ರಾಮನ, ರಾಯಚೂರು ಮತ್ತು ಮಂಡ್ಯ ಹೇಗೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಬಟ್ ಆಕಾಶವಾಣಿ ಸ್ಫೂರ್ತಿಯ ಸೆಲೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಬರುವಂಥ ಒಂದು ಕಾರ್ಯಕ್ರಮಗಳು, ಸದಭಿರುಚಿಯ ಕಾರ್ಯಕ್ರಮಗಳು ಮನುಷ್ಯನನ್ನು ರೂಪಿಸುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಖಂಡಿತ ಈ ಮಾತನ್ನು ನಾನು ಒಪ್ತೀನಿ, ಏಕೆಂದರೆ ಆಕಾಶವಾಣಿಯನ್ನು ಕೇಳೇ ನಾನು ಕೂಡ ಬೆಳೆದಿರುವಂಥದ್ದು. ನಮ್ಮ ಕಿವಿಗೆ ಒಳ್ಳೆಯ ವಿಷಯಗಳು ಬಿದ್ದಾಗ, ನಮ್ಮ ಕಣ್ಣಿಗೆ ಒಳ್ಳೆಯ ವಿಷಯಗಳನ್ನೇ ನಾವು ನೋಡೋದಕ್ಕೆ ಸಿಕ್ಕಾಗ ನಮ್ಮ ಯೋಚನೆಗಳು ಕೂಡ ಶುದ್ಧವಾಗಿರುತ್ತೆ ಮತ್ತು ಸರಿಯಾಗಿರುತ್ತೆ. ಸೊ ಅಂಥ ಒಳ್ಳೆಯ ವಾತಾವರಣದಲ್ಲಿ ಇದ್ದಾಗಷ್ಟೇ ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಅಂಥ ಒಂದು ಮಾತನ್ನೇ, ಅಂಥ ಒಂದು ಮಾತಿನ ಸಾರವೇ ಯಾದವ್ ಅವರ, ಯಲ್ಲಪ್ಪ ಯಾದವ್ ಅವರ ಮಾತಿನಲ್ಲಿ ಇರುವಂಥದ್ದು ಅಂಥೇಳಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನನ್ನ ಸ್ಫೂರ್ತಿ ಪತ್ರಕರ್ತ ರವಿ ಬೆಳಗೆರೆಯವರು. ವೈಯಕ್ತಿಕ ವಿಚಾರಗಳನ್ನ ಸೈಡ್ಗೆ ಇಟ್ಟರೆ ಅವರ ಪುಸ್ತಕದ ಬರಹಗಳು ಎಲ್ಲವೂ ಕೂಡ ನನಗೆ ಬಹಳನೇ ಇನ್ಸ್ಪೈರ್ ಮಾಡಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಹಾಡುಗಳೆಲ್ಲವೂ ಕೂಡ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆನಂದ್ ವಸಂತ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು. BM ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಹೇಳ್ತಾ ಇದ್ದಾರೆ. ನನಗೆ ನನ್ನ ಸ್ಫೂರ್ತಿಧಾರೆ ಅಂತಂದರೆ ನಮ್ಮ ಚಿಕ್ಕಪ್ಪ. ಇವರು ನನಗೆ ವ್ಯವಸಾಯದ ಕೃಷಿಯ ಬಗ್ಗೆ ಕಲಿಸ್ಕೊಟ್ರು. ತುಂಬ ಪಾಠ ಕಲ್ತಿದ್ದೀನಿ ಅವರಿಂದ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಾಯಿಯನ್ನು ಕಳ್ಕೊಂಡು 8 ವರ್ಷ ಆಯಿತು, ಆದರೆ ಅವರ ನೆನಪನ್ನು ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಿ ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನನಗೆ ಬೆಂಗಳೂರಿನಲ್ಲಿ ಸಿಕ್ಕಂತಹ ಸ್ನೇಹಿತೆಯರು

ಅವರ ಹೆಸರು ಒಂದಷ್ಟು ಜನರ ಹೆಸರು ಹೇಳ್ತಾ ಇದ್ದಾರೆ, ಪೂಜಾ ಅಂತ ಹೇಳಿ. ಓಕೆ, ಇವರು ನನ್ನ ಜೀವನದ ಸ್ಫೂರ್ತಿಯ ಚೇತನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶೋಭಾ ಶೆಟ್ಟಿ ಅವರೇ. ಹಾಗೆ ಚಳ್ಳಕೆರೆಯ ಹಿರೇಹಳ್ಳಿಯ ಶಿವು ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನ್ನ ತಮ್ಮ ನನಗೆ ಸ್ಫೂರ್ತಿ, ನಾನು ಹಿರಿ ಮಗ ಆದರೂ ಕೂಡ ಮನೆ ಜವಾಬ್ದಾರಿಯನ್ನು ಮತ್ತು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ನಿಭಾಯಿಸುವಂಥ ರೀತಿ ನನಗೆ ಬಹಳ ಇಷ್ಟ ಆಯಿತು ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ನಿಮ್ಮ ಬದುಕಿನ ವೃತ್ತದಲ್ಲಿರುವಂಥ ನಿಮ್ಮ ಒಂದು ಮನಸ್ಸಿಗೆ ಹತ್ತಿರವಾಗಿರುವಂತಹ ಜನರ ಬಗ್ಗೆ ಹೇಳ್ಕೊಂಡಿದ್ದೀರಾ, ಯಾರೆಲ್ಲ ನಿಮಗೆ ಸ್ಫೂರ್ತಿಯ ಸೆಲೆಯಾಗಿ ಇದ್ದಾರೆ ಇದ್ರು ಅನ್ನುವಂಥ ವಿಚಾರವನ್ನು ಇಷ್ಟೊತ್ತು ಹಂಚಿಕೊಂಡ್ರಿ. ಸ್ಫೂರ್ತಿಯ ಸೆಲೆ ಕಾರ್ಯಕ್ರಮ ಇದಾಗಿತ್ತು. ಎಲ್ಲರಿಗೂ ಕೂಡ ಧನ್ಯವಾದಗಳು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂದೇಶವನ್ನು ಕಳಿಸಿದ್ದೀರಾ. ಹೀಗೆ ಸದಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳಿಸ್ಕೊಳ್ತಾ ಇರಿ. ಹಾಗೆ ಸರಿಯಾಗಿ 5 ಗಂಟೆಗೆ ಇವತ್ತು ಒಂದು ವಿಶೇಷತೆ ಇದೆ. ಏನು ವಿಶೇಷತೆ ಅಂಥೇಳಿ ನಾನು ಬೆಳಗಿನಿಂದ ಸಾಕಷ್ಟು ಸಲ ಹೇಳಿದ್ದೀನಿ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ಪ್ರತಿನಿತ್ಯ ಇದ್ದೇ ಇರುತ್ತೆ. ನಾನ್ಸ್ಟಾಪ್ ಸಂಜೆ ಇವತ್ತು ಸ್ವಲ್ಪ ವಿಶೇಷವಾಗಿರುತ್ತೆ ಅಂತ ಹೇಳಿದ್ದೆ. ಕಾರಣ ಇವತ್ತು ಇಂಟರ್ನ್ಯಾಷನಲ್ ಫೆಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅವೇರ್ನೆಸ್ ಡೇ ಅಂಥೇಳಿ ಹೇಳಿದ್ದೆ. ಏನು ಹೀಗಂದ್ರೆ ಅಂಥೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋದಾಗಿದ್ರೆ, ಪೋಷಕರು ಮದ್ಯಪಾನ ಸೇವನೆ ಮಾಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಯಾವೆಲ್ಲ ದುಷ್ಪರಿಣಾಮಗಳು ಬೀರುತ್ತೆ ಅನ್ನುವಂಥ ವಿಚಾರವನ್ನು ಮನದಟ್ಟು ಮಾಡ್ತಾ ಇದ್ದಾರೆ ಮಕ್ಕಳ ತಜ್ಞರಾದ ಡಾಕ್ಟರ್ ನಿಜಗುಣ ಅವರು. ತಪ್ಪದೇ ಈ ಕಾರ್ಯಕ್ರಮವನ್ನು ಕೇಳಿ, ಟ್ಯೂನ್ ಮಾಡಿ, ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಇಲ್ಲಿ ಕೇಳಿ, ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳಿ. 9480910013 ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ. ಕಡೆಯ ಒಂದು ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ಶುಭ ಸಂಜೆ ಎಲ್ಲರಿಗೂ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಐದು ಗಂಟೆ ಆಗದೆ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಆಕಾಶವಾಣಿ ಬೆಂಗಳೂರು ಇದು. ಇಂದಿನ ವಿಶೇಷವಾದ ಕಾರ್ಯಕ್ರಮ ನಿಮಗೋಸ್ಕರ ಅಂತಲೇ ಹೊತ್ತು ತಂದಿದ್ದೇವೆ. ಇವತ್ತಿನ ವಿಶೇಷವಾದ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೇಳಬೇಕು ಅನ್ನೋದಾದರೆ, ಅಂತಾರಾಷ್ಟ್ರೀಯ ಭ್ರೂಣದ ಮದ್ಯಪಾನ ಸ್ಪೆಕ್ಟ್ರಮ್ ಅಸ್ವಸ್ಥತಾ ಜಾಗೃತಿ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಇಂಟರ್ನ್ಯಾಷನಲ್ ಫೀಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅವೇರ್ನೆಸ್ ಡೇ ಅಂತ ಹೇಳಿ ಈ ದಿನವನ್ನು ಕರೆಯಲಾಗುತ್ತೆ. ಈ ಒಂದು ದಿನದ ಬಗ್ಗೆ ಹೆಚ್ಚಿನ ಮಾಹಿತಿ ಯನ್ನ ನಮ್ಮ ಜೊತೆಯಾಗಿ ಮಾಡಿಕೊಡೋದಕ್ಕೆ ಇಂದು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ನಿಜಗುಣ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
2: ನಮಸ್ತೆ ಮೇಡಮ್.
1: ಸರ್, ಮೊಟ್ಟ ಮೊದಲನೇದಾಗಿ ಇಂದಿನ ದಿನದ ಬಗ್ಗೆ ಹೇಳೋದಕ್ಕಿಂತ ಮೊದಲು, ನೀವು ಈ ಒಂದು ಮಕ್ಕಳ ತಜ್ಞ ವೈದ್ಯಕೀಯ ಕ್ಷೇತ್ರದಲ್ಲಿ

0: ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಾ. ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬೆಂಗಳೂರಿನಲ್ಲಿ ಹೆಚ್ಚೋಡಿಯಾಗಿ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದೀರಾ. ಸಾಕಷ್ಟು ವರುಷಗಳಿಂದ ಮಕ್ಕಳ ಈ ಒಂದು ವಿಶೇಷವಾದಂತಹ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾನೆ ಬಂದಿದ್ದೀರಾ. ಇಂದಿನ ದಿನದ ಬಗ್ಗೆ ಮೊದಲನೇದಾಗಿ ಒಂದು ವಿಚಾರವನ್ನು ನಮ್ಮ ಜನರಿಗೆ ಹೇಳಬೇಕು ಅಂದರೆ ಏನಿದು ವಿಶೇಷವಾದ ದಿನ?
1: ಮೊದಲು ಈ ಕಾಯಿಲೆಗಳು ಸಾಕಷ್ಟು ಹೊರದೇಶಗಳಲ್ಲಿದೆ, ನಮ್ಮ ದೇಶದಲ್ಲಿ ಇಲ್ಲ ಅಂತ ಫೀಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ನ ನಾವು ಇಲ್ಲ ಅಂತ ಅಂದ್ಕೊಂಡಿದ್ವಿ. ಈ ಒಂದು ಉಲ್ಲೇಖವನ್ನು ಇಟ್ಕೊಂಡು ಹೇಳೋದಾದರೆ ಸಾಮಾನ್ಯವಾಗಿ ಕಾಯಿಲೆಗಳೇ ಬದಲಾವಣೆಗಳಾಗ್ತಾ ಇದೆ ಪ್ರಪಂಚದಲ್ಲಿ ಮತ್ತು ನಮ್ಮ ಕಮ್ಯುನಿಟಿ ಒಳಗಡೆ. ನಮ್ಮ ನಡೆನುಡಿಗಳು ಮತ್ತು ನಮ್ಮ ಜೀವನ ಶೈಲಿ ಎಲ್ಲ ಬದಲಾವಣೆ ಆಗ್ತಾ ಇರೋದ್ರಿಂದ ನಾವು 40 ವರ್ಷಗಳ ಹಿಂದೆ ಏನು ಕಾಯಿಲೆ ನೋಡಿದ್ವಿ, ಅದು ಸೋಂಕಾಗಿರ್ಬೋದು ಅಥವಾ ಇನ್ಯಾವುದೋ ಟೈಫಾಯ್ಡು ಮಲೇರಿಯಾ ಈ ಥರ ಕಾಯಿಲೆಗಳು ಮತ್ತು ಅಪೌಷ್ಟಿಕತೆ ಮಾಲ್ ನ್ಯೂಟ್ರಿಷನ್ ಈ ಥರ ನೋಡ್ತಾ ಇದ್ವಿ. ಈಗ ಕಾಯಿಲೆಗಳೇ ಬೇರೆ ಆಗಿದೆ. ಈಗ
0: ಹೌದು
1: ಕಾಯಿಲೆಗಳು ಸಂಬಂಧಗಳಿಗೆ ವಿಚಾರಪಟ್ಟಿದ್ದು ಮತ್ತು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸು ಪೋಸ್ಟ್ ಕರೋನಾ ಪ್ರಾಬ್ಲಮ್ಸು ಈ ಥರ ಪ್ರಾಬ್ಲಮ್ಗಳೇ ಚೇಂಜ್ ಆಗಿದೆ. ಅದಕ್ಕೆ ಆ್ಯಡ್ ಆನ್ ಆಗಿ ಇವತ್ತು ನಮಗೆ ಫೀಟಲ್ ದಿಸ್ ಥಿಂಗ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅನ್ನೋದು ಕೂಡ ಒಂದು ಬಂದಿದೆ ಅಂತ ಒಂದು ನನ್ನ ಅಭಿಪ್ರಾಯ. ಕಾಯಿಲೆಗಳು ಚೇಂಜ್ ಆಗೋದಕ್ಕೆ ಬಹಳ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿ ಮತ್ತು ನಾವು ಬೇರೆಯವ್ರನ್ನ ನಾವು ಅನುಕರಣೆ ಮಾಡ್ತಕ್ಕಂಥದ್ದಾಗಿರೋದ್ರಿಂದ ಜನಗಳು ಸಾಮಾನ್ಯವಾಗಿ ಯಾಕೆ ಈ ಕಾಯಿಲೆಗಳು ಬಂತು ಅಂತ ಆಲೋಚನೆ ಮಾಡಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ.
0: ಈ ಒಂದು ಫೀಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇದನ್ನು ನಾವು ಹೇಳೋದಾದರೆ ಇದು ಕೇವಲ ಒಂದು ಬಗೆಯ ಕಾಯಿಲೆ ಅಲ್ಲ, ಅನೇಕ ಕಾಯಿಲೆಗಳ ವ್ಯೂಹ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಇವತ್ತು ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಚಂದದ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಕೇಳುಗರೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ. ನಮಗೆ ಇಂದು ಮಾಹಿತಿಯನ್ನು ಮಾಡಿಕೊಡೋದಕ್ಕೋಸ್ಕರ ಜೊತೆಯಾಗಿದ್ದಾರೆ ಡಾಕ್ಟರ್ ನಿಜಗುಣ ಅವರು. ಇದು FM ರೈನ್ಬೋ 101.3 MHz.

0: ಕನ್ನಡ ಕಾಮನ ಬೆಲ್ಲು 101.3 ಮೆಗಾಹೆಡ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಮ್ಮೊಂದಿಗೆ ಇಂದು ಅಂತಾರಾಷ್ಟ್ರೀಯ ಭ್ರೂಣದ ಮದ್ಯಪಾನ ಸ್ಪೆಕ್ಟ್ರಮ್ ಅಸ್ವಸ್ಥತಾ ಜಾಗೃತಿ ದಿನದಂದು ಜೊತೆಯಾಗಿದ್ದಾರೆ ಡಾಕ್ಟರ್ ನಿಜಗುಣ ಸರ್. ಸರ್, ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊಟ್ಟ ಮೊದಲನೇದಾಗಿ ನಾನಿಂದು ಕೇಳ್ತಾ ಇರುವಂತಹ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ಯಾವುದೇ ಒಂದು ವಿಷಕಾರಿ ವಸ್ತು ಒಬ್ಬ ಮಹಿಳೆ ಒಂದು ಮಗುವನ್ನು ತನ್ನ ಭ್ರೂಣದಲ್ಲಿ ಇಟ್ಕೊಂಡಿರುವಂತಹ ಸಮಯದಲ್ಲಿ, ತನ್ನ ಗರ್ಭದಲ್ಲಿ ಇಟ್ಕೊಂಡಿರುವಂತಹ ಸಮಯದಲ್ಲಿ ಆ ಭ್ರೂಣಕ್ಕೆ ಅನೇಕ ವಿಷಕಾರಿ ವಸ್ತುಗಳು ಸೇರಿದರೆ ಅವುಗಳ ಒಂದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಾ ಸಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈ ಒಂದು ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಚಾರ ಮದ್ಯಪಾನದಿಂದ ಉಂಟಾಗುವಂತಹ ತೊಂದರೆಗಳ ಬಗ್ಗೆ. ಬೇರೆ ಬೇರೆ ಯಾವ ಯಾವ ವಿಷವಸ್ತುಗಳು ಈ ಸಾಲಿನಲ್ಲಿ ಸೇರುತ್ತೆ ಸರ್?
1: ಇದರಲ್ಲಿ ಎಲ್ಲ ವಿಷವಸ್ತುಗಳು ಸೇರುತ್ತೆ. ಅಂದರೆ ನಮ್ಮ ಪ್ರಕೃತಿಯಿಂದ ಪರಿಸರದಿಂದ ಬಂದಂಥ ವಿಷವಸ್ತುಗಳಾಗ್ಬೋದು, ಮತ್ತು ಅವರ ಅಭ್ಯಾಸದಿಂದ ಬಂದಂಥ ಡ್ರಗ್ ಅಡಿಕ್ಷನ್ಸ್ ಆಗ್ಬೋದು, ಅಥವಾ ಇನ್ಯಾವುದಾದ್ರೂ ರೀತಿಯಾದಂತಹ ಸೋಂಕುಗಳು ಕೂಡ ಇನ್ಫೆಕ್ಷನ್ಗಳಿಂದನೂ ಕೂಡ ಆಗ್ಬೋದು. ಉದಾಹರಣೆಗೆ HIV ಇನ್ಫೆಕ್ಷನಿಂದನೂ ಕೂಡ ಆಗ್ಬೋದು. ಅದೇ ರೀತಿ ಟ್ಯೂಬರ್ಕ್ಲೋಸಿಸ್ಸಿಂದನೂ ಕೂಡ ಮಗುಗೆ ಬರ್ಬೋದು. ಯಾಕೆಂದರೆ ಆಫ್ಟರ್ ಆಲ್ ಏನಂದರೆ ತಾಯಿಯ ಹೊಟ್ಟೆ ಒಳಗಡೆ ಮಗು ಇರೋದು, ಮಗುವಿಗೆ ಸಂಪೂರ್ಣವಾದಂಥ ಒಂದು ಶೀಲ್ಡ್ ಇರಲ್ಲ. ಆ ಗರ್ಭಕೋಶದಿಂದ ಆ ಒಂದು ಮಾಸಲಿನಿಂದ ಅಂಬಲಿಕಲ್ ಕಾರ್ಡ್ ಅಂತ ಏನು ಹೇಳ್ತೀವಿ ಅದರೊಳಗಡೆಯಿಂದ ಮಗುವಿಗೆ ತಾಯಿಯ ರಕ್ತ ಸಂಚಾರ ಆದಾಗ ಪ್ರತಿಯೊಂದು ವಸ್ತುವು ಕೂಡ ಮಗುವಿನ ದೇಹಕ್ಕೆ ಎಂಟ್ರಾಗುತ್ತೆ, ಅಂದರೆ ಪ್ರವೇಶ ಮಾಡುತ್ತೆ. ಆ ಪ್ರವೇಶ ಮಾಡಿದಾಗ ಬೆಳೀತಿರ್ತಕ್ಕಂಥ ಇನ್ನೂ ಬಾಲ್ಯಾವಸ್ಥೆಯಲ್ಲಿ ಇರತಕ್ಕಂಥ ಜೀವಕೋಶಗಳು ಈ ಒಂದು ಸಣ್ಣ ಸಣ್ಣ ಒಂದು ರಾಸಾಯನಿಕ ವಸ್ತುಗಳಿಂದನೂ ಕೂಡ ಅದು ತಮ್ಮ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಮತ್ತು ನ್ಯೂನತೆಗಳನ್ನು ಉಂಟು ಮಾಡಬಹುದು.
0: ಆಯಲ ವಿಷದ ವಸ್ತುಗಳ ಸಾಲಿನಲ್ಲಿ ಮದ್ಯಪಾನ ಕೂಡ ಸೇರಿದೆ.
1: ಹೌದು ಹೌದು
0: ಸರ್. ಈ ಮದ್ಯಪಾನದಿಂದ ತಾಯಿ ಒಂದು ಗರ್ಭಿಣಿಯಾಗಿದ್ದಂತಹ ಸಮಯದಲ್ಲಿ ಮದ್ಯಪಾನ ಸೇವಿಸುವುದರಿಂದ ಮಗುವಿನ ಮೇಲೆ ದುಷ್ಪರಿಣಾಮಗಳು ಬೀರುತ್ತೆ, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ದಿನದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಯಾವ ಎಲ್ಲ ದುಷ್ಪರಿಣಾಮಗಳನ್ನು ಮಗು ಎದುರಿಸಬೇಕಾಗುತ್ತೆ?
1: ಈಗ ನೋಡಿ, ಅವರು ಗೊತ್ತೋ ಗೊತ್ತಿಲ್ಲದೇನೋ ಒಂದು ಆಲ್ಕೋಹಾಲನ್ನು ಅವರು ಸೇವನೆ ಮಾಡಿದಾಗ ಅದು ಇಡೀ ದೇಹದಲ್ಲಿ ಸಂಚಾರ ಮಾಡುತ್ತೆ. ಆದರೆ ಮುಖ್ಯವಾಗಿ ನರಗಳ ಮೇಲೆ ಇದು ಪರಿಣಾಮ ಬೀರುತ್ತೆ. ಏಕೆಂದರೆ ಈ ಆಲ್ಕೋಹಾಲ್ ಅಂತಕ್ಕಂಥದ್ದು ನರಗಳ ಪಾಯ್ಸನ್. ಈ ನರಗಳ ಮೇಲೆ ಅತೀವವಾದಂತಹ ಒಂದು ತೊಂದರೆಯನ್ನು ನ್ಯೂನತೆಯನ್ನು ಉಂಟು ಮಾಡುತ್ತೆ. ಅವಾಗೇನಾಗುತ್ತೆ, ಜೀವಕೋಶಗಳಿಗೆ ಬೆಳವಣಿಗೆ ಸಂಖ್ಯೆ ಕಡಿಮೆ ಆಗುತ್ತೆ. ಜೀವಕೋಶಗಳ ಒಂದು ಬೆಳವಣಿಗೆ ಕುಂಠಿತವಾಗಿ ಅಲ್ಲಿ ಒಂದು ಆರ್ಬೊರೈಸೇಷನ್ ಅಂತ ಹೇಳ್ತೀವಿ, ನರಗಳು ಒಂದಕ್ಕೊಂದು ಹೆಣ್ಕೋಬೇಕು. ನಮ್ಮ ಬುದ್ಧಿ ಮಕ್ಕಳು ಹುಟ್ಟಿದ ಮೇಲೆ ಬುದ್ಧಿ ಚೆನ್ನಾಗಾಗಬೇಕಂದ್ರೆ ನರಗಳು ಒಂದಕ್ಕೊಂದು ಹೆಣ್ಕೊಳ್ಬೇಕು. ಅದೇ ರೀತಿ ಒಂದಕ್ಕೊಂದು ನರಗಳು ಕೂಡ್ಕೊಳ್ಬೇಕು, ನರಗಳ ಸೈಜ್ ಕೂಡ ಸರಿ ಇರಬೇಕು. ಅವು ಒಂದಕ್ಕೊಂದು ಮೆಸೇಜ್ ಕಳಿಸ್ತಾ ಇರ್ತವೆ ನರಗಳು ಒಂದಕ್ಕೊಂದು. ಈ ರೀತಿಯಾದಂಥ ನರಗಳು ಹೆಣೆದುಕೊಳ್ಳುವಿಕೆ ಮತ್ತು ಕೂಡಿಕೊಳ್ಳುವಿಕೆಯ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದರಿಂದ ಮತ್ತು ಈ ಮಿದುಳಿನ ಸೈಜ್ ಕೂಡ ಸಣ್ಣ ಆಗುತ್ತೆ, ಮಿದುಳಿನ ಸೈಜ್. ಯಾಕೆಂದರೆ ಒಂದೊಂದು ಜೀವಕೋಶಗಳು ಸಣ್ಣದಾಗೋದ್ರಿಂದ ಮಿದುಳಿನ ಸೈಜ್ ಕೂಡ ಸಣ್ಣ ಆಗುತ್ತೆ. ಅದರ ಜೊತೆಗೆ ಇವು ಕಳಿಸುವಂಥ ತರಂಗಗಳು ಮತ್ತು ವಾಹಕಗಳಿರ್ತಾವಲ್ಲ, ಮೆಸೇಜಸ್ಗಳು, ಅದನ್ನು ಕೂಡ ತೊಂದರೆ ಆಗುತ್ತೆ. ಯಾವಾಗ ನರಗಳು ಮೆಸೇಜ್ಗಳನ್ನು ಮತ್ತು ಒಂದು ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಒಂದು ಸಂವಹನ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಇದರ ಮೂಲಕ, ಆದ್ದರಿಂದ ಮಗುವಿನಲ್ಲೂ ಕೂಡ ಬುದ್ಧಿಯ ಒಂದು ಬೆಳವಣಿಗೆ ಮತ್ತು ಅವರು ಕೆಲಸ ಮಾಡ್ತಕ್ಕಂಥ ಒಂದು ಚಾತುರ್ಯತೆ ಮತ್ತು ಭಾವನಾತ್ಮಕವಾಗಬಹುದು ಮತ್ತು ಮನಸ್ಸಿನ ಮೇಲಾಗ್ಬೋದು, ಎಲ್ಲ ಮಿದುಳಿನ ಬೇರೆ ಬೇರೆ ಭಾಗಗಳ ಮೇಲೆ ಬೇರೆ ಬೇರೆ ರೀತಿಯಾದಂಥ ಪ್ರಭಾವ ಬೀರುತ್ತೆ. ಮಿದುಳಿನ ಜೊತೆಗೆ ದೇಹದ ಇತರ ಭಾಗಗಳ ಮೇಲೂ ಕೂಡ ಪ್ರಭಾವ ಬೀರೋದ್ರಿಂದ ಮಗುವಿನ ತೂಕ ಕಡಿಮೆ ಆಗುತ್ತೆ, ಹಾರ್ಟಲ್ಲಿ ಹೃದಯದಲ್ಲಿ ತೊಂದರೆ ಹೋಲಾಗ್ಬೋದು, ಅಂದರೆ ತೂತ ಆಗ್ಬೋದು. ಅದೇ ರೀತಿ ಮೂತ್ರಪಿಂಡದ ಮೇಲೆ ದೋಷ ಉಂಟಾಗ್ಬೋದು, ಮತ್ತು ಮಗುವಿನ ಹೈಟು ಎತ್ತರ ಕಡಿಮೆ ಆಗುತ್ತೆ, ಮೂಳೆಗಳ ಮೇಲೆ ಎಫೆಕ್ಟ್ ಆಗುತ್ತೆ ಈ ಆಲ್ಕೋಹಾಲು. ಸೊ ಅದರಿಂದ ಈ ಆಲ್ಕೋಹಾಲ್ ಅಂತಕ್ಕಂಥದ್ದು ಇಡೀ ಮಗುವಿನ ದೇಹಕ್ಕೆ, ಎಂಬ್ರಿಯೋ ಅಂತ ಏನು ಹೇಳ್ತೀವಿ, ಆ ಭ್ರೂಣಕ್ಕೇ ಸಂಪೂರ್ಣವಾದಂಥ ಒಂದು ಪಾಯ್ಸನ್.
0: ಭ್ರೂಣಾವಸ್ಥೆಯಲ್ಲೇ ಮಗುವಿನ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಈ ಒಂದು ಆಲ್ಕೋಹಾಲ್ ಉಂಟಾಗುವಂತಹ ಇನ್ನೂ ಅನೇಕ ರೋಗಗಳಿದೆ. ಇದನ್ನು ಬಹುಶಃ ಆರೋಗ್ಯದ ಮೇಲೆ ಬೀರುವಂತಹ ಚಕ್ರವ್ಯೂಹ ಅಂತಾನೆ ಹೇಳ್ಬೋದಾ ಸರ್?
1: ಹೌದು, ನಾವು ಈಗ ಒಂದು ಎನ್ವೈರನ್ಮೆಂಟಲ್ ಇದ್ಮೇಲೆ, ಒಂದು ಪರಿಸರದಲ್ಲಿ ಇದ್ಮೇಲೆ, ಆ ಪರಿಸರದಲ್ಲಿ ಬೇಕಾದವು ಇರ್ತವೆ, ಬೇಡದಿದ್ದವು ಇರ್ತವೆ. ಅದನ್ನು ನಾವು ನಿರ್ಧಾರ ಮಾಡಿ ತಗೊಳ್ಬೇಕಾಗತ್ತೆ. ಈಗ ಕೆಲವು ಆಹಾರಗಳಿಂದನೂ ಆಗ್ಬೋದು, ಒಂದು ಇನ್ಸೆಕ್ಟಿಸೈಡ್ ಅಥವಾ ಒಂದು ಯಾವುದೋ ಒಂದು ಫರ್ಟಿಲೈಸರಿಂದ, ಒಂದು ಗೊಬ್ಬರದಿಂದ ಆಗ್ಬೋದು, ಒಂದು ಕಲರಿಂಗ್ ಏಜೆಂಟಿಂದ ಆಗ್ಬೋದು, ಮತ್ತೆಲ್ಲ ಅಂದಮೇಲೆ ಯಾವುದು ಒಂದು ಅಜಿನೋಮೊಟೋ ತಿಂತೀವಿ, ಮತ್ತು ಇನ್ನೊಂದು ಸ್ಟೋರಿಂಗ್ ಆಫ್ ಆಹಾರಗಳನ್ನ ಈಗ

0: ಪರಿಷ್ಕರಣೆ ಮಾಡ್ತಕ್ಕಂಥ ಆಹಾರದಲ್ಲಿ ನಾವು ತಿರ್ತೀವಲ್ಲ, ಅದರಲ್ಲಿ ಟೆರಟೋಜೆನ್ಸ್ ಇರುತ್ತೆ. ಟೆರಟೋಜೆನ್ಸ್ ಅಂದರೆ ದುರ್ಮಾಂಸಗಳು ಬೆಳೀತಕ್ಕಂಥ ಒಂದು ಸಾಧ್ಯತೆಗಳು ಇರತಕ್ಕಂಥದ್ದು. ಕಲರ್, ಆರ್ಟಿಫಿಷಿಯಲ್ ಕಲ್ಲರ್ಸು, ಮತ್ತು ನಾವೊಂದು ಹವ ಇದು ಗಾಳಿನಲ್ಲಿ ಸೇವನೆ ಮಾಡ್ತಕ್ಕಂಥ ಕಾರ್ಬನ್ ಮಾನಾಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಇವೆಲ್ಲವೂ ಕೂಡ ಒಂದು ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿ ನಾವು ತಗೊಳ್ತಕ್ಕಂಥ ಮಾಮೂಲಿ ಇದು ಔಷಧಿಗಳಿಂದೇವೆ, ಅದರಲ್ಲೂ ಕೂಡ ಎಷ್ಟೊಂದು ಔಷಧಿಗಳು ಭ್ರೂಣದ ಮೇಲೆ ಕೆಲಸ ಮಾಡೋದ್ರಿಂದ ದುಷ್ಪರಿಣಾಮ ಬೀರೋದ್ರಿಂದ ನಾವು ವೈದ್ಯರುಗಳು ಎಷ್ಟೊಂದು ಔಷಧಿಗಳನ್ನ ತಗೊಳ್ಬೇಡಿ ಗರ್ಭಾವಸ್ಥೆಯಲ್ಲಿ ಅಂತ ಹೇಳ್ತೀವಿ.
1: ಖಂಡಿತವಾಗ್ಲೂ ಈ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನು ತಿಳ್ಕೋಬೇಕಾಗಿದೆ. ಖಂಡಿತವಾಗ್ಲೂ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಕೇಳುಗರೆ, ಈ ಬಗ್ಗೆ ನಿಮ್ಮಲ್ಲೇನಾದರೂ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ನೀವು ನಮಗೆ ನಿಮ್ಮ ಪ್ರಶ್ನೆಯನ್ನು ಕಳುಹಿಸಿಕೊಡಬಹುದು. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶವನ್ನು ಕಳುಹಿಸಿಕೊಡಿ. ಹೆಸರನ್ನು ಕಳುಹಿಸಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಹೆಸರನ್ನು ಕೂಡ ಕಳುಹಿಸಿಕೊಡಬಹುದು, ಅಥವಾ ಹೆಸರನ್ನು ಕಳುಹಿಸದೆಯೇ ಕೂಡ ನಿಮ್ಮ ಪ್ರಶ್ನೆಯನ್ನು ನಮಗೆ ರವಾನಿಸಬಹುದು. ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುವಂತಹ ಪ್ರಯತ್ನವನ್ನು ನಾವಿಂದು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಯಾಗಿದ್ದಾರೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಡಾಕ್ಟರ್ ನಿಜಗುಣ ಅವರು. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 MHz.

ಶುಭ ಸಂಜೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಹಾಗೂ ಡಿಆರ್ಎಂ ತರಂಗಾಂತರ 603 kHz ನಿಲಯದ ಇಂದಿನ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಗಿರ್ಮೇಟ್ ನಿಲಯದ ಸಂಜೆಯ ಪ್ರಸಾರದ ಮೊದಲ ಕಾರ್ಯಕ್ರಮವಾಗಿ ಗಿರ್ಮೇಟ್ ಕಾರ್ಯಕ್ರಮದಲ್ಲಿ ಚಂದದ ಗೀತೆಗಳನ್ನು ಕೇಳ್ತಾ ಸಾಗೋಣ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಕೇಳುಗರೆ, ಗಿರ್ಮೇಟ್ನ ಮೊದಲ ಗೀತೆಯಾಗಿ ಮೂಡಿಬರ್ತಾ ಇದೆ ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರು ಹಾಡಿರುವಂತಹ ವೀರ ಪರಂಪರೆ ಚಿತ್ರದ ಗೀತೆ. ಗೀತೆಯ ರಚನೆ ಹಾಗೂ ಸಂಗೀತ ಎಸ್ ನಾರಾಯಣ ಅವರದು.

ಗೆರ್ಮೆಟ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಸೋನು ನಿಗಮ್ ಹಾಡಿದ್ದಂತಹ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಗೀತೆಯನ್ನ ಬರೆದವರು ಜಯಂತ್ ಕಾಯ್ಕಿಣಿ, ಸಂಗೀತವನ್ನ ನೀಡಿದ್ದವರು ಪ್ರಕಾಶ್ ಕುಮಾರ್ ಜೀವಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು ಎದ್ದು

ಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಈಗ ಕೇಳಿ ಕುನಾಲ್ ಗಾಂಜಾವಾಲ ಹಾಗೂ ಹಂಸಿಕಾ ಅಯ್ಯರ್ ಅವರು ಹಾಡಿರುವಂತಹ ಪೃಥ್ವಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ಮಣಿಕಾಂತ್ ಕದ್ರಿಯವರ ಸಂಗೀತ ಸಂಯೋಜನೆ ಇದೆ.

ಸಮಯ ಆಗಿದೆ 5:47. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ ಗಿರ್ಮಿಟ್ನಲ್ಲಿ. ಇನ್ನು ಮುಂದೆ ಕೇಳಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿರುವಂತಹ ವಜ್ರಕಾಯ ಚಿತ್ರದ ಗೀತೆ ಹಾಡಿದ್ದಾರೆ ಶರಣ್ ಹಾಗೂ ಸುನೀತಾ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಈಗ ಕೇಳಿ ಸೋನು ನಿಗಮ್ ಹಾಗೂ ಅರ್ಚನಾ ರವಿ ಅವರು ಹಾಡಿರುವಂತಹ ಒಲವೇ ವಿಸ್ಮಯ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ವೀರ್ ಸಮರ್ಥವರ ಸಂಗೀತವಿದೆ.

ಗಿರ್ಮಿಟ್ನ ಕೊನೆಯಲ್ಲಿ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ದನಿಯಾಗಿರುವಂತಹ ಮುಸ್ಸಂಜೆ ಮಾತು ಚಿತ್ರದ ಗೀತೆ, ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ವಿ ಶ್ರೀಧರ್ ಅವರ ಸಂಗೀತವಿದೆ.

0: ಸಮಯ ಸರಿಯಾಗಿ 6 ಗಂಟೆ. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಮಾತೃಭಾಷೆ ಅಂತರಂಗದ ಭಾಷೆ, ನಮ್ಮ ತಾಯ್ನುಡಿ. ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
4: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
3: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾಳೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ.
2: ಪ್ರೇಮ್ ಗರ್ಲ್ ಕಿಸಿ ಶಾಯರ್ ಕಿ.

ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಸಮಯ ಸರಿಯಾಗಿ 6:10 ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ, ಇಂದು ಸಂಜೆ 6:15 ಹಾಗೂ ನಾಳೆ ಬೆಳಿಗ್ಗೆ 6:35 ಕನ್ನಡ ರತ್ನ ಭಂಡಾರ, 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಣಿಗಳ ಚರ್ಮ ಮತ್ತು ಉಣ್ಣೆಯ ಉಪಯೋಗ, ಈ ಕುರಿತು ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನಿಪದ, 7:45 ಸೇರಿಗಂಧ, 9:15 ಪ್ರಚಲಿತ ವಿದ್ಯಮಾನ, ವಿಷಯ ಆನೆಗಳ ಪರಿಸರ ಮತ್ತು ಸಾಂಸ್ಕೃತಿಕ ಮಹತ್ವ, 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಅಥ್ಲೀಟ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಜೊತೆ ಸಂವಾದ ಕಾರ್ಯಕ್ರಮ, ಬೆಂಗಳೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧನಂಜಯ್ ಹೆಗ್ಡೆ ಅವರ ಗಾಯನ, ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಸುಶೀಲಾ ಸೋಮಶೇಖರ್ ಅವರಿಂದ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ, 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ, 7:15 ಬಿಎಸ್ ಮೀರಾ ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ, 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಗ್ಗೆ 9:05 ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಕೇಳುವಿರಿ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್.

0: 9:10 ವಿಶ್ವ ಆತ್ಮಹತ್ಯೆ ತಡೆ ದಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ, 10:30 ಸುನ್ಹೇರೇಪಲ್, 11:00 ಸವಿ ನೆನಪು. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ. ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಆಹಾರ ಕುರಿತು ವಿಜಯಪುರ ಬಿಎಲ್ಡಿಇ ಆಸ್ಪತ್ರೆಯ ಪ್ರಾಧ್ಯಾಪಕಿ ಡಾ ಜ್ಯೋತಿ ಖೋದ್ನಾಪುರ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸವಿತಾ ಎನ್. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ ನಶಾ ಮುಕ್ತಿ ಜಾಗೃತಿ. ಭಾಗವಹಿಸುತ್ತಾರೆ ವಿಕಾಸ್ ಸಿಂಗ್ ಮತ್ತು ರಿಷಭ್ ಮಿಶ್ರಾ, ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ವಲಯ ಘಟಕ. ನಿರೂಪಣೆ ಆಲ್ಪನಾ ಕಪೂರ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೇಟ್, 6:15 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇದರಲ್ಲಿ ತೆಂಗಿನ ನರ್ಸರಿ ಒಂದು ಉಪಕಸುಬಾಗಿ ಕುರಿತು ಡಾ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಶೋಭಾ ನಿಪದ. ಕೇಳುಗರೆ ಗಮನಿಸಿ, ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ಇಂದು ಸಂಜೆ 7:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸಬಹುದು. ಆಟದ ಮುಕ್ತಾಯದವರೆಗೂ ಸಹ ಆಲಿಸುವಿರಿ. ಇನ್ನು ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಿರಿಗಂಧ, 9:15 ಲಕ್ಷ್ಮೀ ನಾಗರಾಜ್ ಹಾಡಿರುವ ಭಾವಗೀತೆಗಳು, 9:30 ನಾಟಕ ಎಣಿಕೆ ರಚನೆ ವೈಕೆ ಸಂಧ್ಯಾ ಶರ್ಮಾ, ನಿರ್ದೇಶನ ಎಆರ್ ಗೋಪಾಲ್ ನಾಯ್ಕ, 10:00 ಆರೋಗ್ಯ ಸಂಚಿಕೆಯ ಮರುಪ್ರಸಾರ ಕನ್ನಡಕಗಳ ಸೂಕ್ತ ಬಳಕೆ. ಈ ಕುರಿತು ಡಾ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ ಸರಿಯಾಗಿ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಮ್ ಡಿಮ್ಮವಾ ಓ ಕರ್ನಾಟಕ ಹೃದಯ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾ ಆರ್ಕೆ ಶ್ರೀಕಂಠನ್ ಅಂತ ಹೆಸರು ಕೇಳಿದ ಕೂಡಲೇ ಮನಸ್ಸಿನಲ್ಲಿ ಒಂದು ಆಲಾಪ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೇರು ವಿದ್ವಾಂಸರು, ಅವರ ಹಾಡುಗಾರಿಕೆಯಷ್ಟೇ ಅವರ ಮಾತು ಸೊಗಸು. ಆಕಾಶವಾಣಿಯಲ್ಲಿ ಬಹಳ ಕಾಲ ಸಂಗೀತದ ನಿರ್ಮಾಪಕರಾಗಿದ್ದರು. ಅವರ ಮಾತು, ಅನುಭವ, ಕಲಾದೃಷ್ಟಿ.
4: ಸಂಸಾರದಲ್ಲಿ ಇದೊಂದು ಜಾನಪದ ಧಾಟಿಯ ಟ್ಯೂನು. ಇದಂತೂ ಎಷ್ಟು ಪ್ರಿಯವಾಗಿದೆ ಅಂತಂದರೆ, ನನ್ನ ಸ್ನೇಹಿತರೊಬ್ಬರು ಅದನ್ನು ಫಸ್ಟ್ ಟೈಮ್ ನಾನು ಹಾಡಿದ ಕಚೇರಿ ಒಳಗೆ ಒಂದು ತಾ ದಿಂಗ್ಮೂಢನಾಗ್ಬಿಟ್ಟಿರೋರು. ಮೂರು ಹೊತ್ತು ಅವರಿಗೆ ಆ ದೇವರ ನಾಮದ ಆ ಒಂದು ಇದೆ ಸ್ಮರಣೀಯ. ಆಮೇಲೆ ಒಂದು 8 ದಿವಸ ಆದಮೇಲೆ ಪುನಃ ಸಿಕ್ಕಿದ್ರು ಅವರು, ಮೇಷ್ಟ್ರೇ ಏನು ಪ್ರಭಾವ ಬೀರ್ಬಿಟ್ರಿಪ್ಪ ನೀವು, ಏನಪ್ಪ ನಾನೇನಪ್ಪ ಮಾಡಿದೆ ಪ್ರಭಾವಕ್ಕೆ, ಹಂಗೆ ನೀವು ಹಾಡಿದ್ರಲ್ಲ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಅಂತ. ಅಯ್ಯೋ ಏನು ಏನು ಮೋಡಿ ಮಾಡಿಬಿಟ್ರಿ ನೀವು, ಏನು ಹಾಡಿಬಿಟ್ರಿ ನೀವು. ನೋಡಿ, ಪ್ರತಿನಿತ್ಯವೂ ನಾನು ಆಫೀಸ್ಗೆ ಹೋಗುವಾಗ ಮೊದಲು ಆ ಕ್ಯಾಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದನ್ನು ಕೇಳಿ ಆ ಒಂದು ಇದರ ಸ್ಮರಣೆಯಲ್ಲಿಯೇ ಆಫೀಸ್ಗೆ ಹೋಗ್ತೀನಿ, ಸಂತೋಷವಾಗಿ ಕೆಲಸ ಮಾಡ್ತೀನಿ. ಆ ದೇವರ ನಾಮ ಮರೆಯೋದಕ್ಕೆ ಆಗೋದಿಲ್ವಲ್ಲಪ್ಪ, ಏನು ಹಾಡಿದ್ದೀರಿಪ್ಪ ನೀವು. ಸುಮ್ಮನೆ

0: ಗತಿಲ್ಲ, ವಿಸ್ತಾರವಾಗಿ ಹಾಡದೆ ಹೋದರೆ ಜನಗಳಿಗೆ ರುಚಿಸೋಲ್ಲ. ಈ ತರಹ ಒಂದು ಸಂದಿಗ್ಧವಾದ ರಚನೆಗಳದು. ಅದು ಜನಪ್ರಿಯವಾಗಿ ಆಗಬೇಕಾದರೆ, ಅದು ಶತ್ರುಗಳಿಗೆ ಪ್ರಿಯವಾಗಬೇಕಾದರೆ ಯಾವ ರೀತಿ ಹಾಡಬಹುದು ಅಂತ ನಾನೇ ಕಲ್ಪನೆ ಮಾಡಿಕೊಂಡು ಹಾಡಿ 3 ಗಂಟೆಗಳ ಕಾಲ ಈ ಕಲಾ ಪ್ರಪಂಚದಲ್ಲಿ ವಿಮರ್ಶಕರು ಅಂತ ಇದ್ದಾರೆ, ನಿಮಗೆಲ್ಲ ಪರಿಚಯವೇ ಇದೆ ಅಂತಿಟ್ಕೊಳ್ಳಿ. ನನ್ನ ಕೆರಿಯರ್ನಲ್ಲಿ ನನಗೆ ಮೊದಲನೇ ವಿಮರ್ಶಕ ಅಂತಂದರೆ ನನ್ನ ಪಕ್ಕದಲ್ಲೇ ಇರತಕ್ಕಂಥ ನನ್ನ ಹೆಂಡತಿ. ಅವಳನ್ನು ಸಮಾಧಾನಪಡಿಸಿ ಅವಳ ಕೈಲಿ ಬ್ಯಾಶ್ ಇವತ್ತು ಚೆನ್ನಾಗಿತ್ತು ನಿಮ್ಮ ಕಚೇರಿ ಅಂತ ಅನ್ನಿಸ್ಕೊಂಡ್ಬಿಟ್ರೆ ನಂಗೆ ತುಂಬ ಸಂತೋಷ. ಬಾಕಿ ಕ್ರಿಟಿಕ್ಸ್ ಏನಾದರೂ ಬರೀಲಿ, ಅದು ಮುಖ್ಯವಲ್ಲ. ಸಂಗೀತ ಬಲ್ಲವಳಾಗಿ, ಸಂಗೀತವನ್ನು ಕೇಳಿ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿದವಳಾಗಿ, ಹೀಗಿತ್ತು, ಹೀಗಿರಬೇಕು, ಹೀಗಿರಬಾರ್ದು ಅಂತ ಹೇಳೋದು ಹೇಳ್ತಕ್ಕಂಥ ಮಾತುಗಳಿಗೆ ಬೆಲೆ ಹೆಚ್ಚು. ಆದ್ದರಿಂದ ನನ್ನ ಮೊದಲನೇ ಕ್ರಿಟಿಕ್ ನನ್ನ ಹೆಂಡತಿ.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಇಂದು ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರ ಮಾತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ 20,000 ಕೋಟ್ಯಧಿಕ ವ್ಯಯೇನ 8 ರೇಲ ಬಹುಪಥ ಪ್ರಕಲ್ಪಾಃ ಅನುಮೋದಿತಾಃ. ಸ್ವರ್ಣಿಮ ಚತುರ್ಭುಜ ಮಾರ್ಗಸ್ಯ ಚತುಷ್ಪಥೀಕರಣಾಯ ಚ ಸ್ವೀಕೃತಿಃ ಪ್ರದತ್ತಾ. ಶ್ರೀಲಂಕಾ ವಾಯುಸೇನಾಯಾಃ L-70 ಪ್ರಕ್ಷೇಪಕಾಣಾಂ ಆಧುನಿಕೀಕರಣಾಯ ಭಾರತ ಶ್ರೀಲಂಕಾ ಸೈನ್ಯ ಸಂಧಿಃ ಹಸ್ತಾಕ್ಷರಿತಂಗತಃ. ಸ್ವಭೂಮಿಃ ಭಾರತ ವಿರೋಧಿ ಕೃತ್ಯೇಭ್ಯಃ ನ ಪ್ರಯುಜ್ಯತೆ ಇತಿ ಕೊಲಂಬೊ ಪ್ರಶಾಸನೇನ ಆಶ್ವಾಸಿತಂ. ಆಗಾಮಿನಃ ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಪೂರ್ವಾಂಗ ರೂಪೇಣ ಮುಂಬಯ್ಯಾಂ ಬ್ರಿಕ್ಸ್ ವಿತ್ತಮಂತ್ರಿಣಾಂ ಕೇಂದ್ರೀಯ ಬ್ಯಾಂಕ್ ನಿಯಾಮಕಾನಾಂ ಚ ಅಂತಿಮ ಮಹತ್ವಪೂರ್ಣ ಸಂಗೋಷ್ಠಿ ಸಾಂಪ್ರತಂ ಪ್ರಚಲತಿ. ಚೀನದೇಶಸ್ಯ ಶಂಘಾಯ್ ನಗರೆ ಆಯೋಜ್ಯಮಾನಾಯಾಂ ವಿಶ್ವ ಕೌಶಲ ಸ್ಪರ್ಧಾಯಾಂ ಭಾರತಂ ಪ್ರಥಮವಾರಂ ಏಕಾದಶಸು ನವೀನಾಸು ಕೌಶಲ ಶ್ರೇಣಿಷು ಭಾಗಂ ಗ್ರಹಿಷ್ಯತಿ. ಅಪಿ ಚ ಅಹಮದಾಬಾದೆ ಪ್ರಚಲಂತ್ಯಾಃ ವಿಶ್ವ ದಿವ್ಯಾಂಗ ಧನುರ್ಕ್ರೀಡಾಯಾಃ ಅಂತಿಮೆ ದಿವಸೆ ಭಾರತೇನ ಉತ್ಕೃಷ್ಟ ಪ್ರದರ್ಶನೇನ ದ್ವೇ ಸ್ವರ್ಣ ಪದಕೆ ಚತ್ವಾರಿ ಚ ಕಾಂಸ್ಯ ಪದಕಾನಿ ಸ್ವಾಯತ್ತೀಕೃತಾನಿ. ಅಥ ವಾರ್ತಾಃ ವಿಶದೀಕೃತ್ಯ. ಕೇಂದ್ರೀಯ ಮಂತ್ರಿಮಂಡಲಂ ರೇಲ ಸಂಜಾಲಸ್ಯ ಅಭೂತಪೂರ್ವ ವಿಸ್ತಾರಾಯ ಕ್ಷಮತಾ ಸಂವರ್ಧನಾಯ ಚ 20,000 ಕೋಟ್ಯಧಿಕರೂಪ್ಯಕಾಣಾಂ ವ್ಯಯೇನ ನಿರ್ಮೀಯಮಾನೇಭ್ಯಃ 8 ಬಹುಪಥ ರೇಲ ಪ್ರಕಲ್ಪೇಭ್ಯಃ ಸ್ವಾಕೃತಿಂ ಪ್ರಾದಾತ್. ನವದಿಲ್ಲ್ಯಾಂ ಸಂವಾದದಾತ್ರೀನ್ ಸಂಬೋಧಯನ್ ಸೂಚನಾ ಪ್ರಸಾರಣ ರೇಲ ಮಂತ್ರಿ ಅಶ್ವಿನಿ ವೈಷ್ಣವಃ ಪ್ರಾವೋಚತ್ ಯತ್ ಏತೇಷು ಪ್ರಥಮಚರಣೆ ಪಶ್ಚಿಮ ಬಂಗಾಳ ಝಾರ್ಖಂಡ ಒಡಿಶಾ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜ್ಯೇಷು ವ್ಯಾಪ್ತ ಚತುರ್ದಶ ಮಂಡಲೇಷು ನೂತನ ಮಾರ್ಗಸ್ಯ ನಿರ್ಮಾಣಂ ವಿಧಾಸ್ಯತೆ. ಅಸ್ಮಿನ್ ಖಡಗ್ಪುರ ಝಾರ್ಸುಗುಡಾ ಚತುರ್ಥಪಥಃ ಕಟನಿ ಪೆಂಡ್ರಾ ರೋಡ್ ಚತುರ್ಥಪಥಃ ತಥಾ ಬಿಲಾಸ್ಪುರ್ ಪೆಂಡ್ರಾ ರೋಡ್ ತೃತೀಯ ಪಥಃ ಸಮಾವಿಷ್ಟಾಃ ಸಂತಿ. ಅನೇನ ಸಹೈವ ಮಂತ್ರಿಮಂಡಲೇನ ತಮಿಳುನಾಡು ಆಂಧ್ರಪ್ರದೇಶ ಕರ್ನಾಟಕ ತೆಲಂಗಾಣ ರಾಜ್ಯೇಷು ಚತ್ವರಿಂಶದುತ್ತರ 500 ಕಿಲೋಮೀಟರ ಪರಿಮಿತ ವಿಸ್ತಾರಾಯ ಏಕವಿಂಶತ್ಯುತ್ತರ 10,000 ಕೋಟಿ ರೂಪ್ಯಕಾಣಾಂ ಅನ್ಯ 5 ಪರಿಯೋಜನಾಃ ಅಪಿ ಅನುಮೋದಿತಾಃ. ಮಂತ್ರಿಣಾ ಸವಿಶೇಷಂ ಪ್ರಖ್ಯಾಪಿತಂ ಯತ್ ಸರ್ವಕಾರೇಣ ದೇಶಸ್ಯ ಸಪ್ತೋಚ್ಚ ಸಾಂದ್ರತಾ ರೇಲ ವೀಥೀನಾಂ ಚತುಷ್ಪಥೀಕರಣಂ ವಿಧಾತುಂ ನಿರ್ಣಯಃ ಗೃಹೀತಃ. ಏತೇಷು ದೆಹಲಿ ಹಾವಡಾ ಮುಂಬೈ ಹಾವಡಾ ದೆಹಲಿ ಮುಂಬೈ ದಿಲ್ಲಿ ಗುವಾಹಾಟಿ ದಿಲ್ಲಿ

ಏತಾಸು ಏಕಾದಶ ನವೀನ ಶ್ರೇಣಿಷು ದಂತ ಕೃತ್ರಿಮ ಅಂಗ ನಿರ್ಮಾಣಂ ಡಿಜಿಟಲ್ ಇಂಟರ್ಯಾಕ್ಟಿವ್ ಮೀಡಿಯಾ ಡಿಸೈನ್ ಇತ್ಯಾದಯ ವಿಷಯಾ ಸಮಾವಿಷ್ಟಾ. ಭಾರತಸ್ಯ ಸಹಭಾಗಿತಾ ವಿಷಯ ವದಂತ್ಯಾ ಕೌಶಲ್ಯ ವಿಕಾಸ ಉದ್ಯಮಿತಾ ಮಂತ್ರಾಲಯಸ್ಯ ಸಚಿವಯಾ ದೇವಶ್ರೀ ಮುಖರ್ಜಿ ವರ್ಯಯಾ ಉಕ್ತಂ ಯತ್ ಏತಾಸು ನವೀನಾಸು ಶ್ರೇಣಿಷು ಭಾರತಸ್ಯ ಸಹಭಾಗಿತಾ ದೇಶಸ್ಯ ಕೌಶಲ ಪಾರಿಸ್ಥಿತಿಕ ತಂತ್ರಸ್ಯ ಭವಿಷ್ಯೋನ್ಮುಖತಾಂ ವೈಶ್ವಿಕ ಪ್ರಾಸಂಗಿಕತಾಂಚ ದರ್ಶಯತಿ. ಸಾ ಏತದಪಿ ಉಕ್ತವತಿ ಯತ್ ದೃಢ ಸಹಯೋಗೇನ ಸರ್ವಕಾರಃ ಯೂನಾಂ ಕೃತೆ ಆತ್ಮವಿಶ್ವಾಸೇನ ವೈಶ್ವಿಕ ಪ್ರತಿಸ್ಪರ್ಧಾಯಾಂ ಅವತೀರ್ಯ ಉತ್ತಮ ಮಾನಕಾನ್ ಪ್ರಾಪ್ತುಂ ಮಾರ್ಗಂ ಪ್ರಶಸ್ತಂ ಕರೋತಿ. ರಾಜಸ್ವ ಗುಪ್ತಚರ ನಿದೇಶಾಲಯೇನ ವಿಗತ ಪಕ್ಷದ್ವಯೇ ದೇಶವ್ಯಾಪಿ ಅಭಿಯಾನೇಷು ಪ್ರಾಯಃ ಚತ್ವಾರಿಂಶತೋತ್ತರ ಸಪ್ತಶತ ಕಿಲೋಗ್ರಾಮ ಪರಿಮಿತಂ ಗಾಂಜಾ ಚರಸಾದಿ ಮಾದಕ ದ್ರವ್ಯಂ ಗೃಹೀತಂ. ಪ್ರವರ್ತನ ನಿದೇಶಾಲಯೇನ ಕರ್ನಾಟಕ ರಾಜ್ಯ ಅಷ್ಟಾದಶ ಸ್ಥಾನೇಷು ಸಘನಾನ್ವೇಷಣಂ ವಿಹಿತಂ. ಏತೇಷು ರಾಜ್ಯಸ್ಯ ಲೋಕನಿರ್ಮಾಣ ಮಂತ್ರಿಣಃ ಸತೀಶ್ ಜಾರಕಿಹೊಳಿ ಇತ್ಯಸ್ಯ ತಸ್ಯ ಪುತ್ರ್ಯಾಃ ಸಹೈವ ಲೋಕಸಭಾ ಸಾಂಸದ್ ಪ್ರಿಯಂಕಾ ಜಾರಕಿಹೊಳಿ ಇತ್ಯಸ್ಯಾಃ ಆವಾಸಃ ಅಂತರ್ಭವತಿ. ರಾಷ್ಟ್ರೀಯ ರಾಜಧಾನಿ ಕ್ಷೇತ್ರಾಯ ತನ್ನಿಕಟವರ್ತಿ ಕ್ಷೇತ್ರೇಭ್ಯಶ್ಚ ವಾಯುಗುಣವತ್ತಾ ಪ್ರಬಂಧನ ಆಯೋಗೇನ ಉದ್ಘೋಷಿತಂ ಯತ್ ಆಯೋಗಸ್ಯ ಸಂವೈಧಾನಿಕ ನಿರ್ದೇಶಾನಾಂ ಪ್ರಭಾವಿ ಕಾರ್ಯಾನ್ವಯನಂ ಎನ್ಸಿಆರ್ ಕ್ಷೇತ್ರೇ ವಾಯು ಪ್ರದೂಷಣಸ್ಯ ನಿವಾರಣಾಯ ಶಮನಾಯ ಚ ಅತ್ಯಂತಂ ನಿರ್ಣಾಯಕಂ ಅಸ್ತಿ. ಅಹಮದಾಬಾದೆ ಪ್ರಚಲಂತ್ಯಾಃ ವಿಶ್ವ ದಿವ್ಯಾಂಗಧನುರ್ಕ್ರೀಡಾಯಾಃ ಅಂತಿಮೆ ದಿವಸೆ ಭಾರತೇನ ಉತ್ಕೃಷ್ಟ ಪ್ರದರ್ಶನೇನ ದ್ವೇ ಸ್ವರ್ಣ ಪದಕೆ ಚತ್ವಾರಿ ಚ ಕಾಂಸ್ಯ ಪದಕಾನಿ ಸ್ವಾಯತ್ತೀಕೃತಾನಿ ಇತಿ ವಾರ್ತಾಃ.

ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಬಿಎ ಅಜರುದ್ದೀನ್. ಪ್ರಿಯ ಶ್ರೋತೃಗಳೇ, ನಮ್ಮ ದೇಶದಲ್ಲಿ ಸೂಪರ್ ಮಾಮ್ ಅಂತ ಒಬ್ಬಳು ಇದ್ಲು. ಈಕೆಯನ್ನ ಏಕೆ ಸೂಪರ್ ಮಾಮ್ ಅನ್ನೋರು ಅಂದರೆ, ಈಕೆ ವಿವಿಧ ಅವಧಿಗಳಲ್ಲಿ ಜನ್ಮ ನೀಡಿದ್ದು 29 ಮರಿಗಳಿಗೆ, ಬದುಕಿದ್ದು 25 ಮರಿಗಳು. ವಿಶ್ವದಲ್ಲಿ ಇದೇ ಫಸ್ಟು, ಇದೇ ಲಾಸ್ಟು. ಮತ್ತಾವ ಹುಲಿಗಳು ಇಷ್ಟೊಂದು ಮಕ್ಕಳನ್ನು ಹೆತ್ತು ಬಾಣಂತನಕ್ಕೆ ಹೋದ ಸಾಕ್ಷಿ ಇಲ್ಲ. ಸಾಮಾನ್ಯವಾಗಿ ಹುಲಿಗಳು ಮರಿ ಹಾಕ್ತಾ ಹಾಕ್ತಾ ದೈಹಿಕವಾಗಿ ಸುಸ್ತಾಗ್ತಾ ಹೋಗ್ತವೆ. ಇದರ ಜೀವಿತಾವಧಿ 16 ವರ್ಷ. ಇದರಲ್ಲಿ 8 ವರ್ಷ ಒಟ್ಟು 29 ಮರಿಗಳನ್ನು ಹಾಕಿದ್ದಾಳೆ ಪುಣ್ಯಾತ್ಗಿತ್ತಿ. ಕಾಡುಗಳಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆಯಾದಾಗ ಒಂದೇ ಕುಟುಂಬದ ಹುಲಿಗಳ ನಡುವೆ ಸಂತಾನೋತ್ಪತ್ತಿ ನಡೆಯುತ್ತೆ. ಆಗ ಜೀನ್ಗಳು ದುರ್ಬಲಗೊಳ್ಳೋದು ಕಾಮನ್. ಆದರೆ ಮಧ್ಯಪ್ರದೇಶದ ಪೆಂಚ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಸ್ತಾರವಾದ ಅರಣ್ಯ ಪ್ರದೇಶವಿದ್ದಿದ್ದರಿಂದ ಈ ಕಾಲರ್ವಾಲಿ ಹುಲಿಗೆ ಬೇರೆ ಬೇರೆ ಗಂಡು ಹುಲಿಗಳೊಂದಿಗೆ ರೊಮ್ಯಾನ್ಸ್ ಮಾಡೋಕೆ ಅವಕಾಶ ಸಿಕ್ತು. ಇದೇ ಕಾಲರ್ವಾಲಿ ವರ್ಲ್ಡ್ ಫೇಮಸ್ ಆಗೋಕೆ ಕಾರಣ ಅಂತ ಸಂಶೋಧಕರು ಹುಡುಕಿದ್ದಾರೆ. ಒಂದೇ ಹುಲಿ ಇದ್ರೂ ಸಾಕು, ಕಾಡು ಮಸ್ತಾಗಿರುತ್ತೆ. ಹುಲ್ಲು ಮೇಯೋ ಜಿಂಕೆ, ಕಾಡೆಮ್ಮೆ ಅಂತ ಪ್ರಾಣಿಗಳನ್ನು ಬೇಟೆಯಾಡೋದ್ರಿಂದ ಕಾಡು ಗ್ರೀನ್ ಆಗಿರುತ್ತೆ. ಹುಲಿ ಅಂದರೆ ವರ್ಷಕ್ಕೆ 80-100 ಬೇಟೆಯಾಡಬೇಕು. ಹುಲ್ಲುಗಾವಲು ಇರೋದ್ರಿಂದ ಅಂತರ್ಜಲ ಮಟ್ಟನೂ ಜಾಸ್ತಿ ಆಗುತ್ತೆ. ನದಿಗಳು ವರ್ಷವಿಡೀ ಹರಿಯುವಂತೆ ಮಾಡೋದಕ್ಕೆ ಹುಲಿ ಕಾಣಿಕೆ ಜಾಸ್ತಿ ಇದೆಯಂತೆ. ಹುಲಿ ಇರೋ ಜಾಗಕ್ಕೆ ಬೇಟೆಗಾರರು ಬರೋಕೆ ಹೆದರೋದ್ರಿಂದಾನೇ ಹುಲಿನೇ ಕಾಡಿನ ಸೆಕ್ಯುರಿಟಿ. ಕಾಲರ್ವಾಲಿ ಹುಲಿ ಹೀಗೆ ಸೆಕ್ಯುರಿಟಿ ಕೆಲಸ ಮಾಡಿದೆ. ಪರಿಸರ ಪ್ರಿಯರು ಕಾಲರ್ವಾಲಿ ಹೆಸರು ಹೇಳಿದರೆ ಕೈ ಎತ್ತಿ ಮುಗಿಯೋದು ಇದೇ ಕಾರಣಕ್ಕೆ. ವಿದೇಶದಲ್ಲೂ ಈ ಕಾಲರ್ವಾಲಿ ಬಹಳ ಫೇಮಸ್ಸು. ಇದರ 25 ಮರಿಗಳು ಪೆಂಚ್ ಹುಲಿ ಅರಣ್ಯ ಪ್ರದೇಶ ಮಾತ್ರವಲ್ಲ, ಬೇರೆ ಬೇರೆ ಕಡೆ ಹರಡಿಕೊಂಡಿದೆಯಂತೆ. ಕಾಲರ್ವ್ಯಾಲಿ ಸತ್ತಾಗ ಇಡೀ ಪೆಂಚ್ ರಾಷ್ಟ್ರೀಯ ಉದ್ಯಾನವನವೇ ಕಣ್ಣೀರು ಹಾಕ್ತು. ಸುತ್ತಮುತ್ತಲ ಜನರು, ಅಧಿಕಾರಿಗಳು ಎಲ್ಲ ಸೇರಿ ಕಾಲರ್ವಾಲಿ ಹುಲಿ ಅಂತ್ಯ ಸಂಸ್ಕಾರ ಮಾಡಿದ್ರಂತೆ. ಹೈಹೀಲ್ಡ್ ಚಪ್ಪಲಿ ಹಾಕೋದು ಇವತ್ತಿನ ಸಂಸ್ಕಾರ ಆಗೋಗಿದೆ. ಹಾಗಾಗಿ ಹೈಹೀಲ್ಡ್ ಚಪ್ಪಲಿ ಅಂದರೆ ಸಾಕು ಕಿವಿಲಿ, ನಿಂಬೆ ಹಣ್ಣಿನಂಥ ಹುಡುಗಿ ಬಂದ್ಲು ನೋಡು ಅನ್ನೋ ಹಾಡು. ಕಣ್ಣ ಮುಂದೆ ರವಿಚಂದ್ರನ್, ಅವರ ಎದುರಿಗೆ ಹೈಹೀಲ್ಡ್ ಚಪ್ಪಲಿ ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇರೋ ಹೀರೋಯಿನ್ ಬರದೇ ಇದ್ರೆ ಕೇಳಿ. ಹೈಹೀಲ್ಡ್ ಹಾಕೋದು ಪ್ರೆಸ್ಟೀಜ್, ಹೀಲ್ಡ್ ಹೆಚ್ಚಾದಷ್ಟು ಪ್ರೆಸ್ಟೀಜ್ ಜಾಸ್ತಿ ಆಗುತ್ತೆ ಅಂತ ನಂಬಿದ್ದ ಕಾಲವದು. ಕೆಲವರು ಎತ್ತರ ಮ್ಯಾಚ್ ಮಾಡೋಕ್ಕೂ ಹೀಲ್ ಹಾಕೋತಾರೆ. ಹೀಲ್ ಚಪ್ಪಲಿನ ಮೊದಲು ತಯಾರು ಮಾಡಿದ್ದು ಗಂಡಸರಿಗಂತೆ ಅನ್ನೋ ವಿಚಾರನೇ ರಣ ಕೌತುಕ. 10ನೇ ಶತಮಾನದಲ್ಲಿ ಇಂದಿನ ಇರಾನ್, ಅಂದಿನ ಪರ್ಷಿಯನ್ನರು ಕುದುರೆ ಮೇಲೆ ನಿಂತು ಬೇಟೆ ಆಡೋಕ್ಕೆ ಸುಲಭವಾಗಲಿ ಅಂತಲೇ ಹೀಲ್ಡ್ ಚಪ್ಪಲಿ ತಯಾರು ಮಾಡಿದ್ರಂತೆ. ಇರಾನ್ ಸೈನಿಕರು ಯುರೋಪಲ್ಲಿ ಓಡಾಡಲು ಶುರು ಮಾಡಿದ ಮೇಲೆ ಹೈ ಹೀಲ್ಡ್ ಶೂಗಳು ಅಲ್ಲಿನ ರಾಜರ ಮನೆಯೊಳಗೆಲ್ಲ ಹೆಜ್ಜೆ ಹಾಕಿದವು. ಎಷ್ಟೆಂದರೆ ಫ್ರಾನ್ಸ್ ರಾಜ ಲೂಯಿಸ್

ಐಹೇಳಿ ಚಪ್ಲಿನ ರಾಜಪ್ರಭುತ್ವದ ಸಂಕೇತ ಮಾಡಿಬಿಟ್ಟ. ಆವಾಗಲೇ ಇದು ಮಹಿಳೆಯರ ಮನಸ್ಸೆಳೆದದ್ದು ಅನಿಸುತ್ತೆ. ವೈಯಾರಕ್ಕೆ ಇನ್ನೊಂದು ಹೆಸರು ಹೈಹೀಲ್ಡ್ ಚಪ್ಪಲಿ. ಸತ್ಯ ಏನಪ್ಪ ಅಂದರೆ, ಹೈಹೀಲ್ಡ್ ಬೇರೆ ಕಡೆ ಹರಡೋಕ್ಕಿಂತ ಮೊದಲು ಭಾರತದಲ್ಲೂ ಇತ್ತಂತೆ. ಯುನೆಸ್ಕೋದವರು ಹೇಳೋ ಪ್ರಕಾರ 800 ವರ್ಷಗಳ ಹಿಂದೆಯೇ ಕಾಕತಿಯರು ಹೈಹೀಲ್ಡ್ ಧರಿಸಿರುವ ಶಿಲಾಬಾಲಿಕೆಯರನ್ನ ಕೆತ್ತನೆ ಮಾಡಿಸಿದ್ರಂತೆ. ತೆಲಂಗಾಣದ ರಾಮಪ್ಪ ದೇವಾಲಯದ ಬಾಗಿಲಲ್ಲಿ ಬೇಕಾದಷ್ಟು ಸಾಕ್ಷಿಗಳಿವೆಯಂತೆ. ಶಿಲಾಬಾಲಿಕೆಯರು ಹೈಹೀಲ್ಡ್ ಹಾಕೊಂಡಿದ್ದಾರೆ ಅಂದರೆ ಆ ಕಾಲದ ಜನರು ಬಳಸದೇ ಇರ್ತಾರಾ? ಯುನೆಸ್ಕೋ ಅವರ ಮುಂದೇನೂ ಇದೇ ಪ್ರಶ್ನೆ ಇದೆಯಂತೆ. ಚೀನಾ ಮಂದಿ ಬಹಳ ಜಾಣರು. ಬ್ಯಾಡ್ಮಿಂಟನ್ ಶಟಲ್ ಕಾಕನ್ನ ಇವರು ಬ್ಯಾಟಲ್ಲಿ ಆಡೋಲ್ಲ, ಬದಲಿಗೆ ಕಾಲಲ್ಲಿ ಆಡ್ತಾರೆ. ಕಾಕ್ಗಿಂತ ಭಿನ್ನವಾಗಿರೋ ಪುಟಾಣಿ ಬಾಲ್ನಂತೆ ಓಡುವ ವಸ್ತುನ ಕಾಲಲ್ಲಿ ಒದೀತಾರೆ. ಹೀಗೆ ಒದೆಯೋ ಆಟಕ್ಕೆ ಅವರಿಟ್ಟ ಹೆಸರು ಜಿಯಾಂಜಿ. 4-5 ಮಂದಿ ಸೇರಿ ಆಡೋ ಆಟ, ನೋಡೋಕೆ ಚೆಂದ. ಆಟದ ಮಧ್ಯೆ ಹೊಡಿ, ಅಯ್ಯೋ, ಅಯ್ಯಯ್ಯೋ ಅಂತ ಚೀನಿ ಭಾಷೆಯಲ್ಲಿ ಎದ್ದೇಳುವ ಮಾತುಗಳು ಆಟಕ್ಕೆ ಒಂದು ಸೊಗಸನ್ನು ತಂದುಕೊಟ್ಟಿದೆಯಂತೆ. ಜಿಯಾಂಜಿ ನಿನ್ನೆ ಮೊನ್ನೆಯದಲ್ಲ, 2ನೇ ಶತಮಾನದಲ್ಲಿ ಶುರುವಾದ ಆಟ. ಆಗಿನ ಕಾಲದಲ್ಲಿ ಸೈನಿಕರು ಕಾಲಿನ ಚುರುಕುತನ ಜಾಸ್ತಿ ಮಾಡಿಕೊಳ್ಳೋಕ್ಕೆ ಜಿಯಾಂಜಿ ಆಟ ಶುರು ಮಾಡಿದ್ರಂತೆ. ಈಗ ಅದು ಬೆಳೆದು ಬೆಳೆದು ಜನಸಾಮಾನ್ಯರ ಕಾಲ ಕೆಳಗೆ ಬಂದು ನಿಂತಿದೆ. ಬ್ಯಾಟಿಗೂ ಒಂದು ಕಾಲ ಅಂದರೆ ಕಾಕಿಗೂ ಇನ್ನೊಂದು ಕಾಲ ನೋಡಿ. ದೊಡ್ಡ ದೊಡ್ಡ ಫುಟ್ಬಾಲ್ಗಳನ್ನು ಒದೆಯುವ ಕಾಲದಲ್ಲಿ ಇಂಥ ಕಾಕನ್ನು ಒದೆಯುವುದು ಕೂಡ ಕಾಲನ ನಿರ್ಣಯ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ನಿರ್ದೇಶಕರಾದ ಸುಹಾಸ್ ರಾಮ್, ಆರ್

0: ಸಮಯ ಸರಿಯಾಗಿ 6:35. ಆಕಾಶವಾಣಿ ಬೆಂಗಳೂರು. ಈಗ ಕಾಣೆಯಾದವರ ಕುರಿತು ಕೆಲವು ಪ್ರಕಟಣೆಗಳು. ಕೇಳುಗರೆ, ಒಂದೇ ಕುಟುಂಬದ 4 ಕಾಣೆಯಾಗಿರುತ್ತಾರೆ. ಇವರ ಚಹರೆ, ಹೆಸರು ಎಲ್ಲವೂ ಹೀಗಿದೆ. ಸಿದ್ದಾಚಾರಿ, ವಯಸ್ಸು 56, 5.5 ಎತ್ತರ, ಸಾಧಾರಣ ಮೈಕಟ್ಟು, ಕೋಲುಮುಖ, ಗೋಧಿ ಮೈಬಣ್ಣ, ಕಪ್ಪು ಮತ್ತು ಬಿಳಿ ಮಿಶ್ರಿತ ತಲೆಕೂದಲು ಹೊಂದಿರುತ್ತಾರೆ. ಇವರಿಗೆ ಕನ್ನಡ ಭಾಷೆ ತಿಳಿದಿರುತ್ತದೆ. ಹಾಗೆ ಶ್ರೀಮತಿ ಸುಧಾ, ವಯಸ್ಸು 49, 5.4 ಎತ್ತರ, ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ, ಕಪ್ಪು ಮತ್ತು ಬಿಳಿ ಮಿಶ್ರಿತ ತಲೆಕೂದಲು ಹೊಂದಿರುತ್ತದೆ. ಇವರಿಗೆ ಕನ್ನಡ ಭಾಷೆ ತಿಳಿದಿರುತ್ತದೆ. ಯಶವಂತ, 27, 5.7 ಎತ್ತರ, ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆಕೂದಲು ಹೊಂದಿರುತ್ತಾರೆ. ಇವರಿಗೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆ ತಿಳಿದಿರುತ್ತದೆ. ವರ್ಷಿತ, ವಯಸ್ಸು 25, 4.9 ಎತ್ತರ, ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆಕೂದಲು ಹೊಂದಿರುತ್ತಾರೆ. ಇವರಿಗೆ ಕನ್ನಡ ಇಂಗ್ಲಿಷ್ ಭಾಷೆ ತಿಳಿದಿರುತ್ತದೆ. ಈಗ ಹೇಳಿದ ಈ 4 ಚಹರೆ ಹೀಗಿತ್ತು. ಇವರು ಕಳೆದ ಜೂನ್ ತಿಂಗಳಿನಿಂದ ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈಗ ಹೇಳಿದ ಈ 4 ಚಹರೆ ಯಾರಿಗಾದರೂ ಸಿಕ್ಕಲ್ಲಿ ಅಥವಾ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಾಹಿತಿ ನೀಡಬೇಕೆಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ, ಸಮಯ 6:37. ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಕೇಳುವರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0 8 0. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್

0: 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
4: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
3: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
4: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ, ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್ ಬಂಗಾರಪೇಟೆ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ, ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು, ಬರ ನಿರ್ವಹಣೆ ಕೈಪಿಡಿ ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್, ರಕ್ಷಣೆ, ವಿಮಾನಯಾನ ಕ್ಷೇತ್ರದ ಉತ್ಪಾದನೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆಯಿದ್ದು ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10,021 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದ ಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ, ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರ

0: ಟಿಪ್ಪರ್ಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಆಡಳಿತವು 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ದೃಢ ಸಂಕಲ್ಪದ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮವನ್ನು ನಾಳೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಾದಂತಹ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ, ಗೃಹ ಜ್ಯೋತಿ ಯೋಜನೆ ಮತ್ತು ವಿವಿಧ ಕ್ಷೇತ್ರದ ಕಾರ್ಮಿಕರನ್ನು ಒಳಗೊಂಡಂತೆ ಸಮಾಜದ ವಿವಿಧ ವರ್ಗಗಳ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅವರೊಂದಿಗೆ ನಾಳೆ ಮುಖ್ಯಮಂತ್ರಿ ಸಂವಾದ ನಡೆಸಲಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಹಣಕಾಸು ಅವ್ಯವಹಾರ ಮತ್ತು ವಿದೇಶಿ ಹೂಡಿಕೆಗಳ ತನಿಖೆಗೆ ಸಂಬಂಧಪಟ್ಟಂತೆ 9 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್, ಪುತ್ರಿ ಪ್ರಿಯಾಂಕಾ ಹಾಗೂ ಅವರ ಅತ್ಯಾಪ್ತರ ನಿವಾಸದ ಮೇಲೂ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶೋಧದ ವೇಳೆ ಅಧಿಕಾರಿಗಳು ಸತೀಶ್ ಜಾರಕಿಹೊಳಿ ಅವರನ್ನು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ತನಿಖೆಯಲ್ಲಿ ಸಾಗರೋತ್ತರ ಹೂಡಿಕೆಯ ಕುರಿತಂತೆ ಪರಿಶೀಲನೆ ನಡೆಸಲಾಗುತ್ತಿದೆ. 2 ವರ್ಷಗಳ ಹಿಂದೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಆಗಮಿಸಿದ್ದ ರುವಾಂಡಾ ನಿಯೋಗದ ಕುರಿತಂತೆಯೂ ಪರಿಶೀಲನೆ ನಡೆಯುತ್ತಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಜಾರಕಿಹೊಳಿ ಬೆಂಬಲಿಗರು ಅವರ ನಿವಾಸ ಹೊರಗೆ ಜಮಾಯಿಸಿ ಭಿತ್ತಿಪತ್ರಗಳನ್ನು ಹಿಡಿದು ಇಡಿ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಆಸ್ತಿಗಳ ಮೇಲೆ ಇಡಿ ದಾಳಿ ನಡೆಸಿರುವ ಬಗ್ಗೆ ರಾಜಕೀಯ ಪ್ರೇರಿತ ಎಂದಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜಕೀಯ ಪ್ರೇರಿತ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ತನಿಖೆಯಿಂದ ಯಾವ ಮಾಹಿತಿ ಹೊರಬರಲಿದೆ ಎಂಬುದನ್ನು ಬಿಜೆಪಿ ಕಾಯುತ್ತಿದೆ ಎಂದು ಹೇಳಿದ್ದಾರೆ. ಇಡಿ ದಾಳಿಯು ಆಪಾದಿತ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ 3 ದಶಕಗಳ ಸುದೀರ್ಘ ಹೋರಾಟಕ್ಕೆ ಇಂದು ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು ಭದ್ರಾ ಜಲಾಶಯದಿಂದ ಬರೋಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಇಂದು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದಂತಹ ಕೆರೆಗೆ ಜೀವ ಕಳೆ ಬಂದದನ್ನ ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿವ ನೀರನ್ನು ಕಂಡುಮಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ರೈತ ಸಂಘದ ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಹಲವು ಮಠಾಧೀಶರು ಭಾಗಿಯಾಗಿ ವಿಶೇಷ ಪೂಜೆ ನೆರವೇರಿಸಿದರು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು 2.25 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಮತ್ತು 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಬರಪೀಡಿತ ಘೋಷಣೆಗಾಗಿ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಬರ ನಿರ್ವಹಣೆ ಕೈಪಿಡಿಯ ನಿಯಮಾವಳಿಗಳು ಅಸಮರ್ಪಕವಾಗಿದ್ದು ಇದನ್ನು ಬದಲಾಯಿಸುವಂತೆ ಒತ್ತಾಯಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸಲಹೆ ನೀಡಿದ್ದಾರೆ. ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟದ ಉಪ ಸಮಿತಿಯ ಸಭೆಯಲ್ಲಿ ಅವರು ಈ ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದರೂ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅಂಶವಾರು ಬದಲಾವಣೆಗೆ ಪತ್ರ ಬರೆದು ಒತ್ತಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿ ವಿರೋಧಿಸಿ ಇದೇ 11ರಂದು ಶಿವಮೊಗ್ಗದ ಈಸೂರಿನಿಂದ ಶಿಕಾರಿಪುರದವರೆಗೆ ಪಾದಯಾತ್ರೆ ನಡೆಯಲಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಸಚಿವ ಮಧು ಬಂಗಾರಪ್ಪ ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಲೆನಾಡಿನ ರೈತರು, ಕೃಷಿ, ಪರಿಸರ ಹಾಗೂ ಜನರ ಬದುಕನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಪಾದಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಜನರು ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತೆ ಕರೆ ನೀಡಿದ್ದಾರೆ. ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಪಶ್ಚಿಮಘಟ್ಟ ವ್ಯಾಪ್ತಿಯ 1576 ಗ್ರಾಮಗಳ ರೈತರ ಬದುಕು ಅತಂತ್ರವಾಗಲಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿಯೇ 484 ಗ್ರಾಮಗಳ ಜನರ ಬದುಕಿನ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೇಳಿದ್ದಾರೆ. ಕಸ್ತೂರಿ ರಂಗನ್ ವರದಿ ಜಾರಿ ಕುರಿತಂತೆ ಬಿಜೆಪಿ ತಮ್ಮ ನಿಲುವು ಸ್ಪಷ್ಟಪಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ದೇಶದಲ್ಲಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದಂತಹ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರಿನ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ತಿಳಿಸಿದ್ದಾರೆ. ಜಿಬಿಯ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ದೂರುಗಳ ಪರಿಹಾರ ವ್ಯವಸ್ಥೆಯನ್ನು ಮತ್ತಷ್ಟು ಜನಸ್ನೇಹಿ, ಪಾರದರ್ಶಕ ಮತ್ತು ಪರಿಣಾಮಕಾರಿಗೊಳಿಸುವ ಉದ್ದೇಶದಿಂದ ಸಹಾಯ 3.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರೊಂದಿಗೆ ನಡೆದಂತಹ ಸಮಾಲೋಚನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಸ್ತೆ ಗುಂಡಿ, ಬೀದಿ ದೀಪದಂತಹ ಸಮಸ್ಯೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಬೇರೆ ಬೇರೆ ತಂತ್ರಾಂಶಗಳ ಅಗತ್ಯವಿಲ್ಲ, ಒಂದೇ ತಂತ್ರಾಂಶದ ಮೂಲಕ ಎಲ್ಲಾ ಪ್ರಕ್ರಿಯೆಗಳನ್ನು ಕೈಗೊಳ್ಳುವಂತಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಏರೋಸ್ಪೇಸ್ ನೀತಿ ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಹಸ್ತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು. ಬರ ನಿರ್ವಹಣೆ ಕೈಪಿಡಿ, ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಸಮಯ ಸರಿಯಾಗಿ 6:50. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಾಣಿಗಳ ಚರ್ಮ, ಈ ಕುರಿತು ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗಿನ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ.
4: ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಪ್ರಾಣಿಗಳ ಚರ್ಮದ ಸಂಸ್ಕರಣೆ ಮತ್ತು ಈ ಬಗ್ಗೆ ತಾಂತ್ರಿಕ ಮಾಹಿತಿ, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಳ್ಳದಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಮುಖ್ಯಸ್ಥರಾದ, ಲಸಿಕಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಎಂ ಚಂದ್ರನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚಂದ್ರನಾಯಕ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
5: ನಮಸ್ಕಾರಗಳು ಸರ್, ಎಲ್ಲ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು.
4: ಡಾಕ್ಟ್ರೇ, ಇವತ್ತು ನಮಗೆ ಪ್ರಾಣಿಗಳ ಚರ್ಮದ ಉಪಯುಕ್ತತೆ ಬಗ್ಗೆ ಮೊದಲೇ ಮಾಹಿತಿ ಮಾಡ್ಕೊಳ್ಳಿ. ಏನು ಇದರಿಂದ ಉಪಯುಕ್ತತೆ ಇದೆ? ನಾವು ಉಪಯೋಗಿಸ್ತೇವೆ, ಈಗ ದಿನನಿತ್ಯ ನಾವು ಚಪ್ಪಲ್ ಹಾಕ್ತೇವೆ, ಬ್ಯಾಗನ್ನು ಉಪಯೋಗಿಸ್ತೇವೆ, ಮತ್ತೆ ಇನ್ನು ಹಲವಾರು ಬೆಲ್ಟನ್ನು ಉಪಯೋಗಿಸ್ತೇವೆ, ಹಲವಾರು ಇದಾವೆ. ಇಂಥ ಇನ್ನೂ ಅನೇಕ ಉಪಯೋಗಿಸ್ತಾನೇ ಇದಾವೆ ಅನೇಕ ತರದಲ್ಲಿ. ನಾವು ಒಂದೊಂದಾಗಿ ಹೇಳಿ, ಪ್ರಾಣಿಗಳ ಚರ್ಮದಿಂದ ಏನು ಉಪಯೋಗ ಇದೆ?
5: ಹೌದು ಸರ್, ಇದು ಒಳ್ಳೆ ಪ್ರಶ್ನೆ ಇದು ಸರ್. ಸುಮಾರು ನಮಗೆ ಗೊತ್ತಿರೋ ತರ ಸುಮಾರು 4 ಲಕ್ಷ ವರ್ಷಗಳ ಹಿಂದಿನಿಂದಲೂ ಕೂಡ ಪ್ರಾಣಿಗಳ ಚರ್ಮವನ್ನು ಮನುಷ್ಯ ಒಂದು ಹೊದಿಕೆಯಾಗಿ ಅಥವಾ ಮನೆಯ ಸೂರಾಗಿ ಅಥವಾ ವಿವಿಧ ರೀತಿಯ ಒಂದು ಮನೆಗೆ ಉಪಯೋಗ ಆಗತಕ್ಕಂತ ಸಾಮಗ್ರಿಗಳಿಗೆ ಉಪಯೋಗಿಸ್ತಾ ಇದ್ದಾನೆ. ಮತ್ತೆ ಇದು ಪ್ರಾಣಿಗಳ ಚರ್ಮನ ಹಿಂದಿನ ಕಾಲದಲ್ಲಿ ಇದನ್ನ ಪೇಪರ್ ತರ, ಪಾರ್ಚ್ಮೆಂಟ್ ಪೇಪರ್ ಅಂತ, ಅದು ತೆಳುವಾದ ಒಂದು ಬರೆಯೋದಕ್ಕೂ ಕೂಡ ಅದನ್ನ ಉಪಯೋಗಿಸ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಇದು ಟೆಕ್ನಾಲಜಿ ಡೆವಲಪ್ಮೆಂಟ್, ತಾಂತ್ರಿಕ ಬೆಳವಣಿಗೆ ನಂತರ ಒಂದು ಹದವಾದ ಸಂಸ್ಕರಣೆ, ಟೆಕ್ನಾಲಜಿ ಪ್ರಕಾರ ಸಂಸ್ಕರಣೆ ಮಾಡಿ ಮನುಷ್ಯನಿಗೆ ಯಾವ ರೀತಿ ಬೇಕು ಅದನ್ನ ನಾವು ಆತರ ಮಾರ್ಪಾಡು ಮಾಡ್ಕೊಂಡು ಚರ್ಮನ ಉಪಯೋಗಿಸ್ತಿದ್ದಾರೆ. ತಾವು ಹೇಳಿದ ಕರೆಕ್ಟು, ನಿಮ್ಗೆ ಇವತ್ತು ನೋಡಿದ್ರೆ ನಾವು ಪ್ರಪಂಚದಲ್ಲಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ತನಗೆ ಗೊತ್ತಿಲ್ಲದೇನೋ ಗೊತ್ತಿಲ್ಲದೇ ಇರದೇನೋ ಒಂದು ಅಥವಾ ಇನ್ನೊಂದು ಚರ್ಮದ ಒಂದು ಸಾಮಗ್ರಿನ ತನ್ನ ಜೊತೆ ಇಟ್ಕೊಂಡಿರ್ತಾನೆ. ನೀವು
4: ಹೇಳಿದ್ರೆ
5: ಹೌದೌದು, ಬೆಲ್ಟ್, ಪರ್ಸ್, ಆಮೇಲೆ ಈಗ ನಾವು ಮೊಬೈಲ್ ಯೂಸ್ ಮಾಡೋ ಕವರ್, ಮೊಬೈಲ್ ಕವರ್, ಆಮೇಲೆ ಕಾರ್ ಮೇಲೆ ಇರ್ತಕ್ಕಂಥ ಒಂದು ಸೀಟ್ ಕವರ್, ಗಾಡಿ ಮೇಲೆ ಇರ್ತಕ್ಕಂಥ ಸೀಟ್ ಕವರ್, ಮತ್ತೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಗೆ ಡ್ರಮ್ಗಳು, ಪ್ರತಿಯೊಂದು ನೀವು ಸುಮ್ಮನೆ
4: ಹೌದು
5: ಶೂಸ್, ಚಪ್ಪಲಿ, ಪ್ರತಿಯೊಂದು ನೀವು ಸುಮ್ಮನೆ ನೋಡ್ಕೊಂಡ್ರೆ ನಮ್ಮಲ್ಲಿ ಏನೋ ಒಂದೋ ಎರಡೋ ಚರ್ಮದಿಂದ ಮಾಡಿರ್ತಕ್ಕಂಥ ಒಂದು ಸಾಮಗ್ರಿ ಇದ್ದೇ ಇರುತ್ತೆ.
4: ಅದೇ ರೀತಿ ಆಫೀಸ್ನಲ್ಲಿ, ಕಚೇರಿಯಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ ಎಲ್ಲದು ನಾವು ಅದ್ರ ಮೇಲೆ ಕೂತ್ಕೊಂಡು.
5: ಹೌದೌದು, ಸೀಟ್ ಕವರ್ ಪ್ರತಿಯೊಂದು ಕೂಡ ನಮ್ಗೆ ಗೊತ್ತೇ ಇಲ್ದಂಗೆನೆ ಇಷ್ಟು ವ್ಯಾಪಕವಾಗಿ ಇದು ಇದೆ. ಇದು ಆಮೇಲೆ ಇದು
4: ಹೇಗೆ ನಾವು ಪ್ಲಾಸ್ಟಿಕ್ ಅನ್ನು ನಾವು ಯಾವ ತರದಿಂದನು ಅವಲಂಬಿಸದೆ ಇಲ್ದಿದ್ದಂಗಿದ್ದವೋ ಹಾಗೆ.
5: ಹೌದೌದು ಹೌದು, ಇದು
4: ಪ್ರತಿಯೊಂದರಲ್ಲೂ ನಾವು ಪ್ಲಾಸ್ಟಿಕ್ ಅವಲಂಬಿಸಿದ್ದೇವೆ. ಇದು ಕೂಡ ನಮಗೆ ಗೊತ್ತಿಲ್ಲದೆ ಆದ್ರೆ ಒಂದೇ ಒಂದಂದ್ರೆ ಇದರಿಂದ ಹಾನಿ ಇಲ್ಲ,
5: ಹಾನಿ ಇಲ್ಲ.
4: ಇದು ಏನು
5: ಸ್ವಾಭಾವಿಕ, ನೈಸರ್ಗಿಕವಾಗಿ
4: ನೈಸರ್ಗಿಕತೆಗೆ ಹತ್ತಿರ ಇದೆ, ಸಹಜ ಇದೆ.
5: ಹೌದು ಸರ್, ಹೌದು ಹೌದು ಹೌದು ಹೌದು, ಕರೆಕ್ಟ್.
4: ಅನೇಕ ಪ್ರಕಾರದಲ್ಲಿ ನಾವು ಈ ಒಂದು ಚರ್ಮನ ಉಪಯೋಗಿಸ್ತಾ ಇದ್ದೇವೆ ಅಂತ.
5: ಹೌದು ಸರ್, ಹೌದು,
4: ಹೌದಲ್ಲ. ಅದು ಕೆಲವೊಬ್ರು ಉಪಯೋಗಿಸಲ್ಲ ಅಂತಾರೆ, ಕೆಲವೊಬ್ರು ಉಪಯೋಗಿಸ್ತೇವೆ ಅಂತಾರೆ. ಬಹಳ ಜನ ಈಗ ಬೆಲ್ಟ್ ಅನ್ನ ಅವರು ಫೋಮ್ ಬೆಲ್ಟ್ ಅನ್ನ ಅಂತ ಉಪಯೋಗಿಸ್ತಾರೆ ಸೊಂಟಕ್ಕೆ, ಇದು ಬೇಡ ಅಂತ. ಚಪ್ಪಲಿನೂ ಕೂಡ ಪ್ಲಾಸ್ಟಿಕ್ ಚಪ್ಪಲಿ ಹಾಕ್ತಾರೆ ಅಥವಾ ಫೋಮ್ ಇಂದ ಮಾಡಿದ್ದ ಚಪ್ಪಲಿ ಹಾಕ್ತಾರೆ. ಈ ತರ ಸಾಕಷ್ಟು ಜನ
5: ಇದ್ರು ಕೂಡ ಸಾಕಷ್ಟು ಜನ ನಾವು ಅಂಗಡಿಗಳಿಗೆ ಹೋಗ್ಬೇಕಾದ್ರೆ ಸರ್ ಲೆದರ್ದು, ಪ್ಯೂರ್ ಲೆದರ್ದೇ ಕೊಡಿ ಅಂತ ಕೇಳ್ತೀವಿ.
4: ಅದು ಕೇಳೋರು
5: ಕೇಳ್ತೀವಿ, ಲೆದರ್ದೇ ಕೊಡಿ ಅಂತ. ಈಗ ಪ್ರತಿಯೊಂದು, ಈಗ ಉದಾಹರಣೆಗೆ ಇದು ಚರ್ಮ ಬಂದು ಈಗ ಆಕಳು ಇದೆ ಅಂತಲ್ಲ, ಎಲ್ಲ ತುಂಬಾ ಬೇರೆ ಬೇರೆ ಎಲ್ಲ ಪ್ರಾಣಿಗಳು, ಮೊಸಳೆ, ಕ್ರೊಕೊಡೈಲ್,
4: ಮೊಸಳೆ ವಿದೇಶಗಳಲ್ಲಿ ಮಾಡ್ತಾರೆ.
5: ಹೌದು ಹೌದು ಹೌದು, ಅದನ್ನ ಉಪಯೋಗಿಸ್ತಾರೆ.
4: ಆಭರಣ ಅಂತ ತರಾನೇ
5: ಉಪಯೋಗಿಸ್ತಾರೆ. ಹೌದು ಹೌದು, ಇದು ಚರ್ಮದ ಒಂದು ಸರ್. ಇನ್ನೊಂದು ಚರ್ಮದ ಮೇಲ್ಗಡೆ ಇರ್ತಕ್ಕಂಥ ಉಣ್ಣೆ ಪದಾರ್ಥಗಳು ಇರ್ತಾವಲ್ಲ, ಈಗ ಅದರೊಳಗೆ ಬಟ್ಟೆ ಇರ್ಬೋದು, ಸ್ವೆಟರ್ಗಳಿರ್ಬೋದು, ಅಥವಾ ಕಾಸ್ಮೆಟಿಕ್ ಆಗಿ ಯೂಸ್ ಮಾಡತಕ್ಕಂಥ ಕೆಲವು ಸಾಮಗ್ರಿಗಳಿರ್ಬೋದು, ಫ್ಯಾಷನ್ಗೆ ಯೂಸ್ ಮಾಡ, ಅದು ಉಣ್ಣೆಯಿಂದನೂ ಕೂಡ ಮಾಡಿರ್ತ, ಅದು ಕೂಡ ಪ್ರಾಣಿಯಿಂದ ಬರತಕ್ಕಂಥ ಒಂದು ಸಾಮಗ್ರಿ ಅದನ್ನು. ಸೊ ಅದಕ್ಕೆ ಈಗ ಅಂಗೋರಾ ಅಂತ ಇದಿದೆ, ಅಂಗೋರಾ ಅಂತ ಒಂದು ಮೊಲದ ಬ್ರೀಡ್ ಇದೆ, ಅದರದ್ದು ಕೂದಲಿಗೆ ಭಾರಿ ವ್ಯಾಲ್ಯೂ. ಸೊ ಆತರ
4: ಬೇಡಿಕೆ ಇದೆ.
5: ಹೌದು ಹೌದು ಸರ್, ಹೌದು.
4: ಇನ್ನೊಂದು, ಡಾಕ್ಟರ್ ಚಂದ್ರ ನಾಯ್ಕ ಅವರೇ, ಪ್ರಾಣಿಗಳ ಚರ್ಮದ ವ್ಯಾಪಾರ ಮತ್ತೆ ಇದರಿಂದ ನಮ್ಮ ರೈತ ಜನರಿಗೆ ಮತ್ತೆ ಯುವ ಜನಾಂಗಕ್ಕೆ ಎಷ್ಟು ಉಪಯೋಗ ಇದೆ?
5: ಇದು ಭಾರಿ ಸೂಕ್ತವಾದ ಮತ್ತು ಒಂದು ಒಳ್ಳೆ ಪ್ರಶ್ನೆ ಸರ್. ಇದು ಈಗ ಏನಿದೆ, ಈಗ ನಾವು ಹೇಳ್ದಂಗೆ ಈಗ ಮೊದಲಿದ್ದಂಗೆ ಇಲ್ಲ. ಈಗ ಚರ್ಮದ ಒಂದು ಉಪಯುಕ್ತತೆ ಮೊದಲು ಒಂದು ಯಾವುದೋ ಒಂದು ಮೂಲೆಯಲ್ಲಿ ಇದ್ದಿದ್ದು ಇವತ್ತು ಒಂದು ಮುಖ್ಯವಾಹಿನಿಗೆ ಬಂದಿದೆ. ಅದು ಮುಖ್ಯವಾಹಿನಿಗೆ ಬಂದು ಅದೊಂದು ಚರ್ಮೋದ್ಯಮವಾಗಿ ಮಾರ್ಪಟ್ಟಿದೆ. ಅದು
4: ಪ್ರಮುಖ ಒಂದು ಮಾರುಕಟ್ಟೆಯನ್ನ ಅದು
5: ಆಕ್ರಮಿಸಿದೆ. ಯಾಕಂದ್ರೆ ಅದ್ರ ಉಪಯುಕ್ತತೆ ಅಷ್ಟಿದೆ. ಈಗ ನೋಡಿ, ನಮ್ಗೆ ಗೊತ್ತೇ ಇಲ್ದಂಗೆ ನಾವ್ ಎಷ್ಟು ಯೂಸ್ ಮಾಡ್ತಿದೀವಿ ಈಗ ಅದನ್ನ. ಈಗ ಶೂಸ್, ಶೂಸ್ ಪ್ಯೂರ್ ಲೆದರ್ ಶೂಸ್, ಪ್ಯೂರ್ ಲೆದರ್ ಬೆಲ್ಟ್ಗಳು, ಪರ್ಸ್ಗಳು, ಅದು ಪ್ಯೂರಿಟಿ ಇಂಪ್ರೂವ್ ಆದಂಗಿಲ್ಲ, ಅದ್ರ ಕಾಸ್ಟ್ ಜಾಸ್ತಿ ಆಗುತ್ತೆ.
4: ಇನ್ನೊಂದೇನಂದ್ರೆ ಈಗ ನಮ್ಮ ಸೈನಿಕರು, ನಮ್ಮ ಜವಾನರು ದೂರದ ಪ್ರದೇಶದಲ್ಲಿ ಇರ್ತಾರೆ, ಕಾಡು, ಆಮೇಲೆ ಹಿಮ ಪೂರಿತ ಪ್ರದೇಶದಲ್ಲಿ ಇರ್ತಾರೆ, ಅವರಿಗೆ ಇದೊಂದು ಇದರಿಂದ ತಯಾರು ಮಾಡಿದಂತ, ಚರ್ಮದಿಂದ ತಯಾರು ಮಾಡಿದಂತ ಒಂದು ಜಾಕೆಟ್ ಇರಲಿ, ಒಂದು ಶೂ ಇರಲಿ, ಅವರಿಗೆ ರಕ್ಷಣೆ ಕೊಡ್ತದೆ.
5: ಕರೆಕ್ಟ್. ಇನ್ನೊಂದು,
4: ಸರ್ಕಾರ ಕೂಡ ಇದನ್ನ ಇನ್ನೂ ಪ್ರೋತ್ಸಾಹ ಕೊಡ್ತಾರೆ,
5: ಪ್ರೋತ್ಸಾಹ ಕೊಡ್ತಾರೆ
4: ನಮ್ಮ ಯುವ ಜನಾಂಗಕ್ಕೆ. ಇದೊಂದು ಉದ್ಯೋಗ ಕೂಡ
5: ತುಂಬಾ ತುಂಬಾ. ಇದು ಇನ್ನೊಂದು ನೀವು ಹೇಳಿದ್ ಕರೆಕ್ಟ್ ಸರ್. ಈಗ ಆಕ್ಚುಲಿ ಈಗ ಪ್ರಪಂಚದ ತುಂಬಾ ಶೀತ ಇರ್ತಕ್ಕಂಥ ಅಂಟಾರ್ಟಿಕಾ ಅಲ್ಲೆಲ್ಲ ಮನುಷ್ಯನ ಒಂದು ಮನುಕುಲ ಉಳಿದಿದ್ದೇ ಈ ಪ್ರಾಣಿಗಳ ಚರ್ಮದ ಸಹಾಯದಿಂದ ಅಂತ ಒಂದು ಪ್ರತೀತ ಇವತ್ತಿಗೂ ಇದೆ. ಅದು ಇವತ್ತಿಗೂ ಇದೆ. ಮತ್ತೆ ಇದು ತುಂಬಾ ವ್ಯಾಪಕವಾಗಿ ಇರೋದ್ರಿಂದ ಇದು ಒಂದು ಒಳ್ಳೆ ಫೀಲ್ಡ್ ಇತ್ತು. ಇದು ಈ ವಲಯದಲ್ಲಿ ರೈತರು ಅಥವಾ ಯುವಕರು ಇದನ್ನ ಒಂದು ಉದ್ಯೋಗ ಅಥವಾ ಒಂದು ವ್ಯಾಪಾರ ಅಂತ ಒಂದು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಒಳ್ಳೆ ಲಾಭ ಇದೆ ಅಂತ ನಾನು ಖಡಾ ಹೇಳಬಹುದು ಸರ್. ಒಳ್ಳೆ
4: ಬೇರೆ ಬೇರೆ ಪ್ರಾಣಿಗಳ ಸ್ಕಿನ್ ತೆಗೆಯೋದು,
5: ಹೌದು,
4: ಅವುಗಳ ಒಂದು ಏನು ಅಂತ್ಯ ಆದ್ಮೇಲೆ.
5: ಹೌದು ಹೌದು ಸರ್,
4: ಅದು ಈಗ ದೊಡ್ಡ ಪ್ರಮಾಣದಲ್ಲಿ
5: ಇದೆ,
4: ಬಳಕೆಯಲ್ಲಿ
5: ಬಳಕೆ ಇರೋದೆ. ಮತ್ತೆ ಇದು ಉತ್ತಮವಾದ ಒಂದು ಮಾರ್ಕೆಟ್ ಇದೆ ಸರ್ ಇದಕ್ಕೆ. ಮತ್ತೆ ರೈತರು ಮತ್ತೆ ಯುವಕರು ಈ ಒಂದು ಫೀಲ್ಡ್ ಅಲ್ಲಿ ರಿಯಲಿ ತೊಡಗಿಸ್ಕೊಂಡ್ರೆ ಒಳ್ಳೆ ಲಾಭ ಇದೆ ಅಂತ ಹೇಳ್ಬೋದು ಸರ್.
4: ಈಗ ಡಾಕ್ಟರ್ ಚಂದ್ರನಾಯ್ಕ ಅವರೇ, ಈ ಒಂದು ಚರ್ಮೋದ್ಯಮ ಇದು ಹೊಸದಲ್ಲ, ತಾವ್ ಹೇಳ್ದಂಗೆ ಇದು ನೂರಾರು ವರ್ಷಗಳ ಇತಿಹಾಸ ಇದೆ. ನಮ್ಮ ಸರ್ಕಾರ ಕೂಡ ಇದು ಈಗ ಇದು ತೀರ ಅವಶ್ಯಕ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಇದು ಬೇಕಾಗ್ತದೆ ಅನ್ನೋ ಒಂದು ಇದರಿಂದ ಈಗ ಈ ಚರ್ಮ ಸಂಸ್ಕರಣಾ ಘಟಕಗಳು ಕೂಡ ನಮ್ಮ ದೇಶದಲ್ಲಿ ಇದೆ, ನಮ್ಮ ರಾಜ್ಯದಲ್ಲಿ ಇಲ್ಲ, ಅದು ಕಾನ್ಪುರದಲ್ಲಿ ಇದೆ, ಮತ್ತೆ ಇನ್ನು ಹಲವಾರು ಕಡೆ ಇದೆ. ಹೌದಲ್ಲ, ಅಲ್ಲೆಲ್ಲ ಈಗ ಈ ಒಂದು ಪ್ರಾಣಿಗಳ ಒಂದು ಸ್ಕಿನ್ ಅನ್ನ ತೆಗೆದುಬಿಟ್ಟು ಮತ್ತೆ ಅದನ್ನ ಸಂಸ್ಕರಣೆ ಮಾಡಿ ಮತ್ತೆ ಅದರದ ಒಂದು ಉಪ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಅಂತ.
5: ಹೌದು ಸರ್,
4: ಎಲ್ಲಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ?
5: ಸರ್, ಇದು ಒಂದು ಉತ್ತಮವಾದ ಪ್ರಶ್ನೆ ಸರ್. ಇದು ಈಗ ಏನಿದೆ, ಈಗ ನಾನು ಬ್ರೀಫ್ ಆಗಿ ಹೇಳಬೇಕು ಅಂದ್ರೆ, ಇದು ನೀವು ಹೇಳ್ದಂಗೆನೆ ಇದು ಒಂದು ಒಂದು ಉದ್ಯಮವಾಗಿ ಪರಿವರ್ತನೆ ಆಗಿದೆ ಸರ್. ಇದು ಇದ್ರ ಬಗ್ಗೆ ಸರ್ಕಾರಗಳು ಬೇರೆ ಬೇರೆ ಹೊಸ ಹೊಸ ಸಂಸ್ಥೆಗಳನ್ನ ಮಾಡಿದ್ದಾರೆ. ಈಗ ನಿಮ್ಗೆ ಗೊತ್ತಿರೋಂಗೆ ಕಾನ್ಪುರಲ್ಲಿ ಗೌರ್ಮೆಂಟ್ ಲೆದರ್ ಇನ್ಸ್ಟಿಟ್ಯೂಟ್ ಅಂತ, ಸರ್ಕಾರದ ಲೆದರ್ ಇನ್ಸ್ಟಿಟ್ಯೂಟ್ ಅಂತಿದೆ. ಅಲ್ಲಿ ನಿಮ್ಗೆ ಪ್ರತಿಯೊಂದು ಟ್ರೈನಿಂಗ್ ಸಿಗುತ್ತೆ, ಒಂದು ಡಿಗ್ರಿ ತರ, ಒಂದು ಡಿಪ್ಲೊಮಾ ತರ ಸಿಗುತ್ತೆ. ನಿಮ್ಗೆ ಸ್ಕಿನ್ ಹೆಂಗ್ ತೆಗಿಬೇಕು, ಅದನ್ನ ಹೆಂಗ್ ಸಂಸ್ಕರಿಸಬೇಕು, ಅದರಿಂದ ಯಾವ ತರ ಏನೇನು ಪ್ರೊಸೆಸ್ ಮಾಡ್ಬೇಕು ಅನ್ನೋದು ಒಂದು ಟ್ರೈನಿಂಗ್ ಫುಲ್ ಇದೆ ಸರ್. ಅದು ಸಖತ್ ಡಿಮ್ಯಾಂಡ್ ಇದೆ ಕಾನ್ಪುರಲ್ಲಿ. ಅದು ಯು ಪಿ ಸರ್ಕಾರದ್ದು, ಮತ್ತೆ ಬೇರೆ ಕಡೆ ಹೋಗ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾದು ಅಂದ್ರೆ ಭಾರತ ಸರ್ಕಾರದ್ದು ಚೆನ್ನೈನಲ್ಲಿ ಒಂದಿದೆ. ಚೆನ್ನೈನಲ್ಲಿ ಒಂದು ಸೈಂಟಿಫಿಕ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆದು ಒಂದು ಇದೆ, ಒಂದು ಇನ್ಸ್ಟಿಟ್ಯೂಟ್, ಸೆಂಟ್ರಲ್ ಲೆದರ್ ಇನ್ಸ್ಟಿಟ್ಯೂಟ್ ಅಂತ, ಮದ್ರಾಸ್, ಹಳೆ ಮದ್ರಾಸ್ ಈಗ ಚೆನ್ನೈ, ಅಲ್ಲೂ ಇದೆ. ಮತ್ತೆ ಅಲ್ಲಿ ತೀರಾ ಉನ್ನತ ಮಟ್ಟದ ಒಂದು ಸಂಶೋಧನೆ, ಇದನ್ನ ಯಾವ ತರ ಇಂಪ್ರೂವ್ ಮಾಡಬಹುದು, ಯಾವ ತರ ಇನ್ನೂ ಒಳ್ಳೆ ಕ್ವಾಲಿಟಿ ಲೆದರ್ ನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಸರ್. ಅದು ಆಮೇಲೆ ಇದು ಲೆದರ್ ಬಗ್ಗೆ ಅಷ್ಟೇ, ಇನ್ನು ವೂಲ್ ಬಗ್ಗೆ ಮುಂದೆ ಹೇಳ್ತೀನಿ.
4: ಈಗ ನಮ್ ದೇಶದಲ್ಲಿ ಇಲ್ಲೂ ಇದಾಯ್ತು, ವಿದೇಶದಲ್ಲಂತೂ ಸಾಕಷ್ಟು ಕಡೆ
5: ಸಾಕಷ್ಟಿದೆ ಸರ್. ಈಗ ನೋಡಿ ಅಲ್ಲಿ ಇಲ್ಲೆಲ್ಲ ಈಗ ಟ್ರೈನಿಂಗ್ ತಗೊಳ್ಳೋರು,
4: ಎಲ್ಲಾ ಪ್ರಾಣಿಗಳನ್ನ ನಾವು ಹತ್ಯೆ
5: ಮಾಡೋದಿಲ್ಲ
4: ನಮ್ ದೇಶದಲ್ಲಿ, ನಮ್ ಕಾನೂನು ಮತ್ತೆ ಜನರ ಮನಸ್ಸು ಒಪ್ಪಲ್ಲ.
5: ಹೌದು,
4: ಆದ್ರೆ ವಿದೇಶದಲ್ಲಿ ಹಾಗಲ್ಲ. ಅವರು ಅದೇ ಏನು ಅವ್ರ ಬಗ್ಗೆ ಅದು ಅಭಿಪ್ರಾಯ ಇಲ್ಲ.
5: ಹೌದು,
4: ಅವ್ರು ಬರೀ ಲಾಭಕ್ಕೋಸ್ಕರ ಆತರ ಒಂದು ಇರೋದಕ್ಕಾಗಿ.
5: ಹೌದು, ಅವ್ರವ್ರ ದೇಶದಲ್ಲಿ ಅವರದ ಸಂಸ್ಕಾರ, ಅವರದ ಸಂಸ್ಕೃತಿ ಮೇಲೆ ಹೋಗುತ್ತೆ ಸರ್. ನಮ್ ದೇಶದಲ್ಲಿ ಈಗ ಕೆಲವು ಪ್ರಾಣಿಗಳ ಸ್ಕಿನ್ ಅನ್ನ ಅಷ್ಟೇ ನಾವು ಉಪಯೋಗಿಸ್ಕೊಂಡು ಏನ್ ಬೇಕೋ ಇಲ್ಲಿ ಲೋಕಲ್ ಆಗಿ ಏನ್ ಬೇಕೋ ಅದನ್ನ ಮಾಡ್ತಾ ಇದೀವಿ ಸರ್. ಮತ್ತೆ ಈ ಸಂಸ್ಥೆಗಳಲ್ಲಿ ಒಂದು ತರಬೇತಿ ಹೊಂದಿದವ್ರಿಗೆ ಒಳ್ಳೆ ಉತ್ತಮ ಉದ್ಯೋಗಾವಕಾಶಗಳು ಇರ್ತವೆ, ಯಾಕಂದ್ರೆ ಒಳ್ಳೊಳ್ಳೆ ಶೂಸ್ ಕಂಪನಿಗಳು ಈ ಸಂಸ್ಥೆಗಳೀಗ ಕಾನ್ಪುರಲ್ಲಿ ಇರ್ತಕ್ಕಂತ ಇನ್ಸ್ಟಿಟ್ಯೂಟು ಅಥವಾ ಒಂದು ಜೈಪುರಲ್ಲಿ ಒಂದಿದೆ, ಆಮೇಲೆ ಒಂದು ಚೆನ್ನೈನಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಟ್ಗಳಲ್ಲಿ ಟ್ರೈನಿಂಗು ತರಬೇತಿ ಮಾಡಿದವ್ರಿಗೆ ಭಾರತ ದೇಶದಲ್ಲೂ ಒಂದು ಉತ್ತಮ ಉದ್ಯೋಗಾವಕಾಶಗಳಿದೆ. ಹೊರಗಡೆನೂ ಮಲ್ಟಿ ನ್ಯಾಷನಲ್ ಕಂಪನಿಗಳು ಅಲ್ಲೂ ಕೂಡ ತುಂಬಾ ಒಳ್ಳೆ ಉತ್ತಮ ಅವಕಾಶ.
4: ಡಾಕ್ಟರ್ ಚಂದ್ರನಾಯ್ಕ ಅವರೇ, ಈಗ ತಾವು ಹೇಳಿದ್ರಿ ಈಗ ಮದ್ರಾಸ್ ಇರ್ಬೋದು, ಅಂದ್ರೆ ಚೆನ್ನೈದಲ್ಲಿ ಇರ್ಬೋದು ಅಥವಾ ನಮ್ಮ
5: ಕಾನ್ಪುರದಲ್ಲಿ
4: ಇರ್ಬೋದು, ಅಲ್ಲಿ ತಯಾರಾದಂತ ಸಂಸ್ಕರಿಸಿದ ಚರ್ಮಗಳನ್ನ ಇಲ್ಲಿ ನಮ್ಮ ಕೆಲವು ಯುವಕರು ಅಥವಾ ಈ ಒಂದು ಉದ್ಯೋಗ ಮಾಡೋರು ತರ್ಸ್ಕೋತಾರೆ. ಇಲ್ಲಿ ತಮ್ಮ ಪ್ರದೇಶದಲ್ಲಿ ಅವರು ಶೂ ಮಾಡೋದು, ಬ್ಯಾಗ್ ಮಾಡೋದು, ಇದು ನಡೆದೇ ಇದೆ.
5: ನಡೆದೇ ಇದೆ ಸರ್. ಹೌದು ಹೌದು ಹೌದು ಇದೆ ಸರ್, ಇದೆ. ಈಗ ಹೇಳ್ಬೇಕಂದ್ರೆ ಈಗ ಇದ್ರೊಳಗೆ ಏನಿರುತ್ತೆ ಅಂದ್ರೆ, ಚರ್ಮ ಇದು ಪ್ರೊಸೀಜರ್ ಹೆಂಗಿರುತ್ತೆ ಅಂದ್ರೆ ಸರ್, ಇದು ಪ್ರೊಸೀಜರ್ ಹೆಂಗಿರುತ್ತೆ ಅಂದ್ರೆ, ಪ್ರಾಣಿಗಳನ್ನ ಮಾಂಸ ಪರ್ಪಸ್ಗೆ ಅಂದ್ರೆ ಮಾಂಸದ ಉಪಯೋಗಿಸ ಆದ್ಮೇಲೆ ಆ ಚರ್ಮನ ಏನೂ ಡ್ಯಾಮೇಜ್ ಇಲ್ಲದೆ, ಅಂದ್ರೆ ಯಾವುದೇ ಒಂದು ಹಾನಿ ಇಲ್ಲದೆ ನಿಧಾನಕ್ಕೆ ತೆಗಿಬೇಕು. ಅದನ್ನ ಊರುಗಳ ಕಡೆ ನೋಡಿದೀವಿ ಎಷ್ಟು ಚೆನ್ನಾಗಿ ಅಂದ್ರೆ ಅದನ್ನ ಕಟ್ಕೊಂಡು ಚೆನ್ನಾಗಿ ಎಲ್ಲೂ ಡ್ಯಾಮೇಜ್ ಆಗದಂಗೆ ತೆಗಿತಾರೆ. ಅದನ್ನ ತೆಗೆದ್ಮೇಲೆ ಅದನ್ನ ಸಂಸ್ಕರಣ ಮಾಡ್ತಾರಲ್ಲ, ಸಂಸ್ಕರಣೆ ಮಾಡೋ ಜಾಗಕ್ಕೆ ಟ್ಯಾನರಿ ಅಂತ ಹೇಳ್ತಾರೆ. ಈಗ ಟ್ಯಾನರಿ ರೋಡ್ ಅಂತ ಹೇಳ್ತೀವಲ್ಲ, ಮತ್ತೆ ಆ ಸಂಸ್ಕರಣೆ ಪ್ರೋಸೆಸ್ ನ ಟ್ಯಾನಿಂಗ್ ಅಂತ ಹೇಳ್ತಾರೆ, ಅದು ಮುಂದೆ ಹೇಳ್ತೀನಿ ಸರ್ ನಿಮ್ಗದು. ಸೊ ಹಂಗಾಗಿ ಇದು ಪ್ರತಿಯೊಂದರು ವಿಚಾರದ ಬಗ್ಗೆನೂ ಎರಡೂ ಸಂಸ್ಥೆಗಳಲ್ಲಿ ಒಂದು ತರಬೇತಿನ ಕೊಡ್ತಾರೆ ಸರ್, ತರಬೇತಿ ಕೊಡ್ತಾರೆ.
4: ಇನ್ನೊಂದು ಡಾಕ್ಟರ್ ಚಂದ್ರ ನಾಯ್ಕ ಅವರೇ, ಈಗ ಪ್ರಾಣಿಗಳ ಚರ್ಮದ ಸಂಸ್ಕರಣೆ ಬಗ್ಗೆ ತಾವು ಮಾಹಿತಿ ನೀಡಿದ್ರಿ, ಇದ್ರ ಬಗ್ಗೆ ನಮ್ಮ ಯುವಕರು ಸ್ವಲ್ಪ ತರಬೇತಿ ಪಡ್ಕೊಳ್ಳಕ್ಕೆ ಎಲ್ಲಾದ್ರೂ ಅವಕಾಶ ಇದೆಯಾ ಹೊಸದಾಗಿ ತಮ್ಮದೇ ಒಂದು ಏನಾದರೂ ಉದ್ಯಮ ಶುರು ಮಾಡಲಿಕ್ಕೆ, ಇದ್ರ ಬಗ್ಗೆ ಏನಾದರೂ?
5: ಇದು ಮೊದಲು ಸರ್, ಮೊದಲು ಇದು ತುಂಬಾ ವೈಜ್ಞಾನಿಕವಾಗಿ ಮಾಡ್ತಿರ್ಲಿಲ್ಲ, ಈಗ ತಂತ್ರಜ್ಞಾನ ಬೆಳೆದಂಗೆ ತುಂಬಾ ವೈಜ್ಞಾನಿಕವಾಗಿ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ, ನಾನು ಮೊದಲು ಹೇಳ್ದಂಗೆ ಚರ್ಮನ ಯಾವುದೇ ಒಂದು ಹಾನಿ ಇಲ್ಲದೆ ತೆಗಿಬೇಕು, ತೆಗೆದಾದ್ಮೇಲೆ ಅದನ್ನ ನಾವು ಶುಚಿತ್ವ ಮಾಡಿ ಅಲ್ಲಿ ಚರ್ಮದ ಮೇಲೆ ಇರ್ತಕ್ಕಂಥ ಕೊಬ್ಬಿನ ಅಂಶ ಅಥವಾ ಏನಾದರೂ ಮಾಂಸದ ತುಣುಕುಗಳಿದ್ರೆ ಅದನ್ನ ಕಟ್ ಮಾಡಬೇಕು. ನಂತರ ಅದ್ರ ಮೇಲೆ ಉಪ್ಪಿನ ಲೇಪನ ಹಾಕ್ತಾರೆ, ಉಪ್ಪಿಂದು ಉಪ್ಪಿರುತ್ತಲ್ಲ ಅದು ಹಾಕಿದ್ರೆ ಏನಾಗುತ್ತೆ, ಅದೊಂದು ಪ್ರಿಸರ್ವೇಟಿವ್ ಅಂದ್ರೆ ಅದರಿಂದ ಯಾವುದೇ ಸ್ಕಿನ್ಗೆ ಏನು ಡ್ಯಾಮೇಜ್ ಆಗದೆ ಇರಂಗೆ ಅದು ಮೇಂಟೈನ್ ಮಾಡುತ್ತೆ.
4: ಮತ್ತೆ ಪ್ಯಾರಾಸೈಟ್ಗಳು ಪರಾವಲಂಬಿ ಜೀವಿಗಳು ತಿನ್ಲಿಕ್ಕೆ ಬರಲ್ಲ,
5: ಮತ್ತೆ ಡ್ಯಾಮೇಜ್ ಆಗಲ್ಲ, ಅಲ್ಲಿಂದ ಟ್ಯಾನರಿಗೆ ತಗೊಂಡು ಹೋಗ್ತಾರಲ್ಲ, ಅಲ್ಲಿ ಏನ್ ಮಾಡ್ತಾರೆ, ಅದು ಚರ್ಮದ ಮೇಲೆ ಇರ್ತಕ್ಕಂಥ ಕೂದಲನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಅದನ್ನ ಬೇರೆ ಬೇರೆ ದ್ರಾವಣಗಳಲ್ಲಿ ಹಾಕಿ, ದ್ರಾವಣ ಅಂದ್ರೆ ಈಗ ಉಪ್ಪಿರಲಿ, ಆಮೇಲೆ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಹಾಕ್ತಾರೆ, ಆಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಒಂದಿದೆ ಅದರೊಳಗೂ ಹಾಕಿ ಅದನ್ನ ಸ್ಮೂತ್ ಮಾಡಿ ಮತ್ತೆ ಟ್ಯಾನಿನ್ಸ್ ಅಂತ ಯೂಸ್ ಮಾಡ್ತಾರೆ, ಅಂದ್ರೆ ಅದನ್ನ ಸಾಫ್ಟ್ ಅಂದ್ರೆ ಸ್ಮೂತ್ ಮಾಡ್ಲಿಕ್ಕೆ, ಅದನ್ನ ಸಾಫ್ಟ್ ಮಾಡ್ಲಿಕ್ಕೆ, ಮಡಿಸ್ಲಿಕ್ಕೆ, ಸಾಫ್ಟ್ ಆಗಿ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ, ಹೌದು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅದನ್ನ ಬ್ರೀಫ್ ಆಗಿ ಇದು ಅದು ಸಂಕ್ಷಿಪ್ತವಾಗಿ ಇದು ಪ್ರೊಸೆಸ್ ಹಿಂಗ್ ಮಾಡ್ತಾರೆ. ಇದನ್ನೆಲ್ಲವೂ ಕೂಡ ಈ ಸಂಸ್ಥೆಗಳಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಇಲ್ಲಿ ಕಾನ್ಪುರಲ್ಲಾಗಲಿ ಅಥವಾ ಇಲ್ಲಿ ನಮ್ಮ ಮದ್ರಾಸಲ್ಲಿ ಟ್ರೈನಿಂಗ್ ಕೊಡ್ತಾರೆ ಸರ್. ಮತ್ತೆ ಇದನ್ನ ಉಪಯೋಗಿಸ್ಕೊಂಡು ಈಗ ಅದನ್ನ ಉಪಯೋಗಿಸ್ಕೊಂಡು ನೀವು ಹೇಳ್ದಂಗೆ ಇಲ್ಲಿ ನಮ್ದು ಲೋಕಲ್ ಹೋಟೆಲ್ಗೂ ಕೂಡ ಅಲ್ಲಿ ಮಾಡಿರ್ತಕ್ಕಂತ ಲೆದರ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಬ್ಯಾಗ್ ಗಳು ಶೂಸ್ ಗಳು ಬೆಲ್ಟ್ ಗಳು ಅವೆಲ್ಲ ಮಾಡೋದು ತುಂಬಾ ಇದಾವೆ.
4: ಇವು ದೊಡ್ಡ ದೊಡ್ಡ ಮಿಲ್ ಗಳಿಂದ ಮುಂಬೈ ಅಥವಾ ಈಗ ಬೇರೆ ಬೇರೆ ಕಡೆಯಿಂದ ಚೆನ್ನೈ ಕಡೆಯಿಂದ ನಮ್ಮ ಬಟ್ಟೆಗಳನ್ನು ಕೂಡ ಬಟ್ಟೆ ಮಿಲ್ ಗಳಿಂದ ತರಿಸ್ಕೊಂಡು ಇಲ್ಲಿ ನಮ್ದ ಸ್ಥಳೀಯವಾಗಿ ಬೇಕಾದ ಬಟ್ಟೆಗಳನ್ನ ತಯಾರು ಮಾಡೋದು ಕೂಡ ನಡೆದಿದೆ. ಅದೇ ತರ ಇದು ಕೂಡ
5: ನಡೀತದೆ. ಇದೇ ಇದು ತುಂಬಾ ಒಂದು ರೀತಿ ಹೇಳ್ಬೇಕಂದ್ರೆ ಅನ್ಆರ್ಗನೈಸ್ಡ್ ಅಂದ್ರೆ ತುಂಬಾ ಒಂದು ವ್ಯವಸ್ಥಿತವಾಗಿ ಬಂದಿಲ್ಲ, ಬಟ್ ಬರ್ತಾ ಇದೆ. ಬಟ್ ಇದ್ರಲ್ಲಿ ತುಂಬಾ ಲಾಭ ಇದೆ ಅಷ್ಟು ಮಾತ್ರ ಹೇಳ್ಬೋದು. ಯಾಕಂದ್ರೆ ಇದು ಉಪಯುಕ್ತತೆ ಹಂಗಿದೆ, ನಾವು ಕೂತಿರೋ ಈಗ ನಾವು ಕೂತಿರೋ ಸೀಟು ನಮ್ಮಲ್ಲಿರೋ ಪ್ರತಿಯೊಂದು ಕೂಡ ಅದ್ರ ಲೆದರ್ದೆ ತುಂಬಾ ಉಪಯುಕ್ತತೆ ಇರೋದ್ರಿಂದ.
4: ಇನ್ನೊಂದೇ ಪ್ಲಾಸ್ಟಿಕ್ ಇದು ಬೇಗನೆ ಹೋಗ್ಬಿಡುತ್ತೆ, ಲೆದರ್ ಅಂದ್ರೆ ಬಹಳ ದಿನ ಇರ್ತದೆ.
5: ಹೌದೌದು ಹೌದು.
4: ಇನ್ನೊಂದು ಏನಂದ್ರೆ ಇದು ಈ ಲೆದರ್ಗಳು ತೀರಾ ಮುಖ್ಯ ಏನಂದ್ರೆ ಈಗ ಪೂಜೆ ಸಮಯದಲ್ಲಿ ಬ್ಯಾಂಡ್ ಅಥವಾ ಈಗ ಡೊಳ್ಳು ಇವಕ್ಕೆಲ್ಲ ತೀರಾ ಅವಶ್ಯಕ ಅಲ್ಲ. ಇವೆಲ್ಲ ನಮ್ಮ ಏನು ಪವಿತ್ರ ಕಾರ್ಯಕ್ರಮಗಳಲ್ಲಿ ಇದು ಬೇಕೇ ಬೇಕಾಗುತ್ತೆ.
5: ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸಂಗೀತ ವಾದ್ಯಗಳನ್ನ ಇದರಿಂದ ಮಾಡ್ತಾರೆ ಸರ್. ಹೌದು
4: ಮಾಡ್ತಾರೆ. ಮತ್ತೆ ಹೀಗೆ ಬೆಲ್ಟ್ ಇದು ಕೂಡ ಚಪ್ಪಲಿ ಬೇಕಾಗುತ್ತೆ, ಶೂ ಬೇಕಾಗುತ್ತೆ.
5: ಹೌದು. ಇಲ್ಲಿ ಒಂದು ಕನ್ಸ್ಯೂಮರ್ಗೆ ಅಂದ್ರೆ ಕನ್ಸ್ಯೂಮರ್ಗೆ ಆಗ ಒಂದು ಉಪಯುಕ್ತತೆ ಆಂಗಲ್ ಇಂದ ಒಂದ್ ನೋಡ್ಬೇಕು. ಇನ್ನೊಂದು ಹೇಳ್ತಿರೋದ್ರೆ ರೈತ ಮತ್ತು ಯುವಕರಿಗೆ ಇದ್ರ ಈ ಒಂದು ವ್ಯಾಪಾರ ಅಥವಾ ಈ ಒಂದು ಫೀಲ್ಡ್ ಅಲ್ಲಿ ವಲಯದಲ್ಲಿ ತೊಡಗಿಸ್ಕೊಂಡ್ರೆ ಅಧಿಕವಾಗಿ ಲಾಭ ಮಾಡಬಹುದು ಅನ್ನೋದು ನಾನು ತುಂಬಾ ಒತ್ತಾಗಿ ಹೇಳ್ತಾ ಇದ್ದೀನಿ ಸರ್.
4: ಆಯ್ತು. ಇನ್ನೊಂದು ಮುಂದಿಂದ ಹೇಳ್ಬೇಕಂದ್ರೆ ಈಗ ತಾವು ಆಗ್ಲೇ ಹೇಳಿದ್ರಿ ಈಗ ಕೆಲವೊಂದು ಪ್ರಾಣಿಯ ಉಣ್ಣೆ ಕೂಡ ಒಂದು ಉದ್ಯಮದ ಒಂದು ಭಾಗ ಆಗ್ಬಿಟ್ಟಿದೆ. ಈ ಒಂದು ಉಣ್ಣೆಯ ಸಂಸ್ಕರಣೆ ಮತ್ತೆ ಚರ್ಮದ ಸಂಸ್ಕರಣೆ ಇದರದ್ದು ವ್ಯತ್ಯಾಸದ ಬಗ್ಗೆನೂ ಹೇಳಿ.
5: ಇದು
4: ಉಣ್ಣೆ ಮತ್ತು ಚರ್ಮದಲ್ಲಿ ನಮ್ಗೆ ಯಾವ ತರ ಉಪಯೋಗ ಇದೆ,
5: ಇದು ಒಳ್ಳೆ
4: ಯಾವ ತರ ಮಾಡ್ಕೊಂಡು ಹೋಗ್ಬಹುದು?
5: ಇದು ಒಳ್ಳೆ ಪ್ರಶ್ನೆ ಸರ್. ಇದು ಈಗ ನೋಡಿ, ನಾನು ಮೊದಲೇ ಹೇಳ್ದಂಗೆ ಚರ್ಮನ ನಾವು ಉದ್ಯಮ ಮಾಡ್ಬೇಕು ಅಂದ್ರೆ ಆ ಪ್ರಾಣಿನ ನಾವು ಮೊದ್ಲೇನೆ ನಾವು ಅದನ್ನ ಮಾಂಸದ ಪರ್ಪಸ್ಗೆ ಯೂಸ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡು ನಂತರ ಅದನ್ನ ಚರ್ಮ ಬಿಡಿಸ್ಬೇಕು ಸರ್. ಉಣ್ಣೆ ಏನಿದೆಯಲ್ಲ, ಈಗ ಕೆಲವು ಪ್ರಾಣಿಗಳು ಯಾಕ್ ಅಂತ ಹೇಳ್ತೀವಿ, ಯಾಕ್ ಮತ್ತೆ ಕೆಲವು ಆಡುಗಳು ಮತ್ತೆ ಮೊಲ ಮತ್ತೆ ಕುರಿಗಳಲ್ಲಿ ಇದು ಚರ್ಮದ ಮೇಲಿನ ಇನ್ನೊಂದು ಹೊದಿಕೆ. ಇದು ಅಂದ್ರೆ ದೇಹದ ಉಷ್ಣಾಂಶ ಹೊರಗಡೆ ಹೋಗ್ಬಾರ್ದು, ಚಳಿಗಾಲದಲ್ಲಿ ಬೆಚ್ಚಗಿರ್ಬೇಕು ಅನ್ನೋ ಕಾರಣಕ್ಕೆ ಒಂದು ದೇವರ ಒಂದು ಸೃಷ್ಟಿ ಅದು. ಬಟ್ ಇದೇನಿದೆ, ಇದು ಸಮ್ಮರ್ ಬೇಸಿಗೆ ಕಾಲದಲ್ಲಿ ಇದರ ಅವಶ್ಯಕತೆ ಇರೋದಿಲ್ಲ ಯಾವುದು ಈ ಉಣ್ಣೆದು. ಸೊ ಪ್ರಾಣಿ ಬದುಕಿರ್ಬೇಕಾದ್ರೆ ಈಗ ಫೆಬ್ರವರಿ ಮಾರ್ಚ್ ನಲ್ಲಿ ವಸಂತ ಕಾಲದಲ್ಲಿ ಈ ಉಣ್ಣೆ ಮೇಲ್ಗಡೆ ಇರ್ತಕ್ಕಂಥ ಉಣ್ಣೆನ ನಾವು ಕತ್ತರಿಲಿ ಅಥವಾ ಯಂತ್ರಗಳಲ್ಲಿ ಕಟ್ ಮಾಡಿ ಇಲ್ಲಿ ನಾವು ಪ್ರಾಣಿನ ನಾವು ವಧೆ ಮಾಡೋ ಅವಶ್ಯಕತೆ ಇಲ್ಲ. ಬದುಕಿರ್ಬೇಕಾದ್ರೆ ಚರ್ಮ ಬೇಕು ಅಂದ್ರೆ ನಾವು ಫುಲ್ ಅದನ್ನ ವಧೆ ಮಾಡಿ ಮಾಂಸದ ಪರ್ಪಸ್ ಗೆ ಯೂಸ್ ಮಾಡ್ಬೇಕು. ಬಟ್ ಇಲ್ಲಿ ಉಣ್ಣೆ ಬೇಕು ಅಂದ್ರೆ ಪ್ರತಿ ವರ್ಷ ಜೀವಿತವಾಗಿರ್ಬೇಕಾದ್ರೆ ಅದರದ್ದು ಕತ್ರಿ ಅಥವಾ ಯಂತ್ರದಿಂದ ಉಣ್ಣೆನ ಕತ್ತರಿಸಿ ನಾವು ಅದನ್ನ ನಾವು ಈಗ ಅದು ಪ್ರೋಸೆಸ್ ಮುಂದೆ ಹೇಳ್ತೀನಿ ಅದನ್ನ ಅದನ್ನ ನಾವು ಬಟ್ಟೆ ಆಗೋ ಉಲನ್ ಆಗೋ ಏನೋ ಆಗಿ ಕಂಬಳಿಯಾಗಿ ಉಪಯೋಗಿಸೋಕೆ ನಮ್ಗೆ ಇದಿದೆ ಸರ್. ಇದು ಒಂದು ಚರ್ಮ ಮಾಡ್ಬೇಕಂದ್ರೆ ನಮ್ಗೆ ಪ್ರಾಣಿಯ ವಧೆ ಆಗ್ಬೇಕು ಅಂದ್ರೆ ಅದನ್ನ ಮಾಂಸ ಪರ್ಪಸ್ಗೆ ಯೂಸ್ ಮಾಡಿಕೊಂಡು ಅದು ಚರ್ಮನ ನಾವು ನಿಧಾನವಾಗಿ ಅದು ಬಿಡಿಸ್ಕೋಬೇಕು. ಉಣ್ಣೆನಲ್ಲಿ ಪ್ರಾಣಿ ಬದುಕಿರ್ಬೇಕಾದ್ರೆ ಪ್ರತಿ ವರ್ಷನು ಅದನ್ನ ಸಮ್ಮರಲ್ಲಿ ಮುಂಚೆ ಕಟ್ ಮಾಡ್ಕೊಂಡ್ರೆ ಪುನಃ ಚಳಿಗಾಲ ಅಷ್ಟೊತ್ತಿಗೆ ಪುನಃ ಬೆಳೆದಿರುತ್ತೆ. ಅದು
4: ಬೆಳೆದಿರುತ್ತೆ.
5: ಸೊ ಚಳಿಗಾಲದ ಅಷ್ಟೊತ್ತಿಗೆ ಅದಕ್ಕೆ ಏನು ಉಷ್ಣಾಂಶಕ್ಕೆ ತಡ್ಕೊಳ್ಳಿಕ್ಕೆ ಏನ್ ಬೇಕು ಅದು ಆಗಿರುತ್ತೆ. ಬಟ್ ಅದು ಅದರಿಂದ ಒಂದು ಉಪವಾಗಿ ಇದು ರೈತನಿಗೆ ಒಂದು ಲಾಭ ತಂದು ಕೊಡ ಸರ್.
4: ಇದ್ರ ಬಗ್ಗೆ ಕೂಡ ಏನಾದ್ರು ತರಬೇತಿ ಕಾರ್ಯಕ್ರಮ ಇದೆಯಾ ಉಣ್ಣೆ?
5: ಹೌದು ಸರ್, ಹೌದು. ಇದು ಉಣ್ಣೆ, ಹೌದು. ಈಗ
4: ತಯಾರಿಕೆಗಾಗ್ಲಿ ಅಥವಾ ಇನ್ನೇನು ಇದ್ರ ಬಗ್ಗೆ ಹೇಳಿ.
5: ಹೌದು ಸರ್, ಇದು ನೋಡಿ, ಹೌದೌದು. ಇದು ಲೈಕ್ ಏನಂದ್ರೆ ಈಗ ಉಣ್ಣೆ ಇದೆಯಲ್ಲ ಸರ್, ಇದನ್ನ ಫಸ್ಟ್ ಪ್ರೊಸೀಜರ್ ಹೆಂಗಿರುತ್ತೆ ಅಂದ್ರೆ ಫಸ್ಟ್ ಕಟ್ ಮಾಡ್ಬೇಕು. ಫೆಬ್ರವರಿಲೋ ಮಾರ್ಚಲ್ಲೋ ಕಟ್ ಮಾಡಿಬಿಟ್ಟು ಅದನ್ನ ಒಳ್ಳೆ ಬಿಸಿ ನೀರಲ್ಲಿ ಮತ್ತೆ ಕೆಲವು ಡಿಟರ್ಜೆಂಟ್ಸ್ ಮಾರ್ಜನ್ಯ ಅಂತ ಹೇಳ್ತೀವಿ ಅದರಲ್ಲಿ ನಾವು ತೊಳಿತೀವಿ. ತೊಳೆದಾಗ ಏನಾಗುತ್ತೆ, ಅದರೊಳಗೆ ಇರ್ತಕ್ಕಂತ ಧೂಳು ಜಿಡ್ಡು ಬೇರೆ ಏನೇ ಕಲ್ಮಶ ಏನಿದ್ರು ಕೂಡ ಅದು ಹೊರಟೋಗುತ್ತೆ. ಅದು ಯಾವ್ದು ಅದಾದ್ಮೇಲೆ ಈಗ ಬೆಂಡ್ ಆಗಿ ಇರ್ತಕ್ಕಂಥ ನಾರು ಅಂದ್ರೆ ಈಗ ಊಲ್ ಅಥವಾ ಏನು ಉಣ್ಣೆ ಅಂತ ಹೇಳ್ತೀವಿ ಅದನ್ನ ಸ್ಟ್ರೈಟ್ ಮಾಡ್ತೀವಿ. ಸ್ಟ್ರೈಟ್ ಮಾಡಿಬಿಟ್ಟು ಒಂದು ತೆಳುವಾದ ಪದರ ತರ ಮಾಡ್ತೀವಿ, ಅದನ್ನ ಪದರ ತರ ಮಾಡಿಬಿಟ್ಟು ಅದರಿಂದ ನೂಲ್ ತೆಗಿತೀವಿ. ಆ ನೂಲ್ ತೆಗೆದು ಅದರಿಂದ ನಾವು ಬಟ್ಟೆನೋ ಸ್ವೆಟ್ರೋ ಏನ್ ಬೇಕೋ ಅದನ್ನ ಮಾಡ್ತೀವಿ. ಇದು ಪ್ರೊಸೀಜರ್ ಅಂದ್ರೆ ಫಸ್ಟ್ ಕಟ್ ಮಾಡ್ತೀವಿ, ನೆಕ್ಸ್ಟ್ ಅದನ್ನ ಕ್ಲೀನ್ ಮಾಡ್ತೀವಿ, ನೆಕ್ಸ್ಟ್ ಅದನ್ನ ಒಂದು ಪದರ ಮಾಡ್ಕೊಂಡು ನೂಲ್ ತೆಗೆದು ನೂಲಿಂದ ನೇಯ್ತೀವಿ. ಅಂದ್ರೆ ಬಟ್ಟೆ ಬೇಕೋ ಏನ್ ಬೇಕೋ ಅಂತ ನೇಯ್ತೀವಿ. ತಾವ್ ಹೇಳ್ದಂಗೆ ಇದು ಈಗ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈಗ ಕುರಿ ಮತ್ತು ಕುರಿ ಸಾಕಣೆ ಒಂದು ಅತ್ಯುತ್ತಮ ಉತ್ತಮ ಲಾಭದಾಯಕವಾದ ಒಂದು ವೃತ್ತಿ ಸರ್. ನಾನು ವೃತ್ತಿ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಅದು ಕೂಡ ಒಂದು ಇವತ್ತು ಇದರಲ್ಲಿ ಲಾಸ್ ಅನ್ನೋ ಪ್ರಶ್ನೆ ಇಲ್ಲ. ಸರ್ಕಾರನೂ ಕೂಡ ಇದಕ್ಕೆ ತೀವ್ರತರವಾದ ಒಂದು ಪ್ರೋತ್ಸಾಹ ಕೊಡ್ತಾ ಇದೆ. ಸರ್ಕಾರದ ಮಟ್ಟದ ನಮ್ದಲ್ಲೂ ಕೂಡ ಈಗ ಕುರಿ ಮತ್ತು ಮೇಕೆಗಳಿಗೆ ಬರ್ತಕ್ಕಂಥ ಎಲ್ಲಾ ಪ್ರಮುಖ ರೋಗಗಳು ಕೂಡ ನಾವು ಲಸಿಕೆ ಇದೆ ಉಚಿತವಾಗಿ ರೈತರಿಗೆ ಕೊಡ್ತೀವಿ. ಇಲ್ಲಿ ಲಾಸ್ ಪ್ರಶ್ನೆನೇ ಇಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ ಇದು ಭಾರತ ದೇಶದಲ್ಲಿ ಕುರಿ ಮತ್ತು ಮೇಕೆ ಮಾಂಸಕ್ಕೆ ತುಂಬಾ ಬೇಡಿಕೆ ಇರೋದ್ರಿಂದ ಇದು ಒಂಥರ
4: ಸರ್ಕಾರ ಕೂಡ ಪ್ರೋತ್ಸಾಹ
5: ತುಂಬಾ ಪ್ರೋತ್ಸಾಹ.
4: ನಮ್ದು ಕೆಲವೊಂದು ಪವಿತ್ರ ಪ್ರಾಣಿಗಳನ್ನ ನಾವು ಅದನ್ನ ನಾವು ನಿಷೇಧ ಇದೆ.
5: ಹೌದು,
4: ಅದಕ್ಕಾಗಿ ನಾವು ಅದ್ರ ಬದಲಿಗೆ ಇದನ್ನು ಉಪಯೋಗಿಸಿ.
5: ಹೌದು, ತುಂಬಾ ಉಪಯೋಗ ಇದೆ. ಮತ್ತೆ ಇದೊಂಥರ ನಡೆದಾಡುವ ಬ್ಯಾಂಕ್ ಅಂತ ಹೇಳ್ತೀವಿ, ಶೀಪ್ ಅಂಡ್ ಕೋಟ್ ಇದನ್ನ.
4: ಸೊ
5: ಎಟಿಎಂ ತರ ಎನಿ ಟೈಮ್ ಮನಿ ಅಂದ್ರೆ ನಡೆದಾಡು ಓಡಾಡ್ಕೊಂಡು ಇರ್ತಕ್ಕಂಥ
4: ಲಾಭದಾಯಕ
5: ತುಂಬಾ ಲಾಭದಾಯಕವಿದೆ. ಇದು ಹೀಗಿರೋದ್ರಿಂದ ಸರ್ಕಾರ ಏನ್ ಮಾಡಿದೆ, ಭಾರತ ಸರ್ಕಾರ ಉಣ್ಣೆ ಡೆವಲಪ್ಮೆಂಟ್ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೈಪುರಲ್ಲಿದೆ, ಅವಿಕಾ ನಗರ್ ಅಂತ ಒಂದು ರಾಜಸ್ಥಾನದಲ್ಲಿದೆ ಅಲ್ಲಿದೆ. ಮತ್ತೆ ನಮ್ಮ ರಾಜ್ಯದಲ್ಲೂ ಕೂಡ ಸರ್ ಇದನ್ನ ತುಂಬಾ ಒತ್ತು ಕೊಟ್ಟು ಕರ್ನಾಟಕ ರಾಜ್ಯ ಕುರಿ ಮತ್ತು ಉಣ್ಣೆ ಒಂದು ನಿಗಮ ಇದೆ, ಅದರದ್ದು ಮೇನ್ ಮುಖ್ಯ ಕಚೇರಿ ಬಂದು ನಮ್ಮ ಹೆಬ್ಬಾಳ ಆಫೀಸ್ ಅಲ್ಲೇ ಇದೆ, ನಮ್ಮ ಆಫೀಸ್ ಪಕ್ಕನೇ ಇದೆ ಅದು. ಮತ್ತೆ ಇದಕ್ಕೆ ಎಷ್ಟು ಪ್ರೋತ್ಸಾಹ ಇದೆ ಸರ್ಕಾರದ ಮಟ್ಟದಲ್ಲಿ ಅಂದ್ರೆ ಸರ್, ಇದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಈ ಉಣ್ಣೆ ಮತ್ತು ಕುರಿ ಮತ್ತು ಉಣ್ಣೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಿಗಮಕ್ಕೆ ಒಂದು ಉಪನಿರ್ದೇಶಕರ ಒಂದು ಹುದ್ದೆಗೆ ಸರಿಸಮಾನದ ಒಂದು ಹುದ್ದೆ ಪ್ರತಿ ಜಿಲ್ಲೆಲ್ಲೂ ಇದೆ. ಇಲ್ಲಿ ಹೋಗಿ ರೈತರು ಕಂಡ್ರೆ ಸೊ ಅದಕ್ಕೆ ಬೇಕಾ ಈಗ ಏನು ಈಗ ಫಾರ್ಮಿಂಗ್ ಶುರು ಮಾಡಬೇಕು, ಒಂದು ಕುರಿ ಫಾರ್ಮಿಂಗ್ ಶುರು ಮಾಡಬೇಕು, ಮತ್ತೆ ಅದಕ್ಕೆ ಬೇಕಾಗಿದ್ದ ವೈಜ್ಞಾನಿಕ ಮಾಹಿತಿ ಏನ್ ಬೇಕು, ಆಮೇಲೆ ಅದಕ್ಕೆ ಶೆಡ್ಡು ಎಷ್ಟು ಅನಿಮಲ್ಸ್ ಇಟ್ಕೋಬೇಕು, ಲೋನ್ ಎಲ್ಲಿ ಸಿಗುತ್ತೆ, ಪ್ರತಿ ಡೀಟೇಲ್ಸ್ ಕೂಡ ಎಲ್ಲಿ ಸಿಗುತ್ತೆ, ಅದ್ರ ಜೊತೆಗೆ ಉಣ್ಣೆನ ಹೆಂಗ್ ಕತ್ತರಿಸಬೇಕು, ಅದ್ರದ್ದು ಯಾವ ಪ್ರೋಸೆಸ್ ಹೆಂಗ್ ಮಾಡಬೇಕು, ಇದನ್ನ ಉಪಕಸುಬಾಗಿ ಮಾಡ್ಕೊಂಡು ಈಗ ಕಂಬಳಿ ಮಾಡೋದು ಸ್ವೆಟರ್ ಮಾಡಿ ಯಾವ ತರ ಮಾಡಬೇಕು, ಪ್ರತಿಯೊಂದಕ್ಕೂ ಕೂಡ ಕರ್ನಾಟಕ ಸರ್ಕಾರದ ಕುರಿ ಮತ್ತು ಉಣ್ಣೆ ಡೆವಲಪ್ಮೆಂಟ್ ನಿಗಮ ಏನಿದೆ ಅಲ್ಲಿ ತರಬೇತಿ ಸಿಗುತ್ತೆ. ರೈತರು ಹೋಗಿ ಪ್ರತಿ ಜಿಲ್ಲೆನಲ್ಲೂ ಅದು ಆಫೀಸ್ ಇದೆ, ಅಥವಾ ಹತ್ತಿರದ ಪಶುವೈದ್ಯರನ್ನ ಹೋಗ್ಕೊಂಡು ಅದರ ಮಾಹಿತಿ ಸಿಗುತ್ತೆ. ಮತ್ತೆ ಮುಖ್ಯ ಕಚೇರಿ ಬಂದು ಹೆಬ್ಬಾಳದಲ್ಲಿ ವೆಟರ್ನರಿ ಕಾಲೇಜ್ ಪಕ್ಕ ಇದೆ ಸರ್. ಅದನ್ನು
4: ಸರ್ಕಾರ ಕೂಡ ಈಗ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ಒಂದು ಲೈವ್ ಸ್ಟಾಕ್ ಏನು ಇದಕ್ಕಾಗಿ ಒಂದು ವಿಶೇಷ ಯೋಜನೆ ಕೂಡ ಇದೆ.
5: ಹೌದು ಸರ್,
4: ರಾಜ್ಯ ಸರ್ಕಾರದ ಕೂಡ ಅಮೃತ್ ಯೋಜನೆ ಅನ್ನೋದು.
5: ಹೌದು ಸರ್, ಹೌದು,
4: ಇಲ್ಲಿ ಕೂಡ ಸಾಕಷ್ಟು ಪ್ರೋತ್ಸಾಹ ನಮ್ಮ
5: ಯೋಜನೆಗಳು
4: ಮತ್ತೆ ರೈತರ ಆದಾಯ ಹೆಚ್ಚು ಮಾಡಬೇಕು ಅನ್ನೋದು ಕೂಡ ಅವ್ರದ್ದು ಒಂದು ಧ್ಯೇಯ ಆಗಿದೆ.
5: ಹೌದು, ಇಲ್ಲ ನಿಜ, ನಾನು ಹೇಳ್ತೇನೆ ಇನ್ನೊಂದ್ಸಲ ಹೇಳ್ತೀನಿ, ಇವತ್ತು ಕುರಿ ಮತ್ತು ಮೇಕ ಒಂದು ಸಾಕಾಣಿಕೆ ಒಂದು ಒಳ್ಳೆ ವೃತ್ತಿ ಸರ್. ಇದು ಇದು ಒಳ್ಳೆ ಹಣ ಇದೆ.
4: ತಾವು ಒಬ್ಬ ವೆಟರ್ನರಿ ಡಾಕ್ಟರ್, ಒಬ್ಬ ವಿಜ್ಞಾನಿಗಳು, ಒಬ್ಬ ಪ್ರಾಧ್ಯಾಪಕರಾಗಿ ತಮ್ಮ ಅನುಭವನ ಕೂಡ ತುಂಬಾ ಮಹತ್ವ ಪಡ್ತದೆ.
5: ಇಲ್ಲ ಹೌದು ಹೌದು ಹೌದು, ನಾವು ಸಾಕಷ್ಟು ಕಡೆ ಹೋಗಿದ್ದೀವಿ, ಸಾಕಷ್ಟು ಕಡೆ ತುಂಬಾ ರೋಗಗಳ ಪ್ರಾಬ್ಲಮ್ ಆದಾಗ ಹೋಗ್ತೀವಿ ನೋಡ್ತೀವಿ. ಮತ್ತೆ ಈಗ ನಾವು ಲಸಿಕೆನೂ ಕೊಡ್ತೀವಲ್ಲ ಸರ್, ತುಂಬಾ ನಮ್ಮ ಲಸಿಕೆಗಳಿಗೆ ತುಂಬಾ ಬೇಡಿಕೆ ಇದೆ, ರೈತರಿಗೂ ಅದ್ರ ಬಗ್ಗೆ ಅರಿವಿದೆ, ಏನೇನು ರೋಗ ಬರುತ್ತೆ, ಏನೇನು ಹಾಕ್ಸ್ಕೋಬೇಕು, ಏನ್ ಮಾಡ್ಬೇಕು ಅರಿವಿದೆ. ಹಂಗಾಗಿ ನಾ ಇನ್ನೊಂದಂದ್ರೆ ಈಗ ಸರ್ಕಾರ ಎಷ್ಟಿದೆ ಅಂದ್ರೆ ರೋಗ ಬಂದ ಅಕಸ್ಮಾತ್ ಸತ್ತೋದ್ರು ಕೂಡ ಅದಕ್ಕೂ 5,000 ರೂಪಾಯಿ ಗೌರ್ಮೆಂಟ್ ಕೊಡುತ್ತೆ. ಅಕಸ್ಮಾತ್ ರೋಗ ಬಂದು ಏನೋ ಆಕಸ್ಮಿಕವಾಗಿ ಕುರಿ ಮೇಕೆಗಳು ಸತ್ರು ಕೂಡ ಅದು ರೈತನಿಗೆ ಲಾಸ್ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೂ ಕೂಡ ಸರ್ಕಾರ ಅವ್ರಿಗೆ ಪ್ರೋತ್ಸಾಹವಾಗಿ ಅವ್ರಿಗೆ ಇದು ಕಾಂಪನ್ಸೇಷನ್ ಕೊಡುತ್ತೆ ಅವ್ರಿಗೆ. ಸೊ ಹಾಗಾಗಿ ಈ ನನ್ನ ಅಭಿಪ್ರಾಯದಲ್ಲಿ ಕುರಿ ಮತ್ತು ಮೇಕೆ ಒಂದು ಒಳ್ಳೆಯ ಒಂದು ಉದ್ಯಮ, ರೈತರು ಅದನ್ನ ಯಾವುದೇ ಇದಿಲ್ಲದೆ ಯಾವುದೇ ಆತಂಕ ಇಲ್ಲದೆ ನಾವು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರ್.
4: ಪ್ರಸ್ತುತ ಡಾಕ್ಟರ್ ಚಂದ್ರನಾಯ್ಕರೇ ತುಂಬಾ ಧನ್ಯವಾದಗಳು. ಪ್ರಾಣಿಗಳ ಚರ್ಮದ ಸಂಸ್ಕರಣೆ ಮತ್ತೆ ಅದರ ತಾಂತ್ರಿಕತೆ ವಿಷಯದಿಂದ ಆರಂಭ ಮಾಡಿ ನಮ್ಮ ರೈತರು ಮತ್ತು ರೈತರ ಮಕ್ಕಳು ಕುರಿಯನ್ನ ಸಾಕೋದು ಹೇಗೆ, ಮೇಕೆಯನ್ನ ಸಾಕೋದು ಹೇಗೆ, ಇದ್ರ ಬಗ್ಗೆ ಕೂಡ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಬೆಂಗಳೂರಿನಲ್ಲಿರುವ ಹೆಬ್ಬಾಳದ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಲಸಿಕಾ ತಯಾರಿಕಾ ಕೇಂದ್ರದ ಮುಖ್ಯಸ್ಥರಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಈ ಒಂದು ಉತ್ತಮವಾದ ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವರು ಇರ್ತಾರೆ ಡಾಕ್ಟರ್ ಚಂದ್ರನಾಯಕ್ ಅವರ ಜೊತೆ ಮಾತಾಡ್ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
5: ಹೌದು ಸರ್, ನನಗೆ ಈ ಒಂದು ವಿಚಾರ ಹೇಳಿದ್ದು ತುಂಬಾ ಒಳ್ಳೆಯ ವಿಚಾರ ಸರ್. ಅಂದ್ರೆ ಇದು ಹೊಸ ವಿಚಾರ, ಇದು ಚರ್ಮೋದ್ಯಮದ ಬಗ್ಗೆ ನಾವು ಮಾತಾಡಿದ್ದು. ಇದ್ರ ಬಗ್ಗೆ ನಂಗೆ ಕರೆದವರು ಇಲ್ಲಿ ಇದ್ರ ಜೊತೆ ನನ್ನ ಒಂದು ಕೆಲವು ಅಭಿಪ್ರಾಯ ಹಂಚ್ಕೊಳ್ಳಕ್ಕೆ ನಂಗೆ ಅವಕಾಶ ಮಾಡ್ಕೊಡಕ್ಕೆ ಥ್ಯಾಂಕ್ ಯು ಸರ್. ನನ್ನ ದೂರವಾಣಿ ಸಂಖ್ಯೆ 9448877926.
4: ಧನ್ಯವಾದಗಳು,
5: ಥ್ಯಾಂಕ್ ಯು ಸರ್.
3: ಇದುವರೆಗೂ ಪ್ರಾಣಿಗಳ ಚರ್ಮ ಮತ್ತು ಉಣ್ಣೆಯ ಉಪಯೋಗ ಈ ಕುರಿತು ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಈಗ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

ಇದುವರೆಗೂ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಆಲಿಸಿದಿರಿ. ಇದು ಇಂದಿನ ಕೃಷಿರಂಗ. ಕೆಳಗರೆ ನಾಳಿನ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ತೆಂಗಿನ ನರ್ಸರಿ ಒಂದು ಉಪಕಸುಬಾಗಿ, ಈ ಕುರಿತು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಇದಾಗಿತ್ತು ಇವತ್ತಿನ ಕೃಷಿರಂಗ ಕಾರ್ಯಕ್ರಮ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ.

0: ಸಮಯ ಸರಿಯಾಗಿ 7:30.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಕೇಳುವರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
5: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
4: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
6: ಗಂಗೆ ಬಾರೇ ತುಂಗೆ ಬಾರೇ ಬಾರೇ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
7: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
4: 11 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
8: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಆಕಾಶವಾಣಿ ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು, ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ವಾರ್ತೆಗಳ ವಿವರ: ಕೇಂದ್ರ ಸಚಿವ ಸಂಪುಟ ಒಟ್ಟು 10,700 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ 3 ಮಲ್ಟಿಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೆಯ ಮಾರ್ಗ, ಕಟ್ನಿಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೆಯ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ 5 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 ಕೋಟಿಗಿಂತ ಹೆಚ್ಚಿದ್ದು, ಅವುಗಳನ್ನು 2029-30ರವರೆಗೆ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆ 3ನೆಯ ಮಾರ್ಗ, ಅರಕ್ಕೋಣಂನಿಂದ ರೇಣುಗುಂಟ 3ನೆಯ ಮಾರ್ಗ ಮತ್ತು 4ನೆಯ ಮಾರ್ಗ ಹಾಗೂ 4ನೆಯ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರ್ಪಡೆಗೊಂಡಿವೆ. ಅನುಮೋದಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂತಹ ಸುಮಾರು 2,100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಇಂದು 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈಯಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರ್ಪಡೆಗೊಂಡಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 ಕಿಲೋಮೀಟರ್ಗಳ 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾರ್ಗ ಸಾಮರ್ಥ್ಯವು ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಭಾರತೀಯ ರೈಲ್ವೆಯ ಸುಧಾರಿತ ಕಾರ್ಯಾಚರಣೆಯ ದಕ್ಷತೆ ಮತ್ತು ಸೇವಾ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಇದರಿಂದ ರೈಲ್ವೆ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಮತ್ತು ದಟ್ಟಣೆಯನ್ನು ನಿವಾರಿಸಲು ಸಾಧ್ಯವಾಗಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಮುಂದಿನ ವರ್ಷ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಸೇವೆ ಪ್ರಾರಂಭವಾಗಲಿದೆ. ಈ ಕಾರಿಡಾರ್ ನಿರ್ಮಾಣ ಕಾರ್ಯ ವೇಗವಾಗಿ ಪ್ರಗತಿಯಲ್ಲಿದ್ದು, ಆರಂಭದಲ್ಲಿ ಸೂರತ್ನಿಂದ ವಾಪಿವರೆಗಿನ 100 ಕಿಲೋಮೀಟರ್ ವಿಭಾಗವು ಮುಕ್ತಾಯವಾಗಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸಾನಾಯ್ಕ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಮತ್ತು ಶ್ರೀಲಂಕಾದ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಜಂಟಿಯಾಗಿ ಕೆಲಸ ಮಾಡುವುದನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ. ಶ್ರೀಲಂಕಾ ವಾಯುಪಡೆಗೆ L-70 ಬಂದೂಕುಗಳ ರಫ್ತು ಮತ್ತು ಎರಡೂ ದೇಶಗಳ ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಮತ್ತು ರಾಷ್ಟೀಯ ರಕ್ಷಣಾ ಕಾಲೇಜುಗಳ ನಡುವಿನ ಸಹಕಾರದ ಕುರಿತು ಎರಡೂ ಕಡೆಯವರು ತಿಳುವಳಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸನಾಯಕ ಮಾತನಾಡಿ, ಭಾರತದ ಭದ್ರತಾ ಹಿತಾಸಕ್ತಿಗಳಿಗೆ ವಿರುದ್ದವಾದಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಪ್ರದೇಶವನ್ನು ಬಳಸಲು ಎಂದಿಗೂ ಅನುಮತಿಸುವುದಿಲ್ಲ ಎಂದು ಪುನರುಚ್ಚರಿಸಿದರು. ದಿತ್ವಾ ಚಂಡಮಾರುತದ ಸಮಯದಲ್ಲಿ ಆಪರೇಷನ್ ಸಾಗರ್ ಬಂಧು ಭಾಗವಾಗಿ ಭಾರತ ಒದಗಿಸಿದ ನೆರವು ಮತ್ತು ದ್ವೀಪದ ವಿವಿಧ ಭಾಗಗಳಲ್ಲಿ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಸುಗಮಗೊಳಿಸಲು ಭಾರತದ ವಿಸ್ತರಿತ ಸಮಗ್ರ ಪುನರ್ವಸತಿ ಪ್ಯಾಕೇಜ್ಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ಅಂತಿಮ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಮುಂಬೈನಲ್ಲಿ ಪ್ರಗತಿಯಲ್ಲಿದೆ. ಸ್ಥಿತಿಸ್ಥಾಪಕತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ಧ್ಯೇಯವಾಕ್ಯವಾಗಿದೆ. ಇಂದು ಮತ್ತು ನಾಳೆ ಸಭೆ ನಡೆಯಲಿದೆ. ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳು ಕಳೆದ ತಿಂಗಳು ಜೈಪುರದಲ್ಲಿ ಸಭೆಯನ್ನು ನಡೆಸಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಗಂಗಾ, ಗಂಡಕ್, ಕೋಸಿ, ಸೋನ್ ಮತ್ತು ಇತರ ನದಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ. ಆದರೂ ಇನ್ನೂ ಹಲವಾರು ನದಿಗಳು ಹೆಚ್ಚಿನ ಮಟ್ಟದಲ್ಲಿ ಹರಿಯುತ್ತಿದ್ದು ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ. ಮುಂಗೇರ್, ಬಾಘಲ್ಪುರ್ ಮತ್ತು ಕಹಲ್ಗಾಂವ್ನಲ್ಲಿ ನದಿ ನೀರಿನ ಮಟ್ಟ ಏರುವ ಸಾಧ್ಯತೆ ಇದ್ದು ತಗ್ಗು ಪ್ರದೇಶಗಳಲ್ಲಿ ನೀರಿನ ಒತ್ತಡ ಹೆಚ್ಚುತ್ತಿದೆ. ಜಲಸಂಪನ್ಮೂಲ ಇಲಾಖೆ ಮತ್ತು ಜಿಲ್ಲಾಡಳಿತ ತಂಡಗಳು ಒಡ್ಡುಗಳ ಮೇಲೆ ನಿಗಾ ಇಡುತ್ತಿವೆ. ಪಾಟ್ನಾ, ಸರನ್, ವೈಶಾಲಿ, ಬೇಗುಸರಾಯ್, ಖಗಾರಿಯಾ, ಸಮಸ್ತಿಪುರ, ಜೆಹಾನ್ಬಾದ್ ಮತ್ತು ಅರ್ವಾಲ್ ಜಿಲ್ಲೆಗಳ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆಗಳು ಮುಂದುವರೆದಿವೆ. 456 ಸಮುದಾಯ ಅಡುಗೆ ಮನೆಗಳನ್ನು ನಡೆಸಲಾಗುತ್ತಿದೆ. ಪರಿಹಾರ ಶಿಬಿರಗಳಲ್ಲಿ ಮಕ್ಕಳಿಗೆ ಹಾಲು, ಮಹಿಳೆಯರಿಗೆ ನೈರ್ಮಲ್ಯ ಕಿಟ್ಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1,365 ಏರಿಕೆಯಾಗಿದ್ದು ಪೀಡಿತ ಪ್ರದೇಶಗಳಿಂದ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಒಟ್ಟು 5,326 ಜನರು ಕಾಣೆಯಾಗಿದ್ದು ಈ ಪೈಕಿ ಕನಿಷ್ಠ 589 ವಿದೇಶಿ ಪ್ರಜೆಗಳಾಗಿದ್ದಾರೆ. ರಕ್ಷಣಾ ತಂಡಗಳು ಶೋಧ ಕಾರ್ಯ ಮುಂದುವರೆಸಿವೆ. ನೇಪಾಳ ಸರ್ಕಾರದ ಪ್ರಕಾರ ರಕ್ಷಣಾ ತಂಡಗಳು ಚಿತ್ವಾನ್ ಜಿಲ್ಲೆಯಿಂದ 366 ಹಾಗೂ ಪಶ್ಚಿಮದಿಂದ 222 ಮತ್ತು ನೋವಾಕೋಟ್ನಿಂದ 192 ಮೃತದೇಹಗಳನ್ನು ವಶಪಡಿಸಿಕೊಂಡಿವೆ. ಅದೇ ರೀತಿ ರಸುವಾ ಜಿಲ್ಲೆಯಿಂದ 124, ಗೋರ್ಖಾದಿಂದ 75, ಧಡಿಂಗ್ನಿಂದ 70 ಮತ್ತು ತಹಾನೂದಿಂದ 38 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇಲ್ಲಿಯವರೆಗೆ ಗುರುತಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ 102 ಮೃತದೇಹಗಳನ್ನು ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಲಾಗಿದೆ. ಗುರುತಿಸಲು ಅನುವಾಗುವಂತೆ ಡಿಎನ್ಎ ಮಾದರಿಗಳ ಸಂಗ್ರಹ ಸೇರಿದಂತೆ ಎಲ್ಲ ನಿಗದಿತ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಭದ್ರತಾ ಸಿಬ್ಬಂದಿ ಗುರುತಿಸಲಾಗದ 1,147 ಮೃತದೇಹಗಳನ್ನು ಸುರಕ್ಷಿತವಾಗಿ ಇರಿಸಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ಜರುಗಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡುತ್ತಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಹಾರಾಷ್ಟ ಸರ್ಕಾರದ ಸಹಯೋಗದೊಂದಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಇದೇ ತಿಂಗಳ 11 ಮತ್ತು 12 ಮುಂಬೈನಲ್ಲಿ ಆಯೋಜನೆ ಮಾಡಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಅಮೆರಿಕದ ಬೆನ್ ಶೆಲ್ಟನ್ ಲಗ್ಗೆಟ್ಟಿದ್ದಾರೆ. ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆನ್ ಶೆಲ್ಟನ್ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಅವರನ್ನು 5 ಸೆಟ್ಗಳ ಪಂದ್ಯದಲ್ಲಿ 6-7, 6-1, 6-3, 1-6, 7-6 ಸೆಟ್ಗಳಿಂದ ಮಣಿಸಿದರು. ಬೆನ್ ಶೆಲ್ಟನ್ ಸೆಮಿಫೈನಲ್ನಲ್ಲಿ ತಮ್ಮ ದೇಶದವರೇ ಆದಂತಹ ಫ್ರಾನ್ಸಿಸ್ ಟಿಯಾಫೋ ಅವರನ್ನು ಎದುರಿಸಲಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ 3ನೇ ಹಂತದ

ಸ್ಪರ್ಧೆಯಲ್ಲಿ ಭಾರತ 2 ಚಿನ್ನ ಮತ್ತು 4 ಕಂಚಿನ ಪದಕಗಳ ಜೊತೆಗೆ ಅಭಿಯಾನ ಅಂತ್ಯಗೊಳಿಸಿದೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಶೀತಲ್ ದೇವಿ ಶೂಟ್ ಆಫ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದರು. ಪ್ಯಾರಾ ರಿಕರ್ ಮಿಶ್ರ ತಂಡ ವಿಭಾಗದಲ್ಲಿ ಹರ್ವಿಂದರ್ ಸಿಂಗ್ ಮತ್ತು ಭಾವನಾ ಜೋಡಿ ಚಿನ್ನದ ಪದಕ ವಿಜೇತರಾದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಕ ಸೆನ್ಸೆಕ್ಸ್ 813 ಅಂಕಗಳನ್ನು ಇಳಿಕೆಯೊಂದಿಗೆ ದಿನದ ಅಂತ್ಯಕ್ಕೆ 74,764 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 204 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 23,432 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.11 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಸಮಯ ಆಗಿದೆ 7:45. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು.

ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ. ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಎಂದಿನಂತೆ ಸಿರಿಗಂಧದಲ್ಲಿ ಚಂದದ ಹಾಡುಗಳು, ಒಂದಷ್ಟು ಒಳ್ಳೆಯ ಮಾಹಿತಿ, ಎಲ್ಲವನ್ನ ಕೇಳ್ತಾ ಸಾಗೋಣ.

ಕೇಳುಗರೆ, ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ವಿಜೃಂಭಣೆಯಿಂದ ನಾವು ಗಣಪನನ್ನು ಬರಮಾಡ್ಕೊಳ್ತಾ ಇದ್ದೀವಿ. ಎಲ್ಲೆಡೆ ಸಂಭ್ರಮ ಸಡಗರ. ಆಲ್ರೆಡಿ ಮನೆ ಮಾತಾಗ್ಬಿಟ್ಟಿದೆ, ಎಲ್ಲರೂ ಕೂಡ ಬಹಳ ಸಡಗರದಿಂದ ಗಣೇಶನನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಹಬ್ಬದ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಂಭ್ರಮ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ನಾವು ಹೇಗೆ ಆಚರಿಸಬೇಕು, ಹಾಗೆಯೇ ಪರಿಸರ ಸ್ನೇಹಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡುವುದು ನಮ್ಮೆಲ್ಲರಿಗೂ ಒಳಿತನ ತರುತ್ತೆ. ಹಾಗಾಗಿ ಪರಿಸರ ಗಣಪನನ್ನು ತಯಾರಿಸಿ ಹಬ್ಬವನ್ನು ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಣೆ ಮಾಡೋಣ ಅಂತ ಹೇಳ್ತಾ ಇವತ್ತು ಪರಿಸರ ಗಣಪ ಈ ಕುರಿತು ಮಾತನಾಡ್ತಾ ಚಂದದ ಗಣಪನ ಹಾಡುಗಳನ್ನು ಕೇಳ್ತಾ ಸಾಗೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಡಿರುವಂತಹ ಏಕದಂತ ಚಿತ್ರದ ಗೀತೆಯೊಂದಿಗೆ ಇಂದಿನ ಸಿರಿಗಂಧ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಗೀತೆಯನ್ನು ರಚನೆ ಮಾಡಿದ್ದವರು ವಿ ಮನೋಹರ್ ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

ಹೀಗೆ ಗಣಪನ ಆಗಮನ ಭರ್ಜರಿಯಾಗಿರುತ್ತೆ. ಅವನ ಆಶೀರ್ವಾದ ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗಿರುತ್ತೆ. ಹಾಗಿರುವಾಗ ಪರಿಸರ ಸ್ನೇಹಿ ಗಣಪನ ಆಚರಣೆ ನಮ್ಮದಾಗಿರಲಿ, ಪರಿಸರ ಸ್ನೇಹಿಯಾಗಿ ಇರಲಿ, ಪರಿಸರನ ಉಳಿಸುವ ಪ್ರಯತ್ನ ನಮ್ಮದಾಗಿರಲಿ. ಇನ್ನು ವಿಘ್ನ ವಿನಾಶಕ ಗಣಪನ ಆಗಮನ ಅಂತ ಹೇಳಿದ್ರೆ ಮನೆ ಮನಗಳಲ್ಲಿ ಸಂಭ್ರಮ ಮನೆ ಮಾತಾಗಿರುತ್ತೆ. ಆದರೆ ನಮ್ಮ ಸಂಭ್ರಮದಿಂದ ಪ್ರಕೃತಿಗೆ ತೊಂದರೆಯಾಗದಂತೆ ಗಣೇಶೋತ್ಸವ ಆಚರಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದರೆ ಈ ಬಾರಿ ನಮ್ಮ ಗಣಪ ಹೇಗಿರಬೇಕು? ಪರಿಸರ ಸ್ನೇಹಿಯಾಗಿರಬೇಕು. ಸಾಂಪ್ರದಾಯಿಕವಾಗಿ ಗಣೇಶನ ಮೂರ್ತಿಗಳನ್ನು ಮಣ್ಣಿನಿಂದ ತಯಾರಿಸಲಾಗ್ತಾ ಇತ್ತು. ಅರಿಶಿಣ, ಗಂಧದಂತಹ ನೈಸರ್ಗಿಕ ವಸ್ತುಗಳಿಂದ ಅಲಂಕಾರ ಮಾಡಲಾಗ್ತಾ ಇತ್ತು. ಆದರೆ ಕಾಲಕ್ರಮೇಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಕೃತಕ ಬಣ್ಣಗಳು, ಪ್ಲಾಸ್ಟಿಕ್ ಮತ್ತು ಥರ್ಮಕೋಲ್ನಂತಹ ವಸ್ತುಗಳ ಬಳಕೆ ಹೆಚ್ಚಾಯಿತು. ಇವು ವಿಸರ್ಜನೆಯ ಸಂದರ್ಭದಲ್ಲಿ ಜಲಮೂಲಗಳ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗ್ತಾ ಬಂತು.

ಹಾಗಾದರೆ ಇವ್ಯಾವುದು ಅನಾನುಕೂಲಗಳು ನಮಗೆ ಆಗಬಾರದು ಅಂತ ಹೇಳಿದ್ರೆ, ಖಂಡಿತ ನಾವು ಪರಿಸರ ಸ್ನೇಹಿ ಗಣೇಶನ ತಯಾರಿಕೆಯಲ್ಲಿ ನಾವು ಎಲ್ಲರೂ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು. ಅದೇ ರೀತಿ ನಡ್ಕೋಬೇಕು, ಪರಿಸರವನ್ನು ಉಳಿಸ್ಕೋಬೇಕು, ಗಣೇಶೋತ್ಸವವನ್ನು ಸಹ ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಿಸಬೇಕು. ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವಂತಹ ಜಸ್ಟ್ ಆಕಸ್ಮಿಕ ಚಿತ್ರದ ಗೀತೆ, ಗೀತೆಯ ರಚನೆ ಹಾಗೂ ಸಂಗೀತ ಶಿವಾನಂದ್ ಜಮಖಂಡಿ ಅವರದು.

ಗಣಪನ ಬರಮಾಡುವಿಕೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಪರಿಸರ ಗಣಪ ಬಹಳ ಒಳ್ಳೆಯದು ಅಂತ ಎಲ್ಲರ ಮನಸ್ಸಲ್ಲೂ ಮೂಡಿದ್ರೆ ಯಾವ ಒಂದು ಪರಿಸರ ಹಾನಿಯೂ ಕೂಡ ಆಗಲ್ಲ. ಹಾಗಾದರೆ ಪರಿಸರ ಗಣಪ ಅಂತ ಹೇಳಿದ್ರೆ ಏನು? ನೈಸರ್ಗಿಕವಾಗಿ ಕರಗಬಲ್ಲ ವಸ್ತುಗಳಿಂದ ತಯಾರಿಸಿದ ಪರಿಸರಕ್ಕೆ ಕಡಿಮೆ ಹಾನಿ ಉಂಟು ಮಾಡುವ ಗಣೇಶನ ಮೂರ್ತಿಯನ್ನು ಪರಿಸರ ಸ್ನೇಹಿ ಗಣಪ ಅಂತ ಕರೀಬಹುದು. ಮೂರ್ತಿ ತಯಾರಿಕೆಯಲ್ಲಿ ನೈಸರ್ಗಿಕ ಮಣ್ಣು ಬಳಸುವುದು ಉತ್ತಮ ಆಯ್ಕೆಯಾಗಿರುತ್ತೆ. ಮೂರ್ತಿಗೆ ಸಾಧ್ಯವಾದಷ್ಟು ನೈಸರ್ಗಿಕ ಅಥವಾ ಜೈವಿಕವಾಗಿ ಕರಗುವ ಬಣ್ಣಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ಬಳಸುವಂತೆ CPCB ಮಾರ್ಗಸೂಚಿಗಳು ಒತ್ತಿ ಹೇಳ್ತವೆ. ಇನ್ನು ವಿಸರ್ಜನೆಯಲ್ಲೂ ಸಹ ಪರಿಸರ ಕಾಳಜಿಯನ್ನು ಮಾಡಬೇಕು. ಗಣೇಶನ ವಿಸರ್ಜನೆ ನಮ್ಮ ಆಚರಣೆಯ ಪ್ರಮುಖ ಭಾಗ. ಆದರೆ ಜಲಮೂಲಗಳ ಸ್ವಚ್ಛತೆ ಕಾಪಾಡುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಆದ್ದರಿಂದ ಸ್ಥಳೀಯ ಆಡಳಿತ ವ್ಯವಸ್ಥೆ ಸೂಚಿಸುವ ನಿಗದಿತ ವಿಸರ್ಜನಾ ಸ್ಥಳಗಳು ಅಥವಾ ಕೃತಕ ವಿಸರ್ಜನಾ ಕೊಳಗಳನ್ನು ಬಳಸುವುದು ಉತ್ತಮವಾಗಿರುತ್ತೆ. ಮೂರ್ತಿಯ ಜೊತೆಗೆ ಪ್ಲಾಸ್ಟಿಕ್, ಥರ್ಮಕೋಲ್ ಮತ್ತು ಇತರ ತ್ಯಾಜ್ಯಗಳನ್ನು ನೀರಿಗೆ ಹಾಕಬಾರದು. CPCB ಮಾರ್ಗಸೂಚಿಗಳಲ್ಲಿ ಪರಿಸರ ಸ್ನೇಹಿ ವಿಸರ್ಜನೆ ಮತ್ತು ಜಲಮೂಲಗಳ ಗುಣಮಟ್ಟ ರಕ್ಷಣೆಗೆ ಒತ್ತು ನೀಡಲಾಗಿದೆ. ಹಾಗಾಗಿ ವಿಸರ್ಜನೆಯಲ್ಲೂ ಸಹ ನಾವು ಪರಿಸರ ಕಾಳಜಿಯನ್ನು ನೆನಪಿನಲ್ಲಿಟ್ಟುಕೊಂಡು ಈ ಹಬ್ಬವನ್ನು ಆಚರಿಸಬೇಕಾಗುತ್ತೆ. ಶ್ರೀಹರಿ ಅವರ ಸಾಹಿತ್ಯಕ್ಕೆ ಶ್ರೀಧರ್ ಕಶ್ಯಪ್ ಅವರ ಸಂಗೀತ ಸಂಯೋಜನೆ ಇರುವಂತಹ ನಾನು ನಂಜಾನು ಚಿತ್ರದ ಗೀತೆ ಹಾಡಿದ್ದಾರೆ ಶಾಶ್ವತಿ ಕಶ್ಯಪ್.

ಕೇಳುಗರೆ, ಗಣಪನನ್ನು ಆರಾಧಿಸುವಾಗ ಪ್ರಕೃತಿಯನ್ನು ಸಹ ಗೌರವಿಸೋಣ. ಮಣ್ಣಿನ ಗಣಪ ಪ್ರಕೃತಿಯ ಮಿತ್ರ, ನೈಸರ್ಗಿಕ ಬಣ್ಣ ಪರಿಸರದ ರಕ್ಷಕ, ಪ್ಲಾಸ್ಟಿಕ್ಗೆ ದೂರ, ಸ್ವಚ್ಛತೆಗೆ ಹತ್ತಿರ, ಜವಾಬ್ದಾರಿಯುತ ವಿಸರ್ಜನೆ, ಜಲಮೂಲಗಳ ಸಂರಕ್ಷಣೆ. ಈ ಗಣೇಶ ಚತುರ್ಥಿಗೆ ನಮ್ಮ ಮನೆಗೆ ಬರುವಂತಹ ಗಣಪ ಭಕ್ತಿಯ ಸಂಕೇತ ಮಾತ್ರವಲ್ಲ, ಪರಿಸರ ಕಾಳಜಿಯ ಸಂಕೇತವೂ ಆಗಲಿ. ನಮ್ಮ ಗಣಪ ಪರಿಸರ ಗಣಪ.

ಈಗ ಕೇಳಿ ಬಿ ಆರ್ ಛಾಯಾ ಹಾಡಿರುವಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಗೀತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಮಹಾದೇವನ್ ಅವರ ಸಂಗೀತವಿದೆ.

ಕೇಳುಗ್ರೆ, ಹಬ್ಬ ಎಂದರೆ ಕೇವಲ ಪೂಜೆ ಅಲ್ಲ, ಜವಾಬ್ದಾರಿಯೂ ಹೌದು. ಗಣೇಶೋತ್ಸವದ ಸಂದರ್ಭದಲ್ಲಿ ಜನರು ಒಟ್ಟಾಗಿ ಸೇರೋದ್ರಿಂದ ಪರಿಸರ ಜಾಗೃತಿಯ ಸಂದೇಶವನ್ನು ಹೆಚ್ಚಿನ ಜನರಿಗೆ ತಲುಪಿಸುವ ಸಲುವಾಗಿ ಸಾಕಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದು ಒಂದು ಒಳ್ಳೆಯ ದಾರಿ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಮರ ನೆಡುವಿಕೆ ಮುಂತಾದ ಚಟುವಟಿಕೆಗಳನ್ನು ಸಹ ಹಬ್ಬದ ಭಾಗವನ್ನಾಗಿ ಮಾಡಬಹುದು. ಇನ್ನು ಹೂಗಳ ತ್ಯಾಜ್ಯವನ್ನು ವ್ಯರ್ಥ ಮಾಡಬಾರದು. ಪೂಜೆಯ ನಂತರ ಸಂಗ್ರಹವಾಗುವಂತಹ ಹೂವು ಮತ್ತು ಎಲೆಗಳನ್ನು ಬೇರೆ ತ್ಯಾಜ್ಯವಾಗಿ ಸಂಗ್ರಹಿಸಿ ಸ್ಥಳೀಯ ನಿಯಮಗಳ ಅನುಸಾರ ಕಾಂಪೋಸ್ಟ್ ಅಥವಾ ಇತರ ಜೈವಿಕ ತ್ಯಾಜ್ಯ ನಿರ್ವಹಣೆಗೆ ಕಳುಹಿಸಬಹುದು. ಇದರಿಂದ ಹಬ್ಬದ ನಂತರದ ತ್ಯಾಜ್ಯ ಕಡಿಮೆ ಮಾಡಲು ಸಹಾಯವಾಗುತ್ತೆ. ಹಾಗಾಗಿ ಈ ಎಲ್ಲ ಆಲೋಚನೆಗಳನ್ನು ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಖಂಡಿತ ಪರಿಸರವನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಂಡು ಒಳ್ಳೆಯ ಒಂದು ಹಬ್ಬದ ವಾತಾವರಣವನ್ನು ನಾವುಗಳು ಸೃಷ್ಟಿ ಮಾಡಬಹುದು. ಸಜ್ಜನ್ ಅವರ ಸಾಹಿತ್ಯಕ್ಕೆ ರಶೀದ್ ಖಾನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಮಂತ್ರಂ ಚಿತ್ರದ ಗೀತೆ ಹಾಡಿದ್ದಾರೆ ಸಂತೋಷ್ ವೆಂಕಿ ಮತ್ತು ಸಂಗಡಿಗರು.

ಇನ್ನು ಕೇಳಿದ್ರೆ ಪರಿಸರ ಸ್ನೇಹಿ ಗಣಪನ ಒಂದು ತಯಾರಿಕೆ, ಹಬ್ಬದ ವಾತಾವರಣ ಒಳ್ಳೆ ರೀತಿಲಿ ಇರಲಿ ಅನ್ನೋ ಕಾರಣಕ್ಕೆ ಇವತ್ತು ಪರಿಸರ ಸ್ನೇಹಿ ಗಣಪನ ವಿಚಾರವಾಗಿ ಮಾತನಾಡ್ತಾ ಗಣಪನ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಇನ್ನು ಮುಂದಿನ ಕೆಲಸವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಅಲಂಕಾರದಲ್ಲೂ ಸಹ ಮರುಬಳಕೆ ಇರಲಿ. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಹೊಸ ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವ ಬದಲು ಬಟ್ಟೆ, ಮರ, ಬಿದಿರು, ಕಾಗದ ಅಥವಾ ಇತರ ಮರುಬಳಕೆ ಮಾಡಬಹುದಾದಂತಹ ವಸ್ತುಗಳಿಂದ ಅಲಂಕಾರವನ್ನು ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಹೊಸ ಅಲಂಕಾರಿಕ ವಸ್ತುಗಳನ್ನು ತಗೊಳ್ಳುವ ಬದಲು ತೆಗೆದುಕೊಂಡಂತಹ ಅಲಂಕಾರಿಕ ವಸ್ತುಗಳನ್ನು ನಾವು ಪ್ರತಿ ವರ್ಷ ಬಳಸಬಹುದು. ಅದರಲ್ಲಿ ವಿಶೇಷವಾಗಿ ಅಲಂಕಾರಗಳ ಪ್ರಕಾರಗಳನ್ನು ನಾವು ಮಾಡ್ತಾ ಹೋಗಬೇಕು. ಮರುಬಳಕೆಯ ವಸ್ತುಗಳನ್ನು ಆದಷ್ಟು ಬಳಸ್ತಾ ಬಂದಲ್ಲಿ ಮತ್ತಷ್ಟು ತ್ಯಾಜ್ಯ ವಸ್ತುಗಳು ಪರಿಸರಕ್ಕೆ ಹಾನಿ ಆಗದಂತೆ ನಾವು ನೋಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಮರುಬಳಕೆ

ಆಗುವಂತಹ ವಸ್ತುಗಳನ್ನು ಬಳಕೆ ಮಾಡೋಣ, ಮತ್ತಷ್ಟು ಹೆಚ್ಚುವಂತಹ ತ್ಯಾಜ್ಯಗಳನ್ನು ದೂರ ಮಾಡೋಣ. ಅಶೋಕ್ ಶರ್ಮಾ ಮತ್ತು ಸಂಗಡಿಗರು ಹಾಡಿರುವಂತಹ ಫ್ರೆಂಡ್ಸ್ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಜಿ ಕೃಷ್ಣ ಅವರ ಸಂಗೀತವಿದೆ.

ಇತ್ತೀಚೆಗೆ ತಾಂತ್ರಿಕವಾಗಿ ಸಾಕಷ್ಟು ಬೆಳೆದಿರುವಂತಹ ಈ ಪ್ರಪಂಚದಲ್ಲಿ ವೈವಿಧ್ಯಮಯವಾದಂತಹ ಗಣೇಶನ ಮೂರ್ತಿಗಳನ್ನು ನಾವು ಕಾಣಬಹುದು. ಯಾರು ಯಾವ ರೀತಿಯ ಗಣಪನನ್ನು ಬೇಕು ಅಂತ ಹೇಳ್ತಾರೋ ಅದೇ ರೀತಿಯಲ್ಲಿ ತಯಾರಿಕೆ ಆಗ್ತಾ ಇದೆ ಈ ಒಂದು ಮಾರುಕಟ್ಟೆಯಲ್ಲಿ. ಹಾಗಾಗಿ ಅದರ ಜೊಟ್ಟಿಗೆ ನಾವು ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡೋದಾದರೆ ಒಂದು ಗಣಪ ಒಂದು ಗಿಡ ಎಂಬ ಹೊಸ ಸಂದೇಶವನ್ನು ನಾವು ಅರಿತುಕೊಂಡು ಮನೆಗೆ ಗಣಪನನ್ನು ಸ್ವಾಗತಿಸುವಾಗ ಒಂದು ಗಿಡವನ್ನು ನೆಟ್ಟು ಅದನ್ನು ವರ್ಷಪೂರ್ತಿ ಬೆಳೆಸುವ ಸಂಕಲ್ಪ ಮಾಡಬಹುದು. ಹೀಗೆ ಗಣೇಶೋತ್ಸವವು ಒಂದು ದಿನದ ಆಚರಣೆಯಿಂದ ವರ್ಷಪೂರ್ತಿ ಪರಿಸರ ಕಾಳಜಿಯ ಚಟುವಟಿಕೆಯಾಗಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನಸ್ಸಿನಲ್ಲಿ ಒಂದು ಗಣಪ ಒಂದು ಗಿಡ ಎಂಬ ಭಾವನೆಯನ್ನು ಇಟ್ಟುಕೊಂಡು ಪ್ರತಿಯೊಬ್ಬರು ಗಿಡವನ್ನು ನೆಡೋದ್ರ ಮೂಲಕ ಹಬ್ಬವನ್ನು ಆಚರಣೆ ಮಾಡಬಹುದು, ಜೊತೆಗೆ ಪರಿಸರವನ್ನು ಸಹ ಉಳಿಸಿ ಬೆಳೆಸಿದಂತಾಗತ್ತೆ. ಮನು ಮತ್ತು ಸಂಗಡಿಗರು ಹಾಡಿರುವಂತಹ ಕುಟುಂಬ ಚಿತ್ರದ ಗೀತೆ ಉಪೇಂದ್ರ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಇನ್ನು ಕೆಳಗ್ರೆ, ಗಣಪನ ಅಲಂಕಾರದಲ್ಲಿ ನೈಸರ್ಗಿಕ ವಸ್ತುಗಳನ್ನು ಬಳಸೋದು ಬಹಳ ಉತ್ತಮವಾಗಿರುತ್ತೆ. ಹೂವು, ಎಲೆ, ಬಿದಿರು, ಒಣ ಎಲೆಗಳು, ನೈಸರ್ಗಿಕ ನಾರು, ಹೀಗೆ ಮುಂತಾದ ವಸ್ತುಗಳಿಂದ ಅಲಂಕಾರ ಮಾಡೋದ್ರಿಂದ ಕೃತಕ ಅಲಂಕಾರಿಕ ತ್ಯಾಜ್ಯವನ್ನು ಕಡಿಮೆ ಮಾಡಬಹುದು. ಹೀಗಾಗಿ ಬಹಳಷ್ಟು ಮಂದಿ ಮನೆಯಲ್ಲಿ ಗಣಪನನ್ನು ಕೂರಿಸುವವರು ಈ ಥರದ ಒಂದು ಅಲಂಕಾರಿಕ ವಸ್ತುಗಳನ್ನು ನೈಸರ್ಗಿಕವಾಗಿ ಬಳಸ್ತಾ ಇದ್ದಾರೆ. ಹಾಗಾಗಿ ಪರಿಸರ ಕಾಪಾಡುವ ಒಂದು ದೃಷ್ಟಿಯಿಂದ ಈ ಒಂದು ಆಲೋಚನೆ ಬಹಳ ಬಹಳ ಒಳ್ಳೆಯ ಆಲೋಚನೆ ಅಂತ ಸಾಕಷ್ಟು ಮಂದಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಅನುಭವದ ಮಾತುಗಳನ್ನು ಆಡ್ತಾ ಇದ್ದಾರೆ, ಹಾಗೆ ಅದನ್ನು ಅನುಸರಿಸ್ತಾ ಇದ್ದಾರೆ. ಇದರಿಂದ ಬಹಳ ಒಳಿತೆ ಆಗುತ್ತೆ ಹೊರತು ಯಾವ ಕೆಡುಕು ಕೂಡ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಬಳಸಿದಂತಹ ಹೂವು, ಎಲೆ, ಬಿದಿರು, ಹೀಗೆ ನೈಸರ್ಗಿಕ ವಸ್ತುಗಳು, ಅದು ಬಳಸಿದ ನಂತರ ಅವೆಲ್ಲವೂ ಸಹ ಮರಗಿಡಗಳಿಗೆ ಒಂದು ಗೊಬ್ಬರವಾಗಿ ಬಳಸಬಹುದು. ಹೀಗೆ ಅದರಿಂದ ಮರಗಿಡಗಳು ಸಮೃದ್ಧಿಯಾಗಿ ಬೆಳೆದು ನಮಗೆ ಒಳ್ಳೆಯ ಗಾಳಿಯನ್ನು ನೀಡೋದ್ರ ಮೂಲಕ ಪರಿಸರಕ್ಕೆ ಒಳಿತನ್ನು ಮಾಡುವ ಒಂದು ಪುಟ್ಟ ಹೆಜ್ಜೆ ನಾವು ಕೂಡ ಇಟ್ಟಂತಾಗತ್ತೆ ಅಂತ ಹೇಳ್ಬೋದು.

0: ಸುಹಾಸ್ ಕೃಷ್ಣ ಮತ್ತು ವಿನಯ್ ಕುಮಾರ್ ಅವರು ಗೀತೆಯನ್ನು ಬರೆದು ಹಾಡಿರುವಂತಹ ಕದ್ದ ಚಿತ್ರ ಚಿತ್ರದ ಒಂದು ಚಂದದ ಗೀತೆಗೆ ಸಂಗೀತವನ್ನು ನೀಡಿದ್ದಾರೆ ಕೃಷ್ಣರಾಜ್.
1: ಜೈ ಬೋಲೋ.

ಕೇಳುಗರೆ, ಸಮಯ ಆಗಿದೆ 8:30. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಸಿರಿಗಂಧ ಕೇಳ್ತಾ ಇದ್ದೀರಾ. ಗಣಪನ ಕುರಿತಾದ ಚಂದದ ಭಕ್ತಿಯ ಹಾಡುಗಳು, ಹಾಗೆಯೇ ಗಣಪ ಪರಿಸರ ಸ್ನೇಹಿಯಾಗಿ ಹೇಗೆಲ್ಲ ನಾವು ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದ್ರ ಕುರಿತಾಗಿಯೂ ಸಹ ಮಾತನಾಡ್ತಾ ಸಾಕ್ತಾ ಇದ್ವಿ. ಇನ್ನು ಕೆಲವರ ಮನಸ್ಸಲ್ಲಿ ಮೂಡುತ್ತೆ ಸಾಕಷ್ಟು ಪ್ರಶ್ನೆಗಳು. ದೊಡ್ಡ ಮೂರ್ತಿ, ದೊಡ್ಡ ಭಕ್ತಿ ಎಂಬ ಕಲ್ಪನೆ ಸಾಕಷ್ಟು ಮಂದಿಯಲ್ಲಿ ಇರುತ್ತೆ. ಆದರೆ ಆ ಒಂದು ಕಲ್ಪನೆ ಯಾಕೆ ಬೇಕು ಅಲ್ವಾ? ಭಕ್ತಿಯ ಮೌಲ್ಯ ಮೂರ್ತಿಯ ಗಾತ್ರದಿಂದ ನಿರ್ಧಾರ ಆಗಲ್ಲ. ಸ್ಥಳೀಯ ಸಂಸ್ಥೆಗಳು ನಿಗದಿಪಡಿಸಿದಂತಹ ಗಾತ್ರ ಮತ್ತು ವಿಸರ್ಜನಾ ವ್ಯವಸ್ಥೆಯನ್ನು ಗೌರವಿಸುವುದು ಸಹ ನಮ್ಮೆಲ್ಲರ ಜವಾಬ್ದಾರಿ, ಮುಖ್ಯ ಕಾರ್ಯ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೆ ಸಂಬಂಧಿಸಿದಂತಹ ಮಾರ್ಗಸೂಚಿಗಳು ಸಾಕಷ್ಟಿರ್ತವೆ. ಆ ಎಲ್ಲವನ್ನ ಅನುಸರಿಸ್ತಾ ಮೂರ್ತಿಯ ಗಾತ್ರ ಮತ್ತು ವಿಸರ್ಜನಾ ಸ್ಥಳದ ಪರಿಸರ ಸೂಕ್ಷ್ಮತೆಯನ್ನು ಪರಿಗಣಿಸುವ ಬಗ್ಗೆ ಹೆಚ್ಚಾಗಿ ಸೂಚನೆ ನೀಡಲಾಗ್ತಾ ಇರುತ್ತೆ. ಆ ಎಲ್ಲ ಸೂಚನೆಗಳನ್ನು ನಾವು ಕ್ರಮಬದ್ಧವಾಗಿ ಅನುಸರಿಸಬೇಕು. ಯಾಕೆ ಅಂತ ಹೇಳಿದ್ರೆ, ದೊಡ್ಡ ಮೂರ್ತಿ, ದೊಡ್ಡ ಭಕ್ತಿ ಎಂಬ ಆಲೋಚನೆ ಬೇಡ. ಯಾಕೆ ಅಂತ ಹೇಳಿದ್ರೆ, ದೇವರು ಯಾವ ರೂಪದಲ್ಲಿ ಎಷ್ಟೇ ಗಾತ್ರದಲ್ಲಿದ್ದರೂ ಸಹ ಭಕ್ತನಿಗೆ ಎಲ್ಲ ದೇವರು, ಎಲ್ಲ ಮೂರ್ತಿಗಳು ಒಂದೇ ತೆರನಾಗಿ ಇರುತ್ತೆ. ಹಾಗಾಗಿ ಭಕ್ತಿಯೂ ಕೂಡ ಒಂದೇ, ಭಾವನೆ, ಸಡಗರ, ಸಂಭ್ರಮ ಎಲ್ಲರಲ್ಲಿಯೂ ಸಹ ಇದ್ದೇ ಇರುತ್ತೆ. ಆದರೆ ಅದರಿಂದ ಬೇರೊಬ್ಬರ ಅಥವಾ ಪರಿಸರಕ್ಕೆ ಹಾನಿ ಆಗದಂತೆ ನಾವು ನಡೆದುಕೊಳ್ಳೋದು, ಪರಿಸರ ಸ್ನೇಹಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಅದೇ ನಮ್ಮ ಹಬ್ಬದ ಸಂಭ್ರಮ. ಚಂದನ್ ಶೆಟ್ಟಿ ಮತ್ತು ಸಂಗಡಿಗರು ಹಾಡಿರುವಂತಹ ಗಾಂಚಾಲಿ ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ ಚಂದನ್ ಶೆಟ್ಟಿ.

ಇನ್ನು ಕೆಳಗ್ರೆ ಗಣೇಶೋತ್ಸವವನ್ನ ಶೂನ್ಯ ತ್ಯಾಜ್ಯ ಹಬ್ಬದತ್ತ ಕೊಂಡೊಯ್ಯೋಣ. ಮಂಡಳಿಗಳಲ್ಲಿ ಪ್ರತ್ಯೇಕ ತ್ಯಾಜ್ಯ ಸಂಗ್ರಹಣಾ ವ್ಯವಸ್ಥೆ ಇರಲಿ, ಅಂದರೆ ಒದ್ದೆ ತ್ಯಾಜ್ಯ, ಒಣ ತ್ಯಾಜ್ಯ, ಮರುಬಳಕೆ ಮಾಡಬಹುದಾದಂತಹ ವಸ್ತುಗಳು ಎಂದು ಬೇರ್ಪಡಿಸುವ ಅಭ್ಯಾಸವನ್ನ ಎಲ್ಲರೂ ಬೆಳೆಸ್ಕೊಳ್ಳೋಣ. ಇನ್ನು ಪರಿಸರದ ಜೊತೆಗೆ ಸಾಮಾಜಿಕ ಸೇವೆ, ಗಣೇಶೋತ್ಸವದ ಸಂದರ್ಭದಲ್ಲಿ ರಕ್ತದಾನ ಶಿಬಿರ, ಸ್ವಚ್ಛತಾ ಅಭಿಯಾನ, ಗಿಡ ನೆಡುವಿಕೆ, ಅಗತ್ಯವಿರುವವರಿಗೆ ಸಹಾಯ ಮುಂತಾದ ಸಾಮಾಜಿಕ ಚಟುವಟಿಕೆಗಳನ್ನು ಆಯೋಜಿಸಬಹುದು. ಇಂತಹ ಚಟುವಟಿಕೆಗಳು ಗಣೇಶೋತ್ಸವವನ್ನು ಸಮುದಾಯದ ಒಳಿತಿನೊಂದಿಗೆ ಜೋಡಿಸ್ತಾ ಹೋಗುತ್ತೆ. ಹಾಗಾಗಿ ಸಾಕಷ್ಟು ಮಂದಿ ಈ ಎಲ್ಲ ಒಳ್ಳೆಯ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವ ಆಲೋಚನೆಯನ್ನು ಹೊಂದೋಣ. ಅಗತ್ಯ ಇರುವವರಿಗೆ ಕೈಲಾದಷ್ಟು ಸಹಾಯ ಮಾಡೋಣ. ಗಣೇಶನ ಅನುಗ್ರಹ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ. ಸಿಕ್ಕಂತಹ ಒಂದಷ್ಟು ಒಳ್ಳೆಯ ಅಂಶವನ್ನು ಸಾಧ್ಯವಾದಷ್ಟು ಅಗತ್ಯ ಇರುವವರಿಗೆ ನಾವು ಹಂಚೋಣ. ಈಗ ಕೇಳಿ ಜನ್ಧನ್ ಚಿತ್ರದ ಗೀತೆ, ಹಾಡಿದ್ದಾರೆ ವಿಕ್ಕಿ.

ಕೆಳಗ್ರೆ ಗಣಪತಿ ಹಬ್ಬ ಬರೋದು ಅಂದ್ರೆ ಮನೆ ಮನಗಳಲ್ಲಿ ಸಂತೋಷ, ಭಕ್ತಿ ಮತ್ತು ಸಂಭ್ರಮ ತುಂಬಿಕೊಳ್ಳುತ್ತೆ. ಆದ್ರೆ ಈ ಸಂಭ್ರಮದ ಜೊತೆಗೆ ಒಂದು ಸಣ್ಣ ಸಂಕಲ್ಪವನ್ನು ಸಹ ಮಾಡೋಣ. ಈ ಬಾರಿ ಗಣಪನಿಗೆ ನಾವು ಏನ್ ಕೊಡಬಹುದು? ದುಬಾರಿ ಅಲಂಕಾರವಲ್ಲ, ಅಗತ್ಯಕ್ಕಿಂತ ದೊಡ್ಡ ಮೂರ್ತಿಯಲ್ಲ, ಬಳಸಿ ಬಿಸಾಡುವ ವಸ್ತುಗಳಲ್ಲ, ಪ್ರಕೃತಿಗೆ ಗೌರವ ಕೊಡುವ ಒಂದು ನಡೆ ಅಂತ ಹೇಳಿದ್ರೆ, ಒಂದು ಗಿಡನ ನೆಡೋಣ, ತ್ಯಾಜ್ಯವನ್ನ ಬೇರ್ಪಡಿಸೋಣ, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನ ಬಳಸೋಣ, ಹಬ್ಬದ ನಂತರವೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳೋಣ. ಗಣಪನ ಆರಾಧನೆ ಎಂದ್ರೆ ಜ್ಞಾನ, ವಿವೇಕ ಮತ್ತು ಒಳ್ಳೆಯ ಕಾರ್ಯಗಳ ಸಂಕೇತವೂ ಹೌದು. ಹಾಗಾದ್ರೆ ಈ ಬಾರಿ ನಮ್ಮ ಸಂಕಲ್ಪ ಒಂದೇ ಇರಲಿ, ನಮ್ಮ ಮನೆಗೆ ಬರುವ ಗಣಪ ಸಂತೋಷ ತರಲಿ, ನಮ್ಮ ಆಚರಣೆಯಿಂದ ಪ್ರಕೃತಿಗೂ ಸಂತೋಷ ಸಿಗಲಿ. ಇದೇ ನಮ್ಮ ಪರಿಸರ ಗಣಪ, ಭಕ್ತಿಯ ಜೊತೆಗೆ ಜವಾಬ್ದಾರಿಯ ಗಣಪ. ಹಾಗೆಯೇ ಕೇಳುಗ್ರೆ, ಗಣೇಶೋತ್ಸವದಲ್ಲಿ ಸಾಕಷ್ಟು ಮಂದಿ ವಿಜೃಂಭಣೆಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಪ್ರತಿನಿತ್ಯ ಎಷ್ಟು ದಿನ ಗಣಪನನ್ನು ಕೂರಿಸ್ತಾರೋ ಅಷ್ಟೂ ದಿನಗಳು ಸಹ ವಿಶೇಷ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಾ ಇರುತ್ತೆ. ಹಾಗಾಗಿ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಂದ ಯಾವುದೇ ರೀತಿಯ ಹಾನಿಯಾಗದಂತೆ, ಪರಿಸರಕ್ಕೆ ಅಥವಾ ಜೀವಸಂಕುಲಕ್ಕೆ ಯಾವುದೇ ಒಂದು ರೀತಿಯ ಹಾನಿ ಆಗದಂತೆ ನಡೆದುಕೊಳ್ಳೋಣ. ಹಾಗೆಯೇ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಆಗದಂತೆ ಪ್ರತಿಯೊಬ್ಬರೂ ನಡೆದುಕೊಳ್ಳೋಣ. ಪರಿಸರ ಸ್ನೇಹಿ ಗಣಪನನ್ನು ಪ್ರತಿಯೊಬ್ಬರೂ ತಂದು ಆರಾಧನೆ ಮಾಡಿ ಭಕ್ತಿಯಿಂದ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ, ಇವತ್ತಿನ ಪರಿಸರ ಸ್ನೇಹಿ ಗಣಪನ ಕುರಿತಾದ ಮಾಹಿತಿ ಹಾಗೆ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬ ಚಂದವಾಗಿರಲಿ, ಪರಿಸರ ಸ್ನೇಹಿ ಆಗಿರಲಿ ಅಂತ ಹೇಳ್ತಾ, ಗಣಪನಿಗೆ ಸ್ವಾಗತ, ಪ್ರಕೃತಿಗೆ ಗೌರವ, ಇದೇ ನಮ್ಮ ಪರಿಸರ ಗಣಪ ಅಂತ ಹೇಳ್ತಾ ಇವತ್ತಿನ ಸಿರಿಗಂಧ ಕಾರ್ಯಕ್ರಮವನ್ನು ಈ ಒಂದು ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮರ್ಯಾದೆ ಮಹಲು ಚಿತ್ರದ ಗೀತೆ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: who signed MOUs on upgradation of L-70 guns and defense cooperation. Sri Lanka assures it will never allow its territory to be used against India. India condemns attacks by Yemen's Houthi rebels on Saudi Arabia, says strikes threaten freedom of navigation in Bab al-Mandeb Strait. In sports, India end campaign at stage 3 of World Archery Para Series with 15 medals, comprising 4 gold in Ahmedabad. And in Junior Asia Cup hockey, Indian men's team enters semi-final with 15-0 victory over Chinese Taipei. That is all in the news at 9. Good night.
1: ಸಮಯ ಸರಿಯಾಗಿ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಆನೆಗಳ ಪರಿಸರ ಮತ್ತು ಸಾಂಸ್ಕೃತಿಕ ಮಹತ್ವ. ಭಾರತವು ವಿಶ್ವದ 60% ಏಷ್ಯನ್ ಆನೆಗಳ ನೆಲೆಯಾಗಿದ್ದು ಪ್ರಾಜೆಕ್ಟ್ ಎಲಿಫೆಂಟ್ ಆನೆ ಸುರಕ್ಷಿತ ಪ್ರದೇಶಗಳು ಮತ್ತು ಸಂರಕ್ಷಿತ ಆನೆ ಪಥಗಳ ಮೂಲಕ ಅವುಗಳ ಸಂರಕ್ಷಣೆಯನ್ನು ಬಲಪಡಿಸಿದೆ. ವೈಜ್ಞಾನಿಕ ಮೇಲ್ವಿಚಾರಣೆ, ತಂತ್ರಜ್ಞಾನ ಆಧಾರಿತ ಸಂರಕ್ಷಣೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯು ಮಾನವ ಮತ್ತು ಆನೆಗಳ ನಡುವಿನ ಸಹಬಾಳ್ವೆಗೆ ಮತ್ತಷ್ಟು ಬೆಂಬಲ ಒದಗಿಸುತ್ತವೆ. ಈ ನಿರಂತರ ಪ್ರಯತ್ನಗಳು ಆನೆಗಳು, ಪರಿಸರ ವ್ಯವಸ್ಥೆ ಮತ್ತು ಭಾರತದ ನೈಸರ್ಗಿಕ ಪರಂಪರೆಯನ್ನು ರಕ್ಷಿಸಲು ಭಾರತ ಸರ್ಕಾರಕ್ಕಿರುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ. ಭಾರತದಲ್ಲಿ ಆನೆಗಳು ವಿಶೇಷ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿವೆ ಮತ್ತು ಆರೋಗ್ಯಕರ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರಮುಖ ಪ್ರಭೇದವಾಗಿ ಅವು ಅರಣ್ಯಗಳನ್ನು ಪೋಷಿಸುತ್ತವೆ, ಜೈವಿಕ ವೈವಿಧ್ಯವನ್ನು ಬೆಂಬಲಿಸುತ್ತವೆ ಮತ್ತು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ. ಸಿಂಕ್ರೋನಸ್ ಆಲ್ ಇಂಡಿಯಾ ಪಾಪ್ಯುಲೇಷನ್ ಎಸ್ಟಿಮೇಷನ್ ಆಫ್ ಎಲಿಫೆಂಟ್ಸ್ 2021-25 ಭಾರತದ ಕಾಡು ಆನೆಗಳ ಸಂಖ್ಯೆಯನ್ನು 22,446 ಎಂದು ಅಂದಾಜಿಸಿದೆ. ಈ ಆನೆಗಳನ್ನು 33 ಆನೆ ಸಂರಕ್ಷಿತ ಪ್ರದೇಶಗಳು ಮತ್ತು 150 ಗುರುತಿಸಲಾದ ಆನೆ ಪಥಗಳಲ್ಲಿ ರಕ್ಷಿಸಲಾಗಿದೆ. ಈ ಸಮೃದ್ಧ ಆನೆ ಪರಂಪರೆಯು ಬೆಳೆಯುತ್ತಿರುವ ಸಂರಕ್ಷಣಾ ಸವಾಲುಗಳನ್ನು ಎದುರಿಸುವ ಜವಾಬ್ದಾರಿಯನ್ನು ತರುತ್ತದೆ. ಪ್ರತಿ ವರ್ಷ August 12 ಆಚರಿಸಲಾಗುವಂತಹ ವಿಶ್ವ ಆನೆಗಳ ದಿನವು ನಿರಂತರ ಜಾಗತಿಕ ಕ್ರಿಯೆಯ ಅಗತ್ಯವನ್ನು ಉಲ್ಲೇಖಿಸುತ್ತದೆ. ಭಾರತದ ಸಂರಕ್ಷಣಾ ಪ್ರಯತ್ನಗಳು ಆವಾಸ ಸ್ಥಾನದ ನಷ್ಟ, ವಿಭಜನೆ, ಅಕ್ರಮ ಬೇಟೆ, ಅಕ್ರಮ ವನ್ಯಜೀವಿ ವ್ಯಾಪಾರ ಮತ್ತು ಮಾನವ ಆನೆ ಸಂಘರ್ಷವನ್ನು ನಿಭಾಯಿಸುತ್ತವೆ. ದೇಶವು ತನ್ನ ಸಂರಕ್ಷಣಾ ಪ್ರಯತ್ನಗಳ ಭಾಗವಾಗಿ ಕಾನೂನು ರಕ್ಷಣೆ, ಆವಾಸ ಸ್ಥಾನ ಸಂರಕ್ಷಣೆ, ವೈಜ್ಞಾನಿಕ ಮೇಲ್ವಿಚಾರಣೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಸಂಯೋಜಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಕ್ರಮಗಳು ಈ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಮತ್ತು ಕಾಡಿನಲ್ಲಿ ಆನೆಗಳ ದೀರ್ಘಕಾಲೀನ ಉಳಿವನ್ನು ಬೆಂಬಲಿಸುತ್ತವೆ. ಆನೆಗಳು ಭಾರತದ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ. ಅವುಗಳ ಮಹತ್ವವು ಪರಿಸರ ವ್ಯವಸ್ಥೆಯ ಆರೋಗ್ಯ, ಸಾಂಸ್ಕೃತಿಕ ಸಂಪ್ರದಾಯ ಮತ್ತು ಸಮುದಾಯಗಳ ಗುರುತುಗಳನ್ನು ಒಳಗೊಂಡಿವೆ. ಆನೆಗಳು ಅರಣ್ಯದ ರಚನೆ ಮತ್ತು ಪರಿಸರ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ರೂಪಿಸುವ ಮೂಲಭೂತ ಪ್ರಭೇದಗಳಾಗಿವೆ. ಅವು ವಲಸೆ ಹೋಗುವ ಸ್ವಭಾವವನ್ನು ಹೊಂದಿದ್ದು 100-3000 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವ ಆವಾಸ ಸ್ಥಾನವನ್ನು ಹೊಂದಿರುತ್ತವೆ. ಅವು ದೀರ್ಘ ದೂರ ಸಂಚರಿಸುವಾಗ ಇತರ ವನ್ಯಜೀವಿಗಳಿಗೆ ಪ್ರಯೋಜನಕಾರಿಯಾದ ದಾರಿಗಳನ್ನು ಮತ್ತು ನೀರಿನ ಗುಂಡಿಗಳನ್ನು ನಿರ್ಮಿಸುತ್ತವೆ. ಅವುಗಳ ಆಹಾರ ಅಭ್ಯಾಸಗಳು ಪೋಷಕಾಂಶಗಳ ಚಕ್ರಕ್ಕೆ ಬೆಂಬಲ ನೀಡುತ್ತವೆ ಮತ್ತು ಅರಣ್ಯ ಪುನರುಜ್ಜೀವನಕ್ಕೆ ನೆರವಾಗುವ ಬೀಜ ಪ್ರಸರಣವನ್ನು ಉಂಟುಮಾಡುತ್ತವೆ. ಇದು ಬೇರ್ಪಟ್ಟ ಅರಣ್ಯಗಳನ್ನು ಸಂಯೋಜಿಸಲು ಮತ್ತು ಸಮೃದ್ಧ ತಳೀಯ ವೈವಿಧ್ಯತೆಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಆನೆಗಳನ್ನು ರಕ್ಷಿಸುವುದು ಪರಿಸರ ಸಂಪರ್ಕ, ಅರಣ್ಯ ಆರೋಗ್ಯ ಮತ್ತು ವಿಶಾಲವಾದ ಜೈವಿಕ ವೈವಿಧ್ಯತೆಯನ್ನು ಬಲಪಡಿಸುತ್ತದೆ. ಆನೆಗಳು ಶತಮಾನಗಳಿಂದ ಭಾರತದ ಧಾರ್ಮಿಕ ಸಂಪ್ರದಾಯಗಳು, ಸಾಂಸ್ಕೃತಿಕ ಆಚರಣೆ ಮತ್ತು ಸಮುದಾಯಗಳ ಗುರುತುಗಳನ್ನು ರೂಪಿಸಿವೆ. ಉತ್ತರ ಭಾರತದ ಸಂಪ್ರದಾಯಗಳಲ್ಲಿ ಗಣೇಶ ದೇವರು ಬುದ್ಧಿವಂತಿಕೆ ಮತ್ತು ವಿಘ್ನ ನಿವಾರಣೆಯನ್ನು ಪ್ರತಿನಿಧಿಸುತ್ತಾರೆ. ಆನೆಗಳು ಐತಿಹಾಸಿಕವಾಗಿ ರಾಜಮನೆತನದ ಲಾಂಛನಗಳಾಗಿ ಅಧಿಕಾರ ಮತ್ತು ಪ್ರತಿಷ್ಠೆಯ ಸಂಕೇತವಾಗಿದ್ದವು. ದಕ್ಷಿಣ ಭಾರತದಲ್ಲಿ ದೇಗುಲದ ಆನೆಗಳು ಧಾರ್ಮಿಕ ಆಚರಣೆ ಮತ್ತು ಉತ್ಸವಗಳ ಭಾಗವಾಗಿ ಉಳಿದಿವೆ. ಈಶಾನ್ಯ ಭಾರತದಾದ್ಯಂತ ಇರುವ ಸಂಪ್ರದಾಯಗಳು ಗಣೇಶ ದೇವರನ್ನು ತಮ್ಮ ದೇವತೆಗಳ ಸ್ವರೂಪವೆಂದು ಪೂಜಿಸುತ್ತವೆ ಮತ್ತು ಆನೆಗಳನ್ನು ಅಪಾರ ಗೌರವದಿಂದ ಕಾಣುತ್ತವೆ. ಕೆಲವು ಸಮುದಾಯಗಳು ಸಾಂಪ್ರದಾಯಿಕವಾಗಿ ಆನೆಗಳನ್ನು ಹಿರಿಯರು ಮತ್ತು ಜ್ಞಾನದ ಸಂಕೇತವೆಂದು ಭಾವಿಸುತ್ತವೆ. ಈ ಸಂಪ್ರದಾಯಗಳು ಭಾರತದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಮುದಾಯ ಜೀವನದಲ್ಲಿ ಆನೆಗಳ ಅಳಿಯದ ಸ್ಥಾನವನ್ನು ಉಲ್ಲೇಖಿಸುತ್ತವೆ. ಪ್ರಾಜೆಕ್ಟ್ ಎಲಿಫೆಂಟ್ ಎಂಬುದು ಆನೆ ಸಂರಕ್ಷಣೆಗಾಗಿ ಭಾರತ ಸರ್ಕಾರದ ಪ್ರಮುಖ ಉಪಕ್ರಮವಾಗಿದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವಾಲಯ ಅನುಷ್ಠಾನಗೊಳಿಸಿರುವ ಈ ಕಾರ್ಯಕ್ರಮವು ಆನೆಗಳ

ಪುನರಾವರ್ತಿತ ಮಾದರಿಗಳನ್ನು ಪತ್ತೆಹಚ್ಚಲು ಮತ್ತು ಜನಸಂಖ್ಯೆಯ ಅಂದಾಜುಗಳನ್ನು ಸುಧಾರಿಸಲು ನೆರವಾಯಿತು. ಶೈಲಿ, ಡಿಎನ್ಎ ಪ್ರೊಫೈಲಿಂಗ್, ವಿಭಾಗೀಯ ಎಣಿಕೆ ಮತ್ತು ಲೈನ್ ಟ್ರಾನ್ಸೆಕ್ಟ್ ಸಮೀಕ್ಷೆಗಳನ್ನು ಸಂಯೋಜಿಸಿ ಆನೆಗಳ ಸಂಖ್ಯೆಯ ಅಂದಾಜಿನ ವೈಜ್ಞಾನಿಕ ನಿಖರತೆಯನ್ನು ಬಲಪಡಿಸಿತು. ಆನೆ ಪಥಗಳು ಭಾರತದಲ್ಲಿ ಆನೆ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವು ಮಾನವನ ಅಭಿವೃದ್ಧಿ ಅಥವಾ ಇತರ ಕಾರಣಗಳಿಂದಾಗಿ ಬೇರ್ಪಟ್ಟ ಹಿಂದಿನ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಸಂಪರ್ಕಿಸುತ್ತವೆ. ಆನೆ ಪಥಗಳು ಅಂತಹ ಪ್ರತ್ಯೇಕಗೊಂಡ ಆವಾಸ ಸ್ಥಾನಗಳನ್ನು ಜೋಡಿಸಲು ಅಭಿವೃದ್ಧಿಪಡಿಸಲಾದ ಪ್ರದೇಶಗಳಾಗಿವೆ. ಅವು ಆವಾಸ ಸ್ಥಾನಗಳ ನಡುವೆ ಸುರಕ್ಷಿತ ಸಂಚಾರವನ್ನು ಸಾಧ್ಯವಾಗಿಸುವ ಮೂಲಕ ಮತ್ತು ಮಾನವ ಆನೆ ಸಂಘರ್ಷವನ್ನು ತಗ್ಗಿಸಲು ನೆರವಾಗುವ ಮೂಲಕ ಆರೋಗ್ಯಕರ ಹಾಗೂ ಅನುವಂಶಿಕವಾಗಿ ವೈವಿಧ್ಯಮಯವಾದ ಆನೆಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಳಲು ಅಗತ್ಯವಾಗಿವೆ. ಅವು ಪರಿಸರ ಸಂಪರ್ಕವನ್ನು ಕಾಯ್ದುಕೊಳ್ಳುವ ಮೂಲಕ ಆನೆಗಳ ದೀರ್ಘಕಾಲೀನ ಉಳಿವನ್ನು ಸಹ ಬೆಂಬಲಿಸುತ್ತವೆ. ಪ್ರಾಜೆಕ್ಟ್ ಎಲಿಫೆಂಟ್ ಅಡಿಯಲ್ಲಿ ಸರ್ಕಾರವು 14 ಆನೆ ವ್ಯಾಪ್ತಿಯ ರಾಜ್ಯಗಳಾದ್ಯಂತ ಆನೆ ಪಥಗಳನ್ನು ಗುರುತಿಸಿದೆ ಮತ್ತು ದೃಢೀಕರಿಸಿದೆ. ಭಾರತೀಯ ವನ್ಯಜೀವಿ ಸಂಸ್ಥೆಯ ತಾಂತ್ರಿಕ ಬೆಂಬಲದೊಂದಿಗೆ ಸಿದ್ಧಪಡಿಸಲಾದ ಎಲಿಫೆಂಟ್ ಕಾರಿಡಾರ್ಸ್ ಆಫ್ ಇಂಡಿಯಾ 2023 ಪ್ರಕಾರ ಈ ಪಥಗಳು 4 ವಲಯಗಳಲ್ಲಿ ವ್ಯಾಪಿಸಿವೆ. ಪೂರ್ವ, ಮಧ್ಯ ವಲಯವು 52 ಪಥಗಳನ್ನು ಹೊಂದಿದ್ದು ನಂತರದ ಸ್ಥಾನಗಳಲ್ಲಿ ಈಶಾನ್ಯ 48, ದಕ್ಷಿಣ 32 ಮತ್ತು ಉತ್ತರ 18 ವಲಯಗಳಿವೆ. ಪಶ್ಚಿಮ ಬಂಗಾಳವು 26 ಪಥಗಳೊಂದಿಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿದೆ. ಇದು ರಾಷ್ಟೀಯ ಒಟ್ಟು ಸಂಖ್ಯೆಯ 17% ಹೆಚ್ಚಾಗಿದೆ. ಈ ಜಾಲವು 19 ಅಂತಾರಾಜ್ಯ ಪಥಗಳನ್ನು ಮತ್ತು ಭಾರತ ಹಾಗೂ ನೇಪಾಳವನ್ನು ಸಂಪರ್ಕಿಸುವ 6 ಗಡಿಯಾಚೆಗಿನ ಪಥಗಳನ್ನು ಒಳಗೊಂಡಿದೆ. ಮೇಲ್ವಿಚಾರಣೆಯು 59 ಪಥಗಳಲ್ಲಿ 40% ಆನೆಗಳ ಸಂಚಾರ ಹೆಚ್ಚಿರುವುದನ್ನು, 29ರಲ್ಲಿ 19% ಸ್ಥಿರ ಬಳಕೆಯನ್ನು, 29ರಲ್ಲಿ 19% ಬಳಕೆ ಕಡಿಮೆಯಾಗಿರುವುದನ್ನು ಮತ್ತು 15 ಪಥಗಳಲ್ಲಿ ಕ್ಷೀಣಿಸಿದ ಪರಿಸ್ಥಿತಿಗಳನ್ನು ತೋರಿಸುತ್ತದೆ. ಈ ಪಥಗಳನ್ನು ರಕ್ಷಿಸುವುದು ಆವಾಸ ಸ್ಥಾನದ ಸಂಪರ್ಕವನ್ನು ಬಲಪಡಿಸುತ್ತದೆ, ಸಂಘರ್ಷವನ್ನು ತಗ್ಗಿಸುತ್ತದೆ ಮತ್ತು ಭಾರತದ ಆನೆಗಳ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬೆಂಬಲಿಸುತ್ತದೆ. ವೈಜ್ಞಾನಿಕ ಮೇಲ್ವಿಚಾರಣೆ, ಗಡಿ ಗುರುತಿಸುವಿಕೆ ಮತ್ತು ರಾಜ್ಯ ಕಾರ್ಯಕಾರಿ ಹಾಗೂ ನಿರ್ವಹಣಾ ಯೋಜನೆಗಳಲ್ಲಿ ಸಂಯೋಜಿಸುವ ಮೂಲಕ ಸರ್ಕಾರವು ಈ ಪರಿಸರ ಜೀವನ ರೇಖೆಗಳನ್ನು ಬಲಪಡಿಸುವುದನ್ನು ಮುಂದುವರಿಸಿದೆ. ಪ್ರಸ್ತುತ 150 ಆನೆ ಪಥಗಳು ಆನೆಗಳ ಸಂಚಾರಕ್ಕೆ ನೆರವಾಗುತ್ತಿವೆ. ಈ ನಿರಂತರ ಪ್ರಯತ್ನಗಳು ಆವಾಸ ಸ್ಥಾನದ ಸಂಪರ್ಕವನ್ನು ಬಲಪಡಿಸುತ್ತಿವೆ ಮತ್ತು ಭಾರತದ ಅರಣ್ಯ ಪ್ರದೇಶಗಳಾದ್ಯಂತ ಆನೆಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುತ್ತಿವೆ. 2014ರಿಂದ ಆನೆ ಸಂರಕ್ಷಿತ ಪ್ರದೇಶಗಳು ಸ್ಥಿರವಾಗಿ ವಿಸ್ತರಿಸಲ್ಪಟ್ಟಿದ್ದು ಈಗ 14 ಪ್ರಮುಖ ಆನೆ ವ್ಯಾಪ್ತಿಯ ರಾಜ್ಯಗಳಾದ್ಯಂತ 80,777 ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿವೆ. ಈ ವಿಸ್ತರಣೆಯು ಹೆಚ್ಚುವರಿ 8,610 ಚದರ ಕಿಲೋಮೀಟರ್ ಪ್ರದೇಶವನ್ನು ರಕ್ಷಣೆಯ ಅಡಿ ತಂದಿದ್ದು ನಿರ್ಣಾಯಕ ಆವಾಸ ಸ್ಥಾನಗಳನ್ನು ಸುರಕ್ಷಿತಗೊಳಿಸಿದೆ ಮತ್ತು ಪರಿಸರ ಸಂಪರ್ಕವನ್ನು ಬಲಪಡಿಸಿದೆ. ಇದು ವೈಜ್ಞಾನಿಕ ನಿರ್ವಹಣೆಯನ್ನು ಸುಧಾರಿಸಿದೆ ಮತ್ತು ಭಾರತದ ಕಾಡು ಆನೆಗಳ ದೀರ್ಘಕಾಲೀನ ಉಳಿವಿಗಾಗಿ ಬಲವಾದ ಅಡಿಪಾಯವನ್ನು ನಿರ್ಮಿಸಿದೆ. ಒಟ್ಟಾರೆಯಾಗಿ ಪ್ರಾಜೆಕ್ಟ್ ಎಲಿಫೆಂಟ್ ವೈಜ್ಞಾನಿಕ ಸಂಖ್ಯೆಯ ಅಂದಾಜು, ಸಂರಕ್ಷಿತ ಪ್ರದೇಶ ಮತ್ತು ಸಂಪರ್ಕಿತ ಪಥಗಳು ಆನೆ ಸಂರಕ್ಷಣೆಯನ್ನು ಒಂದು ಸಂಯೋಜಿತ ಭೌಗೋಳಿಕ ಪ್ರದೇಶ ಮಟ್ಟದ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸಿವೆ. ಈ ಉಪಕ್ರಮಗಳು ಏಷ್ಯನ್ ಆನೆಯ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಸಾಂಪ್ರದಾಯಿಕ ಸಂರಕ್ಷಣಾ ಮೌಲ್ಯಗಳನ್ನು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸುವ ಸರ್ಕಾರದ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ. ಆನೆಗಳ ಸಂಖ್ಯೆಯನ್ನು ಅಂದಾಜಿಸುವುದು ಸಂರಕ್ಷಣೆಯ ಒಂದು ಭಾಗ ಮಾತ್ರ. ದೀರ್ಘಕಾಲೀನ ಯಶಸ್ಸು, ಸುರಕ್ಷಿತ ಆವಾಸ ಸ್ಥಾನಗಳು, ಬಲವಾದ ಕಾನೂನು ರಕ್ಷಣೆ ಮತ್ತು ಸಮುದಾಯದೊಂದಿಗೆ ಶಾಂತಿಯುತ ಸಹಬಾಳ್ವೆಯನ್ನು ಅವಲಂಬಿಸಿದೆ. ಭಾರತ ಸರ್ಕಾರವು ವಿಜ್ಞಾನ, ತಂತ್ರಜ್ಞಾನ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಸಂಯೋಜಿಸುವ ಸಮಗ್ರ ಸಂರಕ್ಷಣಾ ವಿಧಾನವನ್ನು ಅಳವಡಿಸಿಕೊಂಡಿದೆ. ಈ ಉಪಕ್ರಮಗಳು ಕಾಡಿನ ಒಳಗೆ ಮತ್ತು ಹಂಚಿಕೆಯ ಭೂಪ್ರದೇಶಗಳಾದ್ಯಂತ ಆನೆಗಳನ್ನು ರಕ್ಷಿಸುತ್ತವೆ. ಭಾರತವು ಆನೆಗಳ ಆವಾಸ ಸ್ಥಾನಗಳನ್ನು ನಿರ್ವಹಿಸುವ ವಿಧಾನವನ್ನು ಸುಧಾರಿಸಲು ಶ್ರಮಿಸಿದೆ. ಆನೆ ಸಂರಕ್ಷಿತ ಪ್ರದೇಶಗಳಿಗಾಗಿ ನಿರ್ವಹಣಾ ಪರಿಣಾಮಕಾರಿತ್ವ ಮೌಲ್ಯಮಾಪನ ಚೌಕಟ್ಟನ್ನು 2023ರಲ್ಲಿ ಪ್ರಾರಂಭ ಮಾಡಲಾಯಿತು ಮತ್ತು 4 ಪ್ರಾತಿನಿಧಿಕ ಸಂರಕ್ಷಿತ ಪ್ರದೇಶಗಳಲ್ಲಿ ಪರೀಕ್ಷಿಸಲಾಯಿತು. ಈ ಪ್ರಾಯೋಗಿಕ ಅನುಭವದ ಆಧಾರದ ಮೇಲೆ ಕ್ಯಾಂಪಾ ನಿಧಿಯ ಬೆಂಬಲದೊಂದಿಗೆ ಸರ್ಕಾರವು ಈ ಚೌಕಟ್ಟನ್ನು ದೇಶದಾದ್ಯಂತ ಇರುವ ಆನೆ ಸಂರಕ್ಷಿತ ಪ್ರದೇಶಗಳಿಗೆ ವಿಸ್ತರಿಸುತ್ತಿದೆ. ಇದು ಅಳೆಯಬಹುದಾದಂತಹ ಸಂರಕ್ಷಣಾ ಫಲಿತಾಂಶಗಳ ಆಧಾರದ ಮೇಲೆ ಪಾರದರ್ಶಕ ಮೌಲ್ಯಮಾಪನ ಮತ್ತು ಸೂಕ್ತ ನಿರ್ವಹಣೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. ಇತ್ತೀಚೆಗೆ ಸಚಿವಾಲಯವು ದೇಶದ ಎಲ್ಲ ಆನೆ ಸಂಚಾರ ಪ್ರದೇಶಗಳಿಗೆ ಪ್ರಾದೇಶಿಕ ಕ್ರಿಯಾ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಈ ಭೂದೃಶ್ಯ ಆಧಾರಿತ ವಿಧಾನವನ್ನು ಇನ್ನೊಂದು ಹೆಜ್ಜೆ ಮುಂದೆ ಕೊಂಡೊಯ್ದಿದೆ. ಆನೆಗಳು ರಾಜ್ಯದ ಗಡಿಗಳನ್ನು
ದಾಟಿ ಸಂಚರಿಸುತ್ತವೆ ಎಂಬುದನ್ನು ಮತ್ತು ಆವಾಸ ಸ್ಥಾನದ ಸಂಪರ್ಕ, ಮಾನವ ಆನೆ ಸಂಘರ್ಷ ಮತ್ತು ಭೂದೃಶ್ಯ ನಿರ್ವಹಣೆಗೆ ಸಂಬಂಧಿಸಿದ ಸವಾಲುಗಳಿಗೆ ವಿವಿಧ ಅಧಿಕಾರ ವ್ಯಾಪ್ತಿಗಳಲ್ಲಿ ಸಮನ್ವಯದ ಕ್ರಮ ಅಗತ್ಯ ಎಂಬುದನ್ನು ಈ ಯೋಜನೆಗಳು ಗುರುತಿಸುತ್ತವೆ.

ಪ್ರಾದೇಶಿಕ ಕ್ರಿಯಾ ಯೋಜನೆಗಳು ರಾಜ್ಯಗಳು ಸ್ಥಳೀಯ ಭೌಗೋಳಿಕ ಮಟ್ಟದಲ್ಲಿ ಆದ್ಯತೆಯ ಸಂರಕ್ಷಣೆ ಮತ್ತು ಸಂಘರ್ಷ ಶಮನ ಕ್ರಮಗಳನ್ನು ಕೈಗೊಳ್ಳಲು ಸಾಮಾನ್ಯ ಚೌಕಟ್ಟನ್ನು ಒದಗಿಸುತ್ತವೆ. ರೈಲ್ವೆ ಪಥಗಳಲ್ಲಿ ಆನೆಗಳ ಸಾವನ್ನು ತಡೆಯಲು ಸರ್ಕಾರವು ನಿರ್ಣಾಯಕ ಕ್ರಮಗಳನ್ನು ಕೈಗೊಂಡಿದೆ. ಜಂಟಿ ಸಮೀಕ್ಷೆ 3452.4 ಕಿಲೋಮೀಟರ್ ವ್ಯಾಪ್ತಿಯ 127 ಸೂಕ್ಷ್ಮ ರೈಲ್ವೆ ಮಾರ್ಗಗಳನ್ನು ಪರಿಶೀಲಿಸಿವೆ. ಅಲ್ಲದೆ 14 ರಾಜ್ಯಗಳಾದ್ಯಂತ 1965.2 ಕಿಲೋಮೀಟರ್ ವ್ಯಾಪ್ತಿಯಿರುವಂತಹ 77 ಮಾರ್ಗಗಳಲ್ಲಿ ತಗ್ಗಿಸುವಿಕೆಯ ಕ್ರಮಗಳನ್ನು ಕೈಗೊಳ್ಳಲು ಶಿಫಾರಸು ಮಾಡಲಾಗಿದೆ. ಇವುಗಳಲ್ಲಿ ಅಂಡರ್ಪಾಸ್ಗಳು, ಓವರ್ಪಾಸ್ಗಳು, ರ್ಯಾಂಪ್ಗಳು, ಲೆವೆಲ್ ಕ್ರಾಸಿಂಗ್ ಮತ್ತು ಸೇತುವೆಗಳ ಮಾರ್ಪಾಡು ಸೇರಿದಂತೆ 705 ರಚನೆಗಳು ಸೇರಿವೆ. ಈ ರಚನಾತ್ಮಕ ಸೌಲಭ್ಯಗಳಿಗೆ ಆಪ್ಟಿಕಲ್ ಫೈಬರ್ ಆಧಾರಿತ ಒಳನುಸುಳುವಿಕೆ ಪತ್ತೆ, ಸೆಸ್ಮಿಕ್ ಸಂವೇದನೆ ಮತ್ತು ಥರ್ಮಲ್ ಕ್ಯಾಮೆರಾಗಳಂತಹ ತಂತ್ರಜ್ಞಾನಗಳ ಬೆಂಬಲ ನೀಡಲಾಗುತ್ತಿದೆ. ಅಲ್ಲದೆ ಎಐ ಸಕ್ರಿಯಗೊಳಿಸಿದ ಡಿಸ್ಟ್ರಿಬ್ಯೂಟೆಡ್ ಅಕೌಸ್ಟಿಕ್ ಸೆನ್ಸಿಂಗ್ ವ್ಯವಸ್ಥೆಗಳು ಈಗ ಲೋಕೋ ಪೈಲಟ್ಗಳು, ಸ್ಟೇಷನ್ ಮಾಸ್ಟರ್ ಮತ್ತು ಕಂಟ್ರೋಲ್ ರೂಂಗಳಿಗೆ ನೈಜ ಸಮಯದ ಎಚ್ಚರಿಕೆಗಳನ್ನು ಒದಗಿಸುತ್ತವೆ. ಆನೆಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ರೈಲು ಡಿಕ್ಕಿಯ ಘಟನೆಯನ್ನು ಸಂಬಂಧಪಟ್ಟ ರಾಜ್ಯ ಅರಣ್ಯ ಇಲಾಖೆಯೊಂದಿಗೆ ಜಂಟಿಯಾಗಿ ತನಿಖೆ ಮಾಡಲಾಗುತ್ತದೆ. ಈ ನಿರಂತರ ಉಪಕ್ರಮಗಳು ರೈಲು ಡಿಕ್ಕಿಯಿಂದ ಸಂಭವಿಸುವ ಆನೆಗಳ ಸಾವನ್ನ 2013ರಲ್ಲಿದ್ದಂತಹ 26ರಿಂದ 2024ರಲ್ಲಿ 12ಕ್ಕೆ ಇಳಿಸಿವೆ. ಇದು ಶೇಕಡ 50ಕ್ಕಿಂತ ಹೆಚ್ಚಿನ ಇಳಿಕೆಯಾಗಿದೆ. ವಿಜ್ಞಾನ ಆಧಾರಿತ ಮೇಲ್ವಿಚಾರಣೆಯ ಮೂಲಕ ಸಾಕು ಆನೆಗಳ ಅಕ್ರಮ ವ್ಯಾಪಾರ ಮತ್ತು ಸಾಗಣೆಯ ವಿರುದ್ಧ ಸರ್ಕಾರವು ರಕ್ಷಣಾ ಕ್ರಮಗಳನ್ನು ಬಲಪಡಿಸಿದೆ. ವನ್ಯಜೀವಿ ರಕ್ಷಣೆ ಕಾಯ್ದೆ 1972ರ ಅಡಿಯಲ್ಲಿ ಮಾರಾಟ, ಸಾಗಣೆ ಮತ್ತು ಸಂಗ್ರಹಣೆಗೆ ಸಂಬಂಧಿಸಿದ ಪ್ರಕರಣಗಳನ್ನು ಸೂಕ್ತ ಕ್ರಮಕ್ಕಾಗಿ ರಾಜ್ಯದ ಮುಖ್ಯ ವನ್ಯಜೀವಿ ವಾರ್ಡನ್ಗಳಿಗೆ ವಹಿಸಲಾಗುತ್ತದೆ. ಗಜ ಸೂಚನಾ ಮೊಬೈಲ್ ಅಪ್ಲಿಕೇಶನ್, ನೋಂದಾಯಿತ ಪ್ರತಿಯೊಂದು ಸಾಕು ಆನೆಯ ಡಿಎನ್ಎ ಪ್ರೊಫೈಲ್, ಶಾರೀರಿಕ ಗುಣಲಕ್ಷಣ ಮತ್ತು ಮಾಲೀಕತ್ವದ ವಿವರಗಳನ್ನು ಒಳಗೊಂಡ ರಾಷ್ಟೀಯ ಅನುವಂಶಿಕ ಡೇಟಾಬೇಸ್ ಅನ್ನು ರಚಿಸಿದೆ. ಈ ಡೇಟಾಬೇಸ್ ಸ್ಥಳಾಂತರದ ಮೊದಲು ಗುರುತನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಕಾನೂನು ಪ್ರಕ್ರಿಯೆಗಳ ಸಮಯದಲ್ಲಿ ವಿಶ್ವಾಸಾರ್ಹ ವಿಧಿವಿಜ್ಞಾನ ಸಾಕ್ಷ್ಯವನ್ನು ಒದಗಿಸುತ್ತದೆ. ಸಾಕು ಆನೆಗಳ ಸಂಚಾರವನ್ನು ನಿಯಂತ್ರಿಸಲು ಸರ್ಕಾರವು ಸಾಕು ಆನೆಗಳ ವರ್ಗಾವಣೆ ಅಥವಾ ಸಾಗಣೆ ನಿಯಮಗಳು 2024ಅನ್ನು ಅಧಿಸೂಚಿಸಿದೆ. ಉನ್ನತಾಧಿಕಾರ ಸಮಿತಿಯು ಸಾಕು ಆನೆಗಳ ಅಂತಾರಾಜ್ಯ ವರ್ಗಾವಣೆಗಳನ್ನು ಪರಿಶೀಲಿಸುತ್ತದೆ. ಇದನ್ನು March 3, 2026 ಸುಪ್ರೀಂಕೋರ್ಟ್ ಆದೇಶದ ಅಡಿಯಲ್ಲಿ ರಚಿಸಲಾಗಿದೆ. ಈ ಅಪ್ಲಿಕೇಶನ್, ನಿಯಮಗಳು ಮತ್ತು ಸಮಿತಿಯು ಒಟ್ಟಾಗಿ ಪಾರದರ್ಶಕತೆಯನ್ನು ಬಲಪಡಿಸುತ್ತವೆ ಮತ್ತು ಸಾಕು ಆನೆಗಳ ಅಕ್ರಮ ವರ್ಗಾವಣೆಯನ್ನು ತಡೆಯುತ್ತವೆ. ವನ್ಯಜೀವಿಗಳನ್ನು ರಕ್ಷಿಸುವಲ್ಲಿ ಸಮುದಾಯಗಳು ಸಮಾನ ಪಾಲುದಾರರಾದಾಗ ಮಾತ್ರ ಸಂರಕ್ಷಣೆ ಯಶಸ್ವಿಯಾಗುತ್ತದೆ. ಕೇಂದ್ರ ಪ್ರಾಯೋಜಿತ ಯೋಜನೆಗಳಾದ ಪ್ರಾಜೆಕ್ಟ್ ಟೈಗರ್ ಮತ್ತು ಎಲಿಫೆಂಟ್ ಹಾಗೂ ವನ್ಯಜೀವಿ ಆವಾಸ ಸ್ಥಾನಗಳ ಅಭಿವೃದ್ಧಿ ಅಡಿಯಲ್ಲಿ ಸರ್ಕಾರವು ಪರಿಹಾರ ಧನವನ್ನು ಒದಗಿಸುತ್ತದೆ. ಈ ನೆರವು ಸಾವು ಅಥವಾ ಶಾಶ್ವತ ಅಂಗವಿಕಲತೆಗೆ 10 ಲಕ್ಷ ರೂಪಾಯಿ, ಗಂಭೀರ ಗಾಯಗಳಿಗೆ 2 ಲಕ್ಷ ರೂಪಾಯಿ, ಸಣ್ಣಪುಟ್ಟ ಗಾಯಗಳಿಗೆ 25,000 ರೂಪಾಯಿಗಳವರೆಗೆ ಚಿಕಿತ್ಸಾ ವೆಚ್ಚ ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಿಯಮಗಳಂತೆ ಬೆಳೆ ಮತ್ತು ಆಸ್ತಿ ನಷ್ಟಕ್ಕೆ ಪರಿಹಾರವನ್ನು ಒಳಗೊಂಡಿದೆ. ಮಾನವ ವನ್ಯಜೀವಿ ಸಂಘರ್ಷ ಸಲಹಾ ನಿರ್ದೇಶನದ ಮೂಲಕ ಸರ್ಕಾರವು ಸಂಘರ್ಷ ನಿವಾರಣೆಯನ್ನು ಮತ್ತಷ್ಟು ಬಲಪಡಿಸಿದೆ. ಇದು ಹಾಟ್ಸ್ಪಾಟ್ ಮ್ಯಾಪಿಂಗ್, ಶೀಘ್ರ ಸ್ಪಂದನಾ ಪಡೆಗಳು, ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪರಿಶೀಲನಾ ಸಮಿತಿಗಳು ಮತ್ತು ಶೀಘ್ರ ಪರಿಹಾರ ವಿತರಣೆಯನ್ನು ಶಿಫಾರಸು ಮಾಡುತ್ತದೆ. 2023ರಲ್ಲಿ ಹೊರಡಿಸಲಾದ ಆನೆ ನಿರ್ದಿಷ್ಟ ಸಂಘರ್ಷ ಶಮನ ಮಾರ್ಗಸೂಚಿಗಳು ಪಾಲುದಾರರ ನಡುವಿನ ಸಮನ್ವಯವನ್ನು ಮತ್ತಷ್ಟು ಸುಧಾರಿಸುತ್ತವೆ. ಒಟ್ಟಾರೆಯಾಗಿ ಈ ಕ್ರಮಗಳು ಆನೆಗಳು ಮತ್ತು ಜನರು ಇಬ್ಬರನ್ನು ರಕ್ಷಿಸುತ್ತವೆ. ಭಾರತದ ಆನೆಗಳ ಆವಾಸ ಸ್ಥಾನಗಳಾದ್ಯಂತ ಸುರಕ್ಷಿತ ಮತ್ತು ಸುಸ್ಥಿರ ಸಹಬಾಳ್ವೆಯನ್ನು ಬಲಪಡಿಸುತ್ತವೆ. ಆನೆಗಳೊಂದಿಗಿನ ಭಾರತದ ಸಂಬಂಧವು ನಾಗರಿಕತೆಯ ಮೌಲ್ಯಗಳು ಮತ್ತು ಆಧುನಿಕ ಸಂರಕ್ಷಣೆಯ ನಡುವಿನ ವಿಶಿಷ್ಟ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತದೆ. ಶತಮಾನಗಳಿಂದ ಪೂಜಿಸಲ್ಪಡುವ ಆನೆಗಳು ಪ್ರಕೃತಿಯನ್ನು ರಕ್ಷಿಸುವ ಮತ್ತು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವ ಭಾರತದ ಬದ್ಧತೆಗೆ ಪ್ರೇರಣೆ ನೀಡುವುದನ್ನು ಮುಂದುವರಿಸಿವೆ. ಈ ಪರಂಪರೆಯು ಈಗ ವೈಜ್ಞಾನಿಕ ಸಂಶೋಧನೆ, ತಂತ್ರಜ್ಞಾನ, ಬಲವಾದ ಸಂಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಭಾರತ ಸರ್ಕಾರವು ಆನೆ ಸಂರಕ್ಷಣೆಗಾಗಿ ಸಮಗ್ರ ಚೌಕಟ್ಟನ್ನು ಅಭಿವೃದ್ಧಿಪಡಿಸಿದೆ. ಆವಾಸ ಸ್ಥಾನಗಳನ್ನು ಸುರಕ್ಷಿತಗೊಳಿಸುವುದು, ಆನೆ ಸಂರಕ್ಷಿತ ಪ್ರದೇಶಗಳನ್ನು ವಿಸ್ತರಿಸುವುದು, ಆನೆ ಪಥಗಳನ್ನು ರಕ್ಷಿಸುವುದು, ರೈಲ್ವೆ ಸುರಕ್ಷತೆಯನ್ನು ಸುಧಾರಿಸುವುದು ಮತ್ತು ಸಾಕು ಆನೆಗಳ ಸಂಚಾರವನ್ನು ನಿಯಂತ್ರಿಸುವುದು ಈ ಪ್ರಯತ್ನಗಳಲ್ಲಿ ಸೇರಿವೆ. ಮಾನವ ಆನೆ ಸಂಘರ್ಷದಿಂದ ಬಾಧಿತರಾದ ಸಮುದಾಯಗಳಿಗೆ ನೀಡಲಾಗುವಂತಹ ಬೆಂಬಲ ಮತ್ತು ವನ್ಯಜೀವಿಗಳ ನಡುವಿನ ಸಹಬಾಳ್ವೆಯನ್ನು
ಮತ್ತಷ್ಟು ಬಲಪಡಿಸುತ್ತದೆ. ಆನೆ ಸಂರಕ್ಷಣೆಯ ಕಡೆಗಿನ ಭಾರತದ ಬದ್ಧತೆಯು ಅಚಲವಾಗಿ ಉಳಿದಿದೆ. ಪ್ರತಿಯೊಂದು ಸಂರಕ್ಷಿಸಲ್ಪಟ್ಟಂತಹ ಆವಾಸ ಸ್ಥಾನ, ಪುನರುಜ್ಜೀವನಗೊಂಡ ಪಥ ಮತ್ತು ಸಮುದಾಯದ ಸಹಭಾಗಿತ್ವವು ಏಷ್ಯನ್ ಆನೆಯ ಭವಿಷ್ಯವನ್ನು ಬಲಪಡಿಸುತ್ತದೆ. ವಿಕಸಿತ ಭಾರತದ ಅಡಿಯಲ್ಲಿ ಭಾರತವು ಭವಿಷ್ಯದ ಪೀಳಿಗೆಗಾಗಿ ತನ್ನ ನೈಸರ್ಗಿಕ ಪರಂಪರೆ ಮತ್ತು ನಾಗರಿಕತೆಯ ಪರಂಪರೆ ಎರಡನ್ನೂ ರಕ್ಷಿಸುವ

ಅನ್ನು ಮುಂದುವರಿಸಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
2: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಜೊತೆಗೆ ಸಂವಾದ. ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ಡಿ ಈಶನ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ತುಂಬಾ ಥ್ಯಾಂಕ್ಸ್.
1: ಎಸ್ಡಿ ಈಶನ್ ಅವರೇ, ಮೊದಲಿಗೆ ನಿಮ್ಗೆ ಅಭಿನಂದನೆಯನ್ನ ತಿಳಿಸ್ತೀನಿ. ಏಕೆಂದ್ರೆ ಪ್ಯಾರಾ ಅಥ್ಲೀಟ್ ಎಸ್ಕೆ ಶಿಲ್ಪಾ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಶಾರ್ಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದು ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಅವರ ಕೋಚ್ ನೀವು, ಅಭಿನಂದನೆಗಳು.
3: ತುಂಬಾ ಧನ್ಯವಾದಗಳು, ಇದರ ನನಗೆ ತುಂಬಾ ಸಂತೋಷ ಆಯ್ತದೆ. ನೀವು ಸಹ ಈ ಚಾನೆಲ್ ಅಲ್ಲಿ ತುಂಬಾ ಕವರ್ ಮಾಡಿದ್ದೀರಾ, ಶಿಲ್ಪ ಕಾಮನ್ವೆಲ್ತ್ ಗೆ ಹೋಗೋದಕ್ಕಿಂತ ಮೊದಲು ಸಹ ಮತ್ತೆ ಅಂತದ್ರು ಸಹ ನೀವು ಕವರ್ ಮಾಡಿದ್ದೀರಾ. ನಿಮ್ಮ ಒಂದು ಆಕಾಶವಾಣಿ ಚಾನೆಲ್ ಗಳಿಗೆ ನಾನು ತುಂಬಾ ಧನ್ಯವಾದಗಳು.
1: ಸರ್, ನೀವು ಅನುಭವಿ ಕೋಚ್ ಆಗಿ ಈಗ ನಿಮಗೆ ಸಾರ್ಥಕತೆ ದೊರಕಿದೆ ಅಂತ ಹೇಳ್ಬೋದು. ಪ್ಯಾರಾ ಅಥ್ಲೀಟ್ ಶಿಲ್ಪಾ ಅವರ ಕಠಿಣ ಶ್ರಮದ ಜೊತೆಗೆ ನಿಮ್ಮ ಪ್ರಯತ್ನವೂ ಬಹಳ ಇದೆ ಇದರಲ್ಲಿ. ಪ್ಯಾರಾ ಅಥ್ಲೀಟ್ ಗೆ ಕಲಿಸುವ ಕ್ರಮ ಹೇಗೆ, ಹಾಗೆ ಅವರು ಯಾವ ಸ್ಪೋರ್ಟ್ಸ್ ಗೆ ಸರಿ ಹೊಂತಾರೆ ಅನ್ನೋದನ್ನ ಕೋಚ್ ಆಗಿ ನೀವು ಹೇಗೆ ಕಂಡುಹಿಡಿತೀರಿ?
3: ಇದು ಸ್ಪೆಷಲಿ ಪ್ಯಾರಾ ಅಥ್ಲೀಟ್ಸ್ ಗಳಿಗೆ ಡಿಫ್ರೆಂಟ್ಸ್ ಆಗಿ ಒಂದು ನಾವು ಆಂಗಲ್ ಅಲ್ಲಿ ಅವ್ರನ್ನ ನಾವು ಅಬ್ಸರ್ವೇಷನ್ ಮಾಡಬೇಕು, ಮತ್ತೆ ಜೊತೆನಲ್ಲಿ ಅವ್ರ ಎಷ್ಟು ಮಟ್ಟಿಗೆ ಟ್ಯಾಲೆಂಟ್ ಇದಾರೆ ಆ ಇವೆಂಟ್ ಗಳಲ್ಲಿ, ಮತ್ತೆ ಅವರ ಇಂಟ್ರೆಸ್ಟ್ ಏನು, ಇದ್ರ ಬಗ್ಗೆ ನಾವು ಬಹಳ ತರವಾಗಿ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಅವ್ರು ಯಾವ ರೀತಿ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಜೊತೆನಲ್ಲಿ ಅವ್ರ ಮೈಂಡ್ ನ ಹೇಗೆ ಯೂಸ್ ಮಾಡ್ತಾರೆ ನಾವು ಹೇಳಿದಂತಹ ಒಂದು ಸ್ಕಿಲ್ ಗಳಿಗೆ, ಟೆಕ್ನಿಕ್ ಗಳಿಗೆ ಅನ್ನೋದು ಬಹಳ ಮುಖ್ಯವಾಗತ್ತೆ. ಫಸ್ಟ್ ಒಂದು ನಾವು ಒಂದು 15 ಡೇಸ್ ಅಲ್ಲಿ ಅವ್ರ ಅಬ್ಸರ್ವೇಷನ್ಸ್ ಇರುತ್ತೆ, ಯಾವ ತರ ಮಾಡ್ತಾರೆ, ಯಾವ ಡೈರೆಕ್ಷನ್ಸ್ ಗಳನ್ನೆಲ್ಲ ನಾವು ಬೇರೆ ಬೇರೆ ಆಂಗಲ್ ಅಲ್ಲಿ ಅಬ್ಸರ್ವ್ ಮಾಡ್ತೇವೆ. ಸೊ ಆಟೋಮೆಟಿಕಲಿ ಅವ್ರ ಏನಂದ್ರೆ ಓಕೆ ಇವರು ಫಿಟ್ ಇದ್ದಾರೆ ಈವೆಂಟ್ ಗೆ ಅಂದ್ರೆ ಅದ್ರಲ್ಲಿ ನಾವು ಪ್ರೆಷರ್ ಹಾಕ್ತಾ ಹೋಗ್ತೇವೆ. ಸೊ ಅವ್ರು ಕಲಿಯೋದ್ರಲ್ಲಿ ಒಂದು 1-2 months, 3 months ಗೊತ್ತಾಗ್ತಾ ಇರುತ್ತೆ. ಸೊ ದಟ್ ದೆನ್ ಅವರಿಗೆ ಸ್ಟ್ರೆಂತ್ ವೈಸ್ ಆಗಲಿ, ಸ್ಪೀಡ್ ಅಥವಾ ಟೆಕ್ನಿಕ್ ಅಥವಾ ಸ್ಕಿಲ್ಸ್ ಗಳು ಅಥವಾ ಇನ್ನು ಅವ್ರ ಮೆಂಟಲಿ ಎಬಿಲಿಟಿಗಳು ಇವನ್ನೆಲ್ಲ ಒಂದೊಂದೇ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಶಿಲ್ಪ ಒಂದು ಅವಳ ಒಂದು ಕೆಪಾಸಿಟಿ, ಅವಳ ಒಂದು ಟ್ಯಾಲೆಂಟ್ ಗೆ ನನಗೇನೋ ಒಂದು ಡಿಸ್ಕಸ್ ಅಲ್ಲಿ ಶಾರ್ಟ್ ಪುಟ್ ಅಲ್ಲಿ ಅವ್ರು ಚೆನ್ನಾಗಿ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಆ ರೀತಿಯಾಗಿ ನಾವು ತಗೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಏನಾಗುತ್ತದೆ, ಇಲ್ಲಿ ಪ್ಯಾರಾ ಇದರಲ್ಲಿ ನಿಮ್ಗೆ ಸಾಕಷ್ಟು ಈವೆಂಟ್ ಗಳಿರುತ್ತೆ. ಒಂದೇ ಸಿಟ್ಟಿಂಗ್ ಇರ್ಬೋದು ಚೇರ್ ಅಲ್ಲಿ, ಅಥವಾ ರನ್ನಿಂಗ್ ಇರ್ಬೋದು, ಅಥವಾ ಸ್ಟ್ಯಾಂಡಿಂಗ್ ಇರ್ಬೋದು. ಅದರಲ್ಲಿ ಡಿಸಬಿಲಿಟಿ ಏನೋ ಡಿಫ್ರೆಂಟ್ ಆಗಿರುತ್ತೆ. ಸೊ ದಟ್ ಆ ಡಿಫ್ರೆಂಟ್ ನಾವು ಅದನ್ನ ತಿಳ್ಕೊಳ್ಳೋದು ಸ್ವಲ್ಪ ಬಹಳ ಕಷ್ಟಕರ, ಎಲ್ಲ ಒಂದು ಇದರಲ್ಲೂ ಅದು ಮಾಡ್ತಾರೆ ಅನ್ನೋದು ನಂಗೆ ಡೌಟ್. ಬಟ್ ಅದನ್ನ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು ಬೇಸಿಕಲಿ.
1: ಸರ್, ಈಗ ಪ್ಯಾರಾ ಅಥ್ಲೀಟ್ ಗಳು ಆಗುವ ಪೂರ್ವದಲ್ಲಿ ಅವ್ರು ಯಾವ್ಯಾವ್ದಾದ್ರು ಸ್ಪೋರ್ಟ್ಸ್ ಆಡಿರ್ಲೇಬೇಕಾ ಅಥವಾ ಪ್ಲೇನ್ ಆಗಿ ಬಂದ್ರೆ ನಡೆಯುತ್ತಾ, ಹೇಗೆ ನೀವು ಅವ್ರನ್ನ ರೆಕಗ್ನೈಸ್ ಮಾಡ್ತೀರಾ?
3: ಸಾಮಾನ್ಯವಾಗಿ ಪ್ಯಾರಾ ಇದರಲ್ಲಿ ಅವರು ರೂರಲ್ ಲೆವೆಲ್ ಆಗಿರ್ಬೋದು ಅಥವಾ ತಾಲೂಕ್ ಲೆವೆಲ್ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಯಾರೋ ಅವರಿಗೆ ಒಂದು ಇಂಟ್ರೊಡ್ಯೂಸ್ ಮಾಡಿರ್ತೀವಿ ಇಂಥದ್ದು ಇದೆ ಅಂತ. ಬಟ್ ಏನಾಗಿದೆ, ಈ ನಡುವೆ ಸಾಮಾನ್ಯ ಅವೇರ್ನೆಸ್ ಜಾಸ್ತಿ ಇದೆ ಎಲ್ಲ ಒಂದು ಮಕ್ಕಳಿಗೂ ಒಂಥರ, ಅದ್ರ ಮಾಡಿದ್ರೆ ಏನೋ ಒಂದು ಬೆನಿಫಿಟ್ಸ್ ಇದೆ, ಇದ್ರಲ್ಲಿ ನಾನು ಏನೋ ಒಂದು ಮಾಡಬಹುದು ಸಾಧನೆ ಅನ್ನೋದೊಂದು ಅವರ ತಲೆಯಲ್ಲಿ ಇರುತ್ತೆ. ಅಲ್ಲಿ ಯಾರು ಅವರ ಒಂದು ಅವೈಲಬಿಲಿಟಿ ಇರ್ತಾರೆ ಅವರೆಲ್ಲ ಒಂದ್ ಕಡೆ ಡೈರೆಕ್ಷನ್ ಮಾಡಿರ್ತಾರೆ, ನೀ ಇದ್ ಮಾಡು, ಯಾವ್ದಾದ್ರು ಒಂದು ಇವೆಂಟ್ ಮಾಡು ಅನ್ನೋದು ಹೇಳಿರ್ತಾರೆ. ಸೊ ದಟ್ ಅವ್ರು ಏನೋ ಒಂದು ಮಾಡ್ತಾ ಇರ್ತಾರೆ. ನಾವ್ ಇಲ್ಲಿದ್ದೀವಿ ಒಳ್ಳೆ ಕೋಚ್ ಅಂದಾಗ ಅವ್ರೇನಾರು ಅಥ್ಲೆಟಿಕ್ಸ್ ಮಾಡ್ತಾ ಇದ್ರೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಶಿಲ್ಪ ಅವಳು ವಾಲಿಬಾಲ್ ಸಿಟ್ಟಿಂಗ್ ವಾಲಿಬಾಲ್ ಅವಳು ಆಡ್ತಾ ಇದ್ರು, ಸೊ ದಟ್ ಅವಳಿಗೆ ಯಾರೋ ಗೈಡ್ ಮಾಡಿದ್ದಾರೆ, ನೀವು ಹೋಗಿ ಈಶನ್ ಕಾಂಟ್ಯಾಕ್ಟ್ ಮಾಡಿ ಇದ್ ಮಾಡಿ ಅಂತ. ಅವ್ರು ಸುಮಾರು ಒಂದು 8-9 ತಿಂಗಳು ಮೊದಲು, ಅಂದ್ರೆ ಅವಳು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇನೂ ನಂಗೆ ಪ್ರೆಷರ್ ಆಗ್ತಾ ಸರ್ ನಾನು ನಿಮ್ಮಲ್ಲಿ ಕೋಚಿಂಗ್ ತಗೊಳ್ಬೇಕು ಅಂತ. ಸೊ ಈ ದೃಷ್ಟಿಯಿಂದ ಬೇರೆಯವರು ಸಹ ಬೇರೆ

0: ಇವೆಂಟ್ ಅಲ್ಲಿ ಮಾಡಿದ್ರೆ ಅದ್ರ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಇದರಲ್ಲಿ ಎರಡು ಇದೆ, ಒಂದು ನಾನ್ ಆಕ್ಟಿವ್ ಬಾಡಿ ಅಂದ್ರೆ ಅವ್ರು ಏನು ಆಕ್ಟಿವೇ ಮಾಡಿರಲ್ಲ ಸ್ಪೋರ್ಟ್ಸ್ ಆಕ್ಟಿವ್ ಬಾಡಿ. ಸೊ ಅದು ಮತ್ತೊಂದು ಆಕ್ಟಿವ್ ಸ್ಪೋರ್ಟ್ಸ್, ಸ್ವಲ್ಪ ಏನೋ ಒಂದು ಆಕ್ಟಿವೇಟ್ ಮಾಡಿರ್ತಾರೆ ಏನೋ ಒಂದು ಬೇರೆ ಬೇರೆ ಇದರಲ್ಲಿ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ನೋಡ್ಕೊಳ್ತೇವೆ, ಅದನ್ನ ಒಂದು ಅಬ್ಸರ್ವೇಷನ್. ಇದರಲ್ಲಿ ನಮಗೆ ಬೆನಿಫಿಟ್ಸ್ ಅಂತ ಏನಿಲ್ಲ, ಯಾಕಂದ್ರೆ ಸ್ಕಿಲ್ ಅದು ಹೊಸದೇ. ಹಾಗಾಗಿ ನಾವು ಸ್ಕಿಲ್ ಕಲಿಸ್ಬೇಕಾದ್ರೆ ಅವರು ಫಸ್ಟ್ ಇಂಟ್ರೆಸ್ಟ್ ಇರಬೇಕು, ಮತ್ತೆ ಕಲಿಯೋ ಅವರಿಗೆ ಜ್ಞಾನ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಮೇಡಮ್,
1: ನೀವು ಯಶಸ್ವಿ ಕ್ರೀಡಾಪಟುವಾಗಿ ಅನೇಕ ಕ್ರೀಡಾ ಪ್ರತಿಭೆಗಳಿಗೆ ತರಬೇತಿಯನ್ನ ನೀಡಿದ್ದೀರಿ. ನೀವು ಅಂತಾರಾಷ್ಟ್ರೀಯ ಅಥ್ಲೀಟ್ ಆಗುವ ಪೂರ್ವದಲ್ಲಿ ನಿಮ್ಮ ಕ್ರೀಡಾ ಬದುಕು ಹೇಗೆ ಆರಂಭವಾಯಿತು? ಮರಳಿ ನಿಮ್ಮ ಬಾಲ್ಯಕ್ಕೆ ಮರಳುವುದಾದರೆ ಯಾವ ವಯಸ್ಸಿಗೆ ಕ್ರೀಡೆ ನಿಮ್ಮನ್ನ ಆಕರ್ಷಿಸಿತ್ತು?
0: ನಾನು ಬೇಸಿಕಲಿ ನಾನು ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ಬಂದಂತ ವ್ಯಕ್ತಿ, ಚಿಕ್ಕಮಗಳೂರು ಡಿಸ್ಟಿಕ್ ಕೊಪ್ಪ ತಾಲೂಕು ಅಂತ. ಸುಮಾರು ಇದು 45-46 ವರ್ಷದ ಹಿಂದೆ. ಅದಕ್ಕಿಂತ ಮೊದಲು ನಾನು ಸ್ಪೆಷಲಿ ಹೈಸ್ಕೂಲ್ ಪ್ರೈಮರಿ ಅಲ್ಲಿಂದ ನಂದು ಒಂದು ಅಲ್ಲಿಯ ಒಂದು ಏನು ಟೀಚರ್ಸ್ ಗಳಿರ್ತಾರೆ ಆ ಟೀಚರ್ಸ್ ಗಳು ಪ್ರೈಮರಿ ನಿಮ್ಗೆ ಗೊತ್ತಿದ್ದಂಗೆ ಮೊದಲಿನ ದಿವಸಗಳಲ್ಲಿ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಫಿಸಿಕಲ್ ಟೀಚರ್ಸ್ ಅನ್ನೇ ಕಾನ್ಸಂಟ್ರೇಷನ್ ಮಾಡ್ತಾ ಇರಲಿಲ್ಲ. ಬೇರೆ ಎಲ್ಲಾ ಟೀಚರ್ಸ್ ಗಳ ಕ್ರೀಡೆ ಅಂದ್ರೆ ಅವ್ರಿಗೇನೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರು. ಅದರಲ್ಲೂ ಒಬ್ಬರು ದೇವೇಂದ್ರಪ್ಪ ಅಂತ ನಂಗೆ ನೆನಪಾಗತ್ತೆ, ದೇವೇಂದ್ರಪ್ಪ ಮಾಸ್ಟರ್ ಅಂತ. ಅಂತವರೆಲ್ಲ ತುಂಬಾ ಜನ ಮಾಸ್ಟರ್ಗಳು ನನ್ನ ಬಂದ್ರು. ಹಾಗಾಗಿ ನನ್ನ ಪ್ರೈಮರಿ ಸ್ಕೂಲ್ ಅಲ್ಲಿ ಇಂಟರ್ ಸ್ಕೂಲ್ಗಳಿಗೆ ಪಾರ್ಟಿಸಿಪೇಷನ್ ಮಾಡಿಸೋದು, ಅದ್ರ ನಾ ಹೈ ಜಂಪ್ ಮಾಡ್ತಿದ್ದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಶಾರ್ಟ್ ಪುಟ್ ಮಾಡ್ತಿದ್ದೆ, ಡಿಸ್ಕಸ್ ಮಾಡ್ತಿದ್ದೆ, ಹೀಗೆಲ್ಲ ಮಾಡ್ತಿದ್ರು ಪ್ರೈಮರಿನಲ್ಲಿ. ಸೊ ಅದ್ರ ಬಗ್ಗೆ ನಮ್ಗೆ ಏನು ಅಂತ ಇದರಲ್ಲಿ ಇಷ್ಟು ದೊಡ್ಡ ಒಂದು ಇದು ಸಾಧನೆ ಮಾಡಬಹುದು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ಅಲ್ಲಿ ಆ ಲೆವೆಲ್ ಅಲ್ಲಿ ನಾವು ಗೆಲ್ಲಬೇಕು ಅನ್ನೋದೊಂದು ಪ್ರಯತ್ನ ಪಡ್ಕೊಂಡು ಹೋಗ್ತಾ ಇರ್ತಿದ್ವಿ. ಸೊ ಇದು ಒಂದು. ಮತ್ತೆ ಬೇರೆ ಗೇಮ್ ಗಳನ್ನ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೆ, ಅದರಲ್ಲಿ ಕ್ರಿಕೆಟ್ ಅಂದ್ರೆ ತುಂಬಾ ನಂಗೆ ಕ್ರೇಜಿ ಇತ್ತು. ಕ್ರಿಕೆಟ್ ಸಾಕಷ್ಟು ವರ್ಷ ಆಡಿದೆ. ಸೊ ಆಮೇಲೆ ನಾ ಹೈಸ್ಕೂಲಿಗೆ ಬಂದೆ, ಅದೇ ತರ ಮುಂದುವರಿತು. ಆಮೇಲೆ ಕಾಲೇಜಿಗೆ ನಾನು ಮೈಸೂರಿಗೆ ಬಂದು ಸೆಟ್ಲ್ ಆದೆ, ನಾನು ಏನೋ ಒಂದು ಕ್ರಿಕೆಟ್ ಅಲ್ಲಿ ಚೆನ್ನಾಗಿ ಸಾಧನೆ ಮಾಡಬೇಕು ಅಂತ. ಆದ್ರೆ ಅಲ್ಲಿ ನಾ ಕ್ರಿಕೆಟಿನ ಒಂದು ಇದಿರಲಿಲ್ಲ, ಆದ್ರೆ ಹಿಂದೆ ನಾ ಶಾರ್ಟ್ ಬಿಟ್ಟು ಡಿಸ್ಕಸ್ ಎಲ್ಲ ಮಾಡಿದ್ದು ಒಂದು ಅನುಭವ ಇತ್ತು. ಅದು ಅದನ್ನೇ ನಾನು ಸ್ವಲ್ಪ ಸ್ವಲ್ಪ ಕಂಟಿನ್ಯೂ ಮಾಡಿ ನಂತರ ನಾನೊಂದು ಇಲ್ಲಿ ಬೆಂಗಳೂರಿಗೆ ಎಂಪಿ ಗಣೇಶ್ ಅಂತ ಒಬ್ರು ಒಳ್ಳೆ ಹಾಕಿ ಪ್ಲೇಯರ್, ಅವರು ಸ್ಪೆಷಲ್ ಆಫೀಸರ್ ಆಗಿದ್ರು, ಇಂಡಿಯನ್ ಕ್ಯಾಪ್ಟನ್ ಆಗಿದ್ರು, ಬಹಳ ಒಳ್ಳೆ ವ್ಯಕ್ತಿ. ಅವರು ನನಗೆ ಸ್ವಲ್ಪ ಬೆಂಗಳೂರ ಒಂದು ಹಾಸ್ಟೆಲ್ ಇದೆ ಮಾಡ್ತಾ ಇದೀವಿ, ನಿಮ್ಮಂತ ಅಥ್ಲೆಟ್ಸ್ ಗಳು ಬರಬೇಕು ಅಂತ ನನಗೆ ಅಲ್ಲಿಂದ ಒಂದು ಕರ್ಕೊಂಬಂದ್ರು ಬೆಂಗಳೂರಿಗೆ. ಸೊ ದಟ್ ಇಲ್ಲಿ ಹಾಸ್ಟೆಲ್ ನನಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಯ್ತು ಬೆಂಗಳೂರಿನಲ್ಲಿ ಟ್ರೈನಿಂಗ್ ಮಾಡೋದಕ್ಕೆ. ಹೀಗೆ ಒಂದೊಂದೇ ಸ್ಟೆಪ್ ಅದು.
1: ಇದು ಒಳ್ಳೇದೇ ಆಯ್ತು, ಯಾಕಂದ್ರೆ ಕ್ರಿಕೆಟ್ ಅಂದ್ರೆ ಗ್ರೂಪ್ ಗೇಮ್, ಶಾರ್ಟ್ ಪುಟ್ ಇವೆಲ್ಲ ಇಂಡಿವಿಜುವಲ್ ಗೇಮ್. ಸೊ ಇಲ್ಲಿ ಸ್ವಲ್ಪ ಅವಕಾಶಗಳು ಜಾಸ್ತಿ ಏನೋ.
0: ಆದ್ರೆ ಏನಂದ್ರೆ ಇದು ಸಾಮಾನ್ಯವಾಗಿ ಅಥ್ಲೆಟಿಕ್ಸ್ ಅಂದ್ರೆ ಮದರ್ ಆಫ್ ಸ್ಪೋರ್ಟ್ಸ್, ಇಲ್ಲಿ ಫಿಟ್ನೆಸ್ ಬಹಳ ಇಂಪಾರ್ಟೆಂಟ್, ಎಲ್ಲದು ಕರೆಕ್ಟ್. ಬಟ್ ಏನಂದ್ರೆ ಕ್ರಿಕೆಟ್ ಅಥವಾ ಎನಿ ಗೇಮ್ಸ್ ಆದ್ರೆ ಇದರಲ್ಲಿ ಒಂದು ಎಫರ್ಟ್ ಏನ್ ಹಾಕ್ತೀವಿ ಅಲ್ಲಿ ನಾವು ತುಂಬಾ ನೋಡಿ ಕಲಿಯಂತೂ ಸುಮಾರು ಇರ್ತದೆ. ಯಾಕಂದ್ರೆ ಬೇರೆ ಆಟ ಆಡ್ತಾರೆ, ತುಂಬಾ ಜನ ಆಡ್ತಾ ಇರ್ತಾರೆ ಗ್ರೂಪ್ ಗ್ರೂಪ್ ಆಗಿ, ಒಬ್ರಿಗೊಬ್ರು ನೋಡಂತದ್ದು ಇರ್ತದೆ. ಆದ್ರೆ ಇಲ್ಲಿ ಆ ಚಾನ್ಸಸ್ ಇರಲ್ಲ, ಇಲ್ಲಿ ಇಂಡಿವಿಜುವಲ್ ಆಗಿ ನಾವು ಟ್ರೈನಿಂಗ್ ಮಾಡಬೇಕಾಗತ್ತೆ, ಮತ್ತೆ ಇಂಡಿವಿಜುವಲ್ ಎಫರ್ಟ್ಸ್. ಸೊ ದಟ್ ಇದಕ್ಕೆ ದೇಶದಲ್ಲಿ ಒಂದೇ ಒಂದು ಮಿಡ್ಲಿಗೆ ಎಷ್ಟೋ ಜನ ಎಫರ್ಟ್ ಹಾಕ್ತಾ ಇರ್ತಾರೆ. ಇಟ್ಸ್ ಎ ವೆರಿ ಟಫ್. ಎಲ್ಲೋ ಒಂದ್ ಅನ್ಕೊಂಡಿದ್ದೆ ನಾನು, ನಮ್ಮ ಇಂಟ್ರೆಸ್ಟ್ ನಮ್ಮ ಟ್ಯಾಲೆಂಟ್ ನಮ್ಮ ಇದಕ್ಕೆ ನಾವೆಲ್ಲೋ ಒಂದು ಕ್ರಿಕೆಟ್ ಅಲ್ಲಿ ಮಾಡಿದ್ರೆ ಇದ್ರಲ್ಲಿ ನಾವ್ ಏನ್ ಎಫರ್ಟ್ ಹಾಕಿದ್ವಿ, 15-20% ಎಫರ್ಟ್ ಹಾಕಿದ್ರೆ ನಾವು ಕ್ರಿಕೆಟ್ ಅಲ್ಲಿ ಒಳ್ಳೆ ಪ್ಲೇಯರ್ ಆಗಿರ್ಬೋದು ಅಂತ ಒಂದು ಅನಿಸ್ತಾ ಇರ್ತಿತ್ತು ಯಾವಾಗ್ಲೂ. ಅದೆಲ್ಲ ಒಂದು ಒಳ್ಳೇದೇ ಆಯ್ತು ನನಗೆ. ಅಂದ್ರೆ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ಇಂಡಿವಿಜುವಲ್ ಆದಾಗ ನಮ್ಗೆ ಏನಾಗುತ್ತೆ, ನಾವು ಬಹಳ ಅಟೆನ್ಷನ್ ಆಗಿ ಒಂದೇ ಒಂದಕ್ಕೆ ಫೋಕಸ್ ಆಗಿ ಮಾಡಬಹುದು. ಬಟ್ ತುಂಬಾನೇ ಕಷ್ಟ ಇದೆ ಅಥ್ಲೆಟಿಕ್ಸ್ ಅಲ್ಲಿ. ನೀವು ಅಚೀವ್ಮೆಂಟ್ ಮಾಡಬೇಕು ಒಂದು ಏಷ್ಯನ್ ಲೆವೆಲ್ ಅಥವಾ ಒಲಿಂಪಿಕ್ಸ್ ಅಲ್ಲಿ, ಇಟ್ ಇಸ್ ವೆರಿ ಟಫ್ ಚಾಲೆಂಜ್.
1: ಕಾಂಪಿಟೇಷನ್ ಜಾಸ್ತಿ ಇರುತ್ತೆ,
0: ಖಂಡಿತವಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಬಟ್ ಏನಂದ್ರೆ ಅದರಲ್ಲಿ ಒಂದ್ ನಾವ್ ವಿ ಆರ್ ಸ್ಯಾಟಿಸ್ಫೈಡ್, ನಾವು ಒನ್ ಡೈರೆಕ್ಷನ್ ಅಲ್ಲಿ ನಮ್ಮ ಇಂಡಿವಿಜುವಲ್ ಥಾಟ್ಸ್ ಅಲ್ಲಿ ನಾವು ಜಾಸ್ತಿಯಾಗಿ ಪ್ರಯತ್ನ ಪಡಬಹುದು. ಒಳ್ಳೆ ಕೋಚ್ ಸಿಕ್ಬಿಟ್ರೆ ಇಟ್ ಇಸ್ ಅ ವಂಡರ್ಫುಲ್ ಟೈಮ್. ಅಂಡ್ ಜೊತೆನೆ ನಾವು ಒಳ್ಳೆ ಟ್ಯಾಲೆಂಟ್ ಆಗಿರಬೇಕು ಅಥ್ಲೆಟಿಕ್ಸ್ ಅಲ್ಲಿ.
1: ಕ್ರೀಡೆಯ ಸ್ಪರ್ಧಾತ್ಮಕ ಜಗತ್ತಿಗೆ ನೀವು ತೊಡಗಿಸಿಕೊಂಡಿದ್ದು ಯಾವಾಗ? ನಿಮ್ಮ ಮೊದಲ ಸ್ಪರ್ಧೆ ಯಾವುದು ಅಂತ ನೆನಪಿದೆನಾ?
0: ಹೌದು, ನನಗೆ ಈಗಲೂ ನನಗೆ ಒಂದು ನಮ್ಮ ಮನೆಯಲ್ಲಿ ಹೋದಾಗ ನೋಡಿದ್ರೆ ಶೋಕೇಸ್ ಅಲ್ಲಿ ಒಂದು ಬುದ್ಧ ಇಟ್ಟಿದ್ದೀನಿ. ಓಕೆ, ಅದು ಬಹಳ ಇಂಟ್ರೆಸ್ಟಿಂಗ್. ನಾ ಯಾರು ಬಂದಾಗ ಕೇಳ್ತಾ ಇರ್ತಿದ್ದೆ ಇದೇನಿದು, ನನ್ನ ಫಸ್ಟ್ ಪ್ರೈಸ್ ಹುಡುಕಿ ಇಲ್ಲಿ ಅಂತ. ಅದು ನನಗೆ ಈಗ ಅರ್ಜುನ ಪ್ರಶಸ್ತಿ ಬಂದಿದೆ, ಬಿಲ್ಲು ಬಾಣದಲ್ಲಿ ಅವರು ಫಿಶ್ ಅನ್ನು ಇದು ಮಾಡ್ತಾ ಇರೋದು ಒಂದು ಇದಿದೆ, ಅದ್ರ ಮೇಲ್ಗಡೆ ನಾ ಇಟ್ಟಿದ್ದೀನಿ. ಯಾವುದು? ನನ್ನ ಬುದ್ಧನ ಮೂರ್ತಿ. ಸೊ ದಟ್ ಆ ಬುದ್ಧನ ಮೂರ್ತಿ ನನಗೆ ಬಂದಿರೋದು ಸುಮಾರು ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ, ಅದು ಇಂಟರ್ ಸ್ಕೂಲಿಗೆ ಹೋದಾಗ.
1: 12 ವರ್ಷ ಆವಾಗ ನಿಮಗೆ?
0: ಆವಾಗ 12-13 ವರ್ಷದ ಒಳಗೆ ಇದ್ದೆ. ಅದು ನಮ್ಮ ಇಂಟರ್ ಸ್ಕೂಲ್ ಅಲ್ಲಿ ನಾ ಗೆದ್ದಿರೋದು, ಅದು ಫಸ್ಟ್ ಮೂರ್ತಿ ಅದು. ಸೊ ಅದು ನಾನು ಹೈ ಜಂಪ್ ಅಲ್ಲಿ ನಾ 2nd ಬಂದಿರ್ತೀನಿ. ಇದು ನನ್ನ ಒಂದು ಸ್ಟಾರ್ಟಿಂಗ್, ಒಂದು ಆ ಸ್ಕೂಲ್ ಬಿಟ್ಟು ಮತ್ತೊಂದ್ ಕಡೆ ನಾ ಮಾಡಿರೋದು. ಸ್ಕೂಲ್ಗಳಲ್ಲಿ ಅನೇಕ ಪ್ರೈಸ್ ತಗೊಳ್ತಾ ಇದ್ದೆ ಗೇಮ್ಸ್ ಅಲ್ಲಿ ಅದು ಇದು ಅಂತ. ಬಟ್ ಆ ಇದು ನನಗಿನ್ನೂ ನೆನಪಿದೆ. ಅದೊಂಥರ ಬಹಳ ಒಳ್ಳೆ ಸ್ಫೂರ್ತಿ.

0: ನಂಗೊಂದು ಒಳ್ಳೆ ಇದು ಸ್ಟೇಜ್ ಅದು, ಅದೇನೋ ಒಂದು ಹೇಳ್ತೀವಲ್ಲ, ನಮಗೆ ಗೊತ್ತಿಲ್ದಿತ್ತು ನಾವು ಅದನ್ನು ಮಾಡಿರೋಂಥದ್ದು ಅಚೀವ್ಮೆಂಟ್, ಮತ್ತೆ ಗೊತ್ತಿಲ್ದಿತ್ತು ನಾವು ದಾರಿನ ಮತ್ತೆ ಮುಂದೆ ಕಂಟಿನ್ಯೂ ಮಾಡಿರೋದು, ಇದೊಂದು ನನಗೊಂದು ಒಳ್ಳೆ ನೆನಪು.
1: ಸೊ ಈಗ ನಿಮ್ಮ ಕ್ರೀಡಾ ಸಾಧನೆಯನ್ನ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಬುದ್ಧನಿಂದ ಅರ್ಜುನ ಪ್ರಶಸ್ತಿಯವರೆಗೆ ಅಂತ ಹೇಳಬಹುದು.
0: ಖಂಡಿತವಾಗಿಯೂ ಮೇಡಮ್, ಇದೆಲ್ಲ ದೇವರ ಆಶೀರ್ವಾದ. ಓಕೆ, ಇದು ನನ್ನ ಒಂದು ಒಳ್ಳೆ, ನೀವೇನ್ ಮಾತು ಹೇಳಿದಿರಿ ಅದು ಕರೆಕ್ಟ್. ಓಕೆ, ನಾನು ಯೋಚನೆ ಮಾಡ್ತಾ ಇದ್ದೆ, ಅದನ್ನ ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇದೆ ಹಾಗೆ.
1: ಸರಿಗ, ಮತ್ತೆ ನಿಮ್ಮ ಕ್ರೀಡಾ ಬದುಕಿಗೆ ಬರೋದಾದ್ರೆ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ 18 ಬಂಗಾರದ ಪದಕಗಳನ್ನ ತೆಗೆದುಕೊಂಡಿದ್ದೀರಿ. 18 ಪದಕ ಶಾರ್ಟ್ ಪಟ್ ನಲ್ಲೇ ತೆಗೆದುಕೊಂಡಿದ್ದ ಅಥವಾ ಬೇರೆ ಯಾವ್ದಾದ್ರು ಟ್ರ್ಯಾಕ್ ಅಂಡ್ ಫೀಲ್ಡ್ ಗೇಮ್ಸ್ ನಲ್ಲಿ ಇದ್ರಾ ನೀವು?
0: ಇದು 18 ಪದಕಗಳು ಶಾರ್ಟ್ ಪುಟ್ ನಲ್ಲೇ ಗೆದ್ದಿರೋಂಥದ್ದು, ಮತ್ತೆ ಡಿಸ್ಕಸ್ ಜೊತೆ ನಾನು ಮಾಡ್ತಾ ಇದ್ದೆ ಅದು ಸಪ್ರೇಟ್. ಓಕೆ, ಶಾರ್ಟ್ ಪುಟ್ಟಲ್ಲೇ ನಾನು ಅಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೆ. ಯಾವಾಗ ನಾನು ಸ್ಟೇಟ್ ಚಾಂಪಿಯನ್ ಆದ್ದೆ, ಅದಕ್ಕಿಂತ ಮೊದಲು ಸಹ ನಾನು ಸೆಕೆಂಡ್, ಥರ್ಡ್ ಯಾವತ್ತು ಬಂದಿಲ್ಲ, ಸೆಕೆಂಡ್ ಇಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಕಾಂಪಿಟೇಷನ್ಸ್ ನಾನು ಬಾಗಲಕೋಟ್ ಅಂತ, ಅಲ್ಲಿ ತುಂಬಾ ಜನ ಅಥ್ಲೆಟ್ಸ್ ಗಳು ಬಂದಿದ್ರು. ನಾ ಫಸ್ಟ್ ಎಂಟ್ರಿ ಆದೆ, ಅವಾಗ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ನಾ ಥರ್ಡ್ ಬಂದಿದ್ದೆ. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಮೈಸೂರಿನ ಕಂಡಕ್ಟ್ ಮಾಡಿದ್ರು, ಅದನ್ನ ಡೈರೆಕ್ಟ್ ಸ್ಟೇಟ್ ಫಸ್ಟ್ ಟೈಮ್ ನಾನು ಮಾಡಿದೆ. ಅದರಲ್ಲಿ ಸೀನಿಯರ್ ಸೆಷನ್ ಅಲ್ಲಿ ಅವಾಗ ನಾನು ಆಲ್ಮೋಸ್ಟ್ ಜೂನಿಯರ್ ಅಲ್ಲೇ ಇದ್ದೆ, ಸೊ ದಟ್ ಅಲ್ಲಿಂದ ಕಂಟಿನ್ಯೂ ಆಯಿತು. ಸೊ ದಟ್ ನಾ ಶಾರ್ಟ್ ಪಟ್ ನಲ್ಲೇ ಸಾಕಷ್ಟು ವರ್ಷಗಳು ನಾನು ನ್ಯಾಷನಲ್ಸ್ ಆಗಲಿ ಅಥವಾ ಜೂನ್ ಅಥವಾ ಇಂಟರ್ ಓಪನ್ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಆಗಲಿ ಅಥವಾ ಇಂಟರ್ ನ್ಯಾಷನಲ್ಸ್ ಮತ್ತೆ ಈ ಎಲ್ಲ ಇವೆಂಟ್ ಗಳಿಗೂ ನಾ ಶಾರ್ಟ್ ಪಟ್ಟೆ ಜಾಸ್ತಿ ಮಾಡಿರೋಂಥದ್ದು.
1: ಸರ್, ಈಗ ನೀವು ಮೊದಲಿಗೆ ನಿಮ್ದು ಕ್ರಿಕೆಟ್ ಆಸಕ್ತಿ ಇತ್ತು, ಶಾರ್ಟ್ ಪುಟ್ ಹೇಳಿದ್ರಿ, ಹೈ ಜಂಪ್ ಅಲ್ಲಿದ್ರಿ, ಹಾಗೆ ಡಿಸ್ಕಸ್ ಥ್ರೋ ಇದ್ರಿ. ಸೊ ನೀವು ಯಾವ ಕ್ರೀಡೆಯಲ್ಲಿ ಜಾಸ್ತಿ ತೊಡಸ್ಕೊಂಡ್ರಿ, ಹಾಗೆ ಬೇರೆ ಇನ್ಯಾವ ಕ್ರೀಡೆಯಲ್ಲಿ ನಿಮಗೆ ಆಸಕ್ತಿ ಇತ್ತು?
0: ನೋಡಿ, ನನಗೆ ಮೇನ್ ಆಗಿ ನಾನು ಅಥ್ಲೆಟಿಕ್ಸ್ ಅಲ್ಲೇ ಜಾಸ್ತಿ ತೊಡಸ್ಕೊಂಡಿದ್ದೆ. ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ನಾನು ಏನ್ ಸೆಲೆಕ್ಟ್ ಮಾಡಿದೆ, ಒಂದು ಮೈಸೂರಿಗೆ ಬಂದು ನಾನು ಏನು ಈವೆಂಟ್ ಗಳನ್ನು ಸ್ಟಾರ್ಟ್ ಮಾಡಿದೆ ಶಾರ್ಟ್ ಪಟ್ಟು ಸೀರಿಯಸ್ ಆಗಿ, ನಂಗೆ ಗೊತ್ತು ಗೇಮ್ ಅಲ್ಲಿ ಒಂದ್ ಸ್ವಲ್ಪ ತುಂಬಾ ಜನ ಬೇರೆಯವ್ರಿಗೆ ಡಿಪೆಂಡ್ ಆಗಿರಬೇಕು ಅನ್ನೋದು ನನಗೆಲ್ಲ ಅಲ್ಲಿಂದ ಬಂತು. ಅಂದ್ರೆ ಆ ಪ್ರಾಕ್ಟೀಸ್ ಕೂಡ ನಾನು ಸುಮಾರು ಪ್ರಾಕ್ಟೀಸ್ ಮಾಡಿದಾಗ ಕ್ರಿಕೆಟ್ ಅಲ್ಲಿ ಸುಮಾರು ಒಂದೂವರೆ ತಿಂಗಳು 3 ತಿಂಗಳು ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ತುಂಬಾ ಸೀರಿಯಸ್ ಆಗಿ. ಬಟ್ ತುಂಬಾ ಅಥ್ಲೆಟಿಕ್ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಆಗಿ ಅನಿಸ್ತಾ ಇತ್ತು. ಅಂದ್ರೆ ನಮಗೆ ರೆಗ್ಯುಲರ್ ಟ್ರೈನಿಂಗ್ ಮೆಥಡ್ಸ್ ಅಥವಾ ಟ್ರೈನಿಂಗ್ ಇಂಟ್ರೆಸ್ಟ್ ಬೇರೆ ತೋರಿಸೋದು, ಕೋಚಸ್ ಇಂಟ್ರೆಸ್ಟ್ ತೋರಿಸೋದು ಬಹಳ ಇದಾಗ್ತಾ ಇತ್ತು. ಅಥ್ಲೆಟಿಕ್ಸ್ ನನಗೆ ಒಂದು ಇಂಟ್ರೆಸ್ಟ್ ಇತ್ತು ಆಮೇಲೆ, ಸೊ ದಟ್ ಐ ಕಂಟಿನ್ಯೂ ಅಥ್ಲೆಟಿಕ್ಸ್ ಅಲ್ಲಿ.
1: ಆಲ್ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟದಲ್ಲಿ 2 ಬಾರಿ ಗೋಲ್ಡ್ ಮೆಡಲಿಸ್ಟ್ ನೀವು, ಅದರ ಕುರಿತಾಗಿ ತಿಳಿಸಿ.
0: ಸಾಮಾನ್ಯವಾಗಿ ಯುವಕರಲ್ಲಿ ಮತ್ತೆ ಒಂದು ವಿದ್ಯಾರ್ಥಿಗಳಲ್ಲಿ ನಾನು ಇವತ್ತು ಮನವಿ ಮಾಡ್ತೀನಿ, ವಿದ್ಯಾರ್ಥಿಗಳು ಯಾವತ್ತಾರು ಕ್ರೀಡೆಯನ್ನು ಮಾಡ್ತಾ ಇದೀವಿ ಅಂದ್ರೆ, ಫಸ್ಟ್ ನಮ್ಮ ಫೋಕಸ್ ಏನಿರಬೇಕು ಅಂದ್ರೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ನಮ್ಮ ಯೂನಿವರ್ಸಿಟಿ ಎಸ್ಪೆಷಲಿ, ಅದಾದ್ಮೇಲೆ ಆಲ್ ಇಂಡಿಯಾ ಇಂಟರ್ನಲ್ಲಿ ವಿನ್ ಮಾಡೋಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದು ತುಂಬಾ ರಿಲೇಟೆಡ್, ನೀವು ನೆಕ್ಸ್ಟ್ ಒಂದು ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಹೋಗಕ್ಕೆ ಇದೊಂದು ಪ್ರಿಲಿಮಿನರಿ ಒಂದು ಪ್ಲಾಟ್ಫಾರ್ಮ್. ನಿಮ್ಗೆ ಗೊತ್ತಿದ್ದಂಗೆ ವರ್ಲ್ಡ್ ಯೂನಿವರ್ಸಿಟಿ ಮೀಟ್ ಅಂತ ಆಗುತ್ತೆ, ವರ್ಲ್ಡ್ ಯೂನಿವರ್ಸಿಟಿ ಮೀಟ್ ಗಳಲ್ಲಿ ಚಾಂಪಿಯನ್ಸ್ ಆಗೋರು ಮೋಸ್ಟ್ ಆಫ್ ಪೀಪಲ್ ಆರ್ ಒಲಿಂಪಿಕ್ ಮೆಡಲಿಸ್ಟ್. ಆ ರೀತಿ ಇದೆ ಅಂದ್ರೆ ಆ ಏಜ್ ಅಲ್ಲಿ ನಮಗೆ ಸರಿಯಾಗಿ ಟ್ರೈನಿಂಗು ಸಿಗಬೇಕು, ಮತ್ತೆ ನಮ್ಮ ಒಂದು ಅಥ್ಲೆಟ್ಸ್ ಗಳ ಒಂದು ಏಮ್ ಹೇಗಿರಬೇಕು ಅಂದ್ರೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ವಿನ್ ಮಾಡ್ಕೊಳ್ಬೇಕು ನಾವು ಯಾವುದೇ ಒಂದು ರೆಸ್ಪೆಕ್ಟಿವ್ ಇವೆಂಟ್ಸ್ ಮಾಡ್ತಾ ಇದ್ರೆ. ಅದು ನನ್ನ ಒಂದು ಅನಿಸಿಕೆ, ಮತ್ತೆ ಇದು ಒಂದು ಪ್ರೂವ್ಡ್, ಇದು ಖಂಡಿತವಾಗಿ ಇದಕ್ಕೊಂದು ಇದಿದೆ, ಮಹತ್ವ ಇದೆ.
1: ನೀವು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ 11 ಬಾರಿ ಗೋಲ್ಡ್ ಮೆಡಲ್ ಪಡೆದಿದ್ದೀರಿ, ಇದು ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಹೇಗೆ ಸಹಾಯ ಆಯ್ತು ಅಂತ?
0: ಇದು ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ಹೇಗಿತ್ತು ಅಂದ್ರೆ, ಆವಾಗ ಮೋಸ್ಟ್ ಆಫ್ 99.5% ಪಂಜಾಬ್ ಅಂಡ್ ನಾರ್ತ್ ಡಾಮಿನೇಟೆಡ್ ಇವೆಂಟ್, ಶಾರ್ಟ್ ಪುಟ್ ಡಿಸ್ಕಸ್ ಜಾವೆಲಿನ್ ಯಾವ್ದೇ ಇದ್ರೆ. ಸೊ ಇದರಲ್ಲಿ ನಮಗೆ ಏನಾಗ್ತಾ ಇತ್ತು, ಅಲ್ಲಿ ನಾನೇನ್ ಕಾಂಪಿಟೇಷನ್ ಮಾಡ್ತಾ ಇದ್ದೆ ಸಾಮಾನ್ಯಕ್ಕೆ ಎಲ್ಲಾ ಇವೆಂಟ್ ಗಳಲ್ಲೂ ಅಥವಾ ಓಪನ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇಂಟರ್ನ ಎಲ್ಲಾ ನ್ಯಾಷನಲ್ ಚಾಂಪಿಯನ್ಶಿಪ್, ನಮ್ಗೆ ಮೇನ್ ಕಾಂಪಿಟೇಟರ್ಸ್ ಎಲ್ಲರೂ ಪಂಜಾಬಿಸ್ ಇವರು ಅಂದ್ರೆ ನಾರ್ತ್ ಇಂಡಿಯನ್ಸ್. ಅವ್ರ ಮೋಸ್ಟ್ ಆಫ್ ಪೀಪಲ್ ಆರ್ ಇಂಟರ್ನ್ಯಾಷನಲ್ ಮೆಡಲಿಸ್ಟ್, ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್, ಕಾಮನ್ವೆಲ್ತ್ ಮೆಡಲಿಸ್ಟ್ ಮತ್ತೆ ಒಲಿಂಪಿಕ್ ಹೋಗಿದಂತ ವ್ಯಕ್ತಿಗಳೇ ಇರ್ತಿದ್ರು. ಇದೆಲ್ಲ ನನಗೆ ಅವ್ರನ್ನ ಬೀಟ್ ಮಾಡೋದು ಒಂದು ಚಾಲೆಂಜ್ ಇತ್ತು, ಅವ್ರನ್ನ ಬೀಟ್ ಮಾಡಿದ್ರೆ ಖಂಡಿತವಾಗಿ ಏಷ್ಯನ್ ಗೇಮ್ಸ್ ಅಲ್ಲಿ ನಾನು ಪ್ಲೇಸ್ ಮಾಡಬಹುದು ಅನ್ನೋದೊಂದು ಏಮ್ ಇತ್ತು, ಅದ್ ನಾನು ಯಾವಾಗ್ಲೂ ವರ್ಕ್ ಮಾಡ್ತಾ ಇದ್ದೆ.
1: 1990ರಲ್ಲಿ ಬೀಜಿಂಗ್ ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ ನಲ್ಲಿ ಶಾರ್ಟ್ ಪಟ್ ವಿಭಾಗದಲ್ಲಿ ಕಂಚಿನ ಪದಕವನ್ನ ಪಡೆದಿದ್ದು ದೇಶಕ್ಕೆ ಹೆಮ್ಮೆಯ ವಿಷಯ ಅಂತ ಹೇಳ್ಬಹುದು. ಆ ಹರ್ಷದ ಕ್ಷಣಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ.
0: ಏಷ್ಯನ್ ಗೇಮ್ಸ್ ಅಲ್ಲಿ ಆ ವರ್ಷ ಆದ್ರೆ ಹಿಂದಿನ ವರ್ಷನೂ ಸಹ ನನಗೆ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಥರ್ಡ್ ಪ್ಲೇಸ್ ಬಂತು. ಸ್ವಲ್ಪ ನನಗೆ ಆ ಟೈಮ್ ಸ್ವಲ್ಪ ಇಂಜುರಿ ಹೆಲ್ತ್ ಅಷ್ಟು ಸರಿ ಇರಲಿಲ್ಲ. ಹೆಲ್ತ್ ಅಂದ್ರೆ ನಾರ್ಮಲಿ ಏನೋ ಒಂದು ಅಪ್ಸೆಟ್ ಆಗಿರ್ತದೆ ಬಾಡಿನಲ್ಲಿ, ಲೈಕ್
2: ಸ್ಟಮಕ್.
0: ಅಲ್ಲಿ ಅಲ್ಲ, ಅಲ್ಲಿಕ್ಕಿಂತ ಪ್ರಿಪರೇಷನ್ ಆಗುವಾಗ ನನ್ನ ಡೆಲ್ಲಿನಲ್ಲಿ ಒಂದು ಕ್ಯಾಂಪ್ ಇತ್ತು. ಆ ಡೆಲ್ಲಿ ಕ್ಯಾಂಪ್ ಅಲ್ಲಿ ನನಗೆ ಏನಾಗ್ತಾ ಇತ್ತು ಅಂದ್ರೆ ಅಲ್ಲಿ ಒಂದು ಫುಡ್ ವಾಟರ್ ನನಗೆ ಇನ್ಫೆಕ್ಷನ್ ತರ ಆಯ್ತು.

0: ಸೊ ದಟ್ ಅದನ್ನ ನಾನು ಇಲ್ಲಿ ತೋರ್ಸ್ಕೊಳಕ್ ಹೋಗಿಲ್ಲ. ಕಾರಣ ಯಾಕೆ ಅಂದ್ರೆ ಅದನ್ನ ತೋರ್ಸ್ಕೊಂಡೋಗಿ ಹೋದ್ರೆ ಮತ್ತೆ ಆ ಟ್ರೀಟ್ಮೆಂಟು ಆ ಆಂಟಿಬಯೋಟಿಕ್ ಎಲ್ಲ ಹಾಕ್ತಾರೆ, ಕಾಂಪಿಟೇಷನ್ ತೊಂದರೆ ಆಗತ್ತೆ. ಇದ್ರಲ್ಲೇ ನಾನು ಫೈಟ್ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ನಾನು ಇಟ್ಕೊಂಡು ಓಕೆ ನಾನು ಏಷ್ಯನ್ ಗೇಮ್ ರೆಪ್ರೆಸೆಂಟ್ ಮಾಡಿದೆ. ಅದ್ರಲ್ಲಿ ನಾವು ವಿನ್ ಆಗಿದ್ದು ನನಗೆ ಖುಷಿ ಆಯ್ತು. ಆದ್ರೆ ನನ್ನ ಏಮ್ ಇದ್ದಿದ್ದು ಇನ್ನೂ ಒಳ್ಳೆ ಮೆಡಲು ಮಾಡಬೇಕು, ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಒಂದು ಖುಷಿ ಇತ್ತು. ಬಟ್ ಅನ್ಫಾರ್ಚುನೇಟ್ ನನಗೆ ಹೆಲ್ತ್ ನನಗೆ ಅವತ್ತು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ದರಿಂದ ಹೋಲ್ ಆಲ್ಮೋಸ್ಟ್ 1 ಮಂತ್ ಸಫರ್ ಆಗಿದ್ದೀನಿ. ಅದರಲ್ಲಿ ಸಹ ನನಗೆ ಗೆದ್ದಿರೋದು ತುಂಬಾ ಖುಷಿ ಆಯ್ತು. ಆಮೇಲೆ ನಾವು ಒಂದು ಸಾಮಾನ್ಯಕ್ಕೆ ಒಂದು ಏನು ಮಾಡಿರ್ತೀವಿ ನೆಕ್ಸ್ಟ್ ಏಮ್ ಯೋಚನೆ ಮಾಡಿರ್ತೀವಿ, ಹಾಗಾಗಿ ಅದನ್ನ ನಾವು ಕ್ಯಾಶುವಲ್ ಆಗಿ ತಗೊಳ್ತಿದ್ದೆ. ಏನೋ ಗೆದ್ದಾಗ ಇದೇ ನನ್ನ ಲಾಸ್ಟ್ ಅಂತಲ್ಲ, ಓಕೆ ನಾನು ನೆಕ್ಸ್ಟ್ ಒಲಿಂಪಿಕ್ಸ್ ಮಾಡಬೇಕು, ಏಷ್ಯನ್ ಗೇಮ್ ಕಾಮನ್ವೆಲ್ತ್ ಗೆಲ್ಲಬೇಕು ಅನ್ನೋದೆಲ್ಲ ಒಂದು ಆಸೆಗಳಿರ್ತದೆ. ಮತ್ತೆ ಹೋಲ್ ನನ್ನ ಕೋಚ್ ಅಥವಾ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಒಂದು ಎಲ್ಲ ಒಂದು ಸಪೋರ್ಟ್ ಮಾಡೋದಂತ, ಸ್ಪೆಷಲಿ ಫಾರ್ ದ ಕರ್ನಾಟಕ ರಾಜ್ಯ ಅವಾಗ ತುಂಬಾನೇ ಸಪೋರ್ಟ್ ಮಾಡ್ತಾ ಇತ್ತು. DYES ಅಂತ ಒಂದಿತ್ತು ಅವಾಗ, ಅಂದ್ರೆ ಈಗಲೂ DYES ಇದೆ, ಅವಾಗ ಯೂತ್ ಅಂಡ್ ಸ್ಪೋರ್ಟ್ಸ್ ಅಂತ ಇತ್ತು. ಸೊ ದಟ್ ಅವರು ಸಹ ಒಳ್ಳೆ ಹಾಸ್ಟೆಲ್ಸ್ ನನ್ನ ಇಟ್ಬಿಟ್ಟು ಒಳ್ಳೆ ನನಗೆ ಸಹಾಯ ಮಾಡಿದ್ರು, ಸಹಾಯ ಅಂದ್ರೆ ಸಪೋರ್ಟ್ ಕೊಟ್ಟಿದ್ರು. ಸೊ ಇದೆಲ್ಲ ನನಗೆ ಇನಿಷಿಯಲ್ ನಂಗೆ ಖುಷಿ ಆಯ್ತು, ಇನ್ ಮುಂದೆ ನಾ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆನು ಬಂತು. ಈ ರೀತಿ ಒಂದು ಕಂಟಿನ್ಯೂ ಆಯ್ತು ಅಷ್ಟೆ.
1: ಸರಿಗ ನಿಮ್ಮ ಮನೆಯ ಜನದ ಕುರಿತಾಗಿ ಹೇಳೋದಾದ್ರೆ, ಅಂದ್ರೆ ಮೊದಲಿಗೆ ನೀವು ಸ್ಪೋರ್ಟ್ಸ್ ಆರಿಸಿಕೊಂಡಾಗ ಹೇಗಿತ್ತು ಅವರ ಮನಸ್ಥಿತಿ, ನಂತರ ನೀವು ಏಷ್ಯನ್ ಗೇಮ್ಸ್ ಅಲ್ಲಿ ಕಂಚಿನ ಪದಕ ಪಡೆದಾಗ ಹೇಗಿತ್ತು ಅವರ ಭಾವನೆ, ಅಂದ್ರೆ ಕ್ರೀಡಾ ವಾತಾವರಣ ಇತ್ತ ನಿಮ್ಮ ಮನೆಯಲ್ಲಿ?
0: ಸಾಮಾನ್ಯ ನಮ್ಮ ಬ್ರದರ್ಸ್ ಎಲ್ಲ ಒಂದು ಕ್ರಿಕೆಟ್ ನೋಡೋದು ಅಥವಾ ಇನ್ನೊಂದು, ಅವಾಗೆಲ್ಲ ತಿಳಿದಾಗಿ ಅವಾಗ ಯಾವ ತರ ಟಿವಿ ಅಥವಾ ಯಾವ್ದು ಇರಲಿಲ್ಲ, ಇನ್ನು ಬುಕ್ಸ್ ಗಳಲ್ಲಿ ಪೇಪರ್ ಗಳಲ್ಲೇ ನಾವು ಅದನ್ನ ಒಂದು ಇನ್ಸ್ಪಿರೇಷನ್ ಆಗ್ತಾ ಇದ್ವಿ, ಓದಿ ಇದ್ ಮಾಡ್ಕೊಂಡು. ಮತ್ತೆ ಕಾಮೆಂಟ್ರಿಗಳು ಬರ್ತಾ ಇತ್ತು, ಇಂಥದ್ದೆಲ್ಲ ಇನ್ಸ್ಪಿರೇಷನ್ ಆಗ್ತಾ ಇದ್ರು. ಈಗ ನಮ್ಮ ಮನೆಯಲ್ಲೂ ಸಾಮಾನ್ಯಕ್ಕೆ ನಮ್ಮ ತಂದೆ ತಾಯಿಗೆ ಅಷ್ಟು ಸ್ಪೋರ್ಟ್ಸ್ ಅಂದ್ರೆ ಏನು ಮಾಡ್ತೀವಿ ಅವರಿಗೆ ಖುಷಿ ಆಗ್ತಾ ಇತ್ತು, ಏನ್ ಪ್ರೈಸ್ ತರ್ತೀವಿ ಖುಷಿ ಆಗ್ತಿತ್ತು, ಅದ್ರದ್ದು ಏನ್ ವ್ಯಾಲ್ಯೂ ಅದ್ರದ್ದು ಏನು ಇದು ಅನ್ನೋದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಮ್ಮ ಬ್ರದರ್ಸ್ಗೆ ಅದರಲ್ಲೂ ಸ್ಪೆಷಲಿ ನಮ್ಮ ನನ್ ಬಹಳ ಕ್ಲೋಸ್ ಒಬ್ರು ಮನೋಜ್ ಅಂತ ನನ್ನ ಬ್ರದರ್ಸ್ ಇರ್ತಾರೆ, ಹರೀಶ್ ಅಂತ ಇದ್ದಾರೆ, ಇವರೆಲ್ಲ ಏನ್ ಮಾಡ್ತಾ ಇದ್ರು ಸಾಮಾನ್ಯಕ್ಕೆ ನಮಗೆ, ನಾನು ಅಲ್ಲಿಂದ ಊರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ, ಸೊ ದಟ್ ನೀನು ಬೇರೆ ಕಡೆ ಹೋಗು, ಮೈಸೂರಿಗೆ ಹೋಗು ಅಥವಾ ಬೆಂಗಳೂರಿಗೆ ಹೋಗು, ಯಾರ ಇದ್ರೆ ಅಲ್ಲೋಗಿ ಪ್ರಾಕ್ಟೀಸ್ ಮಾಡಿ ನೀನು ಉತ್ತಮವಾಗಿ ಬರ್ತೀಯಾ ಅಂತ ಒಂದು ಇದು ಕೊಡ್ತಾ ಇದ್ರು, ಬೂಸ್ಟ್ ಕೊಡ್ತಾ ಇದ್ರು. ಯಾಕಂದ್ರೆ ಕ್ರಿಕೆಟ್ ಅಂದ್ರೆ ತುಂಬಾ ಕ್ರೇಜ್ ಇತ್ತಲ್ಲ. ಸೊ ದಟ್ ನಾನು ಬರುವಾಗ್ಲೂ ಸಹ ಅವರಿಗೆ ಸರಿ ನಾವೆಲ್ಲ ಮಿಸ್ ಮಾಡ್ತೀವಿ ನೀನು, ಓಕೆ ನೀನು ಹೋಗಿ ಮೈಸೂರಲ್ಲಿ ಒಂದು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡು. ಅಲ್ಲೂ ಸಹ ನಮ್ಮ ಸಿಸ್ಟರ್ಸ್ ಒಬ್ರು ವೀಣಾ ಅಂತ ಇದ್ರು, ಆಮೇಲೆ ರಾಮಪ್ಪ ಅಂತ ಅವರು ನಮ್ಮ ಭಾವ ಅವರು, ಇವರೆಲ್ಲ ತುಂಬಾ ಅವ್ರ ಮನೆಯಲ್ಲಿ ನನ್ನ ಒಂದು ಇಟ್ಕೊಂಡು ಒಳ್ಳೆ ಮಗನ ತರ ನೋಡಿ ಮಾಡಿದ್ರು. ಯಾಕಂದ್ರೆ ತುಂಬಾ ಚೆನ್ನಾಗಿ ನನಗೆ ಆ ಒಂದು 2-3 ವರ್ಷ ಏನಲ್ಲಿ ಕಾಲ ಕಳೆದಿದ್ದೀನಿ ಅದು ನನಗೆ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ನಾನು ಏನು ಯೋಚನೆ ಮಾಡ್ತೀನಿ ಅವರೆಲ್ಲ ನನ್ನ ಒಂದು ಫ್ಯಾಮಿಲಿ ಅವರೆಲ್ಲ ನಮ್ಮ ಸಿಸ್ಟರ್ಸ್ಗಳು ಎಲ್ಲರೂ ಸಹ ಒಳ್ಳೆ ಸಪೋರ್ಟ್ ಕೊಟ್ಟು ನನಗೆ ಅಲ್ಲಿ ತುಂಬಾ ಸಂತೋಷನೂ ಆಯ್ತು. ಅದರಿಂದ ನಾನು ವಿನ್ ಮಾಡಕ್ಕೂ ಒಂಥರ ಇವೆಲ್ಲ ಮುಂದೆ ನಾನು ಸ್ಪೋರ್ಟ್ಸ್ ಅಲ್ಲಿ ಡಿಸಿಷನ್ ತಗೊಳಕ್ಕೆಲ್ಲ ಈಸಿ ಆಯ್ತು.
1: ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮ್ಮ ಕ್ರೀಡಾ ಸಾಧನೆಯಲ್ಲಿ ನಿಮ್ಮ ಮನೆಯ ಜನರ ಶ್ರಮ ಜಾಸ್ತಿ ಇದೆ ಅಂತ ಹೇಳಬಹುದು.
0: ಖಂಡಿತವಾಗಿ, ಯಾಕಂದ್ರೆ ನಾವು ಎಲ್ಲ ಒಂದ್ ಕಡೆ ಬೇರೆ ಒಂದು ರೂಟ್ ನಲ್ಲಿ ಬೇರೆ ಒಂದು ದಾರಿನಲ್ಲಿ ನಾವು ಆಯ್ಕೆ ಮಾಡ್ತೀವಿ. ನಾರ್ಮಲ್ಲಿ ಎಲ್ಲಾ ಪೇರೆಂಟ್ಸ್ ಗಳಿಗೆ ಏನಿರುತ್ತೆ, ಓದ್ಲಿ, ಕೆಲಸ ಸೇರ್ಲಿ, ದುಡಿಲಿ, ಅದು ಚೆನ್ನಾಗಿರ್ತದೆ ಅವ್ರ ಲೈಫ್ ಅನ್ನೋದು ಎಲ್ಲರಲ್ಲೂ ಭಾವನೆ ಇರುತ್ತೆ. ನಮ್ಮ ಫ್ಯಾಮಿಲಿ ಯಾರು ಸ್ಪೋರ್ಟ್ಸ್ ಮನ್ ಇರಲಿಲ್ಲ, ಆ ಲೆವೆಲ್ ಅಲ್ಲೂ ಇರಲಿಲ್ಲ. ಸುಮ್ಮನೆ ಸ್ಪೋರ್ಟ್ಸ್ ಮನ್ ಕೇಳ್ತಾ ಇದ್ರು ಬಟ್ ಸಪೋರ್ಟ್ ಮಾಡ್ತಿದ್ರು, ಬಟ್ ಯಾರು ಸ್ಪೋರ್ಟ್ಸ್ ಮಾಡೋರಂತ ಯಾರು ನಮ್ಮ ಫ್ಯಾಮಿಲಿ ಇರಲಿಲ್ಲ. ಒಂಥರ ಖುಷಿ ಆಯ್ತು ನಾವು ಮಾಡ್ತಾ ಇರೋದನ್ನ ಅವರಿಗೆಲ್ಲ ಖುಷಿ ಆಗ್ತಾ ಇತ್ತು. ಇದರಿಂದ ಬಹಳ ಖಂಡಿತವಾಗಿ ಅವರಿಂದೆಲ್ಲ ಒಂದು ಎಲ್ಲದಕ್ಕೂ ಮೊದಲು ಅವ್ರದ್ದೆಲ್ಲ ಆಶೀರ್ವಾದ ಅಂತ ನಾ ಹೇಳ್ಬೋದು. ಇದೆಲ್ಲ ನಮ್ಗೆ ದೇವರ ಆಶೀರ್ವಾದ, ಮತ್ತೆ ನಮ್ಮ ಫ್ಯಾಮಿಲಿ ತಂದೆ ತಾಯಿದೆಲ್ಲ ಒಂದು ಏನೇ ಇದ್ರು ಒಳ್ಳೆ ಬಯಸಿದ್ದಾರೆ, ಒಳ್ಳೆ ಬದುಕು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಧನ್ಯವಾದಗಳು.
1: ಪಾಲಕರು ಒಂದು ಜಾಬ್ ತಗೊಳ್ಳಿ, ಮಕ್ಕಳು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡ್ಲಿ ಅಂತ ಆಶಿಸ್ತಾರೆ. ಯಾಕಂದ್ರೆ ಕ್ರೀಡಾ ಬದುಕು ಅನ್ನೋದು ಅನಿಶ್ಚಿತತೆಯಿಂದ ಕೂಡಿರ್ತದೆ. ಅದರಲ್ಲಿ ಒಂದು ನಿಶ್ಚಿತವಾದ ಗುರಿ ಇಟ್ಕೊಂಡು ಮುಂದೆ ಹೋದ್ರೂ ಅವಕಾಶಗಳು ಕಡಿಮೆ ಅಂತ ಹೇಳಬಹುದು. ಹಾಗಾಗಿ ಒಂದ್ ಸ್ವಲ್ಪ ಅಂಜುತ್ತಾರೆ ನಾವು ಪಾಲಕರು, ಇಂದಿಗೂ ಕೂಡ ಅನಿಸ್ತದೆ.
0: ಖಂಡಿತ ಅವಾಗ ತುಂಬಾನೇ ಇದು ಇನ್ಸೆಕ್ಯೂರ್ಡ್, ಬಟ್ ಈಗ ಒಂದ್ ಸ್ವಲ್ಪ ಸೆಕ್ಯೂರ್ಡ್ ಅನಿಸ್ತದೆ. ಯಾಕಂದ್ರೆ ಈಗ ಸಾಕಷ್ಟು ಆ ದಿವಸಗಳನ್ನು ನಾನು ಹೇಳಬೇಕು ಅಂತಂದ್ರೆ, ಒಂದು ಸಾಮಾನ್ಯವಾಗಿ ಕ್ರೀಡೆ ಅಂದ್ರೆ ಲ್ಯಾಕ್ ಏನ್ ಸಿಗುತ್ತೆ, ಜಾಬ್ ಸಿಗುತ್ತೋ ಇಲ್ಲೋ ಅನ್ನೋದು ಯೋಚನೆ ಮಾಡಂತ ಶಕ್ತಿ ಯಾರಿಗೂ ಇರಲಿಲ್ಲ. ಏನೋ ಕೆಲವರಿಗೆ ಸಿಕ್ಕಿದೆ, ಬಟ್ ಏನಂದ್ರೆ ನಮ್ಮಂತ ಹಳ್ಳಿ ಜನಗಳಿಗೆ ಅವಾಗ ಏನಾಗ್ತಾ ಇತ್ತು ಅಂದ್ರೆ ಏನ್ ಅದರಿಂದ ಏನ್ ಬೆನಿಫಿಟ್ಸ್ ಅಂತ ಇರದೆ. ಅದರಿಂದ ಸಾಮಾನ್ಯವಾಗಿ ಡಾಕ್ಟರ್, ಮೆಡಿಕಲ್ ಅಥವಾ ಇನ್ನೇನೋ ಒಂದು ಒಳ್ಳೆ ಜಾಬ್ ತಗೊಳ್ಬಹುದು, ಗೌರ್ಮೆಂಟ್ ಜಾಬ್ಸ್ ಬೇಕಾದಷ್ಟಿತ್ತಲ್ಲ ಅವಕಾಶಗಳು. ಅವಾಗ ಈ ಲೈನ್ ಅಲ್ಲಿ ಹೋಗ್ಲಿ ಅನ್ನೋದು ಎಲ್ಲರದ್ದು ಒಂದು ಇರುತ್ತೆ. ನಮ್ಮ ಒಂದು ಫ್ಯಾಮಿಲಿಗಳಲ್ಲೂ ಹಾಗೆ ಎಲ್ಲ ಮಕ್ಕಳಿಗೂ ಅದೇ ತರ ಎನ್ಕರೇಜ್ಮೆಂಟ್ ಮಾಡಿರೋದು. ನಾನೊಬ್ಬ ಸ್ಪೆಷಲ್ ಆಗಿ ಸ್ಪೋರ್ಟ್ಸ್ ಮಾಡೋದ್ರಿಂದ ಅವರಿಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಮೋಟಿವೇಶನ್ ಇದ್ದೇ ಇರುತ್ತೆ ನಾರ್ಮಲಿ, ಏನು ಹಾಳು ಮಾಡ್ಕೊಳ್ತಾರೆ ಕ್ಯಾರಿಯರ್ ಅಂತ. ಬಟ್ ಏನಾದ್ರು ನಾವು ಅಚೀವ್ಮೆಂಟ್ ಗಳು ಮಾಡೋದು ಒಂದು ಇದ್ ಮಾಡಿದ್ರೆ ಅವ್ರಿಗೂ ಅರ್ಥ ಆಗ್ತಾ ಬಂತು. ಈಗ ಸಾಮಾನ್ಯಕ್ಕೆ ಸೆಕ್ಯೂರ್ಡ್ ಆಗಿದೆ, ಯಾಕಂದ್ರೆ

0: ಸಾಮಾನ್ಯವಾಗಿ ಕಾರ್ಪೊರೇಟ್ ಆಗಿ ಲೆವೆಲ್ ಅಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಜೊತೆಲಿ ಹಾಸ್ಟೆಲ್ಸ್ ಗಳ ಇರ್ಬೋದು, ಆಮೇಲೆ ಪೇರೆಂಟ್ಸ್ ಸಹ ಅವರಿಗೆ ಫೈನಾನ್ಶಿಯಲ್ ಆಗಿ ಎಲ್ಲರೂ ಸಹ ಏನೋ ಒಂದು ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಅಂತ. ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಒಬ್ಬನ್ ಚೈಲ್ಡ್ ಟೂ ಚೈಲ್ಡ್ಸ್ ಇರ್ತಾರೆ, ಅವರಿಗೆ ಕಂಪ್ಲೀಟ್ ಆಗಿ ಫೋರ್ಸ್ ಆಗಿ ಅವ್ರು ಏನ್ ಮಾಡ್ತಾರೆ, ಏನ ಸ್ಪೋರ್ಟ್ಸ್ ಮಾಡ್ಲಿ ಅಥವಾ ಸ್ಟಡೀಸ್ ಮಾಡ್ಲಿ, ಎರಡರಲ್ಲೂ ಈಕ್ವಲ್ ಆಗಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಸ್ಟಡೀಸ್ ಅಂಡ್ ಸ್ಪೋರ್ಟ್ಸ್ ಈಕ್ವಲ್ ಆಗಿ ಅವ್ರು ತಗೊಳ್ಳೋಕೆ ಅವಕಾಶಗಳಿದೆ ಈಗ. ಸೊ ದಟ್ ಇದೊಂದು ಬಹಳ ಒಂದು ಖುಷಿ, ಯಾಕಂದ್ರೆ ಅವರಿಗೆ ಕ್ಯಾರಿಯರ್ ಹಾಳಾಗಂತ ಚಾನ್ಸಸ್ ಇರಲ್ಲ. ಈಗ ಸ್ಪೋರ್ಟ್ಸ್ ಸಕ್ಸಸ್ ಆಗಿಲ್ಲ ಅಂದ್ರೆ ಮತ್ತೊಂದು ಅದರಲ್ಲೂ ಸೆಟ್ಲ್ ಆಗ್ಬಹುದು ಅನ್ನೋದು.
1: ಅಂದ್ರೆ ಪಾಲಕರಿಗೆ ಧೈರ್ಯ ಬಂದಿದೆ, ಈಗ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಅವಕಾಶಗಳಿದೆ ಅಂತ ಪಾಲಕರು ಮನಗೊಂಡಿದ್ದಾರೆ ಅಂತ ಹೇಳ್ಬಹುದು.
0: ಖಂಡಿತವಾಗಿಯೂ ನೋಡಿ, ಮತ್ತದು ಒಂದೇ ನಾವು ಯೋಚನೆ ಅಲ್ಲ. ಇವತ್ತು ಮಕ್ಕಳಲ್ಲಿ ನಾವು ಇಷ್ಟು ಸಪೋರ್ಟ್ ಸ್ಪೋರ್ಟ್ಸ್ ಅಲ್ಲಿ ಯಾಕೆ ಮಾಡಬೇಕು ಅಂದ್ರೆ, ಆ ಟೈಮ್ ಅನ್ನು ಅವ್ರೇನ್ ಮಾಡ್ತಾರೆ, ಮೊಬೈಲ್ ಅಥವಾ ಟಿವಿಗಳಲ್ಲಿ ವ್ಯರ್ಥ ಮಾಡ್ತಾರೆ. ಅದು ಒಳ್ಳೆ ಒಂದು ಕಲ್ಚರ್ ಇಟ್ಕೊಳ್ಳಲ್ಲ ಅವರಿಗೆ, ಆಮೇಲೆ ಫ್ರೆಂಡ್ಸ್ ಗಳ ಜೊತೆ. ಈ ರೀತಿಯಾಗಿ ಬೇಕಾದಷ್ಟು ಅವಕಾಶಗಳು ಅವರಿಗೆ ಫ್ರೀ ಟೈಮ್ ತುಂಬಾ ಸಿಗುತ್ತೆ. ಆ ಫ್ರೀ ಟೈಮ್ ಅನ್ನು ಸ್ಪೋರ್ಟ್ಸ್ ಬಳಸ್ಕೊಳ್ಳೋದ್ರಿಂದ ಅವರಿಗೆ ಯಾವ್ದು ಬೇರೆ ಯೋಚನೆಗಳು, ಬೇರೆ ಒಂದು ಹವ್ಯಾಸಗಳು ಅದಕ್ಕೆ ಇನ್ವಾಲ್ವ್ ಆಗಲ್ಲ ಅಂತ ನನ್ನೊಂದು ಭಾವನೆ. ನಾವು ಅಬ್ಸರ್ವೇಷನ್ಸ್ ನಾವು ಮಾಡ್ತಿದ್ದೀವಿ. ಕ್ರೀಡೆಗೆ ಬಂದಂತ ಮಕ್ಕಳು ಸ್ಟಡೀಸಲು ಚೆನ್ನಾಗಿರ್ತಾರೆ, ಅವರೆಲ್ಲ ಒಂದ್ ಕಡೆ ಸೆಟ್ಲ್ ಆಗಿದೆ. ನನ್ನ ಟ್ರೈನಿಸ್ ತುಂಬಾ ಜನ ಇದ್ದಾರೆ, ಅವರು ಕ್ರೀಡೆಯಲ್ಲಿ ಒಂದ್ ಲೆವೆಲ್ ಮಾಡ್ತಾರೆ, ಆಮೇಲೆ ಅವ್ರ ಸ್ಟಡೀಸ್ ಚೆನ್ನಾಗಿದ್ರೆ ಅವರು ಕಂಟಿನ್ಯೂ ಮಾಡ್ತಾರೆ ಸ್ಟಡೀಸ್. ಸೊ ದಟ್ ದೇ ಆರ್ ಗಾನ್ ವೆರಿ ಗುಡ್ ಪೊಸಿಷನ್.
1: ಈಗ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಈ ಸ್ಪೋರ್ಟ್ಸ್ ಕೋಟಾ ಅನ್ನೋದು ತಂದಿರೋದ್ರಿಂದ ಬಹಳಷ್ಟು ಜನ ಕ್ರೀಡಾಪಟುಗಳಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕಾಗ ಆಗಿದೆ. ಅಂದ್ರೆ ಕ್ರೀಡೆಯಲ್ಲಿ ನಾವು ಮುಂದುವರಿಬಹುದು, ಸ್ಪೋರ್ಟ್ಸ್ ಕೋಟಾದಿಂದ ನಮ್ಗೆ ಏನಾದ್ರೂ ಉಪಯೋಗ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗಿದೆ ಅನಿಸುತ್ತೆ.
0: ಖಂಡಿತವಾಗಿ ಇದು ಗವರ್ಮೆಂಟ್ ಇದ್ರಿಂದ ಲೆವೆಲ್ ಇಂದ ಎಲ್ಲಾ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಸಹ, ಈಗ ಒಳ್ಳೆ ಸ್ಪೋರ್ಟ್ಸ್ ಗೆ ಒಂದು ಕೋಟ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಈಗ ಏನು ಮನವಿ ಮಾಡಿದ್ದಾರೆ ಸಾಕಷ್ಟು, ಇನ್ನೂ ಸಹ ಇನ್ನು ಇಂಪ್ರೂವ್ ಮಾಡುವಂತ ಒಂದು ಅವಕಾಶಗಳಿದೆ. ಸೊ ಇದರಿಂದ ತುಂಬಾ ಕ್ರೀಡಾಪಟುಗಳಿಗೆ ಒಂದ್ ಏನೋ ಒಂದು ಕಾನ್ಫಿಡೆನ್ಸ್, ನಾವೇನೋ ಮಾಡಿದ್ರೆ ಒಂದು ಈ ಲೆವೆಲ್ ಹೋದ್ರೆ ನನಗೆ ಇಷ್ಟು ಸರ್ಟಿಫಿಕೇಟ್ಸ್ ಬಂದ್ರೆ ನನಗೆ ಈ ಲೆವೆಲ್ ಅಲ್ಲಿ ನನಗೆ ಜಾಬ್ ಸಿಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಆಗಿರುತ್ತೆ. ಅದು ಖಂಡಿತವಾಗಿ ಈಗ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರ ಈಗ ಕಂಪ್ಲೀಟ್ ಆಗಿ ಮೊದಲಿನೂ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ, ಈಗಲೂ ಸಹ ಕಂಟಿನ್ಯೂ ಆಗ್ತಾ ಇದೆ.
1: ಎಜುಕೇಶನ್ ಗೂ ಬಹಳ ಉಪಯೋಗ ಆಗ್ತಾ ಇದೆ, ಇಂಜಿನಿಯರಿಂಗ್ ಮೆಡಿಕಲ್ ಹೋಗ್ಲಿಕ್ಕೆ.
0: ಖಂಡಿತವಾಗಿಯೂ ಇದು ಸುಮಾರು ಒಳ್ಳೆ ಅವಕಾಶಗಳು. ಈಗ ನೀವು ಸ್ಕೂಲ್ ಲೆವೆಲ್ ಅಲ್ಲಿಂದನೇ ಅದಕ್ಕೆ ಪೇರೆಂಟ್ಸ್ ಆತರ ಪ್ರೆಷರ್ ಹಾಕ್ತಾರೆ, ಸೊ ದಟ್ ಸ್ಪೋರ್ಟ್ಸ್ ಮಾಡಿದ್ರೆ ಬೆನಿಫಿಟ್ಸ್ ಅಲ್ಲೂ ಸಿಗುತ್ತೆ. ಸೊ ದಟ್ ಆ ಲೆವೆಲ್ ಅಲ್ಲಿ ಸ್ಕೂಲ್ ಲೆವೆಲ್ ಕಾಲೇಜ್ ಯೂನಿವರ್ಸಿಟಿ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ನಿಮಗೆ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಇಂತ ಅವಕಾಶಗಳು ಈಗ ಬೇರೆ ಬೇರೆ ಒಂದು ಅದರ್ ಇದರಲ್ಲೂ ಸಹ ಸೆಕ್ಟರ್ ಗಳಲ್ಲೂ ಸಹ ಸ್ಪೋರ್ಟ್ಸ್ ಗೆ ಒಂದು ಇದಾಗ ಆ ಎಜುಕೇಶನ್ ಗೆ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಕೋಟ್ಗಳನ್ನು ಈಗ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ದಟ್ ಇದು ಬೆನಿಫಿಟ್ಸ್ ಎಲ್ಲಾ ಕ್ರೀಡಾಪಟುಗಳಿಗೆ ಮತ್ತೆ ಜೊತೆಗೆ ಓದಂತ ಮಕ್ಕಳಿಗೆ.
1: ಈಶನ್ ಅವರೇ, ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ನಲ್ಲಿ ಬರುವ ಗುಂಡು ಎಸೆತ ಆಟದ ವೈಖರಿಯ ಕುರಿತಾಗಿ ಹೇಳಿ. ಇದು ಆಧುನಿಕ ಒಲಿಂಪಿಕ್ ನಿಂದ ಆರಂಭ ಆಯಿತು ಅಂತ ಹೇಳ್ಬೋದು. ಅಂದ್ರೆ 1896 ಅಥೆನ್ಸ್ ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲೂ ಇತ್ತಿದು.
0: ಹೌದು, ಇದು ಸಾಮಾನ್ಯವಾಗಿ ಅಥ್ಲೆಟಿಕ್ಸ್ ಸ್ಟಾರ್ಟ್ ಆಗಿರೋದು ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ. ಇದನ್ನ ಆಮೇಲೆ ಒಲಿಂಪಿಕ್ಸ್ ಅಂತ ಯಾವಾಗ ಇದಾಗತ್ತೆ ಆವಾಗ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ಸ್ಟ್ರೆಂತ್ ವೈಸ್ ಕೆಲ ಇವೆಂಟ್ ಗಳು, ಸ್ಪೀಡ್ ವೈಸ್, ಎಕ್ಸ್ಪ್ಲೋಸಿವ್, ಈ ರೀತಿಯಾದ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಇವೆಂಟ್, ಈಗ ಜಂಪ್ಸ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಸಾಮಾನ್ಯಕ್ಕೆ ಅವರಿಗೆ ಬೇರೆ ಬೇರೆ ಟೆಕ್ನಿಕ್ ಅನ್ನು ಬಳಸ್ತಾ ಇದ್ರು. ಶಾರ್ಟ್ ಪಟ್ ಬಗ್ಗೆ ನಾವ್ ಹೇಳೋದಂದ್ರೆ ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಥ್ರೋಸ್ ಮಾಡ್ತಾ ಇದ್ರು. ಈ ಬಯೋಮೆಕಾನಿಕ್ ಸಿಸ್ಟಮ್ಸ್ ಅಂದ್ರೆ ನಮ್ಮ ಒಂದು ಬಾಡಿ ಮತ್ತೆ ಸ್ಟ್ರೆಂತ್ ಅಂಡ್ ಸ್ಪೀಡ್ ಒಂದೇ ಕಡೆ ಕನ್ವರ್ಟ್ ಆಗಂತದ್ದು ನೆಕ್ಸ್ಟ್ ನಮ್ಮ ಒಂದು ಈ ಸೈಂಟಿಫಿಕ್ ಆಗಿ ವರ್ಕ್ ಆಗತ್ತೆ, ಸ್ಟಾರ್ಟ್ ಆಗುತ್ತೆ. ಟೆಕ್ನಿಕ್ ಮತ್ತು ಸ್ಕಿಲ್ಗಳು ಶಾರ್ಟ್ ಪುಟ್ ಅಲ್ಲಿ ಅಥವಾ ಡಿಸ್ಕಸ್ ಗ್ರಾಜುವಲಿ ಚೇಂಜ್ ಆಗ್ತಾ ಬರುತ್ತೆ. ಈಗ ಮ್ಯಾಕ್ಸಿಮಮ್ ರೀಚ್ ಆಗಿದೆ, ಎಲ್ಲಾ ಇವೆಂಟ್ ಗಳಲ್ಲೂ ಕಂಪ್ಲೀಟ್ ಆಗಿ ಈ ಟೆಕ್ನಿಕ್ ಇನ್ವಾಲ್ವ್ ಆಗಿದೆ. ಆವಾಗಿನ ಕಂಪೇರ್ ಮಾಡಿದ್ರೆ ನಿಮಗೆ ಈಗ ಟೋಟಲಿ ಅಡ್ವಾನ್ಸ್ಡ್.
1: ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ಹಾಗೂ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಕಾಂಪಿಟೇಷನ್ ನಲ್ಲಿ ಪದಕ ವಿಜೇತರು ನೀವು, ಆ ಅನುಭವವನ್ನು ಹಂಚಿಕೊಳ್ಳಿ ಸರ್.
0: ಈ ಪದಕ ನಾವು ಗೆದ್ದು ಬಂದಂತಹ ಆ ವರ್ಷಗಳು, ಆ ಒಂದು ದಿನಗಳಲ್ಲಿ ಅದು ನನಗೆ ಬಹಳ ಖುಷಿ ಕೊಟ್ಟಿದೆ. ಜೊತೆಯಲ್ಲಿ ನನಗೆ ಸೆಕ್ಯೂರ್ಡ್ ಆಗಿ ಜಾಬ್, ನಾನು ಸಹ ರೈಲ್ವೇಸ್ ಅಲ್ಲಿ ಕ್ರೀಡಾ ಜಗತ್ತಿನ ಮತ್ತು ನನ್ನ ಕ್ರೀಡಾ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ತುಂಬಾ ವರ್ಷಗಳು 36 ವರ್ಷ ಸರ್ವಿಸ್ ಮಾಡಿದೆ. ಸೊ ಇದು ಒಂದು ಬಹಳ ನನಗೆ ಒಂದು ಜೀವನ ಕೊಟ್ಟಿದೆ. ಜೊತೆಯಲ್ಲಿ ನಾನೀಗಿವತ್ತು ಕೋಚಿಂಗ್ ಏನ್ ಮಾಡ್ತಾ ಇದ್ದೇನೆ, ಇದಕ್ಕೂ ಸಹ ನನ್ನ ಒಂದು ಎಲ್ಲ ಸ್ಪೋರ್ಟ್ಸ್ ಕ್ಯಾರಿಯರ್ ಅಲ್ಲಿ ನಾನು ಏನು ಕೋಚಿಂಗ್ ತಗೊಂಡಿದ್ದು ಅಲ್ಲದೆ ನನ್ನ ಒಂದು ಬಾಡಿನ ನಾನು ಒಂದು ಇವೆಂಟ್ ನಲ್ಲಿ ನಾನು ಸಾಕಷ್ಟು ರಿಸರ್ಚ್ ಮಾಡಿದ್ದೇನೆ. ಸೊ ದಟ್ ಇದು ನನಗೆ ಕೋಚಿಂಗ್ ಇವತ್ತು ನನಗೆ ತುಂಬಾ ಬೆನಿಫಿಟ್ಸ್ ಇದೆ. ಆ ರೀತಿ

0: ಯಂಗ್ಸ್ಟರ್ಸ್ಗಳಿಗೆ ನಾನು ಈಸಿಯಾಗಿ ನಾನು ಅವರಿಗೆ ಕಾನ್ಫಿಡೆಂಟ್ ಆಗಿ ಮತ್ತೆ ತಪ್ಪಿಲ್ಲದೆ ಅವರಿಗೆ ಟ್ರೈನಿಂಗ್ ಮಾಡಬಹುದು. ಇದೊಂದು ನನಗೆ ಒಂದು ಒಂದು ಗಿಫ್ಟ್ ಅಂತ ಒಂದು ಬಯಸ್ತೀನಿ ನಾನೀಗ.
1: ಸರ್, ಕಾಮನ್ವೆಲ್ತ್ ಗೇಮ್ಸ್ ಗೂ ಆಯ್ಕೆ ಆಗಿದ್ರೆ ನೀವು ಹೇಗೆ ಅವಕಾಶ ಸಿಕ್ತು?
0: ಕಾಮನ್ವೆಲ್ತ್ ಆಕ್ಚುಲಿ ಎರಡು ಕಾಮನ್ವೆಲ್ತ್ಗೂ ನಾನು ಅವಕಾಶ ತಗೊಂಡಿದ್ದೆ. ಸೊ ದಟ್ ಆಕ್ಚುಲಿ ನಾನು ಕ್ವಾಲಿಫೈ ಆದೆ. ಆಕ್ಚುಲಿ ಫಸ್ಟ್ ಕಾಮನ್ವೆಲ್ತ್ ಬಂದ್ಬಿಟ್ಟು ಯುಕೆ ನಲ್ಲಿ ಇತ್ತು. ಆ ಟೈಮಲ್ಲಿ ಆಲ್ಮೋಸ್ಟ್ ನಮಗೆ ಎಲ್ಲದು ಟೀಮ್ ಅನ್ನು ರೆಡಿ ಮಾಡಿ ನಾನು ಒಬ್ಬನೇ ಸೆಲೆಕ್ಟ್ ಆಗಿದ್ದೆ. ನಾನು ಮತ್ತೆ ನನ್ನ ಕಲೀಗ್ ಮತ್ತು ಪಂಜಾಬ್ ಅವರು ಇಬ್ರು ಸೆಲೆಕ್ಟ್ ಆಗಿದ್ದು ನಮ್ಮ ಇವೆಂಟ್ ಅಲ್ಲಿ. ಅದು ನನ್ನ ಫಸ್ಟ್ ಇವೆಂಟ್, ಫಸ್ಟ್ ಟೈಮ್. ತುಂಬಾ ಖುಷಿಯಾಗಿತ್ತು. ಡೆಲ್ಲಿಗೂ ಹೋಗಿದ್ವಿ, ಏರ್ಪೋರ್ಟ್ ವರೆಗೂ ರೀಚ್ ಆಗಿದ್ವಿ. ಆದ್ರೆ ಇಮಿಡಿಯೇಟ್ ಆಗಿ ಟೀಮ್ ಅನ್ನ ವಿತ್ಡ್ರಾ ಮಾಡಿದ್ರು, ಅಂದ್ರೆ ಪಾರ್ಟಿಸಿಪೇಷನ್ ಮಾಡಬಾರ್ದು ಅಂತ. ಕಾರಣ ಯಾಕಂದ್ರೆ ಅವಾಗ ನಾನ್ ಅಲೆಸ್ಟನ್ ಕಂಟ್ರಿಗೆ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಪ್ರೆಸಿಡೆಂಟ್ ಆಗಿದ್ರಂತೆ. ಸೊ ದಟ್ ಇದೇನೋ ಒಂದು ನಡೀತಾ ಇತ್ತು ಅಂಟಿದ ಟೀಮಿಗೆ ಗೊತ್ತಾಗ್ತಾ ಇರಲಿಲ್ಲ. ಟೀಮ್ ಕಂಪ್ಲೀಟ್ ಆಗಿ ಏರ್ಪೋರ್ಟ್ ವರೆಗೂ ಮೂವ್ ಆಯ್ತು, ನಮ್ದೆಲ್ಲ ಹೋಲ್ ಕಿಟ್ಸ್ ಎಲ್ಲ ಕೊಟ್ಟಿದ್ರು. ಬಹಳ ಡಿಸಪಾಯಿಂಟ್ ಆಯ್ತು. ಫಸ್ಟ್ ಕಾಮನ್ವೆಲ್ತ್, ಸೆಕೆಂಡ್ ಕಾಮನ್ವೆಲ್ತ್ ಸೆಲೆಕ್ಟ್ ಆಗಿದ್ದೆ ಎಲ್ಲ ಆಯ್ತು, ಆಮೇಲೆ ನನಗೆ ಒಂದು ಇಂಜುರಿ ಆಯ್ತು, ಹಾಗಾಗಿ ಅದಕ್ಕೆ ರೀಚ್ ಆಗಕ್ಕಾಗಿಲ್ಲ. ಇದು ಒಂಥರ ನನಗೆ ಡಿಸಪಾಯಿಂಟ್. ಬಟ್ ಇವತ್ತು ನನ್ನ ಸ್ಟೂಡೆಂಟ್ ಕಾಮನ್ವೆಲ್ತ್ ಅಲ್ಲಿ ಮೆಡಲ್ ಮಾಡಿದ್ದು ಸಂತೋಷ.
1: ಈಗ ಕ್ರೀಡಾಪಟುವಾಗಿ ಸಾರ್ಥಕತೆ ಪಡೆದ ನಂತರ ಕೋಚ್ ಆಗಿ ಅಂತಾರಾಷ್ಟ್ರೀಯ ಕ್ರೀಡಾ ಸಾಧಕರಿಗೆ ಮಾರ್ಗದರ್ಶಕರಾಗಿದ್ದೀರಿ ನೀವು. ನೀವು ಆಡುವಾಗಿನ ಪರಿಸ್ಥಿತಿಗೂ ಈಗಿನ ಸನ್ನಿವೇಶಕ್ಕೂ ಏನಾದರೂ ವ್ಯತ್ಯಾಸ ಇದೇನಾ? ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಬದಲಾವಣೆ ಅಥವಾ ಕ್ರಾಂತಿ ಆಗಿದೆನಾ ಈಗ?
0: ಖಂಡಿತವಾಗಿಯೂ. ನಾವು ಆ ದಿನಗಳಲ್ಲಿ, ನಾನು ಜರ್ಮನಿಗೆ ಹೋದಾಗ, ರಷ್ಯಾಕ್ ಹೋದಾಗ ಅಥವಾ ಇನ್ನೇನೋ ಬೇರೆ ದೇಶಕ್ಕೆ ಹೋದಾಗ, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದೆಯಾ ಇದು ಕ್ರೀಡೆನಾ ಅಂತ ನಮ್ಗೆ ಅನಿಸ್ತಾ ಇತ್ತು. ಬಟ್ ಇವತ್ತು ಏನು ಅಲ್ಲಿ ನಾವು ನೋಡಿ ಬಂದಿರ್ತೇವೆ, ಅದು ಇಂಡಿಯಾದಲ್ಲೂ ಸಹ ಅದೇ ತರ ಒಂದು ಕ್ರೀಡೆಗೆ ಎನ್ಕರೇಜ್ಮೆಂಟ್ ಮತ್ತೆ ಅದೇ ತರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅಂದ್ರೆ ಸೇಮ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲದೂ ಸಹ ಬೇರೆ ದೇಶಗಳಿಂದ ನಮ್ಗೆ ನೋಡಿ ಕಲಿಯಂತದಲ್ಲಿ ನಮ್ ದೇಶದಲ್ಲೇ ಬೇಕಾದ ಇಷ್ಟಿದೆ ಅಂತ ನನಗೆ ಅನುಭವ ಆಗ್ತಾ ಇದೆ.
1: ಸರ್, ನಿಮ್ಮ ಅಭೂತಪೂರ್ವ ಕ್ರೀಡಾ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಅಷ್ಟೇ ಏಕೆ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಅರ್ಜುನ ಅವಾರ್ಡ್ ಕೂಡ ದೊರಕಿದೆ ನಿಮಗೆ. ನಿಮ್ಮ ಅರ್ಥಪೂರ್ಣ ಬದುಕು ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾಗಬೇಕು. ಹಾಗಾಗಿ ನಮ್ಮ ಇಂದಿನ ಯುವ ಪೀಳಿಗೆಗೆ ನಿಮ್ಮ ಕಿವಿ ಮಾತು ಏನು ಸರ್?
0: ಕ್ರೀಡೆಯಲ್ಲಿ ಸಾಮಾನ್ಯವಾಗಿ ಬಂದಂತ ಟ್ಯಾಲೆಂಟ್ ಏನ್ ನೀವು ಇಟ್ಕೊಂಡು ಬಂದಿರ್ತೀರಿ, ನೀವು ತುಂಬಾನೇ ಕಷ್ಟಪಡಬೇಕು. ಅಂದ್ರೆ ನೀವು ತುಂಬಾ ಡೆಡಿಕೇಟ್ ಆಗಿ, ಡಿಟರ್ಮಿನೇಷನ್ಸ್ ಮತ್ತೆ ತುಂಬಾ ಡಿಸಿಪ್ಲಿನ್ ಆಗಿ ನೀವು ಸ್ಪೋರ್ಟ್ಸ್ ಅನ್ನ ನೀವು ಮಾಡಿದ್ರೆ ಖಂಡಿತವಾಗಿಯೂ ನೀವು ಅದನ್ನ ಸಾಧನೆ ಮಾಡಬಹುದು. ಜೊತೆನಲ್ಲಿ ನೀವು ಖಂಡಿತವಾಗಿ ಒಳ್ಳೆ ಒಲಿಂಪಿಕ್ ಮೆಡಲ್ ಸಹ ನೀವು ವಿನ್ ಮಾಡೋದಕ್ಕೆ ಯಾವ ತರನೂ ತೊಂದರೆ ಆಗೋದಿಲ್ಲ. ನನ್ನ ಒಂದು ರಿಕ್ವೆಸ್ಟ್, ಸ್ಪೋರ್ಟ್ಸ್ ಬಂದಾಗ ಒಳ್ಳೆ ಡಿಸಿಪ್ಲಿನ್ ಆಗಿ ಮತ್ತೆ ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಮತ್ತೆ ತುಂಬಾ ಒಬಿಡಿಯಂಟ್ ಆಗಿ ಕೋಚಸ್ ಗಳಿಗೆ ಅಥವಾ ಹಿರಿಯರಿಗೆ ಅಥವಾ ಯಾರಿಗೆ ಒಂದು ಇದಾದ್ರೂ ಒಬಿಡಿಯಂಟ್ ಆಗಿ ನೀವು ವರ್ಕ್ ಮಾಡಿ ಖಂಡಿತವಾಗಿ ನೀವು ಸಕ್ಸಸ್ ಆಗ್ತೀರ.
1: ಒಳ್ಳೇದು ಎಸ್ ಡಿ ಈಶನ್ ಅವರೇ, ನಿಮ್ಮ ಸಾಧನೆ ದೊಡ್ಡದು. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಆ ಸಾಧನೆಯನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ದಾರಿ ದೀಪ ಆಗ್ಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ತುಂಬಾ ಧನ್ಯವಾದಗಳು ಆಕಾಶವಾಣಿ ಕೇಂದ್ರಕ್ಕೆ. ಸಾಕಷ್ಟು ವರ್ಷಗಳಿಂದ ನನ್ನನ್ನು ಈ ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಒಂದು ಚಾನೆಲ್ ಇನ್ ಮುಂದೂ ಸಹ ಕ್ರೀಡೆಯ ಜೊತೆಗೆ ಸಹಕರಿಸಿ ಅಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ತೇನೆ.
1: ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಿರ್ತೀರಾ ಸರ್ ನೀವು?
0: ಖಂಡಿತವಾಗಿಯೂ. ಆಕಾಶವಾಣಿ ಕಾರ್ಯಕ್ರಮ ಮೊದಲೆಲ್ಲ ಇದು ಒಂಥರ ಮನೆ ಮಾತಾಗಿತ್ತು. ನಾವು ಚಿಕ್ಕಲಿಂದನೂ ಆಕಾಶವಾಣಿ ಅನ್ನೋದೇ ಒಂದು ನಮಗೊಂದು ಇದಾಗಿತ್ತು. ಯಾಕಂದ್ರೆ ಅವಾಗ ಎಲ್ಲರ ಮನೇಲಿ ಸಹ ರೇಡಿಯೋ ಇರ್ತಿತ್ತು. ಆ ರೇಡಿಯೋದಲ್ಲಿ ನಮ್ಗೆ ಆಕಾಶವಾಣಿ ನ್ಯೂಸ್ ಒಂದೇ ಅಲ್ಲ, ಬೇಕಾದಷ್ಟು ಕಾರ್ಯಕ್ರಮಗಳು ನಮ್ಗೆ ಬಹಳ ಕವರ್ ಆಗ್ತಿತ್ತು. ಆಕಾಶವಾಣಿ ಅನ್ನೋದು ಇದು ಒಂಥರ ಮನೆ ಮಾತು. ಇದು ಹಳ್ಳಿ ಹಳ್ಳಿಯಿಂದ ಇದು ತುಂಬಾನೇ ನಮ್ಗೆ ಇನ್ಸ್ಪಿರೇಷನ್ ಆಗಿರೋದು.
1: ಧನ್ಯವಾದಗಳು ಸರ್. ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ ಡಿ ಈಶನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಧನಂಜಯ್ ಹೆಗ್ಡೆ ಅವರ ಗಾಯನ, ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್. ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ರಾಗ್ ಛಾಯಾ ನಟ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧನಂಜಯ್ ಹೆಗ್ಡೆ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣೇಕ್.

ಸಮಯ ಆಗಿದೆ 10:30 ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಇದೀಗ ಗೀತಚಂದ್ರಿಕೆ

ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮೀ ಮನ್ಮೋಹನ್ ಹಾಡಿರುವಂತಹ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಶ್ರೀಧರ್ ಅವರ ಸಂಗೀತವಿದೆ.

0: ಅವರ ಸಾಹಿತ್ಯಕ್ಕೆ ಸಂದೇಶ್ ಶಾಂಡಿಲ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು.
1: ಕೌನ್ ಹೇ ಜಿಸ್ನೆ ದುಬಾರಾ ಮುಡ್ಕೆ ಮುಝೆ ನೇ ದೇಖಾ, ಹೂ ಇಸ್ ಹೀ

ಇದುವರೆಗೂ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರು ಹಾಡಿದಂತಹ ಪ್ರೇಮ ಪಲ್ಲಕ್ಕಿ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿನೀತ್ ರಾಜ್ ಮೆನನ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ, ರಹತ್ ಇಂದೋರಿಯವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರು ಸಂಗೀತ ನೀಡಿರುವಂತಹ ಇಶ್ಕ್ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾಯಾಗ್ನೇಕ್.

ಈಗ ಕೇಳಿ ಸಂತೋಷ್ ವೆಂಕಿ ಮತ್ತು ಸಂಗಡಿಗರು ಹಾಡಿರುವಂತಹ ಪಂಟ್ರು ಚಿತ್ರದ ಗೀತೆ. ಅರ್ಜುನ್ ಶೆಟ್ಟಿಯವರ ಸಾಹಿತ್ಯಕ್ಕೆ ತ್ಯಾಗರಾಜ್ ಅವರ ಸಂಗೀತವಿದೆ.

ಇದುವರೆಗೂ ಸ್ವದೇಶ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮೂಡಿ ಬಂದಂತಹ ಸ್ವರಗಳು ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಗೀತಚಂದ್ರಿಕೆ ಕಾರ್ಯಕ್ರಮ ಮೂಡಿಬಂತು.

0: ಸಮಯ ಸರಿಯಾಗಿ 11 ಗಂಟೆ. ಇನ್ನೀಗ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ. ಸುಶೀಲಾ ಸೋಮಶೇಖರ್ ಅವರಿಂದ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ವಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಬಿ ಎಸ್ ಮೀರಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವರಿ. 7:45 ಹಾಗೂ ನಾಳೆ ಬೆಳಿಗ್ಗೆ 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಕುರಿತು ಕಾರ್ಯಕ್ರಮವನ್ನು ಆಲಿಸುವರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ವಿಶ್ವ ಆತ್ಮಹತ್ಯೆ ತಡೆ ದಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ, 10:30 ಸೊನ್ಹೆರೆಪಲ್, 11:00 ಸವಿನೆನಪು. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ. ಈ ಕಾರ್ಯಕ್ರಮದ ನಿರ್ವಹಣೆ ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಆಹಾರ, ಈ ಕುರಿತು ವಿಜಯಪುರ ಬಿಎಲ್ಡಿಇ ಆಸ್ಪತ್ರೆಯ ಪ್ರಾಧ್ಯಾಪಕಿ ಡಾಕ್ಟರ್ ಜ್ಯೋತಿ ಖೋದ್ನಾಪುರ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸವಿತಾ ಎನ್. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ. ನಶಾ ಮುಕ್ತಿ ಜಾಗೃತಿ ಕುರಿತು ಕಾರ್ಯಕ್ರಮವನ್ನು ಆಲಿಸುವರಿ. ಭಾಗವಹಿಸುತ್ತಾರೆ ವಿಕಾಸ್ ಸಿಂಗ್ ಮತ್ತು ರಿಷಭ್ ಮಿಶ್ರಾ, ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ವಲಯ ಘಟಕ. ನಿರೂಪಣೆ ಆಲ್ಪನಾ ಕಪೂರ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗೆರ್ಮೇಟ್, 6:15 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ತೆಂಗಿನ ನರ್ಸರಿ ಒಂದು ಉಪಕಸುಬಾಗಿ, ಈ ಕುರಿತು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 7:30 ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಇವುಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. ಈ ಕಾರ್ಯಕ್ರಮ ಆಟದ ಮುಕ್ತಾಯದವರೆಗೂ ಸಹ ಆಲಿಸಬಹುದು. ಇನ್ನು ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ. 9:15 ಲಕ್ಷ್ಮೀ ನಾಗರಾಜ್ ಹಾಡಿರುವ ಭಾವಗೀತೆಗಳನ್ನು ಆಲಿಸುವರೆ. 9:30 ನಾಟಕ ಎಣಿಕೆ, ರಚನೆ ವೈಕೆ ಸಂಧ್ಯಾ ಶರ್ಮಾ, ನಿರ್ದೇಶನ ಎಆರ್ ಗೋಪಾಲನಾಯಕ್. 10:00 ಆರೋಗ್ಯ ಸಂಚಿಕೆಯ ಮರುಪ್ರಸಾರ, ಕನ್ನಡಕಗಳ ಸೂಕ್ತ ಬಳಕೆ, ಈ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಾಳೆ ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಷ್ಮಾ ತಿವಾರಿ. The Union Cabinet, chaired by Prime Minister Narendra Modi, has approved 8 railway multi-tracking projects worth over 20,800 crore rupees across 9 states. The projects will cover around 1,196 kilometers and are expected to improve rail connectivity, ease congestion on existing routes and facilitate faster movement of passengers and freight. They are targeted for completion by 2020.

0: ಹೆಸರಿಸ್ತಾ ಹೋದ್ರ ಸರಿಗ ಮಗಳ ರೈಲು ಹಂಗ ಓಡ್ತಾನ ಇರ್ತದ. ಇನ್ನ
1: ಮರೆತೇನೆಂದರೆ ಮರೆಯಲಿ ಹ್ಯಾಂಗ.
2: ಲತಾ ದೀದಿ ಮೊದಲೇ ದಿವಸ ಸಾಲಿಗೆ ಹೋದಾಗ ಬಗಲಾಗ ತಂಗಿ ಆಶಾನ ಕರ್ಕೊಂಡು ಹೋದ್ರಂತ. ಅದನ್ನ ನೋಡಿ ಮಾಸ್ತರ್ಗೆ ಬಹಳ ಸಿಟ್ಟು ಬಂತು. ನೋಡ್ರಿ, ನಾಳಿನ ಆಶಾನ ಕರ್ಕೊಂಡು ಬರಬಾರ್ದು ಅಂತ ಕಟ್ಟಪ್ಪನೆ ಹಾಕಿದ್ರು ಮಾಸ್ತರು. ಆಶಾ ಇಲ್ಲದ ಸಾಲಿ ಬೇಡ ಬೇಡ ಅಂತ ಸಾಲಿಗೆ ಹೋಗುದ ಬಿಟ್ರು ಲತಾಸಿ. ಆದ್ರೆ ಏನಾದ್ ಕೇಳಿದ್ರೆ ನ್ಯೂಯಾರ್ಕ್ ಯೂನಿವರ್ಸಿಟಿ ಸೇರಿದಂಗ್ ಆರು ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ಗೆ ಭಾಷಣರಾದ್ರು ಲತಾ ಮಂಗೇಶ್ಕರ್.
0: ಹಾ ಶ್ರೋತ್ಲೆ, ಮೊದಮೊದ್ಲು ನೂರ್ ಜಹಾ ತರ ಹಾಡ್ತಾರೇನೋ ಅನ್ಸಿದ್ರು ಲಘೂನೆ ತಮ್ಮದೇ ಆದ ಶೈಲಿಯನ್ನ ರೂಢಿಸಿಕೊಂಡ್ರು ಲತಾಜಿ.

0: ಚಲ್ತೆ ಚಲ್ತೆ ತಮ್ಮೆಲ್ಲರಿಗೆ ತಿಳಿಸ್ತೀನಿ, ಈ ಲತಾ ಸರಿಗಮದ ಪಯಣದೊಳಗ ಮತ್ತರು ನಿಧಿಗಳನ್ನ ಹುಡುಕೋಣ ಮುಂದಿನ ವಾರ ಅಂತ. ನಮಸ್ಕಾರ.
1: ಕೋಗಿಲೆಯ ಕೊರಳಿಂದ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪರಿಕಲ್ಪನೆ ಸಿಯು ಬೆಳ್ಳಕ್ಕಿ,
0: ಧ್ವನಿ ಚನ್ನಬಸವರಾಜ್ ಕುಂಬಾರ್,
1: ನೆರವು ಜ್ಯೋತ್ಸ್ನಾ ಕುಲಕರ್ಣಿ, ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ
1: ಕೋಗಿಲೆಯ ಕೊರಳಿಂದ.
0: ಕೋಗಿಲೆಯ ಕೊರಳಿಂದ ಕಾರ್ಯಕ್ರಮ ಸರಣಿಯ ನಾಲ್ಕನೇ ಸಂಚಿಕೆ ಕೇಳುತ್ತಿದ್ದೀರಿ. ಈಗ ವಿವಿಧ ಕಲಾವಿದರಿಂದ ಭಾವಗೀತೆ ಕೇಳೋಣ. ವಾಣಿಶ್ರೀ ಕುಲಕರ್ಣಿ ಅವರು ಹಾಡಿರುವ ನರಸಿಂಹ ಪರಾಂಜಪೆ ಅವರ ರಣಿ.

ಡಿ ಕುಮಾರ್ ದಾಸ್ ಅವರಿಂದ ಭಾವಗೀತೆ ಕೇಳುತ್ತಿದ್ದೀರಿ. ಇನ್ನು ವಿದುಷಿ ರೇಣುಕಾ ನಾಕೋಡ್ ಅವರು ಹಾಡಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

ವಿದುಷಿ ರೇಣುಕಾ ನಾಕೋಡ್ ಅವರು ಹಾಡಿದ ಭಾವಗೀತೆ ಕೇಳಿದಿರಿ. ಇನ್ನು ವೃಂದಗಾನದಲ್ಲಿರುವ ಗಂಗಪ್ಪ ವಾಲಿ ಅವರ ರಚನೆ.

0: ಸರ್ಕಾರ. ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಗೀತೆ ಕಂಠಸಿರಿ ಎಸ್ ಜಾನಕಿ ಅವರದು, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ರಂಗರಾವ್.

ಈಗ ಹಣಬಲವೋ ಜನಬಲವೋ ಚಿತ್ರದ ಗೀತೆ, ಧ್ವನಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರದು, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ಚಿತ್ರ ಹಾಲೋಜಿನ್. ಧ್ವನಿಗಳು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನಾ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಬಳಿಯಲ್ಲಿ ಆಫೀಸರ್ ಕಂಡೇನ್, ಏನಪ್ಪ ಮಾಡೋದು.
1: ಈಗ ಆಪ್ ಮಿತ್ರ ಚಿತ್ರದ ಕೆಲವು ಗೀತೆಗಳು. ಸಂಗೀತ ನೀಡಿದ್ದಾರೆ ಗುರುಕಿರಣ್. ಮೊದಲಿಗೆ ಉದಿತ್ ನಾರಾಯಣ್ ಮತ್ತು ಚಿತ್ರಾ ಅವರು ಹಾಡಿದ ಗೀತೆ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಕೇಳುಗರೆ, ಆಪ್ತ ಮಿತ್ರ ಚಿತ್ರದ ಗೀತೆಗಳನ್ನು ಹೇಳುತ್ತಿದ್ದೀರಿ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿದ ಹಾಡು, ಸಾಹಿತ್ಯ ವಿ ಮನೋಹರ್ ಅವರದು.

ಆಪ್ತ ಮಿತ್ರ ಚಿತ್ರದ ಇನ್ನೊಂದು ಹಾಡು ಜಿ ಉದಯಶಂಕರ್ ಅವರ ಶಬ್ದ ಸಾಹಿತ್ಯಕ್ಕೆ ಧ್ವನಿ ನೀಡಿದ್ದಾರೆ ಹರಿಹರನ್ ಮತ್ತು ಗುರುಕಿರಣ್.

ಇನ್ನು ಮುಂದೆ ಹಂತಕನ ಸಂಚು ಚಿತ್ರದ ಗೀತೆ, ಗಾಯಕರು ವಾಣಿ ಜಯರಾಮ್ ಮತ್ತು ಜಯಚಂದ್ರನ್. ಕುವೆಂಪು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಆದರ್ಶ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಪಿಬಿ ಶ್ರೀನಿವಾಸ್, ಬೆಂಗಳೂರು ಲತಾ ಮತ್ತು ಸಂಗಡಿಗರು. ಸಾಹಿತ್ಯ ವಿಎಲ್ ಆಚಾರ್ಯ ಅವರದು, ಸಂಗೀತ ಎಂ ರಂಗರಾವ್.

ಅನುರಾಗ ಗೀತೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಸಂಗೀತಾ ಕಟ್ಟಿ ಮತ್ತು ವೀಣಾ ದೇಸಾಯಿ. ಸಾಹಿತ್ಯ ಜಿವಿ ಅಯ್ಯರ್. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

ಇನ್ನು ಮುಂದೆ ಮರೆಯದ ಹಾಡು ಚಿತ್ರದ ಗೀತೆ. ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಜಾನಕಿ. ಆರ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಮೊನಾಲಿಸಾ ಚಿತ್ರಕ್ಕಾಗಿ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ರಾಜೇಶ್ ಕೃಷ್ಣ. ಸಾಹಿತ್ಯ ಕವಿರಾಜ್, ಸಂಗೀತ ಮಲೀಶಾ ಸಂದೀಪ್ ಅವರದು.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಮಹಿಳಾವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಮಹಿಳಾವಾಣಿಯಲ್ಲಿ ಹಾಸನದ ಶಾಂತಿ ಮಹಿಳಾ ಮಂಡಳಿಯ ಸದಸ್ಯೆಯಿಂದ ಕಾರ್ಯಕ್ರಮ ವೈವಿಧ್ಯ.
1: ದಾಸ ದಾಸರ ಮನೆಯ ದಾಸನು ದಾಸ ನಾನು. ಈ ಕೀರ್ತನೆಯ ಸಾಲುಗಳು ನಮ್ಮ ಕಿವಿಗೆ ಬಿದ್ದೊಡನೆ ನಮಗೆ ತಟ್ಟನೆ ನೆನಪಾಗುವವರು ನಮ್ಮ ಸಂತ ಕವಿ ಕನಕದಾಸರು. ನಮ್ಮ ಕನ್ನಡ ನಾಡಿನ ಸುದೀರ್ಘವಾದ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಪ್ರತಿಭಾವಂತ ಕವಿಗಳು, ವಿಭೂತಿ ಪುರುಷರು ತಮ್ಮ ಉಜ್ವಲ ಪ್ರಕಾಶದಿಂದ ನಾಡು ನುಡಿಯನ್ನು ಬೆಳಗಿ ಶ್ರೀಮಂತಗೊಳಿಸಿದ್ದಾರೆ. ಅಂತಹವರಲ್ಲಿ ಒಬ್ಬರು ನಮ್ಮ ಸಂತರು ಕನಕದಾಸರು. ಅವರ ಜೀವಿತದ ಅವಧಿ 1509 1609. ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಬಾಡಾ ಗ್ರಾಮ. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ತಂದೆ ತಾಯಿಯರಿಂದ ನಾಮಕರಣಗೊಂಡ ಹೆಸರು ತಿಮ್ಮಪ್ಪ. ತಂದೆಗೆ ಬಾಡಾ ಪ್ರದೇಶದ ನಾಡಗೌಡಿಕೆ ಮತ್ತು ದಂಡಾಯಕ ಅಧಿಕಾರವಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ಮರಣ ಹೊಂದಿದ್ದರಿಂದ ಅವರ ಅಧಿಕಾರವೆಲ್ಲವೂ ತಿಮ್ಮಪ್ಪನ ಹೆಗಲಿಗೇರಿತು. ಒಮ್ಮೆ ತಮ್ಮ ಪ್ರಾಂತದಲ್ಲಿ ಭೂಶೋಧನೆಯಲ್ಲಿದ್ದಾಗ ಅವರಿಗೆ ಚಿನ್ನದ ಕೊಪ್ಪರಿಗೆ ದೊರೆಯಿತು. ಆ ನಿಧಿಯಿಂದ ಅವರು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿಸಿ ಬಡಬಗ್ಗರಿಗೆ ಪ್ರಸಾದಕ್ಕೆ ಬಳಸಿ ತಮ್ಮ ಲೋಕ ಕಲ್ಯಾಣ ಗುಣ ಮೆರೆದರು. ಅಂದಿನಿಂದ ಅವರು ಕನಕದಾಸರಾದರು. ತಮಗೆ ನಾನಾ ಕಷ್ಟಗಳನ್ನು ಕೊಟ್ಟವರಿಗೂ ಸಹ ಒಳ್ಳೆಯದನ್ನೇ ಮಾಡು ದೇವ ಎಂದು ಶ್ರೀಹರಿಯಲ್ಲಿ ಮೊರೆ ಇಡುವ ಕನಕದಾಸರ ಒಂದು ಕೃತಿ.
2: ಜ್ಞಾನ ಭಕ್ತಿಯನಗಿದು ಒಂದೇ ದೊಡ್ಡದು ಏನು.

ಹೀಗೆ ದರ್ಪದ ವೈಭವದ ಮತ್ತು ಭಕ್ತಿಯ ಬಾಳನ್ನು ಬಾಳುತ್ತಿದ್ದಂತೆಯೇ ಮುಂದೆ ಒಂದು ಯುದ್ಧದಲ್ಲಿ ಅವರಿಗೆ ಮಾರಾಂತಿಕ ಹಲ್ಲೆಯಾಯಿತು. ಆಗ ಅವರ ಆರಾಧ್ಯ ದೈವನಾದ ಆದಿಕೇಶವ ಕನಸಿನಲ್ಲಿ ಬಂದು, ಕನಕ, ನಿನಗೆ ಇನ್ನೂ ಈ ಜೀವನ ಸಾಕು, ನನ್ನ ದಾಸನಾಗು ಎಂದು ಅಪ್ಪಣೆ ಇತ್ತಿದ್ದರಿಂದ ಅವರು ಲೌಕಿಕ ಜೀವನದಿಂದ ಪಾರಮಾರ್ಥದತ್ತ ಹೆಜ್ಜೆ ಹಾಕಿದರು. ವೈರಾಗ್ಯವನ್ನು ತಾಳಿ ಅವರ ಮನಸ್ಸು ಕೇಶವನ ದಾಸನಾಗಲು ಹಾತೊರೆಯುತ್ತಿತ್ತು. ನಂತರ ಅವರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಹಂಪೆಯಲ್ಲಿ ಶ್ರೀ ವ್ಯಾಸರಾಯರನ್ನು ಭೇಟಿ ಮಾಡಿ ಅವರನ್ನು ಗುರುವಾಗಿ ಸ್ವೀಕರಿಸಿ ಅವರಿಂದ ವೇದ ಉಪನಿಷತ್ತು ಕುರಿತಾದ ಜ್ಞಾನ ಸಂಪಾದಿಸಿದರು. ಜಾತಿ ಮತಗಳು ಮೀರಿ ಮಹಾನುಭಾವರಾಗಿ ದಾಸಪರಂಪರೆಗೆ ಸೇರಿದರು. ಅವರ ಭಕ್ತಿ ನಿಷ್ಠೆಗೆ ಮೆಚ್ಚಿ ವ್ಯಾಸರಾಯ ಪುರಂದರದಾಸರಂತಹ ಮಹನೀಯರು ಅವರನ್ನು ಬಹಳವಾಗಿ ಪ್ರೋತ್ಸಾಹಿಸಿದರು. ನಮ್ಮ ಬದುಕನ್ನು ನಾವು ಯಾವ ರೀತಿ ಸಾಗಿಸಬೇಕು ಎಂಬುದನ್ನು ಕನಕದಾಸರು ಅವರ ಕೃತಿಯೊಂದರಲ್ಲಿ ತಿಳಿಯಪಡಿಸಿದ್ದಾರೆ.

ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಅವರ ಸಾಧನೆಯ ಹಾದಿಯಲ್ಲಿ ಅವರ ಕುಲದ ಪ್ರಶ್ನೆ ಎದ್ದು ನಿಲ್ಲುತ್ತಿತ್ತು. ಇದರಿಂದ ಮನನೊಂದು ಅವರು ತಮಗೆ ಕುಲ ಗೋತ್ರಗಳ ಬಗ್ಗೆ ಇದ್ದ ನಿಲುವನ್ನು ತಮ್ಮ ಕೀರ್ತನೆಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಅದೇ ಇಂದಿಗೂ ಪ್ರಸಿದ್ಧವಾಗಿರುವ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ. ಮತ್ತು ಕುಲ ಕುಲ ಕುಲವೆನ್ನುತಿಹರು, ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ಈ ಕೀರ್ತನೆಗಳಲ್ಲಿ ಅವರು ಸಕಲ ಜೀವರಾಶಿಗಳಿಗೂ ತಾಯಿಯಾಗಿರುವ ಜಲ ಯಾವ ಕುಲಕ್ಕೆ ಸೇರಿದ್ದು ಎಂದು ಪ್ರಶ್ನಿಸಿದ್ದಾರೆ. ಹಾಗೆಯೇ ಕೆಸರಿನಲ್ಲಿ ಹುಟ್ಟಿದಂತಹ ತಾವರೆಯನ್ನು ಬಿಸಜಕ್ಷನಿಗೆ ಅರ್ಪಿಸುವುದಿಲ್ಲವೇ? ಆತ್ಮ ಯಾವ ಕುಲಕ್ಕೆ ಸೇರಿತ್ತು, ಜೀವ ಯಾವ ಕುಲಕ್ಕೆ ಸೇರಿದ್ದು ಎಂದು ಪ್ರಶ್ನಿಸಿದ್ದಾರೆ. ಕನಕದಾಸರ ಕೃತಿಗಳಲ್ಲಿ ಭಕ್ತಿಯೇ ಪ್ರಧಾನ ಅಂಶ, ಜೊತೆಗೆ ಸಾಮಾಜಿಕ ಪಿಡುಗುಗಳಾಗಿದ್ದ ಜಾತಿ ವ್ಯವಸ್ಥೆ, ಮೇಲು ಕೀಳು, ಬಡವ ಶ್ರೀಮಂತ ಇವುಗಳ ತಾರತಮ್ಯವನ್ನು ಖಂಡಿಸಿದ್ದಾರೆ. ಎಲ್ಲರೂ ಒಂದೇ ಆಹಾರ ತಿನ್ನುವಾಗ, ಒಂದೇ ನೀರು ಕುಡಿಯುವಾಗ, ಒಂದೇ ರೀತಿಯಲ್ಲಿ ಹುಟ್ಟುವಾಗ ಪ್ರತ್ಯೇಕತೆ ಏಕೆ ಎಂದು ಪ್ರಶ್ನಿಸಿದ್ದಾರೆ. ಕನಕದಾಸರ ಗುರು ಶ್ರೀ ವ್ಯಾಸರಾಯರಿಂದ ಮಧ್ವ ತತ್ವಶಾಸ್ತ್ರಗಳನ್ನೆಲ್ಲ ಕಲಿತ ನಂತರ ಉಡುಪಿಯ ಶ್ರೀಕೃಷ್ಣನ ಪರಮ ಭಕ್ತರಾದರು. ಹೀಗೆ ಹರಿಭಕ್ತರಾಗಿ ಸಂಚರಿಸುತ್ತಾ ತಮ್ಮ ಸರಳ ಸುಂದರ ಕೀರ್ತನೆಗಳ ಮೂಲಕ ಜನರ ಅಜ್ಞಾನವನ್ನು ಹೋಗಲಾಡಿಸುತ್ತಿದ್ದರು. ಒಮ್ಮೆ ಅವರಿಗೆ ಶ್ರೀಕೃಷ್ಣನ ದರ್ಶನ ಪಡೆಯಬೇಕೆಂಬ ಮಹದಾಸೆ ಮೂಡಿ ಅವರು ಉಡುಪಿಗೆ ತೆರಳಿದರು. ಆದರೆ ಶ್ರೀಕೃಷ್ಣ ದೇಗುಲದಲ್ಲಿ ಅವರಿಗೆ ಅರ್ಚಕರು ಪ್ರವೇಶ ನಿರಾಕರಿಸಿದರು. ಕಾರಣ ಅವರ ಉಡುಗೆ ತೊಡುಗೆ ಮತ್ತು ಅವರು ಕುಲಹೀನರೆಂಬುದಕ್ಕಾಗಿ. ಆಗ ಕನಕದಾಸರು ದೇಗುಲದ ಹಿಂಭಾಗಕ್ಕೆ ಹೋಗಿ ಅಲ್ಲಿಯೇ ಹರಿಕೀರ್ತನೆ ಮಾಡುತ್ತಾ ನಿಂತಾಗ ಗೋಡೆ ತಂತಾನೇ ಬಿರುಕು ಬಿಟ್ಟು ಶ್ರೀಕೃಷ್ಣನೇ ಪಶ್ಚಿಮಾಭಿಮುಖವಾಗಿ ತಿರುಗಿ ಅವರಿಗೆ ದರ್ಶನ ನೀಡಿದನೆಂದು ನಂಬಿಕೆ ಇದೆ. ಅದೇ ಈಗಿನ ಕನಕನ ಕಿಂಡಿ. ಅದೇ ಸಂದರ್ಭದಲ್ಲಿಯೇ ಕನಕದಾಸರಿಂದ ರಚಿತವಾದ ಕೃತಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುಹರಿಯೇ. ಕನಕದಾಸರು ದಾಸರಲ್ಲಿ ಕವಿಗಳು, ಅದೇ ಒಂದು ವೈಶಿಷ್ಟ್ಯ. ಅವರು ನೂರಾರು ಕೀರ್ತನೆಗಳನ್ನು, ಉಗಾಭೋಗಗಳನ್ನು, ಸುಳಾದಿಗಳನ್ನು ರಚಿಸಿದ್ದಾರೆ. ಅವರ ಕೃತಿಗಳು ಬಹಳ ಸರಳ ಸುಂದರ, ಹಾಗಾಗಿ ಎಲ್ಲಾ ವರ್ಗದ ಜನರಿಗೂ ತಲುಪುವಂತಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಅವರ ಕೃತಿಗಳಲ್ಲಿ ದಾಸತ್ವದ ಭಾವ, ಶರಣಾಗತಿಯ ಭಾವವನ್ನು ಕಾಣುತ್ತೇವೆ. ಉದಾಹರಣೆಗೆ ದಾಸದಾಸರ ಮನೆಯ ದಾಸ ನಾನು.

ಕನಕದಾಸರ ಮುಖ್ಯವಾದ ಐದು ಕೃತಿಗಳು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿ ಸಾರ ಮತ್ತು ನೃಸಿಂಹಸ್ತವ. ರಾಮಧಾನ್ಯ ಚರಿತ್ರೆಯಲ್ಲಿ ಧನಿಕರ ಆಹಾರ ಅಕ್ಕಿ, ಬಡರ ಆಹಾರ ರಾಗಿ, ಈ ಎರಡರ ನಡುವಿನ ಸಂಭಾಷಣೆಯ ಮೂಲಕ ರಾಗಿಯ ಔನ್ನತ್ಯವನ್ನು ಸಾಬೀತುಪಡಿಸಿದ್ದಾರೆ. ಅವರು ಸಮಾಜದಲ್ಲಿ ಅನುಭವಿಸಿದ ನೋವನ್ನೇ ಕೀರ್ತನೆಗಳಲ್ಲಿ ಹಾಡಾಗಿ ಹರಿಸಿದ್ದಾರೆ. ಹಾಗಾಗಿ ಅವರ ಕೃತಿಗಳು ಇಂದಿಗೂ ಪ್ರಸ್ತುತತೆಯನ್ನು ಉಳಿಸಿಕೊಂಡಿವೆ. ಅವರು ಕೇವಲ ಹರಿಭಕ್ತರಾಗಿಯೇ ಉಳಿದಿರಲಿಲ್ಲ, ಜಾತಿ ಮತ ಪಂಥಗಳನ್ನು ಮೀರಿದ ಸಮಾನತೆಯನ್ನು ಬೋಧಿಸಿದರು. ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದ ಕನಕರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಆಧ್ಯಾತ್ಮಿಕ, ಸಾಮಾಜಿಕ ಹಾಗೂ ವೈಚಾರಿಕ ಪ್ರಜ್ಞೆಯನ್ನು ಬಿತ್ತಿದರು. ಮನುಜ ಜನ್ಮವು ಸಾರ್ಥಕವಾಗಬೇಕಾದರೆ ಶಿವನ ಸ್ಮರಣೆಯ ಮಾಡಿ ಎಂದು ನಮ್ಮನ್ನು ಎಚ್ಚರಿಸಿರುವ ಕೃತಿ ಶಿವ ಶಿವ ಶಿವ ಎನ್ನಿರೋ.

ಕನಕದಾಸ ಮತ್ತು ಪುರಂದರದಾಸರನ್ನು ಕನ್ನಡ ಭಾಷೆಯ ಅಶ್ವಿನಿ ದೇವತೆಗಳೆಂದೇ ಬಣ್ಣಿಸಲಾಗಿದೆ. ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆಯಾಗಿದ್ದ ಸಾಹಿತ್ಯವನ್ನು ಹೊಸ ಸಾಹಿತ್ಯಕಾರಗಳಿಂದ ಸರಳಗೊಳಿಸಿ ದಾಸ ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಹೊಸತನವನ್ನು ತಂದುಕೊಟ್ಟಂತಹ ಕನಕದಾಸರನ್ನು ದಾಸ ಸಾಹಿತ್ಯ ಬನದ ಕೋಗಿಲೆ ಎಂದೂ ಸಹ ಪ್ರಣರು ಕರೆದಿದ್ದಾರೆ. ಒಮ್ಮೆ ಕನಕದಾಸರು ವ್ಯಾಸರಾಯರ ಬಳಿ ಇರುವಾಗ ನಡೆದ ಒಂದು ಪ್ರಸಂಗ. ಗುರು ಶ್ರೀ ವ್ಯಾಸರಾಯರು ಶಿಷ್ಯಂದಿರೆಲ್ಲರನ್ನು ಕರೆದು ಬಾಳೆಹಣ್ಣನ್ನು ಕೊಟ್ಟು, ಶಿಷ್ಯರೇ, ನೀವು ಬಾಳೆಹಣ್ಣು ತಿನ್ನುವುದನ್ನು ಯಾರೂ ನೋಡಬಾರದು ಎಂದು ಆದೇಶಿಸಿದರಂತೆ. ಆಗ ಎಲ್ಲ ಶಿಷ್ಯರು ಅವರಿಗೆ ಸರಿ ಎನಿಸಿದ ಜಾಗಗಳಲ್ಲಿ ಹಣ್ಣು ತಿಂದು ಬಂದರು. ಆದರೆ ಕನಕದಾಸರು ಮಾತ್ರ ತಿನ್ನದೆ ತಿರುಗಿ ಬಂದರು. ಗುರುಗಳು, ಕನಕ, ನೀನೇಕೆ ತಿನ್ನಲಿಲ್ಲ ಎಂದು ಕೇಳಿದಾಗ ಅವರು, ನಾನು ಎಲ್ಲಿ ಹೋದರೂ ಹರಿ ಇರುವಾಗ ಆತನಿಲ್ಲದ ಸ್ಥಳ ಎಲ್ಲಿ ಹುಡುಕಿ ತಿನ್ನಲಿ ಎಂದು ಉತ್ತರಿಸಿದರಂತೆ. ಇಂತಹ ಅನೇಕ ಪ್ರಸಂಗಗಳಲ್ಲಿ ಕನಕರು ಶುದ್ಧ ಕನಕವಾಗಿ ಹೊರಹೊಮ್ಮಿದ್ದುಂಟು. ಕನಕರು ಕೀರ್ತನೆಗಳಷ್ಟೇ ಅಲ್ಲದೆ ಮುಂಡಿಗೆಯನ್ನು ಸಹ ರಚಿಸಿದ್ದಾರೆ. ಮುಂಡಿಗೆಗಳೆಂದರೆ ಜಾನಪದೀಯ ಸೊಗಡಿನ ಗೂಢಾರ್ಥವುಳ್ಳ ಪದ್ಯಗಳು. ಇವುಗಳು ಅವರ ಪಾಂಡಿತ್ಯಕ್ಕೆ ಸಾಕ್ಷಿಯಂತಿವೆ. ಅವರು ಜಾನಪದೀಯ ಶೈಲಿಯಲ್ಲಿ ದಶಾವತಾರವನ್ನು ವರ್ಣಿಸಿರುವ ಕೃತಿ.

ಕನಕದಾಸರು ಕೀರ್ತನಕಾರರಾಗಿ, ಸೌಹಾರ್ದ ಬಾಳ್ವೆಯ ಸಂದೇಶವಾಹಕರಾಗಿ, ಆಧ್ಯಾತ್ಮ ಸಾಧಕರಾಗಿ ನಾಡಿನ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿಗಳ ಹಾಲಲ್ಲಿ ಜೇನಾಗಿ ಬೆರೆತಿದ್ದಾರೆ. ಈಗಲೂ ಕನ್ನಡ ನಾಡಿನ ಮನೆ ಮನೆಗಳಲ್ಲಿ, ಜನರ ಮನಮಂದಿರಗಳಲ್ಲಿ ಭದ್ರವಾಗಿ ನೆಲೆಯುತ್ತಾರೆ. ಸಾಮಾನ್ಯರಂತಿದ್ದ ಕನಕದಾಸರು ಅಸಾಮಾನ್ಯರಾಗಿ ಬೆಳೆದರು. ಸಾರ್ವಜನಿಕ ಕಳಕಳಿಯೊಂದಿಗೆ ಶ್ರೀಹರಿಯಲ್ಲಿ ಸಂಪೂರ್ಣ ಶರಣಾಗತ ಭಾವ ತಳೆದಿದ್ದರು. ವೈಕುಂಠವನ್ನೇ ಶ್ರೀರಂಗನಲ್ಲಿ ಕಂಡಂತಹ ಕನಕದಾಸರ ಕೃತಿ ಇಷ್ಟು ದಿನ ಈ ವೈಕುಂಠ.

ಕನಕದಾಸರ ಜನ್ಮಸ್ಥಳವಾದ ಬಾಡಾದಲ್ಲಿ ಅವರೇ ಪ್ರತಿಷ್ಠಾಪಿಸಿದ ಅವರ ಆರಾಧ್ಯ ದೈವ ಆದಿಕೇಶವನ ದೇವಸ್ಥಾನದ ಜೊತೆಗೆ ಅವರ ನಿಧನಾನಂತರ ನಿರ್ಮಿಸಿದ ಸಮಾಧಿಯೂ ಇದೆ. ಕರ್ನಾಟಕ ಸರ್ಕಾರವು ಸರ್ಕಾರದ ವತಿಯಿಂದ ಪ್ರತಿ ವರ್ಷ ನವೆಂಬರ್ 8 ಕನಕದಾಸರ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತದೆ. ಅವರ ಜನ್ಮಸ್ಥಳ ಬಾಡಾ ಮತ್ತು ಕಾಗಿನೆಲೆಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅನುಷ್ಠಾನಗೊಳಿಸುತ್ತಿದೆ. ಕನಕ ಅಧ್ಯಯನ ಪೀಠವನ್ನು ಸ್ಥಾಪಿಸಲಾಗಿದೆ. ವಿಶ್ವ ಮಾನವ ಧರ್ಮಕ್ಕೆ ಸೇರಿದ ನಮ್ಮ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಆ ಭಗವಂತನನ್ನೇ ಕಂಡಂತಹ ನಮ್ಮ ಸಂತ ಕವಿ ಕನಕದಾಸರನ್ನು ನಾವು ಮಂಗಳ ಹಾಡುವ ಮೂಲಕ ಸ್ಮರಿಸಿಕೊಳ್ಳೋಣವೇ.

ಇದುವರೆಗೆ ಹಾಸನದ ಶಾಂತಿ ಮಹಿಳಾ ಮಂಡಳ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ವೇದಾವತಿ, ಶ್ರುತಿ, ಜಯಮ್ಮ, ಮನೋರಮಾ, ವಿಜಯಲಕ್ಷ್ಮಿ, ಸರಸ್ವತಿ, ಮಮತಾ, ಪಂಕಜ ಹಾಗೂ ನಾಗರತ್ನ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತಾ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸ್ ಕೇಂದ್ರದ ಕೊಡುಗೆ.

ಕೇಳಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಸುದರ್ಶನ ವಿಜಯ ನಡೆಕೊಡುತ್ತಾರೆ ಮೂಡುಬೆಳ್ಳೆಯ ಯಕ್ಷ ಕೌಸ್ತುಭದ ಸದಸ್ಯರು ಹಿಮ್ಮೇಳದಲ್ಲಿ ಭಾಗವತರು ಚಂದ್ರಕಾಂತ ರಾವ್ ಮೂಡುಬೆಳ್ಳೆ ಮದ್ದಳೆ ಶಶಿಕುಮಾರ್ ಆಚಾರ್ಯ ಇಳ್ಕಳೆ ಚೆಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ ಶ್ರುತಿ ಪ್ರದೀಪ್ ಭಟ್ ಲಕ್ಷ್ಮೀಂದ್ರನಗರ ಪಾತ್ರ ಪರಿಚಯ ವಿಷ್ಣು ರವೀಂದ್ರ ವಾಗ್ಲೆ ಮಣಿಪಾಲ ಲಕ್ಷ್ಮೀ ಮನೋಹರ ನಾಯಕ್ ಹಿರಿಯಡಕ ಸುದರ್ಶನ ಮಂಜುನಾಥ ಕುಲಾಲ ಐರೋಡಿ ಶತ್ರುಪ್ರಸೂಧನ ಪ್ರಭಾಕರ ಆಚಾರ್ಯ ಮಟ್ಪಾಡಿ ದೇವೇಂದ್ರ ದಿನಕರ ಹೇರೂರು ಅಗ್ನಿ ಉದಯ ಆಚಾರ್ಯ ಹೇರೂರು.

0: ಹಿಂದೊಂದು ಕಾಲದಲ್ಲಿ ಪುರಾಸುರರ ನಡುವೆ ಸಮುದ್ರ ಮಥನವೇರ್ಪಟ್ಟಾಗ ಉದ್ಭವಿಸಿದವಳು ನೀನು. ದೇವ ದಾನವರಾದಿಯಾಗಿ ಎಲ್ಲವರೂ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿ ನಿನ್ನ ಕರಗ್ರಹಣ ಮಾಡಲು ಹಾತೊರೆದರೂ ಕೂಡ ಅವರನ್ನೆಲ್ಲ ಧಿಕ್ಕರಿಸಿ ನೀನು ನನ್ನನ್ನ ಸೇರಿಕೊಂಡೆ. ಸಂಪತ್ತಿಗೆ ಅಧಿಕಾರಿಣಿ ನೀನು. ನಿನ್ನನ್ನ ಹೊಂದಲು ಅದೆಷ್ಟೋ ಮಂದಿ ಆಸೆ ಪಡುತ್ತಾರೆ, ಆದರೆ ಅಷ್ಟು ಸುಲಭವಾಗಿ ನೀನು ಅವರಿಗೆ ದೊರಕುವವಳಲ್ಲ. ದೊರಕಿದರೂ ಶಾಶ್ವತವಾಗಿ ಅಲ್ಲಿ ನಿಲ್ಲುವವಳೇ ಅಲ್ಲ. ಹಾಗಿರುವಾಗ ನನ್ನ ಹೃದಯ ಮಂದಿರದಲ್ಲಿಯೇ ನೀನು ಇದ್ದೀಯಲ್ಲ, ಇದು ನನಗೆ ಹೆಮ್ಮೆ ತರುವ ವಿಚಾರ. ಸದಾಕಾಲ ನಿನ್ನ ಸಾನ್ನಿಧ್ಯ ನನಗೆ ದೊರಕಿದೆ. ಲೋಕದಲ್ಲಿ ಒಂದು ಮಾತುಂಟು, ಲಕ್ಷ್ಮೀನಾರಾಯಣರು ಎಂಬುದಾಗಿ. ಹಾಗೂ ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವಿ, ಸಾಲದು.
1: ಸ್ವಾಮಿ, ನೀವೇನೋ ನನ್ನ ಬಾಯಿ ತುಂಬಾ ಹೊಗಳುತ್ತಾ ಇದ್ದೀರಿ, ಆದರೆ ನೀವೇನು ಸಾಮಾನ್ಯದವರೇ. ಸ್ವಾಮಿ ಲಾಲಿಸಬೇಕು.

0: ವಲ್ಲಭೆ,
1: ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷದಿಂದ ನಾನು ನಿಮ್ಮ ಕೈ ಹಿಡಿಯುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು.
0: ಓಹೋ,
1: ಭೂಮಿಯ ಭಾರ ಅಧಿಕವಾಗಿ ದುಷ್ಟರು ಮೆರೆಯುತ್ತಿರುವಂತಹ ಹೊತ್ತಿನಲ್ಲಿ ಬಗೆ ಬಗೆಯ ಅವತಾರಗಳನ್ನ ಎತ್ತಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪೊರೆದ ಮಹಾಮಹಿಮರು ತಾವು. ವೇದೋದ್ಧರಣಕ್ಕಾಗಿ ಮತ್ಸ್ಯಾವತಾರವನ್ನು, ಮಂದರೋದ್ಧರಣಕ್ಕಾಗಿ ಕೂರ್ಮಾವತಾರವನ್ನು, ವಸುಂಧರೋದ್ಧರಣಕ್ಕಾಗಿ ವಹಾವತಾರವನ್ನು, ತರಳೋದ್ಧಾರಣಕ್ಕಾಗಿ ನರಸಿಂಹಾವತಾರವನ್ನು, ನಾಕೋದ್ಧರಣಕ್ಕಾಗಿ ವಾಮನಾವತಾರವನ್ನ ತಳೆದು ಧರ್ಮವನ್ನ ರಕ್ಷಿಸಿ ಮಹೋನ್ನತ ವ್ಯಕ್ತಿಯಾಗಿ ಮೆರೆದವರು ತಾವು. ತಮ್ಮಂತಹ ವ್ಯಕ್ತಿಯ ಕೈಯನ್ನ ಹಿಡಿದಿರುವ ನಾನೇ ಧನ್ಯಳು, ನಾನೇ ಮಾನ್ಯಳು ಸ್ವಾಮಿ.
0: ದೇವಿ
1: ವಲ್ಲಭ,
0: ಬಗೆ ಬಗೆಯ ಅವತಾರವನ್ನು ನಾನು ಎತ್ತಿರುವುದು ಲೋಕ ಕಲ್ಯಾಣಕ್ಕಾಗಿ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ಧರ್ಮವನ್ನು ಸತ್ಯವನ್ನು ನೆಲೆಗೊಳಿಸಬೇಕು ಎನ್ನುವ ಉದ್ದೇಶದಿಂದ.
1: ಹೌದು,
0: ಮೂರ್ತಿಗಳಾದ ನಮಗೆ ಆದಿಮಾಯೆಯಿಂದ ಆದ ಅನುಜ್ಞೆಯೇ ಹಾಗೆ ಉಂಟು
1: ಅಲ್ಲವೇ?
0: ಅದನ್ನ ಚ್ಯುತಿಯಿಲ್ಲದೆ ನಾನು ನೆರವೇರಿಸಿಕೊಂಡು ಬಂದಿದ್ದೇನೆ. ಇದೇನು, ನಾವಿರುವರು ಮಾತನಾಡುವಾಗ ನನ್ನ ಕರದಲ್ಲಿರುವ ಸುದರ್ಶನ ಇಳಿದು ಕೆಳಗೆ ಬಂದನಲ್ಲ, ಯಾಕೆ ಹೀಗಾಯಿತು?
1: ಯಾಕೆ
2: ಸರಸಿ ಜದಳ ಲೋಚನೆ ಇಂತೆರೆಯನ ಶ್ಲಾಘಿಸುತ್ತ

0: ಇದಂತಹ ವಿಪರ್ಯಾಸ ನೋಡಿ, ಯಾರೇ ಆಗಿರಲಿ ಅವರಾಡುವ ಮಾತು ಇನ್ನೊಬ್ಬರ ಅಂತಸತ್ವವನ್ನು ಕೆಣಕಬಾರದು. ಯಾಕೆ ಹೇಳಿದೆ ಈ ಮಾತು? ಸತ್ಯ ಸಂಗತಿ ಏನೆಂಬುದನ್ನು ತಿಳಿಯದ ನಮ್ಮಮ್ಮ ತನ್ನ ಗಂಡನನ್ನು ಒಂದೇ ಸವನೆ ಹೊಗಳುವುದಕ್ಕೆ ಪ್ರಾರಂಭಿಸಿದ್ದಾರೆ. ನಮ್ಮ ದೇವರು ಹೊಗಳಿಕೆ ಕೇಳಿ ಬೀಗುತ್ತಿದ್ದಾರೆ. ಅಬ್ಬಬ್ಬಾ, ಏನು ಚಂದ ಸಂಭಾಷಣೆ ಇವರದ್ದು! ಗಂಡ ಹೆಂಡತಿಯನ್ನ ಹೊಗಳುವುದೇನು, ಹೆಂಡತಿ ಗಂಡನನ್ನ ಹೊಗಳುವುದೇನು? ಇವರ ಸರಸ ಸಲ್ಲಾಪದ ತನ್ಮಧ್ಯ ನಾನೊಬ್ಬನು ಇದ್ದೇನೆ ಎನ್ನುವುದನ್ನೆರೆತರೋ ಹೇಗೆ? ಅದಲ್ಲದೆ ಹೋದ್ರೆ ಇವರ ಮಾತಿನ ಚಕಮಕಿ ಹೇಗಾಯಿತು ಗೊತ್ತಾ? ಗಾರ್ದಬ ಮತ್ತು ಮಂಡೂಕದ ಸಂಭಾಷಣೆ ನಡೆದ ಹಾಗಾಯಿತು. ಆದ್ರೆ ನನಗೆ ಇವರ ಮಾತುಗಳನ್ನ ಕೇಳಿ ಸಹಿಸ್ಲಿಕ್ಕಾಗದೆ ದೇವರ ಕೈಯಿಂದ ಹಾರಿ ಈ ಕಡೆಗೆ ಬಂದೆ. ಸತ್ಯ ವಿಚಾರವನ್ನು ನಮ್ಮ ಲಕ್ಷ್ಮಿಯಮ್ಮನಿಗೆ ತಿಳಿಯಬೇಕಲ್ಲ. ಓ ಲಕ್ಷ್ಮಿಯಮ್ಮ, ನಿಮಗಿದೋ ಈ ಸುದರ್ಶನನ ಸಾಸಿರ ನಮನಗಳು.
1: ಎದ್ದೇಳು,
0: ದೇವರಿಗೂ ಸಹ ಒಂದು ನಮಸ್ಕಾರ.
2: ಎದ್ದೇಳು ಎದ್ದೇಳು
1: ಸುದರ್ಶನ. ಆಶ್ಚರ್ಯವಾಗುತ್ತಾ ಇದೆ.
0: ಯಾಕಮ್ಮ,
1: ಮೊದಲಿಗೆ ಅವರಿಗೆ ನಮಸ್ಕಾರವನ್ನ ಗೈದ ಬಳಿಕ ನನಗೆ ನಮಸ್ಕರಿಸುತ್ತಾ ಇದ್ದವನು ನೀನು. ಇಂದು ರೂಢಿಯಂತೆ ಅಲ್ಲ, ನನಗೆ ಮೊದಲ ನಮಸ್ಕಾರವನ್ನ ಗೈದು ದೇವರಿಗೊಂದು ಕಾಚಾರಕ್ಕೆ ನಮಸ್ಕಾರವನ್ನ ಕೊಡುತ್ತಾ ಇರುವೆ. ಈ ಬದಲಾವಣೆಗೆ ಏನು ಕಾರಣ ಎನ್ನುವುದಾಗಿ ತಿಳಿಯಲಿಲ್ವಲ್ಲ?
0: ತಾಯೇ, ನಿಮಗೆ ಬೇಸರ ಆಗಬಾರ್ದೆನ್ನುವ ಕಾರಣಕ್ಕಾಗಿ ನಮಸ್ಕಾರ ಕೊಟ್ಟಿದ್ದು. ನನ್ನ ಮಾತುಕತೆ ಇದ್ದದ್ದು ನಿಮ್ಮಲ್ಲಿಯೇ.
2: ಲಕ್ಷ್ಮೀ, ಹಾಗಿದ್ರೆ ನಿಮ್ಮ ಇರುವರ ನಡುವಿನ ಮಾತುಕತೆಯಲ್ಲಿ ನಾನ್ಯಾಕೆ ಹೇಳು ಮಧ್ಯದಲ್ಲಿ? ಬರ್ತೇನೆ ನಾನು.
0: ದೇವರು ಎಲ್ಲಿ ಹೋಗುವ ಹಾಗಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಇರುವರ ವಾದ ವಿವಾದದ ಮಧ್ಯದಲ್ಲಿ ತಾವಿರಬೇಕು. ಹಾಗೆ ಏನಾದ್ರೂ ನಮ್ಮ ವಾದ ವಿವಾದದ ಮಧ್ಯದಲ್ಲಿ ಅನಿವಾರ್ಯತೆಯ ಮಾತುಗಳಿದ್ರೆ ತಾವು ಮಾತಾಡಬೇಕು. ಹಾಗೆ ನಿಮ್ಮ ಸಮ್ಮುಖದಲ್ಲಿಯೇ ಅಮ್ಮ, ನಾನೊಂದು ಮಾತನ್ನ ಕೇಳ್ತೇನೆ, ಲಾಲಿಸಬೇಕು.

0: ಸುದರ್ಶನ,
1: ಲೋಕದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರಂತೆ
0: ಅಲ್ವೇ?
1: ಆದರೆ ನಿಮಗ ಹಾಗಲ್ಲ, ದೇವರೇ ನಿಮ್ಮ ಗಂಡನಾಗಿದ್ದಾನೆ.
0: ಸತ್ಯ ಮಾತು.
1: ಗಂಡ ಹೆಂಡತಿಯನ್ನ ಹೊಗಳುವುದು, ಹೆಂಡತಿ ಗಂಡನನ್ನ ಹೊಗಳುವುದು ಇದ್ದದ್ದೇ
0: ಅಲ್ವೇ?
1: ಆದರೆ ಅದರಲ್ಲಿ ಸತ್ಯಾಂಶ ಇರಬೇಕು, ಅತಿಶಯೋಕ್ತಿ ಇರಬಾರದು.
0: ಸುದರ್ಶನ
1: ಅಮ್ಮ,
0: ಈಗ ಅಂತಹ ಅತಿಶಯೋಕ್ತಿ ಏನಾಯಿತು ಹೇಳು?
1: ದಾನವರು ಲೋಕಕಂಟಕರಾಗಿ ಮೆರೆಯುತ್ತಿದ್ದುದು ಸತ್ಯ, ಮಾತ್ರವಲ್ಲ ಅವರ ವಧೆಯ ಪ್ರಕರಣದಲ್ಲಿ ನಿಮ್ಮ ಗಂಡ ಇದ್ದದ್ದು ಸತ್ಯ
0: ಅಲ್ವೇ?
1: ಆದ್ರೆ ಅವರ ಧನುಜರನ್ನೆಲ್ಲ ಕೊಂದದ್ದು ಅಂತ ಹೇಳಿದ್ರಲ್ಲ, ಇದು ಮಾತ್ರ ಅಪ್ಪಟ ಸುಳ್ಳು.
0: ಅದ್ಯಾಕೋ?
1: ಈ ಸುದರ್ಶನ ಇಲ್ಲದಿರುತ್ತಿದ್ದರೆ ನಿಮ್ಮ ಗಂಡನಿಗೆ ಎಲ್ಲಿ ಆಸಕ್ತಿ ಬರುತ್ತಿತ್ತು ಹೇಳಿ? ಶ್ರಮ ನನ್ನದ್ದು, ಕೀರ್ತಿ ನಿಮ್ಮ ಗಂಡನಿಗ, ಇದನ್ನು ನಾನು ಒಪ್ಪುವುದಿಲ್ಲ.
0: ಸುದರ್ಶನ
1: ಅಮ್ಮ,
0: ಮಾತು ಎನ್ನುವುದು ಹಲ್ಲಿನ ಬಲಿಯೊಳಗೆ ಇರಬೇಕು. ನಾಲಗೆ ಎನ್ನುವುದು ಹರಿಯ ಬಿಟ್ಟದ್ದೇ ಆದ್ರೆ ದವಡೆಗೆ ಮೂಲವಾಗುತ್ತದಂತೆ. ಯಾಕೆ ಮಾತನಾಡಿದೆ ಹೇಳು?
1: ಯಾಕೆ
0: ಗಂಡ ಹೆಂಡಿರು ಮಾತನಾಡುವಂತ ಹೊತ್ತಿನಲ್ಲಿ ಮೂರನೆಯವರು ಮೂಗು ತೂರಿಸಬಾರದು ಅಂತ ಹೇಳಿ ಉಂಟು. ನಮ್ಮಿಬ್ಬರ ಸರಸ ಸಲ್ಲಾಪದ ಮಾತಿನ ಮಧ್ಯೆ ನೀನು ಮಾತಾಡುವಾಗ ಯೋಚನೆಯನ್ನ ಮಾಡಬೇಕಿತ್ತೋ ಬೇಡುವ ಹೇಳು.
1: ಅಮ್ಮ, ಹೊರಗಿನಿಂದಲೋ ಅಥವಾ ಬೇರೆ ಕಡೆಯಿಂದಲೋ ಮತ್ತೊಬ್ಬರು ಬಂದ್ರೆ ಅಥವಾ ಮಗನೇ ಬಂದರೂ ಅದು ತಪ್ಪಾಗ್ತದೆ
0: ಅಲ್ವೇ?
1: ಆದ್ರೆ ಮಗನ ಸಮ್ಮುಖದಲ್ಲಿ, ಮಗ ಅಲ್ಲೇ ಇರುವಾಗ ಮಗನ ಸಮ್ಮುಖದಲ್ಲಿ ಸರಸ ಸಲ್ಲಾಪದ ಮಾತುಗಳನ್ನ ಆಡಬೇಕಾದ್ರೆ ತಂದೆ ತಾಯಿಯಾದವರು ಆಲೋಚಿಸಬೇಕಾಗ್ತದೆ. ನಾನು ನಿಮ್ಮ ಸಮ್ಮುಖದಲ್ಲಿ ಇದ್ದೆ ಎನ್ನುವುದನ್ನೇ ತಾವು ಮರೆತು ವ್ಯವಹರಿಸುತ್ತಿದ್ದೀರಿ ಎನ್ನುವುದನ್ನು ಅರಿತೇ ನಿಮ್ಮ ಸಮ್ಮುಖಕ್ಕೆ ಬಂದವ ನಾನು. ಅದನ್ನೇನು ಅರಿಯದವನೇನು ಅಲ್ಲ. ತಾಯೇ, ಕಂಡದ್ದನ್ನು ಕಂಡಂತೆ ನುಡಿದರೆ ಕೆಂಡದಂತ ಸಿಟ್ಟು ಬರುವುದು ಸಹಜ. ಸತ್ಯದ ವಿಚಾರವಾಗಿಯೂ ಯಾವಾಗಲೂ ಸತ್ಯ ಕೈಯಾಗಿಯೇ ಇರುತ್ತದೆ, ಅದು ಸ್ವಾಭಾವಿಕ. ನಿಮ್ಮಲ್ಲಿ ನಾನು ಸುತ್ತಿ ಬಳಸಿ ಮಾತನಾಡುವುದಿಲ್ಲ.
0: ಏನು?
1: ಒಂದೇ ವಾಕ್ಯದಲ್ಲಿ ವಿಷಯವನ್ನ ತಿಳಿಸ್ತೇನೆ.
0: ಏನದು?
1: ನಿಮ್ಮ ಗಂಡನ ಬಳಿಯಲ್ಲಿ ನಾನು ಇಲ್ಲದಿರುತ್ತಿದ್ರೆ ನಿಮ್ಮ ಗಂಡ ಬರೇ ದಂಡ.
0: ಸುದರ್ಶನ, ಏನೆಂದುಕೊಂಡೆ? ನನ್ನವರು ಏನು ಅವತಾರವನ್ನ ಗೈದಿರುವುದು ಒಂದೇ ಎರಡೆ?
1: ಓಹೋ,
0: ಮತ್ಸ್ಯ, ವರಾಹ, ಕೂರ್ಮ, ನರಸಿಂಹ, ವಾಮನಾವತಾರವನ್ನ ತಳೆದು ಧರೆಯನ್ನ ಉದ್ಧರಿಸಿದವರು ನನ್ನವರು. ಅಂತಹ ಸಂದರ್ಭದಲ್ಲೆಲ್ಲ ನಿನ್ನ ಹೆಸರು ಎಲ್ಲಿಯೂ ಇರಲಿಲ್ಲವಲ್ಲ. ನಾನು ಕೇಳಲಿಲ್ಲ, ಯಾರು ಹೇಳಲಿಲ್ಲ ಎಂಬಲ್ಲಿಗೆ ನಿನ್ನ ಹೆಸರು ಎಲ್ಲೆಲ್ಲಿಯೂ ಇಲ್ಲ. ನೀನು ಅಂತಹ ಕಾರ್ಯವನ್ನ ಗೈದು ಮಹೋನ್ನತ ವ್ಯಕ್ತಿಯಾದೆ ಎನ್ನುವುದಾಗಿ ಭಾವಿಸಡ. ನನ್ನವರನ್ನ ಮಾನಿಸಿದರೆ ನಿನಗೆ ಒಳಿತಾದೀತು.
1: ಓಹೋ, ನಿಮ್ಮ ಗಂಡ ಇಷ್ಟೆಲ್ಲ ಸಾಹಸ ಮಾಡುವಾಗ ನಾನು ಎಲ್ಲಿದ್ದೆ ಎಂದು ನಿಮ್ಮ ಪ್ರಶ್ನೆ ಅಲ್ವೇ? ತಾಯೇ.

0: ಅಮ್ಮ, ನಿಮ್ಮ ಗಂಡ ಮತ್ಸ್ಯಾವತಾರವನ್ನ ತಾಳಿ ಸೋಮಕ ಅರ್ಥಾತ್ ತಮಾಸುರನನ್ನ ಕೊಲ್ಲುವಲ್ಲಿ ಪ್ರಧಾನ ಪಾತ್ರತ್ವವನ್ನು ವಹಿಸಿದ್ದಾರೆ ಎನ್ನುವುದಾಗಿ ಹೇಳ್ತಾ ಇದ್ದೀರಿ.
1: ಸರಿ,
0: ಆದರೆ ಅಲ್ಲಿ ಮುಖ್ಯವಾದ ಕೆಲಸ ಮಾಡಿದ್ದು ಯಾವುದು? ರಕ್ಕೆ. ನಿಮ್ಮ ಗಂಡ ಮತ್ಸ್ಯಾವತಾರ ತಾಳಿದಾಗ ಮತ್ಸ್ಯನ ರಕ್ಕೆ ನಾನಾಗಿದ್ದೆ.
1: ಸುದರ್ಶನ, ನೀನು ಆಡಿದ ಕ್ಷಣ ನಾನು ಒಪ್ಪಿಕೊಳ್ಳಲೇಬೇಕು. ಏನಾಗಿ ಏನು ಇಲ್ವಲ್ಲ, ಆ ಕಾರ್ಯವನ್ನ ಎಸಗಿದ ನನ್ನವರದನ್ನು ಒಪ್ಪಿಕೊಂಡ್ರೆ ಮಾತ್ರ ನಾನು ಒಪ್ಪಬಹುದು.
2: ದೇವಿ,
1: ಮತ್ಸ್ಯಾವತಾರದಲ್ಲಿ ರೆಕ್ಕೆ ಆಗಿದ್ದನಂತೆ ಅವ.
2: ಹೌದೇ? ಸರಿ, ಆತ ಆಗಿದ್ದ ನನ್ನ ರೆಕ್ಕೆ, ಆದ್ದರಿಂದ ನಾನು ಸಮುದ್ರವನ್ನ ಹೊಕ್ಕೆ ಮುರಿದು ಬಿಟ್ಟೆ ಸೋಮಕನ ಪಕ್ಕೆ. ಇದನ್ನ ಕೇಳುವುದಕ್ಕೆ ನಿನಗೇನು ಸೊಕ್ಕೆ?
1: ಹಾಗಾದ್ರೆ ಸುದರ್ಶನ, ನೀನು ಈ ವಿಷಯದಲ್ಲಿ ಗೆದ್ದೆ ಎನ್ನುವುದಾಗಿ ಭ್ರಮಿಸಬೇಡ.
0: ಮತ್ತೆ
1: ನನ್ನವರು ಕೇವಲ ಒಂದೇ ಕಾರ್ಯವನ್ನ ಮಾಡಿದ್ದಲ್ಲು.
0: ಮತ್ತೆ?
1: ಮತ್ತೆ ಹತ್ತು ಹಲವಾರು ಕಾರ್ಯವನ್ನ ಎಗಿದವರು. ಸಮುದ್ರ ಮಥನವನ್ನ ಮಾಡುವಂತಹ ಹೊತ್ತಿನಲ್ಲಿ ಮುಳುಗುತ್ತಿದ್ದಂತಹ ಮಂದರಾದ್ರಿ ಪರ್ವತವನ್ನ ಎತ್ತುವುದಕ್ಕಾಗಿ ನನ್ನವರು ಎರಡನೆಯ ವೇಷ ಮಾಡಿದ್ರು.
0: ಎರಡನೇ ವೇಷ?
1: ಕೂರ್ಮಾವತಾರವನ್ನ ತಳೆದು ಮಂದರಾದ್ರಿ ಪರ್ವತವನ್ನ ಎತ್ತಿ ಹಿಡಿದರು. ಆ ಸಂದರ್ಭದಲ್ಲಿ ನಿನ್ನ ಹೆಸರು ಇರ್ಲಿಲ್ವಲ್ಲ?
0: ಓಹೋ, ನಿಮ್ಮ ಗಂಡ ಕೂರ್ಮ.
1: ಅವತಾರ ಆಳಿದ್ದು, ಅದನ್ನು ಸೇರಿಸು.
0: ಅದೇ ಹೇಳಿದ್ದು, ನಿಮ್ಮ ಗಂಡ ಕೂರ್ಮಾವತಾರ ತಾಳಿದಾಗ ನಾನು
1: ಎಲ್ಲಿದ್ದೆ?
0: ಕೂರ್ಮನ ಚಿಪ್ಪು ನಾನಾಗಿದ್ದೆ. ಚಿಪ್ಪಿನಿಂದ ಮಂದಾರ ಪರ್ವತವನ್ನು ಎತ್ತಿದ್ದು, ಭಾರ ಹೊತ್ತಿದ್ದು ನಾನು.
1: ಸ್ವಾಮಿ, ಕೂರ್ಮಾವತಾರದಲ್ಲಿ ಚಿಪ್ಪು ಅವನಾಗಿದ್ದನಂತೆ. ಅಹುದೇ,
2: ನಾನು ಕೂರ್ಮಾವತಾರವನ್ನ ತಾಳಿದಾಗ ಅವನಾಗಿ ನನ್ನ ಚಿಪ್ಪು, ಅದು ಅಲ್ಲ ಅಂತ ಹೇಳುವುದು ಶುದ್ಧ ತಪ್ಪು. ಹಾಗಾಗಿ ಅವನ ಮಾತನ್ನು ನೀನು ಒಪ್ಪು.
1: ಒಪ್ಪಬೇಕಾ? ಸುದರ್ಶನ, ಇಲ್ಲಿಗೆ ಮುಗಿಯಲಿಲ್ಲ. ವಸುಂಧರೆಯನ್ನ ರಕ್ಷಿಸುವುದಕ್ಕಾಗಿ ನನ್ನವರು ವರಾಹಾವತಾರವನ್ನ ತಳೆದರು. ಅಂತಹ ಸಂದರ್ಭದಲ್ಲಿ ನಿನ್ನ ಹೆಸರು ಎಲ್ಲಿಯೂ ಕೇಳಲಿಲ್ವಲ್ಲ ನಾನು?
0: ಅಮ್ಮ, ನಿಮ್ಮ ವಲ್ಲಭ ಶ್ವೇತವರಹ ರೂಪ, ಒಟ್ಟಿನಲ್ಲಿ ಹೇಳುವುದಾದ್ರೆ ಬೆಳಿ ಹಂದಿ
1: ಅಲ್ವಾ?
0: ಆದ್ರೆ ಭೂದೇವಿಯನ್ನ ರಕ್ಷಿಸುವ ಆ ಸಂದರ್ಭದಲ್ಲಿ, ಹಿರಣ್ಯಕನನ್ನ ಕೊಲ್ಲುವ ಸಂದರ್ಭ, ಕೋರೆ ದಾಡೆಯಲ್ಲಿ ಅವನನ್ನ ಕೊಂದದ್ದು. ಆ ಕೋರೆ ದಾಡೆಯೇ ನಾನಾಗಿದ್ದೆ.
1: ಹೌದಾ? ಸ್ವಾಮಿ,
2: ಲಕ್ಷ್ಮೀ,
1: ವರಾಹಾವತಾರವನ್ನ ತಳೆದಾಗ ಆತ ದಾಡೆಯಾಗಿದ್ದನಂತೆ.
2: ಆ ಸಂದರ್ಭದಲ್ಲಿ ಇವನಾಗಿದ್ದ ಕೋರೆ ದಾಡೆ ತೊಲಗಿತು ಹಿರಣ್ಯಾಕ್ಷನ ಪೀಡೆ. ನಿನಗೇನು ಬಂತು ಕೇಡೆ?
1: ಅಯ್ಯಯ್ಯೋ ಸುದರ್ಶನ
0: ತಾಯೇ,
1: ಇಲ್ಲಿಯೂ ನೀನು ಗೆದ್ದೆ ಎನ್ನುವುದಾಗಿ ಯೋಚಿಸಬೇಡ. ಇನ್ನೂ ಇದೆ ನನ್ನವರು ಕೈದಂತಹ ಕಾರ್ಯ.
0: ಏನುಂಟು?
1: ತರಳನಾಗಿರುವಂತಹ ಪ್ರಹ್ಲಾದನನ್ನ ರಕ್ಷಿಸುವುದಕ್ಕಾಗಿ, ದುಷ್ಟನಾಗಿರುವಂತಹ ಹಿರಣ್ಯಕಶ್ಯವನ್ನ ಮಡುಹುವುದಕ್ಕಾಗಿ ನನ್ನವರು ನಾರಸಿಂಹಾವತಾರವನ್ನ ತಳೆದರು. ಆ ಸಂದರ್ಭದಲ್ಲಿ ನಿನ್ನ ಹೆಸರು ಇರಲಿಲ್ವಲ್ಲ? ಈಗ ಒಪ್ಪಿಕೊ ಇದನ್ನ.
0: ನರಸಿಂಹಾವತಾರವನ್ನು ನಿಮ್ಮ ಯಜಮಾನರು ತಾಳೆದದ್ದು ಸತ್ಯ. ಆದ್ರೆ ಹಿರಣ್ಯಕಶ್ಯಪವನ್ನ ಕೊಲ್ಲುವಾಗ ನಿಮ್ಮ ಗಂಡ ಗದೆಯಿಂದ ತಲೆಗೆ ಬಡಿದದ್ದು ಅಥವಾ ಕತ್ತಿಯಿಂದ ಕತ್ತನ್ನ ಕತ್ತರಿಸಿದ್ದು
1: ಅಲ್ಲ? ಎರಡರಿಂದಲೂ ಅಲ್ಲ.
0: ಮತ್ತೆ?
1: ಬಲವಾದ ನಖಗಳಿಂದ ಆತನ ಉರವನ್ನ ಬಗೆದು ಕೊಂದು ಕಳೆದರು.
0: ಇದೇ ಮುಖ್ಯ ವಿಷಯ.
1: ಏನದು
0: ಆ ಕ್ರೂರವಾದಂತಹ ನಖ? ನಾನಾಗಿದ್ದೆ.
1: ಹೌದಾ? ಸ್ವಾಮಿ, ನಾರಸಿಂಹಾವತಾರದಲ್ಲಿ ಆತ ನಖನಾಗಿದ್ದನಂತೆ. ಇದು ಸರಿಯೇ?

0: ಹೌದೇ, ನಾನು ನರಸಿಂಹಾವತಾರವನ್ನ ತಾಳಿದ ಸಂದರ್ಭ ಆತ ಆಗಿದ್ದ ನನ್ನ ನಖ, ಇದರಿಂದ ತೊಲಗಿತ್ತು ಲೋಕದ ದುಃಖ, ನಮಗಾಯಿತು ಸುಖ. ಈಗ ನೋಡು ಅವಳ ಮುಖ, ದರ್ಶನ ನಿನ್ನ ಕಡೆ ಇದ್ದೇನೆ, ನಾನು ನಿನ್ನ ಇದ್ದೇನೆ.
1: ಇರದಿದ್ರೆ ನಿಮ್ಮ ಮರ್ಯಾದೆ ಹೋಗ್ತದಲ್ಲ.
2: ಸುದರ್ಶನ, ಅಲ್ಲಿಗೆ ಸುಮ್ಮನೆ ಕುಳಿತುಕೊಳ್ಳುವವಳು ನಾನಲ್ಲ,
1: ಮತ್ತೆ
2: ಇನ್ನೂ ಉಂಟು ನಮ್ಮವರು ಮಾಡಿದಂತಹ ಕಾರ್ಯ.
1: ಯಾವ ಕಾರ್ಯ?
2: ಬಲಿಯು ಗತ್ತಿರುವಂತಹ ಯಾಗದಲ್ಲಿ ವಾಮನಾವತಾರವನ್ನ ತಳೆದು ನನ್ನವರು ಹೋದ್ರು, ಮೂರಡಿಯ ಪಾದವನ್ನ ಬೇಡಿದರು, ಅಸ್ತು ಎನ್ನುವುದಾಗಿ ಮಾತನ್ನ ಕೊಟ್ಟಂತಹ ಬಲಿಯನ್ನ ಮೆಟ್ಟುವುದಕ್ಕಾಗಿ ತ್ರಿವಿಕ್ರಮಾವತಾರವನ್ನ ತಳೆದು ಆತನನ್ನ ರಸಾತಳಕ್ಕೆ ತಳ್ಳಿದರು. ಆ ಸಂದರ್ಭದಲ್ಲಿ ನಿನ್ನ ಹೆಸರೂ ಇರಲಿಲ್ಲ, ನಿನ್ನ ಹೆಸರನ್ನು ಯಾರು ಹೇಳೂ ಇಲ್ಲ. ಈಗಲಾದ್ರೂ ಒಪ್ಪಿಕೊಂಡ ಸತ್ಯವನ್ನ
1: ಮಾತೆ, ತ್ರಿವಿಕ್ರಮಾವತಾರವನ್ನ ತಾಳಿ ಆ ವಿಶಾಲವಾದ ಪಾದದಿಂದ ರಸತಳಕ್ಕೆ ತಳ್ಳಿದ್ರು ಅಂತ ಹೇಳಿದ್ರಿ ಅಲ್ಲ, ಆ ಬಲಿಯನ್ನ ರಸತಳಕ್ಕೆ ತಳ್ಳಿದ ವಿಶಾಲವಾದ ಪಾದವೇ ನಾನಾಗಿದ್ದೆ.
2: ಹೌದೇ ಸ್ವಾಮಿ?
0: ದೇವಿ, ಆ ಸಂದರ್ಭದಲ್ಲಿ ಆತನಾಗಿದ್ದ ನನ್ನ ಪಾದ ಜಗತ್ತಿಗಾಯಿತು ಮೋದ, ಬಿಡು ನಿನ್ನ ವಾದ, ಯಾಕೆ ಮುಂದುವರಿದಿ?
2: ಆಗಲಿ ಅಂತೆ,
1: ಗೊತ್ತಾಯ್ತಲ್ಲ
0: ಲಕ್ಷ್ಮೀ, ನಿನ್ನ ವಾದವನ್ನ ಮುಂದುವರಿಸುವುದು ಸರಿಯಲ್ಲ. ಅಯ್ಯ ಸುದರ್ಶನ
1: ದೇವರೇ,
0: ನಿನ್ನ ಮಾತು ಸಹಜವಾಗಿಯೇ ಇದೆ, ನಿನ್ನಾರು, ನಿನ್ನ ಯೋಗ್ಯತೆ ಏನು, ಶ್ರೇಷ್ಠತೆ ಜ್ಯೇಷ್ಠತೆ ಎಷ್ಟರ ಮಟ್ಟಿನದು ಎಂಬುದು ನನಗೆ ತಿಳಿದಿದೆ. ಈ ಬಗ್ಗೆ ಅನ್ಯರಿಗೆ ತಿಳುವಳಿಕೆಯ ಕೊರತೆ ಇರಬಹುದು. ಈಗ ನೀನೇ ನೋಡಿದ್ದೀಯಲ್ಲ, ನಿನ್ನ ತಾಯಿಗೂ ಸಂಪೂರ್ಣವಾಗಿ ತಿಳಿದಿಲ್ಲ ಎಂಬುದಾಗಿ ಒಂದು ಮಾತು ಹೇಳ.
1: ಏನು?
0: ನೀನಿರುವ ಸ್ಥಳ ಇದಲ್ಲ, ನೀನು ಬೇರೆ ಕಡೆ ಇರಬೇಕಿತ್ತು. ಈಗಷ್ಟೇ ನನ್ನ ಕೈಯಿಂದ ಕೆಳಗಿಳಿದು ಬಂದಿದೆ, ಅಂದ್ರೆ ಲೋಕಮುಖಕ್ಕೆ ನಿನ್ನ ಇರುವಿಕೆ ಎಲ್ಲಿ ಎಂಬುದನ್ನ ತೋರಿಸಲು ನಾಂದಿ ಹಾಡಿದ್ದಿ. ಎಲ್ಲ ದೇವತೆಗಳಿಂತಲೂ ಅಧಿಕ ಅಂತ ಹೇಳಿಕೊಳ್ಳುತ್ತಾ ಇದ್ದೀಯಲ್ಲ, ನಿನ್ನ ದೊಡ್ಡತನ ನನಗೆ ತಿಳಿದಷ್ಟು ಯಾರಿಗೆ ಗೊತ್ತುಂಟು ಹೇಳು. ಭುವನ ಮೂರರೋಳು ಕಡುಪರಾಕ್ರಮಿ ನೀನು. ಹೌದಯ್ಯ ಹೌದು.
1: ಅಮ್ಮ ಈಗ ಗೊತ್ತಾಯ್ತಲ್ಲ, ಶ್ರೀಮುಖದಿಂದ ವಿಚಾರವನ್ನ ತಿಳಿದಲ್ಲ. ಯಾರಿಗೆ ತಿಳಿದ್ರೆಷ್ಟು ಬಿಟ್ಟರೆಷ್ಟು, ನಿಮಗಿಬ್ಬರಿಗೆ ನಮ್ಮ ಯೋಗ್ಯತೆ ತಿಳಿದ್ರೆ ಸಾಕು. ಮತ್ತೆ ಇನ್ನು ನಿಮ್ಮ ಜೊತೆಯಲ್ಲಿ ನಾನಿರುವವಲ್ಲ, ನಮ್ಮ ಬಿಡಾರ ಬೇರೆ, ನಾನಿನ್ನು ಶ್ರೀಹರಿಯ ಕರವನ್ನೇರುವುದಿಲ್ಲ, ಹೊರಟೆ.
2: ಆಗಲಿ ಸ್ವಾಮಿ.
0: ದೇವಿ,
2: ಏನು ಈ ಸಲ ನೀವು ಅವನ ಪಕ್ಷವನ್ನೇ ವಹಿಸಿದಿರಿ?
0: ನೀನು ಹಾಗೆ ಅಂದುಕೊಂಡಿರುವುದು ಮಗನ ಪರವಾಗಿ ನಾನು ಮಾತನಾಡಿದೆ ಎಂಬುದಾಗಿ, ಆದ್ರೆ ಅವನ ಅಹಂಕಾರ ನೋಡಿದೆಯಾ? ಯಾವುದಕ್ಕೂ ಒಂದು ಮಿತಿ ಅಂತ ಬೇಕಾಗ್ತದೆ, ಅದಕ್ಕೆ ತಕ್ಕುದಾದಂತಹ ಶಾಸ್ತಿಯೂ ಅವನಿಗೆ ಆಗಬೇಕು. ಹಾಗಾಗಿ ಸಕಲ ವೇದಿಕೆಯನ್ನು ನಾನು ನಿರ್ಮಾಣ ಮಾಡ್ತೇನೆ, ಕಾಲವೇ ಇದಕ್ಕೆ ಉತ್ತರ ಹೇಳುತ್ತದೆ. ಬಾಹಿಗೆ
2: ಆಗಲಿ ಸ್ವಾಮಿ.

ಇಲ್ಲಿ ನಿಂತು ಚ್ಯುತಿ ಬಾರದ ರೀತಿಯಲ್ಲಿ ಆಳಿ ಬಾಳಿ ಬೆಳಗಿದ ಕೀರ್ತೆ ಏ ಶತ್ರು ಪ್ರಸೂದನನಿಗಿದೆ. ಗುರುಮುಖೇನ ಬೇಕಾದಂತ ಅಸ್ತ್ರವಿದ್ಯೆಗಳನ್ನು ಕಲಿತು ಧನಬಲ ಜನಬಲ ವಿದ್ಯಬಲ ಇದ್ದರೂ ಕೂಡ ದೈವಬಲವಿದ್ದರೆ ಸುರ ಗದ್ದುಗೆಯನ್ನು ಏರಬಹುದೆಂಬ ನಿರೀಕ್ಷೆಯಲ್ಲಿದ್ದಂತಹ ನಾನು ಪರಶಿವನನ್ನ ಕುರಿತು ತಪವನ್ನಾಚರಿಸಿ ಅವೇದ್ಯವಾದ ವರವನ್ನು ಪಡೆದಿದ್ದೇನೆ. ಯಾವ ಶತ್ರುವೊಂದು ಜೀವ ತಳೆದು ಬಂದಾಗ ನನಗೆ ಮರಣ ಎನ್ನುವುದಾಗಿ ಈ ಮೂಲಕವಾಗಿ ನಮ್ಮದಾದ ನಗರವನ್ನು ಸೇರಿದೆ. ಎಲ್ಲರೂ ಸಂತೋಷಗೊಂಡಿದ್ದಾರೆ. ಹಾಗಾದರೆ ನಮ್ಮದಾದಂಥ ಮೂಲ ಉದ್ದೇಶವೇನು? ಸುರನಗರಿಗೆ ದಾಳಿಡವೇ ಹಿರಿಯಕ್ಕನ ಮಕ್ಕಳಾದಂತಹ ನಮ್ಮ ಪಾಲಿದಕ್ಕ ಭೇದ ಸುರಗದ್ದೆಯನ್ನು ವಶಪಡಿಸಿಕೊಳ್ಳಬೇಕು. ಅದಕ್ಕಾಗಿ ತಡ ಮಾಡುವುದಲ್ಲ, ಸೇನಾ ಸಾಗರದೊಂದಿಗೆ ನೇರವಾಗಿ ಸುರಲೋಕಕ್ಕೆ

0: ದಿಕ್ಪಾಲಕರೇ.
1: ದೇವೇಂದ್ರ,
0: ತ್ರಿಭುವನದಲ್ಲೇ ಶ್ರೇಷ್ಠವಾದಂತಹ ಈ ದೇವೇಂದ್ರ ದೇವಲೋಕ ದೇವ ಬೃಹಸ್ಪತಿ ಆಚಾರ್ಯರ ವೇದಘೋಷದೊಂದಿಗೆ ಯಕ್ಷರು, ಗರುಡ, ಗಂಧರ್ವರು, ಸಿದ್ಧರು, ಸಾಧ್ಯರೇ ಮೊದಲಾದವರ ಜೊತೆ ಏಕಾದಶ ರುದ್ರರು, ದಿಕ್ಪಾಲಕರು ಜೊತೆಯಾಗಿ ಸೇರಿ ಪ್ರಾರಂಭವಾದಂತಹ ಈ ಸುಧರ್ಮ ಸಭೆಯಲ್ಲಿ ಕೇಳಿದಿರೆ ದೂತರಾಡಿದ ಮಾತನ್ನ.
1: ಏನಾಯ್ತು ಪ್ರಭು?
0: ಲೋಹವತಿಪುರದ ಶತ್ರು ಪ್ರಸೂದನ ಎನ್ನುವಂತಹ ದಾನವನು ನಮ್ಮಂತಹ ಈ ಸುರಲೋಕಕ್ಕೆ ದಾಳಿ ಮಾಡಿದ್ದಾನೆ. ಮಾತ್ರವಲ್ಲ, ತಡೆಯಲು ಹೋದಂತ ನಮ್ಮ ಚಾರಕರನ್ನು ಹೊಡೆದು ಓಡಿಸಿದ್ದಾನೆ ಅಂತಾದ್ರೆ ದಾನವರ ಅಹಂಕಾರ ಪರಮಾವಧಿ ಆಯಿತು. ಅವನ ಅಹಂಕಾರವನ್ನು ಇಳಿಸದೇ ಇದ್ದರೆ ನಾವು ಈ ಸ್ವರ್ಗದ ಪದವಿಯಲ್ಲಿ ಇದ್ದೇನು ಫಲ ಹೇಳಿ? ಅದಕ್ಕಾಗಿ ತಡ ಮಾಡುವುದಲ್ಲ, ಆ ದೃಢ ಸದೆ ಬಡಿದಕ್ಕಾಗಿ ತೆರಳೋಣವಂತೆ.

0: ಶತ್ರು ಬಸವದಾನ. ಈ ಹಿಂದೆ ಅದೆಷ್ಟೋ ಮಂದಿ ದುರುಳ ದಾನವರು ನಮ್ಮದಾದಂತ ಈ ಸ್ವರ್ಗ ಲೋಕಕ್ಕೆ ದಾಳಿಯನ್ನ ಮಾಡಿದ್ದಾರೆ. ನಿನ್ನ ಮಟ್ಟಿಗೆ ನೀನೊಬ್ಬ ಪ್ರಬಲ ವ್ಯಕ್ತಿ ಆಗಿರ್ಬಹುದು, ಆದ್ರೆ ನಿನ್ನ ಶೌರ್ಯ ಸಾಹಸ ಪರಾಕ್ರಮ ಈ ಅಗ್ನಿಯಲ್ಲಿ ಬೇಲಿಕ್ಕಿಲ್ಲ. ನನ್ನೊಂದಿಗೆ ನೀನು ಹೋರಾಟಕ್ಕೆ ಬಂದದ್ದು ಹೌದು ಅಂತಾದ್ರೆ ಮಾಡುವಂತ ದುರದಲ್ಲಿ ನಿನ್ನ ಗಾರುಗೆಡಹಿ ಸುಟ್ಟು ಬಿಟ್ಟೇನು, ಎಚ್ಚರ.
1: ಬಂದವನು
0: ಹೌದು,
1: ಬಹಳ ಒಳ್ಳೆಯದಾಯ್ತು, ಬಹಳ ಒಳ್ಳೆಯದಾಯ್ತು. ಯಾಕೆ ಬಲ್ಲಯ್ಯ?
0: ಯಾಕೆ
1: ಭೂಲೋಕದಲ್ಲಿ ಬ್ರಾಹ್ಮಣರು ಕೊಡುವ ಹವಿಸ್ಸನ್ನು ದೇವತೆಗಳಿಗೆ ತಂದೊಪ್ಪಿಸುವಂತ ಅಗ್ನಿ ದೇವಂದಿದ್ದೇವೆ. ಈ ದೇವತೆಗಳಿಗೆ ಹವಿಸ್ಸನ್ನು ಸ್ವೀಕರಿಸಿದ ಕ್ಷಣ ಪ್ರಬಲರಾಗುತ್ತಾರೆ. ಅಂತಹ ಹವಿಸ್ಸನ್ನು ತಂದುಕೊಡುವ ನಿನ್ನನ್ನೇ ಪ್ರಥಮದಲ್ಲಿ ಕೊಂದು ಕಳೆದ ಅಂತಾದ್ರೆ ನಮ್ಮದಾದ ಅರ್ಧ ಜಯ ಗಳಿಸಿದಂತಾಗುತ್ತದೆ.

0: ಏನು
1: ಹಿರಿಯ ಕರ್ಕಳಾದಂತಹ ನಮಗೆ ದಕ್ಕಬಹುದಾದ ಸಿಕ್ಕಬಹುದಾದಂತಹ ಸುರಗತ್ತಿಗೆ ನೀನು ಆಳುತ್ತಾ ಇದ್ದೀಯ. ನಮ್ಮವರು ಅದೆಷ್ಟೋ ಮಂದಿ ಬಂದರೂ ಕೂಡ ಅವರನ್ನು ಬಡಿದೋಡಿಸಿದ್ದೀಯ. ಈ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಈ ಸ್ವರ್ಗದ ಅಧಿಕಾರವನ್ನು ಬಿಟ್ಟು ಕೊಟ್ಟರೆ ಲೇಸು, ಇಲ್ಲವಾದ್ರೆ ಜಾಗ್ರತೆ
0: ಮುಚ್ಚಬೇಕು.

0: ಸುಧನ. ಸುರಲೋಕವನ್ನ ಬಯಸಿ ಬಂದವನ ನೀನು. ಈ ಸುರಲೋಕವನ್ನ ಬಿಟ್ಟು ಕೊಡುವುದಕ್ಕೆ ಇದನ್ನು ಯಾರಿಂದಲೂ ಭಿಕ್ಷೆ ಬೇಡಿ ಬಂದದ್ದಲ್ಲ. ಪಿತ್ರಾಜಿತ ಸಂಪತ್ತು ಕೂಡ ಅಲ್ಲ. ಶತಯಾಗವನ್ನ ಮಾಡುವುದರ ಮೂಲಕ ತ್ರಿಮೂರ್ತಿಗಳನ್ನ ಮೆಚ್ಚಿಸಿ ಪಡೆದಿರುವ ಈ ಸುರಗದ್ದುಗೆ ಸಾಮರ್ಥ್ಯ ವಿದ್ದುಂಟು ಅಂತ ಆದ್ರೆ ನೀನು ಕೂಡ ಶತಯಾಗವನ್ನು ಮಾಡಿ ತ್ರಿಮೂರ್ತಿಗಳನ್ನ ಮೆಚ್ಚಿಸಿದರೆ ಮುಂದಿನ ಕಲ್ಪಾಂತರದಲ್ಲಿ ನೀನು ಕೂಡ ದೇವೇಂದ್ರನ ಆಗಬಹುದು. ಇನ್ನು ನೀನೇನು ಹೇಳಿದೆಯಲ್ಲ, ಹಿರಿಯಕ್ಕನ ಮಕ್ಕಳು ಅಧಿಕಾರವನ್ನು ಸ್ಥಾಪಿಸುವುದಕ್ಕೆ ಇದೇ ರೀತಿಯ ಮಾತನಾಡಿಕೊಂಡು ಈ ಹಿಂದೆ ನಿನ್ನಂತೆ ಅನೇಕ ಮಂದಿ ದಾನವರು ಈ ಸ್ವರ್ಗಕ್ಕೆ ದಾಳಿ ಇಟ್ಟಿದ್ದಾರೆ, ಅವರ ಪರಿಣತಿ ನೀನು ತಿಳಿದಿಲ್ಲವೇನು?
1: ಹಿಂದೆ ಬಂದವರಂತೆ ಭಾವಿಸಬೇಡ.
0: ಏನು

0: ಜಯ ಜಯ ಜಯ ಜಯ ಜಯ ಜಯ ಲಕ್ಷ್ಮೀ ಲೋಲ ದೀನ ಜನ ಉದ್ಧರಣ ಭಕ್ತವತ್ಸಲ ಶ್ರೀಹರಿ ತ್ರಾಹಿ ತ್ರಾಹಿ ತ್ರಾಹಿ.
1: ಹಾ ದೇವೇಂದ್ರಾದಿ ಸುಮನಸರು ಹೇಳಿ ಎದ್ದೇಳಿ ಸುರಪತಿ
0: ದೇವ
1: ಎಲ್ಲರನ್ನ ಕೂಡಿಕೊಂಡು ಬಂದು ವಂದಿಸಿಕೊಂಡೇ ಎಲ್ಲ
0: ಹೌದು
1: ಕಾರಣವೇನು ಕೇಳಬಹುದೇ
0: ದೇವಾ?

0: ದೇವ
1: ಸುರಪತಿ
0: ಸರ್ವಾಂತರಯಾಮಿಯಾದ ನಿನಗೆ ತಿಳಿಯದ ವಿಚಾರ ಏನಿದೆ ದೇವ? ಲೋಹವತಿ ನಗರದ ಅಧಿಕಾರಿಯಾಗಿರುವ ಶತ್ರು ಪ್ರಸೂದನ ಎಂಬವನು ಪರಶಿವನ ವರದ ಬಲದಿಂದ ದೇವಲೋಕಕ್ಕೆ ದಾಳಿ ಮಾಡಿದ್ದಾನೆ.
1: ಹೌದೇ?
0: ನಮ್ಮನ್ನು ಸೋಲಿಸಿ ಇಂದ್ರ ಸಿಂಹಾಸನವೇನೆ ಮೆರೆಯುತ್ತಾ ಇದ್ದಾನೆ ದೇವ. ನೆಲೆ ಇಲ್ಲದೆ ಕಂಗೆಟ್ಟ ನಮಗೆ ನೀವಲ್ಲದೆ ಇನ್ನಾರು ಗತಿ ಹೇಳಿ ನಮ್ಮನ್ನು ಈ ಸಂಕಷ್ಟದಿಂದ ಪಾರು ಮಾಡಬೇಕು ದೇವ, ಪಾರು ಮಾಡಬೇಕು ಪರಮಾತ್ಮ.
1: ಸುರೇಂದ್ರ, ಸಾತ್ವಿಕ ಗುಣದವರು ನೀವು, ಹಾಗಾಗಿ ತಾಮಸಿಗಳು ನಿಮ್ಮನ್ನ ಪೀಡಿಸುವುದು ಸಹಜವಾಗಿಯೇ ಇದೆ. ಮೂರು ಲೋಕಕ್ಕೆ ಒಡೆಯನಾದ ನೀನು ಈ ಸಂದರ್ಭದಲ್ಲಿ ಸಮಚಿತ್ತವನ್ನ ಕಾಪಾಡಬೇಕಯ್ಯ. ದಾನವರ ಆರ್ಭಟ ಕ್ಷಣಿಕವಾದದ್ದು ಎಂದು ಈ ಹಿಂದೆ ನಡೆದ ಅನೇಕ ಘಟನೆಗಳೇ ಸಾಕ್ಷಿ.
0: ನಿಜ,
1: ಚಿಂತಿಸಬೇಡ. ಲೋಕಕ್ಕೆ ಸುಖವನ್ನ ಉಂಟು ಮಾಡುವುದಕ್ಕೆ ನಾನೇ ಉದ್ಯುಕ್ತನಾಗ್ತೇನೆ. ಆ ಕಾಲವನ್ನ ಕಾಯುತ್ತಾ ಇರಿ, ನೀವಿನ್ನು ತೆರಳಿ.
0: ಧನ್ಯೋಸ್ಮಿ.
1: ಕಾಲ ಪ್ರಭಾವವೇ ಹಾಗೆ. ದೇವತೆಗಳ ರಕ್ಷಣೆಯಾಗಬೇಕಾದರೆ ಆ ಶತ್ರು ಪ್ರಸೂದನನ ವಧೆಯಾಗಬೇಕು. ಅರಿಗಳ ವೇದಿಕೆಗೆ ನಾನೇ ಮುನ್ನುಗ್ಗಬೇಕು. ಎಲ್ಲಿ ಸುಧ ಹಾ, ಅವನೀಗ ಇಲ್ಲ. ಹಾಗಂತ ಕರೆಯುವುದು ಸರಿಯಲ್ಲ. ಶಾಜ್ಞ ಧನಸ್ಸನ್ನ ಹಿಡಿದು ನಾನೇ ತೆರಳುತ್ತೇನೆ.

0: ನಿರಂತರವಾಗಿ ದಾನವರ ವಿರೋಧಿಯಾಗಿ ಉಳಿದವನು ನೀನು. ದಾನವಾಂತ ಕವಿ ಎಂಬಿರುವುದು ಬೇರೆ, ನಿನಗೆ ಕಾಯುತ್ತಿದ್ದೆ ನಿನ್ನ ಬಂದೆಯಲ್ಲ, ಇಂದು ನಿನ್ನ ಕೊಂದು ದಾನವಾಂತಕ್ಕಾಗಿ ಶತ್ರು ಪ್ರಸೂದನ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತೆ. ಬಹಳ ಮುಂದೆ
1: ನಿನ್ನ ವಿಚಾರ ತಿಳಿಯದೆ ಬಂದವನೇ ನಾನು.

0: ನೀನು ತಿಳಿದ ಹಾಗೆ ನಾನು ಯಾರ ಪಕ್ಷಪಾತಿಯೂ ಅಲ್ಲ.
1: ಮತ್ತೆ
0: ಧರ್ಮದ ಪರವಾಗಿ ನಾನಿದ್ದೆ. ದಾನವ ವಿರೋಧಿಯೇ ನಾನಾಗಿದ್ದರೆ
1: ಅಲ್ಲೋ
0: ನಿನ್ನ ವಂಶದಲ್ಲಿಯೇ ಜನಿಸಿದ ಪ್ರಹ್ಲಾದನನ್ನು ನಾನೇಕೆ ರಕ್ಷಿಸಬೇಕಿತ್ತು ಹೇಳು. ಪರಶಿವನಿಂದ ವರ ಪಡೆದಿದ್ದಿ ಎಂಬ ಅಹಂಕಾರದಿಂದ ಸುರರನ್ನು ಸ್ವರ್ಗದಿಂದ ಓಡಿಸಿದೆಯಲ್ಲ, ಇದು ವಿಹಿತವಲ್ಲ ಎಂದು ಎಚ್ಚರಿಸಲು ಬಂದಿದ್ದೇನೆ. ಹಾಗಾಗಿ ಮಾಡಿದ ತಪ್ಪನ್ನು ಒಪ್ಪಿದರೆ ಕ್ಷಮೆಯುಂಟು, ತಪ್ಪಿದರೆ ನಿನಗೆ ಅಂತ್ಯಕಾಲ. ಜಾಗ್ರತೆ.
1: ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳುತ್ತೇನೆ, ಹೇಗೆ ಬಲ್ಲಯ್ಯ? ಹಿಡಿದಿರುವ ಆಯುಧ ಬಗ್ಗೆ ಅನುಸರಿಸಿಕೊಡುತ್ತೇನೆ. ಬಾ ಮುಂದೆ
0: ಬಾ. ಹೀಗೆ

ಹೊರಟಿತು. ಮಾತ್ರವಲ್ಲ, ಕೋಟಿ ಸೂರ್ಯರ ಪ್ರಬಂಧ ಕಂಗೊಳಿಸುತ್ತಾ ತೇಜಾವತಿ

ಬಂದವನೇ ಒಂದೇ ಸಮನೆ ಅಗ್ನಿ ಶರಗಳನ್ನ ಎಸೆಯುತ್ತ ರಾಜಭವನ ಗುಡಿ ಗೋಪುರಗಳನ್ನ ಸುಡುತ್ತಿದ್ದೀಯಲ್ಲ, ನನಗೂ ನಿನಗೂ ಪೂರ್ವೋದ್ದೇಶವೇನು ಇಲ್ಲ. ಹಾಗಾದರೆ ವಿನಾಕಾರಣ ಈ ಕೃತ್ಯ ಕೈಗೊಂಡದ್ದು ಯಾಕೆ? ಅಷ್ಟು ಮಾತ್ರವಲ್ಲ, ಯಾರು ನೀನು? ನಿನ್ನ ಹೆಸರೇನು? ನಿನ್ನ ಅಪ್ಪನಿದ್ರೆ ಅವನ ಹೆಸರೇನು? ಊರು ಯಾವುದು? ಎಲ್ಲವುದನ್ನು ಹೇಳೇ ಇಲ್ಲಿಂದ ನೋಡೇ.

0: ಓ ಶತ್ರು ಪ್ರಸೂದನ, ನಾನು ರಣರಂಗದಲ್ಲಿ ಮುಂದುವರಿಯುತ್ತಾ ಬರುವಾಗ ನಿನ್ನ ಕಡೆಯರೆಲ್ಲರೂ ಬಂದವರು ಅದನ್ನೇ ಕೇಳಿದ್ದು, ನೀನ್ಯಾರು ಎನ್ನುವುದಾಗಿ. ಎಲ್ಲರನ್ನು ಶೇವಿನಿ ಪಟ್ಟಣದ ಅತಿಥಿಯನ್ನಾಗಿ ಮಾಡಿದವ ನಾನು, ಆದರೆ ನಿನ್ನನ್ನು ಕಂಡರೆ ಹಾಗೆ ಕಾಣುವುದಿಲ್ಲ, ವಿಭಿನ್ನವಾಗಿ ಕಾಣುತ್ತಾ ಇದ್ದೀಯ ನೀನು. ಹಾಗಾಗಿ ಹೇಳ್ತಾ ಇದ್ದೇನೆ ಕೇಳು. ಶ್ರೀಹಯ ತೋರು ಬೆರಳಲ್ಲಿ ಸಂಪೂರ್ಣವಾಗಿ ರಾರಾಯಿಸುತ್ತಿರುವವ ಸುದರ್ಶನ ಎಂದು ನನ್ನ ಹೆಸರು. ಸುದರ್ಶನ
1: ಸುಳ್ಳು ಹೇಳಿದರು ಅದು ಸತ್ಯವಾಗಿರಬೇಕು, ಅದನ್ನು ನಂಬುವ ರೀತಿಯಲ್ಲಿರಬೇಕು.
0: ಓಹೋ,
1: ಸುದರ್ಶನ ವಿಚಾರ ಯಾರಿಗೂ ಗೊತ್ತಿಲ್ಲ. ಅದೊಂದು ಚಕ್ರ, ಅದೊಂದು ಆಯುಧ, ಅದು ಜೀವ ತಳೆದು ಬರುವುದಕ್ಕೆ ಸಾಧ್ಯ ಉಂಟು. ಇಂತಹ ಸುಳ್ಳು ಮಾತನ್ನ ಹೇಳಿ ಕಪಟ ತೋರಿದರೆ ಜಾಗ್ರತೆ.
0: ಶತ್ರು ಪ್ರಸೂದನ, ಇಲ್ಲಿವರೆಗೆ ಅಸ್ತ್ರವೋ ಶಸ್ತ್ರವೋ ಆಗಿದ್ದ ನಾನು ನಿನ್ನಿಂದಾಗಿ ವ್ಯಕ್ತಿ ರೂಪವನ್ನ ತಾಳಿ ನಿನ್ನ ಸಮ್ಮುಖದಲ್ಲಿ ಬರಬೇಕಾಯಿತು. ಕಾರಣ ಇಷ್ಟೇ, ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರ ಗದ್ದುಗೆಯನ್ನ ಏರಿದ್ದಿ, ಶ್ರೀಹರಿಯನ್ನ ಸೋಲಿಸಿದ್ದಿ, ದುರಂಕಾರದಿಂದ ಮೆರೆಯುತ್ತಾ ಇದ್ದಿ, ಬಂದಿದ್ದೇನೆ ನಿನ್ನ ಮರ್ದನಕ್ಕಾಗಿ ಈ ಸುದರ್ಶನ.
1: ಅರ್ಥವಾಯ್ತು ಅರ್ಥವಾಯ್ತು. ಹಾಗಾದರೆ ಪರಮೇಶ್ವರರು ನೀಡಿದ ವರದ ಅಡಗಿದ ಸತ್ಯ ಏನು? ತಿಳಿಯಿತು ತಿಳಿಯಿತು. ಆಯುಧವೊಂದು ಜೀವ ತಳೆದು ಬಂದಾಗ ನನ್ನ ಅಂತ್ಯ ಎನ್ನುವುದಾಗಿ, ಈ ಅಂತ್ಯಕ್ಕಾಗಿ ಜೀವ ತಳೆಯಲು ಬಂದಿದ್ದಾರೆ. ಈಗ ಉಪಾಯದಿಂದ ಈ ಪ್ರಸಂಗದಿಂದ ಪಾರಾಗಬೇಕು. ಸುದರ್ಶನ,
0: ಏನು
1: ನಿನ್ನ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ಆದರೂ ನನಗೂ ನಿನಗೂ ಪರಸ್ಪರ ದ್ವೇಷವೇನು ಇಲ್ಲವಲ್ಲ. ಸುರಾಸುರರ ಜಗಳ ಎನ್ನುವುದು ಮೊದಲಿಂದಲೂ ಇದ್ದದ್ದೇ. ಆ ಕಾರಣಕ್ಕಾಗಿ ನಾವ್ಯಾಕೆ ಸುಮ್ಮನೆ ಯುದ್ಧ ಮಾಡಬೇಕು, ದಡಿಯಬೇಕು? ಹರಿಯೇ ಯುದ್ಧದಲ್ಲಿ ಸೋತಿದ್ದಾರೆ, ಧರ್ಮಕ್ಕಾಗಿ ಹೋರಾಡುವ ಆತನಿಗೆ ಅಪಜಯವಾಗಿದೆ ಅಂತಾದರೆ ನ್ಯಾಯ ನಮ್ಮ ಪಾಲಿಗೆ, ಧರ್ಮ ನಮ್ಮ ಪಾಲಿಗೆ ಎನ್ನುವುದು ಸ್ಪಷ್ಟ ತಾನೇ. ಆದ್ದರಿಂದ ನಮ್ಮ ಯುದ್ಧವನ್ನು ನಿಲ್ಲಿಸಿ ವಿರೋಧವನ್ನು ಬಿಟ್ಟು ಮನೆಗೆ ತೆರಳಯ್ಯ.
0: ನೀನು ಧರ್ಮದ ಹಾದಿಯನ್ನ ಹಿಡಿಯುವವನೇ ಅಂತಾದ್ರೆ ನಾನೊಂದು ಮಾತನ್ನು ಹೇಳ್ತೇನೆ ಕೇಳು. ಸಮರದ ವಿಷಯವಾಗಿ ನನಗೂ ಕೂಡ ಇಷ್ಟ ಇಲ್ಲ, ನಾನು ಸಂತೋಷ ಪಡ್ತೇನೆ ಸಮರವನ್ನ ನಿಲ್ಲಿಸಿದ್ರೆ. ಆದ್ರೆ ಈ ಸುರಗದ್ದಿಯನ್ನ ಸುರಪಾಲಿಗೆ ನೀನು ಬಿಟ್ಟು ಕೊಡಬೇಕು. ನಿನ್ನ ಶಿರವನ್ನ ನನ್ನ ಚರಣಕ್ಕೆ ಎರಗಿಸಿದೆ ಅಂತಾದ್ರೆ ನಿನ್ನ
1: ಕಾಪಾಡ್ತೇನೆ.

0: ನೋಡಿ ಸ್ವಾಮಿ, ಶತ್ರು ಪ್ರಸೂದನ ಮಡಿದಿದ್ದಾರೆ, ಮಾತ್ರವಲ್ಲ ಜಯ ನಮ್ಮ ಪಾಲಿಗೆ ಲಭಿಸಿದೆ. ಈ ಸಂತೋಷದ ವಿಷಯವನ್ನ, ಸುದರ್ಶನನ ವಿಜಯದ ವಾರ್ತೆಯನ್ನ ಶ್ರೀಹರಿಗೆ ತಿಳಿಸುವುದಕ್ಕಾಗಿ ಅವನ ಬಳಿಗೆ ಸಾಗ್ತೇನೆ.
1: ಅಯ್ಯ ಸುದರ್ಶನ ವೀರ

0: ಅಯ್ಯ ಸುದರ್ಶನ, ಬಾರಯ್ಯ ಹೀಗೆ ಯಾಕೆ ಸುಮ್ಮನೆ ದೂರ ಹರಿದು ನಿಂತಿದ್ದಿ? ಸದಾಕಾಲ ಈ ವಿಷ್ಣುವಿನ ಕರದಲ್ಲಿಯೇ ನೀನು ರಾರಾಜಿಸಬೇಕಾದವ. ನಮ್ಮಿಬ್ಬರ ಸಂಬಂಧವೇ ಹಾಗೆ. ಹಾಗಾಗಿ ಮೌನವನ್ನ ಮುರಿದು ಸಿಟ್ಟು ಬಿಟ್ಟು ಹೀಗೆ ಬಾ, ಏರು ನನ್ನ ಕರವನ್ನ.
1: ಏ ಹರಿ, ನಾನು ಏನು ನಿನ್ನ ಪಾಲಿಗೆ ಮನ್ನಣೆ ಇತ್ತು ನಿನಗೆ ಗೌರವವನ್ನ ಕೊಟ್ಟು ಹೋದದ್ದು ಅಂತ ಮಾಡಿದ್ದೀಯ? ಖಂಡಿತ ಅಲ್ಲ. ರಣ ಹಿರಿಯ ಕರದಲ್ಲಿ ಸುದರ್ಶನ ಇದ್ದ ಅಂತಾದ್ರೆ ಸುದರ್ಶನನ ವ್ಯಕ್ತಿತ್ವಕ್ಕೆ ಅವಮಾನ. ಹಾಗಾಗಿ ಹೋದವ ನಾನು. ಏನು ನಿನ್ನ ಕರೆಯರಬೇಕಾ? ಇಲ್ಲಿಯವರೆಗೆ ಎಲ್ಲವೂ ನನ್ನ ಹೆಸರಿನಲ್ಲಿ ಗಳಿಸಿದಕ್ಕೆ ನಿನ್ನದ್ದು. ಈಗ ನಾನೇ ಸಂಪಾದಿಸಿದ್ದೇನೆ, ನನ್ನ ಎದುರಿನಲ್ಲಿ ನೀನು ಏನು ಅಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ, ಹೇಳ್ತೇನೆ ಕೇಳು.

0: ಶ್ರೀಹರಿ
1: ಸುದರ್ಶನ
0: ಆಲದೆಲೆಯಲ್ಲಿ ನೀನು ಮಲಗಿರುವ ಆ ಕಾಲದಲ್ಲಿ ನಿನ್ನ ಕಿವಿಯ ಕಿಲ್ಮಿಷದಿಂದ ಹುಟ್ಟಿದಂತಹ ಮಧುಕೈಟವರು ಅವರೊಡನೆ ನೀನು ಹೋರಾಟವನ್ನ ಮಾಡಿದೆ, ಕೊಲ್ಲಲು ನಿನ್ನಿಂದ ಸಾಧ್ಯವಾಗಲಿಲ್ಲ. ಪಂಚ ಸಹಸ್ರ ಕಾಲ ಹೋರಾಟ ಮಾಡಿದ ಆ ಸಂದರ್ಭದಲ್ಲಿ ಅವರನ್ನ ಒದಿಸಲು ಆ ಸಂದರ್ಭ ನೀನು ನನ್ನನ್ನೇ ಬಳಸಿಕೊಳ್ಳಬೇಕಾಯಿತು, ನನ್ನ ಸಹಾಯವನ್ನ ಪಡೆಯಬೇಕಾಯಿತು. ಅಂದೇ ನಿನಗೆ ಸಹಾಯವನ್ನ ಇತ್ತವ ನಾನು. ಆದರೆ ಇಲ್ಲಿಯವರೆಗೆ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ನನ್ನ ಸಹಾಯದಿಂದ ನೀನು ಜಯವನ್ನು ಕಂಡರೂ ಕೂಡ ಎಲ್ಲರೂ ನಿನ್ನದೇ ಸಾಹಸ ಎನ್ನುವುದಾಗಿ ಹೋಗುತ್ತಾ ಬಂದರು. ಆದರೆ ಹಿಂದಿನ ಪರಿ ಹೀಗಲ್ಲ, ಇನ್ನು ಮುಂದೆ ನಿನ್ನ ಜೊತೆಯಲ್ಲಿ ನಾನು ಇರುವವನು ಅಲ್ಲ. ನೀನು ಕರೆದಾಗ ಬರಬೇಕು, ಹೋಗು ಎಂದಾಗ ಹೋಗಬೇಕೆನ್ನುವಾಗ ನೀನು ಹೇಳಿದ್ದನ್ನ ಕೇಳುವ ಜನ ಅಲ್ಲ, ನಿನ್ನ ಕರ ಏರುವುದಿಲ್ಲ.
1: ಸುದರ್ಶನ ಸಾಕು ನಿಲ್ಲಿಸು.
2: ಎಲೆ ಸುದರ್ಶನ ತಿಳಿದ ನಿನ್ನಯ ಒಳವ ದಾನವರೊಂದರಿದಿಗ ಬಲವು ತಲೆಗೇರಿರುವುದನ್ನು ನಾನು ಇಳಿಬೇಕಳಿಲ್ಲ.
1: ಸುದರ್ಶನ ಅಹಂಕಾರದ ಎಲ್ಲೆ ಮೀರಿದ್ದೀಯ ನೀನು. ದುರಹಂಕಾರದ ಪಿತ್ತ ನೆತ್ತಿಗೇರಿ ಆಡಬಾರದ ನುಡಿಗಳನ್ನು ಆಡುತ್ತಿರುವೆ. ನನ್ನನ್ನೇ ಜರಿಯುತ್ತಾ ಇದ್ದೇಯಲ್ಲ. ನಾನು ಇಷ್ಟೊಂದು ದುಷ್ಟರನ್ನ ವಧಿಸುವಲ್ಲಿ ನೀನೇ ಪ್ರಮುಖ ಪ್ರಧಾನ ಎಂದು ವಾದಿಸುತ್ತಾ ಇದ್ದೀಯಲ್ಲ. ನಾನು ನಿನ್ನೆದುರಿನಲ್ಲಿ ಏನೂ ಅಲ್ಲವೇ.
0: ಹಾಗಾದರೆ
1: ನೀನು ನನ್ನ ಎದುರಿನಲ್ಲಿ ಯಾಕಿರಬೇಕು ಹೇಳು. ಈಗೋ ನಿನ್ನನ್ನು ಶಪಿಸುತ್ತಾ ಇದ್ದೇನೆ. ಕರ್ಮಭೂಮಿಯಾದ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು, ಮಾನವನಾಗಿ ಹುಟ್ಟು.
0: ಅಯ್ಯೋ ಅಯ್ಯೋ, ಜಯ ಜಯ ಜಯ ಜಯ.

ಅಚ್ಯುತ ಅನಂತ ಕೇಶವ ಮಾಧವ ಶಂಖಚಕ್ರ ಗದ ಪದ್ಮಾಧರ ಪೀತಾಂಬರಧರ ಮಣಿಮುಕುಟಾಧರ ವೇದ ಗೋಚರ ಅಪ್ರಮೇಯ ಓ ಸಚ್ಚಿದಾನಂದ ಪರಮಾತ್ಮ. ತಪ್ಪಾಯ್ತು ದೇವ್ರೆ ತಪ್ಪಿತು, ನೀನೇನು ನಾನೇನು ಎಂಬ ಯೋಗ್ಯತೆಯನ್ನು ಅರಿಯದ ಮೌಢಮತಿ ನಾನಲ್ಲ, ಯಾಕೆ ನನ್ನ ಮತಿಗೆ ಈ ಮೌಢ್ಯ ಬಂದ ಆವರಿಸಿತೋ ತಿಳಿಯದಾದೆ ದೇವ ತಿಳಿಯದಾದೆ. ಅದಲ್ಲದಿದ್ರೆ ನಿನ್ನ ಯೋಗ್ಯತೆಯನ್ನು ಅರಿಯದವರಿದ್ದಾರೆ. ಮನು ಮುನಿಗಳಿಂದಲೂ ಅರಿಯಲು ಅಸಾಧ್ಯವಾದಂತಹ ಮಹಾನ್ ಚೇತನ ನೀನು, ದಿವ್ಯ ಮೂರ್ತಿ ನೀನು, ಸಿಂಧು ನೀನು. ಅಂತಹ ಸಿಂಧುವಿನ ಎದುರಿನಲ್ಲಿ ಬಿಂದುವಾಗಿರುವಂತಹ ನಾನು ಈ ರೀತಿಯ ಹೋರಾಟವನ್ನು ಮಾಡಬೇಕಾದ್ರೆ ಯಾಕೆ ಹೀಗೆಲ್ಲ ಆಯಿತು? ನಿನ್ನ ಸಾಮೀಪ್ಯವನ್ನು ಬಿಟ್ಟಿರುವಂತಹ ಯೋಗ್ಯತೆ ನನ್ನಲ್ಲಿಲ್ಲ ದೇವ. ನಿನ್ನ ಬಿಟ್ಟಿರಲಾರೆ ಕಾಪಾಡಬೇಕು ನನ್ನ ಅಪರಾಧವನ್ನು.

0: ಅಗ್ರಣಿ ಸುದರ್ಶನ
1: ದೇವ
0: ಚಿಂತಿಸಬೇಡವಪ್ಪ, ಪಶ್ಚಾತ್ತಾಪವೇ ಪ್ರಾಯಶ್ಚಿತವಾದರೂ ಕೂಡ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಮದೋನ್ಮತ್ತತೆಯಿಂದ ವರ್ತಿಸಿದ ನೀನು ಶಿಕ್ಷೆಯನ್ನು ಅನುಭವಿಸಬೇಕು. ನನ್ನ ಮಾತು ಹುಸಿಯಾಗಲು ಸಾಧ್ಯವಿಲ್ಲ, ಮಾತ್ರವಲ್ಲ ಅದು ನನ್ನ ಸಂಕಲ್ಪವೂ ಹೌದು. ಹಾಗಾಗಿ ನೀನು ಭೂಲೋಕದಲ್ಲಿ ನರನಾಗಿ ಜನಿಸಲೇಬೇಕು. ಒಂದೊಂದು ದಿನ ಮಾಹಿಷ್ಮತಿ ನಗರದ ದೊರೆಯಾದ ಕೃತವೀರ್ಯ ಹಾಗೂ ರಾಕಾವತಿ ದೇವಿಯ ಮಗನಾಗಿ ಜನಿಸಿ ಕಾರ್ತವೀರ್ಯ ಎಂಬ ಹೆಸರಿನಿಂದ ಮೆರೆಯುತ್ತೀಯ. ಆದರೆ ಹುಟ್ಟುವಾಗ ಕರಗಳೇ ಇಲ್ಲದ ನಿನಗೆ ಗುರುಗಳಾದಂತಹ ದತ್ತಾತ್ರೇಯರು 1000 ಕರಗಳನ್ನು ಅನುಗ್ರಹಿಸುತ್ತಾರೆ. ಮಾತ್ರವಲ್ಲ ಸಕಲ ವಿದ್ಯೆಗಳನ್ನು ಧಾರೆ ಎರೆಯುತ್ತಾರೆ. ಚಕ್ರವರ್ತಿಯಾಗಿ ನೀನು ಮೆರೆಯುತ್ತಿರುವಂತಹ ಕಾಲದಲ್ಲಿ ನಿನ್ನ 1000 ಬಾಹುಗಳಲ್ಲಿ ಅಹಂಕಾರವೇ ಸ್ಫುರಿಸುವಾಗ ನಾನು ಜಮದಗ್ನಿ ಹಾಗೂ ರೇಣುಕಾದೇವಿಯವರಿಗೆ ಮಗನಾಗಿ ಜನಿ ಭಾರ್ಗವ ರಾಮನಾಗಿ ಬಂದು ನಿನ್ನ ಕರಗಳನ್ನ ಕತ್ತರಿಸಿ ಸಾಯುಧ್ಯವನ್ನ ಒದಗಿಸುತ್ತೇನೆ. ಗುರುವಾಗಿಯೂ ಕೊನೆಗೆ ಮೃತ್ಯುವಾಗಿಯೂ ಬಂದು ನಿನಗೆ ಮೋಕ್ಷವನ್ನು ನಾನು ಕರುಣಿಸುತ್ತೇನೆ. ದುಃಖಿಸಬೇಡ, ದುಃಖಿಸಬೇಡ.
1: ಅಣುರೇಣು ತೃಣಕಾಷ್ಟಗಳಲ್ಲಿ ಪರಿಪೂರ್ಣನಾಗಿರುವ ಓ ಅಖಿಲಾಂಡ ಕೋಟಿ ಭಗವಂತ, ನಿನ್ನನ್ನು ಅರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದಷ್ಟು ಬೇಗ ನಿನ್ನ ಸಾಮೀಪ್ಯವನ್ನು ಸೇರಬೇಕೆನ್ನುವ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ನಿನ್ನ ಸಂಕಲ್ಪ ಇದ್ದಂತೆ ಆಗಲಿ.
0: ಸುದರ್ಶನನ ಗರ್ವಾಪಹಾರ ಮಾಡುವುದರೊಂದಿಗೆ ಧರ್ಮದ ರಕ್ಷಣೆಗೆ ನನ್ನ ಮತ್ತೆರಡು ಅವತಾರಗಳಿಗೆ ನಾಂದಿ ಹಾಡಿದ ಹಾಗಾಯಿತು. ಸರ್ವೇ ಜನ ಸುಖಿನೋ ಭವಂತು.

ಇದುವರೆಗೆ ಸುದರ್ಶನ ವಿಜಯ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಮೂಡುಬೆಳ್ಳೆಯ ಯಕ್ಷ ಕೌಸ್ತುಭದ ಸದಸ್ಯರು ಹಿಮ್ಮೇಳದ ಭಾಗವತರು ಚಂದ್ರಕಾಂತ ರಾವ್ ಮೂಡುಬೆಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳ್ಕಳೆ, ಚೆಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಲಕ್ಷ್ಮೀಂದ್ರನಗರ. ಪಾತ್ರ ಪರಿಚಯ ವಿಷ್ಣು, ರವೀಂದ್ರ ವಾಗ್ಲೆ ಮಣಿಪಾಲ, ಲಕ್ಷ್ಮಿ ಮನೋಹರ ನಾಯಕ್ ಹಿರಿಯಡಕ, ಸುದರ್ಶನ ಮಂಜುನಾಥ ಕುಲಾಲ ಅರುಡಿ, ಶತ್ರುಪ್ರಸೂಧನ ಪ್ರಭಾಕರ ಆಚಾರ್ಯ ಮಟ್ಪಾಡಿ, ದೇವೇಂದ್ರ ದಿನಕರ ಹೇರೂರು, ಅಗ್ನಿ ಉದಯ ಆಚಾರ್ಯ ಹೇರೂರು.

0: ಇವತ್ತಿನ ಕಾರ್ಯಕ್ರಮದಲ್ಲಿ
1: ನನ್ನ ಮೆಚ್ಚಿನ ಪುಸ್ತಕ ಮಾಲಿಕೆಯಲ್ಲಿ ಭಾಷಣ ಇದೆ. ಮಾತನಾಡುವವರು ಮುಕ್ತಾ ಪ್ರಸಾದ್.
2: ವಿಮೋಚಕೆಯ ಕನಸುಗಳು, ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ, ಈ ಪುಸ್ತಕ ನನಗೆ ತುಂಬಾ ಅಚ್ಚುಮೆಚ್ಚಾಯಿತು. ಇದು ಇಂಗ್ಲಿಷ್ ಮೂಲದಲ್ಲಿದ್ದು ಕನ್ನಡಕ್ಕೆ ಬಿ ಶ್ರೀಪಾದ ಭಟ್ ಅವರು ಪರಿಚಯಿಸಿದ್ದಾರೆ. ಇದೇ ಪುಸ್ತಕ ಯಾಕೆ ಇಷ್ಟ ಆಯಿತು ಅಂದ್ರೆ, ಪುಟಾಣಿ ಮಕ್ಕಳ ಒಂದು ಛದ್ಮವೇಷದ ಸ್ಪರ್ಧೆ, ಅದಕ್ಕೆ ನನ್ನನ್ನು ತೀರ್ಪುಗಾರಾಗಿ ಕರೆದಂತಹ ಸಂದರ್ಭದಲ್ಲಿ ಗೌರವ ಪೂರ್ವಕವಾಗಿ ಕೊಟ್ಟಂತಹ ಪುಸ್ತಕ ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ. ಈ ಪುಸ್ತಕ ಕೊಟ್ಟ ಕವಯಿತ್ರಿ ದೀಪ್ತಿ ಹರ್ಷ ಅವರನ್ನ ಜ್ಞಾಪಿಸಿಕೊಳ್ಳಲೇಬೇಕು. ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ ಎಂಥವರ ಮನಸ್ಸನ್ನೂ ಮುಟ್ಟುವಂಥದ್ದು. ಮಹಿಳೆಯರು ಮತ್ತು ದಲಿತರನ್ನು ಸುಶಿಕ್ಷಿತರನ್ನಾಗಿ ಹೊರಟು ಅದಕ್ಕಾಗಿ ಸನಾತನಿಗಳಿಂದ ತೀವ್ರ ಪ್ರತಿರೋಧ ಎದುರಿಸಿ ರಸ್ತೆಯಲ್ಲಿ ಸಗಣಿ ನೀರು ಎರಚಿಕೊಂಡು ಕಲ್ಲೇಟು ತಿಂದು ಈ ಎಲ್ಲ ಹಿಂಸೆ ಅವಮಾನ ಅಡ್ಡಿ ಆತಂಕಗಳಿಗೆ ಎದೆಗುಂದದೆ ತಮ್ಮ ಕಾರ್ಯದಲ್ಲಿ ಮುನ್ನುಗ್ಗಿ ದಲಿತರು ಮತ್ತು ಸ್ತ್ರೀಯರ ಸ್ವಾಭಿಮಾನದ ಬದುಕಿಗೆ ಕಾರಣಕರ್ತೆಯಾದವರು ಸಾವಿತ್ರಿಬಾಯಿ ಫುಲೆ. ಇಂದಿಗೂ ತಾರತಮ್ಯ ಮೌಢ್ಯಗಳು ತುಂಬಿ ತುಳುಕುತ್ತಿರುವ ನಮ್ಮ ಸಮಾಜದಲ್ಲಿ ಎರಡು ಶತಮಾನಗಳ ಹಿಂದೆಯೇ ಸೇವಾ ಮನೋಭಾವ ಮತ್ತು ಬದ್ಧತೆಯಿಂದ ಹೆಣ್ಣು ಮಕ್ಕಳು ಮತ್ತು ದಲಿತರ ವಿಮೋಚನೆಗಳಿಗೆ ಹಗಲಿರುಳು ದುಡಿದ ಸಾವಿತ್ರಿಬಾಯಿ ಫುಲೆ ಅಂತವರ ಸಾಮಾಜಿಕ ಕಳಕಳಿ, ಮನೋಸ್ಥೈರ್ಯ, ಹೋರಾಟದ ಛಲ ನಮಗೆಲ್ಲ ಆದರ್ಶವಾಗಬೇಕಿದೆ. ಅಂಥವರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಅವರ ಹೋರಾಟಗಳನ್ನು ಮುಂದಿನ ಪೀಳಿಗೆಗೆ ಕಾಣಿಸುವಲ್ಲಿ ವಿಮೋಚಕೆಯ ಕನಸುಗಳು ಕೃತಿ ಸಫಲವಾಗಿದೆ. ಜೀವಮಾನವಿಡೀ ಯಾವ ಹೆಜಮಿನಿಯ ವಿರುದ್ಧ ಸಾವಿತ್ರಿಬಾಯಿ ತಾತ್ವಿಕವಾಗಿ ಸೆಣಸಿದರೋ ಅವರ ಬಯೋಗ್ರಫಿ ಕೂಡ ಈ ಸೆಣಸಾಟವನ್ನು ಮುಂದುವರೆಸಿದೆ. ಅವರ ಬದುಕಿನ ಸಣ್ಣ ಪುಟ್ಟ ವಿವರಗಳು, ಸ್ಥಾಪಿತ ತಿಳುವಳಿಕೆ ಮತ್ತು ಸಾಂಸ್ಕೃತಿಕ ಸಂಕಥನಗಳನ್ನು ಮರು ನಿರ್ವಚನಕ್ಕೊಳಪಡಿಸಲು ಒತ್ತಾಯಿಸುತ್ತವೆ. ಭಾರತೀಯ ಶಿಕ್ಷಣ ವ್ಯವಸ್ಥೆ ಮತ್ತು ಭಾರತೀಯ ಮಹಿಳಾ ಹೋರಾಟದ ಮೊದಲ ಗುರುತುಗಲ್ಲು ಸಾವಿತ್ರಿಬಾಯಿ ಫುಲೆ. ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಇವರ ಜೀವನ ಚರಿತ್ರೆಯನ್ನು 2007 ಡಾಕ್ಟರ್ ಪಿಜಿ ದೊಡ್ಮನಿ ಕನ್ನಡಕ್ಕೆ ತಂದಿದ್ದಾರೆ. ಹೆಣ್ಣಿನ ಸಾಂಪ್ರದಾಯಿಕ ಚೆಹರೆಯನ್ನು ಆ ಕುರುಹಿನೊಳಗಿದ್ದೇ ನಿರಸನಗೊಳಿಸಿದವರು ಸಾವಿತ್ರಿಬಾಯಿ ಫುಲೆ. ಭಾರತೀಯ ಅಕ್ಷರಸ್ಥ ಮಹಿಳೆ ಮನುವಿನ ಸೆರೆಮನೆಯಿಂದ ಮುಕ್ತಳಾಗುತ್ತಾಳೆ ಮತ್ತು ತನ್ನ ಸಮಾಜವನ್ನು ಬಿಡುಗಡೆಗೊಳಿಸುತ್ತಾಳೆ ಎಂಬ ಆಶಾವಾದ ಅವರದಾಗಿತ್ತು. ಆಧುನಿಕತೆಯ ಪರಿಕಲ್ಪನೆ ಬಾಹ್ಯದ ತೋರುಬಿಂಬವಾಗಿ ಅಂತರಂಗದಲ್ಲಿ ಮನುಷ್ಯ ಸನಾತನೆಯ ಹುಳುಹತ್ತಿ ಟೊಳ್ಳಾಗುತ್ತಿರುವ ಕಾಲವಿದು. ಬಂಡವಾಳವಾದಿ ಮೌಲ್ಯಗಳೆದುರು ಶಿಕ್ಷಣದ ಮೌಲ್ಯಗಳು ನಿತ್ರಾಣಗೊಳ್ಳುತ್ತಿವೆ. ಮರ್ಯಾದ ಹತ್ಯೆಗಳು ಸಮಾಜದ ಸ್ವಭಾವವಾಗಿ ಕಾಣುತ್ತಿವೆ. ನಮ್ಮ ಕಾಲದ ರಂಗ ಸಜ್ಜಿಕೆಯಲ್ಲಿ ಸಾವಿತ್ರಿಬಾಯಿಯವರ ಬದುಕನ್ನು ಇಟ್ಟರೆ ಆ ವಿನ್ಯಾಸ ಬೇರೆಯಾಗಿ ತೋರುತ್ತಿದೆ. ವಿವಾಹ ಬಾಹಿರವಾಗಿ ಗರ್ಭಿಣಿಯಾದವರ ಪುನರ್ವಸತಿ, ಶಿಶುಪಾಲನಾ ಗೃಹಗಳು ಖುದ್ದು ಅವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಇಂತಹ ಶಿಶುವೊಂದನ್ನು ದತ್ತುಮಗನಾಗಿ ಸ್ವೀಕರಿಸಿದ್ದು, ಸತ್ಯ ಶೋಧನಾ ಸಮಿತಿಯ ಕಾರ್ಯಕರ್ತೆಯ ಜಾಗೆಯಿಂದ ಅಧ್ಯಕ್ಷತೆ ವಹಿಸಿಕೊಳ್ಳುವವರೆಗಿನ ಶ್ರಮ, ಪತಿಯ ಅಂತ್ಯ ಸಂಸ್ಕಾರವನ್ನು ತಾವೇ ನೆರವೇರಿಸಿದ್ದು, ಹೀಗೆ ಒಂದೊಂದು ಘಟನೆಗಳಿಗೂ ಖಚಿತವಾದ ತಾತ್ವಿಕತೆ ಇತ್ತು. ಪ್ರಗತಿಪರ ಚಿಂತನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಚಲಾವಣೆಯ ಮುಖಾಬೆಲೆಗಳಾಗಿ ಬದಲಾಗುತ್ತಿರುವ ಭಯದ ಕಾಲದಲ್ಲಿ ಈ ರೋಗದ ಇಜಿಗೆ ಸಾವಿತ್ರಿಬಾಯಿಯ ಬದುಕಿನ ಕಥನ ಸಹಾಯವಾದಿತು. ಭಾರತೀಯ ಸ್ತ್ರೀವಾದಿ ಚಿಂತನೆ ಮತ್ತು ಚಳವಳಿ ತನ್ನನ್ನು ಮರುನಿರ್ವಚನಕ್ಕೊಳಿಸಿಕೊಳ್ಳುವ ಅಗತ್ಯವನ್ನು ಈ ಜೀವನ ಕಥನವು ಒತ್ತಾಯಿಸುತ್ತದೆ. ಸಾವಿತ್ರಿಬಾಯಿಯವರ ಚಿಂತನೆಯಲ್ಲಿ, ಬದುಕಿನಲ್ಲಿ, ದುಡಿಮೆಯಲ್ಲಿ ಸ್ತ್ರೀವಾದದ ಸ್ಪಷ್ಟತೆಗಳಿದ್ದವು. ಮರಾಠಿಯಲ್ಲಿ ಧನಂಜಯ ಕೀ ಅವರು ಬರೆದ ಜ್ಯೋತಿಬಾ ಫುಲೆ ಅಂದರೆ ಇವರ ಪತಿಯ ಜೀವನ ಚರಿತ್ರೆಯನ್ನು 2011 ಡಾಕ್ಟರ್ ಪಿಜಿ ದೊಡಮನಿ ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಸಾವಿತ್ರಿಬಾಯಿ ಓಡಿಸಲ್ಪಟ್ಟ ಪ್ರತ್ಯಯದಂತೆ ಕಾಣುತ್ತಾರೆ ಎಂದಿದ್ದಾರೆ. ಸಾವಿತ್ರಿಬಾಯಿ ಹಾಗೂ ಫುಲೆ ದಂಪತಿಗಳ ಸಾಕ್ಷಿ ಪ್ರಜ್ಞೆ ಮಾರ್ಗದರ್ಶಿ ಸುಗುಣಾಬಾಯಿ. ಫುಲೆ ಸಣ್ಣವರಾಗಿದ್ದಾಗ ತಾಯಿ ಚಿಮ್ನಾಬಾಯಿ ತೀರಿಕೊಂಡರು. ಅವರ ತಂದೆ ಮರು ಮದುವೆ ಆಗದೆ ಅವರ ಸಂಬಂಧಿ ಸುಗುಣಾಬಾಯಿಯವರನ್ನ ಫುಲೆಯನ್ನು ನೋಡಿಕೊಳ್ಳಲು ಕೇಳಿಕೊಂಡರು. ಬಾಲ ವಿಧವೆಯಾಗಿದ್ದ ಸುಗುಣಾಬಾಯಿ ಅಂದಿನಿಂದ ಫುಲೆಯವರಿಗೆ ತಾಯಿ ಹಾಗೂ ಮಾರ್ಗದರ್ಶಿಯಾದರು. ಸಾವಿತ್ರಿಬಾಯಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ಅಂದರೆ ಜನನದಿಂದ ಮರಣದವರೆಗೆ ಅವಲೋಕಿಸಿ ಮತ್ತೆ ಅವರ ಸಾಧನೆಗಳನ್ನು ನೋಡೋಣ. 3/1/1831 ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾಂವ್ನಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದರು. 1840 ಜ್ಯೋತಿಬಾ ಫುಲೆಯವರೊಂದಿಗೆ 9 ವಯಸ್ಸಿನಲ್ಲಿ ಮದುವೆಯಾದರು. ಮನೆಯಲ್ಲಿಯೇ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಅಹಮದ್ ನಗರದಲ್ಲಿ ಗೆಳತಿ ಫಾತಿಮಾ ಶೇಖ್ರೊಂದಿಗೆ ಶಿಕ್ಷಕಿಯ ತರಬೇತಿಯನ್ನು ಪಡೆಯುತ್ತಾರೆ. 1848 ಜ್ಯೋತಿಬಾರೊಂದಿಗೆ ಸೇರಿ ತಳ ಸಮುದಾಯದ ಹೆಣ್ಣು ಮಕ್ಕಳಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ಸ್ಥಾಪಿಸುತ್ತಾರೆ. ಪುಣೆ, ಅಹಮದ್ ನಗರ, ಸತಾರದಲ್ಲಿ ಮತ್ತಷ್ಟು ಶಾಲೆಗಳ ಸ್ಥಾಪನೆಗಳನ್ನು ಮಾಡುತ್ತಾರೆ. ದಲಿತರಿಗೆ ಶಾಲೆಗಳನ್ನು ಸ್ಥಾಪಿಸಿದ್ದಕ್ಕಾಗಿ ಫುಲೆ ದಂಪತಿಗಳಿಗೆ ಅವರ ಮನೆಯಿಂದ ಬಹಿಷ್ಕಾರ ಕೂಡ ಆಗತ್ತೆ. ಆದರೂ ಮತ್ತೆರಡು ಶಾಲೆಗಳನ್ನು ಸ್ಥಾಪಿಸುತ್ತಾರೆ. 1852 ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಫುಲೆ ದಂಪತಿಗಳಿಗೆ ಸನ್ಮಾನವಾಗತ್ತೆ. ಸಾವಿತ್ರಿಬಾಯಿಯವರ ಕವನ ಸಂಕಲನ ಕಾವ್ಯ ಫುಲೆ, ಅಂದರೆ ಕವಿತೆ ಅರಳಿದೆ, 1854 ಪ್ರಕಟವಾಗತ್ತೆ. 1855 ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಪಾಳೆಯದ ಶಾಲೆ ಸ್ಥಾಪನೆ ಮಾಡುತ್ತೆ.

ಬಳಸುತ್ತಾರೆ. ವಿವಾಹ ಬಾಹಿರ ಸಂಬಂಧದಿಂದ ಹುಟ್ಟಿದ ಮಕ್ಕಳಿಗಾಗಿ ಮತ್ತು ಅವರ ತಾಯಂದಿರಿಗಾಗಿ ನಿರಾಶ್ರಿತ ಕೇಂದ್ರ ಸ್ಥಾಪನೆಯನ್ನು ಮಾಡುತ್ತಾರೆ. ದಲಿತರಿಗಾಗಿ ಮನೆ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಬಿಟ್ಟುಕೊಡುತ್ತಾರೆ. ವಿಧವೆಯರ ಕೇಶ ಮುಂಡನ ವಿರೋಧಿಸಿ ಕ್ಷೌರಿಕರ ಜೊತೆ ಸೇರಿ ಪ್ರತಿಭಟನೆ ಮಾಡುತ್ತಾರೆ. ಸತ್ಯ ಶೋಧಕ ಸಮಾಜದ ಸ್ಥಾಪನೆಯಲ್ಲಿ ಪ್ರತಿಭಾರೊಂದಿಗೆ ಕೈಜೋಡಿಸಿದವರು ಸಾವಿತ್ರಿಬಾಯಿ ಫುಲೆ. 1874 ವಿಧವೆಯ ಮಗ ಯಶವಂತನನ್ನು ದತ್ತು ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಮುಂದೆ ಅವನು ಡಾಕ್ಟರ್ ಆಗುತ್ತಾನೆ. ಸತ್ಯ ಶೋಧಕ ಸಮಾಜದ ಕಾರ್ಯಕರ್ತರ ನೇತೃತ್ವ ವಹಿಸಿ ಪಶ್ಚಿಮ ಮಹಾರಾಷ್ಟ್ರದ ಕ್ಷಾಮ ಪ್ರದೇಶಗಳಲ್ಲಿ 2 ಸೇವೆಯನ್ನು ಸಲ್ಲಿಸುತ್ತಾರೆ. 28/11/1890 ಪತಿ ಜ್ಯೋತಿಬಾ ಫುಲೆಯವರ ನಿಧನವಾಗುತ್ತೆ. ಅವರ ಅಂತ್ಯ ಸಂಸ್ಕಾರವನ್ನ ಇವರೇ ಮುಂದಾಗಿ ನೆರವೇರಿಸುತ್ತಾರೆ. 1991 ಭವನ್ ಕಾಶಿ ಸುಬೋಧ್ ರತ್ನಾಕರ್ ಅನ್ನುವರು ಸಾವಿತ್ರಿಬಾಯಿಯವರ ಲೇಖನಗಳ ಸಂಗ್ರಹವನ್ನ ಬಿಡುಗಡೆ ಮಾಡುತ್ತಾರೆ. ಅವರ 4 ಕವಿತೆಗಳು ಬನ್ನಿ ಶಿಕ್ಷಣವನ್ನು ಪಡೆದುಕೊಳ್ಳಿ, ಕಲಿಕೆ ಮತ್ತು ಕ್ರಿಯಾಶೀಲತೆಗಾಗಿ ಎಚ್ಚರಗೊಳ್ಳು, ಇಂಗ್ಲಿಷ್ ತಾಯಿ 1, ಇಂಗ್ಲಿಷ್ ತಾಯಿ 2. 1893 ಸತ್ಯ ಶೋಕ ಸಮಾಜದ ಅಧ್ಯಕ್ಷೆಯಾಗಿ ಆಯ್ಕೆಯಾಗುತ್ತಾರೆ. ಮತ್ತೊಂದು ಕ್ಷಾಮದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಾರೆ. 1897 ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಿದ್ದಾಗ ಕಾಯಿಲೆ ಸೋಂಕು ತಗಲಿ ನಿಧನರಾಗುತ್ತಾರೆ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯಾಗಿದ್ದಾಗ ಅವರ ಶಾಲೆಯಲ್ಲಿ ಓದಿದ ಒಂದು ವಿದ್ಯಾರ್ಥಿಯೊಬ್ಬಳು ಬರೆದ ಪ್ರಬಂಧ ಇಂದಿಗೂ ಅತ್ಯಂತ ಜನಪ್ರಿಯವಾಗಿದೆ. ಈ ಪ್ರಬಂಧ ಓದಿದಾಗ ಸಾವಿತ್ರಿಬಾಯಿಯವರ ಪ್ರಭಾವ ಮತ್ತು ಶಿಕ್ಷಣ ಈ ವಿದ್ಯಾರ್ಥಿನಿಯನ್ನು ರೂಪಿಸಿದ್ದು ಗೊತ್ತಾಗುತ್ತದೆ. ಪ್ರಬಂಧದ ಮುಖ್ಯಾಂಶ ಹೀಗಿದೆ. ಹಿಂದಿನ ಕಾಲದಲ್ಲಿ ನಮ್ಮನ್ನು ಕಟ್ಟಡಗಳ ಅಡಿಯಲ್ಲಿ ಜೀವಂತವಾಗಿ ಹೂಳುತ್ತಿದ್ದರು. ನಮಗೆ ಓದಲು ಬರೆಯಲು ಅವಕಾಶವಿರಲಿಲ್ಲ. ಆದರೆ ದೇವರ ಕೈಯಿಂದ ಬ್ರಿಟಿಷರ ಆಡಳಿತ ಫಲವಾಗಿ ನಮಗೆ ವಿದ್ಯಾಭ್ಯಾಸ ದೊರಕುತ್ತಿದೆ. ನಮ್ಮನ್ನು ಯಾರೂ ಶೋಷಿಸುತ್ತಿಲ್ಲ, ನಮ್ಮನ್ನು ಯಾರೂ ನೇಣುಗಂಭಕ್ಕೆ ಏರಿಸುವುದಿಲ್ಲ. ನಮ್ಮ ಪೀಳಿಗೆಯನ್ನು ಬದುಕಬಹುದು, ನಾವು ಇನ್ನು ಮೈತುಂಬಾ ಬಟ್ಟೆ ಧರಿಸಬಹುದು. ಪ್ರತಿಯೊಬ್ಬರಿಗೂ ಅವರ ಇಚ್ಛೆಯಂತೆ ಜೀವಿಸಲು ಅಧಿಕಾರ ದೊರೆಯಲಿದೆ, ಯಾವುದೇ ಕಟ್ಟುಪಾಡು ಇರುವುದಿಲ್ಲ. ಇದು ಈ ಪ್ರಬಂಧದ ಸಾರಾಂಶ. ಅದಕ್ಕೆ ಸಾವಿತ್ರಿಬಾಯಿಯವರನ್ನು ಕ್ರಾಂತಿ ಜ್ಯೋತಿ ಎಂದು ಕರೆಯುತ್ತಾರೆ. ಇಂಡಿಯಾದ ಮಹಿಳೆಯರು ಅಕ್ಷರಸ್ಥರಾಗಿ ಅವರ ಜನ್ಮಸಿದ್ಧವಾದ ಮಾನವ ಹಕ್ಕುಗಳನ್ನು ಪಡೆದುಕೊಳ್ಳುವಂತಾಗಬೇಕೆಂಬ ಫುಲೆಯವರ ಅಂದರೆ ಅವರ ಪತಿಯ ಕನಸನ್ನು ನನಸಾಗಿಸಲು ಜೊತೆ ನೀಡಿದವರು ಸಾವಿತ್ರಿಬಾಯಿ ಫುಲೆ. ಎಷ್ಟೇ ವಿರೋಧಗಳು ಬಂದರೂ ತಮ್ಮ ಗುರಿ ಮತ್ತು ಸಾಧನೆಯನ್ನು ಬಿಡದೆ ಮುಂದುವರಿಯುತ್ತಾರೆ. ಸಾವಿರಾರು ಹೆಣ್ಣು ಮಕ್ಕಳು ಸನಾತನವಾದದ ಶೃಂಖಲೆಯಿಂದ ಬಿಡುಗಡೆ ಹೊಂದಲು ಕಾರಣರಾಗುತ್ತಾರೆ. ಮತ್ತು ಇಂದು ನಮ್ಮಂತಹ ಎಷ್ಟೋ ಲಕ್ಷ ಕೋಟಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವ ಹಕ್ಕನ್ನು ಆಯೋಜಿತವಾಗಿ ಪಡೆದು ಬಂದಿದ್ದರಲ್ಲಿ ಸಾವಿತ್ರಿಬಾಯಿ ಫುಲೆ ತರದವರ ಶ್ರಮ ಮತ್ತು ಚಿಂತನೆ ಬಹುದೊಡ್ಡ ಪಾತ್ರವಿರುತ್ತದೆ. ಅವರು ತೆರೆದಿಟ್ಟ ಶಿಕ್ಷಣ ಎಂಬ ಕಿಟಕಿ ಬಾಗಿಲುಗಳಿಂದ ಒಳಬಂದ ಹೊಸ ಅರಿವಿನ ಸ್ಪರ್ಶ ನಮ್ಮ ವ್ಯಕ್ತಿತ್ವವನ್ನು ಸ್ವತಂತ್ರವಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರವಹಿಸಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇಂಥ ಅಪೂರ್ವ ಹೆಣ್ಣು ಮಗಳು ಆಧುನಿಕ ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಕುರಿತು ಕನ್ನಡಿಗರಿಗೆ ಕಡಿಮೆ ಮಾಹಿತಿ ಇದ್ದುದರಿಂದ ಈ ಪುಸ್ತಕವನ್ನು ನಾನು ಮೆಚ್ಚಿನ ಪುಸ್ತಕವನ್ನಾಗಿ ಆಯ್ಕೆ ಮಾಡಿಕೊಂಡೆ. ಫುಲೆ ದಂಪತಿಗಳು ಮಾಡಿದ ಕೆಲಸ ಅದೆಷ್ಟು ಅಗಾಧವಾಗಿತ್ತೆಂದರೆ ಸ್ವತಃ ಮಹಾತ್ಮ ಕರೆಸಿಕೊಂಡಿದ್ದ ಗಾಂಧೀಜಿಯೇ ಜ್ಯೋತಿಬಾ ಫುಲೆ ನಿಜವಾದ ಮಹಾತ್ಮ ಎಂದು ಕರೆದಿದ್ದರು. ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದ ಗಾಂಧಿಯವರೇ ವರ್ಣಾಶ್ರಮ ವಿರೋಧಿ ಹೋರಾಟದ ಜ್ಯೋತಿಬಾಯಿಯೇ ನಿಜವಾದ ಮಹಾತ್ಮ ಎಂದು ಕರೆದದ್ದು ನಿಜಕ್ಕೂ ಚಾರಿತ್ರಿಕವಾದುದು. ಇದು ಜ್ಯೋತಿಬಾ ಫುಲೆಯವರ ಕಾರ್ಯವಿಧಾನಕ್ಕೆ ಸಿಕ್ಕಿದ ಪ್ರಶಂಸೆ ಮಾತ್ರವಲ್ಲ, ಬದಲಾದ ಗಾಂಧಿ ದೃಷ್ಟಿಕೋನದ ಸ್ಪಷ್ಟ ಸೂಚಿಯೂ ಹೌದು. ಸಾವಿತ್ರಿಬಾಯಿಯವರ ಸಹಯೋಗದೊಂದಿಗೆ ಜ್ಯೋತಿಬಾ ಅವರು ರಚಿಸಿದ ಮದುವೆಯ ಹಾಡು ಅಂದರೆ ಈ ಮಂಗಲಾಷ್ಟಕದ ವಿವರ ಹೀಗಿದೆ. ಮದುಮಗ, ದೇವರ ಕಾನೂನಿನಂತೆ ನಿಮ್ಮ ಮನೆಯ ವಿಧಿ ವಿಧಾನಗಳನ್ನು ಅನುಸರಿಸು. ಸತ್ಯ ಎಲ್ಲದಕ್ಕಿಂತಲೂ ದೊಡ್ಡದು, ಅದನ್ನು ಗೌರವಿಸು. ಅನಕ್ಷರಸ್ಥರಿಗೆ ಪಾಠ ಕಲಿಸು, ಬೋಧಿಸು, ಅವರಿಗೆ ಜ್ಞಾನವನ್ನು ಕೊಡು. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನಾನು ವಚನ ನೀಡುತ್ತೇನೆ. ಮದುಮಗಳು, ನಿನ್ನ ಮಾತು ವರ್ತನೆ ನಮಗೆ ಹಿಡಿಸಿದೆ. ಮಹಿಳೆಯರಾದ ನಾವು ಶೋಷಿತರು, ನನ್ನನ್ನು ಹೇಗೆ ಜೊತೆಯಾಗಿ ಕರೆದೊಯ್ಯುವೆ? ನಮಗೆ ಸ್ವಾತಂತ್ರ್ಯದ ಅನುಭವ ದೊರಕಿದೆ, ನಾವು ಆತ್ಮಗೌರವದಿಂದ ಬದುಕಲು ಇಚ್ಛಿಸುತ್ತೇವೆ. ಇದಕ್ಕಾಗಿ ಮಹಿಳೆಯರಿಗೆ ನೀವು ಹಕ್ಕನ್ನು ನೀಡುತ್ತೀರಾ? ವಚನ ಕೊಡಿ. ಮದುಮಗ, ನಾನು ಮಹಿಳೆಯರ ಹಕ್ಕಿಗಾಗಿ ಯಾವುದೇ ಬೆಲೆ ತೆತ್ತಾದರೂ ಹೋರಾಡುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ಕರ್ತವ್ಯದ ಭಾಗವಾಗಿ ಇದನ್ನು ಮಾಡುತ್ತೇನೆ. ಮದುಮಗಳು, ನಿಮ್ಮ ಮಾತುಗಳ ಮೇಲೆ ಭರವಸೆಯನ್ನು ಇಟ್ಟು ನಾನು ನಿಮ್ಮನ್ನು ಪತಿಯೆಂದು ಸ್ವೀಕರಿಸುತ್ತೇನೆ. ನಾವಿಬ್ಬರು ಒಟ್ಟಾಗಿ ಮಹಿಳೆಯರ

0: ಹಾಗಾಗಿ ಸಬಲೀಕರಣಕ್ಕಾಗಿ ಹೋರಾಡೋಣ, ಸುಲಗ್ನ ಸಾವಧಾನ. ಒಟ್ಟಿನಲ್ಲಿ ಹೇಳುವುದಾದರೆ, ಶಿಕ್ಷಕಿಯಾಗಿ, ಲೇಖಕಿಯಾಗಿ, ಚಿಂತಕಿಯಾಗಿ, ಹೆಂಡತಿಯಾಗಿ, ಸಾಮಾಜಿಕ ಕ್ರಾಂತಿಕಾರಿಯಾಗಿ, ಸತ್ಯ ಶೋಧಕ ನಮ್ಮೆಲ್ಲರ ಚೇತನ ಸಾವಿತ್ರಿಬಾಯಿ ಫುಲೆ. ಇಂಥವರ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲೇಬೇಕಲ್ಲವೇ? ಧನ್ಯವಾದಗಳು.
1: ಇದುವರೆಗೆ ಮುಕ್ತಾ ಪ್ರಸಾದ್ ಅವರು ನನ್ನ ಮೆಚ್ಚಿನ ಪುಸ್ತಕ ಮಾಲಿಕೆಯಲ್ಲಿ ಮಾತನಾಡಿದರು. ಈಗ ಕೆಲವು ಚಿತ್ರಗೀತೆಗಳು.

0: ಭಕ್ತಿಗಳಾಗುವ ನಾವು ಆರುತ ಮರೆಯುವನು.
1: ಶ್ರೀ ವಿಜಯ ಅನಿಕೇತನ ರಿಜಿಸ್ಟರ್ ಶಿವಮೊಗ್ಗ ಅರ್ಪಿಸುವ ಆಡಿದ ನಾಡಿದ ಮಹಾಶಂತರ.
2: ಅಕ್ಕ, ಈ ಶ್ಲೋಕದ ಅರ್ಥ ಏನು? ಯಾವ ದೇವರ ಬಗ್ಗೆ ಇರೋದು ಈ ಶ್ಲೋಕ?
3: ಅಯ್ಯೋ, ಅಷ್ಟು ಬರ್ಲಿಲ್ವೇನೆ. ನಾವು ಯಾರಿಗೆ ರಂಗದ ಮೇಲೆ ನೃತ್ಯ ತರಗತಿಯಲ್ಲಿ ಮೊದಲು ನಮಸ್ಕಾರ ಮಾಡ್ತೀವಿ ಹೇಳು ನೋಡೋಣ.
2: ನಟರಾಜನಿಗೆ.
1: ಶಿವ ಇಡೀ ವಿಶ್ವಕ್ಕೆ ಒಡೆಯ, ದೇವರುಗಳಿಗೆಲ್ಲ ನಾಯಕ ಆತ. ಮೃತ್ಯು ದೇವತೆಯಾದ ಯಮನನ್ನು ಗೆದ್ದವನು ಅವನು. ವಿಷವನ್ನ ನುಂಗಿದ್ರಿಂದ ಆತ ನೀಲಕಂಠ. ಯಾವಾಗಲೂ ಮಂಗಲವನ್ನುಡುವ ಸದಾಶಿವ. ತ್ರಿಪುರಾಸುರನನ್ನು ಕೊಂದವನು. ಅಂತಹ ಮಹಾದೇವನನ್ನು ನಮಿಸುತ್ತೇನೆ ಅಂತ ಈ ಶ್ಲೋಕದ ಅರ್ಥ.
3: ಅಕ್ಕ, ಶಿವ ಮತ್ತು ನಟರಾಜ ಎಲ್ಲ ಒಂದೇನಾ? ಶಿವ ತಾಂಡವ ಅಂತ ಹೇಳ್ತಾರಲ್ಲ, ಈ ತಾಂಡವ ಅಂದ್ರೆ ಯಾವ ತರ ನೃತ್ಯ ಅಕ್ಕ?
4: ಅಕ್ಕ ಅಕ್ಕ, ತಾಂಡವದ ಬಗ್ಗೆ ನಾನು ಹೇಳ. ಕಲಿತ ತಾಂಡವ, ಉಮಾ ತಾಂಡವ, ಸಂಧ್ಯಾ ತಾಂಡವ, ಸಂಹಾರ ತಾಂಡವ, ತ್ರಿಪುರ ತಾಂಡವ, ಊರ್ಧ್ವ ತಾಂಡವ ಮತ್ತು ಆನಂದ ತಾಂಡವ ಅಂತ ಸಪ್ತ ತಾಂಡವಗಳು. ಶಿವನನ್ನು ನಾವು ನಟರಾಜ ಅಂತ ಕರೆಯುವ ಪ್ರಸಿದ್ಧ ಭಂಗಿ ಆನಂದ ತಾಂಡವದಿಂದ ಬಂದಿದ್ದು.
1: ಹೌದು ಹಂಸ, ನೀನು ಹೇಳಿದ್ದು ಸರಿಯಾಗಿದೆ. ಶಿವನೇ ನೃತ್ಯವಾಡುವ ನಿರ್ದಿಷ್ಟ ರೀತಿಯಿಂದ ನಟರಾಜ ಅಂತ ಅನ್ಸ್ಕೋತಾನೆ. ನಟರಾಜನ ಬಗ್ಗೆ ಯಾವ ಪದಗಳು

0: ವಸಂತ ರಾಗ ಆದಿತಾಳದ್ದು.
1: ಇಡತು ಪದಂ ತೂಕಿ ಆಡೇ ನಮ್ಮ ಹರುಡು ದೃಗುಡ್ತ ತಯ್ಯನಿ ಆನಂದ ನಡನಂ ಮಾಡಿನಾರ್. ಆಮೇಲೆ ವರ್ಣ ಆದಿಶಿವನೈ ಕಾಣಮೇ ಆಸೆಡೆ ನಡಿ ಮೋಹಮನ ಆಟಮೆನ್ನ ಎಷ್ಟೆಲ್ಲಾ ಇದೆಯಲ್ಲಕ್ಕ.
2: ಅದೇ ತರಹ ಕನ್ನಡದಲ್ಲಿಯೂ ಶಿವನ ನಾಟ್ಯವನ್ನ ಕುರಿತ ಒಂದು ಪದಂ ಇದೆ. ಖ್ಯಾತ ಕವಿ ಪದ್ಮಚರಣ ಅವರು ಬರ್ದಿರೋದು. ಒಂದ್ ಸ್ವಲ್ಪ ಮಾಡಿ ತೋರಿಸ್ಲಾ?

0: ಶಿವತಾಂಡವರ ಬಗ್ಗೆ ಹಾಡು ಕೇಳಿದ್ರಿ, ನೃತ್ಯ ನೋಡಿದ್ರಿ, ಈಗ ನಟರಾಜನ ಮೂರ್ತಿಯನ್ನೇ ಗಮನಿಸಿ ನೋಡಿ. ಪ್ರತಿದಿನ ಅವನ ಪಾದಗಳನ್ನ ಮುಟ್ಟಿ ನಮಸ್ಕರಿಸ್ತೀರಾ ತಾನೆ? ಆಮೇಲೆ ದೃಷ್ಟಿಯನ್ನ ಪಾದಗಳಿಂದ ಹಂತ ಹಂತವಾಗಿ ಏರಿಸ್ತಾ ಹೋದ್ರೆ ಏನೇನ್ ಗಮನಿಸ್ತೀರಾ?
1: ಬಲಕಾಲು ಮುಯ್ಯಲಕ ಅನ್ನೋ ರಾಕ್ಷಸನನ್ನು ದುಳಿದಿದೆ, ಎಡಕಾಲು ಬಲಪಾರ್ಶ್ವಕ್ಕಿದೆ,
2: ಶಿರದಲ್ಲಿ ಗಂಗೆ ಅರ್ಧ ಚಂದ್ರ, ಹಾರಾಡುತ್ತಿರುವ ಉತ್ತರೀಯ, ಹರಡಿರುವ ಕೂದಲು, ಮೂರು ಕಣ್ಣುಗಳು,
3: ನಾಲ್ಕು ಕೈಗಳು, ಎಡಗೈ ಅಗ್ನಿ, ಬಲ ಢಮರು, ಮತ್ತೆರಡು ಕೈಗಳು ಶಿವನ ಪ್ರಸಿದ್ಧ ಹಸ್ತ, ಒಂದು ಕೈಯಲ್ಲಿ ಡೋಲ, ಇನ್ನೊಂದರಲ್ಲಿ ಅಭಯ ಮುದ್ರೆ ಹಿಡಿದಿವೆ.
4: ವರ್ತುಲಾಕಾರದ ಅಗ್ನಿಜ್ವಾಲೆಯ ಪ್ರಭಾವಳಿ ಸುತ್ತ ಇದ್ದು ಪೀಠದಿಂದ ಮೊದಲುಗೊಂಡು ಪೀಠದಲ್ಲಿಯೇ ಅಂತ್ಯವಾಗುತ್ತದೆ.
5: ಹೌದಲ್ವಾ, ನೋಡ್ತಾ ಹೋದ್ರೆ ಈ ಸಣ್ಣ ವಿಗ್ರಹದಲ್ಲಿ ಅದೆಷ್ಟೋ ಅಂಶಗಳು.
4: ಅಕ್ಕ, ಇವುಗಳಲ್ಲಿ ಪ್ರತಿಯೊಂದು ಕೂಡ ಯಾವ್ದಾದ್ರೂ ಒಂದು ಅರ್ಥ ಹೇಳದಲ್ವಾ?
1: ಹೌದು ಹಂಸ. ಅಕ್ಕ, ನೀವು ಹೋದ ಸಲ ತರಗತಿಯಲ್ಲಿ ಹೇಳಿದ ಕೆಲವು ಅಂಶಗಳನ್ನು ನಾನು ನೆನ್ಪಿಟ್ಕೊಂಡಿದ್ದೀನಿ. ಅರ್ಧಚಂದ್ರ ಮನಸ್ಸಿನ ಆಸೆಯ ಸಂಕೇತ, ಧಮರು ಸೃಷ್ಟಿಯ ಸಂಕೇತ, ಕೋಲಹಸ್ತ ಅಭಯಹಸ್ತಗಳು ಸ್ಥಿತಿಯನ್ನು, ಎಡಗೈಯ ಅಗ್ನಿ ಸಂಹಾರವನ್ನು ಸೂಚಿಸುತ್ತವೆ, ನಟರಾಜ ತುಳಿದಿರುವ ಮುಯ್ಯಲಕ ರಾಕ್ಷಸ ಅಜ್ಞಾನವನ್ನು ಸಂಕೇತಿಸುತ್ತಾನೆ.
3: ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ತಿರೋಭಾವ ಅನುಗ್ರಹ ಎಂಬ ಪಂಚಕೃತ್ಯಗಳನ್ನು ಈ ಮೂರ್ತಿ ಪ್ರತಿನಿಧಿಸುತ್ತೆ ಅಲ್ವಾ?
0: ಹೌದು ಮಕ್ಕಳ, ಸೂಕ್ಷ್ಮವಾಗಿ ನೋಡಿ ಹೇಳಿ, ಮತ್ತೇನ್ ಕಾಣತ್ತೆ?
5: ಅರೆ, ಒಂದೊಂದು ಕಿವಿಗೆ ಬೇರೆ ಬೇರೆ ತರ ಕಿವಿಯಾಭರಣ ಇದೆಯಲ್ಲ.
0: ಹೌದು, ಪುರುಷಾಭರಣ ಸ್ತ್ರೀ ಆಭರಣಗಳೆರಡನ್ನೂ ಧರಿಸಿರುವುದು ಅರ್ಧನಾರೀಶ್ವರನ ಗುರುತು, ಅಂದರೆ ಶಿವಶಕ್ತಿಯರ ಸಂಯೋಗ, ಸ್ತ್ರೀ ಪುರುಷ ಸಮಾನತೆಯನ್ನ ಇದು ಸೂಚಿಸುತ್ತೆ. ಮತ್ತೆ ಇನ್ನೇನು ಕಾಣತ್ತೆ?
2: ಅಕ್ಕ, ತಲೆ ಮೇಲೆ ನೀರು, ಉತ್ತರಿಯ ಕೂದಲು ಹಾರಾಡುತ್ತಿರೋದ್ರಿಂದ ಗಾಳಿ, ಕಲ್ಲಿ ಅಗ್ನಿ, ಪಂಚಭೂತಗಳಲ್ಲಿ ಮೂರಂತೂ ನಟರಾಜನ ಮೂರ್ತಿಯಲ್ಲೇ ಇದೆ ಅಲ್ವಾ?
0: ಹೌದು ಅನು, ಬರೀ ಪಂಚಭೂತಗಳಲ್ಲಿ ಮೂರೇ ಅಲ್ಲ, ಮೇಲೆತ್ತಿದ ಕಾಲು ಆಕಾಶವನ್ನು, ಕೆಳಮುಖವಾಗಿರುವ ಈ ಭೂಮಿಯನ್ನು ಸೂಚಿಸುತ್ತೆ. ಅಂದಮೇಲೆ ಪಂಚಮಹಾಭೂತಗಳನ್ನ ನಾವಿಲ್ಲಿ ಕಲ್ಪಿಸಿಕೊಳ್ಬಹುದು.
4: ಅಕ್ಕ, ನೀವು ಮಾಡ್ತಿರಲ್ಲ ಆದಿಶಂಕರಾಚಾರ್ಯರು ಬರೆದಿರೋ ಶಿವನ ಬಗೆಗಿನ ಶ್ಲೋಕ ಸಂಧ್ಯಾ ತಾಂಡವ, ಅದನ್ನ ಮಾಡಿ ಅಕ್ಕ. ಇದರಲ್ಲಿ ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರಲ್ವಾ? ಸಂಧ್ಯಾಕಾಲದಲ್ಲಿ ವಿಷ್ಣು ಕೈಗಳಿಂದ ಮದ್ದಲೆ ನುಡಿಸುತ್ತಿರುವುದೇ ಗುಡುಗು, ದೇವತೆಗಳ ಅಗ್ನಿನ ಹೊಳೆಪು ಮಿಂಚು, ಭಕ್ತರ ಆನಂದದ ಕಣ್ಣೀರೇ ಸುರಿಯುತ್ತಿರುವ ಮಳೆ, ಜಗನ್ಮಾತೆಯ ಮುಂದೆ ಉಜ್ವಲ ತಾಂಡವವನ್ನು ನರ್ತಿಸುತ್ತಿರುವ ನೀಲಕಂಠನನ್ನು ಭಜಿಸುತ್ತೇನೆ ಅಂತ.
1: ಇಲ್ಲಿ ನೀಲಕಂಠ ಅಂದರೆ ಶಿವ ಅಂತನೂ ಅರ್ಥ. ಗಂಡು ನವಿಲು ಮಳೆ ಬಂದಾಗ ಸುಂದರವಾಗಿ ನರ್ತಿಸುವುದರ ಕಲ್ಪನೆಯೂ ಇಲ್ಲಿದೆ. ಮಾಡಿ ಅಕ್ಕ

0: ನಟರಾಜನ ತಾಂಡವವನ್ನು ನೋಡುವಾಗ ನಾವು ಮೂರು ಅಂಶಗಳನ್ನು ಗಮನಿಸಬೇಕು. ಮೊದಲನೆಯದು, ನಟರಾಜ ಇಡೀ ವಿಶ್ವದ ಚಲನೆಯ ಪ್ರತೀಕ ಅನ್ನೋದು. ಎರಡನೇದು, ಇಲ್ಲಿನ ನೃತ್ಯದ ಉದ್ದೇಶ ನಮ್ಮ ಆತ್ಮಗಳಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನ ಪ್ರಚೋದಿಸೋದು. ಕೊನೆಯದು, ಈ ನರ್ತನದ ಸ್ಥಳ ಎಲ್ಲಿ ಗೊತ್ತಾ? ಚಿದಂಬರ ಅಂದ್ರೆ ಚಿತ್ ಅಂಬರ, ನಮ್ಮ ಮನಸ್ಸಿನ ಹೃದಯದ ಒಳಗೆ ಅಂತ. ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಶಿವನ ಬಗೆಗೆ ಎಷ್ಟೋ ಸುಂದರ ಕವಿತೆಗಳಿವೆ. ರಗಳೆ ಅಂತ ಕೇಳಿದೀರಾ?
1: ರಗಳೆ? ನಮ್ಮಮ್ಮ ನಂಗೆ ಯಾವಾಗಲೂ ಬೈತಿರ್ತಾರಕ್ಕ, ರಗಳೆ ಮಾಡ್ಬೇಡ, ರಗಳೆ ಮಾಡ್ಬೇಡ ಅಂತ. ಆದ್ರೆ ಈ ರಗಳೆಗೂ ಶಿವಗೂ ಏನಪ್ಪಾ ಸಂಬಂಧ?
2: ಏ ಪೆದ್ದಮ್ಮ, ಆ ರಗಳೆ ಅಲ್ವೇ, ಇದು ಕನ್ನಡದ ಛಂದಸ್ಸಿನ ರಗಳೆ. ಹರಿಹರ ಬರ್ದಿದ್ದಾರಲ್ಲ, ಅದಲ್ವಾ ಅಕ್ಕ?
0: ಹೌದು, ಅನು ಸರಿಯಾಗಿ ಹೇಳ್ದೆ. ಹರಿಹರ ಶಿವಭಕ್ತರ ರಗಳೆಗಳನ್ನ ತುಂಬಾ ಬರ್ದಿದ್ದಾನೆ. ಅದರಲ್ಲಿ ಬರೋ ಕುಂಬಾರ ಗುಂಡಯ್ಯನ ರಗಳೆ ನೃತ್ಯ

ಸತ್ಯಕ್ಕೆ ಹೇಳಿ ಮಾಡಿಸಿದಂತಿದೆ. ಆಡಿದ ನಾಡಿದನ್ ಅಹಾ ಶಂಕರ, ಆಡಿದ ನಾಡಿದನ್ ಗುಂಡಲ ಮಂದೀಶ್ವರ ಅನ್ನೋ ರಗಳೆಯ ಸಾಲುಗಳನ್ನ ನಾವು ನೋಡಬಹುದು. ಇದರಲ್ಲಿ ಬರೋ ಶಬ್ದಗಳ ಚಮತ್ಕಾರವಾದ್ರೂ ಅಷ್ಟೇ ನೃತ್ಯಕ್ಕೆ ಹೇಳಿ ಮಾಡಿಸಿದಂತಿದೆ. ಶಿವನ ನೃತ್ಯವನ್ನ ಕಣ್ಣು ಮುಂದೆ ತರತ್ತೆ.

0: ಎಷ್ಟು ಚೆನ್ನಾಗಿದೆ ಅಲ್ಲಕ್ಕ ಕುಂಬಾರಗುಂಡಯ್ಯನರಗಳೇ, ಅವನ ಭಕ್ತಿಗೆ ಮೆಚ್ಚಿ ಶಿವನೇ ಎಂದು ಅವನ ಮುಂದೆ ನೃತ್ಯ ಮಾಡಬೇಕು ಅಂದ್ರೆ ತಟ್ಟ ಪಟ್ಟ ತಂದಣ್ಣ ಧಿಮ್ ಧಿಮಿ ಕೆನ್ನಿಸುವ ತಟ್ಟ ಕಂದಟ್ಟ ದಿಕ್ ಕಟ ಕಟ ಕೆನ್ನಿಸುವ ಹಲಗೆಯ ಶಬ್ದಂ ಕರಡೆ ಶಬ್ದಂ ಹಲಗೆಯ ಶಬ್ದಂ ಮುರಜದ ಶಬ್ದಂ
1: ಬಂದರ ನರಿಯದೆ ಹೋದರ ನರಿಯದೆ ನಿಂದರ ನರಿಯದೆ ನೆರೆದರ ನರಿಯದೆ ಊಟ ನರಿಯದೆ ನಿದ್ರೆಯ ನರಿಯದೆ
2: ಅಂಥ ಅನನ್ಯ ಭಕ್ತಿಯಿಂದಲೇ ಹುಟ್ಟಿದ್ದು ಶಿವಶರಣರ ಪಂಥ ಕೂಡ. ಕಾಯಕವೇ ಕೈಲಾಸ ಎಂದು ನಂಬಿ ಶರಣ ಶರಣೆಯರು ಶಿವನನ್ನು ಆರಾಧಿಸರು. ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ವಿಶಿಷ್ಟ ರೀತಿಯ ಸಾಹಿತ್ಯ ಪ್ರಕಾರವನ್ನೇ ಹುಟ್ಟು ಹಾಕಿದ್ರು. ಎಲ್ಲಿ ಒಂದು 10 ಜನ ವಚನಕಾರರನ್ನ ಬೇಗ ಬೇಗ ಹೇಳಿ ನೋಡೋಣ.
3: ಬಸವಣ್ಣ,
4: ಅಲ್ಲಮ್ಮಬ್ಬು,
0: ಅಕ್ಕ ಮಹಾದೇವಿ, ಸಿದ್ದರಾಮಯ್ಯ,
5: ಮೋಳಿಗೆ ಮಾರಯ್ಯ, ಜೇಡರ ದಾಸಿಮಯ್ಯ,
6: ನಿಜಗುಣ ಶಿವಯೋಗಿ, ಮಾದರ ಚೆನ್ನಯ್ಯ, ಚನ್ನ ಬಸವಣ್ಣ, ಗಂಗಾಂಬಿಕ್.
2: ಪರವಾಗಿಲ್ಲ, ಹೇಳಿಬಿಟ್ರಲ್ಲ ಶಹಬಾಸ್. ಬರೀ ವಚನಕಾರರ ಹೆಸರು ಮಾತ್ರ ಕಲಿಯೋದಲ್ಲ, ಅವರು ಬೋಧಿಸಿದ ತತ್ವಗಳನ್ನು, ಸರಳ ಜೀವನವನ್ನು ನಾವು ಅರ್ಥ ಮಾಡಿಕೊಂಡು ಅಳವಡಿಸಬೇಕು. ನೀವು ಸುಮ್ಮನೆ ಅದಕ್ಕೆ ಇದಕ್ಕೆ ಅಂತ ಕ್ಲಾಸ್ಗೆ ಚಕ್ಕರ್ ಹಾಕುವಾಗ ಕಾಯಕವೇ ಕೈಲಾಸ ಅನ್ನೋ ಮಾತನ್ನ ನೆನಪಿಸ್ಕೋಬೇಕು.
0: ಆಯ್ತು ಅಕ್ಕ, ನಮಗೆ ಬಸವಣ್ಣನವರ ಒಂದು ವಚನ ಅರ್ಥಿಸೋದಕ್ಕೆ ಹೇಳ್ಕೊಡಿ ಅಕ್ಕ.

0: ನೋಡಿ ಮಕ್ಕಳ, ಪ್ರಕೃತಿಯನ್ನು ಶಿವಭಕ್ತಿಯ ಜೊತೆ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಈ ವಚನದಲ್ಲಿ ಬಸವಣ್ಣನವರು ಅಂತ.
1: ಅಕ್ಕ, ಚಕೋರಂಗೆಗೆ ಚಂದ್ರಮನ ಚಿಂತೆ, ಕಮಲಕ್ಕೆ ಸೂರ್ಯನ ಚಿಂತೆ, ದುಂಬಿಗೆ ಪರಿಮಳ ಎಳೆಯುವ ಚಿಂತೆ, ಶಿವಭಕ್ತನಿಗೆ ಶಿವನನ್ನೇ ನೆನೆಯುವ ಚಿಂತೆ, ಇಲ್ಲಿ ಕೂಡಲಸಂಗಮ ದೇವ ಅನ್ನೋದು

0: ಈ ವಚನ ಏನು ಅರ್ಥವೇ ಆಗ್ತಿಲ್ವಲ್ಲಪ್ಪ.
1: ನಟರಾಜನನ್ನ ವಿವರಿಸ್ತಾ ಅರ್ಧನಾರೀಶ್ವರ ತತ್ವದ ಬಗ್ಗೆ ನಾವು ಮಾತಾಡಿದ್ವಿ. ಶಿವಭಕ್ತೆಯಾದ ಅಕ್ಕಮಹಾದೇವಿ ಹೇಳ್ತಾಳೆ, ಗಂಡು ಗಂಡಷ್ಟೇ ಆದ್ರೆ ಹೆಣ್ಣು ಗುಣವನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನೇ ಮಾಡದೆ ಇದ್ರೆ ಅದು ಹೆಣ್ಣಿನ ಶೋಕ, ಹಾಗೆಯೇ ಹೆಣ್ಣು ಅಷ್ಟೇ ಗಂಡು ಗುಣವನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಅದು ಗಂಡಿನ ಶೋಕ ಅಂತ. ಅವಳ ಕಲ್ಪನೆಯಲ್ಲಿ ಭಕ್ತರೆಲ್ಲರೂ ಸ್ತ್ರೀಯರು, ಅವ್ರು ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಅವ್ರು ಸ್ತ್ರೀಯರೇ, ಚೆನ್ನಮಲ್ಲಿಕಾರ್ಜುನ ಮಾತ್ರ ಪುರುಷ. ಅಂದ್ರೆ ಲಿಂಗ ಸಮಾನತೆ, ಈಕ್ವಾಲಿಟಿ ಅಂತ ನಾವು ಈಗ 21ನೇ ಶತಮಾನದಲ್ಲಿ ಮಾತನಾಡುವುದನ್ನ ಆಗ ಅಂದ್ರೆ 12ನೇ ಶತಮಾನದಲ್ಲೇ ಅಕ್ಕ ಮಹಾದೇವಿ ಹೇಳಿದ್ಲು.
2: ಅಕ್ಕ, ನೀವು ಮೊನ್ನೆ ಪ್ರೋಗ್ರಾಂನಲ್ಲಿ ಒಂದು ಭಾವಗೀತೆನ ಶಾಸ್ತ್ರೀಯವಾಗಿ ಮಾಡಿದ್ರಿ. ಹೌದೇನೆ ಉಮಾ, ಹೌದೇನೆ ಜಗವೆನ್ನುವುದಿದು ನಿಜವೇನೆ ಅಂತ, ಇದು ಶಿವನ್ ಬಗ್ಗೆನೇ ಅಲ್ವಾ?
1: ಹೌದು, ಚೆನ್ನಾಗಿ ಗಮನಿಸಿದ್ಯಾ, ಅದು ರಾಷ್ಟ್ರಕವಿ GS ಶಿವರುದ್ರಪ್ಪನವರದ್ದು.
0: ಅದರಲ್ಲಿ ಉಮೆ ತಾಯಿ ಕೇಳ್ತಾಳೆ, ಹೌದೇನೆ ಉಮಾ ಹೌದೇನೆ ಜಗವೆನ್ನುವುದಿದು ನಿಜವೇನೆ, ಭಿಕ್ಷೆ ಬೇಡುವ ಬೂದಿ ಬಳಿದ ಗಂಡ ನಿನ್ನವನೇನೆ, ಮತ್ತೆ ನಿನ್ನ ಶಿವ ಕರೆಯಲು ಬರಲಿ ಉಮೆ ಮನೆಯೊಳಿಲ್ಲ ಎಂದೆನ್ನುವೆ ಅಂತ ಹೇಗೆ ಬರೆದಿದ್ದಾರಲ್ಲ.

0: ಹೌದು ಮಕ್ಕಳೇ, ಕುವೆಂಪು, ಬೇಂದ್ರೆ ಹೀಗೆ ಎಲ್ಲ ಕವಿಗಳಿಗೂ ಶಿವ ಒಬ್ಬ ಸ್ಫೂರ್ತಿದಾಯಕ ದೇವರು. ಬರೀ ನೃತ್ಯ ಕವಿದರಿಗಲ್ಲ, ರಾಷ್ಟ್ರಕವಿ ಕುವೆಂಪು ಅವರು ಎಷ್ಟೊಂದು ಚಂದದ ಶಿವ ಕವಿತೆಗಳನ್ನ ಬರೆದಿದ್ದಾರೆ ಗೊತ್ತಾ? ಎಲ್ಲಿ ಯಾರಾದ್ರೂ ಒಂದು ಹೇಳಿ ನೋಡೋಣ.
1: ನರ್ತಿಸು ಶಂಕರ ಮತ್ತ ಭಯಂಕರ ನೃತ್ಯೋಲ ಹೇ ನಟರಾಜ, ಹೇ ಸಂವರ್ತಕ ಸೃಷ್ಟಿ ಪ್ರವರ್ತಕ ಮತ್ತೋನ್ಮತ್ತ ಸನಾತನ ನರ್ತಕ ಮಹಾವಿರಕ್ತ ನಿರುಪಮ ಶಕ್ತ ಜನನ ಮರಣ ಸಂಬಂಧ ವಿಮುಕ್ತ ನರ್ತನ ಗೈ ಹೇ ನಟರಾಜ.
2: ಶಿವಪಾರ್ವತಿಯರ ಸಂಸಾರ ಎಲ್ಲಾ ಮನುಷ್ಯರ ಸಂಸಾರದಂತೆಯೇ ಜೀವನಕ್ಕೆ ಹತ್ತಿರವಾಗುತ್ತದೆ. ಇಲ್ಲಿ ಒಂದು ದೃಷ್ಟಿಯಲ್ಲಿ ದೇವರ ನಿಂದಾಸ್ತುತಿ ಅಂತಾನೂ ಹೇಳಬಹುದು.

ಕಾಮನನ ಆ ಸುಟ್ಟು ಭಸ್ಮ ಮಾಡಿದ ಕತೆ ನಿಮಗೆ ಗೊತ್ತಿದೆ ತಾನೆ. ಇಲ್ಲಿ ಕಾಮ ಅಂದ್ರೆ ದೇವ ಮನ್ಮಥ ಅಷ್ಟೇ ಅಲ್ಲ, ಅರ್ಥಾತ್ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳು. ಮನಸ್ಸು ಕಲ್ಮಶವನ್ನ ನಾಶ ಮಾಡೋದಿಕ್ಕೆ, ನಮ್ಮ ಆಸೆಗಳನ್ನ ನಿಯಂತ್ರಿಸೋದಿಕ್ಕೆ ಬೇಕಾದ ಜ್ಞಾನ. ಹರಿಹರ ಸಮನ್ವಯವನ್ನ ಸೂಚಿಸೋ ಕನಕದಾಸರ ಮೋಹನ ತರಂಗಿಣಿಯಲ್ಲಿ ಬರುವಂತ ಕಾಮದಹನ ನಿಮಗೆ ಗೊತ್ತಾ?

0: ಅಕ್ಕ, ಶಿವನಿಗೆ ಮೂರನೇ ಕಣ್ಣು ಅಂತಿರುತ್ತಲ್ಲ ಅಕ್ಕ, ಅದ್ಯಾಕೆ?
1: ಏ, ಅಷ್ಟು ಗೊತ್ತಿಲ್ವಾ? ಕೆಟ್ಟವರನ್ನು ಸುಟ್ಟಿ ಬಿಡೋಕೆ.
2: ಶಿವನ ಮೂರನೇ ಕಣ್ಣು ಜ್ಞಾನ ನೇತ್ರ.

0: ಸೀತ.
1: ಇದೊಂದೇ ಅಲ್ಲ, ರಾಷ್ಟ್ರಕವಿ ಕುವೆಂಪು ಅವರು ಘಂಟಾಕರ್ಣ ಅನ್ನೋ ಕಥನ ಕವನವನ್ನು ಬರೆದಿದ್ದಾರೆ. ಇಲ್ಲಿಯೂ ಅಷ್ಟೇ, ಶಿವ ವಿಷ್ಣು ಹರಿಹರರ ಬಗ್ಗೆ ಭೇದ ಮಾಡುವ ಮೂರ್ಖರ ಪ್ರತಿಬಿಂಬ ಈ ಘಂಟಾಕರ್ಣ.
2: ಭಕ್ತಗೆ ಬುದ್ಧಿಯ ಕಲಿಸುವೆನೆಂದು ನೆನೆದು ಮಹೇಶನು ಉಪಾಯವೊಂದು,
1: ಮೈಯಲ್ಲಿ ಹರಿಹರ ರೂಪವ ತಾಳಿ ಮೈದೋರಿದನ ದೇವ ತ್ರಿಶೂಲಿ,
3: ಸುಂದರ ವಿಷ್ಣುವು ಮುಖವೊಂದರಲಿ ಭವ್ಯ ಮಹೇಶನು ಮತ್ತೊಂದರಲಿ,
2: ಹರಿಂದರೆ ನೀ ನನಗೆಂದಂತೆ ನನಗಿತ್ತರೆ ನೀ ಅವಗಿತ್ತಂತೆ,
4: ಎಲ್ಲ ನದಿಗಳು ಕಡಲಿಗೆ ಕೊನೆಗೆ ಎಲ್ಲ ಆನೆಗಳು ಒಂದೇ ಮನೆಗೆ.
3: ಅಕ್ಕ, ಮೊನ್ನೆ ಸೈನ್ಸ್ ಕ್ವಿಜ್ನಲ್ಲಿ ಕೇಳಿದ್ರು, ಭಾರತ ಸರ್ಕಾರ ಜೆನೆವಾದಲ್ಲಿರುವ ಯುರೋಪಿಯನ್ ಅಣುವಿಜ್ಞಾನ ಭೌತಶಾಸ್ತ್ರ ಕೇಂದ್ರಕ್ಕೆ ನಟರಾಜ ಮೂರ್ತಿ ನೀಡಿದೆ. ವಿಜ್ಞಾನ ಕೇಂದ್ರಕ್ಕೆ ನಟರಾಜ ಏಕೆ ಬೇಕು ಅಂತ, ಅದಕ್ಕೆ ನಾವೆಲ್ಲ ಅಲಂಕಾರಕ್ಕೆ ಅಂತ ಬರೆದ್ವಿ.
5: ಸರಿನೇ, ಆದ್ರೆ ಅವರು ನಿರೀಕ್ಷಿಸಿದ ಉತ್ತರ ಅದಲ್ಲ. ಆ ಮೂರ್ತಿಯನ್ನ ಇಟ್ಟಿರೋ ಕಡೆನೆ ಪಕ್ಕದಲ್ಲಿ ಫಲಕದ ಮೇಲೆ ಏನು ಬರೆದಿದ್ದಾರೆ ಗೊತ್ತೇ? ನೂರಾರು ವರ್ಷಗಳ ಹಿಂದೆ ಭಾರತೀಯ ಕಲಾವಿದರು ಶಿವತಾಂಡವದ ಹಲವು ಭಂಗಿಗಳನ್ನ ಕಂಚಿನ ಪ್ರತಿಮೆಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಇಂದು ಭೌತಶಾಸ್ತ್ರದ ವಿಜ್ಞಾನಿಗಳು ಅಣುಗಳ ತಾಂಡವವನ್ನ ತಂತ್ರಜ್ಞಾನದ ನೆರವಿನಿಂದ ಶೋಧಿಸ್ತಾ ಇದ್ದಾರೆ ಅಂತ. ಅಂದ್ರೆ ನಟರಾಜನ ತಾಂಡವ ಅನ್ನೋದು ಪುರಾಣ, ಧರ್ಮ, ಕಲೆ ಮತ್ತು ಆಧುನಿಕ ಭೌತಶಾಸ್ತ್ರದ ಸಂಗಮ ಅಂತ.
6: ಬೆಳಕು, ಶಬ್ದ, ಯೋಚನೆ ಅಂದ್ರೆ ಅಗ್ನಿ, ಢಮರು, ಚಂದ್ರ ಎಲ್ಲವೂ ಚಲಿಸುವಂತಹವೇ ತಾನೆ? ಹಾಗೆ ಅಣುಗಳು ಅಂದ್ರೆ ಆಟಮ್ಸ್. ಅಕ್ಕ, ನಟರಾಜ ಶಿವ ನಿತ್ಯದಿಂದ ಅಧ್ಯಾತ್ಮ, ಅಧ್ಯಾತ್ಮದಿಂದ ವಿಜ್ಞಾನ, ಹೇಗೆ ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿಬಿಡ್ತಾನ?
7: ಹೌದು, ನಟರಾಜನ ಬಗ್ಗೆ ಇನ್ನೂ ನಾವು ಕಲಿಯೋದು ಎಷ್ಟೆಲ್ಲಾ ಇದೆ ಗೊತ್ತಾ? ಶಿವನ ಬಗೆಗಿನ ಕಥೆಗಳು, ಅವನ ಗಣಗಳು, ಅವನ ಸಂಸಾರ, ಇವು ಒಂದ್ ಕಡೆ. ಆದ್ರೆ
1: ಇನ್ನೊಂದು ಅರ್ಧನಾರೀಶ್ವರನ ಕಲ್ಪನೆ, ಲಿಂಗ ಸಮಾನತೆ, ಸದಾಚಾರ, ಸದ್ಭಕ್ತಿ, ಈ ತರ ಸೀರಿಯಸ್ ಆದ ಆದರೆ ಅರ್ಥಪೂರ್ಣ.
3: ಮತ್ತೊಂದು ಕಡೆ ಆತನ ವಿವಿಧ ಭಕ್ತರ ಕಥೆ, ಅವರ ಭಕ್ತಿಯ ಪ್ರಸಂಗಗಳು.
5: ಹೌದು, ಆದ್ರೆ ಬೇರೆಲ್ಲ ಗುಣಗಳಿಗಿಂತ ಶಿವನ ಗುಣ ಅಂದ್ರೆ ಕುಣಿತ, ನರ್ತನ. ಕುಣಿತವೇ ಆನಂದವಾಗಿರುವ ಆನ ತಾಂಡವದ ನಟರಾಜನ ಮೂರ್ತಿಯನ್ನ ನೋಡ್ತಾ ಇದ್ರೆ ಆಡಿದನ್ ಆಡಿದನ್ ಆಹಾ ಶಂಕರ ಅಂತ ಕುಂಬಾರ ಗುಂಡಯ್ಯ ಹರಿಹರರ ಹಾಗೆ ನಾವು ಹೇಳ್ಬೇಕು ಅಂತ ಅನ್ಸತ್ತೆ ಅಲ್ಲೇ?
8: ಹೌದು ಅಣ್ಣ, ನಟರಾಜನ ಬಗೆಗಿನ ಅಭಿನಯ ದರ್ಪಣದ ಶ್ಲೋಕನ ಶಿವರಾತ್ರಿಗೆ ಅಂತ ಹೇಳ್ಕೊಡ್ತೀರಾ?
5: ಬನ್ನಿ, ಎಲ್ಲರೂ ನಿಂತ್ಕೊಳ್ಳಿ, ಹೇಳ್ತಾ ನಾನು ಮಾಡೋ ಹಸ್ತಗಳನ್ನ ಮಾಡ್ತಾ ಹೋಗಿ. ಇಡೀ ಭೂಮಿಯೇ ಯಾರ ಅಂಗಾಭಿನಯವೋ, ವಿಶ್ವದ ಭಾಷೆ ಮಾತು ಎಲ್ಲವೂ ಯಾರ ವಾಚಿಕವೋ, ಚಂದ್ರ ತಾರಾದಿಗಳೇ ಯಾರಿಗೆ ಆಭರಣವೋ, ಅಂಥ ಸಾತ್ವಿಕನಾದ ಶಿವನ ವಂದಿಸುತ್ತೇನೆ.

0: ಆಡಿದ ನಾಡಿದ ಆಹಾ ಶಂಕರ, ಪರಿಕಲ್ಪನೆ ಮತ್ತು ನಿರ್ದೇಶನ ಡಾಕ್ಟರ್ ಕೆಎಸ್ ಪವಿತ್ರ, ಪ್ರಸ್ತುತಿ ಶ್ರೀ ವಿಜಯ ಕಲಾನಿಕೇತನದ ವಿದ್ಯಾರ್ಥಿನಿಯರಾದ ಅನುರಾಧ, ಹಂಸ, ಸಕ್ಷ, ಮೈಥಿಲಿ, ಭೂಮಿ, ಭರತವರ್ಷ ಮತ್ತು ಡಾಕ್ಟರ್ ಕೆಎಸ್ ಪವಿತ್ರ. ಸಂಗೀತ ಹಾಡುಗಾರಿಕೆ ವಿದುಷಿ ವಸುಧಾ ಬಾಲಕೃಷ್ಣ, ವಿದುಷಿ ಪೀರಮ, ವಿದ್ವಾನ್ ಶ್ರತ್ಸ ಮತ್ತು ವಿದುಷಿ ಮಾನಸಿ ಪ್ರಸಾದ್, ಮೃದಂಗ ವಿದ್ವಾನ್ ಪಿ ಜನಾರ್ದನ್ ರಾವ್, ರಿದಂ ಪ್ಯಾಟ್ ವಿದ್ವಾನ್ ಡಿ ಬಿ ಪ್ರಸನ್ನಕುಮಾರ್, ಕೊಳಲು ವಿದ್ವಾನ್ ಮಹೇಶ್ ಸ್ವಾಮಿ ಮತ್ತು ವಿದ್ವಾನ್ ಜೈರಾಮ್.
1: ಇನ್ನು ಚಿತ್ರಗೀತೆಗಳನ್ನು ಕೇಳೋಣ.

0: ಯುವವಾಣಿ ಯುವ ಮಿತ್ರರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಯಲ್ಲಿ ತೋಟಗಾರಿಕೆ ಅಧ್ಯಯನದಲ್ಲಿರುವ ಉದ್ಯೋಗಾವಕಾಶಗಳು, ಈ ಬಗ್ಗೆ ಡಾಕ್ಟರ್ ಸಾದ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದ್ರೆ ಮಂಜುನಾಥ್.
1: ಕೇಳುವರೆ, ಕರ್ನಾಟಕದಲ್ಲಿ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮತ್ಸ್ಯೋದ್ಯಮ, ಪ್ರಾಣಿ ಸಾಕಾಣಿಕೆ, ಹೀಗೆ ಹಲವಾರು ಚಟುವಟಿಕೆಗಳು ಕೃಷಿ ಸಂಬಂಧಿತ, ಕೃಷಿಯೇತರ ಈ ಒಂದು ವಿಭಾಗದಲ್ಲಿ ನಡೀತಾನೆ ಇದ್ದಾವೆ. ಕೃಷಿಗೆ ಸಂಬಂಧಿಸಿದ ಹಾಗೆ ಕೃಷಿ ವಿಶ್ವವಿದ್ಯಾಲಯ ಇದ್ದಾವೆ. ತೋಟಗಾರಿಕೆಗೆ ಪ್ರತ್ಯೇಕವಾದ ಒಂದು ವಿಶ್ವವಿದ್ಯಾಲಯ ಕೆಲವು ವರ್ಷಗಳ ಹಿಂದೆ ಬಾಗಲಕೋಟೆಯಲ್ಲಿ ಆರಂಭ ಆಯಿತು. ಆ ನಂತರ ಅದಕ್ಕೆ ಅಟ್ಯಾಚ್ ಆಗಿದ್ದಂತಹ ಎಲ್ಲ ಸ್ಟಡಿ ಸೆಂಟರ್ಗಳನ್ನು ತೋಟಗಾರಿಕಾ ಕಾಲೇಜುಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ. ಅಂತಹ ತೋಟಗಾರಿಕಾ ಕಾಲೇಜು ಮೈಸೂರಿನಲ್ಲೂ ಕೂಡ ಇದೆ. ಇಲ್ವಾಲದಿಂದ ಮುಂದೆ

0: ಯಲಚಹಳ್ಳಿಯಲ್ಲಿದೆ ಅದು. ಸೊ ಇವತ್ತು ನಮ್ಮ ಈ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಷಯದಲ್ಲಿ ಇರುವ ಅಧ್ಯಯನ ಮತ್ತೆ ವೃತ್ತಿಪರ ಅವಕಾಶಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೀವಿ. ತೋಟಗಾರಿಕಾ ವಿಶ್ವವಿದ್ಯಾಲಯಗಳ ಕಾಲೇಜು ಮೈಸೂರಿನಲ್ಲಿ ಏನಿದೆ, ಈ ಮೈಸೂರು ಕಾಲೇಜಿನ ಡೀನ್ ಆಗಿರುವ ಡಾಕ್ಟರ್ ಪ್ರಸಾದ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ, ಇದರ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಪ್ರಸಾದ್ ಕುಮಾರ್ ಅವರೇ, ತಮಗೆ ನಮ್ಮ ಕಾರ್ಯಕ್ರಮ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್ ಪ್ರಸಾದ್ ಕುಮಾರ್ ಅವರೇ, ನಮ್ಮಲ್ಲಿ ಮೊದಲು ಕೃಷಿ ಮತ್ತು ತೋಟಗಾರಿಕೆ ಎಲ್ಲ ಒಂದೇ ವಿಭಾಗದಲ್ಲಿತ್ತು, ಆನಂತರ ಬಾಗಲಕೋಟೆಯಲ್ಲಿ ಪ್ರತ್ಯೇಕವಾದ ಒಂದು ವಿಶ್ವವಿದ್ಯಾಲಯ ಆರಂಭ ಆಯಿತು. ಇನ್ನು ಶಿವಮೊಗ್ಗದಲ್ಲಿ ಒಂದು ಕೃಷಿ ಮತ್ತು ತೋಟಗಾರಿಕೆ ಎರಡೂ ವಿಷಯಗಳು ಇರ್ತಕ್ಕಂತಹ ಇನ್ನೊಂದು ಕಾಲೇಜು ಕೂಡ ಇದೆ. ಬಹುಶಃ ಅವೆಲ್ಲ ವಿಶ್ವವಿದ್ಯಾಲಯಗಳಾಗಿ ಪರಿವರ್ತನೆ ಆಗಿರೋದ್ರಿಂದ ಆಟಾನಮಿ ಇದೆ ಅವಕ್ಕೆ. ಆದ್ರೆ ಮೈಸೂರಿನಲ್ಲಿರುವ ಈ ಯಲಚಹಳ್ಳಿಯ ಕಾಲೇಜು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಏನೇನು ಕೋರ್ಸ್ಗಳನ್ನು ನೀವು ಆಫರ್ ಮಾಡ್ತಾ ಇದ್ದೀರಿ, ಮತ್ತೆ ನಿಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದ ಒಂದು ಕಿರು ಪರಿಚಯ ಕೂಡ ಮಾಡಿಕೊಡಿ ಅಂತ.
1: ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆನಲ್ಲಿ ಪ್ರಾರಂಭವಾಯಿತು. ಪ್ರಾರಂಭವಾದಾಗ ಹಿಡಿದು ಇದುವರೆಗೂ ಈಗ ನಾವು 9 ತೋಟಗಾರಿಕಾ ಮಹಾವಿದ್ಯಾಲಯಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಅವುಗಳಲ್ಲಿ ಬಹುಮುಖ್ಯವಾಗಿ ಬಾಗಲಕೋಟೆ, ಅರಬಾವಿ, ಬೀದರ್, ಬೆಂಗಳೂರು, ಕೊಪ್ಪಳ, ಕೋಲಾರ, ಸಿರ್ಸಿ, ದೇವಿವಸು ಮತ್ತು ಮೈಸೂರು, ಒಟ್ಟು 9 ತೋಟಗಾರಿಕಾ ಕಾಲೇಜುಗಳಿರ್ತವೆ. ಈ ಒಂದು ನಮ್ಮ ತೋಟಗಾರಿಕಾ ಕಾಲೇಜುಗಳಲ್ಲದೆ ನಾವು ವಿಶ್ವವಿದ್ಯಾಲಯದ 3 ಪ್ರಮುಖ ಅಂಶಗಳು, ಒಂದು ಬಂದಂತ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡೋದು, ಮತ್ತಿನ್ನೊಂದು ಸಂಶೋಧನೆಯನ್ನ ಮಾಡೋದು, ಈ ಒಂದು ಪ್ರದೇಶಗಳಲ್ಲಿ ಇರತಕ್ಕಂತಹ ಬೆಳೆಗಳಿಗೆ ಅಥವಾ ಬೆಳೆಗಳ ಬಗ್ಗೆ ಸಂಶೋಧನೆಯನ್ನ ಮಾಡಿ ಆ ಸಂಶೋಧನೆಯಿಂದ ಬಂದಂತ ಒಂದು ತಂತ್ರಜ್ಞಾನವನ್ನ ಕೊನೆಯದಾಗಿ ರೈತರಿಗೆ ನಾವು ಅದನ್ನು ತಲುಪಿಸೋದು. ಕಾಲೇಜುಗಳಿಗಲ್ಲದೆ ನಮ್ಮ ಸಂಶೋಧನಾ ಕೇಂದ್ರಗಳಿದ್ದಾವೆ, ವಿಸ್ತರಣಾ ಕೇಂದ್ರಗಳಿದ್ದಾವೆ, ಮತ್ತು ಬಹುಮುಖ್ಯವಾಗಿ ನಮಗೆ ICRನಿಂದ ಬಹಳಷ್ಟು ಯೋಜನೆಗಳು ಸಹ ಬಂದಿವೆ. ಸುಮಾರು ನಮ್ಮ ವಿಶ್ವವಿದ್ಯಾಲಯದಲ್ಲಿ 10 ಯೋಜನೆಗಳು ICRನಿಂದ ಸ್ಪಾನ್ಸರ್ ಆಗಿರತಕ್ಕಂಥ ಯೋಜನೆಗಳು ಇದಾವೆ. ಇಲ್ಲಿ ಪ್ರತ್ಯೇಕವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಗಂಡು ಅಥವಾ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ವಸತಿ ನಿಲಯಗಳಿರ್ತವೆ. ಆ ವಸತಿ ನಿಲಯಗಳಲ್ಲಿ ಅವರು ಇದ್ದುಕೊಂಡು ಅವರು ಒಂದು ಶಿಕ್ಷಣವನ್ನು ತಗೊಳ್ಬಹುದು. ಮತ್ತೆ ಇಲ್ಲಿ ಬಹಳ ಸುಸಜ್ಜಿತವಾದಂತಹ ಕಂಪ್ಯೂಟರ್ಗಳೆಲ್ಲ ಇರತಕ್ಕಂಥ ಗ್ರಂಥಾಲಯಗಳು ಸಹ ಇದಾವೆ. ಹುಡುಗರಿಗೆ ಓದಲಿಕ್ಕೆ ಅದು ಅವಕಾಶವಾಗುತ್ತೆ. ನಂತರ ಪ್ರಯೋಗಾಲಯಗಳು, ಎಲ್ಲಾ ವಿಭಾಗದಲ್ಲೂ ಸಹ ಒಳ್ಳೆಯ ಎಕ್ವಿಪ್ಮೆಂಟ್ ಇರತಕ್ಕಂಥ ಒಂದು ಪ್ರಯೋಗಾಲಯಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಮತ್ತೆ ಇದಲ್ಲದೆ ಅವರ ಶಿಕ್ಷಣವನ್ನ ಅಥವಾ ಓದುವುದನ್ನು ಅಲ್ಲದೆ ಅವರಲ್ಲಿ ಇರತಕ್ಕಂತಹ ಕ್ರೀಡಾ ಚಟುವಟಿಕೆಗಳನ್ನಾಗಿ ಅಥವಾ ಬೇರೆ ಯಾವುದೇ ಒಂದು ಚಟುವಟಿಕೆಗಳನ್ನು ಮಾಡಲಿಕ್ಕೂ ಸಹ ನಾವು ಅವಕಾಶವನ್ನು ನಾವು ಇಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. ಈಗ ನಾವು ಸದ್ಯದಲ್ಲೇ ಒಂದು ಹಸಿರು ಪದವಿ ಧಾರಣೆ ಅನ್ನತಕ್ಕಂಥದ್ದನ್ನ ನಾವು ಇಂದು ವಿಶ್ವವಿದ್ಯಾಲಯದಿಂದ ಶುರು ಮಾಡಿದ್ವಿ. ಅಂತಂದ್ರೆ ಇಲ್ಲಿಗೆ ಸೇರಿದಂತಹ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಒಂದು ಗಿಡವನ್ನ ಬೆಳೆಸಲಿ, ಅದನ್ನ 4 ವರ್ಷ ಅದನ್ನು ಪೋಷಿಸತಕ್ಕಂತ ಒಂದು ಜವಾಬ್ದಾರಿಯನ್ನ ಅವರಿಗೆ ಕೊಡ್ತೇವೆ. ಕೊಟ್ಟ ನಂತರ ಕೊನೆಯಲ್ಲಿ ಅವರಿಗೆ ನಾವೇನು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತೀವಲ್ಲ, ಅದರಲ್ಲಿ ನಾವು ಆ ಯಾವ ಗಿಡವನ್ನ ಬೆಳೆಸಿ ಅದನ್ನು ಪೋಷಿಸಿದ್ದೇನೆ ಅನ್ನೋದ್ರ ಬಗ್ಗೆ ನಾವು ಅದನ್ನ ಮೆನ್ಷನ್ ಮಾಡಿ ಅವರಿಗೆ ನಾವು ಕೊಟ್ಟಿದ್ದೇವೆ. ಇದಕ್ಕೆ ನಾವು ಹಸಿರು ಪದವಿ ಧಾರಣೆ ಅಂತ ಹೇಳ್ತೇವೆ.
0: ಇದು ಸಂಕ್ಷಿಪ್ತವಾಗಿ ನಿಮ್ಮ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳ ಪರಿಚಯ ಆಯಿತು. ಇನ್ನು ನಮ್ಮ ಮೈಸೂರಿನ ಯಲಚಹಳ್ಳಿಯಲ್ಲಿರ್ತಕ್ಕಂಥ ತೋಟಗಾರಿಕಾ ಕಾಲೇಜಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಅವಕಾಶ ಇದೆ, ಅವರಿಗೆ ಹಾಸ್ಟೆಲ್ ಫೆಸಿಲಿಟಿ ಹೇಗಿದೆ, ಅದರ ಬಗ್ಗೆ ತಿಳಿಸೋ.
1: ಈ ಒಂದು ಕಾಲೇಜು ಆಗಸ್ಟ್ 2010 ಪ್ರಾರಂಭ ಆಯಿತು. ಮೊಟ್ಟ ಮೊದಲನೇದಾಗಿ ಅದು ತಾಂಡವಪುರದಲ್ಲಿ ಪ್ರಾರಂಭವಾಯಿತು. ನಂತರ 2013 ಈ ಒಂದು ಕಾಲೇಜಿನ ಮೈಸೂರು ಮತ್ತು ಮಂಗಳೂರು ಹೆದ್ದಾರಿಯಲ್ಲಿರತಕ್ಕಂತ ಇಲ್ವಾದದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಯಲಚನಹಳ್ಳಿ ಫಾರಂನಲ್ಲಿ ನಾವು 2013 ನಾವು ಅದನ್ನ ಪ್ರಾರಂಭ ಮಾಡಿದ್ದೇವೆ. ನಂತರ ನಾವು ವಿವಿಧ ಕೋರ್ಸ್ಗಳನ್ನ ನಮಗೆ ವಿವಿಧ ವಿಷಯಗಳ ಬಗ್ಗೆ ನಾವು ಹುಡುಗರಿಗೆ ತಿಳಿಸ್ಕೊಡ್ತೇವೆ. ಈ ಒಂದು ತೋಟಗಾರಿಕೆಯಲ್ಲಿ 8 ಸೆಮಿಸ್ಟರ್ಗಳಿರತಕ್ಕಂತ ಒಂದು ಪದವಿ ಇರ್ತದೆ. ಅದನ್ನು 4 ವರ್ಷದಲ್ಲಿ ಈ ವಿದ್ಯಾರ್ಥಿ ಮುಗಿಸಬೇಕಾಗ್ತದೆ. ಯಾವ ರೀತಿ ನಾವು ಈ ಒಂದು BSc ತೋಟಗಾರಿಕೆಗೆ ತೆಗೆದುಕೊಳ್ತೇವೆ ಅಂದ್ರೆ, ಬಹುಮುಖ್ಯವಾಗಿ ನಾವು ಈ ಒಂದು ICRನಿಂದ ನಿಬಂಧನೆಗೆ ಒಳಪಟ್ಟಿರ್ತೇವೆ. ಏನು ICR ನಿಬಂಧನೆ ಅಂತಂದ್ರೆ, ಈ ಒಂದು ಪ್ರವೇಶವನ್ನು ಪಡೆದುಕೊಳ್ಳುವಂತ ವಿದ್ಯಾರ್ಥಿ PUC ಏನು ಮಾಡಿರಬೇಕು, ಅದರಲ್ಲೂ PUC ನಲ್ಲಿ ಪ್ರಮುಖವಾಗಿ ಅವನು PCB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸಬ್ಜೆಕ್ಟ್ಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಮತ್ತು CET ಎಕ್ಸಾಮ್ನಲ್ಲಿ ಸಾಮಾನ್ಯ ಏನು ಪ್ರವೇಶ ಪರೀಕ್ಷೆಯನ್ನು ಬರೆದು ಸಹ ಅದರಲ್ಲೂ ಸಹ ಅವನು ಅರ್ಹತೆಯನ್ನು ಪಡೆದುಕೊಂಡಿರಬೇಕು. ಇವು ಎರಡು ಬಹುಮುಖ್ಯವಾಗಿ PCB ಸಬ್ಜೆಕ್ಟ್ಗಳು ಇರಬೇಕಾಗ್ತದೆ, ಮತ್ತು CET ಎಕ್ಸಾಮ್ ಸಹ ಬರೆದು ಅದರಲ್ಲಿ ಅವನು ಪಾಸ್ ಆಗಬೇಕಾಗ್ತದೆ. ಅಂತ ಒಂದು ವಿದ್ಯಾರ್ಥಿಗೆ ನಾವು ನಮ್ಮ ಕಾಲೇಜಿನಲ್ಲಿ ಪ್ರವೇಶವನ್ನು ನಾವು ಕೊಡ್ತೇವೆ. ಈ ಒಂದು ಪ್ರವೇಶವನ್ನ ಕೊಡುವಾಗ ನಿಮ್ಗೆಲ್ಲ ಗೊತ್ತಿರುವಂತೆ ರೈತರಿಗೆ ಸಂಬಂಧಪಟ್ಟಂತ ಒಂದು ವಿಷಯವಾಗಿರ್ತದೆ. ಅದಕ್ಕೋಸ್ಕರ ನಾವು ಈ ಪ್ರವೇಶದಲ್ಲಿ ಒಂದು ಮೀಸಲಾತಿಯನ್ನ ಅಂದ್ರೆ ರೈತರ ಮಕ್ಕಳಿಗೆ ಅಥವಾ ಈ ಕೃಷಿಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡತಕ್ಕಂತ ಮಕ್ಕಳಿಗೋಸ್ಕರ ನಾವು 40% ಸೀಟ್ಗಳನ್ನ ಕೊಡ್ತೇವೆ.

0: ಅದಲ್ಲದೆ ICRಯಿಂದ ನಾವು ಸೀಟ್ಗಳನ್ನು ಕೊಡ್ತೇವೆ, ಮತ್ತೆ ಸಿಇಟಿ ಅಂತ ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತೇವೆ. ಸುಮಾರು ನಿಮ್ಮ ಈ ಕಾಲೇಜಿನಲ್ಲಿ 73-75 ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ನಾವು ತೆಗೆದುಕೊಳ್ತೇವೆ.
1: ಕರ್ನಾಟಕದಲ್ಲಿರುವ 9 ಕಾಲೇಜುಗಳಲ್ಲಿ ಸೀಟ್ ವೇರಿ ಆಗುತ್ತೆ, ಮೈಸೂರಲ್ಲಿ 75 ಸೀಟ್ ಇದೆ. ಈ 75 ಜನ 8 ಸೆಮಿಸ್ಟರ್ ಕಾಲ ನಿಮ್ಮಲ್ಲಿ ಇರ್ತಾರೆ. ಸೊ ಮೊದಲನೇ ಸೆಮಿಸ್ಟರ್ ಇಂದ ಅವರಿಗೆ ಪಾಠ ಹೇಳ್ಕೊಡ್ಬೇಕು, 8ನೇ ಸೆಮಿಸ್ಟರ್ ವೇಳೆಗೆ ಅವರು ಪ್ರಾಕ್ಟಿಕಲ್ಸ್ ಎಲ್ಲ ಮಾಡಬೇಕು, ಅವರು ತೋಟಗಳಲ್ಲಿ ಹೋಗಿ ಅವರೇ ಬೆಳೆ ಬೆಳೆದು ಅದರ ಒಂದು ಪರಿಚಯಾತ್ಮಕ ಪ್ರಾತ್ಯಕ್ಷಿಕೆಗಳನ್ನು ನಡೆಸಿಕೊಡ್ಬೇಕು, ಇದೆಲ್ಲ ಇರುತ್ತೆ. ಏನೇನು ಹೇಳ್ತೀರಿ ಮೊದಲ ವರ್ಷಗಳಲ್ಲಿ ಅಂತ?
0: ಈ ಒಂದು ದಾಖಲಾದ ವಿದ್ಯಾರ್ಥಿ ನಾವು ಕಡ್ಡಾಯವಾಗಿ 180 ನಿಯಮಿತ ಕ್ರೆಡಿಟ್ ಗಳನ್ನು ಪೂರೈಸಬೇಕು ಅಂತ ಹೇಳ್ತೇವೆ. ಕ್ರೆಡಿಟ್ ಅಂದ್ರೆ ಜಸ್ಟ್ ಒಂದು ಉದಾಹರಣೆಗೆ ಹೇಳಬೇಕು ಅಂತ, ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಆ ವಿಷಯದಲ್ಲಿ ಬರ್ತಕ್ಕಂಥದ್ದು 2 ಥಿಯರಿ ಇರ್ತವೆ, 1 ಪ್ರಾಕ್ಟಿಕಲ್ ಇರ್ತದೆ. 1 ಗಂಟೆಯಲ್ಲಿ ನಾವು ಥಿಯರಿಯನ್ನು ಮಾಡ್ತೇವೆ, 2 ಗಂಟೆಯಲ್ಲಿ ನಾವು ಪ್ರಾಕ್ಟಿಕಲ್ ಅನ್ನು ಮಾಡ್ತೇವೆ. ಸೊ ಈ ರೀತಿಯಾಗಿ ತೆಗೆದುಕೊಂಡ ಸುಮಾರು ನಾವು 72 ಕೋರ್ಸ್ಗಳನ್ನು ಅವನು 3 ವರ್ಷದಲ್ಲಿ ಮಾಡಬೇಕಾಗುತ್ತೆ. ಕೊನೆ ವರ್ಷ ಅದನ್ನು ಕಲಿಕೆಗೆ ನಾವು ಬಿಟ್ಟಿರ್ತೇವೆ, ಅದರ ಬಗ್ಗೆ ನಾನು ಹೇಳ್ತೇನೆ ಮುಂದೆ. ಸೊ ಈ ಒಂದು 3 ವರ್ಷದಲ್ಲಿ ಇವನು 80 ಕ್ರೆಡಿಟ್ ಗಳನ್ನ ಪೂರೈಸಿ ಅದರಲ್ಲಿ ನಾವು 10 ಅಂಕದ ಮೇಲೆ ಅವರನ್ನ ನಾವು ಇದು ಮಾಡ್ತೇವೆ,
1: ಸಿಜಿಪಿಎ
0: ಮಾಡ್ತೇವೆ. ಅದರಲ್ಲಿ 6 ಅಂಕಗಳನ್ನು ಅವನು ಡಿಗ್ರಿಯನ್ನು ತೆಗೆದುಕೊಳ್ಬೇಕು, ಪಡೆಯಲೇಬೇಕಾಗ್ತದೆ.
1: ಕಡ್ಡಾಯವಾಗಿ ನಂಗೆ ಇದು 35% 40% ಅಲ್ಲ, ಇಲ್ಲಿ 60% ಬೇಕೇ ಬೇಕು, ಅಂದ್ರೆ 10ಕ್ಕೆ 6 ಅಂಕಗಳು
0: ಬೇಕೇ ಬೇಕು ಅಂತ ಹೇಳ್ತೀವಿ. ಅದನ್ನು ಹಸಿರು ಪದವಿ ಧಾರಣೆಯನ್ನ ವಿನೂತನ ಕಾರಣದಲ್ಲಿ ನಾವು ಕೊಡ್ತಾ ಇರ್ತೇವೆ. ಸೊ ನಾನು ಅದರಲ್ಲೇ ಹೇಳಿದೆ, 3 ವರ್ಷ ಇವರು ಕೋರ್ಸ್ಗಳನ್ನು ಮುಗಿಸ್ತಾರೆ ಅಂತ. ಇನ್ನು 1 ವರ್ಷದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, 1 ವರ್ಷದಲ್ಲಿ ಬಹಳ ಮುಖ್ಯವಾದಂತಹ ಇಂದು ಅಂತಂದ್ರೆ, 1-6 ತಿಂಗಳ ಕಾಲ ಅವನನ್ನ ನಾವು ರೈತರ ಹಳ್ಳಿಗಳಿಗೆ ಕಳಿಸ್ತೇವೆ. ಅಲ್ಲಿ ಸುಮಾರು 3-4 ಹಳ್ಳಿಗಳನ್ನ ನಾವು ಗುರುತಿಸಿಕೊಂಡು ಅದರಲ್ಲಿ ವಿದ್ಯಾರ್ಥಿಗಳನ್ನು ತಂಡಕ್ಕೆ ಮಾಡಿ ಸುಮಾರು 20 ಅಥವಾ 10 ಹೆಂಗ್ ಬರ್ತದ ಆ ರೀತಿ ಮಾಡಿ ಅವನ ಹಳ್ಳಿಗಳಲ್ಲಿ ಬಿಡ್ತೇವೆ. ಬಿಟ್ಟಂತ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಇರತಕ್ಕಂತ ರೈತರ ಹೊಲಗಳಿಗೆ ಭೇಟಿ ಮಾಡಿ ರೈತರ ಚರ್ಚಿಸಿ ಇತನಿಗೆ ಏನ್ ತೊಂದರೆ ಇದೆ, ಒಂದು ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಂದ್ರೆ ಏನ್ ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಅವ್ರಿಗೆ ಅದಿನಕ್ಕೆ ನಮ್ಮಲ್ಲಿ ತಂತ್ರಜ್ಞಾನ ಅವ್ನು ಏನು ಕಲ್ತಿರ್ತಾರಲ್ಲ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತಾರೆ. ಅದೂ ಅಲ್ಲದೆ ರೈತರಿಂದ ಅವರು ಕಲಿಬೇಕು, ರೈತರ ಕಷ್ಟಗಳೇನು ಯಾವ ರೀತಿ, ಕೆಲವೊಂದು ಸಮಯದಲ್ಲಿ ರೈತರ ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಆ ಒಂದು ವಿಷಯಗಳನ್ನ ಅವ್ರು ತಿಳ್ಕೊಳ್ತಾರೆ. ಇದು ಬಹುಮುಖ್ಯವಾಗಿ ರೈತರ ಜೊತೆಯಲ್ಲಿ ಅವ್ರು ಮಾಡ್ತಾರೆ. ಮತ್ತೆ ಇನ್ನೊಂದು ಅಂದ್ರೆ, ಕಲಿಯುವ ಸಮಯದಲ್ಲಿ ಗಳಿಕೆ ಮಾಡೋದು. ಈಗ ನಾವೇನ್ ಹೇಳ್ತೀವಿ, ಅವನು ಕೋರ್ಸ್ ಅಥವಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ಯಾವ್ದೋ ಒಂದು ಜಾಬ್ ಹೋಗ್ಬೋದು, ಜಾಬ್ ಹೋಗೋ ಅಥವಾ ಬೇರೆ ಅವನು ಉನ್ನತ ವ್ಯಾಸಂಗಕ್ಕೆ ಹೋಗ್ಬೋದು. ಅದು ಅವರಲ್ಲಿ ಜಮೀನಿದ್ರೆ ಅವನೇ ಸಹ ಸ್ವಂತ ಉದ್ದಿಮೆಯನ್ನು ಮಾಡಬಹುದು. ಆ ಸ್ವಂತ ಉದ್ದಿಮೆಯನ್ನು ಮಾಡಬೇಕಾದ್ರೆ ಅವನು ಕಲ್ತಿರ್ತಕ್ಕಂಥ ಕೋರ್ಸ್ನಲ್ಲಿ ಅವನಿಗೆ ಇಷ್ಟವಾದದ್ದು ಅಷ್ಟು ಒಂದು 72 ಕೋರ್ಸ್ನಲ್ಲಿ ಯಾವುದೋ ಒಂದು ಇಷ್ಟವಾಗ್ತದೆ ಅಂತ ಒಂದು ಇಷ್ಟವಾದದ್ದನ್ನು ಅವನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಬೇಕು. ಆ ಉದ್ದೇಶದಿಂದ ಅವನಿಗೆ ನಾವು ಕೊನೆಯ 6 ತಿಂಗಳು ಆ ರೀತಿಯಾದ ಒಂದು ಯಾವುದೇ ಅವನಿಗೆ ಇಷ್ಟಪಟ್ಟಂತ ಒಂದು ಉತ್ಪಾದನ ಒಂದು ಘಟಕವನ್ನು ನಾವು ಅವನಿಗೆ ಮಾಡ್ಕೊಳ್ಳಕ್ಕೆ ಹೇಳ್ತೇವೆ. ಉದಾಹರಣೆಗೆ ನಾವು ಜೈವಿಕ ಕೀಟನಾಶಕಗಳ ಉತ್ಪಾದನೆ ಅಂತ ಹೇಳ್ತೇವೆ. ಅಂದ್ರೆ ನಾವು ಕೀಟಗಳನ್ನ ಅಥವಾ ರೋಗಗಳನ್ನ ಹತೋಟಿ ಮಾಡೋಕ್ಕೋಸ್ಕರ ಒಂದು ಜೈವಿಕ ವಿಧಾನದಿಂದ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಇದನ್ನು ಉತ್ಪಾದನೆ ಮಾಡಿ ಅವನೇ ಮಾರಾಟ ಮಾಡಬೇಕು, ರೈತರ ಹೊಲಗಳಿಗೆ ಹೋಗಿ ಅದನ್ನು ಮಾರಾಟ ಮಾಡಿ ಅದರಿಂದ ಬಂದಂತ 75% ಲಾಭವನ್ನು ವಿದ್ಯಾರ್ಥಿಗಳಿಗೆ ಕೊಡ್ತೇವೆ. ಸೊ ಸುಮಾರಿಗೆ 3-4 ವರ್ಷದಿಂದ ನಾವು ನೋಡಿದ್ರೆ ಒಬ್ಬ ವಿದ್ಯಾರ್ಥಿಗೆ ಇಲ್ಲಾಂದ್ರೆ 7,000 ಅಥವಾ 8,000 23,000ವರೆಗೂ ಅವರನ್ನು ಗಳಿಕೆಯನ್ನು ಮಾಡಿರ್ತಾರೆ. ಸೊ ಇದು ಒಂದು ಅವಕಾಶ ಇರ್ತದೆ. ಮತ್ತೊಂದು ಬಹಳ ಒಳ್ಳೆಯ ಅವಕಾಶ ಅಂತಂದ್ರೆ, ಈ ಒಂದು 4 ವರ್ಷದ ಕೋರ್ಸ್ನಲ್ಲಿ ಅವರು ರಾಜ್ಯ ಪ್ರವಾಸವನ್ನು ಮಾಡಿ ಕರ್ಕೊಂಡು ಹೋಗ್ತೇವೆ. ನಮ್ಮಲ್ಲಿ ಇರತಕ್ಕಂಥ ಬಸ್ನ ತೆಗೆದುಕೊಂಡು ಹೋಗಿ ವಿವಿಧ ರಾಜ್ಯಗಳಲ್ಲಿ ಇರತಕ್ಕಂಥ ಕಾಲೇಜುಗಳಿಗಾಗಬಹುದು ಅಥವಾ ಸಂಶೋಧನಾ ಕೇಂದ್ರಗಳಿಗೆ ಕರ್ಕೊಂಡೋಗಿ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೇವೆ. ರಾಜ್ಯವಲ್ಲದೆ ವಿವಿಧ ರಾಜ್ಯಗಳಿಗೆ ಕರ್ಕೊಂಡು ತಮಿಳ್ನಾಡಬಹುದು ಅಥವಾ ಆಂಧ್ರ ಆಗಬಹುದು ಅಥವಾ ಜಮ್ಮು ಅಂಡ್ ಕಾಶ್ಮೀರ ಈ ರೀತಿಯಲ್ಲಿ ಬೇರೆ ಬೇರೆ ಕರ್ಕೊಂಡೋಗಿ ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಯಾವ ರೀತಿಯಾಗಿ ಕೆಲಸ ನಡೀತಾ ಇದೆ ಅನ್ನೋದ್ರ ಬಗ್ಗೆನೂ ಸಹ ನಾವು ತಿಳಿಸ್ಕೊಡ್ತೇವೆ.
1: ಅಂದ್ರೆ ಒಂದು ಪ್ರಾಕ್ಟಿಕಲ್ ಆಗಿ ಅವರು ವಿಸಿಟ್ ಮಾಡಿ ಹೊಲಗಳಲ್ಲಿ ನೋಡಿ ಕಲ್ತು ಬಂದು ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. ಎಷ್ಟೋ ಬಾರಿ ವಿದ್ಯಾರ್ಥಿಗಳು ರೈತರಿಂದ ಕಲಿಯೋದೇ ಜಾಸ್ತಿ ಇರುತ್ತೆ, ಯಾಕಂದ್ರೆ ಯಾವುದೋ ಒಂದು ಮರಕ್ಕೆ ಅಥವಾ ಗಿಡಕ್ಕೆ ಏನೋ ಹುಳು ಬಾಧೆ ಕಂಡು ಬರ್ತಾ ಇದೆ ಅಂದ್ರೆ ಇವ್ರು ಹೋಗಿ ರಿಸರ್ಚ್ ಮಾಡಿಕೊಂಡು ಅದು ಟೆಸ್ಟ್ ಮಾಡಿದ್ರೆ ಅದು ಟೈಮ್ ಹಿಡಿಯುತ್ತೆ. ಆದ್ರೆ ರೈತ ಎಲೆನೋ ಬಣ್ಣನೋ ಅಥವಾ ಅದ್ರ ಒಣಗಿರುವ ಭಾಗನೋ ನೋಡ್ಬಿಟ್ಟು ಇದಕ್ಕಿಂತ ಕೀಟ ತಗಲಿದೆ ಅಂತ ಹೇಳೇ ಬಿಡ್ತಾರೆ ಪಟ್ಟಂತ. ಅವರ ಅನುಭವದ ಆಧಾರದ ಮೇಲೆ ಅವರಿಗೆ ಅದು ಬಂದಿರುತ್ತೆ, ಅದು ಕೂಡ ಕಲಿಕೆಯ ಒಂದು ಭಾಗನೇ. ಸೊ ಅವ್ರಿಗೂ ಅವಕಾಶ ಆಗಲಿ. ಸರಿ, ಈಗ ಇವರು ಕಲಿತಾ ಬರ್ತಾರೆ, ಅವರಿಗೆ ಕೊನೆಯ ವರ್ಷ ಪ್ರಾಕ್ಟಿಕಲ್ಸ್ ಕಳಿಸ್ತೀರಿ. ಬೇರೆ ಎಲ್ಲ ಟೆಕ್ನಿಕಲ್ ಕೋರ್ಸ್ಗಳಲ್ಲಿ ಅನೇಕ ಬಾರಿ ಸ್ಟೈಫಂಡ್ ಎಲ್ಲ ಕೊಡೋ ಅಭ್ಯಾಸ ಇದೆ, ಇಲ್ಲೂ ಇದೆಯಾ?
0: ಸ್ಟೈಫಂಡ್ ಅಂತಂದ್ರೆ ವಿದ್ಯಾರ್ಥಿ ವೇತನಗಳು ಅಂತ ಇರ್ತವೆ. ಆ ವಿದ್ಯಾರ್ಥಿ ವೇತನಗಳಲ್ಲಿ ನಾವು ಏನು ಪ್ರತಿಭಾ ವಿದ್ಯಾರ್ಥಿ ವೇತನ ಅಂತ ಇದೆ, ಸಾಮಾನ್ಯ ವಿದ್ಯಾರ್ಥಿ ವೇತನ ಅಂತ ಇದೆ, ಭಾರತ ಸರ್ಕಾರದಿಂದ ವೇತನ ಇದೆ, ವಿದ್ಯಾರ್ಥಿ ಕಲ್ಯಾಣ ನಿಧಿಯಿಂದ ವೇತನ ಇದೆ, ಜಿಂದಾಲ್ ಇಂದ ವೇತನ ಇದೆ, ಮತ್ತೆ ಅದಲ್ಲದೆ ಕರ್ನಾಟಕ ಸರ್ಕಾರದವರು ಶುರು ಮಾಡಿದಂತೆ ವಿದ್ಯಾಸಿರಿ ಅನ್ನೋದು

0: ಇದೆ. ಅದು ಅಲ್ಲದೆ ಐಸಿಆರ್ ನಿಂದ ಬರ್ತಕ್ಕಂತಹದ್ದು ವೇತನಗಳು ಸಹ
1: ಅವರಿಗೆ ಬೇರೆ ಇದೆ. ಅದು ಈ ರಾಜ್ಯದವರಿದ್ರೆ ಅವ್ರಿಗೆ ಸಿಗಲ್ಲ, ಬೇರೆ ರಾಜ್ಯದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಐಸಿಆರ್ ಸ್ಕಾಲರ್ಶಿಪ್ ಸಿಗುತ್ತೆ. ಅಥವಾ ಇಲ್ಲಿಯ ವಿದ್ಯಾರ್ಥಿ ಬೇರೆ ರಾಜ್ಯಕ್ಕೆ ಹೋದ್ರೆ ಅವರಿಗೆ ಐಸಿಆರ್ ಸ್ಕಾಲರ್ ಅಂತಲೇ ಗುರುತಿಸಿ ಸ್ಕಾಲರ್ಶಿಪ್ ಕೊಡ್ತಾರೆ, ಫೆಲೋಶಿಪ್ ಕೊಡ್ತಾರೆ. ಸೊ ಇದು ಅವರಿಗೆ ಹಣಕಾಸಿನ. ಸರ್, ಈಗ ಕಲೀಲಿಕ್ಕೆ ಬಂದಂತ ವಿದ್ಯಾರ್ಥಿಗೆ ನೀವು ಇಷ್ಟೆಲ್ಲ ಹೇಳ್ಕೊಡ್ತೀರಿ, ಅದ್ರೆ ನಮ್ಮ ತಂದೆ ತಾಯಿಗಳಿಗೆ ಒಂದು ಆತಂಕ ಏನು ಅಂದ್ರೆ, ಅವರು ನಮ್ಮ ಮಗು ಸಿಇಟಿನೂ ಬರ್ದಿದೆ, ನೀಟ್ ಬರ್ದಿದೆ, ಎಲ್ಲದರಲ್ಲೂ ವೇಟ್ ಮಾಡ್ತಾ ಇದೀವಿ, ಯಾವ್ದು ಸಿಗುತ್ತೋ ಅದಕ್ಕೆ ಕಳಿಸ್ತೀವಿ ಅಂತ ಹೇಳಿ ಆಯ್ಕೆ ಕಾಯ್ತಾ ಕಾಯ್ತಾ, ಇಲ್ಲ ಇಲ್ಲ ಸಿಕ್ಕಿಲ್ಲ, ಇಲ್ಲ ಅಗ್ರಿಕಲ್ಚರ್ ಸಿಕ್ಕಿಲ್ಲ, ಇಲ್ಲ ಇನ್ನೊಂದು ಯಾವುದೋ ಸಿಕ್ಕಿಲ್ಲ, ಆದ್ರಿಂದ ಈ ಕಡೆ ಬರ್ತೀವಿ ಅಂತ ಹೇಳಿ ಎಲ್ಲ ಬಿಟ್ಟು ಬಿಟ್ಟು ಬಿಟ್ಟು ಹಿಂಗ್ ಬರ್ತಾರೆ. ಅದ್ರ ತೋಟಗಾರಿಕೆನೆ ಓದಲಿಕ್ಕೆ ಬರ್ತೀನಿ ಅನ್ನೋರು ಇದ್ದಾರೆ. ಯಾಕಂದ್ರೆ ಯಾರೋ ಏನೋ ಒಂದು ತೋಟ ಮಾಡಿರ್ತಾರೆ, ಮಲ್ನಾಡ್ ಕಡೆ ಆದ್ರೆ ಅಡಕೆಯನ್ನ ನೋಡಿರ್ತಾರೆ, ಅಥವಾ ಇನ್ನೊಂದ್ ಕಡೆ ಬೇರೆ ಯಾವ್ದೋ ತೋಟಗಾರಿಕಾ ಬೆಳೆಯಲ್ಲಿ ಅವರಿಗೆ ಗೊತ್ತಾಗಿರುತ್ತೆ, ಅಥವಾ ಇತ್ತೀಚೆಗೆ ಒಂದು ಆಗ್ರೋ ಫಾರೆಸ್ಟ್ರಿ ಕೂಡ ಬರ್ತಾ ಇರೋದ್ರಿಂದ ಇದು ತೋಟಗಾರಿಕೆಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಆಗಿರೋದ್ರಿಂದ ಅವ್ರಿಗೆ ಅದ್ರ ಲಾಭ ಕಂಡಿದೆ. ಸೊ ಇದು ಒಂಥರ ಇಂಟರ್ ರಿಲೇಟೆಡ್ ಸಬ್ಜೆಕ್ಟ್ ಇದು. ಅವರು ತೋಟಗಾರಿಕೆನೆ ಆರಿಸ್ಕೋಬೇಕು ಅಂತ ಆಸೆ ಪಡಬೇಕು ಅಂದ್ರೆ ಏನ್ ಅಟ್ರಾಕ್ಷನ್ ಇದೆ ನಿಮ್ಮ ಕೋರ್ಸ್ ಅಲ್ಲಿ ಅಂತ?
0: ನಿಮ್ಗೆ ಗೊತ್ತಿರುವಂತೆ ನಮ್ಮ ರಾಜ್ಯದಲ್ಲಿ ವಿವಿಧ ಬೆಳೆಗಳಿದ್ದಾವೆ. ಮೊದಲು ನಮಗೆ ತೋಟಗಾರಿಕೆಯಲ್ಲಿ ಬರೋದಕ್ಕೂ ಮೊದಲೇ ಕೃಷಿ ವಿಶ್ವವಿದ್ಯಾನಿಲಯ ಅಂತ ಇತ್ತು. ಆ ಕೃಷಿ ವಿಶ್ವವಿದ್ಯಾನಿಲಯ ಶುರುವಾದಾಗ ಅವರು ಬಹುಮುಖ್ಯವಾಗಿ ನಮ್ಮ ಕೃಷಿಯ ಬೆಳೆಗಳ ಬಗ್ಗೆ, ಈಗ ಭತ್ತ ಆಗ್ಬೋದು, ಕಬ್ಬು ಆಗ್ಬೋದು, ಅಥವಾ ಬೇರೆ ಯಾವುದೇ ಬೆಳೆಗಳ ಬಗ್ಗೆ ಹೆಚ್ಚಿನ, ಅದನ್ನು ಯಾವ ರೀತಿಯಾಗಿ ನಾವು ಆಧುನಿಕ ಕ್ರಮಗಳನ್ನು ಅಳವಡಿಸಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ.
1: ಹೌದು.
0: ನಂತರ ಯಾವಾಗ ಒಂದು ತೋಟಗಾರಿಕಾ ಬೆಳೆಗಳು, ಹಣ್ಣಿನ ಬೆಳೆಗಳಾಗ್ಬೋದು, ತರಕಾರಿ ಬೆಳೆಗಳಾಗಬಹುದು, ಪುಷ್ಪ ಬೆಳೆಗಳಾಗಬಹುದು, ಈ ಒಂದು ಬೆಳೆಗಳ ಪ್ರಾಮುಖ್ಯತೆ ನಮ್ಮ ರಾಜ್ಯದಲ್ಲಿ ನಮ್ಮ ರೈತರು ಬಹಳಷ್ಟು ಬೆಳೆಯೋದ್ರಿಂದ ಈ ಒಂದು ಬೆಳೆ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ತೋಟಗಾರಿಕಾ ವಿಶ್ವವಿದ್ಯಾನಿಲಯವನ್ನು ನಾವು ಸ್ಥಾಪನೆ ಮಾಡಿ ಅದರಲ್ಲಿ ಬಹು ಮುಖ್ಯವಾಗಿ ಹೆಚ್ಚಿನದಾಗಿ ಹಣ್ಣಿನ ಬೆಳೆಗಳಿಗಾಗಬಹುದು ಅಥವಾ ತರಕಾರಿ ಬೆಳೆಗಳಿಗಾಗಬಹುದು ಅಥವಾ ಪುಷ್ಪ ಬೆಳೆಗಳಿಗೆ ಆಗಬಹುದು ಅಥವಾ ಇನ್ನಿತರ ಬೆಳೆಗಳ ಬೆಲೆ ತಿಳಿಸುವುದು, ಆ ಬೆಳೆ ಈ ಒಂದು ತೋಟಗಾರಿಕಾ ಬೆಳೆಗಳನ್ನು ತಿಳಿಸುವುದು ಅಲ್ಲದೆ ಅದರ ಜೊತೆಗೆ ಬರತಕ್ಕಂತ ಬೇರೆ ಒಂದು, ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಕೀಟ ಬಂತು, ಆ ಕೀಟಗಳನ್ನು ಯಾವ ರೀತಿ ಅಡ್ತಾವಟಿ ಮಾಡಬೇಕು ಅನ್ನೋದಕ್ಕೆ ಕೀಟಶಾಸ್ತ್ರ ಅಂತ ಇದೆ, ಆ ವಿಭಾಗದಿಂದ ತಿಳಿಸ್ಕೊಡ್ತೀವಿ. ಅದೇ ರೀತಿಯಲ್ಲಿ ಕೆಲವೊಂದು ರೋಗಗಳು ಬರ್ತವೆ ಬೆಳೆಗಳಿಗೆ, ಆ ಬೆಳೆಗಳನ್ನು ಯಾವ ರೀತಿ ರೋಗಗಳಿಂದ ಕಾಪಾಡಿಕೊಳ್ಬೇಕು ಅಂತಂದ್ರೆ ಸಸ್ಯ ರೋಗ ಶಾಸ್ತ್ರ ಅಂತ ಇರುತ್ತದೆ, ಅದರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಅದು ಅಲ್ಲದೆ ನಾವು ಏನ್ ಬರೀ ತೋಟಗಾರಿಕೆಗಳನ್ನೇ ಕಲಿತೀವಿ ಹಂಗಲ್ಲ, ಅದನ್ನು ಬಿಟ್ಟು ಇನ್ನೊಂದು ಅಗ್ರಾನಮಿ ಕೋರ್ಸ್ ಅಂತ ಇರ್ತವೆ, ಅದರಲ್ಲಿ ನಾವು ಬೇರೆ ಬೆಳೆಗಳೇನಿದ್ದಾವಲ್ಲ ನಾವು ಅಗ್ರಿಕಲ್ಚರ್ ಏನವ್ರು ಕಲಿತಾರಲ್ಲ ಆ ಬೆಳೆಗಳ ಬಗ್ಗೆ ನಾವು ಮಾಹಿತಿಗಳನ್ನು ಕೊಡ್ತೀವಿ. ಅದಲ್ಲದೆ ರೈತರು ಬೆಳೆದಂತ ಬೆಳೆಗಳನ್ನ ನಮ್ಗೆ ಬಹುಮುಖ್ಯವಾಗಿ ರೈತರಲ್ಲಿ ಕಾಡ್ತಕ್ಕಂತ ಒಂದು ಸಮಸ್ಯೆ ಅಂದ್ರೆ ಮಾರಾಟ, ಆ ಮಾರಾಟದ ಬಗ್ಗೆ ತಂತ್ರಜ್ಞಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅದ್ರ ಬಗ್ಗೆ ಸಹ ತಿಳಿಸ್ಕೊಡ್ತೇವೆ. ಇದಲ್ಲದೆ ಬೇರಷ್ಟು ಇವನ್ನ ಹೇಳ್ದಂಗೆ ಅಗ್ರೋ ಫಾರೆಸ್ಟ್ ಬಗ್ಗೆನೂ ಕೆಲವೊಂದು ವಿಷಯಗಳನ್ನ ನಾವು ತಿಳಿಸ್ಕೊಡ್ತೇವೆ. ನಮ್ಗೆ ಪ್ರಾಣಿಗಳು ಸಹ ಮುಖ್ಯ, ಪ್ರಾಣಿಗಳ ಬಗ್ಗೆನೂ ನಾವು ವಿಷಯಗಳನ್ನ ತಿಳಿಸ್ಕೊಡಿ, ಅದರಿಂದ ಎಲ್ಲಾ ವಿಷಯಗಳನ್ನ ನಾವು ಕವರ್ ಮಾಡಿ ಈ ಒಂದು ಪದವಿನಲ್ಲಿ ಅವರಿಗೆ ತಿಳಿಸ್ಕೊಡ್ತೇವೆ.
1: ಬಹುಶಃ ಅವರಿಗೆ ಬರೀ ಬೆಳೆ ಬೆಳೆಯೋದು ಅಂತಲ್ಲ, ಅದು ಸ್ಟೋರ್ ಮಾಡಬೇಕು.
0: ಹೌದು,
1: ಕಟಾವು ಮಾಡಿದ್ಮೇಲೆ ಸ್ಟೋರ್ ಮಾಡಿ ಸ್ಟೋರ್ ಇಂದ ಅದನ್ನ ಅವರು ಮಾರ್ಕೆಟಿಗೆ ಕಳಿಸೋರಿಗೆ ಅದನ್ನ ನೋಡ್ಕೋಬೇಕು, ಅದು ಮಾರಾಟ ಮಾಡ್ಬೇಕು, ಅವ್ರಿಗೆ ಎಕನಾಮಿಕ್ಸ್ ಗೊತ್ತಿರಬೇಕು, ಈ ಕಡೆ ತೂಕ ಅಳತೆ ಗೊತ್ತಿರಬೇಕು, ಆ ಕಡೆ ಸ್ಟೋರೇಜ್ಗೆ ಬೇಕಾದಂತ ಬೇರೆ ಕ್ರಿಮಿನಾಶಕಗಳನ್ನು ಬಳಸಬೇಕಾಗತ್ತೆ, ಆಮೇಲೆ ಬೆಳೆ ಉಳಿಸ್ಕೋಬೇಕು, ಕೀಟಗಳಿಂದ ರಕ್ಷಿಸಬೇಕು ಅಂದ್ರೆ ಅದಕ್ಕೆ ವಿಧಾನಗಳು ಬೇರೆ ಬೇರೆ ಇದಾವೆ. ಅಗ್ರೋ ಬೇಸ್ಡ್ ಯಾಕೆ ಹೇಳಿದೆ ಅಂದ್ರೆ ಇತ್ತೀಚೆಗೆ ತೋಟಗಾರಿಕೆಯಲ್ಲಿ ಅಂತರ್ಬೆಳೆಯಾಗಿ ಕೆಲವು ಬೆಳೆಗಳನ್ನು ತೆಗಿತಾ ಇದ್ದಾರೆ. ಈಗ ಬರೀ ಯಾವುದೋ ಒಂದು ಅಡಕೆ ಅಥವಾ ತೆಂಗು ಅಂತ ಇಲ್ಲ, ಅದ್ರ ಮಧ್ಯೆ ಎಲೆ ಬಳ್ಳಿ ಹಾಕಿರ್ತಾರೆ, ಅಥವಾ ಅದ್ರ ಜೊತೆ ಬೇರೆ ಯಾವುದೋ ಒಂದು ಹೂವಿನ ಬೆಳೆನು ಹಾಕಿರ್ತಾರೆ, ಅಥವಾ ಬೇರೆ ಇನ್ಯಾವುದೋ ಕೃಷಿನು ಮಾಡ್ತಿರ್ತಾರೆ. ಕೆಲವು ಕಡೆ ಮೊದಲೆಲ್ಲ ಬೇರೆ ಬೇರೆ ತರದ ನೀರಾವರಿ ಬೆಳೆಗಳನ್ನ ಬೆಳಿಲಿಕ್ಕೆ ಹೋದ್ರು ಆದ್ರೆ ಅದು ಬೇರಿಗೆ ಹೊಡೆತ ಬೀಳುತ್ತೆ, ಅಲ್ಲಿ ಜೌಗು ಉಂಟಾಗುತ್ತೆ ಅಂತ ಅದನ್ನ ಬಿಟ್ಟಿದ್ದಾರೆ ಇವಾಗ. ಅದು ಎಕ್ಸ್ಪೆರಿಮೆಂಟ್ಸ್ ನಡೀತಾನೆ ಇದಾವೆ. ಸೊ ತಾವೇ ಹೇಳಿದ್ರಿ ಇಲ್ಲಿ ಬರೀ ಕಲಿಕೆ ಅಲ್ಲ, ಸಂಶೋಧನೆ ಇದೆ, ಸಂಶೋಧನೆ ನಂತರ ಪ್ರಾತ್ಯಕ್ಷಿಕೆಗಳು ಫೀಲ್ಡ್ ಎಲ್ಲ ಇದೆ ಅಂತ ಹೇಳಿ. ಇಷ್ಟೆಲ್ಲ ಮಾಡುವಾಗ ವಿದ್ಯಾರ್ಥಿಗಳು ಕೈ ಕೆಸರು ಮಾಡ್ಕೊಳ್ಳೇಬೇಕು, ಕೈ ಕೆಸರಾಗದೆ ಕಲಿಯುವಂತದ್ದಲ್ಲ. ಬರುವಂತ ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಆಗಿರುತ್ತೆ. ಪಿ ಯು ಸಿ ಓದ್ಬೇಕಾದ್ರೆ ಟಾಕ್ ಟೀಕಾಗಿ ಓಡಾಡ್ತಾರೆ, ಟ್ಯೂಷನ್ ಗೀಷನ್ ಹೋಗಿರ್ತಾರೆ, ನೋಡಿದ್ರೆ ಮಣ್ಣಿಗೆ ಇಳಿಯೋದಿಲ್ಲ ಅನ್ಸುತ್ತೆ, ಅದವರು ಪಂಚೆ ಕಟ್ಕೊಂಡು ಚಡ್ಡಿ ಹಾಕೊಂಡು ಇಳಿಲೇಬೇಕು.
0: ಮಾಡ್ತಾರ ಇಲ್ಲಿ ಬಂದಂತ ವಿದ್ಯಾರ್ಥಿಗಳಿಗೆ ಆ ರೀತಿಯಾಗಿ ಅವರನ್ನ ನಾವು ರೆಡಿ ಮಾಡ್ತೇವೆ. ರೆಡಿ ಮಾಡಿ ಸುಮಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದಂತ ವಿದ್ಯಾರ್ಥಿಗಳು ಯಾರು ಅಂತ ಒಂದು ವಿದ್ಯಾರ್ಥಿಗಳು ಇದನ್ನಾಗಿಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿ ತನ್ನ ಒಂದು 4 ವರ್ಷದಲ್ಲಿ ನಾವು ಅವರ ತೆಗೆದುಕೊಳ್ಳೋ ಇರತಕ್ಕಂಥ ಅಂಕಗಳನ್ನ ನೋಡ್ಕೊಂತ ಹೋಗ್ತೇವೆ. ಅಂಕಗಳನ್ನ ನೋಡ್ಕೊಂತ ಹೋದಾಗ ನಾನು 10 ಪಾಯಿಂಟ್ ನಲ್ಲಿ ಅವನ್ನ ನಾವು ಗ್ರೇಡಿಂಗ್ ಮಾಡ್ತೇವೆ. ಮಾಡಿದಾಗ ನಾವು ಕೊನೆಯಲ್ಲಿ ಯಾವ ವಿದ್ಯಾರ್ಥಿ ಆ ಒಂದು

0: ವರ್ಷದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿರ್ತಾನೆ, ಅಂಕಗಳನ್ನು ತೆಗೆದಿರ್ತಾನೆ, 9.5 ಆಗ್ಬೋದು ಅಥವಾ 9. ಈ ಅಂತ ಒಂದು ಇದಕ್ಕೆ ನಾವು ಗುರುತಿಸಿ ಅವನಿಗೆ ನಾವು ಗೋಲ್ಡ್ ಮೆಡಲ್ ಅಂತಾನು ಸಹ ಕೊಡ್ತೇವೆ. ಈ ರೀತಿಯಾದ ಒಂದು ಎನ್ಕರೇಜ್ಮೆಂಟ್ ಸಹ ನಾವು ಮಾಡ್ತೇವೆ. ಸುಮಾರು ಈಗ ನಮ್ಮ ಕಾಲೇಜ್ನಲ್ಲಿ ಸುಮಾರು 15 ಗೋಲ್ಡ್ ಮೆಡಲ್ಗಳು, 16 ಗೋಲ್ಡ್ ಮೆಡಲ್ಗಳು, 13 ಮೆಡಲ್ಗಳನ್ನು ತೆಗೆದುಕೊಳ್ಳುತ್ತಾ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಸೊ ಈ ರೀತಿಯೆಲ್ಲ ನಾವು ಅವರಿಗೆ ಒಂದು ಮೋಟಿವೇಟ್ ಮಾಡ್ತೇವೆ.
1: ಸರ್, ಈಗ ತಮ್ಮಲ್ಲಿ ಸಂಶೋಧನಾ ಕೇಂದ್ರಗಳು ಇದ್ದಾವೆ, ಪದವಿ ಕಾಲೇಜುಗಳಲ್ಲಿ ಪದವಿ ಕಲಿತಾರೆ ಸಂಶೋಧನಾ ಕೇಂದ್ರಗಳು, ಮತ್ತೆ ಇನ್ನು ಕೆಲವು ಕಾನ್ಸ್ಟಿಟ್ಯೂಯಂಟ್ ಕಾಲೇಜುಗಳಲ್ಲಿ ಡಿಪ್ಲೊಮಾ ಕೂಡ ಹೇಳ್ಕೊಡ್ತಾ ಇದ್ದಾರೆ, ಮತ್ತೆ ಕೆಲವು ರೈತರಿಗೆ ಕ್ರ್ಯಾಶ್ ಕೋರ್ಸ್ಗಳನ್ನ ಅಲ್ಪಕಾಲೀನ ಬೆಳೆಯಾಗಿ ಯಾವ್ದು ತೆಗೆದ್ಬಹುದು, ಅಥವಾ ಈ ಬೆಳೆಯಲ್ಲಿ ಹೆಚ್ಚಿನ ತಾಂತ್ರಿಕತೆಯನ್ನು ಅಳವಡಿಸೋದು ಹೇಗೆ, ಅಥವಾ ಹಣ್ಣಿನ ಬೆಳೆಗಳಾದ್ರೆ ಸಂಸ್ಕರಣೆ ಮತ್ತು ಅದರ ಒಂದು ಸಂರಕ್ಷಣೆ ಅದ್ರ ಬಗ್ಗೆನೂ ಹೇಳ್ಕೊಡ್ತೀರಿ. ಎಷ್ಟೋ ಸರ್ತಿ ನಾನು ನೋಡಿದ್ದೆ, ಟೊಮ್ಯಾಟೊ ಇದ್ರೆ ಅದನ್ನ ಕೆಚಪ್ ಮಾಡೋದು ಹೇಗೆ, ಜಾಮ್ ಮಾಡೋದು ಹೇಗೆ, ಜಲ್ಲಿ ಮಾಡೋದು ಹೇಗೆ, ಎಲ್ಲ ಮಾಡಿಸ್ತಾ ಇರ್ತೀವಿ. ಇದು ಎಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಏನ್ರಿ ಇದು, ಆಹಾರ ಸಂಸ್ಕರಣೆ, ಆಹಾರ ಸಂರಕ್ಷಣೆ ಅಂತ ಅನ್ಸುತ್ತೆ. ಆದ್ರೆ ಬೆಳೆದಿದ್ದೆಲ್ಲ ಆಹಾರವೇ ಅಲ್ವೇ, ಯಾಕಂದ್ರೆ ತೋಟದಲ್ಲಿ ಬೆಳೆದಿದ್ದು ಊಟದ ತಟ್ಟೆಗೆ ಬರಬೇಕು ಅಲ್ವಾ. ಸೊ ಇದಕ್ಕೆ ಜನರ ಒಂದು ಮೈಂಡ್ ಸೆಟ್ ಹೇಗಿದೆ, ಬರ್ತಾ ಇದ್ದಾರಾ? ಸೀಟಂತೂ ಖಾಲಿ ಉಳಿಯಲ್ಲ, ಯಾಕಂದ್ರೆ 75 ಇಂಟೇಕು ನಿಮ್ಮ ಕಾಲೇಜಲ್ಲೇ ಇದೆ, ಬೇರೆ ಬೇರೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಇಂಟೇಕ್ ಇದೆ. ಇವರು ಕಲಿಕೆಯಲ್ಲಿ ಒಂದೊಂದು ಆಯ್ಕೆಯನ್ನು ಮಾಡಿಕೊಳ್ತಾರೆ. ಅಕಸ್ಮಾತ್ ಅವ್ರದೇ ಹೊಲ ಗದ್ದೆಗಳಿದ್ರೆ ಅಲ್ಲಿ ಅವರ ಒಂದು ಎಕ್ಸ್ಪರ್ಟೀಸ್ ಅನ್ನ ಬಳಸಿ ಅವರ ಹೊಸ ತಾಂತ್ರಿಕತೆಯನ್ನ ಉತ್ಪಾದನೆಗೆ ಹಚ್ಚಬಹುದು. ಎಷ್ಟೋ ಸರ್ತಿ ವಿದೇಶಿ ಬೆಳೆಗಳನ್ನೆಲ್ಲ ನೋಡಿದಾಗ ಅಟ್ರಾಕ್ಟ್ ಆಗಿ ಆ ಕಡೆಗೆ ಮಾರ್ಗ ಅವುಗಳನ್ನು ತಂದು ಇಲ್ಲಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ಯಾರೆ. ಅದರಲ್ಲೂ ಈ ವೆನಿಲ್ಲಾ ಅಂತ ನಮ್ಮಲ್ಲಿ ಇರಲೇ ಇಲ್ಲ, ಅದನ್ನ ಹೊರಗಡೆಯಿಂದ ತಂದು ಅದ್ರ ಕೋಡ್ಗಳನ್ನೆಲ್ಲ ಇಲ್ಲಿ ಬೆಳೆದು ಮಲೆನಾಡಲ್ಲೆಲ್ಲ ಸಾಕಷ್ಟು ಉತ್ಪಾದನೆ ಆಗಿ ಡಿಮ್ಯಾಂಡ್ ಏನೋ ಇತ್ತು, ಆದ್ರೆ ಆ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ಲಿಲ್ಲ ಅಂತ ಡಿಮ್ಯಾಂಡ್ ಬಿದ್ದೋಯ್ತು. ಆಮೇಲೆ ಕೆಲವು ಬೆಳೆಗಳು ಸ್ಥಳೀಯವಾಗಿರ್ತವೆ, ಅವನ್ನ ತಂದು ಬೇರೆ ಕಡೆ ಬೆಳೆಸಕ್ಕಾಗಲ್ಲ. ಈಗ ಅಡಿಕೆ ಮಲೆನಾಡು ಬೆಳೆದ ಹಾಗೆ ಬಯಲ್ಸಿ ಮೇಲೆ ಬೆಳೆಯಕ್ ಬರಲ್ಲ, ಹಾಗಾಗಿ ಅವರಿಗೆ ಆ ಏರಿಯಾ ಸ್ಪೆಸಿಫಿಕ್ ಇದನ್ನೆಲ್ಲ ಪರಿಚಯ ಮಾಡಿಕೊಟ್ಟಿರ್ತೀರ ಅಥವಾ ಬರೀ ಥಿಯರಿ ಮಾತ್ರ ಕಲ್ತ್ಕೊತಾರ?
0: ಇಲ್ಲ ಇಲ್ಲ ಇಲ್ಲ, ನಾವು ಥಿಯರಿನೂ ಕಲಿಸ್ತೀವಿ, ನಾವು ಪ್ರಾಕ್ಟಿಕಲ್ ಎರಡು ಒಂದೇ ಸಮನಾಗಿ ನಡೀತಾವೆ. ನಮಗೆ ಒಂದು ಥಿಯರಿ ಇದ್ರೆ ಅದರಲ್ಲಿ ನಾವು 2 ಗಂಟೆಗಳ ಕಾಲ ಅವರಿಗೆ ಪ್ರಾಕ್ಟಿಕಲ್ ಮಾಡಿಸ್ತೇವೆ. ಆ ಪ್ರಾಕ್ಟಿಕಲ್ ಅಲ್ಲಿ ನಾವು ಪ್ರಾಯೋಗಿಕವಾಗಿ ತೋರಿಸ್ತೇವೆ ಯಾವ ರೀತಿ ಮಾಡಬೇಕು ಅಂತ. ಅದೇ ರೀತಿಯಲ್ಲಿ ಅವ್ರ ಕ್ಷೇತ್ರದಲ್ಲಿ ಕರ್ಕೊಂಡೋಗಿ ಅದನ್ನು ಯಾವ ರೀತಿ ಮಾಡಬೇಕು, ಇದು ಈ ರೀತಿ ರೋಗ ಇದೆ, ಇದು ಈ ರೀತಿ ಕೀಟ ಇದೆ, ಇದನ್ನು ಈ ರೀತಿ ನಾವು ಮಾಡಬೇಕು, ಅಥವಾ ಅದರಲ್ಲಿ ನಾವು ಕೃಷಿಗಳನ್ನು ಮಾಡೋದನ್ನ ಬಗ್ಗೆ ಹೇಳ್ಕೊಡ್ತೇವೆ. ಅವರಿಗೋಸ್ಕರನೇ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಕ್ಷೇತ್ರಗಳನ್ನು ಕೊಟ್ಟು ಅವ್ರನ್ನೇ ಬೆಳೆ ಬೆಳೆಯಲಿಕ್ಕೆ ಬಿಡ್ತೇವೆ. ಮೊದಲಿಂದ ಕೊನೆವರೆಗೂ ಬೀಜ ಹಾಕಂದ್ರಿಂದ ಹಿಡಿದು ಬೀಜವನ್ನು ತೆಗೆಯವರೆಗೂ ಸಹ ಅವರಿಗೆ ಪ್ರಯೋಗ ಮಾಡಬೇಕು ಅಂದ ಬಗ್ಗೆ ನಾವು ಅವರಿಗೆ ಕಲಿಕೆಯನ್ನು ನಾವು ಮಾಡಿಕೊಡ್ತೇವೆ.
1: ಇತ್ತೀಚೆಗೆ ಟಿಶ್ಯೂ ಕಲ್ಚರ್ ಬಹಳ ಬೆಳೀತಾ ಇದೆ, ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದೆ. ಮೊದಲು ಕಸಿ ಮಾಡ್ತಾ ಇದ್ರಿ, ಆ ಕಸಿ ಆಗಿ ಅದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿ ಬರುವ ಕಾಯ್ಬೇಕಾಗಿತ್ತು, ಈಗ ಹಾಗಿಲ್ಲ, ಪ್ರಯೋಗಾಲಯದಲ್ಲಿ ಅವುಗಳನ್ನ ಅಲ್ಲೇ ಮ್ಯೂಟೆಂಟ್ ಮಾಡಿಬಿಡ್ತಾರೆ. ಸೊ ಆತರ ಹೊಸ ರೀತಿಯ ಜೈವಿಕ ತಂತ್ರಜ್ಞಾನವನ್ನು ಅಳವಡಿಸತಕ್ಕಂತ ಕ್ರಿಯೆ ನಡೀತಾ ಇದೆ, ಸಂಶೋಧನೆ ಮುಂದೆ ಮುಂದೆ ಹೋಗ್ತಾ ಇದೆ. ವಿದ್ಯಾರ್ಥಿಗಳು ಪದವಿ ಏನೋ ಮಾಡ್ತಾರೆ, ತಾವ್ ಹೇಳಿದಾಗ ಮೆಡಲ್ಸ್ ಎಲ್ಲ ತಗೋತಾರೆ, ಅಲ್ಲೆಲ್ಲ ಗೌರ್ಮೆಂಟ್ ಕೆಲಸ ಸಿಗುತ್ತಾ ನೋಡ್ತಾರೆ, ಸಿಕ್ಕರೆ ಅಪ್ಲೈ ಮಾಡಿ ಹೋಗ್ತಾರೆ, ಸಿಕ್ಕಲ್ಲ ಅಥವಾ ಸಿಗ್ಲಿಕ್ಕೆ ಅಲ್ಲಿ ಕಾಲ್ ಮಾಡಿಲ್ಲ. ಬೇರೆ ಎಲ್ಲೋ ಹೋಗಬೇಕು, ಓದ್ಲಿಕ್ಕೆ ಎಲ್ಲೆಲ್ಲಿ ಹೋಗ್ಬೋದು, ಕೆಲಸದ ಕಡೆ ಎಲ್ಲೆಲ್ಲಿ ಹೋಗ್ಬೋದು.
0: ಈಗ ಅವ್ರ ಮುಂದಿನ ಅವಕಾಶಗಳ ಬಗ್ಗೆ ಅಂದ್ರೆ ಪದವಿ ತಗೊಂಡ, ಪದವಿ ತಗೊಂಡ ಮೇಲೆ ನನ್ನ ಮಗ ಏನಪ್ಪ ಏನಾದ ಅನ್ನೋದ್ರ ಬಗ್ಗೆ ತಂದೆ ತಾಯಿ ಯೋಚನೆ ಮಾಡೋದು ಬೇಕಿಲ್ಲ. ಬಹಳಷ್ಟು ಅವಕಾಶಗಳಿದಾವೆ. ಮೊಟ್ಟ ಮೊದಲನೇದಾಗಿ ನಿಮ್ಮ ಇವರು ಹೇಳದೇ ರೀತಿಯಲ್ಲಿ ಉನ್ನತ ವ್ಯಾಸಂಗ ಮಾಡಬಹುದು. ಉನ್ನತ ವ್ಯಾಸಂಗ ಅಂದ್ರೆ BSc ಆದ್ಮೇಲೆ ಏನು MSc, MSc ಆದ್ಮೇಲೆ ಏನು PhD, ಕೊನೆಯದಾಗಿ PhD ಮಾಡಬಹುದು, ಅದು ಅಲ್ಲದೆ ನೆಕ್ಸ್ಟ್ ಪೋಸ್ಟ್ ಡಾಕ್ಟರ್ಲು ಅಂತ ಇದೆ. ಈ ರೀತಿಯಾಗಿ ಉನ್ನತ ವ್ಯಾಸಂಗ ಇಲ್ಲೇ ಮಾಡೋದು, ನಮ್ಮ ರಾಜ್ಯದಲ್ಲೇ ಮಾಡಬಹುದು ಅಥವಾ ನಮ್ಮ ಬೇರೆ ಪ್ರದೇಶಗಳಲ್ಲಿ ಮಾಡಬಹುದು. ಇದಲ್ಲದೆ ಅವನಿಗೆ ಅವನ ಎಬಿಲಿಟಿ ಇತ್ತು ಅಂದ್ರೆ ಬೇರೆ ಫಾರಿನ್ ಕಂಟ್ರೀಸ್ಗೆ ಹೋಗಿ ಸಹ ಅವನು ವ್ಯಾಸಂಗ ಮಾಡಬಹುದು. ಈಗ ಉದಾಹರಣೆಗೆ ನಮ್ಮಲ್ಲಿ ಒಂದು ಪದವಿಯನ್ನು ತೆಗೆದುಕೊಂಡಂತ ಹುಡುಗ ಮುಂದೆ ಬೇರೆ ಯಾವುದೋ ಒಂದು ರಾಜ್ಯಕ್ಕೆ ಹೋಗಿ ಅವನು MSc ಮಾಡಬೇಕು ಅಂತಂದ್ರೆ ನಾವು ಗೌರ್ಮೆಂಟ್ ಇಂದ JRF ಎಕ್ಸಾಮ್ ಅಂತ ಕಂಡಕ್ಟ್ ಮಾಡೋದು. ಆ JRF ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿದ ನಂತರ ಅದರಿಂದ ಅವನು ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದುಕೊಂಡಾಗ ಅವನಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಆ ಸ್ಕಾಲರ್ಶಿಪ್ ಅಮೌಂಟ್ ಇಂದ ಅವನು ಆ 2 ವರ್ಷ ಅವನಿಗೆ ಅವನಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾರೆ. ಅದರಿಂದ ಅವನು ಅವನ ವ್ಯಾಸಂಗವನ್ನು ಯಾವುದೇ ತೊಂದರೆ ಇಲ್ಲದೆ ಮುಂದುವರಿಸಬಹುದು. ಇದು ಉನ್ನತ ವ್ಯಾಸಂಗ. ಈ ಉನ್ನತ ವ್ಯಾಸಂಗವನ್ನ ನಾನು ಹೇಳ್ದಂಗೆ ICR ನಲ್ಲಿ ಆಗ್ಬಹುದು ಅಥವಾ ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಬರತಕ್ಕಂಥದ್ದು ಕಾಲೇಜುಗಳೆಲ್ಲ ಅದಾಗಬಹುದು, ಎಲ್ಲಾದ್ರೂ ಮಾಡಬಹುದು. ಅವನಿಗೆ
1: ಅನುಕೂಲವಾಗುತ್ತೆ,
0: ಸಬ್ಜೆಕ್ಟ್ ಸ್ಪೆಸಿಫಿಕೇಶನ್ ಇದ್ದೇ ಇರ್ತದೆ. ನಾನು ಹೇಳ್ದಂಗೆ ನಿಮ್ಗೆ ಹಣ್ಣುಗಳ ಬಗ್ಗೆನೆ ಅವನು ಹೋಗ್ಬೋದು, ಅಥವಾ ತರಕಾರಿ ಬೆಳೆಗಳಿಗೆ ಬಗ್ಗೆ ಹೋಗ್ಬೋದು, ಅಥವಾ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಬಗ್ಗೆನೇ ಹೋಗ್ಬೋದು. ಅವನಿಗೆ ಇಷ್ಟ ಯಾವ್ದು ಇಷ್ಟವಾಗ್ತದೋ ಅದ್ರ ಬಗ್ಗೆ ಅವನು ಮಾಡಬಹುದು. ಇದನ್ನೆಲ್ಲ ಮಾಡಿದ ನಂತರ MSc ಬೇಡ ಏನು ಬೇಡ ಅಂತಂದ್ರೆ ಅವನು ಉದ್ಯೋಗವನ್ನ ಹುಡುಕಬಹುದು. ಉದ್ಯೋಗ ಹುಡುಕಕ್ಕೆ ಬೇಕಾದಷ್ಟು ದಾಳಿದಾವೆ. ಮೊಟ್ಟ ಮೊದಲನೇದಾಗಿ ನಮ್ಗೆ ತೋಟಗಾರಿಕೆ ಇಲಾಖೆಯವರು ಅಥವಾ ನಮ್ಮ ಸರ್ಕಾರದಿಂದ ಕರೀತಾರೆ. ಉದಾಹರಣೆಗೆ AHO ಅಂತ ಕರಿತೀವಿ, ಸಹಾಯಕ ತೋಟಗಾರಿಕಾ ಅಧಿಕಾರಿಗಳು ಅಂತ ಕರೀತಾರೆ. KPSC ಮುಖಾಂತರ ಅಲ್ಲಿಗಾದ್ರೂ ಅವನು ಸೇರ್ಕೊಂಡು ಕೆಲಸ ಮಾಡಬಹುದು.

0: ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಬಹುದು, ತೋಟಗಾರಿಕೆ ಇಲಾಖೆಯಲ್ಲಿ ಮಾಡಬಹುದು, ಅಥವಾ ಬೇರೆ ಯಾವುದೋ ಒಂದು ಮಾಡಬಹುದು. ಇದಲ್ಲದೆ ಪ್ರೈವೇಟ್ ಕಂಪ್ನಿಗಳು, ಅಷ್ಟು ಪ್ರೈವೇಟ್ ಕಂಪ್ನಿಗಳಿದ್ದಾವೆ. ಸೊ ಪ್ರೈವೇಟ್ ಕಂಪ್ನಿಗಳು ಅಂದರೆ ಬೀಜಗಳನ್ನು ಉತ್ಪಾದನೆ ಮಾಡತಕ್ಕಂಥ ಕೆಲವೊಂದು ಪ್ರೈವೇಟ್ ಕಂಪ್ನಿಗಳಿದ್ದಾವೆ, ಅಲ್ಲೂ ಸಹ ಸೇರ್ಕೊಂಡು ಕೆಲಸ ಮಾಡ್ಬೋದು. ಅಥವಾ ಕ್ರಿಮಿ ಕೀಟನಾಶಕಗಳನ್ನು ಉತ್ಪಾದನೆ ಮಾಡ್ಕಂಥ ಒಂದು ಸಂಸ್ಥೆಗಳಿದ್ದಾವೆ, ಅಲ್ಲೂ ಸೇರಿ ಮಾಡ್ಬೋದು. ಸೊ ಈ ರೀತಿಯಾಗಿನಲ್ಲಿ ಬೇರೆಷ್ಟು ಪ್ರೈವೇಟ್ ಕಂಪ್ನಿಗಳಲ್ಲೂ ಅವನು ಕೆಲಸ ಮಾಡಬಹುದು.
1: ಸೊ ಮಾರ್ಕೆಟಿಂಗ್ ಅಲ್ಲೂ ಕೂಡ ನಿಮ್ಮ ಸ್ಪೆಷಲೈಸೇಷನ್ ಇರೋದ್ರಿಂದ ಮಾರ್ಕೆಟಿಂಗ್ ಕಡೆನೂ
0: ಬರಬಹುದು. ನಂತರ ಬೇರೆ ಅಷ್ಟೇನ ಈಗ ಬೇರೆ ಡಿಗ್ರಿ ತಗೊಂಡ್ರೆ IAS IFS ಮಾಡ್ತಾರೆ, ನಾವು ಮಾಡಕ್ಕಾಗಲ್ವಾ? ಇಲ್ಲ, ಮಾಡಬಹುದು. ನೀವು IAS ಮಾಡಬಹುದು, IPS ಮಾಡಬಹುದು, ಎಲ್ಲ IAS ಪರೀಕ್ಷೆಗಳನ್ನು ಬರೆದು ನಿಮ್ಮ ಸಾಮರ್ಥ್ಯದ ಮೇಲೆ ಹೋಗ್ತದೆ. ನೀವು ಎಷ್ಟು ಚೆನ್ನಾಗಿ ಮಾಡ್ತೀರ ಅದರ ಮೇಲೆ ಮಾಡಿ ನೀವು ಅದನ್ನು ಸಹ ಮಾಡಿ ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಬಹುದು. ಈ ರೀತಿಯಲ್ಲಿ ಬಹಳಷ್ಟು ಅವಕಾಶಗಳಿದಾವೆ.
1: ಇಷ್ಟೆಲ್ಲ ಮಾಡ್ತಾ ಹೋಗ್ತಾ ಇರ್ತಾರೆ, ಎಲ್ಲೋ ಒಂದ್ ಕಡೆ ನಾನೇ ಮಾಡ್ತೀನಿ ಸರ್, ನರ್ಸರಿ ಮಾಡ್ತೀನಿ, ಅಥವಾ ಮತ್ತೇನೋ ಒಂದು ಉದ್ಯಮ ಮಾಡ್ತೀನಿ, ಅದೇ ಸಾಕು, ಯಾರು ಇನ್ನೊಬ್ರು ಕೈ ಚಾಚೋದು? ಅದು ಈ ನಮ್ಮ ರೈತರ ಮಕ್ಕಳಲ್ಲಿ ಇದ್ದೇ ಇರುತ್ತೆ, ಅವರಿಗೆ ಕೊಟ್ಟು ಗೊತ್ತು, ಇನ್ನೊಬ್ರ ಹತ್ರ ಇಸ್ಗಳಲ್ಲ ಅವರು. ಹಾಗೆ ಕೊಡುವ ಒಂದು ದೊಡ್ಡ ಮನಸ್ಸು ನಮ್ಮ ರೈತರಲ್ಲೆಲ್ಲ ಇದೆ. ಅವರೇ ಸ್ವಂತ ಮಾಡಬೇಕು ಅಂದ್ರೆ ಅವರಿಗೆ ಬೇಕಾಗ್ತಕ್ಕಂಥ ಒಂದು ಸಹಾಯಧನವೋ ಅಥವಾ ಅಲ್ಲಿಯೂ ಸ್ಟಾರ್ಟ್ಅಪ್ ಈಗ ಬಂದಿದೆ, ಅವರು ಅದನ್ನು ಇಂಡಸ್ಟ್ರಿ ಆಗಿಯೂ ಮಾಡ್ಕೊಳ್ಬಹುದು. ಅವ್ರದೇ ಒಂದು ಸ್ವಂತ ಫಾರ್ಮಿಂಗ್ ನಾವು ಮಾಡ್ತೀವಿ ಅಂತ ಬಂದ್ರೆ ಅದಕ್ಕೂ ಅವಕಾಶ ಇದೆ, ಬ್ಯಾಂಕ್ ಅಲ್ಲಿ
0: ಸಾಲ ಸಿಗುತ್ತೆ. ಅದಕ್ಕೋಸ್ಕರನೇ ನಾವು ಹೇಳಿದಲ್ಲ, ಕೊನೆಯ ವರ್ಷದಲ್ಲಿ ಅವರಿಗೆ ಕಲಿಕೆಯಲ್ಲಿ ಗಳಿಕೆ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕಿ.
1: ಸೊ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಇದು, ಅವ್ರಿಗೆ ಕರ್ಕೊಂಡು ಹೋಗಿರ್ತೀವಿ, ಎಲ್ಲ ಪರಿಚಯ ಮಾಡಿಸಿರ್ತೀವಿ.
0: ಪರಿಚಯ ಮಾಡಿಸಿರ್ತೀವಿ. ನಮ್ಮ ಕಾಲೇಜಿನಲ್ಲೂ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ, ನಿನ್ಗೆ ಇಷ್ಟವಾದದ್ದು ಯಾವ್ದಿದೆಯಪ್ಪ ಆ ಒಂದು ಇದರಲ್ಲಿ, ನೀನು ಅದು ಸ್ಪೆಷಲೈಸ್ ಆಗಿ ಅದ್ರ ಬಗ್ಗೆ ನೀನು ತಿಳ್ಕೊಂಡು ಅದನ್ನ ನೀನು ಉದ್ದಿಮೆಯಾಗಿ ಸ್ಟಾರ್ಟ್ ಮಾಡ್ಕೋಬಹುದು. ಉದಾಹರಣೆಗೆ ಕೀಟನಾಶಕಗಳನ್ನು ಉತ್ಪಾದನೆ ಮಾಡೋದಿರ್ಬೋದು, ಅಥವಾ ಯಾವುದೋ ಒಂದು ಗಿಡಗಳನ್ನ ಬೆಳೆಸೋದು ಉತ್ಪಾದನೆ ಮಾಡಬಹುದು, ಅಥವಾ ಯಾವುದೋ ಒಂದು ಬೀಜಗಳನ್ನ ಅದನ್ನ ಬೆಳೆದ ಅವುಗಳನ್ನು ನೀವು ಮಾರಾಟ ಮಾಡಬಹುದು. ಇದರಿಂದ ನಿಮ್ಮ ಕಾಲ ಮೇಲೆ ನೀನೇ ನಿಂತ್ಕೊಂಡು ಯಾರ ಹತ್ರ ನೀವು ಏನು ಬೇಡದೇ ನಿಂತ್ಕೊಂಡು ನೀವು ಬೆಳವಣಿಗೆ ಆಗ್ಬೋದು.
1: ಇತ್ತೀಚೆಗೆ ಇನ್ನೊಂದು ಟ್ರೆಂಡ್ ಕಂಡು ಬಂದಿತ್ತು, ಏನು ಅಂದ್ರೆ ತೋಟಗಾರಿಕೆಯಲ್ಲಿ ಸುಮ್ಮನೆ ನೀರು ಬಿಟ್ರೆ ಅದು ಕೊಚ್ಕೊಂಡು ಹೋಗ್ಬಿಡುತ್ತೆ, ಹನಿ ನೀರಾವರಿ ಪದ್ಧತಿ ಅಳವಡಿಸಿ ಅಥವಾ ಸ್ಪ್ರಿಂಕ್ಲರ್ ಅಳವಡಿಸಿ ಅಥವಾ ಮತ್ತೊಂದು, ಅದು ಒಂದು ಹೊಸ ತಂತ್ರಜ್ಞಾನ. ಇದನ್ನು ಕೂಡ ನಾವು ಅವ್ರಿಗೆ ಕಲ್ಸಿದ್ರೆ ಅಥವಾ ಹೊರಗಡೆಯಿಂದ ಕರೆಸಿ ಪರಿಚಯ ಮಾಡಿಸಿಕೊಟ್ರೆ ಲಾಭ ಆಗತ್ತ ಅಂತ.
0: ಈಗಿನ ಕಾಲದಲ್ಲಿ ನಮ್ಗೆ ಮಳೆ ಬರೋದು ಬಹಳ ಕಡಿಮೆ, ನಿಮ್ಗೆಲ್ಲ ಗೊತ್ತಿರತಕ್ಕಂತೆ. ಅಲ್ಲಿಂದ ಅಥವಾ ನಮ್ಮಲ್ಲಿ ಇರತಕ್ಕಂತಹ ನೀರಿನ ಒಳ್ಳೆ ನಿರ್ವಹಣೆ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿಯಾಗಿ ನೀರನ್ನ ಒಳ್ಳೆ ನಿರ್ವಹಣೆ ಮಾಡ್ಕೊಂಡು ಒಳ್ಳೆ ಬೆಳೆಗಳನ್ನ ನಾವು ಬರಬೇಕು.
1: ಓಕೆ, ಇದರ ಜೊತೆಗೆ ಏನೇ ಮಾಡಿದ್ರು ಕೃಷಿ ಮತ್ತೆ ತೋಟಗಾರಿಕೆ ನಮ್ಮ ಕೈ ಹಿಡದೇ ಹಿಡಿಯುತ್ತೆ ಅನ್ನೋ ನಂಬಿಕೆ ಬೇಕು. ಇದು ಮಳೆ ಬರಲಿಲ್ಲ, ಇನ್ನೇನೋ ಬರಗಾಲ ಇದ್ದೇ ಇರುತ್ತೆ. ಒಂದ್ ವರ್ಷ ಫಸಲು ಚೆನ್ನಾಗಿ ಬರುತ್ತೆ, ಒಂದ್ ವರ್ಷ ಬರೋದೇ ಇಲ್ಲ. ತೋಟಗಾರಿಕೆಯಲ್ಲಂತೂ ಇದು ಗ್ಯಾಂಬ್ಲಿಂಗ್. ಇದು ಈ ವರ್ಷ ಮಾವು ತುಂಬಾ ಚೆನ್ನಾಗಿ ಬಂತು ಅಂತ ಖುಷಿ ಪಟ್ಕೊಂಡ್ರೆ ಮುಂದ್ ವರ್ಷ ಆಗ್ಲೇ ಅರ್ಧನೂ ಹಿಡಿದಿರಲ್ಲ. ಆತರ ಆಗುತ್ತೆ, ವೇರಿಯೇಷನ್ಸ್, ಸೀಸನಲ್ ವೇರಿಯೇಷನ್ಸ್ ಇರುತ್ತೆ. ಪರಾಗಸ್ಪರ್ಶ ಸರಿಯಾಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಸಮಸ್ಯೆ. ಆಮೇಲೆ ಬಹಳಷ್ಟು ಜನ ನಾನು ಗಮನದಾಗೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋರು ಈ ಜೇನು ಕೃಷಿಯನ್ನು ಮಾಡ್ತಿರ್ತಾರೆ ಜೊತೆ ಜೊತೆಗೆ. ಯಾಕಂದ್ರೆ ಒಂದ್ ಕಡೆ ಹೂವು, ಒಂದ್ ಕಡೆ ಹಣ್ಣಿನ ಮರಗಳು, ಅವ್ ಎರಡರ ಮಧ್ಯದಲ್ಲಿ ಜೇನು ಇತ್ತು ಅಂದ್ರೆ ಅದು ಇನ್ನೂ ರುಚಿಕರವಾದ್ದು ಅಲ್ವಾ?
0: ಜೇನು ಅಂತ ನನಗೆ ಜ್ಞಾಪಿಸ್ರಿ, ಇದೇ ನಮ್ಮ ಒಂದು ತೋಟಗಾರಿಕಾ ಕಾಲೇಜಿನಲ್ಲಿ ನಮ್ಗೆ ನ್ಯಾಷನಲ್ ಬಿ ಬೋರ್ಡ್ ಅನ್ನತಕ್ಕಂಥ ಒಂದು ನಮ್ಗೆ ಒಂದು 20 ಲಕ್ಷದ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಒಂದು 20 ಲಕ್ಷದ ಯೋಜನೆಯಲ್ಲಿ ಜೇನು ನೊಣಗಳನ್ನು ಸಾಕತಕ್ಕಂಥ ರೈತರನ್ನ ಗುರುತಿಸಿ ಅವರಿಗೆ ಜೇನು ಪೆಟ್ಟಿಗೆಗಳನ್ನ, ಜೇನು ನೊಣಗಳನ್ನು ಕೊಟ್ಟು ಅದನ್ನು ಉತ್ತೇಜನ ಮಾಡಬೇಕು ಅಂತ ಮಾಡಿ ಅದನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಶಿಕ್ಷಣವಾಗಲಿ ಅಥವಾ ಸಂಶೋಧನೆ ಆಗಲಿ ಅಥವಾ ವಿಸ್ತರಣೆ ಅಲ್ಲದೆ ರೈತರಿಗೋಸ್ಕರ ನಾವು ಬಹಳಷ್ಟು ಯೋಜನೆಗಳನ್ನು ಮಾಡ್ತೇವೆ.
1: ಎಲ್ಲ ಒಂದ್ ಕಡೆ ಬಂಡವಾಳದ ದೃಷ್ಟಿಯಿಂದ ನೋಡಿದಾಗ ತರಕಾರಿ ಬೆಳೆಗಳಿಗೆ ಕಡಿಮೆ ಬಂಡವಾಳ ಹಾಕಿದ್ರು ವಿಸ್ತಾರವಾದ ಕ್ಷೇತ್ರ ಇದ್ರೆ ಒಳ್ಳೆ ಬಂಪರ್ ಕ್ರಾಪ್ ಬರುತ್ತೆ. ಸೊ ಅದು ಕಡಿಮೆ ಬಂಡವಾಳದಿಂದ ಶುರು ಮಾಡತಕ್ಕಂತ ಒಂದು ಕ್ರಾಪ್ ಆದ್ರೆ ಕಾಫಿ ಮತ್ತು ದೊಡ್ಡ ದೊಡ್ಡ ಏನು ಫಾರಂಗಳಿಗೆ ವಿಶೇಷವಾಗಿ ಬೇರೆ ಬೇರೆ ಈಗ ಟೀಕ್ ಫಾರಂಗಳೇ ಮಾಡಿದ್ದಾರೆ ಕೆಲವರು. ಕೆಲವರು ನೀಲಗಿರಿ ಈಗ ಬೆಳೀತಾ ಇಲ್ಲ, ಆದ್ರೂ ಮೊದಲೆಲ್ಲ ಇದು ಅದು ಪೇಪರ್ ಫ್ಯಾಕ್ಟರಿಗಳಿಗೆ ಕೊಡ್ತಾ ಇದ್ರು. ಹೀಗೆ ಬೇರೆ ಬೇರೆ ಅವರೇ ಸ್ವತಂತ್ರವಾಗಿ ಒಂದೊಂದು ದೊಡ್ಡ ಆರ್ಚರ್ಡ್ಗಳನ್ನೇ ಮಾಡ್ತಾ ಇದ್ರು. ಇನ್ನ ಕೊಡಗಿನಲ್ಲಿ ಕಿತ್ತಲೆ ಅಂತೂ ಇದ್ದೇ ಇದೆ. ಸೊ ಹಾಗೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ದ್ರಾಕ್ಷಿ ನಾರ್ತ್ ಕರ್ನಾಟಕ ಜಾಸ್ತಿ ಇದೆ. ಸೊ ಪ್ರಾಂತೀಯವಾಗಿಯೂ ಬೆಳೆಗಳಿರೋದ್ರಿಂದ ಒಂದು ಸಣ್ಣ ಪ್ರಮಾಣದ ಬಂಡವಾಳ ಅದು ಬಹಳ ದೊಡ್ಡ ಪ್ರಮಾಣದ ಬಂಡವಾಳ. ಸೊ ಇಷ್ಟೆಲ್ಲ ವಿವರಗಳನ್ನ ಆ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಅವ್ರ ಬಾಯಲ್ಲಿ ನೀರು ಇರುತ್ತಲ್ವಾ ಅಂತ. ನಾನು ಯಾಕೆ ಮಾಡಬಾರದು ಅಂತೇಳಿ. ಹೇಗಿದೆ ಇಂಟೇಕು, ಹೇಗ್ ಬರ್ತಾ ಇದಾರೆ, ಆಸಕ್ತಿ ಹೇಗಿದೆ ವಿದ್ಯಾರ್ಥಿಗಳಲ್ಲಿ?
0: ಬಹಳಷ್ಟು ಆಸಕ್ತಿ ಇದೆ. ನಿಮ್ಗೆ ಹೇಳಬೇಕು ಅಂತಂತಂದ್ರೆ 90% ಇರತಕ್ಕಂತ ಶೇಕಡ 90% ಇರತಕ್ಕಂಥ ಹುಡುಗರನ್ನೇ ನಮ್ಮಲ್ಲಿ ಹೆಚ್ಚಾಗಿ ನಾವು ಪ್ರವೇಶ ಪಡ್ಕೊಳ್ತಾ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿನಿಯರು ಜಾಸ್ತಿ ಬರ್ತಾ ಇದೆ. 50% ಗಿಂತ ಜಾಸ್ತಿ ವಿದ್ಯಾರ್ಥಿನಿ ಇದ್ದಾರೆ. 3-4 ವರ್ಷ ಜಸ್ಟ್ ನೋಡಿದ್ರೆ ಅವ್ರದೇ ಸಂಖ್ಯೆ ಜಾಸ್ತಿ ಇದೆ. ಬಹಳ ಇಂಟ್ರೆಸ್ಟ್ ಕೊಟ್ಟು ಬರ್ತಾ ಇದ್ದಾರೆ. ನಮ್ಗೆ ಕೆಲವೊಂದು ಸಮಯದಲ್ಲಿ 20-25-40 ಹಿಂಗೆ ಶುರು ಮಾಡ್ತಾ ಇದೀವಿ ಮೊದಲೇ ವಿದ್ಯಾರ್ಥಿಗಳನ್ನ ಪ್ರವೇಶ ಮಾಡ್ಕೊಳ್ಳಕ್ಕೆ. ಈಗ ನಾವು 73 ಕೊಟ್ಟರು ಸಹ ಇನ್ನೂ ಸಹ ನಮ್ಗೆ ಬೇಕಾದಷ್ಟು ಡಿಮ್ಯಾಂಡ್ ಇದೆ.
1: ಇದು PUC ದಾಟಿ ಪದವಿ ಗ್ರಂಥವರು, SLC ಮಾಡಿದವರು ಕೂಡ ಡಿಪ್ಲೊಮಾಗಳಿಗೆ ಬರಬಹುದು, ಅಥವಾ ಕ್ರಾಶ್ ಕೋರ್ಸ್ಗಳನ್ನು ಆಗಾಗ್ಗೆ ನಡೆಸ್ತಾ ಇರ್ತೀರಿ. 1-2 ಕೋರ್ಸ್ಗಳು ನಡೀತಿರ್ತವೆ. ರೈತರ ಮಕ್ಕಳು ಅಥವಾ ಈಗಾಗಲೇ ಕೂಲಿ ಕಾರ್ಮಿಕರಾಗಿ ದುಡಿತಕ್ಕಂಥ ಕೃಷಿ ಕಾರ್ಮಿಕರು ಯಾರು ಬೇಕಾದ್ರೂ ತರಬೇತಿ ತಗೊಳ್ಬಹುದು. ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅದನ್ನ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಸೊ ಎಲ್ಲ ರೀತಿಯ ಅವಕಾಶ ಇದೆ, ಬಳಕೆ ಮಾಡ್ಕೋಬೇಕು. ತಂದೆ ತಾಯಿಗಳಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ?
0: ತಂದೆ ತಾಯಿಗಳಿಗೆ ಏನ್ ಕಿವಿ ಮಾತು ಹೇಳ್ಬೇಕು ಅಂತಂತಂದ್ರೆ, ನಿಮ್ಮ ಒಂದು ವಿದ್ಯಾರ್ಥಿಯ ಅರ್ಹತೆಯ ನೋಡಿ ನಾವು ಫಸ್ಟ್ ಪ್ರಾಮುಖ್ಯತವಾಗಿ ನಾವು ಈ ಒಂದು ಬೆಳೆಗಳ ಬಗ್ಗೆ ಕೊಳ್ಳುವಂತಕ್ಕಂಥ ಮಾಹಿತಿಯನ್ನ ತಿಳ್ಕೊಳ್ತಕ್ಕಂಥ ಕೋರ್ಸ್ಗಳಿಗೆ ನಾವು ಸೇರಿಸಿ ಅಂತ ಕೇಳ್ಕೊಳ್ತೇವೆ.
1: ಮಣ್ಣಿನಿಂದ ಹಿಡಿದು ಗಿಡ ಬೆಳೆಸಿ ಮರ ಮಾಡಿ ಅದರಿಂದ ಬರ್ತಕ್ಕಂಥ ಪ್ರಾಡಕ್ಟ್ ನ ಬಳಸಿ ಅಥವಾ ಹೊರಗಡೆ ಮಾರ್ಕೆಟ್ ಮಾಡಿ ಒಂದು ಸಮೃದ್ಧ ಜೀವನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ನಂಬಬೇಕಷ್ಟೇ. ಕೃಷಿಯಲ್ಲಿ ಅಥವಾ ತೋಟಗಾರಿಕೆಯಲ್ಲಿ ನಂಬಿಕೆ ಇದ್ದು ಕೈ ಹಿಡಿದವರಿಗೆ ಯಾವತ್ತು ಭೂಮಿ ತಾಯಿ ಕೈ ಹಿಡಿತಾಳೆ ಅನ್ನೋದು ಗ್ಯಾರಂಟಿ ಅಲ್ವಾ? ಹಾಗಾಗಿ ಒಂದು ಅಗ್ರಿಕಲ್ಚರ್ ಅಥವಾ ತೋಟಗಾರಿಕಾ ವಿಷಯ ಒಂದ್ ಕಡೆ ಅಧ್ಯಯನಕ್ಕೆ, ಒಂದ್ ಕಡೆ ಸಂತೋಷಕ್ಕೆ, ಒಂದ್ ಕಡೆ ಊಟಕ್ಕೆ, ಒಂದ್ ಕಡೆ ವೃತ್ತಿಗೆ, ಎಲ್ಲದಕ್ಕೂ ಬರುತ್ತೆ. ಆಯ್ಕೆ ನಿಮ್ಮದು, ಮಾಡ್ಕೊಳ್ಳಿ ಅಂತ ಹೇಳೋಣ. ಇನ್ನ ಒಂದು ವಿಶೇಷ ಹೇಳ್ಬೇಕಂದ್ರೆ, ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವಿಶೇಷವಾಗಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಯಾವುದೇ ಅಧಿಕಾರಿಗೆ ಅಥವಾ ಡೀನ್ಗೆ ಎಲ್ಲ ಫೋನ್ ಮಾಡಿದ್ರೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮನ್ನು ಫಲಪುಷ್ಪ ತಾಂಬೂಲಗಳೊಂದಿಗೆ ಸ್ವಾಗತಿಸುತ್ತೇವೆ ಅಂತ ಹೇಳಿ ರಿಂಗ್ ಆಗಿ ಬೆಳೆಸಿದ್ದಾರೆ. ಸೊ ಫಲಪುಷ್ಪ ತಾಂಬೂಲಗಳೊಂದಿಗೆ ನಮ್ಮ ವಿದ್ಯಾರ್ಥಿಗಳನ್ನ ಈ ಕೋರ್ಸ್ಗೆ ಆಹ್ವಾನ ಮಾಡೋಣಂತೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಪ್ರಸಾದ್ ಕುಮಾರ್ ಅವರೇ, ನಿಮಗೆ ನಮ್ಮೆಲ್ಲ ಹುಡುಗರ ಪರವಾಗಿ ತುಂಬಿರುವುದೇ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ತೋಟಗಾರಿಕೆ ಅಧ್ಯಯನದಲ್ಲಿರುವ ಉದ್ಯೋಗಾವಕಾಶಗಳು ಈ ಕುರಿತು ಡಾಕ್ಟರ್ ಪ್ರಸಾದ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿರಿ. ಸಂದರ್ಶಕರು ಬೇದ್ರೆ ಮಂಜುನಾಥ್. ಇದು ಇಂದಿನ ಯುವವಾಣಿ. ಇದು ಇಂದಿನ ಯುವವಾಣಿ. ಈಗ ಗಾಂಧಿ ಸ್ಮೃತಿ.

ಘಟನೆ. ಉಪಾಧ್ಯಾಯನಾಗಿ ಆಶ್ರಮ ಬೆಳೆಯುತ್ತಾ ಹೋದಂತೆ ಅಲ್ಲಿನ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏರ್ಪಾಡು ಮಾಡುವುದು ನಮಗೆ ಅವಶ್ಯಕವಾಯಿತು. ಇವರ ಪೈಕಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಪಾರಸಿ ಹುಡುಗರು, ಕೆಲವು ಜನ ಹಿಂದೂ ಹುಡುಗಿಯರಿದ್ದರು. ಅವರ ವಿದ್ಯಾಭ್ಯಾಸಕ್ಕೆ ಪ್ರತ್ಯೇಕವಾಗಿ ಉಪಾಧ್ಯಾಯರನ್ನ ಗೊತ್ತು ಮಾಡುವುದು ಸಾಧ್ಯವಿರಲಿಲ್ಲ. ಅದು ಅವಶ್ಯಕವೆಂದು ನಾನು ಭಾವಿಸಲಿಲ್ಲ. ತರಬೇತು ಹೊಂದಿದ ಭಾರತೀಯ ಉಪಾಧ್ಯಾಯರು ಸಿಕ್ಕುತ್ತಿರಲಿಲ್ಲವಾಗಿ ಅದು ಸಾಧ್ಯವಿರಲಿಲ್ಲ. ಒಂದು ವೇಳೆ ಸಿಕ್ಕಿದರೂ ಸಣ್ಣ ಸಂಬಳಕ್ಕಾಗಿ ಯಾರೂ ಜೋಹಾನ್ಸ್ಬರ್ಗಿನಿಂದ 21 ಮೈಲಿ ಬರಲು ಸಿದ್ಧವಾಗಿರುತ್ತಿರಲಿಲ್ಲ. ನಮ್ಮ ಹಣವಂತೂ ಇರಲೇ ಇಲ್ಲ. ಹೊರಗಿನಿಂದ ಆಶ್ರಮಕ್ಕೆ ಉಪಾಧ್ಯಾಯರನ್ನ ಕರೆಸುವುದು ಅವಶ್ಯಕವೆಂದು ನಾನು ಭಾವಿಸಲಿಲ್ಲ. ಪ್ರಚಲಿತ ಶಿಕ್ಷಣ ಪದ್ಧತಿಯಲ್ಲಿ ನನಗೆ ವಿಶ್ವಾಸವಿರಲಿಲ್ಲ. ಅನುಭವದಿಂದಲೂ ಪ್ರಯೋಗದಿಂದಲೂ ಸರಿಯಾದ ಪದ್ಧತಿಯನ್ನ ಕಂಡುಹಿಡಿಯಬೇಕೆಂಬುದು ನನ್ನ ಮನಸ್ಸಿನಲ್ಲಿದ್ದಿತು. ನನಗೆ ಇಷ್ಟು ವಿಷಯವಂತೂ ಚೆನ್ನಾಗಿ ಗೊತ್ತಿದ್ದಿತು. ಆದರ್ಶ ಪರಿಸ್ಥಿತಿಯಲ್ಲಿ ನಿಜವಾದ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸಬೇಕಾದವರು ಮಾತಾಪಿತೃಗಳೇ. ಮಕ್ಕಳ ಶಿಕ್ಷಣದಲ್ಲಿ ಹೊರಗಡೆಯ ಪ್ರಭಾವ ಆದಷ್ಟು ಕಡಿಮೆ ಇರಬೇಕು. ಟಾಲ್ಸ್ಟಾಯ್ ಆಶ್ರಮದಲ್ಲಿ ನಾನು ತಂದೆಯ ಸ್ಥಾನದಲ್ಲಿದ್ದೇನೆ. ಆದುದರಿಂದ ಬಾಲಕರಿಗೆ ಶಿಕ್ಷಣ ಕೊಡುವ ಹೊರೆಯನ್ನು ಸಾಧ್ಯವಾದ ಮಟ್ಟಿಗೆ ನಾನೇ ವಹಿಸಬೇಕು. ಈ ಕಲ್ಪನೆಯಲ್ಲಿ ನಿಸ್ಸಂದೇಹವಾಗಿ ದೋಷವಿಲ್ಲದೆ ಇರಲಿಲ್ಲ. ಹುಡುಗರೆಲ್ಲ ತಮ್ಮ ಬಾಲ್ಯದೆಸೆಯಿಂದಲೂ ನನ್ನ ಜೊತೆಯಲ್ಲಿಯೇ ಇದ್ದಿರಲಿಲ್ಲ. ಅವರು ಬೆಳೆದಿದ್ದುದು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಮತ್ತು ವಾತಾವರಣದಲ್ಲಿ, ಮತ್ತು ಅವರೆಲ್ಲ ಒಂದೇ ಧರ್ಮಕ್ಕೆ ಸೇರಿದವರೂ ಆಗಿರಲಿಲ್ಲ. ಹೀಗಿರುವಲ್ಲಿ ನಾನು ಕುಟುಂಬದ ಯಜಮಾನಿಕೆಯನ್ನು ವಹಿಸಿಕೊಂಡರೂ ಎಲ್ಲಾ ಹುಡುಗರ ವಿಷಯದಲ್ಲಿಯೂ ನನ್ನ ಕರ್ತವ್ಯವನ್ನು ನಿರ್ವಹಿಸುವುದು ಹೇಗೆ ಸಾಧ್ಯ? ಆದರೆ ನಾನು ಯಾವಾಗಲೂ ಹೃದಯ ಶಿಕ್ಷಣ ಅಥವಾ ಚಾರಿತ್ರ್ಯದ ವಿಕಾಸಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದೆನು. ವಿದ್ಯಾರ್ಥಿಗಳ ವಯಸ್ಸಿನಲ್ಲಿಯೂ ಅವರನ್ನು ಬೆಳೆಸಿದ ಕ್ರಮದಲ್ಲಿಯೂ ವ್ಯತ್ಯಾಸವಿದ್ದರೂ ಅವರೆಲ್ಲರಿಗೂ ಒಂದೇ ವಿಧವಾದ ನೈತಿಕ ಶಿಕ್ಷಣವನ್ನು ಕೊಡಲು ಸಾಧ್ಯವೆಂಬುದು ನನ್ನ ಭಾವನೆಯಾಗಿದ್ದಿತು. ಆದುದರಿಂದ ನಾನು 24 ಗಂಟೆಯೂ ಅವರ ಜತೆಯಲ್ಲಿ ಅವರ ತಂದೆಯಂತೆ ವಾಸಿಸತೊಡಗಿದೆನು.

ಸಚ್ಚಾರಿತ್ರದ ಬೆಳವಣಿಗೆಯೇ ಅವರ ಶಿಕ್ಷಣದ ಆಧಾರಸ್ತಂಭವೆಂದು ನಾನು ಎಣಿಸಿದೆನು. ಆ ತಳಹದಿಯನ್ನ ಭದ್ರವಾಗಿ ಹಾಕಿದರೆ ಉಳಿದ ವಿಷಯಗಳನ್ನೆಲ್ಲ ವಿದ್ಯಾರ್ಥಿಗಳು ತಾವಾಗಿಯೇ ಕಲಿಯಬಲ್ಲರು ಅಥವಾ ತಮ್ಮ ಮಿತ್ರರ ಸಹಾಯದಿಂದ ಕಲಿಯಬಲ್ಲರು ಎಂಬುದು ನನ್ನ ಅಭಿಪ್ರಾಯವಾಗಿದ್ದಿತು. ಜೊತೆಗೆ ಅಕ್ಷರ ಜ್ಞಾನ ಪ್ರಧಾನ ಶಿಕ್ಷಣದ ಅವಶ್ಯಕತೆ ನನಗೆ ಚೆನ್ನಾಗಿ ಗೊತ್ತಾಗಿದ್ದಿತು. ನಾನು ಮಿಸ್ಟರ್ ಕಲ್ಲನ್ಬಾಕ್ ಮತ್ತು ಶ್ರೀ ಪ್ರಾಜ್ಞಿ ದೇಸಾಯಿ ಅವರ ಸಹಾಯದೊಡನೆ ಕೆಲವು ತರಗತಿಗಳನ್ನು ಪ್ರಾರಂಭಿಸಿದೆನು. ನಾನು ಶಾರೀರಿಕ ಶಿಕ್ಷಣವನ್ನೂ ಸಹ ಉದಾಸೀನ ಮಾಡಲಿಲ್ಲ. ವಿದ್ಯಾರ್ಥಿಗಳಿಗೆ ತಮ್ಮ ನಿತ್ಯದ ಕೆಲಸಗಳ ಜೊತೆಯಲ್ಲೇ ಶಾರೀರಿಕ ಶಿಕ್ಷಣ ಸ್ವಾಭಾವಿಕವಾಗಿ ದೊರಕುತ್ತಿದ್ದಿತು. ಏಕೆಂದರೆ ಆಶ್ರಮದಲ್ಲಿ ಸೇವಕರು ಯಾರೂ ಇರಲಿಲ್ಲ. ಅಡಿಗೆಯಿಂದ ಹಿಡಿದು ಗುಡಿಸುವವರೆಗೂ ಎಲ್ಲಾ ಕಾರ್ಯಗಳನ್ನು ಆಶ್ರಮವಾಸಿಗಳೇ ಮಾಡುತ್ತಿದ್ದರು. ಆಶ್ರಮದಲ್ಲಿದ್ದ ಅನೇಕ ಹಣ್ಣಿನ ಮರಗಳನ್ನ ಆಶ್ರಮವಾಸಿಗಳೇ ನೋಡಿಕೊಳ್ಳಬೇಕಾಗಿದ್ದಿತು. ಜತೆಗೆ ಅವರು ತೋಟದ ಕೆಲಸವನ್ನೂ ತಕ್ಕ ಮಟ್ಟಿಗೆ ಮಾಡಬೇಕಾಗಿದ್ದಿತು. ಮಿಸ್ಟರ್ ಕಲ್ಲನ್ಬಾಕರಿಗೆ ತೋಟಗಾರಿಕೆಯ ಕೆಲಸ ಪ್ರಿಯವಾಗಿದ್ದಿತು. ಅವು ಸರಕಾರದ ಒಂದು ಮಾದರಿ ತೋಟದಲ್ಲಿ ಕೆಲಸ ಮಾಡಿದ್ದುದರಿಂದ ಅವರಿಗೆ ಅದರಲ್ಲಿ ಕೊಂಚ ಅನುಭವವೂ ಇದ್ದಿತು. ಅಡಿಗೆಯ ಕೆಲಸದಲ್ಲಿ ಸೇರದಿದ್ದ ಎಲ್ಲರೂ ಅವರು ಚಿಕ್ಕವರಾಗಲಿ ವಯಸ್ಸಾದವರಾಗಿರಲಿ ಸ್ವಲ್ಪ ಹೊತ್ತು ತೋಟದ ಕೆಲಸವನ್ನ ಮಾಡುವುದು ಎಲ್ಲರಿಗೂ ಕಡ್ಡಾಯವಾಗಿದ್ದಿತು. ಇದರಲ್ಲಿ ಮಕ್ಕಳ ಕೆಲಸವೇ ಹೆಚ್ಚಾಗಿದ್ದಿತು. ಗುಂಡಿಗಳನ್ನು ಅಗೆಯುವುದು, ಮರಗಳನ್ನ ಕಡಿದು ಉರುಳಿಸುವುದು, ಹೊರೆ ಹೊರುವುದು, ಇವುಗಳನ್ನೆಲ್ಲ ಅವರೇ ಮಾಡಬೇಕಾಗಿದ್ದಿತು. ಇದರಿಂದ ಅವರಿಗೆ ಬೇಕಾದಷ್ಟು ವ್ಯಾಯಾಮವಾಗುತ್ತಿದ್ದಿತು. ಕೆಲಸ ಮಾಡುವುದರಲ್ಲಿ ಅವರಿಗೆ ಸಂತೋಷವಿದ್ದಿತು. ಆದುದರಿಂದ ಅವರಿಗೆ ಬೇರೆ ಆಟ ಅಥವಾ ವ್ಯಾಯಾಮದ ಅವಶ್ಯಕತೆ ಇರಲಿಲ್ಲ. ಕೆಲವು ವೇಳೆ ಅವರಲ್ಲಿ ಕೆಲವರು ಅಥವಾ ಎಲ್ಲರೂ ಕೆಲಸಕ್ಕೆ ತಪ್ಪಿಸಿಕೊಳ್ಳುತ್ತಿದ್ದರು. ಕೆಲವು ವೇಳೆ ನಾನು ಅವರ ಚೇಷ್ಟೆಗಳಲ್ಲಿ ಸೇರ್ತಿದ್ದೆನು. ಆದರೆ ಸಾಧಾರಣವಾಗಿ ನಾನು ಅವರೊಂದಿಗೆ ಖಂಡಿತವಾಗಿಯೇ ಇರುತ್ತಿದ್ದೆನು. ನನ್ನ ಶಿಸ್ತು ಅವರಿಗೆ ಪ್ರಿಯವಾಗಿರಲಿಲ್ಲವೆಂದು ನಾನು ಹೇಳಬಲ್ಲೆನು. ಆದರೆ ಅವರು ಯಾವಾಗಲೂ ಎದುರು ಬಿದ್ದುದು ನನಗೆ ನೆನಪಿಲ್ಲ. ನಾನು ಖಂಡಿತನಾದಾಗ ಕೆಲಸ ಮಾಡುವಾಗ ಆಟವಾಡುವುದು ಸರಿಯಿಲ್ಲವೆಂದು ಅವರಿಗೆ ಹೇಳಿ ಅವರ ಮನಸ್ಸನ್ನು ಒಪ್ಪಿಸುತ್ತಿದ್ದೆನು. ಹಾಗೆ ಅವರು ಒಪ್ಪಿದುದು ಕ್ಷಣಿಕವಾಗಿರುತ್ತಿದ್ದಿತು. ಮುಂದಿನ ಗಳಿಗೆಯಲ್ಲೇ ಅವರು ಕೆಲಸ ಮಾಡುವುದನ್ನ ಬಿಟ್ಟು ಆಟವಾಡಲು ಓಡಿಬಿಡುತ್ತಿದ್ದರು. ಹೇಗೋ ನಾವು ಹೊಂದಿಕೊಂಡು ಹೋಗುತ್ತಿದ್ದವು. ಅವರು ಆರೋಗ್ಯ ದೃಢಕಾಯವನ್ನು ಬೆಳೆಸಿಕೊಂಡರು. ಆಶ್ರಮದಲ್ಲಿ ರೋಗ ಅಪರೂಪವಾಗಿದ್ದಿತು. ಶುದ್ಧವಾದ ಗಾಳಿ ಮತ್ತು ನೀರು, ಕ್ಲಿಪ್ತ ಕಾಲದ ಊಟ, ಇವು ಬಹುಮಟ್ಟಿಗೆ ಕಾರಣವಾಗಿದ್ದವು. ಔದ್ಯೋಗಿಕ ಶಿಕ್ಷಣದ ವಿಷಯದಲ್ಲಿಯೂ ಒಂದು ಮಾತು, ಪ್ರತಿಯೊಬ್ಬ ಬಾಲಕನಿಗೂ ಯಾವುದಾದರೂ ಉಪಯುಕ್ತವಾದ ಒಂದು ದೈಹಿಕ ಶ್ರಮದ ಕಸುಬನ್ನು ಕಲಿಸಬೇಕೆಂಬುದು ನನ್ನ ಉದ್ದೇಶವಾಗಿದ್ದಿತು. ಈ ಉದ್ದೇಶಕ್ಕಾಗಿ ಮಿಸ್ಟರ್ ಕಲ್ಲನ್ಬಾಕರು ಒಂದು ಈಸಾಯಿಗಳ ಮಠಕ್ಕೆ ಹೋಗಿ ಪಾದರಕ್ಷೆ ಹೊರೆಯುವುದನ್ನು ಕಲಿತುಕೊಂಡು ಹಿಂದಿರುಗಿದರು. ಅವರಿಂದ ನಾನು ಅದನ್ನು ಕಲಿತುಕೊಂಡು ಕಲಿಯಲು ಸಿದ್ಧರಾಗಿದ್ದ ಹುಡುಗರಿಗೆ ಕಲಿಸಿದೆನು. ಮಿಸ್ಟರ್ ಕಲ್ಲನ್ಬಾಕರಿಗೆ ಮರದ ಕೆಲಸ ಮಾಡುವುದರಲ್ಲೂ ಸ್ವಲ್ಪ ಅನುಭವವಿದ್ದಿತು. ಆಶ್ರಮದ ಮತ್ತೊಬ್ಬ ಸದಸ್ಯರಿಗೂ ಮರದ ಕೆಲಸ ಸ್ವಲ್ಪ ಗೊತ್ತಿದ್ದಿತು. ಆದುದರಿಂದ ನಾವು ಮರದ ಕೆಲಸದ ಒಂದು ಚಿಕ್ಕ ತರಗತಿಯನ್ನೂ ಪ್ರಾರಂಭಿಸಿದೆವು. ಹೆಚ್ಚು ಕಡಿಮೆ ಎಲ್ಲಾ ಬಾಲಕರಿಗೂ ಅಡಿಗೆ ಕೆಲಸ ಬರುತ್ತಿದ್ದಿತು. ಇದೆಲ್ಲವೂ ಬಾಲಕರಿಗೆ ಹೊಸದಾಗಿದ್ದಿತು. ಈ ಕಾರ್ಯಗಳನ್ನು ನಾವು ಒಂದು ದಿನ ಕಲಿಯಲೇಬೇಕಾಗುವುದೆಂದು ಅವರು ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಏಕೆಂದರೆ ದಕ್ಷಿಣ ಆಫ್ರಿಕಾದ ಭಾರತೀಯ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿ ದೊರೆಯುತ್ತಿದ್ದ ಶಿಕ್ಷಣ ಓದುವುದು, ಬರೆಯುವುದು ಮತ್ತು ಸ್ವಲ್ಪ ಮಟ್ಟಿನ ಗಣ ಮಾತ್ರ. ಉಪಾಧ್ಯಾಯರು ತಾವು ಮಾಡದೇ ಇದ್ದ ಯಾವ ಕಾರ್ಯವನ್ನೂ ಹುಡುಗರಿಗೆ ಮಾಡಲು ಹೇಳಕೂಡದೆಂಬ ನಿಯಮವನ್ನ ನಾವು ಟಾಲ್ಸ್ಟಾಯ್ ಆಶ್ರಮದಲ್ಲಿ ಮಾಡಿದ್ದೆವು. ಆದುದರಿಂದ ಬಾಲಕ ಕೆಲಸ ಮಾಡುವಾಗಲೆಲ್ಲ ಅವರ ಜತೆಯಲ್ಲಿ ಒಬ್ಬ ಉಪಾಧ್ಯಾಯರು ತಾವೂ ಕೆಲಸ ಮಾಡುತ್ತಾ ಸಹಕರಿಸುತ್ತಿದ್ದರು. ಆದುದರಿಂದ ಬಾಲಕರು ತಾವು ಕಲಿಯುವುದನ್ನೆಲ್ಲ ಸಂತೋಷದಿಂದ ಕಲಿಯುತ್ತಿದ್ದರು.

0: ಈಗ ಸಾವಿನ ಭಯ ಈ ಕುರಿತು ಮಾತನಾಡಿದ್ದಾರೆ ಡಾಕ್ಟರ್ ಹಾಮಾನಾಯಕ್.
1: ರವೀಂದ್ರನಾಥ ಠಾಕೂರರ ಕಾವ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಾಲು ಬರುತ್ತದೆ, ಓ ನನ್ನ ಸಾವೆ ಬಾ ನನ್ನ ಕಿವಿಯಲ್ಲಿ ಪಿಸುಗುಡು. ಠಾಕೂರರು ಸಾವಿಗೆ ಹೇಳು ಎಂದೇಕೆ ಹೇಳಲಿಲ್ಲ, ಪಿಸುಗುಡು ಎಂದೇಕೆ ಹೇಳಿದರು ಎಂಬ ಪ್ರಶ್ನೆ ನನ್ನನ್ನು ಕಾಡಿದೆ. ಬಹಳ ಮೆಲ್ಲಗೆ ಇನ್ನೊಬ್ಬರಿಗೆ ಕೇಳಿಸದಂತೆ ಕಿವಿ ಕಚ್ಚಿ ಮಾತನಾಡುವುದೇ ಪಿಸುಗುಡುವುದು. ರಹಸ್ಯವನ್ನು ಕಾಪಾಡುವುದೇ ಇದರ ಉದ್ದೇಶ. ಸಾವಿನಿಂದ ಠಾಕೂರರು ಏನನ್ನ ಬಯಸಿರಬಹುದು, ರಹಸ್ಯವಾಗಿ ಅವರು ಏನನ್ನ ತಿಳಿದುಕೊಳ್ಳಲು ಅಪೇಕ್ಷಿಸಿರಬಹುದು, ಬಹುಶಃ ಸಾವಿನ ಅರ್ಥವನ್ನು ತಿಳಿದುಕೊಳ್ಳುವುದರಲ್ಲಿ ಅವರ ಆಸಕ್ತಿ ಕುತೂಹಲಗಳಿರಬಹುದು. ಸಾವಿನ ರಹಸ್ಯವನ್ನು ಬಲ್ಲವರು ಯಾರೂ ಇಲ್ಲ. ಇದುವರೆಗೆ ಅದೆಷ್ಟೋ ಜನರು ಅದಕ್ಕಾಗಿ ಪ್ರಯತ್ನಿಸಿದ್ದಾರೆ, ಅದೆಷ್ಟೋ ಹೊತ್ತಗೆಗಳು ಬರೆಯಲ್ಪಟ್ಟಿವೆ, ಆದರೂ ಸಾವು ಎಂದರೆ ಏನು ಎಂಬುದನ್ನು ಯಾರೂ ಹೇಳಿಲ್ಲ. ಜಗತ್ತಿನ ಆರಂಭದಿಂದಲೂ ಅರ್ಥವಾಗದ ಒಂದು ರಹಸ್ಯವೆಂದರೆ ಸಾವು. ಈ ಅರ್ಥವನ್ನು ತಿಳಿದುಕೊಳ್ಳುವ ಸಲುವಾಗಿಯೇ ಠಾಕೂರರು ಸಾವಿನೊಡನೆ ಮುಖಾಮುಖಿ ನಡೆಸಿ ಕೇಳಿಕೊಳ್ಳುತ್ತಿದ್ದಾರೆ, ಈ ಅರ್ಥ ಬಹಿರಂಗವಾದೀತೆಂಬ ಬೇಡ, ಮೆಲ್ಲಗೆ ನನ್ನ ಕಿವಿಯಲ್ಲಿ ಪಿಸುಮಾತಿನಲ್ಲಿ ಹೇಳು. ಸಾವು ಠಾಕೂರರಿಗೆ ರಹಸ್ಯವನ್ನು ಹೇಳಿರಬಹುದು, ಆದರೆ ಅದನ್ನು ನಮಗೆ ತಿಳಿಸಲು ಠಾಕೂರರು ಇಲ್ಲ. ಆದ್ದರಿಂದ ಅವರಿಗೆ ತಿಳಿದಿರಬಹುದಾದ ಸತ್ಯ ನಮಗೆ ತಿಳಿಯದಂತಾಗಿದೆ. ಸಾವಿನ ರಹಸ್ಯ ಇರುವುದೇ ಇಲ್ಲಿ. ಸಾವನ್ನು ಅನುಭವಿಸಿದವರು ಅದನ್ನು ಹೇಳಲು ಬದುಕಿ ಉಳಿದಿರುವುದಿಲ್ಲ. ಸಾವಿನ ನಂತರ ಏನಾಗುತ್ತದೆ ಎಂಬುದು ಗೊತ್ತಾಗುವುದೇ ಇಲ್ಲ. ಹಿಮಾಲಯ ಸ್ವಾಮಿ ರಾಮ ಹುಟ್ಟು ಸಾವುಗಳ ರಹಸ್ಯ ಅದೃಷ್ಟವಂತರಾದ ಕೆಲವರಿಗೆ ಮಾತ್ರ ತಿಳಿದಿರುತ್ತದೆ ಎಂದು ಹೇಳುತ್ತಾರೆ. ಆದರೆ ನನಗೆ ಈ ಮಾತಿನಲ್ಲಿ ನಂಬಿಕೆಯಿಲ್ಲ. ತಿಳಿದವರು ಎಲ್ಲಿದ್ದಾರೆ ಎಂದು ಪ್ರಶ್ನಿಸಬೇಕಾಗುತ್ತದೆ.

ಅದಕ್ಕೆ ರಾಮ ಉತ್ತರ ಕೊಡಲಾರರು. ಬಹುಶಃ ಅಧ್ಯಾತ್ಮ ಚಿಂತನೆ ನಡೆದ, ಹುಟ್ಟು ಸಾವುಗಳ ಬಗೆಗೆ ಆಲೋಚನೆ ಮಾಡಿದ ಸಂತರ ಋಷಿಗಳ ವಿಷಯವನ್ನು ಅವರು ಹೇಳಿರಬಹುದು. ಅದೆಲ್ಲವೂ ಕಲ್ಪನೆಗೆ ಸಂಬಂಧಿಸಿದ್ದು. ವಾಸ್ತವಾನುಭವ ಯಾರಿಗೂ ಆಗುವುದು ಶಕ್ಯವಿಲ್ಲ. ಬದುಕು ಮಾತ್ರ ಸತ್ಯ, ಅದರ ಆರಂಭ ಅಂತ್ಯಗಳು ತಿಳಿದಿಲ್ಲ. ಆದ್ದರಿಂದಲೇ ಬದುಕಿನ ನಿಜಸ್ವರೂಪವನ್ನು ತಿಳಿಯಾಗುವುದಿಲ್ಲ. ಆರಂಭದ ಮತ್ತು ಅಂತ್ಯದ ಪುಟಗಳು ಕಾಣೆಯಾಗಿರುವ ಹಸ್ತಪ್ರತಿಯಂತೆ ಈ ಜೀವನ. ಅಪೂರ್ಣವಾದ ಹಸ್ತಪ್ರತಿಯನ್ನು ಹೇಗೆ ಪೂರ್ಣಗೊಳಿಸಲಾಗುವುದವೋ ಹಾಗೆಯೇ ಹುಟ್ಟು ಸಾವುಗಳ ರಹಸ್ಯವನ್ನು ಭೇದಿಸಲಾಗುವುದಿಲ್ಲ. ತಮ್ಮ ಪ್ರತಿಭೆ, ಕಲ್ಪನೆ, ವಿದ್ವತ್ತು, ಅನುಭವಗಳಿಂದ ಊಹೆಯನ್ನು ಆಧರಿಸಿ ಯಾರಾದರೂ ಹಸ್ತಪ್ರತಿಯನ್ನು ಪೂರ್ಣಗೊಳಿಸಬಹುದು. ಆದರೆ ಮೂಲ ಪ್ರತಿ ಹೀಗೇ ಇತ್ತೆಂದು ಹೇಳಲು ಯಾವ ಆಧಾರಗಳೂ ಇರುವುದಿಲ್ಲ. ಜೀವನದ ರಹಸ್ಯಗಳನ್ನು ಅರ್ಥೈಸುವುದರಲ್ಲಿ ಋಷಿ ಸಂತರ ಕೆಲಸವಾದರೂ ಇಷ್ಟೇ. ಇದನ್ನೇ ಆಧರಿಸಿ ಅವರು ಹುಟ್ಟು ಸಾವಿನ ರಹಸ್ಯಗಳನ್ನು ಕಂಡಿದ್ದಾರೆಂದು ಹೇಳುವುದರಲ್ಲಿ ಅರ್ಥವಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಯಾರೂ ಅದೃಷ್ಟವಂತರಲ್ಲ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಮನುಷ್ಯ ಹಲವಾರು ಭಯಗಳಿಂದ ನರಳುತ್ತಾನೆ. ಅವುಗಳಲ್ಲೆಲ್ಲ ಅತ್ಯಂತ ಭಯಂಕರವಾದದ್ದು ಸಾವಿನ ಭಯ. ಭಯ ಎನ್ನುವುದು ಮನಸ್ಸಿನ ಒಂದು ಸ್ಥಿತಿ. ಸಾವಿಗೆ ಸಂಬಂಧಿಸಿದಂತೆ ಎಲ್ಲರೂ ಈ ಸ್ಥಿತಿಯಲ್ಲಿಯೇ ಇರುತ್ತಾರೆ ಎಂದು ಹೇಳುವುದಿಲ್ಲ. ಈ ಸ್ಥಿತಿಯಿಂದ ದೂರವಾದವರೂ ಇರುತ್ತಾರೆ, ಅವರೇ ನಿಜವಾದ ಅದೃಷ್ಟವಂತರು. ಆದರೆ ಅಂಥವರ ಸಂಖ್ಯೆ ತುಂಬ ಚಿಕ್ಕದು. ಎಲ್ಲ ಭಯಗಳಿಗೂ ಒಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ. ಪರಿಹಾರ ಕಾಣದ ಭಯ ಎಂದರೆ ಸಾವಿನದು. ಸಾವನ್ನು ತಪ್ಪಿಸಿಕೊಳ್ಳುವುದು ಯಾರಿಗೂ ಸಾಧ್ಯವಿಲ್ಲ. ಪ್ರಯತ್ನಪೂರ್ವಕವಾಗಿ ಅದನ್ನು ಸ್ವಲ್ಪ ಕಾಲ ಮುಂದೂಡಬಹುದು, ಆದರೆ ಅದರಿಂದ ತಪ್ಪಿಸಿಕೊಳ್ಳಲಾಗದು. ಇದೇ ಕಾರಣದಿಂದ ಸಾವು ಭಯ ಮೂಡಿಸುತ್ತದೆ. ಸಾವಿನ ಸ್ವರೂಪವೇ ಭಯಂಕರವಾದದ್ದು. ಅದು ನಾನಾ ರೀತಿಯಾಗಿ ಸಂಭವಿಸಬಹುದು. ಹುಟ್ಟುವ ಮುಂಚೆಯೇ ಸತ್ತಿರಬಹುದು, ಹುಟ್ಟುವಾಗಲೇ ಸಾಯಬಹುದು. ಎಳವೆಯಲ್ಲಿ, ತಾರುಣ್ಯದಲ್ಲಿ, ಮಧ್ಯ ವಯಸ್ಸಿನಲ್ಲಿ, ಇಳಿ ವಯಸ್ಸಿನಲ್ಲಿ, ಯಾವಾಗ ಎಂದರೆ ಆವಾಗ ಸಾವು ಸಂಭವಿಸಬಹುದು. ಅದು ಆಕಸ್ಮಿಕವಾಗಿರಬಹುದು, ದೀರ್ಘ ನಿರೀಕ್ಷೆಯದಾಗಿರಬಹುದು. ಸಾವು ಸುಖವದ್ದಾಗಿರಬಹುದು, ನರಳಿಕೆಯ ಫಲವಾಗಿರಬಹುದು. ವಿಮಾನ ಅಪಘಾತ, ರೈಲು ಅಪಘಾತ ಮೊದಲಾದ ವಿವಿಧ ರೀತಿಯ ಅಪಘಾತಗಳಿಂದಾಗಿ ಸಾಯಬಹುದು. ಯಾವ ಕಾರಣವೂ ಇಲ್ಲ ಎಂದರೆ ನಮಗೆ ಕಾಣಿಸದೆ, ಪೂರ್ವ ಸೂಚನೆ ಇಲ್ಲದೆ ಸಾವು ಬರಬಹುದು. ರಾತ್ರಿ ಮಲಗಿದವರು ಬೆಳಗ್ಗೆ ಏಳಲಿಲ್ಲ, ಪತ್ರಿಕೆ ಓದುತ್ತಾ ಕುಳಿತವರು ಹಾಗೆಯೇ ಪ್ರಾಣ ಬಿಟ್ಟರು. ಹೆಂಡತಿಗೆ ಕಾಫಿ ತಾ ಎಂದರು, ಕಾಫಿ ಬರುವುದರೊಳಗೆ ಉಸಿರು ನಿಂತು ಹೋಗಿತ್ತು ಎಂಬಂಥ ಅನೇಕ ಪ್ರಸಂಗಗಳನ್ನು ಆಗಾಗ ಕೇಳುತ್ತಿರುತ್ತೆ. ಹೃದಯಾಘಾತ ಎಂದು ಅದಕ್ಕೆ ಆಮೇಲೆ ಕಾರಣ ಹೇಳುತ್ತೇವೆ. ಇಂಥ ಸಾವುಗಳಿಗೆ ಒಳಗಾದವರನ್ನು ನಾವು ಪುಣ್ಯವಂತರು ಎನ್ನುತ್ತೇವೆ. ಸಾವನ್ನು ಬಯಸುವವರು ಯಾರಾದರೂ ಇದ್ದರೆ ಈ ಬಗೆಯ ಸಾವನ್ನೇ ಅಪೇಕ್ಷಿಸುತ್ತಾರೆ. ಇದು ನಮ್ಮ ಜನರ ಬಾಯಲ್ಲಿ ಸುಖದ ಸಾವು. ಮತ್ತೊಂದು ಬಗೆಯ ಸಾವು ನರಳುವಿಕೆಯ ಫಲದ ಸಾವು. ಒಂದಲ್ಲ ಒಂದು ಕಾಯಿಲೆ ಬರುತ್ತದೆ, ಹಾಸಿಗೆ ಹಿಡಿಸುತ್ತದೆ. ಅಂತಹ ಸಂದರ್ಭಗಳಲ್ಲಿ ಸಾವನ್ನು ನಿರೀಕ್ಷಿಸುತ್ತಾ ಮಲಗಿರಬೇಕಾಗುತ್ತದೆ. ಕೆಲವು ಸಲ ಔಷಧಗಳನ್ನು ತೆಗೆದುಕೊಳ್ಳಬೇಕು, ಕೆಲವು ಸಲ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು. ಇದರಿಂದ ಸಾವು ತಪ್ಪುತ್ತದೆ ಎಂದೇನೂ ಅಲ್ಲ, ಸ್ವಲ್ಪ ಸಮಯವಾದರೂ ಅದನ್ನು ಮುಂದೂಡಬಹುದು ಎಂಬ ಕಾರಣದಿಂದ. ಕೆಲವು ಕಾಯಿಲೆಗಳು ಕಾಣಿಸಿಕೊಂಡಾಗ ಸಾವೇ ಎದುರಾದಂತೆ. ಅಷ್ಟು ಭಯಂಕರ ವ್ಯಾಧಿಗಳು. ರೋಗಿಯಾದವನಿಗೆ ತಾನು ಬದುಕುವುದಿಲ್ಲ ಎಂಬುದು ಚೆನ್ನಾಗಿ ಗೊತ್ತದೆ, ಅವನನ್ನು ನೋಡಿಕೊಳ್ಳುವವರಿಗೂ ಅದು ತಿಳಿದಿರುತ್ತದೆ. ಸಾವು ಎಷ್ಟು ಖಚಿತವಾಗಿದ್ದರೂ ಕಾಲ ಬರುವವರೆಗೆ ಆ ರೋಗಿ ಬದುಕಿರಲೇಬೇಕಾಗುತ್ತದೆ. ಇದು ಒಂದು ಬಗೆಯ ಹಿಂಸೆ, ಚಿತ್ರಹಿಂಸೆ. ಇದರಿಂದ ತಪ್ಪಿಸಿಕೊಳ್ಳಲು ಎಲ್ಲರಿಗೂ ಇಷ್ಟ, ಆದರೆ ಅದು ಸಾಧ್ಯವಲ್ಲ. ಮನುಷ್ಯ ತಾನೇ ಸೃಷ್ಟಿಸಿಕೊಂಡ ಕಾರಣಗಳಿಂದ ಸಾವು ಇನ್ನಷ್ಟು ಭಯಾನಕ ಎನಿಸುತ್ತದೆ. ಕೇವಲ ಸಾವನ್ನಾದರೆ ಹಾಗೂ ಹೀಗೂ ಸಹಿಸಬಹುದೇನೋ, ಆದರೆ ಅದರಾಚೆ ಏನಿದೆ ಎಂಬುದನ್ನು ಯೋಚಿಸತೊಡಗಿದಾಗ ಸಾವು ಮತ್ತಷ್ಟೇಕ್ಕೆ ಕಾರಣವಾಗುತ್ತದೆ. ನಿಜವಾಗಿಯೂ ಸಾವಿನ ನಂತರ ಏನಾಗುತ್ತದೆ ಎಂಬುದನ್ನು ಬಲ್ಲವರಿಲ್ಲ. ಪರಂಪರೆಯಿಂದ ಬೆಳೆದು ಬಂದ ಕಲ್ಪನೆಗಳು, ನಂಬಿಕೆಗಳು ಸಾವಿನಾಚೆಯ ಜಗತ್ತನ್ನು ಸೃಷ್ಟಿಸುತ್ತವೆ. ಮನುಷ್ಯ ಹೇಗೆ ದೇವರನ್ನು ಸೃಷ್ಟಿಸಿಕೊಂಡನೋ ಹಾಗೆಯೇ ಸಾವಿನಾಚೆಯ ಜಗತ್ತನ್ನು ಸೃಷ್ಟಿಸಿಕೊಂಡ. ಬೆಂಕಿ, ಭೂಕಂಪ, ಪ್ರವಾಹ ಮೊದಲಾದ ನೈಸರ್ಗಿಕ ವಿಕೋಪಗಳನ್ನು ಕಂಡು ಮನುಷ್ಯ ಮೊದಲು ಭಯಭೀತನಾದ. ಅವುಗಳಿಂದ ತಪ್ಪಿಸಿಕೊಂಡು ತಾನು ನೆಮ್ಮದಿಯಿಂದ ಬದುಕಬೇಕೆಂಬ ಆಸೆಯಿಂದ ಕಾಣದ ಶಕ್ತಿಯೊಂದಕ್ಕೆ ಅಥವಾ ಹಲವು ಶಕ್ತಿಗಳಿಗೆ ಮೊರೆ ಇಟ್ಟ. ತನಗೆ ಕಾಣದ

ಶಕ್ತಿಯನ್ನ ಕಾಣುವುದಕ್ಕೆ ಅಪೇಕ್ಷಿಸಿದ. ಆ ಶಕ್ತಿಯನ್ನೇ ದೇವರು ಎಂದ. ಅವನಿಗೊಂದು ರೂಪ ಕೊಟ್ಟ. ಆ ದೇವರನ್ನ ತನ್ನೊಡನೆ ಸಮೀಕರಿಸಿಕೊಂಡ. ತನ್ನ ದೌರ್ಬಲ್ಯ ಏನಿದೆ ಅದನ್ನೆಲ್ಲ ಆ ದೇವರಲ್ಲಿಯೂ ಕಾಣತೊಡಗಿದ. ಫಲವಾಗಿ ಒಂದು ತೆಂಗಿನಕಾಯಿ, ಇಲ್ಲದಿದ್ದರೆ 100 ತೆಂಗಿನಕಾಯಿ, ಒಂದು ಕೋಳಿ, ಇಲ್ಲದಿದ್ದರೆ ಒಂದು ಕೋಣ, ಇವೇ ಮೊದಲಾದ ಲಂಚಗಳಿಗೆ ಸುಪ್ರೀತನಾಗಿ ದೇವರು ಕೇಳಿದ್ದನ್ನೆಲ್ಲ ಕೊಡುವ ಸ್ಥಿತಿಗೆ ಬಂದುಬಿಟ್ಟ. ಆದರೆ ಆ ದೇವರು ಸಾವನ್ನು ತಪ್ಪಿಸಲಾರದವನಾದ. ಇದರಿಂದ ಸಾವಿನ ಭಯ ಹೆಚ್ಚಾಯಿತು. ಏಕೆಂದರೆ ಸಾವು ದೇವರ ಶಕ್ತಿಯನ್ನೂ ಮೀರಿದ್ದು. ತನ್ನ ಮೇಲೆ ತಾನೇ ಒಂದು ಹತೋಟಿಯನ್ನು ಇಟ್ಟುಕೊಂಡು ರುಜು ಜೀವನ ನಡೆಸುವಂತೆ ಸಲುವಾಗಿ ಈಗಿನ ಬದುಕಿನ ಸರಿ ತಪ್ಪುಗಳಿಗೆ ಅನುಗುಣವಾದ ಪ್ರತಿಫಲ ಇರುತ್ತದೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಲು ಮನುಷ್ಯ ಸಾವಿನಾಚೆಯ ಜಗತ್ತೊಂದನ್ನು ನಿರ್ಮಿಸಿದ. ಸ್ವರ್ಗ ನರಕಗಳ ಕಲ್ಪನೆಯ ಬಣ್ಣ ಹಾಕಿದ. ಅದನ್ನು ಯೋಚಿಸುತ್ತಲೂ ಮನುಷ್ಯ ತನ್ನ ಭಯವನ್ನು ಇನ್ನಷ್ಟು ಬೆಳೆಸಿಕೊಳ್ಳುವಂತಾಯಿತು. ಅದರಿಂದಾಗಿಯೂ ಸಾವಿನ ಭಯ ಮತ್ತಷ್ಟು ಹೆಚ್ಚಿತು. ಹೀಗಾಗಿ ಮನುಷ್ಯನಿಗೆ ಸಾವಿಗಿಂತ ದೊಡ್ಡ ಭಯ ಇಲ್ಲ ಎನ್ನುವಂತಾಗಿದೆ. ಸಾವಿನ ವಿಷಯದಲ್ಲಿ ತಿಳಿದಿರುವುದಕ್ಕಿಂತಲೂ ತಿಳಿಯದಿರುವುದರಿಂದಲೇ ಭಯ ಬೆಳೆದಿದೆ. ಸಾವು ಎಲ್ಲವನ್ನೂ ಕೊನೆಗೊಳಿಸುತ್ತದೆ, ಅದರಾಚೆಗೆ ಏನೂ ಇಲ್ಲ ಎಂದು ತಿಳಿಯುವುದಾದರೆ ಸಾವಿಗಾಗಿ ಭಯಪಡಬೇಕಾದ ಅಗತ್ಯವಿರುವುದಿಲ್ಲ. ಸಾವಿನ ನಂತರವೂ ಜೀವನ ಮುಂದುವರಿಯುತ್ತದೆಂಬ ಕಲ್ಪನೆಯೇ ಸಾವಿನ ಭಯಕ್ಕೆ ಕಾರಣವಾಗಿದೆ. ಆಸೆಯೇ ದುಃಖಕ್ಕೆ ಮೂಲ ಎಂಬ ಸಾಮಾನ್ಯ ಮಾತುಗಳಲ್ಲಿ ಗೌತಮ ಬುದ್ಧ ಅಸಾಮಾನ್ಯ ಸತ್ಯವನ್ನು ಸಾರಿದ. ಆಸೆ ಮೋಹ ಫಲವಾಗಿ ಮನುಷ್ಯ ತನ್ನ ದುಃಖವನ್ನು ಹೆಚ್ಚಿಸಿಕೊಂಡಿದ್ದಾನೆ. ಯಾರೂ ತನ್ನ ಬಂಧು ಬಾಂಧವರನ್ನು ಗಳಿಸಿದ ಆಸ್ತಿಪಾಸ್ತಿಗಳನ್ನು ಬಿಟ್ಟುಕೊಡಲು ಇಷ್ಟಪಡುವುದಿಲ್ಲ. ಆದರೆ ಸಾವು ಇದಕ್ಕೆ ಆಸ್ಪದ ಕೊಡುವುದಿಲ್ಲ. ಈ ಲೋಕವನ್ನು ಬಿಟ್ಟು ಹೋಗಬೇಕು ಎಂಬ ವಾಸ್ತವ ಸತ್ಯವೇ ಅನೇಕರಿಗೆ ಭಯ ಭರಿಸುತ್ತದೆ. ಆ ಕಾರಣದಿಂದಲೂ ಸಾವು ಇಷ್ಟವೆನಿಸುವುದಿಲ್ಲ. ಅದರಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಎಂಬ ಅಸಹಾಯಕತೆಯೂ ಸಾವಿನ ಭಯವನ್ನು ಇಮ್ಮಡಿಗೊಳಿಸುತ್ತದೆ. ಮರಣಾನಂತರದ ಜೀವನ ಮತ್ತು ಆತ್ಮ ಸ್ವರೂಪ ಇವುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಂದಲೇ ಎಲ್ಲ ಜನಾಂಗಗಳ ತತ್ವಶಾಸ್ತ್ರ ಬೆಳೆದಿದೆ. ತತ್ವಶಾಸ್ತ್ರದ ಇತಿಹಾಸವೆಂದರೆ ಈ ಪ್ರಶ್ನೆಗಳಿಗೆ ಉತ್ತರಗಳ ಪರಂಪರೆಯೇ ಆಗಿದೆ. ಮನುಷ್ಯ ತನ್ನ ಆರಂಭದಿಂದಲೇ ಈ ಪ್ರಶ್ನೆಗಳನ್ನು ಎತ್ತಿ ಅವುಗಳಿಗೆ ಉತ್ತರ ಕೊಡುವ ಪ್ರಯತ್ನ ನಡೆಸಿಕೊಂಡು ಬಂದಿದ್ದಾನೆ. ತಾತ್ವಿಕವಾಗಿ ಇಂಥ ಚರ್ಚೆಗಳನ್ನು ಬಹು ಬಗೆಗಳಲ್ಲಿ ನಡೆಸಿದ್ದರೂ ವಾಸ್ತವ ಜೀವನದಲ್ಲಿ ಸಾವಿನ ಭಯವನ್ನು ನಿವಾರಿಸಿಕೊಳ್ಳುವುದು ಬಹುಪಾಲು ಜನರಿಗೆ ಸಾಧ್ಯವಾಗಿಲ್ಲ. ಹಾವಿನ ನೆರಳಿನಲ್ಲಿರುವ ಕಪ್ಪೆಗೂ ಸಾವಿನ ಭಯದ ನೆರಳಿನಲ್ಲಿರುವ ಮನುಷ್ಯನಿಗೂ ವ್ಯತ್ಯಾಸ ಏನಿಲ್ಲ. ಸಾವಿನ ಭಯದಿಂದ ಬೆಚ್ಚಿ ಬೀಳದಿರುವವರು ತುಂಬ ಕಡಿಮೆ. ಆದರೆ ಅಂಥವರೇ ಮಹಾಸಾಧಕರು. ಸಾವಿನ ರಹಸ್ಯ ತಿಳಿಯುವ ಮನುಷ್ಯ ಪ್ರಯತ್ನಗಳಲ್ಲಿ ಕಠ ಉಪನಿಷತ್ತಿನಲ್ಲಿ ಬರುವ ನಚಿಕೇತನ ಪ್ರಸಂಗ ಒಂದು ಸೊಗಸಾದ ಉದಾಹರಣೆ. ತನ್ನ ನಂಬಿಕೆಯ ಬಲದಲ್ಲಿರುವ ಒಬ್ಬ ಬಾಲಕ ಹಾಗೂ ಸಾವಿನೊಡೆಯ ಯಮ ಇವರ ನಡುವಿನ ಸಂಭಾಷಣೆಯೇ ಈ ಪ್ರಸಂಗ. ತನ್ನ ತಂದೆ ಬ್ರಾಹ್ಮಣರಿಗೆ ಮುದಿಗೋವುಗಳನ್ನು ದಾನವಾಗಿ ಕೊಡುತ್ತಿದ್ದುದನ್ನು ಕಂಡು ಅಸಮಾಧಾನಗೊಂಡ ನಚಿಕೇತ ನನ್ನನ್ನು ಯಾರಿಗೆ ಕೊಡುತ್ತೀಯೇ ಎಂದು ತಂದೆಯನ್ನ ಮತ್ತೆ ಮತ್ತೆ ಕೇಳಿದ. ಕೋಪಗೊಂಡ ತಂದೆ ನಿನ್ನನ್ನು ಸಾವಿಗೆ ಕೊಡುತ್ತೇನೆ ಎಂದ. ಫಲವಾಗಿ ಬಾಲಕ ಯಮನಲ್ಲಿಗೆ ಹೋಗುವಂತಾಯಿತು. ಆ ಹೊತ್ತಿನಲ್ಲಿ ಯಮ ಇರಲಿಲ್ಲ. ಅವನಿಗಾಗಿ ಕಾಯ್ದು ತನ್ನ ಸಹಜ ಪ್ರತಿಭೆಯ ಅವನ ಮನ ಒಲಿಸಿಕೊಂಡು ನಚಿಕೇತ ಜ್ಞಾನ ಗಳಿಸುತ್ತಾನೆ. ಯಮನಿಂದ 3 ವರಗಳನ್ನು ಪಡೆಯುತ್ತಾನೆ. ನಚಿಕೇತ ಕೇಳಿದ 3ನೆಯ ವರ ಸಾವಿನ ರಹಸ್ಯಕ್ಕೆ ಸಂಬಂಧಿಸಿದ್ದು. ಆ ರಹಸ್ಯವನ್ನು ಬಲ್ಲವನು ಯಮನೊಬ್ಬನೇ. ಆದರೆ ಅದನ್ನು ಅವನು ಯಾರೊಬ್ಬರಿಗೂ ತಿಳಿಸಿರಲಿಲ್ಲ. ಮನುಷ್ಯ ಸತ್ತಾಗ ಕೆಲವರು ಅವನು ಇದ್ದಾನೆ ಎನ್ನುತ್ತೆ, ಇನ್ನು ಕೆಲವರು ಅವನು ಇಲ್ಲ ಎನ್ನುತ್ತಾರೆ. ಇದರ ಸತ್ಯಾಸತ್ಯತೆಯನ್ನು ನನಗೆ ತಿಳಿಸಿಕೊಡಬೇಕು ಎಂದು ಬಾಲಕ ನಚಿಕೇತ ಕೇಳಿದಾಗ ಯಮನು ಗೊಂದಲಕ್ಕೆ ಒಳಗಾಗುತ್ತಾನೆ. ಅದೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ಎನ್ನುತ್ತಾನೆ. ಆದರೆ ನಚಿಕೇತನಿಗೆ ಅದೊಂದನ್ನು ಬಿಟ್ಟು ಬೇಕಾದದ್ದು ಬೇರೆ ಏನೂ ಇಲ್ಲ. ಕೊನೆಗೂ ಯಮ ಆ ಸತ್ಯವನ್ನು ತಿಳಿದು ನಿಶ್ಚಯಿಸುತ್ತಾನೆ. ಆತ್ಮದ ಅನಂತತೆಯನ್ನು ಬೋಧಿಸುತ್ತಾನೆ. ಅದನ್ನು ತಿಳಿದವರಿಗೆ ಮಾತ್ರ ಸಾವಿನ ಭಯ ಇರುವುದಿಲ್ಲ. ನಮ್ಮ ಬದುಕು ಮಾತ್ರ ನಮ್ಮದು. ಅದರ ಆರಂಭವೂ ನಮ್ಮದಲ್ಲ, ಕೊನೆಯೂ ನಮ್ಮದಲ್ಲ. ಆದ್ದರಿಂದ ಒಳ್ಳೆಯ ಬದುಕನ್ನು ನಡೆಸುವುದಷ್ಟೇ ನಮ್ಮ ಕರ್ತವ್ಯ. ಸಾವು ಯಾವಾಗಲೋ ಬರುತ್ತದೆ. ಅದು ಎಂದು ಬರುತ್ತದೆ ಎನ್ನುವುದು ಮುಖ್ಯವಲ್ಲ. ಸಾವು ಬರುತ್ತದೆ ಎನ್ನುವ ಸತ್ಯ ನಾವು ನಡೆಸಬೇಕಾದ ಕರ್ತವ್ಯಗಳಿಗೆ ಅಡ್ಡಿಯಾಗಬಾರದು. ನಮ್ಮ ಕರ್ತವ್ಯಗಳನ್ನು ಮುಗಿಸುವ ಮೊದಲೇ ಸಾವು ಬಂದು ಕದ ತಟ್ಟಿದರೆ
ಅದಕ್ಕೆ ಕಾಯುವಂತೆ ಹೇಳುವ ಮನೋಬಲವನ್ನು

0: ನಾವು ಬೆಳೆಸಿಕೊಳ್ಳಬೇಕು. ಜೀವನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದು, ಕುತೂಹಲವನ್ನು ಕಾಪಾಡಿಕೊಳ್ಳುವುದು, ಕರ್ತವ್ಯಗಳನ್ನು ನಿರ್ವಹಿಸುವುದು ದೊಡ್ಡ ಬದುಕುಗಳ ಲಕ್ಷಣ. ಅಂಥವರಿಗೆ ಯಾವ ಭಯವೂ ಇಲ್ಲ, ಸಾವಿನ ಭಯವೂ ಇರುವುದಿಲ್ಲ. ಅಂಥವರೆಲ್ಲರೂ ತಮ್ಮ ಕೊನೆಯ ಗಳಿಗೆಯಲ್ಲಿ ಟಾಲ್ಸ್ಟಾಯ್ ಹೇಳಿದಂತೆ ಹೇಳ್ತಾರೆ, ಇದು ಕೊನೆ, ಇದು ಏನೂ ಅಲ್ಲ. ಇಂಥವರಿಗೆ ಸಾವಿನ ಭಯ ಎಲ್ಲಿ?
1: ಇದುವರೆಗೆ ಡಾಕ್ಟರ್ ಹಾಮಾ ನಾಯಕ್ ಅವರ ಸಾವಿನ ಭಯ ಕುರಿತು ಭಾಷಣ ಕೇಳಿದಿರಿ. ಈಗ ಒಂದು ಭಾವಗೀತೆ ಕೇಳೋಣ. ರಚನೆ KS ನರಸಿಂಹಸ್ವಾಮಿ ಅವರದು, ಹಾಡಿದ್ದಾರೆ ಯಶವಂತ್ ಹಳಿಬಂಡಿ.

ಮಧುರ ಮುಂಜಾವು, ಭಕ್ತಿಗೀತೆ, ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಜಪವ ಮಾಡಿದರೇನು, ತಪವ ಮಾಡಿದರೇನು, ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಹಾಡಿದ್ದಾರೆ ಕನಕದಾಸರ ಕೀರ್ತನೆಯನ್ನು.

ಏಕೆ ಬಂದೆ ನೀ?

ಕರವೇ ಏಕೆ ಹಾದಿಯ ತುಂಬ ಹೂಗಳ ನೀ.

ಕೈಗಳಲ್ಲಿ ನೀ ಹಿಡಿದಿರುವೆ ಒಲವಿನ ಹುಮಾ.

0: ರೂಪಕ ವಿಜಯದಾಸರು, ರಚನೆ ಡಾಕ್ಟರ್ ಶೀಲಾ ದಾಸ್. ಈಗ ಕೇಳಿ ರೂಪಕ ವಿಜಯದಾಸರು.
1: ಭಾರತದ ಎಲ್ಲಾ

0: ವಿಜಯನಗರದ ಪತನದ ನಂತರ ಹರಿದಾಸ ಸಾಹಿತ್ಯ ನಿಂತೇ ಹೋಗುತ್ತದೆ ಎಂದು ಭಾವಿಸುವಾಗಲೇ ಶ್ರೀ ರಾಘವೇಂದ್ರ ಗುರುಗಳ ಪ್ರೇರಣೆಯಿಂದ ಆದವಾನಿ ಹಾಗೂ ರಾಯಚೂರು ಭಾಗದಲ್ಲಿ ಹರಿದಾಸ ಸಾಹಿತ್ಯ ಹುಲಸಾಗಿ ಬೆಳೆಯಿತು. ರಾಯಚೂರು ಹಾಗೂ ಆದವಾನಿ ಭಾಗದ ಹರಿದಾಸ ಸಾಹಿತ್ಯ ಹುಲಸಾಗಿ ಬೆಳೆಯಲು ಇಂದಿಗೂ ಉಳಿಯಲು ಕಾರಣರ್ಥರೆಂದರೆ ಶ್ರೀ ವಿಜಯದಾಸರು. ಇವರ ಸಂಪರ್ಕದಲ್ಲಿ ಹರಿದಾಸ ಪರಂಪರೆಗೆ ಬಹುದೊಡ್ಡ ಬಳಗವೇ ನಿರ್ಮಾಣವಾಯಿತು. ನರಹರಿ ತೀರ್ಥರಿಂದ ಉಗಮಗೊಂಡು ಶ್ರೀಪಾದರಾಜ, ವ್ಯಾಸರಾಜ, ವಾದಿರಾಜ, ಕನಕಪುರಂದರ ದಾಸರಗಳಲ್ಲಿ ವಿಕಸಿತಗೊಂಡು ಮತ್ತೆ ವಿಜಯದಾಸರಿಂದ ಪುನರುಜ್ಜೀವನ ಪಡೆದುಕೊಂಡಿತು. ಎಲ್ಲ ಯತಿದಾಸ ಶ್ರೇಷ್ಠರ ಮೇಲುಪಂಕ್ತಿಯನ್ನು ಅನುಸರಿಸಿದ ಪದ ಸುಳಾದಿ ಊಘಾಭೋಗಗಳನ್ನು ರಚಿಸಿದರು.
1: ವಿಜಯದಾಸರ ಜನ್ಮಸ್ಥಳ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಚೀಕಲಪರವಿ. ತಂದೆ ಶ್ರೀನಿವಾಸಪ್ಪ, ತಾಯಿ ಕೂಸಮ್ಮ. ಜನಿಸಿದ ವರ್ಷ ಕ್ರಿಸ್ತಶಕ

0: ಶ್ರೀಪಾದರಾಜರು ಆಗಮಿಸು ಇತಿಹಾಸ. ಇಂಥ ಪರಿಸರದಲ್ಲಿ ಬೆಳೆದ ದಾಸಪ್ಪನನ್ನು ಬಡತನ ಕಿತ್ತು ತಿನ್ನುತ್ತಿತ್ತು. ಒಮ್ಮೆ ಆದವಾನಿಯ ತಹಸೀಲ್ದಾರನ ಮನೆಯಲ್ಲಿ ಮದುವೆ ಇತ್ತು. ಆಗ ದಾಸಪ್ಪ ಆ ಕಾರ್ಯಕ್ರಮಕ್ಕೆ ಹೋಗಲು ಇವನನ್ನು ಬೈದು ಅಪಮಾನ ಮಾಡಲು ಚಾಗಿಯ ಕೇಶವರಾಯರ ಮನೆಗೆ ಬರುತ್ತಾರೆ. ಕೇಶವರಾಯರ ಕುಟುಂಬದವರು ಇವರನ್ನು ಆದರ ಗೌರವದಿಂದ ಉಪಚರಿಸಿದ್ದಾರೆ. ಬಡತನದಿಂದ ಕಂಗೆಟ್ಟ ದಾಸಪ್ಪ ಉತ್ತರದ ಯಾತ್ರೆಗೆ ತೆರಳುತ್ತಾರೆ.
1: ಕಾಶಿಯಲ್ಲಿ 4-5 ವರ್ಷ ಇದ್ದು ಮರಳಿ ತನ್ನ 20ನೇ ವಯಸ್ಸಿಗೆ ಚೀಕಲಪರುವಿಗೆ ಬರುತ್ತಾರೆ. ಇವರನ್ನು ಕಂಡ ತಂದೆ ತಾಯಿ ಮತ್ತೆ ದೇಶಾಂತರ ಹೋದನು ಎಂಬ ಭಯದಿಂದ ಅರಳಮ್ಮ ಎಂಬ ಕನ್ನೆಯರಿಗೆ ಮದುವೆ ಮಾಡುತ್ತಾರೆ. ಅರಳಮ್ಮನೊಂದಿಗೆ ಗೃಹಸ್ಥ ಜೀವನವನ್ನು ಸಾಗಿಸುತ್ತಿರುವಾಗಲೇ ತಂದೆ ತಾಯಿಗಳು ಮೃತರಾಗುತ್ತಾರೆ. ಮನನೊಂದು ಮತ್ತೆ ಕಾಶಿಯಾತ್ರೆ ಮಾಡುತ್ತಾರೆ. ದಾರಿಯಲ್ಲಿ ಕಳ್ಳಕಾಕರು ಇವರಲ್ಲಿ ಏನೂ ಬಿಡದಂತೆ ದೋಚುತ್ತಾರೆ. ಭಗವಂತನ ಅನುಗ್ರಹ ಏನಾದರಾಗಲಿ ಎಂದು ಗಯೆಗೆ ಹೋಗಿ ವಿಷ್ಣುಪದದಲ್ಲಿ ಪಿಂಡ ಪ್ರದಾನ ಮಾಡಿ ಪಿತೃಋಣ

0: ಸಲ್ಲಿಸುವಂತೆ
1: ಶ್ರೀಹರಿಯು ಪುರಂದರ ದಾಸರ ರೂಪದಿಂದ ಬಂದು ದಾಸಪ್ಪನನ್ನು ಎಬ್ಬಿಸಿದರು. ಗಂಗೆಯ ಆಚೆಯ ದಡದಲ್ಲಿರುವ ವ್ಯಾಸಕಾಶಿಗೆ ಕರೆದೊಯ್ದನು. ವೇದವ್ಯಾಸರ ದರ್ಶನ ಮಾಡಿಸಿದನು. ಇಂದಿನಿಂದ ನೀನು ಹರಿದಾಸನಾದೆ ಎಂದು ಆತನ ನಾಲಿಗೆಯ ಮೇಲೆ ವಿಜಯ ಎಂಬ ಬೀಜಾಕ್ಷರಗಳನ್ನು ಬರೆದನು. ನೀನು ಮಹಾಕವಿ ಎನಿಸಿ ರಾಜಾದಿರಾಜನಂತೆ ವಿಭವಶಾಲಿಯಾಗು ಎಂದು ಹರಸಿದನು. ಭಗವಂತನಿಗೆ ಸ್ವಪ್ನದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಲು ತಕ್ಷಣದಲ್ಲಿ ಎಚ್ಚರವಾಯಿತು.
2: ಏಳು ಮೇಲೇಳು ಮಗು. ಯಾರು ಯಾರು ತಾವು?
3: ನಿನ್ನ ಪೂರ್ವ ಜನ್ಮವನ್ನು ಸ್ಮರಿಸಿಕೊ, ಆಗ ನಿನಗೆ ಎಲ್ಲವೂ ತಿಳಿಯುತ್ತದೆ.

0: ದ್ವಾಪರದಲ್ಲಿ ನಿಕಂಪನಾಗಿದ್ದೆ. ಕಲಿಯುಗದಲ್ಲಿ ತಮ್ಮ ಮಗ ಮಧ್ವಪತಿಯಾದೆ. ತಮ್ಮ ಅನುಗ್ರಹದಿಂದ ತಮ್ಮ ದಾಸ ಸಾಹಿತ್ಯವನ್ನು ರಚಿಸಿ ಮುನ್ನಡೆಸುವಂತಹ ಸಂಕಲ್ಪವನ್ನು ಕೈಗೊಂಡಿದ್ದೇನೆ ತಂದೆ. ಅದನ್ನು ಮುನ್ನಡೆಸುವಂತೆ ಅನುಗ್ರಹಿಸು, ಆಶೀರ್ವದಿಸು ತಂದೆ.
1: ನಡೆಮಗು,